0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಬಂಡಾಸ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ಪ್ರತೀಕ್ಷಾ. ಮಕ್ಕಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಂದ್ರೆ ಅವರ ತಂದೆ ತಾಯಿ ಬಿಟ್ಟರೆ ಅವರ ಫ್ರೆಂಡ್ಸ್, ಇನ್ನು ಅವರ ಶಿಕ್ಷಕರು ಸಹ. ಆದರೆ ಇವತ್ತು ನಮ್ಮ ಜೊತೆ ಇರುವಂಥವರು ಹಾಸ್ಟೆಲ್ ವಾರ್ಡನ್. ಅವರು ಮಕ್ಕಳನ್ನ ತಂದೆ ತಾಯಿ ಫ್ರೆಂಡ್ಸ್ಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಅನ್ನೋ ಥರ ಹೆಚ್ಚು ಅರ್ಥ ಮಾಡ್ಕೊಂಡಿರ್ತಾರೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿರ್ಬೋದು ಅಥವಾ ಶಿಕ್ಷಣ ಮತ್ತು ಅವರಿಗೆ ಶಿಸ್ತು ಕಲಿಸೋದ್ರಲ್ಲಿ ಇವರ ಪಾತ್ರ ಬಹಳ ಮುಖ್ಯವಾದದ್ದು. ಮಕ್ಕಳು ಕಾಲೇಜ್ ಶಾಲೆಯಿಂದ ಎಷ್ಟು ವಿದ್ಯಾಭ್ಯಾಸ ಕಲಿತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಹಾಸ್ಟೆಲಿಂದ ಮಾತ್ರ ತುಂಬ ಜೀವನ ಮೌಲ್ಯವನ್ನು ಕಲಿತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಅಂಥದ್ದೇ ಹಾಸ್ಟೆಲ್ ವಾರ್ಡನ್ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಇವರು ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ನೋಡಿ ಮಿಡಲ್ ಕ್ಲಾಸಲ್ಲಿ ಹುಟ್ಟಿ ಇವತ್ತು ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೆದು ಟೀಚರಾಗಿ ಎಷ್ಟೋ ಪುಟಾಣಿಗಳ ಮನಸ್ಸಿನಲ್ಲಿ ಉಳಿದು ಇವತ್ತು ನಮ್ಮ ಮುಂದೆ ತಾಲೂಕು ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿಯಾಗಿ ನಮ್ಮ ಜೊತೆ ಇರುವಂಥವರು ಶ್ರೀಮತಿ ಆಶಾದೇವಿ ನಾಯ್ಕ ಅವರು. ಮ್ಯಾಮ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಥ್ಯಾಂಕ್ ಯು.
2: ನನ್ನ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ನಿಮ್ಗೆ ಅನ್ಸೋ ಪ್ರಕಾರ ಹಾಸ್ಟೆಲ್ ವಾರ್ಡನ್ನ ಕ್ವಾಲಿಟೀಸ್ ಏನು? ಫ್ರೆಂಡ್ಲಿ ಆಗಿರೋದ ಅಥವಾ ಸ್ಟ್ರಿಕ್ಟ್ ಆಗಿರೋದ, ಯಾವ ಥರ?
3: ನಿಲಯ ಮೇಲ್ವಿಚಾರಕರು ಹೇಳುವಂತಹ ಹುದ್ದೆಯೇ ಒಂದು ಭಾವನಾತ್ಮಕವಾದದ್ದು. ಅಲ್ಲಿ ನಾವು ಸ್ಟ್ರಿಕ್ಟ್ ಆಗಿರ್ತೇವೆ ಅಥವಾ ಮಕ್ಕಳಿಗೆ ಅವರ ಮನೋಸ್ಥಿತಿಗೆ ತಕ್ಕ ಹಾಗೆ ಅರ್ಥ ಮಾಡಿಕೊಂಡು ಅವರನ್ನು ಮುನ್ನಡೆಸ್ತೇವೆ ಹೇಳುವಂತಹ ಜವಾಬ್ದಾರಿ ಹಿರಿದಾಗಿರ್ತದೆ. ನಿಲಯ ಮೇಲ್ವಿಚಾರಕರು ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಅವರದ್ದೇ ಆದ ಪಾತ್ರವನ್ನು ನಿರ್ವಹಿಸಬೇಕಾಗ್ತದೆ.

0: ಭಾವನಾತ್ಮಕವಾಗಿ ಆಗಿರ್ಬೋದು ಅಥವಾ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಕಡೆಗೆ ಆಗಿರ್ಬೋದು, ಒಟ್ಟಲ್ಲಿ ಆ ಮಕ್ಕಳನ್ನು ಶೈಕ್ಷಣಿಕವಾಗಿ ಅಥವಾ ಸಮಾಜಕ್ಕೆ ಮಾದರಿ ವ್ಯಕ್ತಿಯಾಗಿ ರೂಪಿಸುವಲ್ಲಿ ನಿಲಯ ಮೇಲ್ವಿಚಾರಕರ ಪಾತ್ರ ಹಿರಿದಾಗಿರ್ತದೆ. ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆಯುವಂತಹ ಗುಣ, ಪೋಷಕರಾಗಿ ಅವರೊಟ್ಟಿಗೆ ಬೆಳೆಯುವಂತಹ ಗುಣ, ಸ್ನೇಹಿತರಾಗಿ ಅವರನ್ನು ಮುನ್ನಡೆಸುವಂತಹ ಗುಣ ಖಂಡಿತ ನಿಲಯ ಮೇಲ್ವಿಚಾರಕರಲ್ಲಿ ಬೇಕು. ಉತ್ತಮ ನಿಲಯ ಮೇಲ್ವಿಚಾರಕ ಏಕಮುಖಿಯಾಗಿ ಯಾವತ್ತೂ ವರ್ತಿಸೋದಿಲ್ಲ. ಮಕ್ಕಳೊಟ್ಟಿಗೆ ಬೆರೆಯೋದು, ಮಕ್ಕಳೊಟ್ಟಿಗೆ ಸೇರೋದು ಅಥವಾ ಮಕ್ಕಳಿಂದ ಆದಂತಹ ತಪ್ಪುಗಳನ್ನು ತಿದ್ದೋದು, ಒಟ್ಟಲ್ಲಿ ಆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಅವರ ಪಾತ್ರ ಹಿರಿದಾಗಿರ್ತದೆ ಹೇಳೋದು ನನ್ನ ಅನಿಸಿಕೆ.
1: ಈಗ ಹಾಸ್ಟೆಲ್ ಅಂತಂದರೆ ಒಂದೇ ಊರಿನವರಿಗಾಗಲಿ ಒಂದೇ ಭಾಷೆ ಮಾತಾಡೋರಿಗಾಗಲಿ ಸೀಮಿತ ಆಗಿರಲ್ಲ. ಬೇರೆ ಬೇರೆ ಗುಣಗಳಿರುವಂಥವ್ರು, ಬೇರೆ ಬೇರೆ ಭಾಷೆ ಮಾತಾಡುವಂಥವ್ರು ಒಗ್ಗೂಡುವಂತಹ ಜಾಗ. ಅವರನ್ನು ನೀವು ಯಾವ ಥರ ಅರ್ಥ ಮಾಡಿಕೊಂಡು, ಅವರು ಏನಾದರೂ ತಪ್ಪು ಮಾಡಿದರೆ, ಅವರಿಬ್ಬರು ಅವರುಗಳ ಮಧ್ಯೆ ಏನಾದರೂ ಜಗಳ ಕಾನ್ಫ್ಲಿಕ್ಟ್ಸ್ ಆದರೆ ನೀವು ಅದನ್ನು ಯಾವ ಥರ ಸಾಲ್ವ್ ಮಾಡ್ತೀರಾ?
0: ಹೌದು, ನೀವು ಹೇಳಿದ ಹಾಗೆ ಒಂದು ವಸತಿ ನಿಲಯ ಅಂತಂದರೆ ಅದು ಒಂದೇ ಊರಿಗೆ ಏನಾಗಿರೋದಿಲ್ಲ, ಸೀಮಿತವಾಗಿರೋದಿಲ್ಲ. ಹಲವಾರು ಕಡೆಗಳಿಂದ, ಹಲವಾರು ಜಿಲ್ಲೆಗಳಿಂದ, ಹಲವಾರು ತಾಲೂಕುಗಳಿಂದ ಮಕ್ಕಳು ಇಲ್ಲಿ ಶಿಕ್ಷಣಕ್ಕಾಗಿ ಬರ್ತಾರೆ. ನೀವು ಹೇಳಿದ ಹಾಗೆ ಅವರ ಭಾಷೆ ಬದಲಾವಣೆ ಇರ್ತದೆ, ಅವರ ಬಿಹೇವಿಯರಲ್ಲಿ ಚೇಂಜಸ್ ಇರ್ತದೆ. ಉತ್ತರ ಕರ್ನಾಟಕದ ಮಕ್ಕಳು ಬಂದರೆ ಸ್ವಲ್ಪ ರಫ್ ಆಗಿ ಬಿಹೇವ್ ಮಾಡ್ತಾರೆ, ಅದೇ ಈ ಕಡೆ ಉತ್ತರ ಕನ್ನಡಕ್ಕೆ ಅಂತ ಹೋದರೆ ಸ್ವಲ್ಪ ಸಾಫ್ಟ್ ನೇಚರಿನ ಮಕ್ಕಳು ಬರ್ತಾರೆ. ಅವರನ್ನು ಭಾವನಾತ್ಮಕವಾಗಿ ಒಟ್ಟುಗೂಡಿಸುವಂಥದ್ದು, ಮಕ್ಕಳನ್ನು ಕನ್ವಿನ್ಸ್ ಮಾಡುವಂಥದ್ದು, ಕೂಡಿ ಬಾಳೋದು, ಕೂಡಿ ಇರೋದು, ಕೂಡಿ ತಿನ್ನುವಂಥದ್ದು, ಸಹ ಬಾಳ್ವೆ, ಸಹ ಭೋಜನ, ಇದೆಲ್ಲವನ್ನು ಮಕ್ಕಳಲ್ಲಿ ರೂಢಿಸಬೇಕಾಗಿದ್ದು ನಿಲಯ ಮೇಲ್ವಿಚಾರಕರ ಆದ್ಯ ಕರ್ತವ್ಯ. ಅದರ ಜೊತೆಗೆ ಮಕ್ಕಳು ಕಿತ್ತಾಡಿದಾಗ, ಜಗಳ ಮಾಡಿದಾಗ ಅವರನ್ನು ಒಂದೇ ಸಲ ದಂಡಿಸೋದಲ್ಲ, ಯಾವ ಕಾರಣಕ್ಕೆ ಆ ರೀತಿ ಮಾಡ್ತಿದ್ದಾರೆ, ಅವರಲ್ಲಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ಮುಂದೆ ಆ ರೀತಿ ಆಗದ ಹಾಗೆ ನಾವು ಹೇಗೆ ಜಾಗ್ರತೆ ವಹಿಸ್ಬೋದು, ಆ ಮಕ್ಕಳನ್ನು ಪುನಃ ಹೇಗೆ ಒಟ್ಟುಗೂಡಿಸ್ಬೋದು ಹೇಳುವಂತಹ ಕೌಶಲ್ಯ ಖಂಡಿತ ನಿಲಯ ಮೇಲ್ವಿಚಾರಕರು ತಿಳ್ಕೊಂಡಿರಬೇಕು. ಅಂತಹ ನಿಲಯ ಮೇಲ್ವಿಚಾರಕರಿಂದ ಖಂಡಿತ ಮಕ್ಕಳು ಯಾವುದೇ ತಾಲೂಕಿಗೆ ಸಂಬಂಧಿಸಿರಲಿ, ಯಾವ ಜಿಲ್ಲೆಗೆ ಸಂಬಂಧಿಸಿರಲಿ, ಅವರ ಭಾಷೆ ಬದಲಾವಣೆ ಇರಲಿ, ಧರ್ಮ ಬೇರೆ ಇರಲಿ, ಎಲ್ಲ ಮಕ್ಕಳನ್ನು ಒಂದೇ ಹೇಳುವಂತಹ ರೀತಿಯಲ್ಲಿ, ದೃಷ್ಟಿಕೋನದಲ್ಲಿ ನೋಡಿದರೆ ಖಂಡಿತ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಮುನ್ನಡೆಸಬಹುದು.
1: ನಿಮ್ಮ ಸಹ ಕೆಲಸಗಾರರು ಅವ್ರ ಬಗ್ಗೆ ಹೇಳಬೇಕಂದ್ರೆ ಯಾವ ಥರ ಹೇಳ್ತೀರಾ?
0: ವಸತಿ ನಿಲಯ ಅಂತಂದರೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದು ಅಲ್ಲಿನ ಅಡುಗೆ, ಅಲ್ಲಿನ ಶುಚಿತ್ವ, ಹಾಗೆಯೇ ಮಕ್ಕಳ ಸುರಕ್ಷತೆ. ಇದಕ್ಕೆ ಖಂಡಿತ ಇದಿಷ್ಟು ಅಂಶಗಳ ಬಗ್ಗೆ ನಾವು ನಿಗಾ ಇಡಲೇಬೇಕಾಗ್ತದೆ. ನಮ್ಮಲ್ಲಿ ನಿಲಯ ಮೇಲ್ವಿಚಾರಕರ ಕೊರತೆ ಇರೋದ್ರಿಂದ ಹೆಚ್ಚಿನ ಜವಾಬ್ದಾರಿ ಅಲ್ಲಿರುವಂತಹ ಅಡುಗೆ ಸಿಬ್ಬಂದಿಗಳಾಗಿರ್ಬೋದು, ರಾತ್ರಿ ಕಾವಲುಗಾರರಾಗಿರ್ಬೋದು, ಅವ್ರ ಮೇಲೇ ಇರ್ತದೆ. ನಮ್ಮ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ನಾವು ಅಡುಗೆ ಸಿಬ್ಬಂದಿಗಳು ಬೇರೆ, ರಾತ್ರಿ ಕಾವಲುಗಾರರು ಬೇರೆ, ನಿಲಯ ಮೇಲ್ವಿಚಾರಕರು ಬೇರೆ ಹೇಳುವಂಥ ಥಿಯರಿಯಲ್ಲಿಲ್ಲ. ನಾವು ದಿನಕ್ಕೊಬ್ಬರು ನಿಲಯ ಮೇಲ್ವಿಚಾರಕರು ಹಾಸ್ಟೆಲ್ಗಳಲ್ಲಿ. ಇವತ್ತು ಒಬ್ಬರಿದ್ದರೆ ನಾಳೆ ಇನ್ನೊಂದು ಅಡುಗೆ ಸಿಬ್ಬಂದಿ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗ್ತದೆ. ಅವರು ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಕೆಲವೊಮ್ಮೆ ಖಂಡಿತ ತಪ್ತಾರೆ. ಆಗ ಎಲ್ಲಿ ಅವರಿಂದ ತಪ್ಪಾಗಿದೆ, ಮುಂದೆ ಅವರಿಂದ ಆ ರೀತಿ ತಪ್ಪಾಗದ ಹಾಗೆ ಹೇಗೆ ನೋಡ್ಕೊಳ್ಬೋದು ಹೇಳೋದ್ರ ಬಗ್ಗೆ ಖಂಡಿತ ನುರಿತ ತಜ್ಞರಿಂದ ಅವರಿಗೆ ಮಾನಸಿಕವಾಗಿ, ದೈಹಿಕವಾಗಿ ಅಥವಾ ಅವರ ಮಕ್ಕಳ ಸುರಕ್ಷತೆ ಬಗ್ಗೆ ಹಲವಾರು ಕಾರ್ಯಾಗಾರಗಳನ್ನು ಮಾಡಿ ಅವರಲ್ಲಿ ಆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಖಂಡಿತ ಮಾಡ್ತೇವೆ. ಸಿಬ್ಬಂದಿಗಳಿಂದ ತಪ್ಪಾದಾಗ ಅವರನ್ನು ದೂಷಿಸೋಕ್ಕೂ ಮೊದಲು ಯಾಕೆ ತಪ್ಪಾಗಿದೆ, ಏನಾಗಿದೆ ಹೇಳೋದನ್ನು ಅವಲೋಕನ ಮಾಡಿ ಆ ತಪ್ಪುಗಳು ಮರುಕಳಿಸದ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋದೇ ವಸತಿ ನಿಲಯ ಅಂತ ಅಂದ್ಕೊಳ್ತೇವೆ.
1: ಹೆಣ್ಣಾಗಿ ಮನೆ ನಿಭಾಯಿಸೋದಲ್ಲದೆ 14 ಹಾಸ್ಟೆಲ್ ನಿಮ್ಮ ಅಂಡರಲ್ಲಿ ಇಟ್ಕೊಂಡು ಅಲ್ಲಿ 4 ಹಾಸ್ಟೆಲಲ್ಲಿ ನಿಲಯ ಮೇಲ್ವಿಚಾರಕರಾಗಿ ಕೆಲಸ ಮಾಡೋದು ಸಣ್ಣ ವಿಷಯ ಅಲ್ಲ. ನೀವು ಯಾವ ಥರ ಟೈಮ್ ಮ್ಯಾನೇಜ್ ಮಾಡ್ತೀರಾ? ಈ ಕಡೆ ಮನೇಲೂ ನೋಡಬೇಕು, ಈ ಕಡೆ ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳಿರ್ಬೋದು, ನಿಮ್ಮ ಸಹ ಕೆಲಸಗಾರಿರ್ಬೋದು, ಅವ್ರ ಬಗ್ಗೆನೂ ಕಾಳಜಿ ವಹಿಸ್ಬೇಕು, ಮನೇಲೂ ಕೆಲಸ, ಮಕ್ಕಳು, ಅವ್ರದ್ದನ್ನು ಸಹ ಕಾಳಜಿ ವಹಿಸ್ಬೇಕು. ಯಾವ ಥರ ಮ್ಯಾನೇಜ್ ಮಾಡ್ತೀರಾ ಎರಡನ್ನು?
0: ನಂದು ಡೈಲಿ ಇದು ಸ್ಟಾರ್ಟ್ ಆಗೋದು ಬೆಳಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ. ನಾನು 8 ಗಂಟೆ ಅಂದರೆ ಮನೆಗೆ ಬಿಡ್ತೇನೆ. ನಾನು ತಾಲೂಕು ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿಯಾಗಿ ಪ್ರಮೋಷನ್ ಆಗಿ ಈ ತಿಂಗಳಿಗೆ 3 ವರ್ಷ ಆಯಿತು. ನಿಲಯ ಮೇಲ್ವಿಚಾರಕ್ಕೆ ಹೇಳುವಂತಹ ಆ ಏನು ಟೈಟಲ್ ಇದೆ, ನನಗೆ ವಿಸ್ತರಣಾಧಿಕಾರಿ ಅಂತ ಆ ಟೈಟಲಲ್ಲೇ ನಾನು ಗುರುತಿಸ್ಕೊಳ್ಳೋದು ಜಾಸ್ತಿ. ರಾಜ್ಯ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ತಗೊಳ್ಳುವಾಗ ಈ ಹುದ್ದೆನೆ ನನ್ನನ್ನು ಬ್ರಹ್ಮಾವರದಲ್ಲಿ ಯಾರು ಕಲ್ಯಾಣಾಧಿಕಾರಿ ಅಂತ ಗುರುತಿಸ್ತಿರ್ಲಿಲ್ಲ, ನನ್ನ ಹಾಸ್ಟೆಲ್ ಹೆಸರೇಳೇ ಗುರುತಿಸ್ತಿದ್ರು ಬ್ರಹ್ಮಾವರ ಮೇಡಮ್ ಅಂತ. ಅದು ನನಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ. ಮತ್ತು ನಾನು ನನ್ನ ಕೆಲಸವನ್ನು ತುಂಬ ಪ್ರೀತಿಸ್ತೇನೆ. ನನ್ನ ಮನೆಯ ಜವಾಬ್ದಾರಿ ಹೇಗೋ ಹಾಗೆ ನನಗೆ ನನ್ನ ಕೆಲಸ, ನನ್ನ ಕೆಲಸವನ್ನು ಅಷ್ಟು ಪ್ರೀತಿಸಲಿಕ್ಕೆ ಸಹ ಕಾರಣ ನನ್ನ ವಿದ್ಯಾರ್ಥಿಗಳೇ. ಬ್ರಹ್ಮಾವರ ನಿಲಯದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಪ್ರಶಸ್ತಿಯನ್ನು ತಗೊಳ್ಳುವಾಗ ಆ ಮಕ್ಕಳೆಲ್ಲರೂ ಬಸ್ ಮಾಡ್ಕೊಂಡು, ನನಗಿಂತ ಸಂತೋಷ ಅವರಿಗೆ ಬಸ್ ಮಾಡ್ಕೊಂಡು ನಿಲ್ಲಿಕ್ಕೆ ಆ ಪುಟಾಣಿಗಳು ಹೊರಟಿದ್ರು. ಅಂದರೆ ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆವರೆಗೆ ಮಾತ್ರ ನಾನು ಮನೇಲಿರೋದು, ಅಷ್ಟರೊಳಗೆ ಗೃಹಿಣಿಯಾಗಿ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅದೆಲ್ಲ ಮಾಡಿ ಮುಗಿಸಿರ್ತೀನಿ. ನನ್ನ ಮಗಳಿಗಾಗಿರ್ಬೋದು, ನನ್ನನ್ನು ನಂಬಿ ಮನೆಯಲ್ಲಿ ಯಾರಿರ್ತಾರೆ ಅವರಿಗಾಗಿರ್ಬೋದು. ಅದರ ನಂತರ ಹಾಸ್ಟೆಲಲ್ಲಿ, ಒಮ್ಮೆ ಹಾಸ್ಟೆಲಿಗೆ ಬಂದರೆ ಹಾಸ್ಟೆಲಲ್ಲಿ ಮೆನು ಪ್ರಕಾರ ಫುಡ್ ಕೊಟ್ಟಿದ್ದಾರಾ, ಅಥವಾ ಮಕ್ಕಳ ಸುರಕ್ಷತೆ ಬಗ್ಗೆ ಮಕ್ಕಳ ಪೇರೆಂಟ್ಸ್ ಏನಾದರೂ ಕರೆ ಮಾಡಿ ದೂರುಗಳನ್ನು ದಾಖಲಿಸಿದ್ದಾರಾ, ಅಥವಾ ಮಕ್ಕಳಿಗೆ ಏನಾದರೂ ಸಮಸ್ಯೆ ಆಗಿದೆಯಾ. 8 ಗಂಟೆಯಿಂದ ಸ್ಟಾರ್ಟ್ ಆದರೆ ರಾತ್ರಿ 9 ಗಂಟೆವರೆಗೂ ಸಹ ನಾನು ಹಾಸ್ಟೆಲಲ್ಲೇ ಇರ್ತೇನೆ ಹೆಚ್ಚಿನದಾಗಿ. ಆದರೆ ಈಗ ವಿಸ್ತರಣಾಧಿಕಾರಿಗಳ ಆಗಿರೋದ್ರ ಕಾರಣ ಸ್ವಲ್ಪ ಹಾಸ್ಟೆಲ್ಗಳಲ್ಲಿ ಹೆಚ್ಚು ಸಮಯ ಕಳೀಲಿಕ್ಕೆ ಆಗದೇ ಇರ್ಬೋದು. ನೀವು ಹೇಳಿದಾಗೆ ಸಿಬ್ಬಂದಿಗಳಿಗೆ ಆ ಜವಾಬ್ದಾರಿಯನ್ನು ಡಿವೈಡ್ ಮಾಡಿಕೊಟ್ಟು ಹಾಸ್ಟೆಲ್ಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗದ ಹಾಗೆ ನಿಗಾ ವಹಿಸ್ತಿದ್ದೇವೆ. ನೀವು ಕೇಳಿದ್ರಿ ಗೃಹಿಣಿಯಾಗಿ ಎಲ್ಲವನ್ನು ಹೇಗೆ ಸರಿದೂಗಿಸಬಹುದು ಅಂತ. ಖಂಡಿತ, ಮನೆಯಲ್ಲಿರುವಾಗ ಮನೆ ಬಗ್ಗೆ ಯೋಚನೆ, ಕೆಲಸದಲ್ಲಿರುವಾಗ ಕೆಲಸದ್ದೇ ಯೋಚನೆ. ಮನೆ ಸಮಸ್ಯೆನ ಕೆಲಸದವರೆಗೆ ತರಲಿಕ್ಕಿಲ್ಲ, ಕೆಲಸದ ಸಮಸ್ಯೆನ ಮನೆಗೆ ತಗೊಂಡೋಗ್ಲಿಕ್ಕಿಲ್ಲ. ಇದೇ ನಮ್ಮ ಸೀಕ್ರೆಟ್ ಅಂತ ಅಂದ್ಕೊಳ್ಬೋದು. ನನಗೆ ಎಲ್ಲೂ ಸಹ, ನಾನು 6 ಹಾಸ್ಟೆಲ್ ಪ್ರಭಾರದಲ್ಲಿದ್ದಾಗಲೂ ನನಗೆ ಹೊರೆ ಅನಿಸ್ಲಿಲ್ಲ, 3 ಹಾಸ್ಟೆಲ್ ಪ್ರಭಾರದಲ್ಲಿದ್ದಾಗೂ ಹೊರೆ ಅನಿಸ್ಲಿಲ್ಲ. ಕಲ್ಯಾಣಾಧಿಕಾರಿ, ವಿಸ್ತರಣಾಧಿಕಾರಿ, ವಾರ್ಡನ್ ಚಾರ್ಜ್ ಎಲ್ಲ ಇರುವಾಗಲೂ ಸಹ ನನ್ನ ಡಿಪಾರ್ಟ್ಮೆಂಟ್ ಕೆಲಸ ಅಥವಾ ನನ್ನ ಇಲಾಖೆಯ ಕೆಲಸ ನನಗೆ ಹೊರೆ ಅನಿಸ್ಲಿಲ್ಲ. ಆದರೆ ಇದೆಲ್ಲದರಲ್ಲಿ ನಮ್ಮ ಸಿಬ್ಬಂದಿಗಳು ಮತ್ತು ಮಕ್ಕಳ ಸಹಕಾರ, ನಮ್ಮ ಮೇಲಾಧಿಕಾರಿಗಳ ಸಹಕಾರ ತುಂಬಾ ಇದೆ ಅಂತ ಹೇಳ್ಬೋದು.
1: ಈ ಒಂದು ವರ್ಕ್ ಎಕ್ಸ್ಪೀರಿಯೆನ್ಸಲ್ಲಿ ಇಷ್ಟು ವರ್ಷದಲ್ಲಿ ಇಂಥ ಒಂದು ವಿದ್ಯಾರ್ಥಿಗಳಿಂದ ನಾನು ಮರೆಯಲಾಗದ ಪಾಠ ಕಲ್ತಿದ್ದೀನಿ ಅಂತಂದರೆ ಯಾವ ವಿಷಯದ ಬಗ್ಗೆ?
0: ಹೌದು, ಕೆಲವೊಮ್ಮೆ ಮಕ್ಕಳು ನಮ್ಮ ಹತ್ರ ಬಂದು, ಅಂತಹ ತುಂಬ ಘಟನೆಗಳಾಗಿದೆ, ಆದರೂ ಕೆಲವೊಂದು ಒಂದು ಘಟನೆನ ಶೇರ್ ಮಾಡಬೇಕಂದ್ರೆ, ಒಂದು ಹುಡುಗಿ ಒಮ್ಮೆ, ನಾವು ಮಕ್ಕಳನ್ನು ವಿಚಾರಿಸದೆ ಮನೆಗೆ ಬಿಡಬಾರ್ದು ಅಥವಾ ಮಕ್ಕಳ ಸುರಕ್ಷತೆ ಬಗ್ಗೆ ಹೇಳೋದಾದರೆ, ಒಮ್ಮೆ ನಾನು ಮೀಟಿಂಗಲ್ಲಿರುವಾಗ ಒಂದು ಹುಡುಗಿ ಕಾಲ್ ಮಾಡ್ತಾಳೆ ನನಗೆ, ಮೇಡಮ್ ನನ್ನ ATM ಬ್ಲಾಕ್ ಆಗಿದೆ, ನನಗೆ ಕೂಡಲೇ ಮನೆಗೆ ಹೋಗಬೇಕು, ನಮ್ಮ ತಂದೆ ಹಾಸ್ಪಿಟ್ಲಲ್ಲಿದ್ದಾರೆ, ನನ್ನ ಹಣನೇ ಅವರಿಗೆ ತೆಗೆದುಕೊಡಬೇಕು ಅಂತ ಫೋನ್ ಮಾಡ್ತಾಳೆ. ಆಗ ಆ ಟೈಮಲ್ಲಿ ನಾನು ಮೀಟಿಂಗಲ್ಲಿ ಇರ್ತೀನಿ, ಆ ಹುಡುಗಿ ಸಹ ನಮಗೆ ತುಂಬ ಪರಿಚಯ, ಒಳ್ಳೆ ಹುಡುಗಿ ಅಂತ. ನಾನು ಹಿಂದೆ ಮುಂದೆ ನೋಡೋದಿಲ್ಲ, ಆಯ್ತಮ್ಮ ಸ್ಟಾಫ್ನವರಿಗೆ ಹೇಳಿ ಹೋಗು ಅಂತ ಹೇಳ್ತೀನಿ. ಅದಾದ ನಂತರ ಸಂಜೆ ಆಗ್ತದೆ, ಆ ಹುಡುಗಿ ರಜೆ ಅರ್ಜಿ ಕೊಟ್ಟು ಮನೆಗೆ ಹೋಗ್ತಾಳೆ. 6 ಗಂಟೆ ಟೈಮ್ಗೆ ನನಗೆ ಪೇರೆಂಟ್ಸ್ದು ಫೋನ್ ಬರ್ತದೆ, ನಮ್ಮ ಮಗಳು ಏನಾದರೂ ಹಾಸ್ಟೆಲಲ್ಲೇ ಇದ್ದಾಳ ಅಂಥೇಳಿ. ನಾನು ಇಲ್ಲ ಈ ಥರ ಹೇಳಿ ಮನೆಗೆ ಹೋಗಿದ್ದಾಳೆ ಅಂತ ಹೇಳ್ತೇನೆ. ಕಡೆಗೆ ನೋಡಿದರೆ ಆ ಮಗು ಮನೆಗೆ ಹೋಗಿರೋದಿಲ್ಲ, ಯಾರೊಟ್ಟಿಗೋ ಬ್ಯಾಂಗ್ಳೂರಿಗೆ ಹೋಗಿರ್ತಾಳೆ. ಬ್ಯಾಂಗ್ಳೂರಿಗೆ ಹೋಗಿ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡು ಅದೇ ಮಗು, ನಾನು ಅವಳಿಗೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತೇನೆ ಇರ್ತೇನೆ, ತೆಗೆಯೋದಿಲ್ಲ, ಮೆಸೇಜ್ ಹಾಕ್ತೇನೆ ಆಗಲೂ ತೆಗೆಯೋದಿಲ್ಲ. ಮತ್ತೆ ರಾತ್ರಿ 1:00 ಅದೇ ಹುಡುಗಿ ನನಗೆ ಫೋನ್ ಮಾಡ್ತಾಳೆ, ಮೇಡಮ್ ನಾನು ಈ ಥರ ನಂಬಿ ಬಂದೆ, ಈಗ ಈ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೇನೆ ಅಂತ. ಮತ್ತೆ ನಾವು ಕೂಡಲೇ ಕಾರ್ ಮಾಡ್ಕೊಂಡೋಗಿ ಅವಳಿರೋ ಪ್ಲೇಸಿಗೆ ಹೋಗಿ ಅಲ್ಲಿಂದ ಕರ್ಕೊಂಡು ಬರ್ತೇವೆ. ಆ ದಿನ ಖಂಡಿತ ಜೀವ ಹೋಗಿ ಪುನಃ ಜೀವ ಬಂದ ರೀತಿ. ನಾವು ಯಾವತ್ತೂ ಮಕ್ಕಳನ್ನು ವಿಚಾರಿಸದೆ ಮನೆಗೆ ಬಿಡೋದಿಲ್ಲ. ಈ ಹುದ್ದೆಯಲ್ಲಿ ನಾನು ಇನ್ನೊಂದು ಕಲ್ತಿರೋದಂದರೆ, ಯಾರನ್ನು ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು. ಅತಿಯಾಗಿ ಮಕ್ಕಳು ಹೇಳೋದನ್ನು ಅಥವಾ ಅತಿಯಾಗಿ ಮಕ್ಕಳೊಟ್ಟಿಗೆ ಸಲಿಗೆಯಿಂದ ಎಲ್ಲ ಟೈಮಲ್ಲಿ ಇರೋದು ಒಳ್ಳೆಯದಲ್ಲ ಹೇಳೋದನ್ನು ಕಲಿತೆ. ಮತ್ತು ಆ ಹುಡುಗಿಗೆ ಆದಂತಹ ಸಮಸ್ಯೆನ ಬಗೆಹರಿಸಿ ಕೊಟ್ಟಿವಿ, ಅದು ಸಹ ನಮಗೂ ಒಂದು ಪಾಠ. ಅದರ ನಂತರ ನಾವು ಕೆಲವು ರೂಲ್ಸ್ಗಳನ್ನು ತಂದ್ವಿ ಮಕ್ಕಳ ಸುರಕ್ಷತೆ ಬಗ್ಗೆ. ಇಂಥ ಟೈಮಿಗೆ ನಿಮಗೂ ಸಹ ಗೊತ್ತಿರ್ಬೋದು, 9 ಗಂಟೆಗೆ ಬೆಲ್ ಹೊಡೆದು ಮಕ್ಕಳನ್ನು ಕರೆದು ಪೇರೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿ ನಾಳೆ ಮನೆಗೆ ಹೋಗೋದಿದ್ರು ಅವರ ವಾಟ್ಸಪ್ ರಜಾ ಅರ್ಜಿಯನ್ನು ತೊಗೊಂಡು ಹೀಗೆ ಕೆಲವಾರು ರೂಲ್ಸ್ಗಳನ್ನು ಮಾಡಿದ್ವಿ. ಇದರದ ಹಲವಾರು ಘಟನೆಗಳು ನನ್ನ ಎಕ್ಸ್ಪೀರಿಯೆನ್ಸಲ್ಲಿದೆ, ಆದರೆ ಇದನ್ನು ಮಾತ್ರ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ.
1: ನೀವು ನಾನು ಕೇಳಿಪಟ್ಟಿರೋ ಪ್ರಕಾರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೀರಿ, ಹೆಣ್ಮಕ್ಳಿಗೆ ಗೌರ್ಮೆಂಟ್ ಜಾಬ್ ಅನ್ನೋದು ತುಂಬ ಸೆಕ್ಯೂರಿಟಿನ ಕೊಡುತ್ತೆ ಅಂತ ಹೇಳ್ತೀರಾ, ಯಾಕೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮುಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡಬೇಕು ಅಂತ ಅನಿಸುತ್ತೆ?
0: ನಮ್ಮ ತಾಯಿ ಟೀಚರ್ ಆಗಿದ್ದರು, ತಂದೆ SI ಆಗಿದ್ದರು, ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಅಂಥದ್ದೇನು ಬಡತನ ನನಗೆ ಇರಲಿಲ್ಲ. ಆದರೆ ನನ್ನ ಫ್ರೆಂಡ್ಸ್ ಅವರು ವಿದ್ಯಾಭ್ಯಾಸ ಕಲಿಯುವಾಗ ಅಥವಾ BEd ಓದುವಾಗ ಹಾಗೆಯೇ ಪೇರೆಂಟ್ಸು ಹಿಂದೆ ಮುಂದೆ ನೋಡದೆ ಮದುವೆ ಮಾಡಿಕೊಟ್ಟು ಸುಸೈಡ್ ಮಾಡ್ಕೊಂಡಿದ್ದವ್ರನ್ನ ನೋಡಿದ್ದೀನಿ, ಅಂದರೆ ಗಂಡನಿಂದ ಏನಾದರೂ ಸಮಸ್ಯೆ ಆಗಿ. ಹಾಗೆಯೇ ಜೀವನದಲ್ಲಿ ನೊಂದು ಮಾನಸಿಕವಾಗಿ ಜರ್ಜರಿತರಾಗದವ್ರನ್ನ ನೋಡಿದ್ದೀನಿ. ನನಗೆ ಒಂದೇ ಆಸೆ, ಹೆಣ್ಮಕ್ಕಳು ಓದಿ ಕಲ್ತು ಜಾಬ್ ತೊಗೊಂಡ ನಂತರನೇ ಮದುವೆ ಆಗಬೇಕು ಅಂತ. ಯಾಕಂದರೆ ಜೀವನ ಎಲ್ಲ ಟೈಮಲ್ಲೂ ಒಂದೇ ರೀತಿ ಇರೋದಿಲ್ಲ. ನನ್ನ ಎಕ್ಸ್ಪೀರಿಯನ್ಸಲ್ಲೂ ಕೆಲವೊಮ್ಮೆ ಇವತ್ತು ನಾವು ನಮ್ಮ ಕಾಲ ಮೇಲೆ ನಾವು ಇರೋದ್ರಿಂದ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ. ತಂದೆ ತಾಯಿ ಯಾವತ್ತೂ ನಮ್ಮ ಜೊತೆ ಇರೋದಿಲ್ಲ. ನಾವು ಮಹಿಳಾ ಸ್ವಾವಲಂಬನೆ ಮತ್ತೊಂದು ತುಂಬ ತುಂಬ ಮಾತಾಡ್ತೇವೆ, ಆದರೆ ಈಗೂ ಸಹ ನಾವು ನಮ್ಮದು ಅಂಥೇಳಿ ನಮ್ಮ ಕಾಲ ಮೇಲೆ ನಾವು ಇದ್ದರೆ ಮಾತ್ರ ಏನೋ ಮಾಡ್ಬೋದು ಹೇಳ್ಬೋದು. ನೀವು ಹೇಳಿದಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ನಮಗೆ ಮೊದಲಿಂದನೂ ಒಲವು, ಹಾಗೆಯೇ ಮಕ್ಕಳಲ್ಲಿ ಅದನ್ನು ಬೆಳೆಸಬೇಕು ಹೇಳುವಂಥದ್ದು. ಅದ್ರ ಸಂಬಂಧನೇ ಹಾಸ್ಟೆಲ್ಗಳಲ್ಲಿ ಡಿಜಿಟಲ್ ಲೈಬ್ರರಿ ಆಗಿರ್ಬೋದು, ಪುಸ್ತಕ ಜೋಳಿಗೆ ಅಭಿಯಾನದ ಮೂಲಕ ಪುಸ್ತಕಗಳನ್ನು ಕಲೆಕ್ಟ್ ಮಾಡುವಂಥದ್ದಿರ್ಬೋದು. ಓದೋ ಮಕ್ಕಳಿಗೆ ಯಾವತ್ತೂ ತೊಂದರೆ ಆಗಬಾರ್ದು. ನಮ್ಮ ಮಕ್ಕಳು ಎಲ್ಲೂ ಸಹ ಹೆಣ್ಮಕ್ಕಳು ಕಡಿಮೆ ಯಾರಿಗೂ ಕಡಿಮೆ ಇಲ್ಲದ ಹಾಗೆ ಬದುಕಬೇಕು. ಗಂಡನ ನೆರಳು ಆಸರೆ ಅನ್ನುವಂಥದ್ದು ಯಾವಾಗಲೂ ಇರ್ತದೆ ಅಥವಾ ಇರಲೇಬೇಕು ಅಂತಿಲ್ಲ. ನಾವು ಕುಟುಂಬದಲ್ಲಿ ಅವರಿಗೆ ಸರಿಸಮಾನವಾಗಿ ಬದುಕಬೇಕು ಅಂತ ಅಂದರೆ ಖಂಡಿತ ಹೆಣ್ಮಕ್ಕಳಿಗೆ ಕೈಯಲ್ಲಿ ಒಂದು ಕೆಲಸ ಬೇಕು. ಹಾಗಾಗಿ ಮಕ್ಕಳಿಗೆ ನಾನು ಯಾವತ್ತೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಹೇಳ್ತಾ ಇರ್ತೇನೆ, ಕೆ ಎಸ್ ಆಗಿರ್ಬೋದು, ಐ ಎಸ್ ಆಗಿರ್ಬೋದು. ಮತ್ತು ಖುಷಿ ಇದೆ, ಒಂದು ಹಾಸ್ಟೆಲಲ್ಲಿ 100 ಮಕ್ಕಳಿದ್ದರೆ ಒಂದು 10 ಮಕ್ಕಳಾದರೂ ನಾವೇನು ಹೇಳ್ತೇವೆ ಅದನ್ನು ತಗೊಂಡು ಪ್ರಾಕ್ಟೀಸ್ ಮಾಡ್ತಾರೆ, ಓದ್ತಾರೆ. ರೆಗ್ಯುಲರ್ ನ್ಯೂಸ್ ಪೇಪರ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಆಗಿರ್ಬೋದು, ಆ ವಾಟ್ಸಪ್ ಗ್ರೂಪ್ಗಳಲ್ಲಿ ಬರುವಂತಹ ಮಾಹಿತಿ ಆಗಿರ್ಬೋದು, ಇದನ್ನೆಲ್ಲವನ್ನು ಚೆನ್ನಾಗಿ ಓದ್ತಾರೆ. ನಾನು ಹೇಳೋದಿಷ್ಟೇ, ಹೆಣ್ಮಕ್ಕಳು ಎಷ್ಟೇ ಮುಂದುವರಿಲಿ, ಇಂದ್ರಲೋಕಕ್ಕೆ ಹೋಗಲಿ ಚಂದ್ರಲೋಕಕ್ಕೆ ಹೋಗಲಿ, ಹೆಣ್ಮಕ್ಕಳಿಗೆ ಅವರದ್ದೇ ಆದ ಏನಿರ್ತದೆ, ಸೀಮೆ ಅಂತ ಇರ್ತದೆ. ಹಾಗಾಗಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳುವ, ಅದ್ರ ನಂತರನೇ ಮದುವೆ ಮತ್ತೊಂದು ಹೇಳುವಂಥ ಅಭಿಲಾಷೆ, ಅದನ್ನೇ ನಾವು ಹಾಸ್ಟೆಲ್ ಮಕ್ಕಳಿಗೂ ಸಹ ಹೇಳುವಂಥದ್ದು.
1: ನಿಮ್ಮ ಪ್ರಕಾರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಂತಂದರೆ ಕೋಚಿಂಗ್ ಇಂಪಾರ್ಟೆಂಟಾ?
0: ಹಾಗೆ ನಾನು ಅಂದ್ಕೊಳ್ಳೋದಿಲ್ಲ, ನಾವು ಯಾವುದು ಕೋಚಿಂಗ್ ತೊಗೊಳ್ಳಿಲ್ಲ. ಆ್ಯಕ್ಚುಲಿ ನನಗೆ ಟೀಚರ್ ಪೋಸ್ಟಿಗೂ ಸೆಲೆಕ್ಟ್ ಆಗಿತ್ತು, ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲೂ ಸಹ ಸೆಲೆಕ್ಟ್ ಆಗಿತ್ತು. ಅದ್ರ ನಂತರ ಕೆ ಎಸ್ ಮೇನ್ಸ್ ಎಕ್ಸಾಮನ್ನು ಪಾಸ್ ಮಾಡಿದೆ ನಾನು, ಇಂಟರ್ವ್ಯೂಲ್ಲಿ ನನಗೆ ಆಗಲಿಲ್ಲ, ಐ ಎಸ್ ಸಿಗೆ ಟ್ರೈ ಮಾಡಲಿಲ್ಲ. ಆದರೆ ಹಲವಾರು ಕಾಂಪಿಟೇಟಿವ್ ಇದೇ ಡಿಪಾರ್ಟ್ಮೆಂಟಲ್ಲಿ 4 ಹುದ್ದೆಗಾಗಿತ್ತು ನನಗೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಐ ಟಿ ಡಿ ಪಿ, ಬಿ ಸಿ ಎಮ್ಮು, ಮೈನಾರಿಟೀಸ್, 4 ಒಂದೇ ಸಲ ಸೆಲೆಕ್ಟ್ ಆಗಿದ್ದೆ ನಾನು. ಎಲ್ಲೋ ಒಂದು ಕಡೆ ಪೇರೆಂಟ್ಸು ನಂದು ನಾನು ನಿಲಯ ಮೇಲ್ವಿಚಾರಕಿಯಾಗಿ ಸೆಲೆಕ್ಟ್ ಆದಾಗ ಬೇಡ ಅಂತ ಹೇಳಿದರು, ತುಂಬ ರಿಸ್ಕ್ ಹುದ್ದೆ ಅಂತ. ಆದರೆ ಮಕ್ಕಳ ಜೊತೆಗೆ ಇರೋದು ನನಗೆ ಖುಷಿ, ಹಾಗಾಗಿ ಎಡೆಡ್ ಸ್ಕೂಲಲ್ಲಿ ನಾನು ವರ್ಕ್ ಮಾಡ್ತಿದ್ದರಿಂದ ಅದಕ್ಕೆ ರಿಸೈನ್ ಮಾಡಿ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಮೇಲೆ ಬ್ರಹ್ಮಾವರ ಹಾಸ್ಟೆಲ್ ಮಕ್ಕಳು ನನಗೆ ಇಷ್ಟು ಇಂಪ್ರೆಸ್ ಮಾಡಿದರು ಅಂದರೆ ಈ ಹುದ್ದೆಯಿಂದ ಬೇರೆ ಹುದ್ದೆಗೆ ಆ ಟೈಮಲ್ಲಿ ನಾನು ಸೆಲೆಕ್ಟ್ ಆದರೂ ಸಹ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ.
1: ನೀವು ಹೇಳಿದ್ರಿ ನಾನು ಕೆ ಎಸ್ ಎಕ್ಸಾಮ್ ಬರೆದು ಎಕ್ಸಾಮ್ಸ್ ಪಾಸ್ ಆದರೆ ಅದೇ ಇಂಟರ್ವ್ಯೂಲ್ಲಿ ಫೇಲ್ ಆದೆ ನಾನು ಅಂತ. ನಿಮ್ಮ ಥರನೇ ಎಷ್ಟೋ ಮಕ್ಕಳು ಈಗ ಎಕ್ಸಾಮ್ಸ್ ಪಾಸ್ ಆಗ್ತಾರೆ ಆದರೆ ಫಿಸಿಕಲ್ ಟೆಸ್ಟ್ ಇರ್ಬೋದು, ಇಂಟರ್ವ್ಯೂ ಇರ್ಬೋದು, ಮೆಡಿಕಲ್ ಟೆಸ್ಟ್ ಇರ್ಬೋದು, ಅದರಲ್ಲಿ ಫೇಲ್ ಆಗ್ತಾರೆ. ಅವ್ರಿಗೆ ನೀವು ಯಾವ ಥರ ಮೋಟಿವೇಶನ್ ಮಾಡ್ತೀರಾ?
0: ನಮ್ಮ ಪೀರಿಯಡಲ್ಲಿ ಕೆ ಎಸ್ ಎಕ್ಸಾಮ್ ಪ್ಯಾಟರ್ನ್ಸ್ ಚೇಂಜ್ ಇತ್ತು, ಥೇರಿ ಎಕ್ಸಾಮ್ ಮತ್ತು ಇಂಟ್ರೂ ಎಕ್ಸಾಮ್ ಅಂತಿತ್ತು. ಥೇರಿ ಎಕ್ಸಾಮ್ ಮಾರ್ಕ್ಸ್ ಬಂದ ನಂತರ ಇಂಟ್ರೂ ತೊಗೊಳುತ್ತಿದ್ರು, ಅದು ಅದಕ್ಕೆ ಆ್ಯಡ್ ಆಗ್ತಿತ್ತು. ಈಗ ಹಾಗಲ್ಲ, ಇಂಟ್ರೂ ಆದಮೇಲೆ ಥೇರಿ ಎಕ್ಸಾಮ್ ಮಾರ್ಕ್ಸನ್ನು ಡಿಸ್ಪ್ಲೇ ಮಾಡ್ತಾರೆ. ಹಾಗೆಯೇ ಎಲ್ಲೋ ಒಂದು ಕಡೆ ಒಂದು ಸಲ ಫೇಲ್ ಆದ್ವಿ ಅಂದ ಮಾತ್ರಕ್ಕೆ ನಾವು ಅದನ್ನು ಕೈ ಬಿಡಬಾರ್ದು. ಒಂದು ಪ್ರಯತ್ನ, ಎರಡು ಪ್ರಯತ್ನ. ನಮ್ಮ ಜಿಲ್ಲಾಧಿಕಾರಿಗಳು ಹಕ್ಕಪ್ಪ ಲಮಾಣಿ ಸರ್, ಅವ್ರ ಬಗ್ಗೆ ಕೆ ಎಸ್ ಪಾಸ್ ಆಗಿದ್ದಾರೆ ಅವರು. ಅವರು 4 ಅಟೆಂಪ್ಟ್ ನಂತರ ಕೆ ಎಸ್ ಎಕ್ಸಾಮನ್ನು ಪಾಸ್ ಮಾಡಿರುವಂಥದ್ದು, ಆದರೂ ಸಹ ಧೃತಿಗಿಡದೆ ಓದಿದಂಥದ್ದು. ಹಾಗಾಗಿ ಮಕ್ಕಳಿಗೆ ಹೇಳೋದಷ್ಟೇ, ಎಲ್ಲೋ ಒಂದು ಫಿಸಿಕಲ್ ಟೆಸ್ಟೋ ಅಥವಾ ಏನೋ ಒಂದು ಸಲ ನಾವು ಅಟೆಂಪ್ಟ್ ಮಾಡಿಕೊಳ್ಳೆ ಪಾಸ್ ಆಗಲಿಲ್ಲ ಅಂತೇಳಿದರೆ ಪ್ರಯತ್ನ ಬಿಡಬಾರ್ದು. ಆದರೆ ಪ್ರಯತ್ನ ಏನಾಗಬೇಕು ಆಗಿರಬೇಕು, ನಿರಂತರವಾಗಿರಬೇಕು. ಇವತ್ತು ಓದ್ದೆ ನಾಳೆ ಬಿಟ್ಟೆ ಅಂತಲ್ಲ. ಮತ್ತು ನೀವು ಕೇಳಿದ್ರಿ ಕೋಚಿಂಗ್ ಹೇಳೋದು ಅನಿವಾರ್ಯ ಅಂತ, ಖಂಡಿತ ಇಲ್ಲ. ನಾವು ರೆಗ್ಯುಲರ್ ಆಗಿ ಏನು ಸ್ಟಡೀಸ್ ಮಾಡ್ತೇವೆ, ರೆಗ್ಯುಲರ್ ನ್ಯೂಸ್ ಪೇಪರ್ ಆಗಿರ್ಬೋದು, ಬರುವ ಮ್ಯಾಗ್ಝಿನ್ಸ್, ಮಂತ್ಲಿ ಬರುವಂಥ ಮ್ಯಾಗ್ಝಿನ್ಸ್ ಆಗಿರ್ಬೋದು, ಅಥವಾ ಈಗ ನಮಗೆ ಮೊಬೈಲ್ ಅಥವಾ ನೆಟ್ಟು ಆನ್ ಮಾಡಿದರೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗ್ತದೆ. ಅದ್ರ ಬಗ್ಗೆ ರೆಗ್ಯುಲರ್ ಸ್ಟಡಿ ಮಾಡಿದರೆ ಖಂಡಿತ ನಾವು ಗುರಿ ಮುಟ್ಟಬಹುದು.
1: ನಿಮ್ಮ ಪ್ರಕಾರ ಪ್ರಯತ್ನಂ ಸರ್ವಸಿದ್ಧಿ ಸಾಧನ ಅಂತ?
0: ಖಂಡಿತ.
1: ನೀವು ಗಂಡ್ಮಕ್ಕಳು ಅಂದರೆ ಬಾಲಕರ ವಿದ್ಯಾರ್ಥಿ ನಿಲಯನೂ ನೋಡ್ಕೊಳ್ತೀರಾ, ಈ ಕಡೆ ಬಾಲಕಿಯರ ವಿದ್ಯಾರ್ಥಿ ನಿಲಯನೂ ನೋಡ್ಕೊತೀರಾ, ನಿಮ್ಮ ಪ್ರಕಾರ ಯಾವುದು ಹೆಚ್ಚು ರಿಸ್ಕ್ ಅಂತ ಅನಿಸುತ್ತೆ?
0: ಬಾಲಕರ ವಿದ್ಯಾರ್ಥಿ ನಿಲಯಗಳಲ್ಲಿ ನಾನು ನಿಲಯ ಮೇಲ್ವಿಚಾರಕಿಯಾಗಿ ಕೆಲಸ ಮಾಡಲಿಲ್ಲ, ಆದರೆ ವಿಸ್ತರಣಾಧಿಕಾರಿಯಾಗಿ ಭೇಟಿ ನೀಡಿದಾಗ ಖಂಡಿತ ಬಾಲಕರ ಹಾಸ್ಟೆಲ್ಗಳು ನಿಜಕ್ಕೂ ಸ್ವಲ್ಪ ನಿರ್ವಹಣೆ ಕಷ್ಟ. ಅಲ್ಲಿ ಮಕ್ಕಳು ಹೇಳಿದ್ದು ಕೇಳೋದಿಲ್ಲ ಒಂದು, ಮತ್ತು ವಯೋಸಹಜವಾದಂತಹ ಕೆಲವು ಗುಣಗಳು, ಅದನ್ನು ಕಂಟ್ರೋಲ್ ಮಾಡೋದು ನಿಜಕ್ಕೂ ನಿಲಯ ಮೇಲ್ವಿಚಾರಕರಿಗೆ ತುಂಬ ಕಷ್ಟ. ಹೆಣ್ಮಕ್ಳು ಹಾಸ್ಟೆಲಲ್ಲಿ ಸ್ವಲ್ಪ ಮಾತು ಕೇಳ್ತಾರೆ ಹೇಳಿದ್ದನ್ನು, ಮಾತು ಕೇಳಿಲ್ಲಾದರೂ ಎದರಲ್ಲಾದರೂ ಕೇಳಿದಾಗೆ ಮಾಡ್ತಾರೆ. ಆದರೆ ಬಾಯ್ಸನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಅದರಲ್ಲೂ ಈಗಿನ ಟೈಮಲ್ಲಿ ಮಾದಕ ದ್ರವ್ಯಗಳ ವ್ಯಸನಗಳಿಗೆ ದಾಸರಾಗುವಂಥದ್ದು ಇನ್ನೂ ಕೆಲವೆಲ್ಲ ನೋಡಿದ್ದೇವೆ. ಅವರಿಗೂ ಸಹ ಕೌನ್ಸಿಲಿಂಗನ್ನು ಕೊಡಿಸಿದ್ದೇವೆ, ಆ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದೇವೆ. ಮೇಜರ್ ಇಶ್ಯೂಸ್ ಆದಾಗ ಅವರನ್ನು ಹಾಸ್ಟೆಲಿಂದ ತೆಗೆಯುವಾಗ ಸಹ ಬೇಸರ ಅನಿಸ್ತದೆ. ಹಾಗಾಗಿ ಹುಡುಗಿಯರ ಹಾಸ್ಟೆಲು ಹುಡುಗರ ಹಾಸ್ಟೆಲು ಕಂಪೇರ್ ಮಾಡಿದರೆ ಖಂಡಿತ ಪಾಲಕರ ನಿಲಯಗಳಲ್ಲಿ ಕಷ್ಟ.
1: ಈಗ BCM ಹಾಸ್ಟೆಲು 100% ಫಲಿತಾಂಶ ತಗೊಂಡಿದೆ, SSLC-ಲಿರ್ಬೋದು ದ್ವಿತೀಯ PUC-ಲಿರ್ಬೋದು. ಅದು ಮಕ್ಕಳ ಶ್ರಮ ಹೌದು, ನಾನು ಒಪ್ತೇನೆ ಮಕ್ಕಳ ಶ್ರಮನೂ ಹೌದು, ಅದರಲ್ಲಿ ನಿಮ್ಮ ಶ್ರಮನೂ ಇದೆ. ಅವರು ಅಷ್ಟು ಮಾರ್ಕ್ಸ್ ತಗೊಂಡಾಗ BCM ಹಾಸ್ಟೆಲಲ್ಲಿ 100% ಫಲಿತಾಂಶ ದಾಖಲೆಯಾಗಿದೆ ಅಂತ ನಿಮಗೆ ಕೇಳಿದಾಗ ನಿಮಗೆ ಎಷ್ಟು ಖುಷಿಯಾಯಿತು? ಆ ಮಕ್ಕಳನ್ನು ಯಾವ ಥರ ಅಭಿನಂದಿಸಿದ್ದೀರಿ ನೀವು?
0: ಹೋದ ಸಲ ನಮ್ಮಲ್ಲಿ 100% ರಿಸಲ್ಟ್ ಆಗಿರಲಿಲ್ಲ. PUC-ಯಲ್ಲಿ 97% ಆಗಿತ್ತು, SSLC-ಯಲ್ಲಿ ಸಹ 98% ಆಗಿತ್ತು. ನಾವು ಈ ಸಲ 100% ರಿಸಲ್ಟ್ ಮಾಡಲೇಬೇಕಂಥೇಳಿ ಮೆಂಟರ್ಸ್ ಅಂಥೇಳಿ ಪ್ರತಿ ಹಾಸ್ಟೆಲಿಗೆ ಮಾಡಿದ್ವಿ. ಅಂದರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಏನಿರ್ತಾರೆ ಹಾಸ್ಟೆಲ್ಗಳಲ್ಲಿ, ಆ ಮಕ್ಕಳು ಏನು PUC ಮಕ್ಕಳು ಏನಿರ್ತಾರೆ ಅವರನ್ನೇ ಡಿವೈಡ್ ಮಾಡಿ ಫೈನಲ್ ಇಯರ್ ಮಕ್ಕಳಿಗೆ ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಅಡುಗೆ ಸಿಬ್ಬಂದಿಗಳು ಸಹ ನಮ್ಮಲ್ಲಿ MA BEd MSc BEd BE ಮಾಡಿದವರಿದ್ದಾರೆ, ಅವರನ್ನು ಸಹ ಮೆಂಟರ್ಗಳನ್ನಾಗಿ ನೇಮಕ ಮಾಡಿದ್ವಿ. ಖಂಡಿತ ಅವರೆಲ್ಲರ ಅದ್ಭುತವಾದಂತಹ ಎಫರ್ಟ್, ನಾವೇನಿದ್ರು ಮೇಲ್ವಿಚಾರಣೆ ಎಫರ್ಟ್ ಏನಿದ್ರು ಆ ವಿದ್ಯಾರ್ಥಿ ಪ್ರತಿನಿಧಿಗಳಾಗಿರ್ಬೋದು, ಆ ಸ್ಟಾಫ್ನವರಾಗಿರ್ಬೋದು, ರೆಗ್ಯುಲರ್ ಆಗಿ ಆ ಲೆಸನ್ ಬೇಸ್ಡ್ ಕ್ವಶನ್ಸ್ ಅವರ ಡಿಪಾರ್ಟ್ಮೆಂಟ್ ಸೈಟಲ್ಲಿ ಏನೆಲ್ಲ ಪ್ರಕಟಿಸಿದ್ದಾರೆ ಅದನ್ನೆಲ್ಲ ಬ್ಲೂ ಪ್ರಿಂಟನ್ನು ತೆಗೆದು ಮಕ್ಕಳಿಗೆ ಕಂಟಿನ್ಯೂಸ್ ಆಗಿ ಅವರು ಗೈಡ್ ಮಾಡಿರೋದೇ ಆ ಉತ್ತಮ ಫಲಿತಾಂಶ ದಾಖಲೀಕರಣಕ್ಕೆ ಕಾರಣ. ಅದರೊಟ್ಟಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನ, ನಮ್ಮ ನಿಲಯ ಮೇಲ್ವಿಚಾರಕರ ಒಂದು ಉತ್ತಮ ಕೋಆರ್ಡಿನೇಷನ್, ಹಾಗೆಯೇ ಮಕ್ಕಳು ಏನು ನಾವು ಹೇಳ್ತೇವೆ ಖಂಡಿತ ನೀವು ಹೇಳಿದಾಗೆ ಅದರಲ್ಲಿ ಮಕ್ಕಳದು 90% ಶ್ರಮ, 10% ಮಾತ್ರ ಎಲ್ಲರ ಶ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: BCM ಹಾಸ್ಟೆಲ್ಗಳಲ್ಲಿ ನಾನು ವಿದ್ಯಾರ್ಥಿ ಪ್ರತಿನಿಧಿಗಳ ಬಗ್ಗೆ, ಮಂತ್ರಿಮಂಡಲ್ಗಳ ಬಗ್ಗೆ ಕೇಳಿದ್ದೆ. ಅದು ಶಿಕ್ಷಣದ ಬಗ್ಗೆ ಇರ್ಬೋದು, ಸ್ವಚ್ಛತೆ ಬಗ್ಗೆ ಇರ್ಬೋದು, ಅಕ್ಷರ ದಾಸೋಹದ ಬಗ್ಗೆ ಇರ್ಬೋದು, ಅದರಿಂದ ಮಕ್ಕಳಿಗೆ ಯಾವ ಥರ ಯೂಸ್ ಆಗುತ್ತೆ, ಅದನ್ನು ಯಾವ ಥರ ಅವ್ರು ಮ್ಯಾನೇಜ್ ಮಾಡ್ತಾರೆ?
0: ನಾನು ಮೊದಲು ನಿಲಯ ಮೇಲ್ವಿಚಾರಕರಿಯಾಗಿ ಕೆಲಸಕ್ಕೆ ಸೇರಿದಾಗ ಒಂದೇ ಹಾಸ್ಟೆಲ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೆ. ನನಗೆ 2 ಕೊಟ್ಟಾಗ ಸ್ವಲ್ಪ ಎಲ್ಲೋ ಕಸಿವಿಸಿ ಆಗ್ಲಿಕ್ಕೆ ಶುರು ಆಯಿತು. ಇನ್ನು 3-4 ಬರುವಾಗ ಎಲ್ಲೋ ಮಕ್ಕಳ ಸಮಸ್ಯೆಗೆ ಸರಿಯಾಗಿ ಕಿವಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಅನಿಸ್ತು. ಆಗ ನಾನು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿ ಸರ್ಕಾರ ಅಂಥೇಳಿ ರಚನೆ ಮಾಡಿದೆ. ಮೊದಲು ಮಕ್ಕಳಿಗೆ ಖಾತೆಗಳನ್ನು ಡಿವೈಡ್ ಮಾಡಿ ಕೊಟ್ಟೆ. ಫುಡ್ ಮಿನಿಸ್ಟರ್ ಆಗಿರ್ಬೋದು, ಶೈಕ್ಷಣಿಕ ಮಿನಿಸ್ಟರ್ ಆಗಿರ್ಬೋದು, ಗ್ರಂಥಾಲಯ ಮಿನಿಸ್ಟರ್ ಆಗಿರ್ಬೋದು, ಕೃಷಿ ಟೀಮ್ ಆಗಿರ್ಬೋದು. ಆಗ ಮಕ್ಕಳು ಅದರಲ್ಲಿ ಇಷ್ಟು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದರು. ಅವರೆಲ್ಲರ ಶ್ರಮದಿಂದಲೇ ನಮಗೆ ಆವತ್ತು ರಾಜ್ಯ ಮಟ್ಟದಲ್ಲಿ ನಾನು ಪ್ರಶಸ್ತಿ ತಗೊಂಡದ್ದು. ಯಾಕಂದರೆ ಕೃಷಿ ಟೀಮ್ ಅಂದರೆ ಅದರಲ್ಲೊಂದು 10 ಮಕ್ಕಳು ಇರ್ತಾರೆ, ಹಾಸ್ಟೆಲ್ ಸುತ್ತಲೂ ಅವರು ನಿರ್ಮಿಸಿದಂತಹ ಕೈತೋಟ ಇರ್ಬೋದು. ಶೈಕ್ಷಣಿಕ ವಿಷಯಕ್ಕೆ ಬಂದರೆ ಅದರಲ್ಲಿ ಎಜುಕೇಷನ್ ಮಿನಿಸ್ಟರ್ಸ್ ಇರ್ತಾರೆ, ಅವರೆಲ್ಲ ಟ್ಯಾಲೆಂಟ್ ಇರೋ ಮಕ್ಕಳು, ಅವರು ಮಕ್ಕಳನ್ನು ಗೈಡ್ ಮಾಡಿ ಹಾಸ್ಟೆಲ್ನ ರಿಸಲ್ಟನ್ನು ಇಂಪ್ರೂವ್ ಮಾಡುವಂತಾಗಿರ್ಬೋದು. ಫುಡ್ ಕಮಿಟಿ, ಎಲ್ಲಿ ಹೋಗಿ ಒಂದು ಸಣ್ಣ ಕುಟ್ಟೆ ಅಥವಾ ಮತ್ತೊಂದು ಏನಾದರೂ ಫುಡ್ ಗ್ರೇನ್ಸಲ್ಲಿದ್ದರೆ ಮೇಡಮ್ ಇದು ಹಿಂಗಾಗಿದೆ, ಮೇಡಮ್ ಇದು ಹಾಳಾಗಿದೆ, ಅದ್ಭುತವಾಗಿ ಸ್ಟೋರ್ ರೂಮನ್ನು ಮೇಂಟೈನ್ ಮಾಡಿದಂಥದ್ದಾಗಿರ್ಬೋದು. ಇನ್ನು ಶಿಸ್ತಿನ ಮಂತ್ರಿ, ಮಕ್ಕಳಲ್ಲಿ ಏನಾದರೂ ಮಕ್ಕಳು ಲೇಟಾಗಿ ಬರೋದು ಅಥವಾ ಏನಾದರೂ ಸಮಸ್ಯೆ ಆಗೋದು ಅದನ್ನು ನಮ್ಮ ಗಮನಕ್ಕೆ ತರೋದಾಗಿರ್ಬೋದು. ನಿಜಕ್ಕೂ ಈ ಮಕ್ಕಳ ಸರ್ಕಾರ ಹೇಳೋದು ಹಾಸ್ಟೆಲಲ್ಲಿ ತುಂಬ ಎಫೆಕ್ಟಿವ್ ಆಗಿರ್ತದೆ ಹೇಳೋದು ನನ್ನ ಒಂದು ಏನು ಎಕ್ಸ್ಪೀರಿಯನ್ಸ್. ಮತ್ತು ನಾನಿರೋ ಹಾಸ್ಟೆಲ್ಗಳಲ್ಲೆಲ್ಲ ಅದಿದೆ. ಮತ್ತು ಮಕ್ಕಳು ಮಕ್ಕಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ, ನಮಗಿಂತ ಮಕ್ಕಳ ಬಗ್ಗೆ ಮಕ್ಕಳಿಗೇ ಜಾಸ್ತಿ ಗೊತ್ತಿರ್ತದೆ. ಹಾಗಾಗಿ ಮಕ್ಕಳ ಸಮಸ್ಯೆಗಳಿಗೆ ಕಿವಿ ಕೊಡೋದು, ಈಗ ನಾವು ಏನೋ ಅವರಿಂದ ಹೈಡ್ ಮಾಡಲಿಕ್ಕೆ ಶುರು ಮಾಡಿದರೆ ಅದು ಹಾಗೆ ಹೋಗ್ತದೆ. ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ಒಂದು ಕಾಮನ್ ಆಗಿ ಇದೆ, ಮಕ್ಕಳಿಗೆ ಸರಿಯಾಗಿ ಫುಡ್ ಕೊಡೋಲ್ಲ, ಅದು ಕೊಡೋಲ್ಲ, ಇದು ಕೊಡೋಲ್ಲ. ಆ ಜವಾಬ್ದಾರಿ ಅನ್ನುವಂಥದ್ದನ್ನು ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಆ ಜವಾಬ್ದಾರಿನೂ ಅರಿತಾರೆ, ಅದ್ರ ಬಗ್ಗೆ ಅವರಿಗೆ ನಾಲೆಜು ಬರ್ತದೆ. ಈಗ ಕೈತೋಟ ಮಿನಿಸ್ಟ್ರಿಸ್ ಏನಿರ್ತಾರೆ ಮಕ್ಕಳನ್ನೆಲ್ಲ ಹಾಕ್ಕೊಂಡು ಕೈತೋಟ ಮಾಡುವಾಗ ಅದೊಂದು ಗಿಡ ಬೆಳೆದು ದೊಡ್ಡದಾಗುವಾಗ ಎಷ್ಟು ಪಾಲನೆ ಪೋಷಣೆ ಮಾಡ್ತಾರೆ, ಆ ಪೇಷನ್ಸ್ ಆಗಿರ್ಬೋದು, ಜವಾಬ್ದಾರಿ ಆಗಿರ್ಬೋದು, ಅವ್ರು ಬೆಳೆಸ್ಕೊಂಡಿರೋದನ್ನು ನಾನು ಸ್ವತಃ ನೋಡಿದ್ದೇನೆ. ಕುಂದಾಪುರ ಹಾಸ್ಟೆಲಲ್ಲಿ ಸಹ ಅಷ್ಟೇ, ಮೊನ್ನೆ ನಿನ್ನೆ ಎಲ್ಲ ಪೇಪರಲ್ಲಿ ಬಂತು ಕೈತೋಟ ಸಮಿತಿಯವ್ರ ಬಗ್ಗೆ, ತುಂಬಾ ಖುಷಿಯಾಯಿತು. ಮಕ್ಕಳಿಂದ ಯಾವುದೂ ಅಸಾಧ್ಯವಾದದ್ದು ಏನಿಲ್ಲ, ಅಸಾಧ್ಯ ಅಂತ ಇಲ್ಲ, ಅವರನ್ನು ಮೋಟಿವೇಟ್ ಮಾಡಬೇಕಷ್ಟೆ.
1: ಈಗ ಹಾಸ್ಟೆಲ್ ಅಂದ ತಕ್ಷಣ ಕೆಲವೊಬ್ರಿಗೆ ಏನನ್ಸುತ್ತೆ ಅಂತಂದ್ರೆ ಅಲ್ಲಿ ಊಟ ಚೆನ್ನಾಗಿರಲ್ಲ, ಊಟ ಅಂತಂದ್ರೆ ಅಲ್ಲಿ ಚಪಾತಿ ಕೊಡ್ತಾರೆ, ಆ ಥರ ಅನ್ನ ಕೊಡ್ತಾರೆ, ಅದನ್ನ ಊಟ ಮಾಡೋಕ್ಕಾಗಲ್ಲ, ಗಟ್ಟಿ ಇರುತ್ತೆ, ಆ ಥರ ಅನ್ಕೊತಾರೆ. ಆದರೆ ನನಗೆ ಅನ್ಸೋ ಪ್ರಕಾರ ಬಿ ಸಿ ಎಮ್ ಹಾಸ್ಟೆಲ್ಗಳಲ್ಲಿ ತುಂಬ ಚೆನ್ನಾಗಿ ಊಟ ಇರ್ಬೋದು, ಪೌಷ್ಟಿಕ ಆಹಾರ, ಪ್ರೋಟೀನ್ಯುಕ್ತ ಆಹಾರವನ್ನು ಕೊಡ್ತಾರೆ. ಅದರಲ್ಲಿ ನಿಮ್ಮ ಪಾತ್ರ ಏನು, ನಿಮ್ಮ ಅಡುಗೆ ಸಿಬ್ಬಂದಿಯವರ ಪಾತ್ರ ಏನು, ಅದರ ಬಗ್ಗೆ ಮಕ್ಕಳು ಯಾವ ಥರ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ?
0: ನಾವು ಮೆನು ಏನಿರುತ್ತೆ, ಮೆನು ಯಾವತ್ತೂ ನಮ್ಮ ಬಿ ಸಿ ಎಮ್ ಹಾಸ್ಟೆಲ್ಗಳಲ್ಲಿ ತಪ್ಪಿಸೋದಿಲ್ಲ. ನಾವು ಏನು ಮಕ್ಕಳು ಫುಡ್ ತಗೊಳ್ತಾರೆ ಆ ದಿನದ ಸಂಜೆ ಅಥವಾ ರಾತ್ರಿ ಮಕ್ಕಳಿಂದ ಫೀಡ್ಬ್ಯಾಕನ್ನು ದಾಖಲೀಕರಣ ಮಾಡ್ತೇವೆ, ಅಂದರೆ ರುಚಿ ಪುಸ್ತಕದಲ್ಲಿ. ಯಾವುದೇ ನಿಲಯ ಮೇಲ್ವಿಚಾರಕರಾಗಲಿ ಅಡುಗೆ ಸಿಬ್ಬಂದಿಗಳಾಗಲಿ ಹೀಗೆ ಬರೀರಿ, ಚೆನ್ನಾಗಿತ್ತಂತ ಬರೀರಿ ಯಾವತ್ತೂ ಹೇಳೋದಿಲ್ಲ. ನನಗೆ ಖುಷಿ ಆಗ್ತದೆ, ಒಮ್ಮೊಮ್ಮೆ ರುಚಿ ಪುಸ್ತಕವನ್ನು ಪರಿಶೀಲನೆ ಮಾಡುವಾಗ ಮಕ್ಕಳು ಹಾರ್ಟ್ ಹಾಕಿ ಬರೆದಿರ್ತಾರೆ ಇವತ್ತು ತುಂಬ ಚೆನ್ನಾಗಿತ್ತು ಅಂತ. ಚೆನ್ನಾಗಿ ಆಗಲಿಲ್ಲ ಆದಾಗ ಇಂಥ ಅಳೋ ಸಿಂಬಲ್ ಹಾಕಿ ಬರೆದಿರ್ತಾರೆ. ನಾನು ಅದನ್ನು ರೌಂಡಪ್ ಮಾಡ್ತೀನಿ. ಇಲ್ಲಿ ಹಾರ್ಟ್ ಹಾಕಿರ್ತಾರಲ್ಲ, ಅದಕ್ಕೆ ನಂದು ಒಂದು ಹಾರ್ಟ್ ಹಾಕಿರ್ತೀನಿ. ಮತ್ತು ಸಿಬ್ಬಂದಿಗಳನ್ನು ಕರೆದು ಹೇಳ್ತೀನಿ, ನೋಡಿ ಇವತ್ತು ಈ ಥರ ಚೆನ್ನಾಗಾಗಿಲ್ಲ ಅಂತ ಬರೆದಿದ್ದಾರೆ, ಚೆನ್ನಾಗಿ ಮಾಡಿ ಅಂತ. ಇನ್ನು ಹಾರ್ಟ್ ಹಾಕ್ದಾಗ ಹೇಳಿರ್ತೀನಿ, ನೋಡಿ ಇಷ್ಟು ಚೆನ್ನಾಗಾಗಿದೆ, ಇದಕ್ಕಿಂತ ಚೆನ್ನಾಗಿ ಮಾಡಿ ಅಂತ. ಖಂಡಿತ ನೀವು ಹೇಳಿದಾಗೆ ಬಿ ಸಿ ಎಮ್ ಹಾಸ್ಟೆಲ್ಗಳಲ್ಲಿ ಉತ್ತಮ ಆ ಮೆನುನೇ ಹಾಗೆ ಇದೆ. ಮೊಳಕೆ ಕಾಳಾಗಿರ್ಬೋದು, ಮೊಳಕೆ ಕಾಳು ಸಾಂಬಾರು ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಪರ್ಟಿಕ್ಯುಲರಾಗಿ ಇದೇ ವೆಜಿಟೇಬಲ್ ಬಳಸಬೇಕು ಅಂತ ಅಲ್ಲಿ ಮೆನ್ಷನ್ ಮಾಡಿರೋದಾಗಿರ್ಬೋದು, ಅದು ಯಾವುದೂ ತಪ್ಪದಾಗೆ ಜಾಗ್ರತೆ ವಹಿಸೋದು ನಮ್ಮ ಫುಡ್ ಕಮಿಟಿಯವರು. ಪ್ರತಿದಿನ ನೋಡ್ತಾರೆ ಈ ಕಾಳು ಹಾಕಿದಾರೋ ಇಲ್ಲೋ ಏನು ಅಂತ. ಖಂಡಿತ ಬಿ ಸಿ ಎಮ್ ಹಾಸ್ಟೆಲ್ಗಳಲ್ಲಿ ಉತ್ತಮ ಆಹಾರ ಸಿಗ್ತದೆ ಅಂತಂದರೆ ಒಳ್ಳೆ ಟೆಂಡರಿಂದ ಸಪ್ಲೈ ಆಗಿರಬೇಕು, ಅದಕ್ಕೆ ರೀಸನ್ ನಮ್ಮ ಮೇಲಾಧಿಕಾರಿಗಳು. ಇನ್ನು ಮೆನು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಆಗ್ತದೆ ಅಂದರೆ ಅದಕ್ಕೆ ನಮ್ಮ ಫುಡ್ ಕಮಿಟಿಯವರು, ಅದರಲ್ಲಿ ನಮ್ಮ ಪಾತ್ರ ಸ್ವಲ್ಪ.
1: ನಿಮ್ಮ ಸಹ ಕೆಲಸಗಾರರು ಏನಾದರೂ ತಪ್ಪು ಮಾಡಿದಾಗ ನೀವು ಅವರಿಗೆ ಬೈತೀರಾ, ಬುದ್ಧಿವಾದ ಹೇಳ್ತೀರಾ? ಕೆಲವೊಂದ್ಸಲ ಅದನ್ನು ಅವರು ಸ್ಪೋರ್ಟಿವಾಗೂ ತಗೊಳ್ಬೋದು ಅಥವಾ ಅವರಿಗೆ ಸಿಟ್ಟು ಬರ್ಬೋದು ನಿಮ್ಮ ಮಾತುಗಳಿಂದ. ಆ ಟೈಮಲ್ಲಿ ನೀವು ಅವರನ್ನು ಯಾವ ಥರ ಸಮಾಧಾನ ಮಾಡ್ತೀರಾ, ಅವರನ್ನು ಯಾವ ಥರ ಮ್ಯಾನೇಜ್ ಮಾಡ್ತೀರಾ, ನೀವು ಮಾಡಿದ ತಪ್ಪು ಅಂತ ಅವರಿಗೆ ಯಾವ ಥರ ತಿಳಿಸಿ ಹೇಳ್ತೀರಾ?
0: ಕುಂದಾಪುರಕ್ಕೆ ನಾನು ಫಸ್ಟಿಗೆ ಬಂದಾಗ ನೀವು ಹೇಳಿದಾಗೆ ಸಿಬ್ಬಂದಿಗಳಿಗೆ ಹೇಳುವಾಗ ಅಥವಾ ನೀವು ಹೇಳಿದಾಗೆ ನಾನು ಬಯ್ಯೋದಂತ ಹೇಳೋದಿಲ್ಲ, ಹೇಳೋದಂತಲೇ ಹೇಳ್ತೀನಿ, ತುಂಬ ಸಿಟ್ಟು ಮಾಡ್ತಿದ್ರು, ಕೋಪ ಬರ್ತಿತ್ತು ನಾವು ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಹೇಳುವಾಗ. ಆಚೀಚೆ ಹೋಗೋದು, ಅಲ್ಲಿಲ್ಲಿಂದ ಕಾಲ್ ಬರೋದು, ಅದೆಲ್ಲ ಸಹ ಆಗ್ತಿತ್ತು. ಆದರೆ ಈಗ ಆಗಿಲ್ಲ, ಎಲ್ಲ ಸಿಬ್ಬಂದಿಗಳು ಏನು ಹೇಳ್ತೇವೆ ಅದನ್ನು ಅರ್ಥ ಮಾಡ್ಕೊಳ್ತಾರೆ, ಯಾಕೆ ಹೇಳ್ತಾರೆ ಹೇಳೋದನ್ನು ತಿಳ್ಕೊಳ್ತಾರೆ. ಒಂದು ವೇಳೆ ಇದು ಮುಂದುವರೆದ್ರೆ ಅದರಿಂದ ಎಂತಹ ಅನಾಹುತಗಳಾಗ್ತದೆ ಹೇಳೋದನ್ನು ಸಹ ಅರ್ಥಕೊಳ್ತಾರೆ. ಅದರಿಂದ ಆ ಸಮಸ್ಯೆ ನನಗಿಲ್ಲ, ಅಂಥ ಸಿಬ್ಬಂದಿಗಳು ನಮ್ಮಲ್ಲಿ ಇಲ್ಲ. ಏನು ಹೇಳ್ತೇವೆ ಅದನ್ನು ಪಾಸಿಟಿವ್ ಆಗಿ ಖಂಡಿತ ತಗೊಳ್ತಾರೆ.
1: ನೀವು ಕೈತೋಟದ ಬಗ್ಗೆನೂ ಹೇಳಿದ್ರಿ, ಅನ್ಕೋತಿರೋ ಪ್ರಕಾರ ನೀವು ತುಂಬ ಚೆನ್ನಾಗಿ ಗಿಡ ಬೆಳೆಸ್ತೀರಾ. ಮತ್ತು ಹಾಸ್ಟೆಲ್ಗಳಲ್ಲಿ ಗಿಡ ಹೂಗಳಷ್ಟೇ ಅಲ್ಲದೆ ತರಕಾರಿಗಳಿರ್ಬೋದು, ಬಸಳೆ, ಹರವೆ ಸೊಪ್ಪು, ಬದನೆಕಾಯಿ, ಅದನ್ನು ನಮ್ಮದು ಹಾಸ್ಟೆಲ್ನ ಅಡುಗೆಗಲ್ಲದೆ ಕೆಲವೊಂದು ಅಂಗನವಾಡಿಗೂ ಕಳಿಸ್ತೀರಾ ಅಂತ ನಾನು ಕೇಳಿದ್ದೀನಿ. ಆ ಥರ ಮಾಡಬೇಕು ಅಂತ ನಿಮಗೆ ಯಾಕೆ ಆ ಥರ ಮೈಂಡಿಗೆ ಬಂದದ್ದು?
0: ಒಂದು, ಮಕ್ಕಳು ಸಮಾಜದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಲಿ ಅಥವಾ ಮಕ್ಕಳು ಹಂಚಿ ತಿನ್ನೋದನ್ನು ಕಲೀಲಿ ಅಂತ. ಈಗ ನಮ್ಮಲ್ಲೇ ನೀವು ಹೇಳಿದಾಗೆ ಹರುವೆ ಸೊಪ್ಪು, ಬಸಳೆ ಸೊಪ್ಪು, ಬದನೆಕಾಯಿ ಅದೆಲ್ಲ ತುಂಬ ಬೆಳೆದಾಗ ಮಕ್ಕಳಿಗೂ ಸಹ ತಿಂದು ತಿಂದು ಬೇಜಾರು ಬರ್ತದೆ. ಅದನ್ನೇ ನಾಲ್ಕು ಜನರೊಟ್ಟಿಗೆ ನಮ್ಮದೇ ಸರ್ಕಾರಿ ಶಾಲೆಯ ಬಿಸಿಯೂಟ ಆಗಿರ್ಬೋದು, ಸರ್ಕಾರಿ ಅಂಗನವಾಡಿಗಳಾಗಿರ್ಬೋದು, ಅಲ್ಲಿ ಮಕ್ಕಳೇ ಹೋಗಿ ಕೊಟ್ಟು ಅವರೊಟ್ಟಿಗೆ ಬೆರೆಯೋದ್ರಿಂದ ಮಕ್ಕಳಿಗೂ ಸಹ ಹಂಚಿ ತಿನ್ನುವಂತಹ ನೇಚರ್ ಡೆವಲಪ್ ಆಗ್ತದೆ ಹೇಳುವಂಥದ್ದು ನನ್ನ ಭಾವನೆ.
1: ಕೆಲವೊಮ್ಮೆ ಮಕ್ಕಳು ಯಾರ ಹತ್ರನೂ ಅವ್ರಿಗೆ ಆಗಿರುವಂತಹ ಪ್ರಾಬ್ಲಮ್ಗಳನ್ನು ಹೇಳ್ಕೊಳ್ಳಲ್ಲ, ಫ್ರೆಂಡ್ಸ್ ಹತ್ರ ಇರ್ಬೋದು ಅಥವಾ ತಂದೆ ತಾಯಿಗಳ ಹತ್ರನೂ ಹೇಳಲ್ಲ. ಈಗ ಹಬ್ಬಕ್ಕಾಗಲಿ ರಜೆಗಾಗಲಿ ಮನೆ ಹೋದಾಗ ಅವ್ರ ಮಕ್ಕಳು ಮೊದಲಿನ ಥರ ಇರಲ್ಲ, ಬೇಜಾರಲ್ಲಿರ್ಬೋದು ಅಥವಾ ಏನೋ ಯೋಚನೆ ಮಾಡ್ತಿರ್ತಾರೆ ಅಂತ ಅವ್ರ ಪೇರೆಂಟ್ಸಿಗೆ ಅನಿಸುತ್ತೆ. ಆದರೆ ಎಷ್ಟೇ ಕೇಳಿದ್ರು ಅವ್ರ ಮಕ್ಕಳು ಏನಾಗಿದೆ ಅಂತ ಹೇಳಲ್ಲ. ಅವಾಗ ಪೇರೆಂಟ್ಸ್ ನಿಮ್ಮ ಹತ್ರ ಬಂದು ಮಾತಾಡ್ತಾರೆ, ಮ್ಯಾಮ್ ನನ್ನ ಮಗಳು ಈ ಥರ ಮಾಡ್ತಿದ್ದಾಳೆ, ಯಾಕಂತ ಗೊತ್ತಿಲ್ಲ, ಸ್ವಲ್ಪ ಕೇಳಿ ವಿಚಾರಿಸಿ ನೋಡಿ ಅಂತ. ನೀವು ಆ ಟೈಮಿಗೆ ಆ ಮಕ್ಕಳನ್ನು ಕರೆದು ಯಾವ ಥರ ಪ್ರಶ್ನೆ ಮಾಡಿ ಕೇಳ್ತೀರಾ, ಮತ್ತು ಅವರ ಒಂದು ಪ್ರಾಬ್ಲಮ್ಗೆ ಯಾವ ಥರ ಸೊಲ್ಯೂಷನನ್ನು ಕೊಡ್ತೀರಾ?
0: ನಾನು ಮೊದಲೇ ಹೇಳಿದಾಗೆ ಖಂಡಿತ ನಿಲಯ ಮೇಲ್ವಿಚಾರಕಿಯಾಗಿ ಆ ಮಕ್ಕಳು ಯಾರು ನಮ್ಮ ಅಂಡರಲ್ಲಿ ಇರ್ತಾರೆ ಅವರಿಗೆ ನಾವು ಪೇರೆಂಟ್ಸು ಆಗಿರಬೇಕಾಗ್ತದೆ, ಸ್ನೇಹಿತೆಯೂ ಆಗಿರಬೇಕಾಗ್ತದೆ, ಶಿಕ್ಷಕಿಯೂ ಆಗಿರಬೇಕಾಗ್ತದೆ, ಫ್ರೆಂಡ್ಸ್ ಸಹ ಆಗಿರಬೇಕಾಗ್ತದೆ. ನೀವು ಹೇಳ್ತಿರುವಂಥ ಪರಿಸ್ಥಿತಿಯಲ್ಲಿ ಖಂಡಿತ ಒಬ್ಬಳು ಸ್ನೇಹಿತೆಯಾಗಿ ಆ ಮಕ್ಕಳನ್ನು ಕೌನ್ಸಿಲಿಂಗ್ ಮಾಡಿದ್ದೇ ಹೌದಾದರೆ ಅವರು ಮನಸ್ಸಲ್ಲಿ ಯಾವುದೇ ರೀತಿಯ ದುಗುಡ ದುಮಾನಗಳು ಇರಲಿ, ಏನಾದರೂ ಸಮಸ್ಯೆಯಿಂದ ಅವರು ಬಳಲ್ತಿರಲಿ, ಖಂಡಿತ ನಮ್ಮ ಜೊತೆ ಅದನ್ನು ಶೇರ್ ಮಾಡ್ತಾರೆ. ಮಕ್ಕಳ ಮನಸ್ಸಲ್ಲಿ ನಮ್ಮ ಬಗ್ಗೆ ಗೌರವದ ಭಾವನೆ ಇರಬೇಕೇ ಹೊರತು ಅಂಜಿಕೆ ಅಥವಾ ಹೆದರಿಕೆ ಹೇಳುವಂಥದ್ದು ಇರಬಾರ್ದು. ಪೋಷಕರು ಅಂದರೆ ಪೋಷಕರ ಸ್ಥಾನದಲ್ಲಿರುವಾಗ ನಾವು ಕೆಲವೊಮ್ಮೆ ಅವ್ರು ತಪ್ಪು ಮಾಡಿದಾಗ ಹೇಳಬೇಕಾಗ್ತದೆ. ಅಂಥ ಮಕ್ಕಳನ್ನು ಖಂಡಿತ ನಾವು ಗುರುತಿಸ್ತೇವೆ. ನೀವು ಹೇಳಿದಾಗೆ ಸಪ್ರೇಟ್ ಇರುವಂಥ ಮಕ್ಕಳು, ಮಂಕಾಗಿರುವಂಥ ಮಕ್ಕಳು, ಅವರಿಗೆ ಕೌನ್ಸಿಲಿಂಗನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡ್ತೇವೆ. ಕೆಲವೊಮ್ಮೆ ನಾವೇ ಕೌನ್ಸಿಲಿಂಗನ್ನು ಮಾಡ್ತೇವೆ. ನೀವು ಹೇಳಿದಂಥ ಸಿಚುವೇಷನ್ಗಳಲ್ಲಿ ಕೆಲವು ಮಕ್ಕಳು ಅಥವಾ ಕೆಲವು ಪೇರೆಂಟ್ಸ್ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸಿದಂಥದ್ದು ಸಹ ಇದೆ. ನಾನು ಹೇಳೋದು ಇಷ್ಟೇ, ನಿಲಯ ಮೇಲ್ವಿಚಾರಕರು ಕೇವಲ ಎತ್ತರಕ್ಕೆ ದಪ್ಪಕ್ಕೆ ಸ್ಟ್ರಿಕ್ಟಾಗಿದ್ದರೆ ಆಗಲಿಲ್ಲ. ಆ ಮಕ್ಕಳೊಟ್ಟಿಗೆ ಸ್ನೇಹಿತರಾಗಿ ಬೆರೆತಾಗ ಆ ಎಲ್ಲ ಸಮಸ್ಯೆಗಳನ್ನು ಅರ್ತುಕೊಳ್ಳಿಕ್ಕೆ ಸಾಧ್ಯ.
1: BCM ಹಾಸ್ಟೆಲ್ಗಳಿಗೆ ಸೇರಬೇಕು ಅಂತ ತುಂಬ ಜನ ವಿದ್ಯಾರ್ಥಿಗಳು ಅನ್ಕೊಂತಿರ್ತಾರೆ, ಅದಕ್ಕೆ ಯಾವ ಥರ ಪ್ರೊಸೆಸ್ ಇರುತ್ತೆ ಮತ್ತು ಅವರಿಗೆ ಯಾವ ರೀತಿಯಾದಂಥ ಅರ್ಹತೆಗಳು ಬೇಕು?
0: ನಮ್ಮಲ್ಲಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ಎರಡೂ ನಿಲಯಗಳಿವೆ. ಮೆಟ್ರಿಕ್ ಪೂರ್ವ ನಿಲಯಗಳಲ್ಲಿ 5ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಮಕ್ಕಳಿಗೆ ನಾವು ದಾಖಲಾತಿಯನ್ನು ಮಾಡಿಕೊಳ್ತೇವೆ. ಅದೇ ರೀತಿ ಮೆಟ್ರಿಕ್ ನಂತರದ ನಿಲಯಗಳಲ್ಲಿ PUCಯಿಂದ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೆ ನಾವು ದಾಖಲಾತಿಯನ್ನು ಮಾಡಿಕೊಳ್ತೇವೆ. ಮೊದಲನೇ ಮಾನದಂಡ ಅಂದರೆ ಮಕ್ಕಳು ಹಿಂದುಳಿದ ವರ್ಗಗಳಿಗೆ ಸೇರಿರಬೇಕು, ಅಂದರೆ ಪ್ರವರ್ಗ 1, 2A, 2B, 3A, 3B ವರ್ಗಕ್ಕೆ ಸೇರಿರಬೇಕು. SC ST ಅವರಿಗೆ ಸಹ ಪ್ರವರ್ಗ ಹಿಂದುಳಿದ ವರ್ಗಗಳ ಕಮ್ಯುನಿಟಿಗೆ ಸೇರಿದಂತಹ ಮಕ್ಕಳಿಗೆ 75% ಸೀಟ್ಗಳನ್ನು ಮೀಸಲಾಗಿರ್ತವೆ. SC ST ಈ ಕಮ್ಯುನಿಟಿಗೆ ಸೇರಿದಂತಹ ಮಕ್ಕಳಿಗೆ 25% ಸೀಟನ್ನು ನಾವು ರಿಸರ್ವ್ ಇಡ್ತೇವೆ. ಮತ್ತು ಇನ್ಕಮ್ ಲಿಮಿಟ್ 1 ಲಕ್ಷದ ಒಳಗಿರಬೇಕು, ಅವರು ಭಾರತೀಯ ಪ್ರಜೆಯಾಗಿರಬೇಕು, ಕರ್ನಾಟಕದಲ್ಲೇ ವಾಸವಾಗಿರಬೇಕು, ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಇರಬೇಕು, ಇದೆಲ್ಲ ಮಾನದಂಡಗಳು. ಮತ್ತು ಅವರು ಅಪ್ಲೈ ಮಾಡುವಾಗ SHP ಪೋರ್ಟಲಲ್ಲೇ ಅಪ್ಲೈ ಮಾಡಬೇಕು. www.shp.karnataka.government.in BCWD ಪೋರ್ಟಲಲ್ಲಿ ಅವರು ಅಪ್ಲಿಕೇಶನನ್ನು ಹಾಕ್ಬೋದು.
1: ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಒಂದು ವರ್ಕ್ ಎಕ್ಸ್ಪೀರಿಯೆನ್ಸ್ಗಳನ್ನು ಹಂಚಿಕೊಂಡಿದ್ದಕ್ಕೆ ಶ್ರೀಮತಿ ಆಶಾದೇವಿ ಮ್ಯಾಮ್ ಇವರಿಗೆ ಧನ್ಯವಾದಗಳು. ಕೇಳುಗ್ರೆ, ಇಷ್ಟೊತ್ತು ನಾವು ಮಾತಾಡಿದ್ದು ಶ್ರೀಮತಿ ಆಶಾದೇವಿ ಮ್ಯಾಮ್ ಹತ್ರ. ಅವರು ಹಾಸ್ಟೆಲ್ ವಾರ್ಡನ್ ಅಷ್ಟೇ ಅಲ್ಲದೆ ನಮ್ಮ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಯಾಗಿರುವಂಥವರು. ಅವರ ಅನುಭವಗಳನ್ನು ಕೇಳಿ ತುಂಬ ಖುಷಿಯಾಯಿತು. ಸದ್ಯಕ್ಕೆ ನಾನಂತೂ ಹೊರಡೋ ಸಮಯ ಆಯಿತು. ನಾನು ನಿಮ್ಮ ಪ್ರತೀಕ್ಷಾ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ. ಬತ್ತೆಕ್ಕ
2: ಹೋಯ್, ಎಲ್ರಿಗೂ ನಮಸ್ಕಾರ. ವಿಶ್ವ ಕುಂದಾಪುರ ದಿನಾಚರಣೆಯ ಶುಭಾಶಯ ಹೇಳ್ತಾ ನಾವಿವತ್ತ ಹೆಜ್ಜೆ ಗೆಜ್ಜೆ ಗೋಪಾಡಿ ಸಂಘದಿಂದ ಒಂದ್ 4 ಜನ ಸೇರ್ಕೊಂಡ ಚಣ್ಣಕ್ಕೆ ಒಂದು ಕುಂದಾಪುರ ಭಾಷೆಗೆ ನಾಟ್ಕು ಮಾಡಿ ಗಮ್ಮತ್ ಮಾಡುವ ಅಂತ ಹೇಳಿ. ಇದನ್ನ ಬರ್ದವ್ರು ಯಾರು ಗೊತ್ತಿತ್ತಾ? ನಮ್ ಕುಂದಾಪುರದವ್ರ, ಅದ್ರಂಗೂ ಕಾರ್ಕಡದವ್ರೆ, ಶ್ರೀನಿವಾಸ ಉಡುಪ್ರ ಅಂತ ಹೇಳಿ. ಸುಮಾರು 50-60 ವರ್ಷದ ಹಳಿ ಕತಿಕಾಣಿ. ಅದ್ರಂಗೆ ಚೂರ್ಪಾರ್ ಆಚೀಚಿ ಮಾಡ್ಕಂಡ ಎಂತೋ ಒಂದ್ ಮಾಡಿತ್ತ. ಹೆಚ್ ಕಡಿಮೆ ಯಾರೆ ಹೊಟ್ಟಿಗ್ ಹಾಯ್ಕಂಡ ಸುಧಾರಿಸ್ಕಣಿಯಕ್ಕ. ಇಷ್ಟೆಲ್ಲ ಹೇಳಿ ನಾ ನಿಮ್ಗೆ ನಾಟಕದ ಹೊಸರ ಹೇಳಲೇ ಇಲ್ಲ ಅಲ್ದೆ. ಇದ್ರ ಹೊಸರ ಕಂಜೂಸ್ ಅಪ್ಪಯ್ಯ ಅಂದ್ ಹೇಳಿ. ಇದ್ರಂಗೆ ಅಪ್ಪ ಅಬ್ಬಿ 2 ಮಕ್ಳು ಇಪ್ಪು ಮಧ್ಯಮ ವರ್ಗದ ಸಂಸಾರದ ಕತಿ ಇತ್ತ ಕಾಣಿ. ಇದ್ರಲ್ಲಿ ಅಪ್ಪಯ್ಯ ಮಾಡದ್ದ ನಾಗರತ್ನ ಜಿ ಹೇರಳೆ, ಅಬ್ಬಿ ಮಾಡದ್ದ ಸುನೇತ್ರ ಉಡುಪ, ಇನ್ನ 2 ಮಕ್ಳಾಯಿ ಮಾಬ್ಲಮಾಣಿಯಾಯಿ ಅಕ್ಷತ, ಅಡಿಗ ಸತ್ಯಮಾಣಿಯಾಯಿ ನಿವೇದಿತ. ಕೇಂದ್ರಿ ಅಲ್ದೆ
3: ಶಿವಪ್ಪ ಕಾಯೋ ತಂದೆ 3 ಲೋಕ ಸ್ವಾಮಿ ದೇವಾ, ಹೊಸುವಾತ್ತಲೆ ಅಬ್ಬಿ ಹೊಸುವಾತ್ತಲೆ.
4: ಅಲ್ಲ ಮಾಣಿ ಸತ್ಯ,
5: ಅಪ್ಪಯ್ಯ ಮನ್ಕಣ ಕಾಂತಿಲ್ಯ ನಿಂಗೆ, ಎಪ್ಸ ನಿನ್ ಬೆನ್ ಚರ್ಮ ಸುಲಿತ್ರ ಕಾಣ್.
6: ಅಪ್ಪಯ್ಯನ್ ಯಾರು ಎಪ್ಸಕ್ಕಾಗ, ಆರ ಅಪ್ಪಯ್ಯ ಮಾತ್ರ ಎಲ್ಲರನ್ನ ಎಪ್ಸ್ಲಕ್ಕಲ್ಲ.
5: ಯಾರನ್ ಮಾಣಿ ಅಪ್ಪಯ್ಯ ಎಪ್ಸದ್ದ?
6: ಮೊನ್ನೆ ರಾತ್ರಿ ಮಳಿ ಬಂದಲ್ಲ, ನಿನ್ನ ಮತ್ತಣ್ಣ ಎಪ್ಸಿರಲ್ಲ, ನಂಗ ಅಷ್ಟೊತ್ತಿಗೆ ಎಚ್ಚರಿಕೆ ಇದ್ದಿತ್ತು.
5: ಅಲ್ಲ ಹಂಗಾರೆ ಸೌದಿ ನೆನೂದ ಹೊರ್ಗೆ ದಿನಾ ಬೆಳಗ್ಗೆ ಬಸ್ಲ ಮನಿ ಹೋಯ್ಕಂಡ ಅಮ್ಮೇ ಬಿಸಿನೀರ್ ಬತ್ತಿಲ್ಲ ಅಂತಿಯಲ್ಲೇ. ಇಲ್ ಬಾ ಅಜ್ಜಿ ಫಲಹಾರ ಮಾಡಿದೆ, ಅವಲಕ್ಕಿ ಕೊಡ್ತೆ.
6: ಹಾ ಎಂತ ಇವತ್ ಏಕಾದಶಿಯಾ? ನಾ ಕೇಳ್ರಿ ಇನ್ನ ಏಕಾದಶಿ ಬತ್ತಿಲ್ಲ ಅಂತ ಹೇಳ್ರ? ಈಗ ಮಾಡ್ತೆ ಕಾಣು ಅಜ್ಜಿಗೆ, ಪುಡಿ ಅಂಡಿಗೆ ನೀರ್ ತುಂಬಿಸಿ ಇಡ್ತೆ.
5: ಈಗ ಮಾಡಿ ತಕೋ.
6: ಯಾರ್ದೋ ಯಾರ್ದೋ ಮಂಡಿ ಮೇಲೆ ಕುಪ್ಪಳ ಕೂತಿತ್ತೋ, ಯಾರ್ದೋ ಯಾರ್ದೋ ಮಂಡಿ ಮೇಲೆ ಕುಪ್ಪಳ ಕೂತಿತ್ತೋ.
4: ಎಂತ ಮಾಡಿ ನಿಂದ ಹೋಗತ್ಲಗೆ
2: ಈ ಮಕ್ಕಳಪ್ಪ ಒಂದ್ ಗಳಿಗೆ ಮನ್ ಕಂಪಿಡ್ತು. ಅದ್ರಂಗು ಈ ಶನಿ ಮಾಣಿ ಶಾಲಿಗ್ ರಜೆ ಬಂತಂದ್ರ ಸೈ ನಮ್ ನಿದ್ದೆ ವಜಾ. 365 ದಿನ ಶಾಲಿ ಮಾಡ್ರೆ ಗಂಟು ಹೊತ್ತ ಮಾಸ್ಟ್ರಿಗೆ.
4: ನಾ ಒಳಗ ಹೋತೆ, ನಂಗ್ ಕೆಲ್ಸ.
6: ಅಮ್ಮ, ಈ ಅಪ್ಪ ಎಂತ ಕಾಗ್ಲತ್ ಮಲ್ಕಂಬುದ ರಾತ್ರಿ ಅಂತ ಕೊಳುಕ್ ಹತ್ರ
2: ಎಂತ ನನ್ನ ನಿದ್ರೆಯಿಂದ ಎಬ್ಸದಲ್ದೆ ಬಾಯಿಗ್ ಬಂದಂಗ್ ಹೇಳ್ತೀಯ? ಎಂತ ಹೇಳ್ದೆ ಎಂತ ಹೇಳ್ದೆ ಹೇಳಿ ಒಂದ್ಸಲ.
6: ಅಯ್ಯೋ ಅಪ್ಪಯ್ಯ, ಹೊಡಿಬೇಡಿ ಹೊಡಿಬೇಡಿ, ನಾ ನಿಮ್ ಬೈದದಲ್ಲ.
2: ಎಂತ ಕೊಳುಕ್ ಹೋಪ್ದ? ಅಪ್ಪಯ್ಯ ಕೊಳುಕ್ ಹೋಪ್ದಂದಲ್ಲಿ ಹೇಳ್ತಿಯಲ್ಲ, ನಿನಗ್ ನಿನಗ್ ಸೊಲ್ದ
6: ಅದು ಅದು ನಾವ್ ಶಾಲಿ ಪಾಠ ಕೇಂಬುತ್ತಿಗೆ ಕಣ್ ಕೂರ್ರೆ ಮಾಸ್ಟರ್ ಹಂಗೆ ಕೇಂತ್ರ. ಅದಕ್ಕೆ ಕೇಂಡೆ ಅಪ್ಪಯ್ಯ ಹೆಂಗೇಳಿ ಕುದಕ್ ಹೋತ್ರಲ್ಲ ಅಂದ್ ಕೇಂತ್ರ.
5: ಯಾಕಪ್ಪ ಆ ಮಾಡಿನ ಗೋಳ್ ಹೊಯ್ಕಂದ ಸಣ್ಣದಲ್ಲಿ ಅದ ಹಂಗಾರೆ?
2: ಹೌದಪ್ಪ, ಸಣ್ಣದಂದ್ ಹೇಳಿ ನಾವ್ ತಿಳ್ಕಂದ್ ಅವ್ವ ನಮ್ಮನ್ ಮೂರ್ ಕಾಸ್ ಮಾಡಿ ಹಾಕ್ತಾರ ಊರಲ್ಲ. ಶನಿಯಲ್ಲ ನಿದ್ದಿ ಅಂತೂ ಇಲ್ಲ, ಗೆದ್ದಿಗ್ ನೀರ್ ಬಿಡುಕೆ ಜನರು ಸಿಕ್ತರ ಕಾಂತೆ.
7: ಅಮ್ಮ ಅಮ್ಮ,
5: ಆ ಮಾಬಲ್ ಮಾಡಿ ಎಂತದೋ ಹೇಳ್ತಿತ್ತಪ್ಪ ಆಗ್ಲಿಂದ್ಲು, ಅದ್ರ ಗುಯ್ಯ ಕೇಂಡ್ ಸಾಕಾಯ್ತ್ ನಂಗೆ. ಎತ್ತ ಹೋದೆ ಮಾಣಿ, ನೀನೆ ಕೇಮ್ ಕಾಗ್ದ ಹಂಗಾರ ಅಪ್ಪಯ್ಯನ ಹತ್ರ ಯಾವಾಗ್ಲೂ ನನ್ ಜೀವ ಎಂತ ತಿಂಬುದು?
7: ಅದು ನಂಗೆ
2: ನಿಂಗೆ
7: ನಂಗೆ
2: ಎಂತ ನಿಂಗೆ
6: ನಾಕೆಂತ ಅಪ್ಪಯ್ಯ?
2: ಅಪ್ಪಯ್ಯ ಅವಕೆಂತ
6: ಅವನಿಗೆ ನಿಮ್ಮತ್ರ ಹೇಳುಕ್ ಹೆದ್ರಿಕೆ ಅತ್ತಮ್ರ.
2: ನಿಂಗೆ ಹೆದ್ರಿಕೆ ಅತ್ತಿಲ್ಯ?
6: ಹಂಗಲ್ಲ ಅಪ್ಪಯ್ಯ, ಅವನಿಗೆ ಒಂದ್ ಪಿಕ್ಚರ್ ಹೊಯ್ಕಂಬ್ರ. ಅವನಟ್ಟಿ ನಾನು ಹೋಪುದ.
2: ಯಾರ್ ಬೇಕಾರು ಹೋಯ್ಲಕ್, ಬೇಕಾರೆ ಆ ತೊಟ್ಲಲ್ಲಿ ಮಗಿನೂ ಕರ್ಕೊಂಡ್ ಹೋಯ್ನಿ.
6: ಕೇಳಿ ಅಣ್ಣ, ಅಪ್ಪ ಹೇಳದ್ ಯಾರ್ ಬೇಕಾರು ಹೋಯ್ಲಕ್ಕಂಬ್ರ. ನಾ ಬತ್ತೆ ಅಣ್ಣ, ನನ್ನೂ ಕರ್ಕೊ ಹೋಗ. ಅಡಿಲ್ಯ
7: ಯಾರನ್ ಬೇಕಾರು ಕರ್ಕೊಂಡ್ ಹೋಯ್ಲಕ್ಕ, ಆರೆ ದುಡ್ಡು ದುಡ್ಡು ದುಡ್ಡು ಬೇಕಲ್ಲ.
6: ಹಂಗಾರೆ ಅಪ್ಪಯ್ಯ ದುಡ್ಡು ಕೊಡಿ. ಅಪ್ಪಯ್ಯ ನಂಗ್ ಮೂರಾಣಿ ಅಣ್ಣಂಗ್ ಮೂರಾಣಿ. ಅಮ್ಮ ನೀ ಬತ್ತ್ಯಾ?
2: ಎಂತ ದುಡ್ಡ ಎಂತ ನಿನ್ ಅಪ್ಪಯ್ಯ ದುಡ್ಡು ಗಂಟ್ ಕಟ್ಟಿ ಕೊಟ್ಟಿದ್ ನಾನು ನಂಗೆ?
6: ಅಲ್ಲ ನೀವೇ ಅಲ್ದ ನನ್ನ ಅಪ್ಪಯ್ಯ.
2: ನಿಮ್ಗೆ ತಿಂದ ಸೊಕ್ಕ ಹಾಂಗಾಯಿ ಪಿಕ್ಚರ್ ನಾಟಕ ಎಲ್ಲ ಬೇಕಮ್ಮಂಗ
5: ಕೊಟ್ರಿ ಎಂತ ಅತ್ತಪ್ಪ ಹಂಗಾರೆ? ಮೂರಾಣಿ ಅಲ್ಯ ಆ ಮಾಣಿ ಎಷ್ಟು ದಿನದಿನ ಪಿಕ್ಚರಿಗೆ ಹೋಯ್ಕಂದೇಳಿ ಉರು ಹಾಕ್ತಿತ್ತ. ಅದೇ ಆಚೀಚ್ ಮನಿ ಮಕ್ಕಳ ಹಂಗೆ ಬಂದ್ ಪಿಕ್ಚರ್ ಎಲ್ಲ ಬಿಡ್ದೆ ಕಾಮ್ದಾರ್ ಆಬ್ದ ನಮ್ಗೆ.
2: ಹೌದ ನಿಮ್ಗೆ ಮೂರಾಣಿ ಅಂದೇಳಿ ತೋರತ್ತ, ನಂಗ್ ಅದನ್ ಕಾಣ್ಕಾರೆ ರಕ್ತ ನೀರ್ ಮಾಡ್ಕತ್ತ. ನಾವೆಲ್ಲ ಪಿಕ್ಚರ್ ಕಂಡೇ ದೊಡ್ಡವರಾದವ್ರಲ್ಲ, ಅದನ್ ಕಾಣದೇ ಇದ್ರೆ ಪಾಪ ಬಪ್ದಂದೇಳಿ ಯಾರೇ ನಂಗೆ ಬರ್ಲಿ.
6: ಅಪ್ಪಯ್ಯ ಅಪ್ಪಯ್ಯ ಆಯ್ಲಿ, ಮೂರಾಣಿ ಕೊಡಿ ಅಣ್ಣ. ಅಷ್ಟು ಮಾರ್ಕ್ ಕಾಣ್ತಿಲ್ಲ ನಿಮ್ಗೆ, ನಾ ಹೆಂಗಾರು ಮಾಡಿ ಒಳ ನುಗ್ಲ್ಕೊಂಡು ಹೋತ.
2: ಹಾಂಗ್ ನುಗ್ಲ್ಕೊಂಡು ಹೋಗ್ತಾರೆ ಎಲ್ಲಿಗ್ ಬೇಕಾರು ಹೋಯ್ಲಕ್ಕ, ನಂದೇನ್ ಅಡ್ಡಿಲ್ಲ. ಹಾಂಗಂದ್ ಹೇಳಿ ಈ ಪಿಕ್ಚರಿಗೆ ಖರ್ಚ್ ಮಾಡ್ರೆ ಮನಿ ಉಳಿತ ಮಣಿ. ಎಲ್ರಂಗೆ ನಾವು ಒಂದ್ ಮುಷ್ಟಿ ಊಟ ಮಾಡ್ಕೊಂಡ್ ಇರ್ಕ ಹೋಯ್ನೇತೆ.
6: ಅಪ್ಪಯ್ಯ ಅಣ್ಣ ಅಪ್ಪಯ್ಯ ಒಳ ಹೋಯ್ ಆಯ್ತು, ಅವ್ರ ನಮ್ಕ ನೀ ಪಿಕ್ಚರ್ ಹೋತ ಅನ್ಕಂಡ್ ನಿನ್ ಕೈ ಚಿಪ್ಪೆ ಗತಿ.
8: ತಡಿ ಅಮ್ಮನ ಹತ್ರ ಅವ್ರು ಕೇಂತೆ. ಅಮ್ಮ ಅಮ್ಮ ನಿನ್ನ ಹತ್ರ ದುಡ್ಡಿದ್ರು ಕೂಡ ನಾನ ಊಟಕ್ಕಾರು ಹೋಯ್ ಅಲ್ದಿ ಬ್ರಹ್ಮಚಾರಿಗಾರು ಹೋಯ್ ದುಡ್ಡು ಒಟ್ ಮಾಡಿ ಕೊಡ್ತೇ ನಿಂಗೆ. ಅದು ಅಲ್ದೆ ಅಮ್ಮ ಇಲ್ಲಿ ಕೇಳಮ್ಮ ಆಚಿ ಮನಿ ನರಸಿಂಹನ ಹತ್ರ ನಾ ಬತ್ತಿ ಅಂದ್ರೆ ಹೇಳಿದೆ ಮರತಿ, ಇನ್ನು ಹೋಯ್ದಿದ್ರೆ ಹೇಸ್ಗಿ ಅಲ್ದ ಅಮ್ಮ ನೀ ಕೊಡಮ್ಮ ನಂಗೆ.
5: ನನ್ ಕೈಯಲ್ಲಿ ಹ್ಯಾಂಗ್ ಬತ್ತ ಮಾಡಿ ದುಡ್ಡು ಬಾಳಿ ಇಟ್ಕಂಬಕ್ಕೆ ಇವ್ರ ಹತ್ರ ದುಡ್ಡಿಗೆ ಬಾಯಿ ಅಲ್ದ ಅಲ್ದ ಅಲ್ದ ಸಾಕತ್ ನಂಗೆ. ನಾನ ಪಾಪ ಪುಣ್ಯ ಗ್ರಹಿಸೋದ್ ಜಾಸ್ತಿ ಐತಿ ಇವರಿಗೆ. ಆಚೀಚ್ ಮನಿ ಹೆಂಗ್ಸ್ರ ಕಣಿಗೆ ಅಕ್ಕಿ ಬತ್ತನೆಲ್ಲ ಕದ್ದು ಮಾರಿರೆ ಸಮಾ ತಿರಿತಿ ಅವ್ರಿಗೆ.
7: ಹಾ ಎಂತಂದೆ ಅಮ್ಮ ಇನ್ನೊಂದ್ಸಲ ಹೇಳ.
5: ಅದೇ ಆ ಚೀಚಮನಿ ಹೆಂಗ್ಸ್ರ ಕಣಿಗೆ ಅಕ್ಕಿ ಭತ್ತನೆಲ್ಲ ಕದ್ದು ಮಾರಿರೆ ಸಮಾತಿದ್ದೀತಿವ್ರಿ
2: ಅಲ್ದಮ್ಮ.
6: ಹಾ, ಈ ಅಮ್ಮನು ದುಡ್ಡು ಕೊಡಲ್ಲ. ಅಣ್ಣ ಹೆಂಗ್ ಪಿಚ್ಚರಿಗೆ ಓದ್ತ ಈಗ? ಆಚಿಮನಿ ನರಸಿಂಹನ ಹತ್ರ ನಾನಾರು ಹೋಯ್ ಹೇಳಿಕ್ಕೆ ಬತ್ತೆ, ಅಣ್ಣ ಬತ್ತಿಲ್ಲ ಅಂದ. ಆಚಿಮನಿ ನರಸಿಂಹನ ಹತ್ರ ಹೋಯ್ ನಾನು ನೀ ಬತ್ತಿಲ್ಲ ಅಂದ್ ಹೇಳಿಕ್ಕೆ ಬಪ್ಪುದ?
7: ನೀನು ಸ್ವಲ್ಪ ಸುಮ್ಮನೆ ಆಯ್ಕೋ ಅಕ್ಕ, ಆತ್ರಗೆ ಟಾಂಜಿನ ಕಣಗ ಆಡ್ಬೇಡ, ಸ್ವಲ್ಪ ಸುಮ್ಮನೆ ಆಯ್ಕೋ. ನಾನ ಹೋಯೇ ಹೋತೆ ಈಗ ಪಿಚ್ಚರಿಗೆ.
6: ದುಡ್ಡಿಲ್ಲಲ್ಲ, ಹೆಂಗ್ ಓದ್ತೆ? ಹೊರಗೈಕ ಇನ್ಕಿ ಕಾಣ್ತೀಯಾ?
7: ಈ ಕಣ ಇನ್ಕಿ ಯಾರು ಕಾಣ್ತೆ, ಹ್ಯಾಂಗಾರು ಕಾಣ್ತೆ, ಅದೆಲ್ಲ ನಿಂಗ್ ಬೇಡ. ನಾ ಒಳಗ್ ಹೋಯೇ ಕಾಣ್ತೆ ಈ ಪಿಕ್ಚರ್.
6: ದುಡ್ಡಿಗೆ ಎಂತ ಮಾಡ್ತೆ?
7: ಅದೆಲ್ಲ ನಿಂಗ್ ಬೇಡ. ನಿಂಗ್ ಆಗ್ಲೇ ಹೇಳಿದೆ ನಾನು ಎಂತಾರು ಮಾಡ್ತೇನೆ ನಾನು ಅನ್ಕಂಡ್. ನೀ ಸುಮ್ಮನೆ ಆಯ್ಕೋ.
6: ಅಣ್ಣಯ್ಯ ಒಂದ್ ಕೆಲ್ಸ ಮಾಡುವಾ, ಈ ಮಧ್ಯಾಹ್ನ ಹತ್ತಲ್ಲೂ ಹೋಪ್ಪ, ಬಾಗ್ಲಾಗ ಯಾರು ಇಪ್ಪುದಿಲ್ಲ, ನಾವ್ ಆ ಬೆಂಚ್ ಅಡಿ ಹೋಯ್ ಮಲ್ಕಂಬ, ಪಿಕ್ಚರ್ ಶುರು ಅಪ್ಪಕ್ಕೂ ಮೇಲೆದ್ದು ಕುತ್ಕಂಬ.
7: ಅದೆಲ್ಲ ಆತಿಲ್ಲ, ಕಡಿಗೆ ಯಾರು ಕಂಡ್ ನಮ್ಮನ್ ಹಿಡ್ದ್ರಿತ್ತಲ್ಲ, ದೇವ್ರೇ ಗತಿ.
6: ಮತ್ತೆಂತ ಮಾಡ್ತೆ ಅಣ್ಣಯ್ಯ? ನಂಗೆ ಹೇಳ ಅಣ್ಣಯ್ಯ, ಎಂತ ಮಾಡ್ತೆ ನೀನ?
7: ಕಾಣ, ನಿನ್ಮೇಲ್ ನಂಬಿಕೆ ಇಟ್ಕೊಂಡ್ ಹೇಳ್ತಿದ್ದೆ, ಯಾರಿಗೂ ಹೇಳ್ಬೇಡ ಈ ವಿಷಯನ. ಯಾರಿಗಾರು ಹೇಳ್ರೆ
6: ನಿಮ್ ಗಾಂಕಿ ಅಣಿಗೂ ನಾ ಹೇಳುದಿಲ್ಲ.
7: ಇಲ್ಬಾ ನಾ ಹೇಳ್ತೆ, ಇಲ್ಬಾ ಗುಟ್ಟಂಗ್ ಹೇಳ್ತ.
6: ಎರಡ್ ಸೇರಿ ಎಷ್ಟಪ್ಪ ಕೊಡ್ತಿರು ಪ್ಯಾಟೆಗೆ?
7: ಕಾಣ ಮತ್ತ ಶುರು ಮಾಡ್ದ, ನಿನಗ್ ನಾನ್ ಹೇಳಲ್ಯ ನಿಂಗ್ ಬ್ಯಾಡ ಅನ್ಕಂಡ ಅದ್ ಎಷ್ಟಾರು ಕೊಡ್ತಿರು? ಎಷ್ಟ್ ಕೊಡ್ದಿರು ಇಬ್ರಿಗ್ ಪಿಕ್ಚರಿಗ ಅಪಸ್ ಸಾಕ. ಈ ಕಾಣ ಮತ್ತ ಮತ್ತ ಹೇಳ್ತಿದ್ದೆ, ಯಾರಿಗಾರು ಹೇಳಕ್ ನೀನ ಕಾಣ್ ಮತ್ ನಿಂಗೆ.
6: ಅಪ್ಪೆ ನಾಣಿಗೂ ಯಾರಿಗೂ ಹೇಳುದಿಲ್ಲ ನಾನ್. ಈಗ್ಲೇ ತೆಗಿತ್ಯಾ ಅಕ್ಕಿನ?
7: ನಿಂಗ್ ಎಂತ ಮರೆಯ ನಿಂದ? ತಡಿ ಒಂದ್ ಸ್ವಲ್ಪ ಸುಮ್ಮನೆ ಆಯ್ಕೋ. ಈ ಕಣ ನೀನ್ ಇಲ್ಲೇ ಆಯ್ಕೋ. ಈಗ ನಾನ್ ಒಳ ಕ್ವಾಣಿಗ್ ಹೋತೆ, ಇಲ್ಲ ಚಿಚ್ಚಿ ಕಾಂತ ಆಯ್ಕೋ. ಯಾರು ಬಂದ್ರ ನಂಗ್ ಹೇಳ್ಕ, ಗೊತ್ತಾಯ್ತಲ್ಲ.
6: ಈ ಅಪ್ಪ ಎಂತ ದುಡ್ಡು ಕೊಡಲ್ಲ, ದುಡ್ಡಿಲ್ಲ ಅಂಬುಕ್ಕೆ ಮೊನ್ನೆ ಅಷ್ಟಪ್ಪ ದುಡ್ಡು ಖರ್ಚು ಮಾಡಿ ಆಟ ಆಡ್ಸಿರ್. ಈ ಅಣ್ಣಯ್ಯ ಮಾಡು ಸರಿಯೇ ಅಪ್ಪ ಹಂಗೆ ಆಯ್ಕ ಆಯ್ಕ ಹಂಗೆ ಆಯ್ಕ.
2: ಎಂತದು ಮಾಣಿ ಹಂಗೆ ಆಯ್ಕ ಅಣ್ಣಯ್ಯ ಮಾಡು ಸರಿ ಅಂದೇಳಿ ಹೇಳ್ತಾ ಇದ್ಯಲ್ಲ, ಎಂತ ಅಣ್ಣ ಎಂತ ಮಾಡ್ತಿದ್ದ? ಎಂತದ್ ಮಾಣಿ ಅಣ್ಣಯ್ಯ ಮಾಡು ಸರಿ ಅಪ್ಪ ಹಿಂಗೆ ಅಂದೇಳಿ ಹೇಳ್ತಿದ್ಯಲ್ಲ.
6: ಅಲ್ಲ ಆ ಪರ್ಸಲ್ ಹೆಂಗ್ ನಿಂತ್ಕೊಂಡ ಕಳ್ಳನ್ ಕಣಗ್ ಒಳಗ್ ಕಾಣ್ತಿದ್ಯಲ್ಲ, ಯಾರಿದ್ರಲ್ಲ ಎಂತ ಮಾಡ್ತಿದ್ರಿ?
5: ಅದು ಅಣ್ಣಯ್ಯ ಅಣ್ಣ ಇಲ್ಲೇ ಇಲ್ಲ, ಅಣ್ಣಯ್ಯ ಇಲ್ಲೂ ಇಲ್ಲ ಒಳಗೂ ಇಲ್ಲ.
2: ನಾ ಕೇಳಿದ್ನ ನಿನ್ನ ಹತ್ರ ಅಣ್ಣಯ್ಯ ಒಳಗಿದ್ನ ಅಂದೇಳಿ ಕೇಳಿ ನಾನ.
6: ಅಣ್ಣಯ್ಯ ಅಣ್ಣ ಒಳಗಿಲ್ಲ ಅಪ್ಪಯ್ಯ, ಒಳಗ್ ಎಂತದೂ ಮಾಡ್ತಾ ಇಲ್ಲ.
2: ನಾ ಕೇಳಿದ್ನ ಅಣ್ಣ ಒಳಗಿದ್ನ ಎಂತ ಮಾಡ್ತಾ ಇದ್ನ ಅಂತ ಹೇಳಿ. ನೀ ಹೇಳತ್ಕಂಡ್ರೆ ನಂಗೆ ಯಾಕೋ ಅನುಮಾನ ಮೂಡ್ತಾ ಇತ್ತ, ಅಣ್ಣಯ್ಯ ಒಳಗೇ ಇದ್ದ ಅನ್ಕಂಡ್ ಹೇಳಿ. ಎಂತ ಮಾಡ್ತಿದ್ದ ಸತ್ಯ ಹೇಳ.
6: ಇಲ್ಲ ಅಪ್ಪ ಅಣ್ಣ ಒಳಗ್ ಎಂತದೂ ಮಾಡ್ತಿಲ್ಲ.
2: ಇಜವನೇ ಮಾಣಿ ನಮ್ಮನೆ ಅಕ್ಕಿ ಗಂಟ ಪ್ಯಾಟಿ ಗೊಂಟಂಗಿತ್ತ. ಎಂತ ಮಾಡ್ತಿದ್ದೆ ಸತ್ಯ ಹೇಳಿನ, ಎಂತ ಮಾಡ್ತಿದ್ಯಾ?
7: ಅದು ಅಪ್ಪಯ್ಯ ಅಪ್ಪಯ್ಯ ಹಿಂಗೆ ಒಳ ಬದಿ ಬಪ್ಪ ಅಂತ ಹೇಳಿ ಬಂದೆ, ಅಲ್ಲಿ ಅಕ್ಕಿ ಗಂಟ ಕೆಳ ಬಿದ್ದಿತ್ತು, ಅದನ್ನ ಹೆಕ್ಕಿ ಇಡು ಸಮಯ ನೀವ್ ಬಂದ್ರಿ ಅಪ್ಪಯ್ಯ.
2: ಕದುದು ಅಲ್ದೆ ಸುಳ್ಳು ಹೇಳುದು ಬೇರೆ ಕಲ್ತಿದ್ಯಾ? ಸತ್ಯ ಹೇಳು, ಇಷ್ಟೊತ್ನೊಳಗೆ ಎಷ್ಟು ಕದ್ದಿದೆ ಹೇಳ್ ನನಗೆ.
8: ಇಲ್ಲ ಅಪ್ಪಯ್ಯ ಅಪ್ಪಯ್ಯ ಇಲ್ಲ ಅಪ್ಪಯ್ಯ ನಾ ಕೊದಿಲೇ ಇಲ್ಲ ಅಪ್ಪಯ್ಯ, ನೀ ಹೇಳ ಮರೆಯ ಸತ್ಯ.
6: ಹೌದಪ್ಪಯ್ಯ ಅಣ್ಣ ಎಂತ ಮಾಡ್ಲ ಅಣ್ಣ, ಇವತ್ ಶುರು ಮಾಡದಷ್ಟೇ ಅದು.
2: ಒಟ್ಟಿಂಗ ಆ ಕಳ್ಳಿಗೆ ಈ ಕೊರವಂಜಿ ಸಾಕ್ಷಿ, ಇವತ್ ಅಕ್ಕಿಗಳು ಕೊಟ್ರಿ, ನಾಳೆ ಇಬ್ರು ಸೇರಿ ಪೆಟ್ಗಿ ಹೊಡುದಿಲ್ಲ ಅಂತ ಹೇಳಿ. ಏನ
8: ಇಲ್ಲ ಇಲ್ಲ ಅಪ್ಪಯ್ಯ ಅವ ಹೇಳ್ದಲ್ಲ ಸುಳ್ಳು ಅಪ್ಪಯ್ಯ, ನಾ ಇಷ್ಟರವರೆಗೂ ಹಂಗಿಂದಲ್ಲ ಮಾಡಲ್ಲ ಅಪ್ಪಯ್ಯ, ನಾ ಮಾಡ್ಲೇ ಇಲ್ಲ ಅಪ್ಪಯ್ಯ.
6: ಅಯ್ಯೋ ನಾನ್ ತೆಗಿಲ್ಲ ಅಪ್ಪಯ್ಯ, ಅಣ್ಣ ಮಾಡದ್ದೆಲ್ಲ ನಾನ್ ಎಂತಕ್ಕೂ ಇಲ್ಲ ಅಪ್ಪಯ್ಯ.
5: ಅಲ್ಲ ಹಾಯ್ ಇವತ್ ಎಂತ ಆಯ್ತು ನಿಮ್ಗೆ, ಎಂತಕ್ಕ ಆ ಮಕ್ಳು ಜೀವ ಹಾಂಗ್ ತಿಂತಿದ್ರಿ ಹಂಗಾರೆ? ಇವ್ರ ಮನೆಗೆ ಇಪ್ಪುದೇ ನಿಮ್ ಕಷ್ಟ ಆಪದಾರೆ, ಯಾವ್ದಾರು ಹೋಟ್ಲಿ ಕಳಿಸಿ ನಾಳೆ, ಅಲ್ಲಾರು ಅವ್ ನೆಮ್ಮದಿಯಿಂದ ಆಯ್ಕಂತು.
2: ಹೌದೌದು ನಿನ್ ಮಕ್ಳನ್ನ ಎಲ್ಲಿ ಬೇಕಾದ್ರೂ ಕಳಿಸ್ಲಕ್ಕ. ಇವತ್ತ ನಿನ್ ಮುದ್ದಿನ ಮಕ್ಳು ಮನೆಗೆ ಎಂತ ಮಾಡಿದ ಗೊತ್ತಿತ್ತ?
6: ಎಂತ ಮಾಡ್ದು
2: ಅಕ್ಕಿ ಕದ್ದು. ನಾಳೆ ಆ ಹೋಟ್ಲಂಗೆ ಲೋಟ ಮಾರ್ಕೊಂಡ್ ತಿಂತ ಬಂದ್ಲಿ ಇವಳೊಬ್ಳು ಹೇಳುಕೆ ಮಕ್ಳನ್ ವಹಿಸ್ಕೊಂಡ.
5: ಅಯ್ಯೋ ದೇವ್ರೆ, ಇದನ್ ಯಾರಪ್ಪ ಇವಕ್ ಹೇಳಿ ಕೊಟ್ಟದ್ದ?
6: ಅಮ್ಮ ಅದ್ ಯಾರು ಹೇಳಿ ಕೊಡ್ಲ ಅಮ್ಮ, ಅಣ್ಣ ಏನೆ ಕಲ್ತ್ಕೊಂಡದ್ದು. ಅಪ್ಪ ಈ ಪಿಕ್ಚರ್ ದುಡ್ಡು ಕೊಡೋದಿಲ್ಲ ಅಂದ್ರಲ್ಲ, ಅದಕ್ ಹಿಂಗ್ ಮಾಡುವ ಅಂದ. ನಾನು ಹಾ ಅಂದೆ.
2: ಆಯ್ತಪ್ಪ, ನನ್ ಸಂಸಾರದ ಕತೆ ಮುಗ್ದೇ ಹೋಯ್ತು. ಮನಿ ಮಂದಿ ಎಲ್ಲ ಅಕ್ಕಿ ಮಾರೋಕ್ ಹೊರಟ ಮೇಲೆ ಇನ್ ಮನೆ ಯಜಮಾನ ನಾ ಎಂತ ಕಿರ್ಕ ಹೋತೆ? ನಾನ್ ಹಾಳ್ ಬಡ್ಕಂಡ್ ಎಲ್ಲಿಗಾದ್ರು ನೀವ್ ಏರಿನಿ.
5: ಅಲ್ಲ, ನಿಮ್ಗೆ ಹೇಳುವಷ್ಟೋಳ್ ನಾನಲ್ಲ, ಆದ್ರೂ ಒಂದು ಮೂರ ಆಣಿ ಕೊಟ್ಟಿದ್ರೆ ಅವು ಹಿಂಗ್ ಮಾಡ್ತಿದ್ವ. ಹಾಂಗಂದ ಹೇಳಿ ಆಚಿ ಮನಿ ಸೀನ್ ಮಾಸ್ಟ್ರಿಗೆ ನಿಮ್ಗಿಪ್ಪಷ್ಟ್ ಅರ್ಧ ದಾಸ್ತಿಯೂ ಇಲ್ಲ. ಅವ್ರ ಹಾಂಗ್ ಮಾಡ್ತ್ರ, ಅವ್ರ ಅವ್ರ ಮಕ್ಳಿಗೆ ದುಡ್ಡು ಕೊಡ್ತ್ರು. ಹಾಂಗಾಗಿ ಅವು ಇಷ್ಟ್ರೊಳಗೆ ಮೂರ್ ನಾಲ್ಕ್ ಪಿಕ್ಚರ್ ಕಂಡಾಯ್ತು.
8: ಅಪ್ಪಯ್ಯ ನೀವ್ ಹೇಳ್ರೆ ಸಿಟ್ ಮಾಡ್ಕಂತ್ರಿ. ಕಳೆದ ವರ್ಷ ಸಾಲಿಗ್ರಾಮ ಹಾಪುದಾಗೆ ಆಚಿ ಮನಿ ನರಸಿಂಹ ಎಂಟು ಅಣಿ ಖರ್ಚು ಮಾಡಿದ್ದ, ನಂಗ್ ನೀವು ಕೊಟ್ಟದ್ದೆಷ್ಟ್? ಒಂದ್ ಅಣಿ ಅಷ್ಟೇ. ಹೋದ ವರ್ಷ ದಕ್ಷಿಣಿ ಬಂದ್ ದುಡ್ಡಾಗೆ ಒಂದು ಸಿನಿಮಾ ಕಂಡಿದೆ. ಈ ಸಲ ಊಟವೂ ಇಲ್ಲ, ಬ್ರಹ್ಮಚಾರಿಯೂ ಇಲ್ಲ, ಈ ವರ್ಷ ಇಡೀ ನಾನ್ ಪಿಕ್ಚರ್ ಕಾಣ್ಲೇ ಇಲ್ಲ ಅಪ್ಪಯ್ಯ.
2: ಅದಕ್ಕೆ ಮನಿ ಅಕ್ಕಿ ಕದ್ ಮಾರುದನ?
5: ಅಲ್ಲ, ಅಂದ್ರೆ ಅಂತ ನಿಮ್ ಮಾತಿನ ಅರ್ಥ ಬೇರೆಯವ್ರ ಮನಿ ಅಕ್ಕಿ ಕದಿ ಕನ್ಕಂಡ?
2: ಬಾಳ ಮಾತು ಕಲ್ತೆ ಅಲ್ಲ, ಈಗ ಸಾಯ್ನಿ ಅತ್ತೆ ಎಂತಾರು ಮಾಡ್ಕಣಿ. ಇನ್ನೆಲ್ಲಾರು ಹಿಂಗ್ ಮಾಡ್ರೆ
6: ನಂಗಿಲ್ಲ ಅಪ್ಪಯ್ಯ ದುಡ್ಡು. ಕಾಣಿ ನಾಳೆ ನಾನು ನಿಮ್ ಪೆಟ್ಟಿಗಿನ ದುಡ್ಡು ತೆಗಿತೆ.
2: ಈಗ ಪೆಟ್ಟಿಗೆ ಏನಾರು ತೆಗೆದ್ರೆ ಸ್ಟೇಷನ್ಗೆ ಇಟ್ಕೊಡ್ತೇನೆ ನಿನ್ನ. ತಕ ಸಾಯ್ನಿ ಅತ್ತೆ,
6: ನಂಗು ದುಡ್ಡು ಕೊಟ್ರ ಅಣ್ಣಯ್ಯ. ನಾನು ಬತ್ತೆ ಅಣ್ಣಯ್ಯ, ನನ್ನ ಬಿಟ್ಟಿಗೆ ಹೊಯ್ಕರಿಲ್ಲ. ನೀನು ಬಿಟ್ಟಿಗೆ ಹೋರ ಕಾಣ, ಶಾಲಿ ಮಾಸ್ಟರ್ ಹತ್ರ ಹೇಳಿ ಕೊಡ್ತೇನೆ ನಾನು ನೀ ಅಕ್ಕಿ ಕದ್ದಿದ್ದೆ ಅಂತ ಹೇಳಿ.
7: ಯಾಯ್ ಮತ್ ಕಾಣಿಗ, ನಾ ಎಲ್ಲ ಅಕ್ಕಿ ಕದ್ದಿದೆ? ಸುಳ್ ಸುಳ್ಳೆಲ್ಲ ಹೇಳ್ಬೇಡ ನೀನು.
6: ಇಲ್ಲ ಅಣ್ಣಯ್ಯ, ನೀ ಕದಿಲಿಲ್ಲ, ಕದಿಕನ್ ಮಾಡ್ದೆ ಅಷ್ಟೇ. ಅಷ್ಟಾಗ ಅಪ್ಪಯ್ಯ ಬಂದ್ರ. ಇನ್ನು ಕದ್ದ ಬೇಡ, ಅಪ್ಪಯ್ಯನ ದುಡ್ಡು ಕೊಟ್ರಲ್ಲ ನಮ್ಗೆ.
5: ಹಾಯ್ ಹಾಯ್ ಕಾಣಿ, ಆ ಮಕ್ಳು ಖುಷಿ ಕಾಣಿ. ಒಂದು ಮೂರ ಆಣಿ ಕೊಟ್ಟದ್ರಿಂದ ಅವುಗಳ ಬುದ್ಧಿ ಹೆಂಗಾಯ್ತ್ ಕಾಣಿ.
2: ಅವು ಕೇಳುದೇನ್ ಬೇಡ, ಯಾಕೆ ಅಮ್ಮನವರಿಗೇನ್ ಖುಷಿ ಆಯ್ಲಿಲ್ಲೇನು?
5: ಹಾ ಖುಷಿ ಆಯ್ದೇ ಇರುತ್ತಾ? ನಾವ್ ಇಷ್ಟೆಲ್ಲ ಮಾಡುದ್ ಎಂತಕ್ಕೆ? ಹೊಟ್ಟೆಲ್ ಹುಟ್ಟದ್ ಮಕ್ಳು ಖುಷಿಯಿಂದ ಇರ್ಕನ್ಕಂಡಲ್ಯ. ದುಡ್ಡು ಆ ರಾಣಿ ಹೋದ್ರು ಹೋಯ್ಲಿ, ನಿಮ್ಗೂ ಖುಷಿ ಆಯ್ಲ್ಯ.
2: ಸಾಕ್ ಸಾಕ್.
8: ಓ ಕಂಡಿನ ಸತ್ಯ ಕಂಡಿನ, ಅಪ್ಪಯ್ಯ ಅಮ್ಮ ಖುಷಿಯಲ್ಲಿ ಮಾಡದ್ ಕಂಡ್ಯನ? ಅಪ್ಪಯ್ಯ ಅಮ್ಮ ಖುಷಿಯಲ್ಲಿ ಮಾಡ್ತಿದ್ರು. ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು, ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು, ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು.
2: ಹನಿ ಮಕ್ಳ ಹಚ್ಚಿಗೆ.
7: ಹಾಯ್ ಎಲ್ರಿಗೂ ನಮಸ್ಕಾರ ಮಾರ್ರೆ. ಈ ಪ್ರಪಂಚದಾಗೆ ಕಲುದಾರೆ ಕೋಟಿ ಭಾಷೆ ಇತ್ತ, ಆರೆ ನಮಗ್ ಆಡಕ್ ಮಾತ್ರ ಒಂದೇ ಭಾಷೆ, ಅದೇ ಕನ್ನಡ. ಕುಂದಾಪುರ ಕನ್ನಡ. ನಾವು ಅಂದ್ರೆ ಯಾರನ್ನ ಆಲೋಚನೆ ಮಾಡ್ತಿದ್ರ್ಯಾ? ಅಕ್ಷತ, ನಾಗರತ್ನ, ನಿವೇದಿತ, ಸುನೇತ್ರ ಅನ್ಕಂಡ ನಾಲ್ಕ್ ಜನ ಹೆಜ್ಜೆಗೆ ಹೆಜ್ಜೆಗೋ ಪಡಿ ಸಂಘದವ್ರ. ಸಂಘ ಅಂದ್ರೆ ಡಾನ್ಸ್ ಗ್ರೂಪೇ. ಕುಣದ್ ಮಾತ್ರ ಬೇಡ, ಕುಣದ್ ಕೊಣ ಸಾಕಾಯ್ತು. ಒಂದೆರಡು ಮಾತು ಆಡುವ ಅನ್ಕಂಡ ಕುಂದಾಪುರದ ವಿಶೇಷತೆ ಬಗ್ಗೆ ಮಾತಾಡುದಂದ್ಲಿ ಹೊರಟಿತ್ತು. ನಾನ ಶುರು ಮಾಡದ್ ಹೆಂಗ್ ಹೇಳಿ? ಹಾಯ್ ಅನ್ಕಂಡ್. ಹಾಯ್ ಅಂದ್ರೆ ಎಂತ ಕೇಂತ್ರಿಯಾ? ಈ ಇಂಗ್ಲಿಷ್ ಆಗೆ ಹಾಯ್ ಹಲೋ ಅಂದಳಿ ಹೇಳುದಿಲ್ಲ್ಯಾ, ಅದೇ ಸ್ಟೈಲ್ ಅಲ್ಲಿ ಹಾಯ್ ಇಪ್ಪುದು. ಕುಂದಾಪುರ ಕನ್ನಡದಂಗ್ ಮಾತ್ರ ಗೊತ್ತಾ ಹಾಯ್ ಅಂದಳಿ ಹೇಳುದ. ಅದಕ್ಕೆ ನಾವೆಲ್ಲ ಎದಿ ಉಪ್ಸಿ ಹೇಳುದು, ವಂಡರ್ ಕಾಂಬಳು ಕಾಂಬುಕ್ ಚಂದ, ಕುಂದಾಪುರ ಕನ್ನಡ ಮಾತಾಡಕ್ ಚಂದ ಅನ್ಕಂಡ್. ಈ ಭಾಷೆ ನಮ್ಮ ಅಬ್ಬಿ ಇದ್ದಂಗೆ, ಅಬ್ಬಿ ಋಣ ಯಾವತ್ತಾರು ತೀರ್ಸುಕತ್ತ ಇಲ್ಲ ಅಲ್ಲ, ಅದನ್ ನಾವು ಮೊದ್ಲು ತಿಳ್ಕಣಕ್. ಹಾಂಗಾಯಿ ನಂಗೆ ಈ ಭಾಷೆ ಕಂಡ್ರೆ ಭಾರಿ ಪ್ರೀತಿ. ಕುಂದಾಪುರ ಇದ್ ನಮ್ ಉಡುಪಿ ಜಿಲ್ಲೆ ಹಂಗಿತ್ತ, ಇದ್ರ ಸುತ್ತಲೂ ನೀರ್. ಕುಂದಾಪುರ ಕನ್ನಡ ಮಾತಾಡುವರ್ ತೌರಮ್ರು. ಹಾಂಗಾಯಿ ಕುಂದಾಪುರ ಕನ್ನಡ ಕುಂದಾಪುರ ತಾಲೂಕಿಗಷ್ಟೇ ಅಲ್ಲ, ಮಾಬುಕಳದಿಂದ ಶಿರೂರ್ವರೆಗೆ, ನಿಟ್ಟೂರಿಂದ ಹೆಬ್ರಿವರೆಗೆ ಈ ಭಾಷೆ ಮಾತಾಡೋದ್ ಬೇಕಂಬಷ್ಟು ಜನ ಸಿಕ್ತರು. ಮನೆಗೆ ಯಾರು ಬಂದ್ರೆ ಹಾಯ್ ಬಂದ್ರಿಯಾ, ಕುಕಣಿ ಕುಡುಕ್ ನೀರ್ ಬೇಕಾ, ಹುಷಾರಿದ್ರಿಯಾ, ಮನೆಗೆಲ್ಲ ಹುಷಾರಿದ್ರ? ಮಸ್ತ್ ದಿನ ಆಯ್ತಲ್ಲ ಈ ಬದಿ ಮೇಲೆ ಬರ್ದೆ. ನಾಕ್ ದಿನ ಆಯ್ಕಂಡ ಕಷ್ಟ ಸುಖ ಮಾತಾಡ್ಕಂಡ ಹೋಯ್ಲಕ್ ಮರ್ರೆ. ಅಂಬತಿಗ್ ಆಪು ಖುಷಿಯೇ ಬೇರೆ ಅಲ್ದ ಹೆಣೆ ಸುನೇತ್ರ.
9: ಅಕ್ಷತಕ್ಕ, ನಮ್ ಭಾಷೆ ನಮ್ ಚಂದ ಗ್ವಾಂಪಿ ಶುಲ್ಬ ಅನ್ಸ್ರೆ ಬೇರೆಯವ್ರಿಗೆ ಅರ್ಥ ಮಾಡ್ಕೊಂಡ್ ಬಹಳ ಕಷ್ಟ. ಬೇರೆ ಭಾಷೆಂಗೆ ಬರೆದುಕೊಂಡು ಬರ್ಬೇಕಾ ಅಂತ ಇಷ್ಟುದ್ದ ಕೇಂತ್ರ. ನಮ್ ಭಾಷೆಂಗೆ ಬಹಳ ಶುಲ್ದಂಗೆ ಬರ್ಕ ಬರ್ಕ ಅನ್ನತ್. ನೀನು ಸ್ನಾನ ಮಾಡು, ನಾನ್ ಕಡೆಗೆ ಸ್ನಾನ ಮಾಡುವೆ. ನೀ ಮಿನ್ಕಬ, ನಾ ಕಡಿಗ್ ಮೀತೆ. ಹೋಗಬೇಕು ಹೊಯ್ಕ್, ಬರಬೇಕು ಬರ್ಕ್, ಹಿಂಗೆ ಕಣ್ ಮುಚ್ಚಿ ಬಿಡುದ್ರೊಳಗೆ ಹೇಳಿ ಮುಗ್ಸತ್. ಅದನ್ನೇ ಕೆಲವ್ರು ಹೊಯ್ಕ್ ಬರ್ಕ್ ಕುಂದಾಪ್ರ ಭಾಷೆ ಅಂದು. ಎಷ್ಟು ಚಂದ ಅಲ್ದೆ ನಮ್ ಭಾಷೆ. ಬಾಳ ಬೇಗ್ ಬೇಗ್ ಮಾತಾಡುಕ್ಕೆ ಆಪುದೇ ನಮ್ ಭಾಷೆ ವಿಶೇಷ. ಇದನ್ನ ಕ್ವಾಟ್ ಕನ್ನಡ ಅಂದೇಳಿಯೂ ಕರೀತ್ರು. ಇದು ಬರೀ ಭಾಷೆಯಲ್ಲ, ನಮ್ ಬದುಕೂ ಹೌದು. ಕುಂದಾಪುರ ಅನ್ಕತಿಗೆ ನೆನ್ಪಾಯ್ದ ಕಾಣಿ, ಇದು ಕುಂದಾಪುರ ಅಂದೇಳಿ ಹೆಸರು ಬಂದದ ಹೆಂಗ್ ಗೊತ್ತೀತ? ಈ ನಾಡನ್ನ ಆಗಿನ ಕಾಲದಂಗೆ ಕುಂದವರ್ಮ ಅನ್ಕೊಂಡ್ ಒಬ್ಬ ರಾಜ ಆಳ್ತಿದ್ದ ಅಮ್ರ. ಕುಂದೇಶ್ವರ ದೇವಸ್ಥಾನ ಕಟ್ಟಿದ್ದು ಅವನೇ ಅಮ್ರ. ಹಂಗಾಯಿ ಅವನಿಂದನೇ ಈ ಹೆಸರು ಬಂತಂತ ಕೆಲವ್ರು ಹೇಳಿರೆ. ಇಲ್ಲಿ ಕುಂದ ಅಂದ್ರೆ ಮಲ್ಲಿಗೆ ಹೂಗ್ ಹೊಸ್ತಿದಿತ್, ಅದಕ್ಕೆ ಬಂದದ್ದಂತ ಇನ್ ಕೆಲವ್ರು. ಮನಿ ಕಟ್ಟು ಬೇಕಾದ ಕುಂದ ಅಂದ್ರ ಕಂಬ ಮಸ್ತ್ ಸಿಕ್ತಿದಿತ್, ಅದಕ್ಕೆ ಈ ಹೆಸರು ಬಂತಂತ ಮತ್ ಕೆಲವ್ರು ಹೇಳ್ತ್ರು. ಯಾರ್ ಎಂತದೇ ಹೇಳಿ, ಕುಂದಾಪುರ ಅಂಬ ಹೆಸರು ಲಾಯ್ಕಿತ್ತು. ಅಲ್ದ ಹೆಣೆ ನಿವೇದಿತ.
10: ಹೌದ್ ಸುನೇತ್ರ, ಈ ಇಡೀ ಊರ್ ಇತ್ತಲೆ ಇದು ಪರಶುರಾಮ ಸೃಷ್ಟಿ ಅಂಬ, ಅದ್ಕೆ ಇಲ್ಲಿನ ಜನರಿಗ ಶುಲ್ಬದಂಗ ಕೆಟ್ಟದಾತಿಲ್ಲ ಅಂದ ಜನ ನಂಬತ್ರ. ಮತ್ತ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳು ಮಸ್ತಿತ್. ಈಜಿಪ್ಟ್ ನ ನೈಲ್ ನದಿ ಬಿಟ್ರೆ ನಮ್ ಪಂಚಗಂಗಾವಳಿ ನದಿಯೇ ಸೈಯಂಬ್ರ. ಅರಬ್ಬಿ ಸಮುದ್ರ ಇತ್ತು, ಪಶ್ಚಿಮ ಘಟ್ಟ ಇತ್ತು. ಹೀಗೆ ಪ್ರಕೃತಿ ಸೌಂದರ್ಯ ಹೊಸ್ರ ನಮ್ಮೂರ್. ಅದು ಅಲ್ದೆ ಪೋರ್ಚುಗೀಸ್ರು ಇಲ್ಲಿ ಆಳ್ವಿಕೆ ಮಾಡಿರಂಬ್ರು. ಆಗಿನ ಕಾಲದಂಗ ಬಸ್ರೂರ್ ಬಾಳ ಪ್ರಸಿದ್ಧಿ ಆಯ್ತಂಬ್ರು. ಅಲ್ಲಿಂದ್ಲೇ ಅವರು ವ್ಯಾಪಾರ ವಹಿವಾಟು ನಡೆಸ್ತಿದ್ರಂಬ್ರು. ನಮ್ ಮೈಸೂರ್ ಹುಲಿ ಟಿಪ್ಪು ಸುಲ್ತಾನಂಗೆ ಇಲ್ಲಿನ ಒಳ್ಳೆ ತಳಿ ಮೀನಂದ್ ಬೇಕಿತ್ತಂ. ಬ್ರಿಟಿಷ್ರು ಇಲ್ಲಿ ಆಳಿರ್ ಅಂತ ಹೇಳ್ತ್ರಪ್ಪ. ಅಷ್ಟೇ ಅಲ್ಲ, ಬೇರೆ ರಾಜರು ಆಳ್ವಿಕೆ ಮಾಡಿರಂ. ಸೂರಾಲಂಗ್ ಈಗ್ಲೂ ನಾವ್ ಅರ್ಮನಿ ಶಿಲ್ಪ ಮತ್ ಬೇರೆ ಬೇರೆ ಅವಶೇಷಗಳನ್ನು ಕಾಣ್ಲಕ್. ಇನ್ ಹಬ್ಬಗಳ ಬಗ್ಗೆ ಹೇಳುದಾರೆ ಎಂತ ಕೇಂತ್ರಿ. ಆಸಾಡಿ ಅಮಾಸಿಯಿಂದ ಶುರುವಾರೆ ವರ್ಷಿಡೀ ಒಂದಲ್ಲ ಒಂದು ಹಬ್ಬುವೆ. ಯಕ್ಷಗಾನ, ಹೌದರಾಯನ ವಾಲ್ಗ, ಕಂಬಳ, ಹೂಗಿನ ಕೋಲು, ಚಿಕ್ಕಮೇಳ, ಹೊಸ್ತ್ ಎಂತ ಇತ್ತು ಎಂತಿಲ್ಲ ಹೇಳಿಕಂಬ. ಈ ಭಾಷೆ, ಸಾಹಿತ್ಯ, ಕ್ರೀಡೆ, ಸಿನಿಮಾ, ಸ್ವಾತಂತ್ರ್ಯ ಹೋರಾಟ, ವೈದ್ಯಕೀಯ, ವ್ಯವಹಾರ, ರಾಜಕೀಯ ಕ್ಷೇತ್ರಕ್ಕೆ ಸಾವಿರಾರು ಜನ ಸಾಧಕರನ್ನ ಕೊಟ್ಟಿತ್. ಕನ್ನಡದ ಮೊದಲನೇ ಕಾದಂಬರಿ ಯಾವ್ದು ಹೇಳಿಕಾಂಬ? ಹಾ, ಇಂದಿರಾಬಾಯಿ. ಇದನ್ ಬರದ್ ಯಾರ್ ಗೊತ್ತಿತ್ತ? ನಮ್ ಗುಲ್ವಾಡಿ ವೆಂಕಟರಾಯರ್. ಕನ್ನಡ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟವ್ರಲ್ ನಮ್ ಕಡಲ ತಡಿಯ ಭಾರ್ಗವ ನಮ್ಮೂರಿನವ್ರು. ಕಟ್ಟುವೆವು ನಾವು ಹೊಸ ನಾಡೊಂದನು ಹಾಡ್ ಬರ್ದ್ ಸ್ವಾತಂತ್ರ್ಯ ಕಿಚ್ಚಿನ್ ಹಬ್ಸದ್ ಅಡಿಗ್ರ ನಮ್ಮವ್ರೆ. ನಂಗಿಷ್ಟು ಗೊತ್ತಿತ್ತು. ನಾಗರತ್ನಕ್ಕ, ನೀವಿನ್ ಹೇಳ್ತ್ರಿಯ?
7: ಅಕ್ ನಿವೇದಿತ, ಅಷ್ಟೇ ಅಲ್ದೆ ಸಂವಿಧಾನ ರಚನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ ಬೆನಗಲ್ ಕುಟುಂಬದ ರಂಗರಾವ್, ರಾಮರಾವ್, ಶಿವರಾವ್ ಸಹೋದರರು ಇಲ್ಲಿನವರೇ. ಹಿಂದಿ ಚಿತ್ರರಂಗದ ಗುರುದತ್ತ, ವಸಂತಿ ಪಡುಕೋಣೆ, ದೀಪಿಕಾ ಪಡುಕೋಣೆ, ರಘುರಾಮ ಶೆಟ್ಟಿ, ಪ್ರಕಾಶ್ ಪಡುಕೋಣೆ, ಉಪಾಧ್ಯಾಯ ಕೊರ್ಗಿ, ಮಾಲತಿ ಹೊಳ್ಳ, ಕೋಟ ಶ್ರೀನಿವಾಸ ಪೂಜಾರಿ, ವೈದೇಹಿ, ಎಎಸ್ ಎನ್ ಹೆಬ್ಬಾರ್, ವಾಮನ ಕಾಮತ್, ರಿಶಾಂಕ್ ದೇವಾಡಿಗ, ಡುಂಡಿರಾಜ, ರಮೇಶ್ ಭಟ್, ಯೋಗರಾಜ್ ಭಟ್, ಉಪೇಂದ್ರ, ಕಾಶಿನಾಥ್, ಗುಣ್ಮಿ ಚಂದ್ರಶೇಖರ್ ಐತಾಳ, ಅಪ್ಪಣ್ ಹೆಗಡೆ, ರವಿ ಬಸ್ರೂರ್, ರಿಷಬ್ ಶೆಟ್ಟಿ, ಹಿಂಗ್ ಹೇಳ್ತಾ ಹೋರೆ ಮಸ್ತ್ ಜನ ಇದ್ರ. ಇವರೆಲ್ಲ ಕುಂದಗನ್ನಡದ ಮಣ್ಣಲ್ಲಿ ಹುಟ್ಟಿ ಈ ನಾಡಿನ ಕೀರ್ತಿನ ಬೇರೆ ಊರಲ್ಲಿ ಮೆರೆಸ್ದವ್ರ. ಅದ್ಕೆ ಹೇಳುದ ಕುಂದಾಪುರದವ್ರ ಯಾವ್ದಕ್ಕಾದ್ರೂ ಹಿಂದಾಪುರ ಅಂದ ಹೇಳಿ. ಕುಂದಾಪುರ ಕನ್ನಡಕ್ಕೆ ಕಿವಿ ಹಾಕೋರಿಗೆ ಇಲ್ಲಿನ ಸಂಸ್ಕೃತಿ ತೋರಿಸು ಸುಮಾರ್ ಪದಪುಂಜಗಳ, ನುಡಿಗಟ್ಟುಗಳ, ರೂಪಕಗಳ ಮತ್ತೆ ಕಾಂಬುಕೆ ಕೇಂಬುಕೆ ಸಿಕ್ಕತ್ತ. ಮಂಡಿ ಅಂದ್ರೆ ಮಂದಾರ್ತಿ ಚಂಡಿ, ಜಾಂಟಿ ಕಾಲ್ ಬೊಬ್ಬರ್ಯ, ಮ್ಯಾಳು ಹೊರಟದ್ ಎಲ್ಲಿಗ, ಪೆಟ್ಟಿಗೆ ಕಟ್ಟಿರ್ಯ, ಬರೀ ಚಪ್ಪದ್ ವಾಸಿ, ಬೆರ್ಚಪ್ಪ ನಿಂತಂಗಿತ್ತ. ಇಂತ ನೂರಾರು ಪದ ನಮ್ ದೈವ ದೇವ್ರ ನಂಬಿಕೆ ಆಚರಣೆ ಹರ್ಕಿ ಜೊತೆಗೆ ಸೇರ್ಕೊಂಡಿತ್ತ.
2: ಕುಂದಾಪುರ ಭಾಷೆ ಸಾವಿರ ವರ್ಷದ ಗಟ್ಟಿ ಭಾಷೆ. ಈ ಭಾಷೆ ಒಗಟ ಗಾದಿ ಹಾಡ ಕುಣಿತ ಜನ ಜೀವನದೊಳಗೆ ಸೇರ್ಕೊಂಡೇ ಇತ್ತ. ಊರಲ್ಲಿ ಇರ್ಲಿ ಪರ ಊರಲ್ಲಿ ಇರ್ಲಿ, ನಮ್ ಮಕ್ಳ ಕುಂದಾಪುರ ಭಾಷೆಯಲ್ಲೇ ಮಾತಾಡ್ಕ. ನಮ್ ಊರ್ ಸಂಸ್ಕೃತಿ ಮರೋಕಾಗ. ಹಂಗಾಯಿ ಇಂಗ್ರೊಟ್ಟಿ ಬಿಡಿ, ಕುಂದಾಪುರ ಕನ್ನಡ ಮಾತಾಡಿ. ಅದ್ಕೆ ಅಲ್ದೆ ನಮ್ ಊರಿನ ಮಕ್ಕಳೆಲ್ಲ ಸೇರ್ಕೊಂಡ ಆಸಡಿ ಅಮಾಸಿ ದಿನ ವಿಶ್ವ ಕುಂದಾಪುರ ದಿನ ಅಂತ ಹೇಳಿ ಒಂದ್ ಆಚರಣೆಯೇ ಶುರು ಮಾಡ್ಕೊಂಡಿರೋ. ಇದಕ್ಕೆ ನಮ್ ದೇಶದಂಗ್ ಮಾತ್ರ ಅಲ್ಲ, ಪರದೇಶದವರು ಸಪೋರ್ಟ್ ಮಾಡ್ತಾರ. ಒಳ್ಳೆ ರೀತಿಯಲ್ಲಿ ಈ ಸಲವೂ ಆಚರಣೆ ಮಾಡ್ಕಂದ್ ಹೇಳಿ ಮಾಡಿರ. ಪ್ರತಿ ವರ್ಷೂ ಬೇರೆ ಬೇರೆ ರೀತಿ ಕಾರ್ಯಕ್ರಮ ಎಲ್ಲ ಬದಿಗೂ ನಡೀತಿರುತ್ತೆ ಕಾಣಿ. ಹೆಂಗೆ ನಾವು ಹೋಗೋಣ?
7: ಹೌದೇ ನಾಗರತ್ನಕ್ಕ, ಆಸಾಡಿಗೆಲ್ಲ ಆಸಾಡಿ ಒಡ್ರ ಅಂತರಲ್ದ, ನಮ್ದು ಕುಂದಾಪುರ ಕನ್ನಡದ ಒಡ್ರೆ ಅಂತ ಹೇಳಿ ಹೇಳ್ಕೊಂಡು ಒಂದ್ ಹಬ್ಬ ಮಾಡಿ ಬಿಡುವ.
2: ಹಾ ಎಲ್ಲ ಸೇರಿ ಹೋಪ ಹೋಪ. ಈಗ ಬರೀ ಮಾತೇ ಬೇಡ ಅನ್ಕೊಂಡ್ ಹೇಳಿ ಕುಂದಾಪುರ ಭಾಷೆಗೆ ಒಂದೆರಡು ಹಾಡು ಹೇಳಿತ್ತ. ಈಗ ಪಂಚಮಿ ವೈದ್ಯ ತೆಕ್ಕಟ್ಟೆ ಹಾಡಿದ ಒಂದ್ ಹಾಡು ಕೇಳಿ ಅಕ್ಕ.
11: ಆಸಾಡಿ ಹಬ್ಬ ಬಂದ್ರು ಮಳಿ ಬಂದದಷ್ಟು ಕಾಂತಿಲ್ಲೇ, ಮಳಿ ಇಲ್ದಿದ್ ಬ್ಯಾಸಾಯ ಎಂತ ಆತೋ ಗೊತ್ತಿಲ್ಲೇ. ಆಸಾಡಿ ಹಬ್ಬ ಬಂದ್ರು ಮಳಿ ಬಂದದಷ್ಟು ಕಾಂತಿಲ್ಲೇ, ಮಳಿ ಇಲ್ದಿದ್ ಬ್ಯಾಸಾಯ ಎಂತ ಆತೋ ಗೊತ್ತಿಲ್ಲೇ. ಮಕ್ಳಿಗೋ ಶಾಲಿಗ್ ರಜಿ ಕೊಟ್ಟದ್ದೇ ಸಾಲ, ನಮ್ದೀಗ ಬ್ಯಾಸಾಯ ಮಾಡುಕ್ಕೆ ದೊಡ್ಡ ಸಾಲ. ಮಕ್ಳಿಗೋ ಶಾಲಿಗ್ ರಜಿ ಕೊಟ್ಟದೇ ಸಾಲ, ನಮ್ದೀಗ ಬ್ಯಾಸಾಯ ಮಾಡುಕ್ಕೆ ದೊಡ್ಡ ಸಾಲ. ಮರು ಕಡ್ದ್ ಆಯ್ತು ಗೆದ್ದಿ ಮುಚ್ಚಿ ಆಯ್ತು, ಮರು ಕಡ್ದ್ ಆಯ್ತು ಗೆದ್ದಿ ಮುಚ್ಚಿ ಆಯ್ತು,

0: ಅಂಗಡಿ ಅಕ್ಕಿ ಬಂಗಡಿ ಮೀನ ಎಲ್ಲಾರ ಮನಿ ಕತ್ತಿ, ನಮ್ಮ ಬದಿ ಮಕ್ಳು ಬೂಸ್ ಪ್ಯಾಂಟ್ ಹಾಕೊಂಡವ್ಕ ಒಂಚೂರ್ ಇಲ್ಲ ಎತ್ತಿ, ನಮ್ಮ ಬದಿ ಮಕ್ಳು ಬೂಸ್ ಪ್ಯಾಂಟ್ ಹಾಕೊಂಡವ್ಕ ಒಂಚೂರ್ ಇಲ್ಲ ಎತ್ತಿ. ಆಸಡಿ ಹಬ್ಬ ಬಂದ್ರು ಮಳಿ ಬಂದದ್ದಷ್ಟು ಕಾಂತಿಲ್ಲ, ಮಳಿ ಇಲ್ದಿದ್ ಬ್ಯಾಸಯ್ಯ ಎಂತ ಆತೋ ಗೊತ್ತಿಲ್ಲ, ಮಳಿ ಇಲ್ದಿದ್ ಬ್ಯಾಸಯ್ಯ ಎಂತ ಆತೋ ಗೊತ್ತಿಲ್ಲ, ಎಂತ ಆತೋ ಗೊತ್ತಿಲ್ಲ.
1: ಪಂಚಮಿ ವೈದ್ಯನ್ ಹಾಡ್ ಕೇಳ್ರಿ ಅಲ್ದಾ, ಈಗ ನಮ್ದು ಒಂದ್ ಕೇಣಿ ಅಲ್ಲೇ.

0: ಅಲ್ಲ ಮಕ್ಳೆ, ಮೈಕ್ ಮುಂದ್ ಕೂಕೊಂಡು ವರ್ಲು ಶುರು ಮಾಡಿ ಎಷ್ಟೊತ್ತಾಯ್ತ? ಒಂಚೂರು ಮನಿ ಬದಿ ಜ್ಞಾನ ಇತ್ತ ನಿಮ್ಗೆ? ಸಾಕ್ ಸಾಕ್ ಹೊಪತ್ತೆ.
1: ಅಕ್ಕ ಅಕ್ಕ ಅಕ್ಕ, ಇಷ್ಟೋತ್ತವರೆಗೆ ಇಲ್ಲಿ ಕೂಕಂಡ ನಾವೀಗ ಎಲ್ರಿಗೆ ಕುಂದಾಪುರ ದಿನಾಚರಣೆ ಶುಭಾಶಯ ಹೇಳ್ದಿರ್ ಹ್ಯಾಂಗೆ? ಹ್ಯಾಂಗ್ ಹೇಳಕ್ ಹೇಳಿ, ಕುಂದಾಪುರ ಅಂದ್ರೆ ಹೇಳ್ಕೊಂಡು ಎಲ್ಲಿವರೆಗಿತ್ತು ಅಷ್ಟು ದೊಡ್ಡಕ್ ನಾವು ಓರ್ಲಕ್ಕೀಗ? ಎಲ್ಲ ಒಟ್ಟಿಗೆ ಹೇಳ್ವಾ? ಸುನೇತ್ರ, ನಿವೇದಿತ, ನಾಗರತ್ನಕ್ಕ, ಎಲ್ಲ ಹೇಳ್ವಾ?
2: ಎಲ್ರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯ.
0: ಹಾಯ್ ಬತ್ತು ಅಕ್ಕ.
3: ಕಲಿನಿ ಕೋಟಿ ಭಾಷೆ, ಮಾತಾಡಿ ಒಂದ್ ಸಾವಿರ ಭಾಷೆ, ಅರೆ ಎದಿಗುಡೆಗೆ ಬೆಚ್ಚಗಿರ್ಲಿ ನಮ್ಮ ಅಬ್ಬಿ ಭಾಷೆ.
4: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ, ನಿಮ್ಮೊಟ್ಟಿಗೆ ಮನಸೆ ಮನಸೆ ಪ್ರಿಯ ಮನಸೆ. ಹೌದು, ಪ್ರಿಯ ಮನಸೆಯ ಇವತ್ತಿನ ಸಂಚಿಕೆಯ ವಿಷಯ ಹೇಳೋ ಮುಂಚೆ ನಮ್ಮ ಪ್ರೀತಿಯ ಸ್ವರ್ಣ ಕುಂದಾಪುರ ಅವರನ್ನ ಸ್ವಾಗತಿಸಿಕೊಂಬ. ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕರು ಸ್ವರ್ಣ ಮೇಡಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಇಂದಿನ ವಿಷಯ ಎಂತ ಅಂದ್ರೆ, ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೆ ಮಾಡದವ್ರು ಎಲ್ಲವ್ರೆ ಅಂತ ಹೇಳ್ತಾ, ಮಾಡದ ತಪ್ಪನ್ನೇ ನಾವು ಮತ್ತೆ ಮಾಡುತ್ತಲ್ಲ ಯಾಕೆ ಅಂತ. ಸ್ವರ್ಣ ಮೇಡಮ್, ಎಂತ ಕದ ತಪ್ಪನ್ನ ಮತ್ತೆ ಗೊತ್ತಿದ್ದು ಕೂಡ ಮಾಡ್ತಿರುತ್ತಲ್ಲ ಹೇಳಿದ್ರೆ?
2: ತಪ್ಪು ಅಂತ ಹೇಳಿಗ ಕೆಲವರಿಗೀಗ ತಡವಾಗಿ ಮಲ್ಕೊಳ್ಳೋದೆಲ್ಲ ತಪ್ಪು ಅಂತ ಹೇಳಿ ಗೊತ್ತಿರುತ್ತೆ. ಬೇಗ ಹೇಳಲಿಕ್ಕೆ ಆಗುದಿಲ್ಲ, ಎಲ್ಲ ನಮ್ಮ ಇಡೀ ದಿನದ ಸ್ಕೆಡ್ಯೂಲ್ಸ್ ಎಲ್ಲ ಹಾಳಾಗತ್ತೆ ಅಂತ ಹೇಳಿ ಗೊತ್ತಿದೆ. ಆದ್ರೂ ಕೂಡ ರಾತ್ರಿ ಲೇಟ್ ವರೆಗೆ ಫೋನ್ ಹಿಡ್ಕೊಂಡು ಕುತ್ಕೊಳ್ಳೋದು, ಇಲ್ಲ ಅಂತ ಹೇಳಿದ್ರೆ ಕೋಪದಲ್ಲಿಗ ಮಾತಾಡಿದಾಗ ಒಂದು ಸಂಬಂಧ ಮುರಿದು ಹೋಗುತ್ತೆ ಅಂತ ನಮಗ್ ಗೊತ್ತು. ಆದ್ರೂ ಕೂಡ ಸಿಟ್ಟು ಬಂದಾಗ ಮನಸ್ಸು ನೋಯಿಸುವಂತಹ ಮಾತನ್ನ ನಾವು ಕಂಟ್ರೋಲ್ ಇಲ್ಲದೆ ಆಡಿಬಿಡೋದು. ಅದು ಹಣ ಉಳಿಸ್ಬೇಕಂತ ಹೇಳಿ ನಮಗ್ ಗೊತ್ತು, ಆದ್ರೂ ಬೇಕದ್ದು ಬೇಡದಿರೋದು ಎಲ್ಲವನ್ನ ಖರೀದಿ ಮಾಡೋದು, ಈ ಪ್ಯಾಟರ್ನ್ ಇದೆಯಲ್ಲ. ಅಂದ್ರೆ ತಪ್ಪಂತ ನಮಗ್ ಗೊತ್ತಿದೆ, ಆದ್ರೆ ಮತ್ತೆ ನಾವು ಅದನ್ನ ಮಾಡ್ತಾನೆ ಹೋಗ್ತೇವೆ ಗೊತ್ತಿಲ್ಲದೆ ಅಲ್ಲ. ಈಗ ಹೆಚ್ಚಿನ ತಪ್ಪುಗಳು ನನ್ಗೀಗ ಕೌನ್ಸಿಲಿಂಗ್ ಅಲ್ಲೇ ಸುಮಾರು ಸಲ ನನ್ಗೆ ಗೊತ್ತಿದೆ, ಅವ್ರಿಗೆ ಅದು ತಪ್ಪು ಅಂತ ಗೊತ್ತೇ ಇರೋದಿಲ್ಲ. ಯಾವುದೋ ಒಂದು ಸೆಷನ್ ತಗೊಳ್ಳುವಾಗ ನನ್ಗೆ ಗೊತ್ತಾಗತ್ತೆ, ತುಂಬಾ ಜನ ಹೇಳ್ತಾರೆ ಮೇಡಮ್ ಈ ತರ ನಮ್ಗೆ ಗೊತ್ತಿರ್ಲಿಲ್ಲ, ಬಟ್ ಇದು ತಪ್ಪು ಅಂತ ಇವಾಗ ಗೊತ್ತಾಯ್ತು, ಇವತ್ತಿಂದ ಸರಿ ಮಾಡ್ಕೊಳ್ತೇವೆ ಅಂತ ಹೇಳ್ತಾರೆ. ಆದ್ರೆ ಕೆಲವು ತಪ್ಪುಗಳು ತಪ್ಪು ಅಂತ ನಮಗ್ ಗೊತ್ತಿದ್ದು ಕೂಡ ನಾವು ಮತ್ತೆ ಪದೇ ಪದೇ ಅದನ್ನೇ ಮಾಡ್ತೇವಲ್ಲ, ಅದನ್ನ ನಿಭಾಯಿಸೋದು ಹೇಗೆ ಅಥವಾ ಹೇಗೆ ತಪ್ಪುಗಳಾಗತ್ತೆ ಅದನ್ನ ನೋಡೋಣ.
1: ಸರಿ, ತುಂಬಾ ಇಂಟ್ರೆಸ್ಟಿಂಗ್ ಮಾರ್ರೆ, ನಾವು ಇದನ್ನೇ ಮಾಡೋದು ಈಗ ಅರ್ಥ ಮಾಡ್ಕೊಂಡ್ಕೆ. ಅದ್ ಯಾಕೆ ತಪ್ಪು ಅಂತ ಗೊತ್ತಿದ್ದು ತಪ್ಪು ಮತ್ತೆ ಆತಂತ ಹೇಳಿ ಮೇಡಮ್.
2: ತಪ್ಪು ಅಂತ ಈಗ ಗೊತ್ತಿರುತ್ತೆ, ಆದ್ರೂ ಈಗ ಯಾರಿಗಾದ್ರೂ ಈಗ ಹೇಳಿದಾಗ ಅದು ಇವತ್ತಿಂದ ನಾನು ಮಾಡ್ತೇನೆ ಇವತ್ತಿಂದನೇ ಸರಿಯಾಗ್ತೇನೆ ಅಂತ ಹೇಳಿ ಯಾರಿಗೂ ಮನ್ಸಿಗೆ ಬರೋದೇ ಇಲ್ಲ. ನಾಳೆಯಿಂದ ಮಾಡ್ತೇನೆ,
1: ಇವತ್ತು ಒಂದಿನ ಬಿಡು,
2: ನಾಳೆಯಿಂದ ಮಾಡ್ತೇನೆ. ಆದ್ರೆ ಆ ನಾಳೆ ಅನ್ನೋದು ಹೆಚ್ಚಿನ ಸಲ ಬರೋದೇ ಇಲ್ಲ.
1: ನಿಜ
2: ಅಲ್ವಾ? ಯೋಗ ಮಾಡಿದ್ರೆ ಹೆಲ್ತ್ ತುಂಬಾ ಒಳ್ಳೇದಿರುತ್ತೆ ಅಂತ ಗೊತ್ತಿದೆ, ಇವತ್ತಿಂದ ಮಾಡಿದ್ರೆ ಇಲ್ಲ ನಾಳೆ ಬೆಳಿಗ್ಗೆಯಿಂದ ಮಾಡಿ.
1: ಇದು ಮಾತ್ರ ತುಂಬಾ ಸತ್ಯ ನೀವು ಹೇಳಿದ್ದು, ನಾಳೆ ಮಾಡುವ ನಾಳೆ ಮಾಡುವ
2: ಅಲ್ವಾ. ಹಾಗಾದ್ರೆ ಈಗ ನಾಳೆಗೆ ನಾವು ಪ್ರತಿ ಒಂದು ಕೆಲಸವನ್ನ ಮುಂದೂಡ್ತಾ ಇರ್ತೇವೆ, ಯಾವ್ದು ಒಳ್ಳೇದನ್ನ. ಅದೇ ಈಗ ಯಾವುದೋ ಒಂದು ಕೆಟ್ಟದ್ದಂತ ಹೇಳಿದ್ರೆ ಅದನ್ನ ಈಗಲಿಂದನೇ ಈ ಕ್ಷಣದಿಂದಲೇ ನಾವು ಜಾರಿ ಮಾಡಿ ಬಿಡ್ತೇವೆ. ಒಳ್ಳೇದು ಅಂತ ಹೇಳಿ ಬಂದಾಗ ನಾವು ಯಾಕೆ ಅದನ್ನ ಪದೇ ಪದೇ ಮುಂದೂಡ್ತೇವೆ ನಾಳೆಗೆ ನಾಡ್ದು? ಮತ್ತೆ ಬರುವ ರೆಸೊಲ್ಯೂಷನ್ಸ್ ಎಲ್ಲ ನೀವು ನೋಡಿದ್ರೆ, ನ್ಯೂ ಇಯರ್ ಇದೆಲ್ಲ, ನ್ಯೂ ಇಯರ್

0: ಎರಡ್ ತಿಂಗಳಾದ್ರೂ ಇವ್ರದ್ ಏನ್ ನಿರ್ಧಾರ ಮಾಡಿದ್ದೆ ಅದು ಇವ್ರ ಜಾರಿಗೆ ತಂದಿರೋದಿಲ್ಲ, ಶುರುವೇ ಮಾಡೋದಿಲ್ಲ. ಕೆಲವೊಮ್ಮೆ ಶುರು ಮಾಡಿದ್ರಾದ್ರೂ ಮುಂದುವರ್ಸ್ಕೊಂಡು ಹೋಗುತ್ತೆ, ಹಾಗೂ ಕುಣ್ತಾ ಕುಣ್ತಾ ಆದ್ರೂ ಶುರುವೇ ಮಾಡೋದಿಲ್ಲ. ಇವತ್ತಲ್ಲ ನಾ ಇವತ್ ದಿನ ಚೆನ್ನಾಗಿಲ್ಲ, ಇವತ್ತ ಅದು ಸರಿ ಇಲ್ಲ, ಇವ ನಾಳೆ ನಾಳೆ ನಾಳೆ ಅಂತ ಹೇಳಿ ಮುಂದೆ ಓಡ್ತಾ ಹೋಗುವಂಥದ್ದು. ಹಾಗಾದ್ರೆ ನಮಗೇನು ಜ್ಞಾನ ಇಲ್ವಾ? ಜ್ಞಾನ ಇಲ್ಲದಿರೋದು ಸಮಸ್ಯೆನಾ ಅಂತ ಹೇಳಿ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ಜ್ಞಾನ ಇಲ್ಲದೆ ಇರೋದು ಸಮಸ್ಯೆನೇ ಅಲ್ಲ. ಆದ್ರೆ ಈ ನೋಯಿಂಗ್ ಮತ್ತೆ ಡೂಯಿಂಗ್ ಈ ಎರಡರ ಮಧ್ಯೆ ಇರುವಂತ ಅಂತರ ಏನಿದೆ ಅಲ್ಲ, ಅದು ಜಾಸ್ತಿ ಆಗಿದೆ ನಮ್ಮಲ್ಲಿ.
1: ನೋಯಿಂಗ್ ಅಂಡ್ ಡೂಯಿಂಗ್.
0: ನೋಯಿಂಗ್ ಅಂಡ್ ಡೂಯಿಂಗ್.
1: ಓಕೆ,
0: ಈಗ ನಮಗೆ ಗೊತ್ತು ಫೋನ್ ರಾತ್ರಿ ಯೂಸ್ ಮಾಡಿದ್ರೆ ಜಾಸ್ತಿ ಬೆಳಗ್ಗೆ ಹೇಳೋದಕ್ಕಾಗುದಿಲ್ಲ, ಬೆಳಗ್ಗೆ ಹೇಳೋದು ಲೇಟ್ ಆಗುತ್ತೆ, ಬೆಳಗ್ಗೆ ಹೇಳೋದು ಲೇಟ್ ಆದ್ರೆ ಯಾವುದೋ ಒಂದೆರಡರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು. ಕೆಲಸಕ್ಕೆ ಹೋಗು ಹೆಂಗಸರಾದ್ರೆ ತಿಂಡಿ ತಿಂದೇನೆ ಓಡ್ಬೇಕು, ತಿಂಡಿ ತಿಂದಿಲ್ಲ ಅಂತ ಹೇಳಿದ್ರೆ ಮೂಡ್ ಎಲ್ಲ ಸರಿ ಇರೋದಿಲ್ಲ, ರಾತ್ರಿ ನಿದ್ದೆ ಇಲ್ಲ ಅಂತ ಹೇಳಿದ್ರೆ ಮೂಡ್ ಸರಿ. ನಮಗ್ ಗೊತ್ತು ಎಲ್ಲದು, ಆದ್ರೂ ಕೂಡ ನಾವೇನ್ ಮಾಡ್ತೇವೆ, ಡೂಯಿಂಗ್ ಅಂದ್ರೆ ಬೇಗ ಮಲಗೋದು ಕೆಲಸ ಅಲ್ವಾ, ಅದು ನಾವು ಮಾಡೋದಿಲ್ಲ. ಅಂದ್ರೆ ಗೊತ್ತಿದ್ದು ನೋಯಿಂಗ್ ಬೇರೆ ಡೂಯಿಂಗ್ ಬೇರೆ, ಇದೆರಡರ ನಡುವೆ ಅಂತರ ಹೆಚ್ಚಾದಾಗ ಈ ತರದ ಸಮಸ್ಯೆಗಳು, ತಪ್ಪು ಅಂತ ಗೊತ್ತಿದ್ರು ಮತ್ತೆ ಮತ್ತೆ ಮರುಕಳಿಸುವಂತದ್ದು ಆಗ್ತಾ ಹೋಗುತ್ತೆ. ಗೊತ್ತಿರುವುದು ಮತ್ತೆ ಮಾಡುವುದು ಅಂದ್ರೆ ನೋಯಿಂಗ್ ಮತ್ತೆ ಡೂಯಿಂಗ್ ಇದೆ ಅಲ್ಲ, ಈ ಎರಡು ಬೇರೆ ಬೇರೆ ವಿಷಯಗಳಲ್ಲಿ. ಈಗ ಉದಾಹರಣೆಗೆ ನೀವು ಸ್ವಿಮ್ಮಿಂಗ್ ಬಗ್ಗೆ ನೂರಾರು ಪುಸ್ತಕಗಳನ್ನ ಓದಿರ್ಬೋದು, ನೀವು ನೀರಿಗೆ ಇಳಿದಿದ್ರೆ ನಿಮ್ಗೆ ಸ್ವಿಮ್ಮಿಂಗ್ ಬರುತ್ತಾ?
1: ಖಂಡಿತ ಇಲ್ಲ
0: ಅಲ್ವಾ. ಹಾಗೆ ಕೋಪ ಮಾಡ್ಕೊಳ್ಬಾರ್ದು ಅಂತ ಹೇಳಿ ನಮ್ಗೆ ತಿಳಿದಿರೋದು ಕರೆಕ್ಟೆ, ನಮ್ಗೆ ಗೊತ್ತಿದೆ. ಆದ್ರೆ ಫೋನ್ ಕಡಿಮೆ ಬಳಸಬೇಕು ಅಥವಾ ಕೋಪ ಬಂದಾಗ ನಾವು ಸ್ವಲ್ಪ ಪಾಸ್ ಮಾಡಿ ಯೋಚನೆ ಮಾಡಿ ರಿಯಾಕ್ಟ್ ಮಾಡ್ಬೇಕು,
1: ಅದು ಮಾತ್ರ ಸತ್ಯ.
0: ಗೊತ್ತಿರುತ್ತೆ, ಖಂಡಿತವಾಗ್ಲು ಗೊತ್ತಿರುತ್ತೆ, ಆದ್ರೆ ಮಾಡೋದಿಲ್ಲ. ಅಂದ್ರೆ ಈ ಗೊತ್ತಿರುವುದು ಮತ್ತೆ ಮಾಡುವುದು ಏನಿದೆ ಅಲ್ಲ, ನೋಯಿಂಗ್ ಅಂಡ್ ಡೂಯಿಂಗ್ ಮಧ್ಯೆ ಅಂತರಗಳು. ಇದು
1: ಈ ಕೋಪದ ವಿಷಯ ಬಂದಾಗ ನನ್ಗೆ ತುಂಬಾ ಅನ್ಸಿದ್ದು, ನಾವು ಕೋಪ ಬಂದ ಕೂಡ್ಲೆ ನಾವು ಡಪ್ಪ ರಿಯಾಕ್ಟ್ ಆಗ್ಬಿಡ್ತೀವಲ್ಲ, ಅವ್ರೆಂತದೋ ಕೋಪದಲ್ಲಿ ಹೇಳ್ತಾರೆ ಎದುರಿನವರು, ನಾವು ಅವರಿಗೆ ಇವ್ರೆಂತ ನಂಗೆ ಹೇಳುದು ನಂಗೆ ಹೇಳುದು ಅಂತ ಹೇಳ್ಕೊಂಡು ನಾವು ಅವ್ರಿಗೆ ಹೇಳುದು ಅಲ್ಲ. ನಾನು ಅನ್ಕೊಳ್ಳೋದು ಇದು ನಾನು ಈಗ ಅಪ್ಲೈ ಮಾಡ್ತಿದ್ದೆ, ಸಿಟ್ಟು ಬಂದಾಗ ಕೂಡ್ಲೆ ರಿಯಾಕ್ಟ್ ಮಾಡ್ಬೇಡ, ಒಂದ್ ಸ್ವಲ್ಪ ಹೊತ್ತು ಪಾಸ್ ಮಾಡು, ಯೋಚನೆ ಮಾಡು. ಮಾತೇ ಆಡ್ಲಿಲ್ಲ ಸಿಟ್ಟಿಗೆ ವಾಪಸ್ ಅವರ ಇದಕ್ಕೆ ನೀವು ರಿಯಾಕ್ಟ್ ಮಾಡ್ಲಿಲ್ಲ ಅಂತಿದ್ರೆ ಎಂತ ಅಪ್ಪು ಹೇಳಿ, ನಿಮ್ಗೆ ಅವಮಾನ ಅಪ್ಪವಾ? ಅಷ್ಟೇ ಅಲ್ಲ, ಆಗ್ಲಿ ಬಿಡಿ, ಅದಕ್ಕೂ ಸ್ವಲ್ಪ ಸೈಲೆಂಟ್ ತಗೊಂಡು ರಿಯಾಕ್ಟ್ ಮಾಡದೇ ಇದ್ರೆ ಆ ಅವಮಾನ ಆಯ್ತಂತೇಳಿ ನಾವು ರಿಯಾಕ್ಟ್ ಮಾಡಿ ಆಪಂತಹ ಪರಿಣಾಮಗಳಿದ್ದಾವಲ್ಲ ಅದೆಷ್ಟು, ಅದೆಲ್ಲ ನಿಂತೋಗ್ಬಿಡುತ್ತೆ ಮಾರ್ರೆ. ಈಗ ನಾನೀಗ ಅದನ್ನೇ ಅಪ್ಲೈ ಮಾಡ್ಕೊಂಬ್ದು ಎಂತ ಅಪ್ಪಿಗ ಒಬ್ರು ನಂಗೆ ಬೈದ್ರೆ ಅಥವಾ ಅವ್ರು ನನ್ನ ಮೇಲೆ ಸಿಟ್ ಮಾಡ್ಕೊಂಡು ಏನೇನೇನೇನೋ ಅಂದ್ರೆ ಅಪವಾದಗಳನ್ನ ಹಾಕಿದ್ರೆ ಏನಾಗ್ಬಹುದು? ನಾನು ಬದಲಾತಿಲ್ಲಲ್ಲ, ಓಕೆ ಹಂಗಾದ್ರೆ ತೊಂದರೆ ಇಲ್ಲ, ಅವ್ರು ನನಗಿಂತ ಸಣ್ಣವರೇ ನಂಗೆ ಹೇಳ್ದೆ ಇದ್ರು ತೊಂದರೆ ಇಲ್ಲ, ಒಂಚೂರು ಪಾಸ್ ತಕೊಂಬ, ಏನು ಆತಿಲ್ಲ, ರಿಯಾಕ್ಟ್ ಮಾಡದೆ ಬೇಡ, ಎಂತ ಹತ್ಕಂಬ, ರಿಯಾಕ್ಟೇ ಮಾಡುದು ಬೇಡ, ಎಂತ ಹತ್ಕಂಬ, ಎಂತ ಆತಿಲ್ಲ ಹೋಯ್, ತಣ್ಣಗಾಯಿ ಎಲ್ಲ ಸಮತ್ ಯಾವ್ದಕ್ಕೆ ಹೇಳಿ, ನಾವು ಅವ್ರಿಗೆ ನಮ್ಗೂ ಹೇಳ್ಬತ್ತಂತ ನಾವು ಅವ್ರಿಗೆ ಹೇಳಿ ಅಲ್ಲಿರುದನ್ನೆಲ್ಲ ಹಾಳು ಮಾಡ್ಕಂಬ್ದ? ಇಲ್ಲ ಅವ್ರೇನೋ ಗೊತ್ತಿಲ್ಲ ಹೇಳ್ತಿದ್ದಾರೆ, ಅವ್ರಿಗೆ ಸಿಟ್ಟು ಬಂದಿದೆ, ಏನೋ ಬೇಜಾರಾಗಿದೆ, ರಿಯಾಕ್ಟ್ ಮಾಡ್ತಿದ್ದಾರೆ, ತೊಂದ್ರೆ ಇಲ್ಲ ಬಿಡಿ ಅಂತ ಹೇಳಿ ನಾವು ಸೈಲೆಂಟ್ ಆಗಿರುತ್ತೆ, ಎಂತ ಹತ್ಕಾಂಬ ಅಂತ ಹೇಳ್ಕೊಂಡು ಸೈಲೆಂಟ್ ಆಯ್ಪ್ ಬೆಸ್ಟ್ ಆಪ್ಷನ್ ಗೊತ್ತಾ?
0: ಖಂಡಿತವಾಗ್ಲು, ಯಾಕಂದ್ರೆ ಬೆಂಕಿ ಹಾಕ್ಲಿಕ್ಕೆ ಹೋದಾಗ ನಮ್ ಕೈಯೂ ಸ್ವಲ್ಪ ಸುಡುತ್ತೆ ಅಂತ ಹೇಳ್ತಾರೆ.
1: ಹೌದು,
0: ಯಾವಾಗ ನಾವು ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೊಳ್ತೀವೋ, ಕೋಪ ಮಾಡ್ಕೊಂಡಾಗ ನೋಡಿ ನಮ್ ಮೈ ಎಲ್ಲ ಒಂಥರ, ಮುಖ ಎಲ್ಲ ಕೆಂಪು ಕೆಂಪಾಗುತ್ತೆ, ಕಣ್ಣೆಲ್ಲ ಕೆಂಪು ಕೆಂಪಾಗುತ್ತೆ, ಅಂದ್ರೆ ಬ್ಲಡ್ ಫ್ಲೋ ಎಲ್ಲ ಹೈ ಲೆವೆಲ್ಗೆ ಹೋಗುತ್ತೆ. ಆ ಸಮಯದಲ್ಲಿ ನಾವು ಪದೇ ಪದೇ ಈ ತರ ಕೋಪ ಮಾಡ್ಕೊಂಡಾಗ ನಮ್ ಬಿ ಪಿ ಬರುವಂತ ಸಮಸ್ಯೆ ಇರ್ಬೋದು, ಬಿ ಪಿ ಬರ್ಬೋದು ನಮ್ಗೆ ಮುಂದೆ, ಅಥವಾ ನಮ್ಮ ಆರ್ಗನ್ಗಳಿಗೆಲ್ಲ ಒಂದ್ ಎಲ್ಲೋ ಒಂದ್ ರೀತಿಯಲ್ಲಿ ಪ್ರೆಷರ್ ಬಿದ್ದು ಅದು ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರ್ತದೆ. ಕ್ರಮೇಣ ಪ್ರತಿ ಬಾರಿ ನಾವು ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊಂಡು ರಿಯಾಕ್ಟ್ ಮಾಡಿದಾಗ ನಮ್ಮಲ್ಲಿಗ ಈಗ ನಿಮ್ಗೆ ಗೊತ್ತಿದೆ ಒಂದು ಸಿಂಪಥೆಟಿಕ್ ಇದು ಸಿಸ್ಟಮ್ ಮತ್ತೆ ಪ್ಯಾರಾಸಿಂಪಥೆಟಿಕ್ ಅಂತ ಹೇಳಿ, ಯಾವಾಗ ಅದೆರಡೂ ಪದೇ ಪದೇ ಆಕ್ಟಿವ್ ಆಗುತ್ತೋ ಆವಾಗ ನಮ್ಮ ದೇಹದಲ್ಲಿ ಒಂದಿಷ್ಟು ಎಲ್ಲಿಯೋ ಒಂದಿಷ್ಟು ಬ್ಲಡ್ ಫ್ಲೋ ಜಾಸ್ತಿ ಆಗೋದು ಮತ್ತೆ ಕಡಿಮೆ ಆಗೋದು ನೋಡಿ. ಗಾಡಿ ಸ್ಪೀಡ್ ಅಲ್ಲಿ ಹೋಗ್ತಾವ ಇರುವಾಗ ನೀವು ಪದೇ ಪದೇ ಬ್ರೇಕ್ ಆಗೋದು ಮತ್ತೆ ಸ್ಪೀಡ್ ಜಾಸ್ತಿ ಮಾಡೋದು ಮತ್ತೆ ಬ್ರೇಕ್ ಹಾಕೋದು ಮಾಡಿದ್ರೆ ಏನಾಗುತ್ತೆ? ಗಾಡಿ
1: ಬಿಸಿ ಆಗುತ್ತೆ,
0: ಹಾಳಾಗತ್ತೆ ಅಲ್ವಾ? ಬಿಸಿ ಆಗುತ್ತೆ, ಒಂದ್ ಎಲ್ಲೋ ಒಂದ್ ಇದ್ರಲ್ಲಿ ಬರ್ಸ್ಟ್ ಆಗ್ಬಹುದು ಅಲ್ವಾ? ಏನಾದ್ರೂ ಒಂದ್ ಅದೇ ರೀತಿ ನಮ್ಮ ದೇಹದಲ್ಲಿಯೂ ಕೂಡ ಸಿಸ್ಟಮ್ ಹಾಗೆ ವರ್ಕ್ ಆಗುತ್ತೆ. ಯಾವಾಗ ನಮ್ಗೆ ತುಂಬಾ ಸಿಟ್ಟು ಬರುತ್ತೆ, ಸಿಂಪಥೆಟಿಕ್ ಸಿಸ್ಟಮ್ ನರ್ವಸ್ ಸಿಸ್ಟಮ್ ಆಕ್ಟಿವ್ ಆಗುತ್ತೆ, ನಾವು ಅದನ್ನ ಕೂಲ್ ಮಾಡ್ಕೋಬೇಕು ಅಂತ ಹೇಳಿದಾಗ ಪ್ಯಾರಾಸಿಂಪಥೆಟಿಕ್ ಇದಾಗತ್ತೆ. ಸೊ ಈ ಇದು ಎರಡೂ ಒಂದಕ್ಕೊಂದು, ನಾವು ಪದೇ ಪದೇ ಕೋಪ ಮಾಡ್ಕೊಳ್ಳೋದು ಪದೇ ಪದೇ ಮತ್ತೆ ಇದಾಗೋದು, ಅದಾದಾಗ ನಮ್ಮ ಒಳಗಡೆ ಕೂಡ ಕೆಲವೊಂದು ಡ್ಯಾಮೇಜ್ಗಳು ಆಗತ್ತೆ ಅಲ್ವಾ? ಅದಕ್ಕೆ ನಾವು ಯಾವಾಗ್ಲೂ ಕಂಟ್ರೋಲ್ ಮಾಡಿಕೊಂಡು ಪಾಸ್ ಮಾಡೋದಂತೂ ತುಂಬಾ ಒಳ್ಳೇದಿದು. ಕೋಪ ಬಂದ್ರು ಕೂಡ ನೀವು ಹೇಳ್ದಾಗೆ ನಾನು ಇದು ಬರೀ ಕೋಪದ ವಿಷಯದಲ್ಲಿ ಅಂತ ಹೇಳಿ ಅಲ್ಲ, ಯಾವುದೇ ಒಂದು ಡಿಸಿಷನ್ ಸಡನ್ ನಾವು ತಗೊಳ್ಬೇಕು ಅಥವಾ ಸಿಟ್ಟು ಬಂದಾಗ ತಗೊಳ್ಬೇಕು, ತುಂಬಾ ಬೇಜಾರಲ್ಲಿದ್ದಾಗ ತಗೊಳ್ಬೇಕು ಅಥವಾ ಈ ಕ್ಷಣದಲ್ಲಿ ನಾವು ತಗೊಳ್ಬೇಕು ಅಂತ ಹೇಳಿ ಹೋದಾಗ ಕೂಡ ಒಂದು ಕ್ಷಣ ಪಾಸ್ ಮಾಡಿ ಮತ್ತೆ ಥಿಂಕ್ ಮಾಡಿ ಮತ್ತೆ ಅದ್ ಆಕ್ಟ್ ಮಾಡೋದು ಒಳ್ಳೇದು, ಅದು ತುಂಬಾ ಒಳ್ಳೇದು. ಗೊತ್ತಿರುತ್ತೆ ನಮಗೆ ಹೆಚ್ಚಿನವರಿಗೆ, ನೀವು ಆಲ್ಮೋಸ್ಟ್ ಎಲ್ರಿಗೆ ಗೊತ್ತಿರುತ್ತೆ, ಆದ್ರೆ ಮಾಡೋದಿಲ್ಲ ಆ ಸಮಯದಲ್ಲಿ, ಅವರು ಕಂಟ್ರೋಲ್ ಮಾಡ್ಕೊಳ್ಳೋದಿಲ್ಲ ಆ ಸಮಯದಲ್ಲಿ, ಯೋಚನೆ ಮಾಡೋದಿಲ್ಲ ಆ ಸಮಯದಲ್ಲಿ, ಯೋಚನೆ ಮಾಡ್ದೇನೆ ರಿಯಾಕ್ಟ್ ಮಾಡ್ತಾ ಇರ್ತಾರೆ. ಅಥವಾ ಫೋನ್ ವಿಷಯದಲ್ಲೇ ಈಗ ಇರ್ಬೋದು, ಗೊತ್ತಿದೆ ಫೋನ್ ನೋಡೋದು ತುಂಬಾ ಕಣ್ಣಿಗೆ ಪೆಟ್ಟು, ನಿದ್ದೆ ಕಡಿಮೆ ಆದ್ರೆ ಎಷ್ಟೊಂದು ಪ್ರಾಬ್ಲಮ್ಗಳಿದೆ, ಆರೋಗ್ಯ ಹಾಳಾಗುತ್ತೆ ನಮ್ದು. ಹಾಗಾದ್ರೆ ಈಗ ಒಂದ್ ಸ್ವಲ್ಪ ಬೇಗ ಫೋನ್ ಇಡೋಣ ಅಂತ ಹೇಳಿದ್ರೆ ಅದು ಮಾಡಲ್ಲ. ರಾತ್ರಿ ಒಂದ್ ಸ್ವಲ್ಪ ಬೇಗ ಒಂದ್ ಅರ್ಧ ಗಂಟೆ ಬೇಗ ಮೊಬೈಲ್ ಬದಿಗಿಡೋಣ ಅಂತ ಹೇಳಿದ್ರೆ ಆಗೋದಿಲ್ಲ. ನಾನ್ ಯಾವಾಗ್ಲೂ ಮಕ್ಕಳಿಗೆಲ್ಲ ಸೆಷನ್ ತಗೊಳ್ಲಿಕ್ಕೆಲ್ಲ ಹೋದ್ರೆ ಹೇಳೋದಿದೆ, ರಾತ್ರಿ ಮಲಗಬೇಕು ಅಂತ ಹೇಳಿ 11 ಗಂಟೆಗೆ ಮಲಗಬೇಕು ಅಂತ ಒಂದ್ ಇದು ಹಾಕೊಳ್ಳೋದು ಗೋಲ್, 11:05ಕ್ಕೆ ಒಂದ್ ರೀಲ್ ನೋಡೋಣ ಅಂತ ಹೇಳಿ ಕೂತ್ಕೊಳ್ಳೋದು, ಆಯ್ತು ಒಂದ್ ರೀಲ್ ನೋಡಿ ಮಲ್ಕೊಳ್ಳುವ, ಆಮೇಲೆ 11:20ಕ್ಕೆ ಒಂದೇ ರೀಲ್, ಇನ್ನೊಂದ್ ರೀಲ್ ಅಂತ ಹೇಳಿ ಇದ್ ಮಾಡುದು, ಆಮೇಲೆ 11:30ಗೆ ಆಯ್ತು ಇವತ್ತು ಸಾಕು ಅಂತ ಅನ್ಸುತ್ತೆ ಅಂತೇಳಿ, ಮತ್ತೆ 12 ಗಂಟೆಗೆ ಆಯ್ತು ಫೋನ್ ಇಡ್ತೇನೆ ಬದಿಗೆ ಅಂತೇಳಿ, ಮತ್ತೆ 12:30ಗೆ ಸಾಕು ಗುಡ್ ನೈಟ್ ಅಂತ ಹೇಳಿ ಇದ್ ಮಾಡೋದು, ಮತ್ತೆ 1 ಗಂಟೆವರೆಗೂ 11:30 ತನಕ ಮತ್ತೆ ಇರುತ್ತೆ ಆಯ್ತು ಬದಿಗೆ ಇಟ್ಟೇ ಬಿಡ್ತೇನೆ ಅಂತ ಇಟ್ಟು ಮಲ್ಗೋದು. ಬೆಳಿಗ್ಗೆ ಏನಾಗುತ್ತೆ, ಅಲಾರ್ಮ್ ಆಗುತ್ತೆ, ಇವ್ರು ಸ್ನೂಸ್ ಸ್ನೂಸ್ ಮಾಡಿ ಮಾಡಿ ಮಾಡಿ ಇವತ್ತು ಕಾಲೇಜಿಗೆ ಹೋಗ್ಲೇಬೇಕಾ, ಇವತ್ತು ಸ್ಕೂಲ್ಗೆ ಹೋಗ್ಲೇಬೇಕಾ ಅಂತ ಈ ತರ ಯೋಚನೆ ಮಾಡೋದು, ಅಥವಾ ಆಫೀಸಿಗೆ ಹೋಗ್ಲೇಬೇಕಾ ಅಂತ ದೊಡ್ಡವ್ರು ಯೋಚನೆ ಮಾಡೋದು, ಇದೆಲ್ಲ ಆಗುತ್ತೆ. ಅದಕ್ಕೆ ಒಂದು ಬೇಗ ಒಂದು 1/2 ಗಂಟೆ ಒಂದೇ ಸಲಕ್ಕೆ, ಈಗ 12 ಗಂಟೆಗೆ ಮಲಗೋರು ಇವತ್ತು ನೀವು 10 ಗಂಟೆಗೆ ಮಲಗಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಒಂದು 1/2 ಗಂಟೆ ಕಡಿಮೆ ಮಾಡ್ತಾ ಮಾಡ್ತಾ ಮಾಡ್ತಾ ಬಂದು ಬೇಗ ಮಲಗುವ ಅಭ್ಯಾಸ, ಬೇಗ ಏಳುವ ಅಭ್ಯಾಸ ಮಾಡಿಕೊಂಡ್ರೆ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವಾಗ ಕರೆಕ್ಟಾಗಿ ನಿದ್ರೆ ಆಗುತ್ತೆ ಆವಾಗ ನಮ್ಮ ಮನಸ್ಸು ಕೂಡ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ, ಶಾಂತವಾಗಿ ವರ್ತಿಸುತ್ತೆ ಮನಸ್ಸು ಕೂಡ ಅಲ್ವಾ. ಇವತ್ತೀಗ ಮುಂಚೆ ಎಲ್ಲ ನಾವು ಸಣ್ಣದಿರುವಾಗ ಎಲ್ಲ ಎಲ್ಲಿಯಾದ್ರೂ ಒಂದು ಆಟಕ್ಕೆ ಹೋಗಿ ಬಂದ್ವಿ, ಯಕ್ಷಗಾನಕ್ಕೆ ಹೋಗಿ ಬಂದ್ವಿ ಅಂದ್ರೆ ಮರುದಿನ ಇಡೀ ಮಲ್ಕೊಳ್ಳೋದು.
1: ಹೌದು,
0: ಮಲಗ್ಲಿಲ್ಲ ಅಂತ ಹೇಳಿದ್ರೆ ಇಡೀ ಕಿರಿಕಿರಿ ಒಂಥರ, ಏನ್ ಹೇಳಿದ್ರು ಯಾವುದು ಯೋಚನೆ. ನೋಡಿ ಈ ಆಲ್ಕೋಹಾಲ್ ಅದೆಲ್ಲ ಸೇವನೆ ಮಾಡಿದಾಗ ಹೇಗೆ ಮನಸ್ಸು ಸ್ಥಿಮಿತದಲ್ಲಿ ಇರೋದಿಲ್ವೋ, ನಮ್ಗೆ ತುಂಬಾ ನಿದ್ದೆ ಕಡಿಮೆ ಆದಾಗ ಕೂಡ ನಮ್ಮ ಮನಸ್ಸು ಸ್ಥಿಮಿತದಲ್ಲಿ ಇರೋದಿಲ್ಲ. ತುಂಬಾ ನಿದ್ರೆ ಬಿಟ್ಟವರನ್ನ ನೀವು ಏನಾದ್ರೂ ಕೂರಿಸಿ ಏನಾದ್ರೂ ಶಾಂತವಾಗಿ ಮಾತಾಡ್ಲಿಕ್ಕೆ ಹೇಳಿ ನೋಡುವ, ಆಗೋದಿಲ್ಲ. ಅಥವಾ ಶಾಂತವಾಗಿ ಕೇಳಲಿಕ್ಕೆ ಹೇಳಿ ನೋಡುವ, ಅವರು ಕೇಳಲಿಕ್ಕೂ ಅವರಿಗೆ ಆ ಕಾನ್ಸಂಟ್ರೇಷನ್ ಬರೋದಿಲ್ಲ, ಇರಿಟೇಷನ್ ಆಗ್ತಾ ಇರತ್ತೆ, ಏನೇನೋ ಆಗ್ತಾ ಇರತ್ತೆ ಒಳಗಡೆ. ಹಾಗಾಗಿ ಕರೆಕ್ಟ್ ನಿದ್ರೆ ಆಯ್ತು ಅಂತ ಹೇಳಿ ಆದ್ರೆ ಮನಸ್ಸು ಕೂಡ ಅದು ಅಟೆನ್ಷನ್ ವಿಷಯದಲ್ಲಿ ಇರ್ಬೋದು, ಕಾನ್ಸಂಟ್ರೇಷನ್ ವಿಷಯದಲ್ಲಿ ಇರ್ಬೋದು, ಡಿಸಿಷನ್ ಮೇಕಿಂಗ್ ಇರ್ಬೋದು, ಕ್ರಿಟಿಕಲ್ ಥಿಂಕಿಂಗ್ ಇರ್ಬೋದು, ಯಾವುದೇ ವಿಷಯದಲ್ಲಿ ಕೂಡ ಮನಸ್ಸು ಕರೆಕ್ಟ್ ಆಗಿರತ್ತೆ. ಯಾವಾಗ ನಿದ್ದೆ ಕಡಿಮೆ ಆಗತ್ತೆ ಅವಾಗ ತುಂಬಾ ಸಮಸ್ಯೆಗಳು, ಅದೆಲ್ಲದೂ ಕೂಡ ಡೈರೆಕ್ಟ್ ಕನೆಕ್ಷನ್ ಹೆಲ್ತ್ ಮೇಲೆ, ಫಿಸಿಕಲ್ ಹೆಲ್ತ್ ಮೇಲೆ ಆಗತ್ತೆ. ಮೆಂಟಲ್ ಹೆಲ್ತ್ ಮೇಲಂತೂ ಆಗೇ ಆಗತ್ತೆ, ಬಟ್ ಅದು ರಿಲೇಟೆಡ್ ಆಗಿ ಮತ್ತೆ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಹೆಲ್ತ್, ಮೆಂಟಲ್ ಹೆಲ್ತ್ ಮತ್ತೆ ಫಿಸಿಕಲ್ ಹೆಲ್ತ್. ಸೊ ಫಿಸಿಕಲ್ಲಿ ಕೂಡ ಏನಾದ್ರೂ ಕಾಯಿಲೆಗಳೆಲ್ಲ ಬರುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಗೊತ್ತಿದೆ ತಪ್ಪು ಅಂತ ಹೇಳಿ ಆ ಗೊತ್ತಿರೋದನ್ನ ನಾವು ಕಾರ್ಯರೂಪಕ್ಕೆ ಕೂಡ ತರೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ನಾನು ಹೇಳ್ದಾಗೆ ಸ್ವಿಮ್ಮಿಂಗ್ ಬಗ್ಗೆ ನೀವು 1000 ಪುಸ್ತಕ ಓದಿದ್ರು ನೀವು ಪ್ರಾಕ್ಟಿಕಲ್ ಇಲ್ಲ ಅಂತ ಹೇಳಿ ಆದ್ರೆ ನಿಮ್ಗೆ ಅದು ಇದ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಇನ್ಫಾರ್ಮೇಶನ್ ಬರೀ ಇದ್ರೆ ಸಾಕಾಗೋದಿಲ್ಲ, ಪ್ರಾಕ್ಟಿಕಲ್ ಆಗಿ ಕೂಡ ನಾವು ಅದನ್ನ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಈಗ ಯಾವ್ದಾದ್ರು ಒಂದು ಕೆಲಸವನ್ನ ಪದೇ ಪದೇ ಮಾಡಿದಾಗ ಅದು ನಿಧಾನವಾಗಿ ಆಟೋಮೆಟಿಕ್ ಆಗುತ್ತೆ. ಈಗ ನೋಡಿ, ಬೆಳಿಗ್ಗೆ ನೀವು 5 ಗಂಟೆಗೆ ಹೇಳೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಫಸ್ಟ್ ಒಂದೆರಡು ದಿನ ಹೊಸದಾಗಿ ಅಭ್ಯಾಸ ಆಗುವಾಗ 1-2 ದಿನ ಕಷ್ಟ ಆಗ್ಬೋದು. ಒಂದ್ 4 ದಿನ ನೀವು ಕಂಟಿನ್ಯೂಸ್ 5 ಗಂಟೆ ಗೆದ್ರಿ ಅಂತ ಹೇಳಿದ್ರೆ 5ನೇ ದಿನ ಆಟೋಮೆಟಿಕಲಿ ನಿಮ್ಗೆ 5 ಗಂಟೆಗೆ ಎಚ್ಚರ ಆಗ್ಲಿಕ್ಕೆ ಶುರು ಆಗುತ್ತೆ. ಅವಾಗ ನಿಮ್ಗೆ ಯಾವುದೇ ಅಲಾರಾಮ್ ಬೇಕಂತ ಇಲ್ಲ, ಅಭ್ಯಾಸ ಆಗಿ ಹೋಗುತ್ತೆ. ಹಾಗೆ ಯಾರ ಹತ್ರನೋ ಮಾತಾಡೋದಿರ್ಬೋದು, ಯಾವುದೋ ಒಂದು ತಿನ್ನೋದಿರ್ಬೋದು, ಟೀ ಕುಡಿಯೋದು, ಈಗ ಫಾರ್ ಎಕ್ಸಾಂಪಲ್ ಟೀ ಕುಡಿಯೋದು ಅಭ್ಯಾಸ ಆಗಿದೆ, ರುಟೀನ್ ಮಾಡ್ಕೊಂಡಿದೀವಿ ಅಂತ ಹೇಳಿದ ತಕ್ಷಣ ಏನಾಗುತ್ತೆ, 1-2 ದಿನ ಟೀ ಇಲ್ಲ ಅಂತ ಹೇಳಿದ್ರೆ
1: ಟೀದೊಂದು ಅಡಿಕ್ಷನ್ ಇತ್ತಲ್ಲ ಮಾರ್ರೆ, ಅದು ಭಯಂಕರ ಅಡಿಕ್ಷನ್, ತಲೆನೋವು ಅಪ್ಪುದು ಅದು ಅಪ್ಪುದು ಇದು ಅಪ್ಪುದು, ಅಷ್ಟು ಅಡಿಕ್ಷನ್ ಇರುತ್ತದು.
0: ಸೊ ಏನಂತ ಹೇಳಿದ್ರೆ ಇದು ನಮ್ಮ ಬ್ರೈನ್ಗೆ ಆಗುವಂತ ಹ್ಯಾಬಿಟ್, ಅಂದ್ರೆ ಯಾವುದನ್ನು ನಾವು ಪದೇ ಪದೇ ಮಾಡ್ತೇವೆ ಅದೇ ನಮ್ಮ ಹ್ಯಾಬಿಟ್ ಆಗಿ ಪರಿವರ್ತನೆ ಆಗುತ್ತೆ. ಈ ದಿನ ನೀವು ಒಂದು 9 ಗಂಟೆಗೆಲ್ಲ ಹೋಗ್ತಾ ಇದ್ದೀರಿ ದೇವಸ್ಥಾನಕ್ಕೆ, ಒಂದ್ 4 ದಿನ ಹೋಗಿ 5ನೇ ದಿನ ಹೋಗ್ಲಿಲ್ಲ ಅಂದ ಕೂಡಲೇ ನೀವು ನಿಮಗೆ ನೀವೇ ಒಂಥರ ಗಿಲ್ಟಿ ಫೀಲ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅಥವಾ ಇನ್ನೇನು ಈ ದಿನ ಸರಿಯಾಗಿಲ್ಲ, ನಾನು ಈ ದಿನವನ್ನ ಸರಿಯಾಗಿ ಪ್ರಾರಂಭ ಮಾಡಲಿಲ್ಲ ಅನ್ನುವಂಥದ್ದೊಂದು ಇದು ಬರುತ್ತೆ. ಹಾಗಾಗಿ ಯಾವುದನ್ನು ನಾವು ಪದೇ ಪದೇ ಮಾಡ್ತೇವೋ ಬ್ರೈನ್ಗೆ ಅದು ಹ್ಯಾಬಿಟ್ ಆಗಿ ಇದಾಗತ್ತೆ. ಈಗ ನಾವು ಏನ್ ಮಾಡ್ತಿದ್ದೇವೆ, ಪ್ರಸ್ತುತ ನಾವು ಸ್ವಲ್ಪ ಟೈಮ್ ಸಿಕ್ತಾ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡು ಸ್ಕ್ರೋಲ್ ಮಾಡ್ತಾ ಇರ್ತೇವೆ. ಡಾಕ್ಟ್ರಿಗೆ ವೆಯ್ಟ್ ಮಾಡ್ತಾ ಇದ್ದೇವಾ, ಅಲ್ಲೂ ಹೊರಗಡೆ ಕುತ್ಕೊಂಡು ಮೊಬೈಲ್ ಹಿಡ್ಕೊಂಡು ಸ್ಕ್ರೋಲ್ ಮಾಡ್ತೇವೆ. ಎಲ್ಲೋ ಕ್ಯೂ ಅಲ್ಲಿ ನಿಂತಿದ್ದೇವಾ, ಅಲ್ಲಿ ನಾವು ಮೊಬೈಲ್ ಹಿಡ್ಕೊಂಡು ಕುತ್ಕೊಳ್ತೇವೆ. ಈ ಎಲ್ಲೇ ಹೋದ್ರೂ ಕೂಡ ಯಾವುದೋ ಒಂದು ಸಭೆಗೆ ಹೋದ್ವಾ, ಅವ್ರು ಏನೋ ಮಾತಾಡ್ತಿರ್ತಾರೆ, ನಾವಿಲ್ಲಿ ನಮ್ಮಷ್ಟಕ್ಕೆ ನಾವು ಸ್ಕ್ರೋಲ್ ಮಾಡ್ತಾ ಕುತ್ಕೊಂಡಿರ್ತೇವೆ. ಸಿಟ್ಟು ಬಂತ ಏನ್ ಮಾಡ್ತೇವೆ, ಮೊಬೈಲ್ ಹಿಡ್ಕೊಂಡು ಕುತ್ಕೊಳ್ತೇವೆ ಅಲ್ವಾ. ಹೀಗೆ ಪ್ರತಿಯೊಂದು ಕೆಲವು ಸಲ ಸಮಸ್ಯೆಗಳು ಬಂದಾಗ ಕೂಡ ಹಾಗೆ, ಅದರಿಂದ ತಪ್ಪಿಸಿಕೊಳ್ಳಿಕ್ಕೋಸ್ಕರ ನಾವು ಏನ್ ಮಾಡ್ತೇವೆ, ಮೊಬೈಲ್ ಹಿಡ್ಕೊಂಡು ಕುತ್ಕೊಳ್ಳೋದು. ಹಿಡ್ಕೊಂಡು ಬಿಟ್ರೆ ನಾವು ಯಾವುದಕ್ಕೂ ರಿಯಾಕ್ಟ್ ಮಾಡ್ಬೇಕಾದ ಅವಶ್ಯಕತೆ ಇರೋದಿಲ್ವಲ್ಲ ಅಂತ ಹೇಳಿ, ಆ ತರದ ಅಭ್ಯಾಸಗಳಿಂದಾಗಿ ಮೊಬೈಲ್ ಸ್ಕ್ರೋಲ್ ಮಾಡೋದು ನಮಗೆ ಹ್ಯಾಬಿಟ್ ಆಗಿ ಬದಲಾಗಿದೆ. ಈಗ ತಪ್ಪು ಅಂತ ಗೊತ್ತಿದೆ ಪ್ರತಿ ಸಲ. ಈಗ ಮುಂಚೆ ಎಲ್ಲ ಯಾರೋ ಹೇಳ್ತಾ ಇದ್ರು ನಮ್ಗೆ ಎಷ್ಟೊಂದು ಮೊಬೈಲ್ ನಂಬರ್ಸ್ ಎಲ್ಲ ಬಾಯ್ ಹರ್ಟ್ ಇತ್ತು, ಈಗ ನಮ್ ನಂಬರು ಬಾಯ್ ಹರ್ಟ್ ಇರೋದಿಲ್ಲ ನಮ್ಗೆ,
1: ಸತ್ಯ
0: ಅಲ್ವಾ. ಒಂದು 10+15 ಎಷ್ಟಂತ ಹೇಳಿ ಇದು
1: ಮಾಡಿದ್ರೆ, ಮೊದ್ಲಲ್ಲಿ ಆದ್ರೆ ಟಕ್ ಟಕ್ ಅಂತ ಕ್ಯಾಲ್ಕುಲೇಷನ್ ಓಡ್ತಾ ಇತ್ತು ಮಾರ್ರಿ ತಲೆ. ಈಗ ಕಂಡ್ರೆ ಒಂದೊಂದು 4 ನಂಬರು ಸೇರಿಸ್ಕರ ಕೈ ಕಾಲ್ ಮಂಡಿ ಎಲ್ಲ ಹಿಡ್ಕೊಂಡು ಲೆಕ್ಕಾಗಿಲ್ಲ, ಇದೆಲ್ಲ ರಗ್ಲಿ ಬೇಡ, ಕ್ಯಾಲ್ಸಿಯಲ್ಲಿ ತಕಣಿ ಮೊಬೈಲ್ ತಕಣಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ ನಿಜವಾಗ್ಲು ತಲೆ ಓಡದೆ. ಮೊದ್ಲು ಒಬ್ರೊಬ್ರು ಮಂಡಿಯಲ್ಲಿ 50-100 ನಂಬರ್ ಎಲ್ಲ ಭಯಪಟ್ಟೆ ಇರ್ತಿತ್ತೆ, ಯಾರ ನಂಬರ್ ಕೇಂದ್ರ ಪಟ ಪಟ. ಇವನ್ ನಮಗೂ ಕೂಡ, ನಾವು ಮೊದ್ಲು ಲ್ಯಾಂಡ್ಲೈನ್ ನಂಬರ್ ಇತ್ತಲ್ಲ ಮನೆಯಲ್ಲಿ, ಲ್ಯಾಂಡ್ಲೈನ್ ಫೋನ್ ಇತ್ತಲ್ಲ, ಆಗ ನಮ್ಮ ಮನೇದು ನಂಬರ್ ಬೈ ಹಾರ್ಟ್, ಅಜ್ಜಿ ಮನೇದು ಬೈ ಹಾರ್ಟ್, ಮಾವನ ಮನೇದು ಬೈ ಹಾರ್ಟ್, ಊರು ಆಚೆ ಮನೆಯದ್ದು ಬೈ ಹಾರ್ಟ್, ಈಚೆ ಮನೆಯದು ಬೈ ಹಾರ್ಟ್. ಯಾಕಂದ್ರೆ ಅಲ್ಲಿ ಕೆಲವು ಲಾಸ್ಟ್ 1-2 ನಂಬರ್ ಚೇಂಜ್ ಇರ್ಬೋದು, ಮತ್ತೆ STD ಕೋಡ್ ಅಂಡ್ ನಂಬರ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇರ್ತಾ ಇತ್ತು. ಆ ಮೂಲಕ ನಾವು ಅದೆಲ್ಲ ನೆನ್ಪಿಡ್ಕೊಂಡು ತಲೆಯಲ್ಲಿ ಎಲ್ಲ ಸ್ಟೋರ್ ಇರ್ತಾ ಇತ್ತು. ಈಗ ನಮ್ಮ ಮೊಬೈಲ್ ನಂಬರ್ ಹೊಸ ತಕೊಂಡ್ರೆ ಬೈ ಹಾರ್ಟ್ ಮಾಡೋಕೆ 1 ತಿಂಗಳು ಬೇಕು.
0: ಹೌದು, ಈಗ ನೀವು ಯೋಚನೆ ಮಾಡಿ, ಯಾವಾಗ ನಮ್ಮ ನಳಂದ ವಿಶ್ವವಿದ್ಯಾಲಯ ಹೊತ್ತಿ ಉರಿಯಿತೋ 6 ತಿಂಗಳು ಉರಿದಿತ್ತಂತೆ. ಆದ್ರೂ ಕೂಡ ನಮ್ಮ ಎಲ್ಲ ಏನು ಕೃತಿಗಳೆಲ್ಲ ಇದೆ ನಮ್ದೆಲ್ಲ, ರಾಮಾಯಣ ಮಹಾಭಾರತ ಭಗವದ್ಗೀತೆ ಅದೆಲ್ಲದೂ ಕೂಡ ಜನರ ಮನಸ್ಸಲ್ಲಿತ್ತು, ಮತ್ತೆ ಬರೆದ್ರು. ಈಗಿನ ಕಾಲದಲ್ಲಿ ಏನಾದ್ರು ಹಾಗಾದ್ರೆ ಯೋಚನೆ ಮಾಡಿ,
1: ಫುಲ್ ಇರೇಜ್,
0: ಏನು
1: ಇಲ್ಲ ಸ್ಟೋರೇಜ್ ಅಲ್ಲಿ ಅಂತಲ್ಲ, ಎಲ್ಲ ಖಾಲಿ.
0: ಹೌದು, ಆ ತರ ಪರಿಸ್ಥಿತಿ. ಅಂದ್ರೆ ನಾವು ಆ ರೀತಿಯಾಗಿ ಡಿಪೆಂಡೆಂಟ್ ಆಗಿದ್ದೇವೆ ಈಗ ಯಾವ ಒಂದು ಡಿವೈಸ್ಗೆ ಅಲ್ವಾ. ನಾವು ಯೋಚನೆ ಮಾಡುವ ಒಂದು ಕೆಪಾಸಿಟಿಯೇ ಇಲ್ಲ ನಮ್ಗೆ. ಏನಾದ್ರೂ ಒಂದು ಬೇಕು ಮಾಡ್ಬೇಕು ಅಂತ ಹೇಳಿದಾಗ್ಲೂ ಈಗ ನಾವು ಹತ್ರ ಕೇಳ್ತೇವೆ, ಇದು ಮಾಡೋದು ಹೇಗೆ, ಅದು ಮಾಡೋದು ಹೇಗೆ ಅಂತೇಳಿ ಅಲ್ವಾ. ಯಾವುದೋ ಮೊನ್ನೆ ಒಂದು ಜೋಕ್ ನೋಡ್ತಾ ಇದ್ದೆ, ಒಂದು ಚಿಕ್ಕ ಮಗು ಅದು ಹೇಳುತ್ತೆ, ಏ ಇದೆ ಅದು ಕೂಡ ಕ್ರಿಯೇಷನ್, ಅದು ಹೇಳುತ್ತೆ ಹೇ ದೇವ್ರೆ ಈ ಎಲ್ಲ ನಾನು ಬಂದು ಬಿದ್ದು ಯಾವ ಹೆಂಗಸ ಹತ್ರ ನಾನು ಸಿಕ್ಕಾಕೊಂಡಿದ್ದೀನಿ, ಇವಳಂತೂ ಏ ನೋಡಿ ನೋಡಿ ನನ್ನ ಸಾಕ್ತಾ ಇದ್ದಾಳೆ. ಒಂದು ಚಿಕ್ಕ ಇವಳೆಲ್ಲ ಏ ಹತ್ರ ಕೇಳಿ ಸಾಕೋದು ನನ್ನ ಅಂತ ಅದು ಹೇಳೋದು ಜೋಕ್. ಆದ್ರೆ ಅದು
1: ಟ್ರಾಜಿಡಿ
0: ಯಾಕಂದ್ರೆ ನಾವು ಆ ಮಟ್ಟಿಗೆ ನಾವು ಡಿಪೆಂಡೆಂಟ್ ಆಗಿಬಿಟ್ಟಿದ್ದೇವೆ ಈಗ ಒಂದು ಡಿವೈಸಿಗೆ. ಎಲ್ಲಿ ನಮ್ಗೆ ಫ್ರೀ ಅಂದ್ರೆ, ಮಕ್ಕಳು ಕೂಡ ಹಾಗೆ ಹೊಸತನ್ನ ಕಲಿಯುವಂತ ಇಂಟ್ರೆಸ್ಟ್ ಇಲ್ಲ ಮಕ್ಕಳಿಗೆ. ಯಾವಾಗ ಯಾವುದೋ ಒಂದು ಡಿವೈಸ್ ಅನ್ನ ನಾವು ಹಿಡ್ಕೊಂಡು ಕುತ್ಕೊಳ್ತೇವೆ, ಮಕ್ಕಳಿಗೆ ಹೊಸತನ್ನ ಕಲಿಬೇಕು. ಹೊಸತನ್ನ ಕಲಿಯೋದು ಯಾವಾಗ, ನಿಮ್ಗೆ ಬೋರ್ ಆದಾಗ. ನಿಮ್ಗೆ ಬೋರ್ ಆದಾಗ ನಿಮ್ ಮನ್ಸು ಹುಡುಕ್ತಾ ಇರುತ್ತೆ, ಏನ್ ಮಾಡೋದು ಏನ್ ಮಾಡೋದು, ಹಾಗಾದ್ರೆ ಅದು ಮಾಡೋಣ. ಕ್ರಿಯೇಟಿವಿಟಿ ಅಲ್ಲಿ ಶುರು ಆಗೋದು. ನಾವು ಬೋರ್ಡಮ್ ಅನ್ನೋದನ್ನ ತುಂಬಾ ಕೆಟ್ಟದಂತ ಹೇಳ್ತೇವೆ, ಬಟ್ ಅದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಅದಿದ್ದಾಗ ಮಾತ್ರ ಒಂದು ಕ್ರಿಯೇಟಿವಿಟಿ ಪ್ರೊಡಕ್ಟಿವಿಟಿ ಎಲ್ಲದು ಬರುತ್ತೆ. ನಿಮ್ಗೆ ಬೋರ್ ಆಗ್ತಿದೆ ಕುತ್ಕೊಂಡು ಏನಾದ್ರೂ ಮಾಡ್ಬೇಕು ಅಲ್ವಾ, ಬೋರ್ ಆಗ್ತಿದೆ ಒಂದು 4 ಜನರ ಹತ್ರ ಹೋಗಿ ಮಾತಾಡ್ಬೇಕು. ಇವತ್ತು ಸೋಷಿಯಲ್ ಸ್ಕಿಲ್ ಇಲ್ಲ. ಇವತ್ತೊಂದು ನೀವೊಂದು ಡಿಗ್ರಿ ಮಕ್ಕಳನ್ನ ನೀವು ನಿಲ್ಲಿಸಿ, ನನ್ ಸೆಷನ್ ತಗೊಳ್ಳುವಾಗ ನಾನು ನೋಡ ಡಿಗ್ರಿ ಮಕ್ಕಳನ್ನ ನಿಲ್ಲಿಸಿ ನಿನ್ನ ಬಗ್ಗೆ ನೀನೊಂದು 2 ಮಾತು ಹೇಳು ಮಗ ಅಂತ ಹೇಳಿದ್ರೆ ಅವರಿಗೆ ಗೊತ್ತಿಲ್ಲ, ಅಥವಾ ಹೇಳಲಿಕ್ಕೆ ಆ ಕಾನ್ಫಿಡೆನ್ಸ್ ಇಲ್ಲ. ಕಾನ್ಫಿಡೆನ್ಸ್ ಇಲ್ಲ ಯಾಕಂತ ಹೇಳಿದ್ರೆ ಸೋಷಿಯಲ್ ಸ್ಕಿಲ್ ಇಲ್ಲ. ಯಾರ ಜೊತೆಗೆ ಬೆರೆಯಲ್ಲ, ಒಂಟಿಯಾಗಿ ಕುತ್ಕೊಂಡು ಮೊಬೈಲ್ ಸ್ಕ್ರೋಲ್ ಮಾಡ್ತಿರ್ತಾರೆ ಹೊರತು ಪಕ್ಕದವ್ರ ಜೊತೆಗೆ ಮಾತಾಡೋದು, ಅವ್ರ ಜೊತೆ ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು. ನಮ್ಮಲ್ಲಿ ಹೇಗಿತ್ತು ಅಂದ್ರೆ, ಮುಂಚೆ ನಾವು ಸಣ್ಣದಿರ್ಬೇಕಾದ್ರೆ ಇಡೀ ಊರ್ನವ್ರ ಪರಿಚಯ ಇತ್ತು ನಮ್ಗೆ.
1: ಸತ್ಯ, ಹೌದು, ಅಲ್ವಾ,
0: ಆ ಮನೇಲಿ ಯಾರಿದ್ದಾರೆ ಏನ್ ಮಾಡ್ತಾರೆ ಅವ್ರ ಹೆಸರೇನು ಇವ್ರ ಹೆಸರೇನು ಇಡೀ ಊರಿನವ್ರ ಹೆಸರೆಲ್ಲ ನಮಗ್ ಗೊತ್ತಿತ್ತು.
1: ಊರು ಕೇರಿ ಎಲ್ಲ ಗೊತ್ತಿರ್ತದೆ, ಯಾರ್ಯಾರ ಪ್ಯಾಟಿಗೆ ಹೋತ್ರು, ಯಾರ್ಯಾರ ಪ್ಯಾಟಿಂದ ಬತ್ರು, ಅವ್ರು ಯಾರು, ಅವ್ರು ಹೆಂಗಿನ, ಅವ್ರ ಮನೆಗೆ ಎಷ್ಟು ಜನ ಇದ್ರ, ಫುಲ್ ಡೀಟೇಲ್ಸ್ ನಿಜವಾಗ್ಲು. ಈಗ
0: ಅದೇ ಈಗ ಯಾರದ್ದು ಗೊತ್ತಿಲ್ಲ, ಪಕ್ಕದ ಮನೇಲಿ ಯಾರಿದ್ದಾರೆ ಅವ್ರ ಹೆಸರು ಗೊತ್ತಿಲ್ಲ, ಅವ್ರ ಏನ್ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ,
1: ನಮಗೂ ಗೊತ್ತಿಲ್ಲ
0: ನಿಜವಾಗ್ಲು.
1: ನಾನು ಯಾವಾಗ್ಲೂ ಅಂದ್ಕೊಳ್ಳೋದು ಮಾರೆ, ನಾವು ಸಣ್ಣಕ್ಕಿರುವಾಗ ಶಾಲೆಗೆಲ್ಲ ಹೋತಿಪತಿಗೆ ಒಂದು ವಿವೇಕಕ್ಕೆ ಕಾಟಕ್ ನಡ್ಕೊ ಹೋಯ್ಕರೆ ಒಂದು 40 ನಿಮಿಷ ವಾಕ್ ಇತ್ತು. ಸೊ ಆ ದಾರಿಯಲ್ಲಿ ಯಾರ ಮನೆ ಯಾರು ಏನು, ಈವನ್ ನಮ್ಗೆ ಎದುರು ಸಿಕ್ಕೋರಿಗೆ ನಾವ್ ಯಾರ ಮಕ್ಕಳು ಯಾವ ಮನೆ ಯಾರ್ಯಾರಿಗೂ ಎಲ್ರಿಗೂ ಗೊತ್ತಿರ್ತಿತ್ತು.
0: ಹೌದು,
1: ಆ ತರದೊಂದು ಪರಿಚಯ
0: ನನ್ಗೆ ಎಲ್ಲಿವರೆಗಂದ್ರೆ ನಾನು ಸ್ಕೂಲ್ಗೆ ಹೋಗುತ್ತಿದ್ದಂತ ನಮ್ಗೆಲ್ಲ ಮುಂಚೆ ಈಗಿನ ತರ ಈಗ ಹೇಗಿದೆ ಅಂತ ಹೇಳಿದ್ರೆ ಒಂದು 100-200 ಮೀಟರ್ಗೆಲ್ಲ ಇವರು ವೆಹಿಕಲ್ ಅಲ್ಲಿ ಬಿಡ್ತಾರೆ ಅಥವಾ ಸ್ಕೂಲ್ ಬಸ್ ಇದು ಮಾಡ್ತಾರೆ, ಆತರ ತುಂಬಾ ಏನ್ ಹೇಳೋದು ಓವರ್ ಪ್ರೊಟೆಕ್ಟಿವ್ ಆಗಿದ್ದಾರೆ. ನಮ್ಗೆ 1 ಕಿಲೋಮೀಟರ್ ಹತ್ರ ಹತ್ರ ನಮ್ ಶಾಲೆ, ನಾವು ನಡ್ಕೊಂಡೆ ಹೋಗ್ಬೇಕಿತ್ತು, ನಡ್ಕೊಂಡೆಲ್ಲ ಓಡ್ಕೊಂಡೆ ಹೋಗ್ತಾ ಇದ್ವಿ, ಆತರ ಪರಿಸ್ಥಿತಿ ಇತ್ತು. ಈಗ್ಲೂ ನನ್ಗೆ ಕನ್ಸಲ್ಲ ಕೇಳಿದ್ರು ಆ ದಾರಿಯೆಲ್ಲ ನೆನಪಿದೆ ನನ್ಗೆ, ಆ ದಾರಿಯಲ್ಲಿ ಯಾರ ಮನೆ ಮುಂದೆಯಿಂದ ನಾವು ಹೋಗ್ತಾ ಇದ್ವಿ, ಎಲ್ಲಿ ಹೋಗ್ತಾ ಇದ್ವಿ, ಅವ್ರ ಹೆಸರು ಏನು ಎಲ್ಲ ಪ್ರತಿಯೊಂದು ಈಗ್ಲೂ ನೆನಪಿದೆ. ಅಂದ್ರೆ ಆ ರೀತಿ ಮಕ್ಕಳಲ್ಲಿ ಒಂದು ಇದು ಇರ್ತಾ ಇತ್ತು, ಮಕ್ಕಳಿಗೆ ಈಗಿನ ಹಾಗೆ ತಂದೆ ತಾಯಿಗಳು ಓವರ್ ಪ್ರೊಟೆಕ್ಟಿವ್ ಆಗಿ ಇರ್ತಾ ಇಲ್ಲ.
1: ಅದೇ ನಾವೀಗ ನಾನ್ ಬದಲಾಗಿದ್ದೀನಿ, ಈಗ ಈಗ ನಾನ್ ಮದುವೆ ಗಂಡನ್ ಮನೆಗೆ ಹೋಗಿದ್ದೀನಲ್ಲ, ನನ್ಗೆ ಅಲ್ಲಿ ಎಷ್ಟು ಜನ ಸುತ್ತಮುತ್ತ ಇರೋರು ಯಾರು ಏನು ನಂಗೂ ಗೊತ್ತಿಲ್ಲ.
0: ಹೌದು,
1: ಮೇ ಬಿ ನಾನು ಅವ್ರ ಮನೆಗೆ ಹೋಗ್ತಾ ಇಲ್ಲ ಅಥವಾ ಜೊತೆ ಜಾಸ್ತಿ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ, ಅವ್ರಿಗೆ ನಾನು ಗೊತ್ತಿರ್ಬೋದು, ಅವ್ರು ಮಾತಾಡಿಸ್ತಾರೆ, ಬಟ್ ನನಗೆ ಅದ್ರ ಬಗ್ಗೆ ಈಗ ಜಾಸ್ತಿ ಆಸಕ್ತಿ ಇಲ್ಲದೆ ಇರ್ಬೋದು, ಅವ್ರು ಯಾರು ಏನು ಅಂತ ತಿಳ್ಕೊಳ್ಳೋದು, ಎಷ್ಟೊಂದು ಬದಲಾವಣೆ.
0: ಟೈಮ್ ಇಲ್ಲದೆ ಇರ್ಬೋದು, ಮುಂಚೆ ಎಲ್ಲರೂ ಈಗ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ, ಮತ್ತೆ ಮೊಬೈಲ್ ಇರ್ತಿರ್ಲಿಲ್ಲ,
1: ಮೊದ್ಲಿದ್ದದ್ದು ಗೆದ್ದಿ ಕೆಲ್ಸ. ಸೊ ಗೆದ್ದೆಯಲ್ಲಿ ಈಗ ನಾವು ಅಂಚುಕಡೆ ನಡ್ಕೊಂಡು ಹೋತಿಪ್ಪತ್ತಿಗೆ ಗೆದ್ದೆಯಲ್ಲಿ ನಡ್ತಿದ್ ಹೆಂಗ್ಸರಿ ಗೊತ್ತಿತ್ತದ್ ಯಾರು ಅಲ್ಲಿ ನಡ್ಕೊ ಹೋತಿಪ್ಪದಂತ. ನಮ್ಗೆ ಅವ್ರು ನಮ್ಮನ್ನು ಮಾತಾಡಿಸಿದಾಗ ಅವ್ರು ಯಾರಂತ ನಮ್ಗೆ ಕೇಂದ್ರ, ಓಕೆ ನಮ್ಗೂ ಒಂದು ಅರ್ಥ ಆತಿತ್ತು ಇವ್ರು ಇವ್ರಿ ಅಂತೆಲ್ಲ ಹೇಳ್ಕೊಂಡು, ಪ್ರತಿಯೊಬ್ರು ಹಾಪದ್ ಬಪ್ಪದ್ ಒಂದ್ ಸ್ವಲ್ಪ ಜಾಸ್ತಿ ಆದ್ರೂ ಕಾಣ್ತಿದ್ದೀರ, ಯಾರು ಯಾರ ಮನೆಗೆ ಬಂದ್ರು ಈಚೆ ಮನೆಯವ್ರಿಗೆ ಅದ್ ಬೇಕಿತ್ತು, ಇಡೀ ಊರಿನವ್ರಿಗೆ ಬೇಕಿತ್ತು, ಅವ್ರು ಯಾರ ಮನೆಗೆ ಒಂದು ಕಾರ್ ಬಂದ್ರೆ ಇಡೀ ಊರಿಗೂರ ನಿಂತ್ಕೊ ಕಾಣಿದ್ವಿ, ಹೌದು ಯಾರು ಬಂದದ್ದು ಅವ್ರ ಮನೆಗೆ ಅಂತೆಲ್ಲ ಹೇಳು, ಆ ಕುತೂಹಲಗಳಿದ್ದು
0: ಒಂದ್ ಲೆಕ್ಕದಲ್ಲಿ ಕುತೂಹಲ. ಕುತೂಹಲ ಬೆಳೆಯೋದ್ ಯಾವಾಗ ಅಂದ್ರೆ ಬಾಲ್ಯದಲ್ಲಿ, ಇವತ್ತೇನಾಗಿದೆ ಕುತೂಹಲ ಬೆಳೀತಾನೆ ಇಲ್ಲ, ಬೆಳೀತಾ ಇಲ್ಲ. ಯಾವಾಗ ಈಗ ವಿಶ್ವ ಆರೋಗ್ಯ ಸಂಸ್ಥೆ 10,000 ಮಕ್ಕಳ ಮೇಲೆ ಒಂದು ಸಂಶೋಧನೆಯನ್ನ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದೆ, ಯಾರು 2 ಗಂಟೆಗಿಂತ ಜಾಸ್ತಿ ಮೊಬೈಲ್ ಸ್ಕ್ರೋಲ್ ಮಾಡ್ತಾರೆ ಅವರಿಗೆಲ್ಲ ಈ ನರ ದೌರ್ಬಲ್ಯಗಳು, ಬೇರೆ ಬೇರೆ ಕಾಯಿಲೆಗಳು, ಈ ಏನೆಲ್ಲ ಈ ಬ್ರೈನ್ ಟ್ಯೂಮರ್ಸ್ ಇರ್ಬೋದು, ಕಣ್ಣಿನ ಸಮಸ್ಯೆಗಳು, ಕಿವಿಯ ಸಮಸ್ಯೆಗಳು, ಕಿಡ್ನಿ ಲಿವರ್ ಇದ್ರದ್ದೆಲ್ಲ ಸಮಸ್ಯೆಗಳು, ಇವತ್ತು ನೀವು ಕ್ಯಾನ್ಸರ್ ಎಷ್ಟು ಜಾಸ್ತಿ ಆಗಿದೆ ನೋಡಿ ಅಲ್ವಾ. ಈ ತರದೆಲ್ಲ ಕಾಯಿಲೆಗಳು ಬರೋದು ತುಂಬಾ ಈ ಮಕ್ಕಳಿಗೆ ನಾವು ಈ ಮೊಬೈಲ್ ಅನ್ನ ಸ್ಕ್ರೀನ್ ಗಳನ್ನ ಎಕ್ಸ್ಪೋಸ್ ಮಾಡಿದಾಗ. ಅದ್ರ ಜೊತೆಗೆ ಅದೊಂದು ಮಾತು ಹೇಳಿದೆ, ಈ ಮಕ್ಕಳಿಗೆ ಕಲ್ಪನೆ ಅನ್ನುವಂಥದ್ದು ಬೆಳೆಯುವ ಏಜ್ ಅಲ್ಲಿ ಯಾವಾಗ ನಾವು ಇದನ್ನ ಮೊಬೈಲ್ ಅನ್ನ ಕೊಡ್ತೇವೆ, ಮೊಬೈಲ್ ಅನ್ನುವಂಥದ್ದು ಒನ್ ವೇ
1: ಕರೆಕ್ಟ್
0: ಅಲ್ವಾ, ಬಟ್ ನೀವು ನಿಮ್ಮ ಮಗುವಿಗೆ ಒಂದು ಕತೆ ಹೇಳ್ತೀರಿ ಅಂತ ಹೇಳಿದಾಗ ಅದು ಟೂ ವೇ ಆಗತ್ತೆ,
1: ರೈಟ್.
0: ಆ ಮಗು ಒಂದು ಪ್ರಶ್ನೆ ಕೇಳುತ್ತೆ, ಅದಕ್ಕೆ ಡೌಟ್ ಬಂದೇ ಬರುತ್ತೆ. ಮಕ್ಕಳಲ್ಲಿ ಕಲ್ಪನೆ ಬೆಳೆಯುವಂತಹ ಸಮಯದಲ್ಲಿ ತುಂಬಾ ಪ್ರಶ್ನೆಗಳು ಬರ್ತವೆ, ನೀವು ನೋಡಿರ್ಬೋದು ಸಣ್ಣ ಸಣ್ಣ ಮಕ್ಕಳು ತುಂಬಾ ಪ್ರಶ್ನೆಗಳನ್ನು ಕೇಳ್ತಾರೆ,
1: ತುಂಬಾ ಸಿಕ್ಕಾಪಟ್ಟೆ,
0: ನಮ್ಮ ತಲೆನೋವು ಬರೆಸುವಷ್ಟು ಕೇಳ್ತಾರೆ.
1: ಹೌದು
0: ಅಲ್ವಾ. ಈಗ ನೀವು ಆ ಮಗುವಿಗೆ ಒಂದು ಮೊಬೈಲ್ ಅಥವಾ ಟಿವಿ ಮುಂದೆ ತೆಗೆದು ನೀವು ಕಾರ್ಟೂನ್ ಹಾಕಿ ಕೊಟ್ರೆ ಆ ಮಗುವಿಗೆ ಅದೇನಾಗತ್ತೆ ಹೇಳಿ, ಏನೋ ಒಂದು ಡೌಟ್ಗಳು ಪ್ರಶ್ನೆಗಳು ಬರುತ್ತೆ, ಉತ್ತರಿಸುವವರು ಯಾರು? ಸೊ ಏನಾಗುತ್ತೆ, ಒನ್ ವೇ ಆಗತ್ತೆ, ಕಲ್ಪನೆ ಬೆಳೆಯೋದೇ ಇಲ್ಲ. ಕಲ್ಪನೆ ಬೆಳೆಯೋದು ಯಾವಾಗ, ನೀವು ಅದು ಕತೆ ಹೇಳ್ಬೇಕು, ಅದಕ್ಕೆ ಅವರಿಗೆ ಪ್ರಶ್ನೆಗಳು ಬರುತ್ತೆ, ಅದಕ್ಕೆ ನೀವು ಉತ್ತರ ಕೇಳ್ತಾರೆ ಅವರು, ನೀವು ಉತ್ತರಗಳನ್ನ ಕೊಡಬೇಕು, ಕೊಟ್ಟಾಗ ಅವರು ಇಮ್ಯಾಜಿನೇಷನ್ ಮಾಡ್ಕೋತಾರೆ. ಅಥವಾ ಪ್ರಶ್ನೆಗಳು ಬರೋದು ಹೇಗೆ ಹೇಳಿ, ಇಮ್ಯಾಜಿನ್ ಮಾಡ್ಕೊಂಡಾಗ್ಲೇ ಅಲ್ವಾ ಪ್ರಶ್ನೆಗಳು ಕೂಡ ಬರೋದು. ಓ ಹೀಗೆ ಅವನು ಅಲ್ಲಿ ಹೋಗಿದ್ನಂತೆ, ಹಾ ಅವನು ಯಾಕೆ ಹೋಗಿದ್ದ, ಇಮ್ಯಾಜಿನ್ ಮಾಡ್ಕೋತಾರೆ ಅವನ ಅಲ್ಲಿ ಹೋಗಿದ್ದ, ಅವಾಗ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ಹೋಗಿದ್ದ, ಅವನ್ ಅದನ್ನ ಹಾಗೆ ಮಾಡ್ದ, ಅವನ್ ಬಲೆ ಹಾಕ್ದ ಹಕ್ಕಿಗಳಿಗೆ ಯಾಕೆ ಹಾಕ್ದ, ಆಗ ನೀವು ಹೇಳ್ಬೇಕಾಗತ್ತೆ ಅವನ್ ಬೇಟೆಗಾರ ಆಗಿದ್ದ, ಅವನ್ ಬಲೆ ಹಾಕೋದೆ ಅವನ್ ಕೆಲ್ಸ, ಅವನ ಹಕ್ಕಿಗಳನ್ನೆಲ್ಲ ಹಿಡಿದು ತಾನು ತಿನ್ನೋದಕ್ಕೆ ಅಂತ ಹೇಳಿ ಇದ್ ಮಾಡ್ತಾನೆ, ಅದ ಅವನ್ ಕೆಲ್ಸ ಆಗಿತ್ತು ಅಂತೆಲ್ಲ ಹೇಳಿದಾಗ ಮಕ್ಕಳು ಮತ್ತೆ ಪ್ರಶ್ನೆಗಳನ್ನ ಕೇಳ್ತಾರೆ, ಅದು ತಪ್ಪಲ್ವಾ ಅಲ್ವಾ. ಆ ತರವೇ ಒಂದು ನೈತಿಕತೆ ಅಥವಾ ಈ ಎಲ್ಲ ಜವಾಬ್ದಾರಿಗಳು, ಸಾಮಾಜಿಕ ಜವಾಬ್ದಾರಿಗಳು ಏನಿದೆ ಅಲ್ಲ, ಇದೆಲ್ಲ ಬೆಳೆಯೋದು ಈ ಒಂದು ಕಲ್ಪನಾ ಲೋಕ ವಿಸ್ತಾರ ಆಗುವಂತಹ ಸಮಯದಲ್ಲಿ ಅವ್ರು ಕಲ್ತ್ಕೊಳ್ಳೋದ್ರಿಂದ. ಯಾವಾಗ ಒನ್ ವೇ ಆಗತ್ತೆ, ಮಕ್ಕಳಲ್ಲಿ ಕಲ್ಪನಾ ಲೋಕವೇ ಬೆಳೆಯೋದಿಲ್ಲ, ಕಲ್ಪನೆಯೇ ಇಲ್ಲ. ಈಗ ನೀವು ನಾನು ಪ್ರಾಕ್ಟಿಕಲಿ ಕೆಲವು ಮಕ್ಕಳಿಗೆಲ್ಲ ಈಗ ಕಣ್ಣು ಮುಚ್ಕೊಂಡು ನೀವು ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಈಗೇನು ಬಂತು ನಿಮ್ಗೆ ಯಾವುದೋ ಒಂದು ಅರ್ಧ ಸ್ಟೋರಿ ನಾನು ಹೇಳಿ ಮುಂದೇನಾಯ್ತು ಅಂತ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಕೇಳಿದ್ರೆ ಯಾರು ಉತ್ತರ ಕೊಡೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಆ ಮುಂದಿನ ಕಲ್ಪನೆ ಮಾಡ್ಕೊಳ್ಳುವ ಕೆಪಾಸಿಟಿ ಅವ್ರ ಹತ್ರ ಇಲ್ಲ. ತುಂಬಾ ಚಿಕ್ಕದಿರುವಾಗ ಹಠ ಮಾಡ್ತಾರೆ ಅಥವಾ ಅವ್ರು ರಗಳೆ ಕೊಡ್ತಾರೆ, ನಮ್ಗೆ ಟೋಟಲಿ ಆ ಮಕ್ಕಳು ಸುಮ್ಮನೆ ಇದ್ರೆ ಸಾಕು, ಕಿರಿಕಿರಿ ಮಾಡದಿದ್ರೆ ಸಾಕು ಅಂತ ಹೇಳಿ ನಾವು ಕೊಟ್ಟಂತಹ ಮೊಬೈಲ್ ಈಗ ಆ ಮಕ್ಕಳಲ್ಲಿ ಈ ತರದೆಲ್ಲ ಸಮಸ್ಯೆಗಳನ್ನ ಹುಟ್ಟು ಹಾಕ್ತಾ ಇದೆ. ನಿನ್ನೆ ಅಷ್ಟೇ ನಾನು ಟಿವಿ ನೋಡ್ತಾ ಇರುವಾಗ ನಾನು ನೋಡ್ತಾ ಇದ್ದೆ, ಒಂದು ಅಜ್ಜಿ, ಈಗ ಮಳೆ ಕೆಲವು ಕಡೆಗಳಲ್ಲೆಲ್ಲ ತುಂಬಾ ಮಳೆ ಆಗ್ತಾ ಇದೆ, ಡೆಲ್ಲಿ ಉತ್ತರಾಖಂಡ ಆ ಕಡೆ ಎಲ್ಲ ತುಂಬಾ ಮಳೆ ಬರ್ತಾ ಇದೆ. ರಸ್ತೆಯಲ್ಲಿ ತುಂಬಾ ಅಜ್ಜಿ, ಒಂದು 70 ಜಾಸ್ತಿ ಆಗಿರುವಂತ ಅಜ್ಜಿ, ಅವ್ರು ಒಂದ್ ಏನೋ ಕೈಯಲ್ಲಿ ಬ್ಯಾಗ್ ಎಲ್ಲ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದಾರೆ. ಗೊತ್ತಿಲ್ಲದೆ ಅಲ್ಲಿ ನೀರಿರುತ್ತೆ ತುಂಬಾ ರಸ್ತೆಯಲ್ಲಿ, ಗುಂಡಿ ಇರುತ್ತೆ, ಅವ್ರಿಗೆ ಕಾಣಲ್ಲ, ಪಟ್ ಅಂತ ಹೇಳಿ ಒಂದ್ ಕಾಲ್ ಅವ್ರದ ಗುಂಡಿ ಒಳಗೆ ಹೋಗುತ್ತೆ, ಇನ್ನೊಂದ್ ಕಾಲ್ ಮೇಲಿರುತ್ತೆ. ಅದು ರಸ್ತೆಯಲ್ಲಿ ಅಷ್ಟೂ ಜನ ಇದಾರೆ, ವೆಹಿಕಲ್ಗಳು ಹೋಗ್ತಾ ಇದೆ, ಒಬ್ರು ಕೂಡ ಅಜ್ಜಿಗೆ ಹೆಲ್ಪ್ ಮಾಡಲ್ಲ. ಯಾಕೆ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಭಾವನೆಗಳೇ ಅರಳತಾ ಇಲ್ಲ, ನಮ್ಮಲ್ಲಿ ಕರುಣೆ ಅನ್ನೋದೇ ಸತ್ತು ಹೋಗ್ತಾ ಇದೆ. ಅದಕ್ಕೆ ಕಾರಣ ಏನು? ಕಾರಣ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ, ನಾನು ಮುಂಚೆನೂ ಇದನ್ನ ಹೇಳಿದ್ದೀನಿ, ನಮ್ಮಲ್ಲಿ ಈ ಆಕ್ಸಿಟೋಸಿನ್ ಅನ್ನುವಂತಹ ಒಂದು ಬಾಂಧವ್ಯದ ಹಾರ್ಮೋನ್ ಅಂತ ನಾವು ಏನ್ ಹೇಳ್ತೇವೆ ಅದು ಕಡಿಮೆ ಆಗ್ತಾ ಇದೆ. ಅದು ಉತ್ಪತ್ತಿ ಜಾಸ್ತಿ ಆಗೋದು ಸೋಷಲ್ ಸ್ಕಿಲ್ಸ್ ಇಂದ, ಸೋಷಲ್ ಅಲ್ಲಿ ನೀವು ಬೆರೆಯೋದ್ರಿಂದ, ಒಬ್ಬರಿಗೆ ಕೈ ಹಿಡ್ಕೊಂಡು ಮಾತಾಡೋದು, ಐ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟು ಮಾತಾಡುವಂಥದ್ದು, ಎಲ್ಲಿಯೋ ಮೈ ನೇವರಿಸುವಂಥದ್ದು, ಹಗ್ ಮಾಡುವಂಥದ್ದು, ಇದೆಲ್ಲ ಮಾಡಿದಾಗ ಒಂದು ಉತ್ಪತ್ತಿಯಾಗುವಂತಹ ಹಾರ್ಮೋನ್ ಇವತ್ತು ಎಲ್ಲಿದೆ ಹೇಳಿ? ಇವತ್ತು ಮಕ್ಕಳು ಯಾರ ಜೊತೆಗಾರು ಬೆರೀತಾ ಇದಾರಾ? ನಿಮ್ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಇಟ್ಕೊಳ್ಳಿ, ಮಕ್ಕಳು ಮಾತಾಡ್ತಾರಾ? ಬಂದು ಮಾತಾಡಲ್ಲ, ಮಕ್ಕಳು ರೂಮ್ ಹೊಕ್ಕೊಂಡು ಕುತ್ಕೊಂಡಿರ್ತಾರೆ, ಯಾರ ಹತ್ರ ಮಾತಾಡಲ್ಲ. ಮುಂಚೆ ಎಲ್ಲ ನಾನು ಹೇಳದ್ನಲ್ಲ, ಬೋರ್ಡಮ್ ಅಂತ ಹೇಳಿ ಒಂದ್ ಬಂದಾಗ ಬೋರ್ ಆಗ್ತಿದೆ ಅಂತ ಹೇಳಿದ ತಕ್ಷಣ 4 ಫ್ರೆಂಡ್ಸ್ ಅನ್ನು ಹುಡ್ಕೊಂಡು ಹೋಗೋದು, ಆಟ ಆಡೋದು, ಏನೋ ಒಂದ್ ಮಾತಾಡೋದು, ಏನೋ ವಿಷಯದ ಬಗ್ಗೆ ಇದಾಗೋದು, ಏನೋ ಒಂದ್ ನಾಲೆಜ್ ಸಿಗ್ತಾ ಇತ್ತು, ಏನೋ ಒಂದ್ ಕೆಲಸ, ಒಂದ್ ಆಕ್ಟಿವಿಟಿ ಆಗ್ತಾ ಇತ್ತು. ಏನಿಲ್ಲ ಅಂತ ಹೇಳಿದ್ರು ಫಿಸಿಕಲ್ ಆಕ್ಟಿವಿಟೀಸ್, ಒಂದಿಷ್ಟು ಆಟ ಆಡ್ತಾ ಇದ್ರು ಮಕ್ಕಳು. ಸೊ ಇದ್ಯಾವುದೂ ಇಲ್ಲ, ಈಗ ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಇದ್ ಜೊತೆಗೆ ಯಾರ ಜೊತೆಗೆ ಬೆರೆಯೋದಿಲ್ಲ, ಒಳಗೆ ಕುತ್ಕೊಂಡು ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಅದರಿಂದ ಎಷ್ಟು ಒಂದು ಮಾನಸಿಕವಾಗಿ ಸ್ಟ್ರೆಸ್ ಆಗುತ್ತೆ ಅವರಿಗೆ, ಮೆಂಟಲ್ ಸ್ಟ್ರೆಸ್ ಎಷ್ಟಾಗತ್ತೆ, ಇಡೀ ಬರೀ ಸ್ಕ್ರೋಲ್ ಮಾಡ್ತಿರ್ತಾರ. ಈಗ ನಾನು ಹೇಳೋದು, ಅಲ್ಲಿ ಸಿಟ್ಟು ಬರ್ತಾ ಇದೆ, ಯಾರೋ ಒಂದು ಹೊಡಿತಿದ್ದಾರೆ ಅಂತೇಳಿ ನಮ್ಮಲ್ಲಿ ಒಂದು ಕ್ರೋಧ ಭಾವನೆ ಬರುತ್ತೆ ಅಲ್ವಾ?
1: ನಿಜ.
0: ಪದೇ ಪದೇ ನಿಮ್ಮ ಇಮೋಷನಲ್ ಸ್ಟೇಟ್ ಚೇಂಜ್ ಆಗ್ತಾ ಇದ್ದದಿದ್ರೆ ಅದು ಡ್ಯಾಮೇಜ್ ಮಾಡೋದಿಲ್ವಾ? ಇಡೀ ದಿನ ಕಂಪೇರ್ ಮಾಡ್ಕೊಳ್ತಾರೆ ಮಕ್ಕಳು, ಹೋಲಿಕೆ ಮಾಡ್ಕೊಳ್ತಾರೆ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ. ಅವ್ರ ಹತ್ರ ಎಲ್ಲ ಇದೆ, ನನ್ನ ಲೈಫ್ ಹೀಗಿದೆ, ನನಗೂ ಬೇಕಿತ್ತು, ಅಯ್ಯೋ ಅವ್ರದ್ದು ಎಷ್ಟೋ ದೊಡ್ಡ ಕಾರಲ್ಲಿ ಹೋಗ್ತಿದ್ದಾರೆ, ನನ್ಗೂ ನಮ್ಮ ಹತ್ರ ಇಲ್ಲ. ಸೊ ಇಲ್ಲ ಅಂತ ಹೇಳಿದ ತಕ್ಷಣ ಒಂದು ನಿರಾಸೆ, ಡಿಸಪಾಯಿಂಟ್ಮೆಂಟ್ ಆಗತ್ತೆ, ಅದು ಕೂಡ ಡ್ಯಾಮೇಜ್ ಮಾಡ್ತಾ ಇರತ್ತೆ. ಪ್ರತಿಯೊಂದು ಭಾವನೆಗಳು ಕೂಡ ನಮ್ಮ ಒಳಗಡೆ ಡ್ಯಾಮೇಜ್ ಮಾಡ್ತಾನೆ ಇರುತ್ತೆ ಸೆಲ್ಸ್ಗಳಿಗೆ, ನಮಗ್ ಗೊತ್ತೇ ಇರೋದಿಲ್ಲ. ಸೊ ಏನಾಗತ್ತೆ, ನಮ್ಮ ಮಕ್ಕಳಲ್ಲಿ ಸೋಷಿಯಲ್ ಸ್ಕಿಲ್ ಇಲ್ಲ, ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಯಾರ ಜೊತೆಗೆ ಬೆರೆಯೋದಿಲ್ಲ, ಯಾವುದು ಫೀಲಿಂಗ್ಸ್ಗಳು ಗೊತ್ತಾಗೋದಿಲ್ಲ, ಮನೆಯವರ ಕಷ್ಟ ಗೊತ್ತಾಗೋದಿಲ್ಲ, ಎಂಪತಿ ಇಲ್ಲ, ಈಗ ಎಂಪತಿ ಬಿಡಿ ಸಿಂಪತಿನೂ ಇಲ್ಲ. ಈ ತರ ಬೆಳ್ಕೊಂಡು ಹೋಗ್ತಾ ಇರುವಾಗ ನಾವು ಅವರಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ, ಕಲ್ಪನಾ ಲೋಕ ಬೆಳೆಯೋದೇ ಇಲ್ಲ ಅವರದ್ದು. ಸೊ ಮಕ್ಕಳನ್ನ ನಾವು ಈ ತರದ್ದೆಲ್ಲ ಏನು ಕತೆ ಹೇಳುವಂಥದ್ದು, ಅವ್ರ ಜೊತೆ ಮಾತಾಡುವಂಥದ್ದು, ಸ್ವಲ್ಪ ಪ್ರೀತಿಯಿಂದ ಇದು ಮಾಡುವಂಥದ್ದು, ಅದನ್ನೆಲ್ಲ ಮಾಡಿದಾಗ ಮಾತ್ರ ಗೊತ್ತಾಗತ್ತೆ, ಗೊತ್ತಿದೆ ನಮ್ಗೆ ಇದೆಲ್ಲದು. ಆದ್ರೆ ನಾವು ಮಾಡೋದಿಲ್ಲ, ಮತ್ತೆ ಗೊತ್ತಿದ್ದು ನಾವು ತಪ್ಪುಗಳನ್ನ ಮಾಡ್ತೇವೆ.
1: ಸೊ ಗೊತ್ತಿರುತ್ತೆ, ಆದ್ರೆ ನಾವು ಅದನ್ನ ಮತ್ತೆ ನಮ್ಗೆ ಗೊತ್ತಿತ್ತು, ನಂಗೂ ಗೊತ್ತಿತ್ತು ರಾತ್ರಿ ಮನ್ಕೊಂಬತ್ತಿ ಮಕ್ಕಳಿಗೆ ಒಂದೆರಡು ಕತಿ ಹೇಳಿ ಮನ್ಸು, ಆದ್ರೆ ಮಕ್ಕಳಿಗಿಂತ ಮುಂಚೆ ನಿದ್ರೆ ಬರುತ್ತೆ. ಹಂಗೆ ಕತೆ ಹೇಳಿಕಲ್ಲ ಅಮ್ಮ, ಕತೆ ಹೇಳಮ್ಮ ಅಂದ್ರೆ ಒಂದು 100 ಪ್ರಶ್ನೆ ಬರ್ತತ್ತೆ, ಈ ಪ್ರಶ್ನೆಗಳಿಗೆ ಉತ್ತರಿಸೋದು ಇನ್ನೂ ಭಾರಿ ಕಷ್ಟವಲ್ಲಪ್ಪ, ಇದಕ್ಕಿಂತ ಒಂದ್ಸಲ ಮೊಬೈಲ್ ಕೊಟ್ಟು ಕತೆ ಕಾಣಂದ ಹೇಳೋದು ಸುಲಭ ಅನ್ನೋ ಒಂದು ಆಪ್ಷನ್ಗಳಿಗೆ ಹೋಗುವಂತ ಚಾನ್ಸ್ಗಳಿರುತ್ತೆ. ಮತ್ತೆ ಹೇಳ್ತಾರೆ ವ್ಯವಧಾನ ಬೇಕು, ಅವ್ರ ಹತ್ರ ಮಾತಾಡೋಕೆ ವ್ಯವಧಾನ ಬೇಕು, ಅವ್ರ ಪ್ರಶ್ನೆಗಳಿಗೆ ಉತ್ತರಿಸೋಕೆ ವ್ಯವಧಾನ ಬೇಕು. ಇದೆಲ್ಲ ನಾವು ಮಾಡ್ತಿಪ್ಪ ತಪ್ಪದ್ ನಮ್ಗೆ ಗೊತ್ತಿತ್ತು. ನಾನು ಕೆಲ್ಸಕ್ಕೆ ಹೋಗುತ್ತೆ, ಐ ಎಮ್ ಅ ವರ್ಕಿಂಗ್ ವುಮನ್, ನನ್ಗೆ ಸಮಯ ಜಾಸ್ತಿ ಸಿಗ್ತಾ ಇಲ್ಲ, ಸಿಕ್ಕ ಟೈಮ್ ಅನ್ನ ಕ್ವಾಲಿಟಿ ಟೈಮ್ ಆಗಿ ನಾನು ಅದನ್ನ ಬಳಸ್ಕೋಬೇಕು ಮಕ್ಕಳೊಟ್ಟಿಗೆ, ಇಲ್ಲಾಂದ್ರೆ ನಾಳೆ ಒಂದಿನ ಅವ್ರು ಹೇಳ್ತಾರೆ ನೀನ್ ನಮ್ ಸಿಕ್ಕಿದ್ಯಾ, ನೀನ್ ನಮ್ಮೊಟ್ಟಿಗೆ ಇದ್ದಿದ್ಯಾ ಅಂತ ಮುಂದೊಂದಿನ ಅವ್ರು ನಮ್ ಕೇಳ್ಬೋದು.
0: ಖಂಡಿತವಾಗ್ಲೂ ಕೇಳ್ತಾರೆ ಮಕ್ಕಳು, ನನ್ಗೆಲ್ಲ ಸೌಲಭ್ಯ ಕೊಟ್ರಿ ಆದ್ರೆ ನೀವು ನನ್ಗೆಲ್ಲಿದ್ರಿ ಅಂತ ಕೇಳ್ತಾರೆ ಮಕ್ಕಳು, ನೀವ್ ಎಲ್ಲಿದ್ರಿ, ನನಗ್ ನೀವಿದ್ರಾ?
1: ಇದೊಂದು ಪ್ರಶ್ನೆ ಮಾತ್ರ ಬಹಳ ಭಾರವಾದ ಪ್ರಶ್ನೆ.
0: ಖಂಡಿತವಾಗ್ಲು ಇವತ್ತು ಮುಂದೆ ಕೇಳಬಹುದು ಅನ್ನೋದು ಬೇಡ, ಕೇಳ್ತಿದ್ದಾರೆ ಆಲ್ರೆಡಿ.
1: ಹೌದು
0: ಕೇಳ್ತಿದ್ದಾರೆ ಆಲ್ರೆಡಿ. ಇವತ್ತು ನಂದು ಕೌನ್ಸಿಲಿಂಗ್ ಸೆಷನ್ ಅಲ್ಲೇ ಎಷ್ಟೋ ಪೇರೆಂಟ್ಸ್ ಹೇಳಿದ್ದಾರೆ, ಮಕ್ಕಳು ಹೇಳ್ತಾರೆ, ನಮ್ಗೆಲ್ಲ ಸೌಲಭ್ಯಗಳನ್ನು ಕೊಡ್ತಾರೆ. ಒಂದ್ ಹುಡ್ಗ ಹೇಳ್ತಾ ಇದ್ದ, ಮ್ಯಾಮ್ ನನ್ಗೆ ನಂದೇ ಆದ ಸಪರೇಟ್ ರೂಮ್ ಇದೆ, ಆಯ್ತಾ, ಆ ರೂಮ್ ಅಲ್ಲಿ ನನ್ಗೆ ಏನೇನು ಬೇಕು, ಐಪ್ಯಾಡ್ ಇಂದ ಹಿಡಿದು ಪ್ರತಿಯೊಂದು ಇದೆ ನನ್ನ ಹತ್ರ, ಸೌಂಡ್ ಸಿಸ್ಟಮ್ ಇದೆ, ನನ್ಗೆ ಲ್ಯಾಪ್ಟಾಪ್ ಇದೆ. ತುಂಬಾ ಚಿಕ್ಕ ಹುಡ್ಗ, 7th 8th ಏನೋ ಇರ್ಬೋದು, ನನ್ಗೆಲ್ಲಾ ಇದೆ, ಲ್ಯಾಪ್ಟಾಪ್ ಇಂದ ಹಿಡಿದು ನನ್ಗೇನೇನು ಈಗಿಂದ ಒಂದು ಮಾಡರ್ನ್ ಇದಕ್ಕೆ ಬೇಕು ಲೈಫ್ ಸ್ಟೈಲ್ಗೆ ಎಲ್ಲವೂ ಇದೆ ಮ್ಯಾಮ್. ಆದ್ರೆ ನನ್ನ ಅಪ್ಪ ಅಮ್ಮ ನನ್ಗಿಲ್ಲ, ಯಾಕಂದ್ರೆ ಅವ್ರು ನನ್ಗೆ ಟೈಮ್ ಕೊಡಲ್ಲ, ಅವರು ಕೇಳಿದ್ರೆ ನಿನಗೋಸ್ಕರನೇ ಸಂಪಾದನೆ ಮಾಡೋದ್ರಲ್ಲಿ ಬ್ಯುಸಿ ಅಂತ ಹೇಳಿ ಹೇಳ್ತಾರೆ. ಬಟ್ ನನ್ಗೆ ಅವ್ರ ಲೆಕ್ಕದಲ್ಲಿ ನನ್ನ ಈ ರೂಮಲ್ಲಿರುವ ಎಲ್ಲಾ ಒಂದು ವಸ್ತುಗಳ ಹಾಗೆ ನಾನು ಕೂಡ. ಸೊ ಪೇರೆಂಟ್ಸ್ ಗಳನ್ನ ಈಗ ಮಾತಾಡಿಸಿದಾಗ್ಲೂ ಕೆಲವರಿಗೆ ಅರ್ಥ ಆಗತ್ತೆ, ಓ ನಾವು ತಪ್ಪು ಮಾಡ್ತಾ ಇದೀವಿ ಅಂತ. ನಾ ಮೊನ್ನೆ ಒಂದ್ ಯಾವ್ದೋ ಸೆಷನ್ಗೆ ಹೋದಾಗ ಒಬ್ರು ಲೇಡಿ ಹೇಳಿದ್ರು ನನ್ಗೆ, ಮ್ಯಾಮ್ ನಿಮ್ ಸೆಷನ್ ಕೇಳೋವರೆಗೂ ನನ್ಗೆ ಅನಿಸ್ತಾ ಇತ್ತು ನಂದ್ ಎರಡು ಮಕ್ಳು ತಪ್ಪು ಅಂತ, ನಿಮ್ ಸೆಷನ್ ಕೇಳದ್ಮೇಲೆ ಗೊತ್ತಾಯ್ತು ನಾನ್ ತಪ್ಪು ಅಂತ. ಅಂದ್ರೆ ಅರ್ಥ ಮಾಡ್ಕೊಂಡು ತಿದ್ಕೊಳ್ಳೋರು ತುಂಬಾ ಜನ ಇದಾರೆ. ಈಗ ಅದಾಗಿ ಒಂದು 15-20 days ಆಯ್ತೇನೋ, ರೀಸೆಂಟ್ಲಿ ನನ್ಗೆ ಒಂದೆರಡು ದಿನದ ಹಿಂದೆ ಕಾಲ್ ಮಾಡಿ ಅವರು ಹೇಳಿದ್ರು, ಮ್ಯಾಮ್ ನೀವ್ ಹೇಳದಾಗೆ ನಾನು ಮಾಡ್ತಾ ಇದ್ದೇನೆ, ನನ್ನ ಮಕ್ಕಳಲ್ಲಿ ತುಂಬಾ ಬದಲಾವಣೆ ಬಂದಿದೆ. ಮುಂಚೆ ಅನಿಸ್ತಾ ಇತ್ತು ನನ್ಗೂ ನನ್ನ ಮಕ್ಕಳಿಗೂ ಡಿಸ್ಟೆನ್ಸ್ ತುಂಬಾ ಕ್ರಿಯೇಟ್. ನೋಡಿ, ಯಾವುದು ಕೂಡ ಒಂದೇ ಸಲ ಆಗೋದಿಲ್ಲ. ಈಗ ಒಂದ್ ಮಗು 60-70 kg ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಒಂದು ದಿವಸದಲ್ಲಿ ಆಗ್ಬಿಡುತ್ತೇನೋ, ಗ್ರಾಜುವಲಿ ಜಾಸ್ತಿ ಆಗೋವಾಗ ನಾವು ನೋಟಿಸ್ ಮಾಡದೇ ಇದ್ರೆ ಅದು ಹಾಗಾಗ್ಬಿಡುತ್ತೆ ಅಲ್ವಾ. ಅದೇ ರೀತಿ ಮಕ್ಕಳು ಮತ್ತೆ ಪೇರೆಂಟ್ಸ್ ನಡುವಿನ ಡಿಸ್ಟೆನ್ಸ್ ಏನಿದೆ ಅಲ್ಲ, ಈ ಮೆಂಟಲ್ ಡಿಸ್ಟೆನ್ಸ್, ಇದು ಕೂಡ ಒಂದೇ ದಿನದಲ್ಲಿ ಆಗೋದಿಲ್ಲ, ಇದು ಗ್ರಾಜುವಲಿ ಆಗ್ತಾ ಇರತ್ತೆ, ನಾವು ನೋಟಿಸ್ ಮಾಡೋದಿಲ್ಲ. ಸೊ ಕೆಲವೊಂದು ಸಲ ಏನಾಗುತ್ತಂತೆ, ನೋಟಿಸ್ ಮಾಡುವಾಗ ಆಲ್ರೆಡಿ ತುಂಬಾ ದೂರ ಹೋಗ್ಬಿಟ್ಟಿರ್ತಾರೆ, ಮತ್ತೆ ಹತ್ರ ತಗೊಂಡು ಬರೋ ರೀತಿ ಸಹ ಅವರಿಗೆ ಗೊತ್ತಿರೋದಿಲ್ಲ. ಈಗ ನನ್ ಮಕ್ಕಳು ದೂರ ಹೋಗಿದಾರಂತ ನನಗೆ ಫೀಲ್ ಆಗ್ತಾ ಇದೆ. ಇವತ್ತು ನನ್ ಮಕ್ಕಳು ನನ್ನ ಹತ್ರ ಏನು ಶೇರ್ ಮಾಡ್ಕೊಳ್ತಾ ಇಲ್ಲ.
1: ಯಸ್, ಇಂಥ ತಪ್ಪುಗಳಾದಾಗ ಅದನ್ನ ಸರಿ ಮಾಡ್ಕೊಂಡ್ ಹೆಂಗೆ, ಅದನ್ನ ಮುಂದಿನ ಸಂಚಿಕೆಯಲ್ಲಿ ಮಾತಾಡುವ.
0: ಖಂಡಿತವಾಗ್ಲಿ,
1: ಈಗ ಸದ್ಯಕ್ಕೆ ಇವತ್ತಿನ ಸಂಚಿಕೆ ಮುಗಿಸೋ ಹೊತ್ತಾಯ್ತು. ಪ್ರಿಯ ಕೇಳುಗರೆ, ಇಷ್ಟೋ ತನಕ ಸ್ವರ್ಣ ಕುಂದಾಪುರ ಅವರು ತಪ್ಪು ಮಾಡದವ್ರು ಯಾರವ್ರೆ, ತಪ್ಪು ಅಂತ ಗೊತ್ತಿದ್ರು ತಪ್ಪು ನಾವು ಮಾಡಿದವ್ರು ಯಾರವ್ರೆ ಅಂತ ಮಾಡ್ತಾ ಇರ್ತು. ಸೊ ಅದ್ರ ಬಗ್ಗೆ ಮಾತಾಡಿದ್ರು, ಇನ್ನಷ್ಟು ಮಾತಾಡೋಕಿತ್ತು ಮುಂದಿನ ಸಂಚಿಕೆಯಲ್ಲಿ. ಮತ್ ಸಿಕ್ತು ಸ್ವರ್ಣ ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ನಿಮ್ಗೆ ಕೂಡ ಥ್ಯಾಂಕ್ ಯು.
1: ಪ್ರಿಯ ಕೇಳುಗರೆ, ಮತ್ ಸಿಕ್ವ, ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕೇಂತಾ ಇರಿ, ಸಿಕ್ತಾ ಇರಿ.
2: ಹಾಯ್ ಎಲ್ರಿಗೂ, ಅಡ್ಬಿದ್ದಿ ನೀವು ಕೇಂತ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ನಾನು ನಿಮ್ಮ ಸುಪ್ರೀತ ಪುರಾಣಿಕ. ಬದುಕಿನ ಸಂಗೀತ ವಿತ್ ಸುಪ್ರೀತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ, ಆದರದಿಂದ, ಆತ್ಮೀಯತೆಯಿಂದ ಸ್ವಾಗತಿಸ್ಕೊಂತ ಇದ್ದೆ. ಇವತ್ತೊಂದು ವಿಶೇಷ ಅಂದ್ರೆ ವಿಶೇಷ, ನಮ್ ಜೊತೆಗಿದ್ದೋರು ಯಾರು ಕೇಂದ್ರೆ, ಪ್ರಸಂಗಕರ್ತಿಯೂ ಹೌದು, ನಾಟಕ ರಚನೆಕಾರರು ಹೌದು, ನಿರ್ದೇಶಕರು ಹೌದು, ಅದ್ರ ಜೊತೆಗೆ ನೃತ್ಯ ನಿರ್ದೇಶಕರು ಹೌದು, ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವಂತ ಅಪೂರ್ವ ಪ್ರತಿಭೆ ಅಂತ ಹೇಳಕ್ ಅವ್ರು ನಮ್ ಜೊತೆಗಿದ್ರು. ಅವರನ್ನ ಮಾತಾಡ್ಸೋಕೆ ಒಂದು ಖುಷಿ ಇತ್ತು. ಅವರನ್ನ ಮೊದಲ ಮುಂಚೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಂತ ಇದ್ದೆ. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
2: ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ಕೊಂತ ಇದ್ದೆ. ಹಾಯ್, ಒಂದು ಬೀಜ ಬಿದ್ದಿರ್ಕಲ್ಲ, ಇವ್ರು ಎಲ್ಲರೂ ಹೇಳ್ತಾರೆ ಅವ್ರ ಹೆಸರೇ ಹೇಳ್ತಾ ಇಲ್ಲ ಅಂತ ಹೇಳಿ. ಅವರೇ ಇವರು ಯಾರಂತಂದ್ರೆ, ಅವರೇ ಅಂಬಿಕಾ ಪೂಜಾರಿ ವಕ್ವಾಡಿ. ಹೌದು, ಇವರು ಮಹಿಳೆಯಾಗಿ ಕೂಡ ಪ್ರಸಂಗ ರಚನೆಯಲ್ಲಿ ಎಲ್ಲದೊಳಗೂ ಕೂಡ ತುಂಬಾ ಆಸಕ್ತಿಯಿಂದ ಭಾಗವಹಿಸ್ತಾ ಇವತ್ತಿಗೂ ಕೂಡ ಪ್ರಸಂಗ ರಚನೆ ಮಾಡ್ತಾರೆ. ಈ ವರ್ಷ ಕೂಡ ಎರಡು ಪ್ರಸಂಗವನ್ನ ಬರೆದಿದ್ರು. ಅವರ ಬಾಯಿಯಲ್ಲೇ ಅವ್ರ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿಯನ್ನ, ಅವ್ರ ಬಗ್ಗೆ ಒಂದಿಷ್ಟು ಪರಿಚಯವನ್ನ ತಿಳ್ಕಂತ ಹೋಪ ಮತ್ತೆ ಮತ್ತೆ ಬನ್ನಿ ಅಂತ ಹೇಳ್ತಾ ಇದ್ದೆ. ಈ ಕಾರ್ಯಕ್ರಮಕ್ಕೆ ಅಂತ ಇರಿ ಅಂತ ಹೇಳ್ತಾ ಇದ್ದೆ. ಮೇಡಮ್ ಮತ್ತೊಮ್ಮೆ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕಂತ ಇದ್ದೆ.
3: ಥ್ಯಾಂಕ್ ಯು.
2: ಹೇಳಿ, ಈಗ ನೀವು ಪ್ರಸಂಗಕರ್ತೆ, ನಾಟಕ ರಚನೆ ಇವೆಲ್ಲಕ್ಕೂ ಒಂದು ಎಲ್ಲದಕ್ಕೂ ಹೇಳಿದ್ರು ಒಂದು ಫೌಂಡೇಶನ್ ಬೇಕಾ, ಅಥವಾ ಒಂದು ತಳಪಾಯ ಬೇಕಂತ. ಈ ಅಡಿಪಾಯ ನಿಮ್ಮಲ್ಲೇ ಇದ್ದಿತ್ತ, ಅಥವಾ ಕಲಾ ಕುಟುಂಬದಲ್ಲೇ ತಾವು ಬೆಳೆದದ್ದ, ಅದ್ರ ಬಗ್ಗೆ ಹೇಳ್ಬೋದಾ?
3: ಇಲ್ಲ, ನಾನು ಕಲಾ ಕುಟುಂಬದಿಂದ ಬಂದವಳಲ್ಲ. ನನ್ನ ಊರು ವಕ್ವಾಡಿ. ನಾನು ಎಲಿಮೆಂಟ್ರಿ ಎಲ್ಲ ವಕ್ವಾಡಿಯಲ್ಲೇ ಮಾಡದ್ದು. ನಂಗೆ ಕಲೆ ಬಗ್ಗೆ, ಅದು ಯಕ್ಷಗಾನ ಮೇಲೆ ಅದು ಆಸಕ್ತಿ ಬರುದಂದ್ರೆ, ನಮ್ಮನೆ ಹತ್ರ ಒಂದು ಮೈದಾನ ಇದ್ದಿತ್ತು. ಸೊ ಅಲ್ಲಿ ಹೆಗಳಿಗೂ ಆಟ ಆತಿದ್ದಿತ್ತು. ಮತ್ತೆ ನಮ್ಮ ಪರಿಸರ ಅನ್ನೋದು ಯಕ್ಷಗಾನ ವಲಯ ಅದು ಅಂತ ಹೇಳಿದ್ರೆ, ಎಲ್ಲರೂ ಒಂದು ಯಕ್ಷಗಾನದ ಅಭಿಮಾನ ಉಳ್ಳಂತ ಅವರಿರುವಂತ ಒಂದ್ ಪ್ಲೇಸ್. ಹಾಗಾಗಿ ಹತ್ರ ಎಗಳಿಕ್ಕೂ ಕಂಡ್ರೆ ಆಟ ಆತಿತ್ತು. ಅದು ನೋಡಿ ನೋಡಿಯೇ ನಮ್ಮ ಯಕ್ಷಗಾನ ಮರಲು ಹತ್ತಿತ್ತು ಅಂತ ಹೇಳಿ
2: ಹಂಗೆ ಹೇಳುದಲ್ದ ಇವೆಲ್ಲ ಎಂತ ಕಲೆ ಎಲ್ಲ ನಮ್ಮನೆ ಹುಚ್ಚ ಅಂತ ಹೇಳಿ ಹೇಳುದು ಇದು ಮರಲು ಹತ್ತಿತ್ತು ಅಂತ ಹೇಳುದು ಆ ಮರಲು ಅಲ್ಲಿಂದ ಶುರುವಾಯ್ತು ಅವಾಗ್ಲೇ ನಂಗೆ ಬರೀಕ್ ಅಂತ ಹೇಳಿ ನಿಮ್ಗೆ ಬಾಲ್ಯದಲ್ಲಿ ಅನ್ಸಿತ್ತ ಅಥವಾ ಯಾವಾಗ್ಲೂ ಮುಂದೆ ಯಾವಾಗ್ಲೂ ಅವಕಾಶ ಸಿಕ್ಕಾಗ ಬರೀತೇನೆ
3: ಯಕ್ಷಗಾನ ಯಕ್ಷಗಾನ ಬರೀಕ್ ಅಂದೇಳಿ ನಂಗೆ ಮೊದ್ಲಿಂದು ಏನಿರ್ಲಿಲ್ಲ ಅಂದ್ರೆ ನಾನು ಸಣ್ಣದಿಂದ ಅದೇ ಹೇಳ್ದಿದ್ದಂಗೆ ಪ್ರತಿ ಸಲ ಆಟ ಕಾಣ್ತಿದ್ದೆ ಮತ್ತೆ ಸಾಲಿಗ್ರಾಮ ಮೇಳದ ಆಟ ಕೊಡಿ ಹಬ್ಬದಲ್ಲಿ ನಾವು ಪ್ರತಿ ವರ್ಷ ಸಣ್ಣದಿಂದ ಕಾಣ್ತಾ ಇದ್ದದ್ದು ಅಗಳಿಕೆಲ್ಲ ಆಟ ಕೊಂಬತ್ತೀನಿ ಅನ್ಸುದು ಈ ಮೇಳದಲ್ಲಿ ನಂದು ಒಂದು ಪ್ರಸಂಗ ಬರೀಕ್ ನಾನು ಏನು ಬರೀಕ್ ಒಂದು ಆಯ್ಕನ್ನು ಕನ್ಸು ಸಣ್ಣದಿಂದ ಇದ್ದಿತ್ತು
2: ಅಂದ್ರೆ ಪ್ರಸಂಗ ಬರೆಯೋ ಕನ್ಸು ಇದ್ದಿತ್ತು ಹೊರತು ಯಕ್ಷಗಾನ ಮಾಡ್ಕೊಂಡು ಕನ್ಸಿರ್ಲಿಲ್ಲ
3: ಅಲ್ಲಿ
2: ಕಾಂಬಾಗ ಈಗ ಯಕ್ಷಗಾನ ಕಾಂಬಾಗ ಬಹುಶಃ ಎದ್ರ ಕಾಂಬಾಗೆ ಅಂತ
3: ಕತಿ ಬರು ನಾನೊಂದು ಪ್ರಸಂಗ ಬರೀಕ್ ಇದೇ ತರ ಒಂದು ಕತಿ ನಾ ಬರೆದ್ರೆ ಹಂಗೆ ಅದಿಲ್ಲ ಆದ್ರೆ ಹೇಗೆ ಅನ್ನೋದು ಸಣ್ಣದಿಂದ ಇದ್ದಿತ್ತು
2: ಅದರಿಂದ ಹಂಗೆ ಅದೊಂದು ಬೇರು ಸಣ್ಣಕ್ಕೆ ಮೊಳಕೆ ಹೊಡೆದಿತ್ತು ಬೀಜ ಅಂತ ಹೇಳಕ್ ಅದು ಮತ್ತೆ ಮುಂದೆ ಫಲ
3: ಕಲಾವಿದೆ ಯಕ್ಷಗಾನ ಕಲಾವಿದೆ ಯಾಕಂದಳಿಗಳು ಕನ್ಸು
2: ಕಾಣ್ಲೇ ಇಲ್ಲ ಬರವಣಿಗೆ ಇಂಟ್ರೆಸ್ಟ್ ಇದ್ದಿದ್ದ ಬರವಣಿಗೆ
3: ಬರವಣಿಗೆ ಸಣ್ಣದಿಂದ ಇಂಟ್ರೆಸ್ಟ್ ಇತ್ತು ಫಸ್ಟ್ ಬರಕ್ ಶುರು ಮಾಡೋದು ನಾಟಕ ನಾನು ಪ್ರಹಸನಗಳ ನಾಟಕ ಹಂಗೆ ಬರಕ್ ಶುರು ಮಾಡಿದೆ ಅದಕ್ಕೊಂದು ಬಲವಾದ ಕಾರಣ ಇತ್ತು ನಾ ಬರಕ್ ಶುರು ಮಾಡೋದು ಅಂತ ಹೇಳಿದ್ರೆ ನಮ್ದು ಹಳ್ಳಿಯ ವಾತಾವರಣ ಆದ್ರಿಂದ ನಾವು ಶಾಲೆಗೆ ಹೋಗೋ ಟೈಮಿಗೆ ಸ್ವಲ್ಪ ಅಲ್ಲಿ ಶಾಲೆಯಲ್ಲಿ ಬಡವರು ಶ್ರೀಮಂತರು ಆ ತರ ಎಲ್ಲ ಇತ್ತು ಭೂಕೈಲಾಸ ಅಂತೇಳಿ ಒಂದ್ ನಾಟಕ ಆತಿತ್ತು ನಾಟಕ ಮಾಡುವರೆಲ್ಲ ಕೈ ಎತ್ತಿ ಅಂದ್ರು ನಾವು ಮೊದ್ಲು ಹೊಯ್ಕೊಂಡು ನಿತ್ಕೊಂಡಿತ್ತು ನಮ್ಮನ್ನ ಯಾರು ಇದ್ ಮಾಡ್ಲ ಅಂದ್ರೆ ಕರ್ಕೊಂಡ್ ಬಂದ ಬೇರೆ ಮಕ್ಕಳಿಗೆಲ್ಲ ಅವಕಾಶ ಕೊಟ್ರು ನಮ್ಗೆ ಕೊಡ್ಲ ನಮ್ ಗಾಳಿ ಹಾಕಿ ಹಾಕೊಟ್ರು ಹೊತ್ತೆ ನನ್ ಮನ್ಸಲ್ಲಿ ನೆನ್ಸಿದ್ ನಾವೊಂದ್ ನಾಟಕ ಮಾಡಿದ್ದೇವೆ ಸ್ಟೇಜ್ ಅಲ್ಲಿ ಮಾಡ್ಕಂದೇಳಿ ಸೊ ನಾನು ಸುಮಾರು ವರ್ಷ ಬಿಟ್ಟು ಅದನ್ನ ಮಾಡಿ ತೋರಿಸಿ
2: ಈ ತಾರತಮ್ಯ ಮನ್ಸಲ್ಲಿ ಬೇರು
3: ಹೌದೌದು ನಾನು ಮಾಡಕ್ ನಮ್ ಕೈಲಿ ಎಂತ ಕಾತಿಲ್ಲ ನಾವು ಬಡವ್ರು ಅಂತ ಹೇಳದ್ ಮಟ್ಟಿಗೆ ನಮ್ಮಲ್ಲಿ ಪ್ರತಿಭೆ ಇಲ್ವ ನಾವು ಮಾಡಕ್ ಅನ್ನೋದು ನನ್ನಲ್ಲಿ ಯಾವಾಗ ಮತ್ ನಮ್ಮ ಊರಂದ್ರೆ ಒಕ್ವಾಡಿ ಆಲ್ಮೋಸ್ಟ್ ತುಂಬಾ ನಾಟಕಗಳು ಹಾಕುದು ಮತ್ತೆ ತುಂಬಾ ಕಲಾವಿದ್ರು ಇರುವಂತ ಎಲ್ಲಾ ಕ್ಷೇತ್ರದಲ್ಲಿ ಕಲಾವಿದ್ರು ಇರುವಂತ ಊರು ನಮ್ದು ಒಕ್ವಾಡಿ ಯಾಕಂದ್ರೆ ಬರವಣಿಗೆಗಾರರು ಇದ್ರು ಸಂಗೀತಗಾರರು ಇದ್ರು ನಮ್ದೇ ನಮ್ಮಲ್ಲೂ ಕೂಡ ಈಗ ಸಂಗೀತ ಟೀಮ್ ಹುಟ್ಕೊಂಡಿತ್ತು ನಾಟಕ ಟೀಮ್ಗಳಿದೆ ಎಲ್ಲಾ ಕ್ಷೇತ್ರದ ಯಕ್ಷಗಾನ ಕ್ಷೇತ್ರ ಇರ್ಬೋದು ಎಲ್ಲಾ ಕ್ಷೇತ್ರ ಜನಗಳಿದ್ರು ಇದ್ರು
2: ಹಾಗಾಗಿ
3: ಹೌದು ಒಕ್ಕಡಿ ಮಾಲಿಂಗೇಶ್ವರ ಅನುಗ್ರಹ ಏನು ಅಲ್ಲಿ ಎಲ್ಲಾ ತರದ ಒಂದು ಕಲಾವಿದರಿದ್ದಾರೆ ಅಂದ್ಕೊಂಡು ಚಿತ್ರಕಲೆಯಲ್ಲಿ ಒಳ್ಳೆ ಹೆಸರು ಮಾಡಿದವರಿದ್ರು
2: ಇವೆಲ್ಲ ಕಲೆಗಳನ್ನ ಕಾಂತ ಕಾಂತ ನಿಮ್ಗೊಂದು
3: ಸಣ್ಣದಿಂದ ಮನೆ ಹತ್ರ ಆಟ ನಾಟಕ ಯುವಕ ಮಂಡಲದವರು ಚೈತನ್ಯ ಯುವಕ ಮಂಡಲ ಅಂತ ಇದ್ದಿತ್ತು ನಾವು ಸಣ್ಣದಿರುವಾಗ ಅಲ್ಲಿ ಪ್ರತಿ ವರ್ಷ ನಾಟಕ ಆಗ್ತಿತ್ತು ಒಳ್ಳೊಳ್ಳೆ ನಾಟಕ ಆಗ್ತಿತ್ತು ಮತ್ತೆ ನೃತ್ಯ ನಿರ್ದೇಶನ ಮಾಡ್ಲಿಕ್ಕೆ ಸ್ಫೂರ್ತಿ ಅಂದ್ರೆ ಒಕ್ವಾಡಿ ನಾಗರಾಜ ಆಚಾರ್ಯ ಅಂತ ಕಲಾಪ್ರಿಯ ನಾಗರಾಜ ಆಚಾರ್ಯ ಅವರು ನಮ್ಮನೆ ಹತ್ರನೇ ಅಂಗನವಾಡಿ ಹತ್ರ ಡಾನ್ಸ್ ಕಲಿಸ್ತಿದ್ದಿರು ಅವ್ರು ಬಿಟ್ಮೇಲೆ ನಾವು ಕಲಿಸೋ ಶುರು ಮಾಡ್ತು ನಂದೇ ಒಂದು ಟೀಮ್ ಚಿಗುರು ತಂಡ ಒಕ್ವಾಡಿ ಅಂತೇಳಿ ಟೀಮ್ ಮಾಡಿ ಒಂದು 28-30 ಮಕ್ಳು ಇದ್ದಿದ್ರು ನಾವು ಬೇರೆ ಬೇರೆ ಕಡೆ ಕಾರ್ಯಕ್ರಮ ಕೊಡ್ತಾ ಇದ್ದಿತ್ತು ಸೊ ಆಗಳಿಂದ ಅದೊಂದು ಹುಚ್ಚು ಅಂತ ಹೇಳಕ್
2: ಅಂದ್ರೆ ಈಗ ಈಗ ನೃತ್ಯ ನಾವು ಕಲಿಸೋದಂತಂದ್ರೆ ನಮಗೆ ಬೇರೆ ಬೇರೆ ಸೋರ್ಸ್ ಇತ್ತು ಈಗ ಯೂಟ್ಯೂಬ್ ಸಿಕ್ಕತ್ತೋ ಅಲ್ಲಿಂದ ನಾವು ಒಂದು ಸ್ಟೆಪ್ಸ್ ಕಾಣ್ಲಕ್ಕೆ ಮೂಲತಃ ಈಗ ನೀವು ಕೂಡ ಮೂಲತಃ ನೃತ್ಯ ನಿರ್ದೇಶನ ಮಾಡಿದ್ರಿ ಅಂತಂದ್ರೆ ಈಗ ಸ್ವಲ್ಪ ಸೆಮಿ ಕ್ಲಾಸಿಕಲ್
3: ನಾನೆಲ್ಲೂ ಕಲೀಲಿಲ್ಲ ಫಸ್ಟ್ ಆಫ್ ಆಲ್ ನಾನಂದ್ರೆ ಈ ಇದು ಟೇಪ್ ರೆಕಾರ್ಡ್ ಬರ್ತಿತ್ತಲ್ಲ ಅದಕ್ಕೆ ಕ್ಯಾಸೆಟ್ ಹಾಕಿ ಕೊಡಿಸರು ಬಂದ್ರೆ ಇದು ಮಾಡ್ಕೊಂಡು ಹೋಗಿ ಅದ ಹಾಕಿ ಅದ್ರಲ್ಲಿ ನಾನೇ ಒಂದು ನೃತ್ಯ ನಿರ್ದೇಶನ ಮಾಡ್ತಿದ್ದೆ ಬಹುಶಃ ನಮ್ಗೆ ಆವಾಗಿದ್ದ ಮಕ್ಕಳು ತುಂಬಾ ಬಹುಮಾನ ತಕೊಂಡಿದ್ರು ಆವಾಗೆಲ್ಲ ಒಂದು
2: ನೃತ್ಯ ನಿರ್ದೇಶನ ಮಾಡ್ತಿದ್ಲ ನನಗೊಂದು ಕುತೂಹಲ ಅಷ್ಟೇ ಮಾಡುವಾಗ ನಾನು ಹೇಳಿದೆ ಈಗ ಅಂದ್ರೆ ನಾನು ಹೇಳಿದೆ ಅರ್ಧ ಹೇಳಿದೆ ಯೂಟ್ಯೂಬ್ ಸೋರ್ಸ್ಗಳು ಮಸ್ತ್ ಇತ್ತು ನಾವು ಅಲ್ಲಿ ಕಾಣ್ಲಕ್ಕೆ ಇಲ್ಲಿ ಕಾಣ್ಲಕ್ಕೆ ನಮಗೆ ಬೇರೆ ಬೇರೆ ಕಡೆಯಿಂದ ಸ್ಟೆಪ್ಸ್ ನ ಕಲಿಯುವ ಅವಕಾಶಗಳು ಇತ್ತು ಅದು ಮತ್ತೆ ಮಸ್ತ್ ವೇದಿಕೆಲಿ ಈಗ ನೃತ್ಯ ಕಾರ್ಯಕ್ರಮ ಆತು ಅದನ್ನ ಕಂಡಾರು ನಾವು ಕಲಿಕ ಆದ್ರೆ ಮೊದ್ಲು ಹಂಗಿರ್ಲಿಲ್ಲ ಟಿವಿ ಒಂದೇ ಮಾಧ್ಯಮ ಇದ್ದಿತ್ತು ಆ ಟಿವಿ ಮಾಧ್ಯಮದಲ್ಲಿ ಈಗ ನಂಗೂ ಅದೊಂದು ಚಟ ಇಪ್ಕೊ ಈ ಪ್ರಶ್ನೆ ನಾನು ಕೇಂತ ಇಪ್ಪದ ಆ ಮಾಧ್ಯಮದಲ್ಲಿ ಒಂದಿಷ್ಟು ನಾವು ಸ್ಟೆಪ್
3: ಎಲ್ಲೆಲ್ಲೋ
2: ಅಪರೂಪಕ್ಕೊಂದು ನೃತ್ಯ ಕಾರ್ಯಕ್ರಮ ಆತಿತ್ತು ದೇವಸ್ಥಾನಗಳ ಹತ್ರ ಇದ್ರೆ ಅಂತ ಹೇಳಕ್
3: ಆ ಪದ್ಯಕ್ಕೆ ಅನುಗುಣವಾಗಿ ನಂದೇ ಒಂದು ಶೈಲಿಯಲ್ಲಿ ಕಲಿಸಿ ಕೊಡ್ತಿದ್ದೆ ಆಲ್ಮೋಸ್ಟ್ ಕುಂದಾಪುರದಿಂದ ನಾವು ಈ ಕಡೆ ತುಂಬಾ ಕಡೆ ಕಾರ್ಯಕ್ರಮ ಕೊಡ್ತಿದ್ದಿತ್ತು ನಂದೇ ನಮ್ಮ ಮನೆ ಹತ್ರ ಇದ್ ಮಕ್ಕಳನ್ನೆಲ್ಲ ಸೇರಿ ಅದೊಂಥರ ನಮ್ಮ ಅಮ್ಮನ ಹತ್ರ ಪೆಟ್ಟದಿಂದೆಲ್ಲ ಮಾಡದ್ದು ಇತ್ತು ಇದಕ್ಕೋಸ್ಕರ ಮರಲ ಅದೊಂದು ಇಡೀ ಹೊತ್ತು ಶಾಲೆ ಬಿಟ್ಟು ಬಂದ್ ಕೂಡ ಒಂದಿಷ್ಟು ಮಕ್ಳು ಮನೆ ಹತ್ರ ಬಂದು ಬಾಬಿ ಹಾಕೊಂಡು ಡಾನ್ಸ್ ಮಾಡ್ಕೊಂಡು ಇದ್ ಮಾಡುದು ಮತ್ತೆ ಕಾರ್ಯಕ್ರಮ ಕೊಡಕ್ ಹಾಪುದು
2: ಬಹುಶಃ ಅದು ಹೆಚ್ಚು ಮಸ್ತ್ ಮಸ್ತ್ ಮಾಡ್ತಾ ಹೋಗ ಕಾರಣ ಅಂದ್ರೆ ಒಂದ್ ಕಡೆ ಆದ ಸಕ್ಸಸ್ ಸಿಕ್ಕಿ
3: ಹೋದಲ್ಲೆಲ್ಲ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಇದ್ದಿತ್ತು ಕುಂದಾಪುರದಲ್ಲಾಗ್ಲಿ ಗಂಗೊಳ್ಳಿ ಹೆಮ್ಮಾಡಿ ಆ ಟೈಮಿಗೆ ನಾವು ಹೋಗ್ತಿತ್ತು ರಿಕ್ಷಾ ಮಾಡ್ಕೊಂಡು ಅಲ್ಲೆಲ್ಲ ಕಾರ್ಯಕ್ರಮ ಕೊಡುದು ಪಡುಬಿದ್ರೆವರೆಗೂ ಹೋಯ್ತಾ ಆವಾಗೆಲ್ಲ ನಮ್ಗೆ ಉಡುಪಿ ಅಂದ್ರೆ ದೊಡ್ಡ ಈಗಿಂದ ಇದು ಹೋದಾಗೆ ಹಳ್ಳಿ ಪ್ರದೇಶದಲ್ಲಿ ನಮ್ಗೆ ಕುಂದಾಪುರ ಪುದೇ ವರ್ಷಕ್ಕೂ 2 ವರ್ಷಕ್ಕೊಂದ್ಸಲ
2: ಹಳ್ಳಿ ಮಕ್ಳಿಗೆ ಈಗ ಒಬ್ರು ಮುಂದಾಳತ್ವ ತಕೊಂಡು ಮುಂದ್ ಹೋಪರ್ ಒಬ್ರು ಬೇಕತ್ ಆ ಮುಂದಾಳತ್ವ ತಕ್ಕ ನೀವು ಧೈರ್ಯ
3: ಮಾಡಿದ್ರೆ ಒಕ್ವಾಡಿಲ್ ನಾ ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡದ್ಮೇಲೆ ಪಾಪ ಕುಂಬಾಶಿ ಕೋಟೇಶ್ವರದಿಂದೆಲ್ಲ ಮಕ್ಳು ಬರ್ತಿದ್ದೀರ ಅಂದ್ರೆ ಕಲಿಬೇಕಂದ್ ಹೇಳಿ ಆಗ ನಮ್ಗೆಲ್ಲ ವ್ಯವಸ್ಥೆಗಳು
2: ವಾರಕ್ಕೆ ಒಂದೇ ಹೀಗ್ ಮಾಡಿ
3: ಹೌದು ಕ್ಲಾಸ್ ಅಂತ ಪರ್ಟಿಕ್ಯುಲರ್ ಅಲ್ಲ ನಮ್ಗೆ ಯಾವ್ದು ಕಾರ್ಯಕ್ರಮ ಬರ್ತದೆ
2: ಕಲಿಸಿ
3: ನಮ್ಮಲ್ಲಿ ಹೆಗ್ಗರ್ಬೈಲಲ್ಲಿ ಯುವಶಕ್ತಿ ಮಿತ್ರ ಮಂಡಳಿ ವಾರ್ಷಿಕೋತ್ಸವ ಆಗ್ತಿತ್ತು ಯಾವಾಗ್ಲೂ ಅದಕ್ಕೋಸ್ಕರ ಒಂದ್ ಪ್ರಿಪೇರ್ ನಮ್ದು ಅಲ್ಲೊಂದು ಅರ್ಧ ಮುಕ್ಕಾಲು ಗಂಟೆ ಕಾರ್ಯಕ್ರಮ ನಮ್ದು ಇರ್ತಿತ್ತು ಅದಾದ ನಂತರ ಅದ್ ಎಲ್ಲೆಲ್ಲ ಗೆಂಡ ಇತ್ತು ಎಲ್ಲ ಕಾರ್ಯಕ್ರಮ ಇರುತ್ತೆ ನಾವೊಂದು ಕಾರ್ಯಕ್ರಮ ಕೊಡ್ತೀವಿ ನಾವು ಕೇಳಿ ಕೊಡ್ತಿದ್ ಕಡೆ ಕಡೆ ಅವ್ರು ನಮ್ಮನ್ನ ಕರೆಯೋಕ್ ಸ್ಟಾರ್ಟ್ ಮಾಡ್ರು ಕಡೆ ಈಗ ಕಾಂಪಿಟೇಷನ್ ಗಳಿಗೆ ಹಾಪು ಶುರು ಮಾಡ್ತು
2: ಈಗಲೂ ಮಾಡ್ತೀರಿ
3: ಮಕ್ಕಳೆಲ್ಲ ದೊಡ್ಡದೇ
2: ಈಗ
3: ಹತ್ತು ವರ್ಷ ಗ್ಯಾಪ್ ತಕೊಂಡೆ ಅದ್ರ ಮಧ್ಯೆ ಅದ್ರ ನಂತರ ಮತ್ತೆ ಪುನಃ ಬರವಣಿಗೆ ಸ್ಟಾರ್ಟ್ ಮಾಡ್ತೀವಿ
2: ಮತ್ತೆ ನಿಮ್ಮ ಈಗ ಇದೆಲ್ಲಕ್ಕೂ ಮುಂಚೆ ಅಂತ ಅಂದ್ರೆ ಈಗ ಹೇಳಿದ್ರಿ ನಾ ಭೂ ಕೈಲಾಸ ನಾಟಕದಲ್ಲಿ ಒಂದು ಈ ರೀತಿ ಆದಾಗ ನಂಗೆ ಬರವಣಿಗೆ ಪ್ರೇರಣೆ ಆಯ್ತು ಅಥವಾ ನಾನು ನಾಟಕ ಬರೀಕಂತ ಬಂತಂತ ಈಗ ನೀವು ಓದಿದ್ದೆಲ್ಲಿ ಅಥವಾ ಎಲ್ಲಿವರೆ ನಿಮ್ಮ ವಿದ್ಯಾಭ್ಯಾಸ ಆಯ್ತು ಅಲ್ಲೆಲ್ಲ ಯಾವ ಅನುಭವಗಳು ನಿಮ್ ಬಂತು
3: ನಂತರ ನಾನು ಎಸ್ ಎಲ್ ಸಿ ವರೆಗೂ ಕೋಟದಲ್ಲಿ ಮಾಡಿದೆ ನಂತರ ನಂಗೆ ಅಪ್ಪನಿಗೆ ಆಕ್ಸಿಡೆಂಟ್ ಆಯ್ತು ಓದ್ಲಿಕ್ಕೆ ಆಗ್ಲಿಲ್ಲ ಡೈರೆಕ್ಟ್ ಸೆಕೆಂಡ್ ಪಿ ಯು ಸಿ ಕಟ್ಟಿ ಪಾಸ್ ಆದೆ ಅದ್ರ ನಂತರ ಎಲ್ಎಲ್ ಬಿ ಸೇರಿದೆ ವೈಕುಂಠ ಬಾಲಿಗ ಲಾ ಕಾಲೇಜ್ ಅಲ್ಲಿ
2: ಎಲ್ಎಲ್ ಬಿ ಒಂದು ರೋಚಕ ನಂಗೆ ನಿಮ್ಮನ್ನ ಮಾತಾಡಿಸುವಾಗ ನಂಗೆ ಗೊತ್ತಾದ ವಿಷಯ ನೀವೀಗ ಬಿ ಎ ಮುಗಿಸಿ
3: ಪಿ ಯು ಸಿ
2: ಪಿ ಯು ಸಿ ಮುಗಿಸಿದ್ರಿ
3: ಎಲ್ಎಲ್ ಬಿ
2: ಅದಾದ ಮೇಲೆ ಹೌದು ಒಂದಿಷ್ಟು ವರ್ಷ ನಿಮ್ಗೆ
3: 17 ವರ್ಷ ಬಿಟ್ಟು ಮತ್ತೆ ಫಸ್ಟ್ ಇಂದ ಕಲಿತೆ ನಾನು 5 ವರ್ಷ
2: ಕಲಿಯೇ ಬೇಕಂತ ಯಾಕೆ ಬಂತು ನಾನು ಹೇಳುದು ಒಂದಾದ ಕೂಡಲೇ ಜೀವನದೊಂದಿಷ್ಟು ಜಂಜಾಟಕ್ಕೆ ಬಿದ್ದು ಬಿಟ್ಟ ಮೇಲೆ ಇಲ್ಲ ಇದನ್ನು ಮುಗಿಸಿದ್ರೆ ಸಾಕಪ್ಪ ಇನ್ಯಾರು ಇನ್ನು ಓದತ್ರು ಮಾಡಿದ್ರು ಯಾಕೆಂದ್ರೆ ಆ ವಿದ್ಯಾರ್ಥಿ ದೆಸೆಯಲ್ಲಿ ಓದುದೇ ಒಂದ್ ರೀತಿ ಅವಾಗ ಓದ್ಲೇಬೇಕು ಓದ್ತೇವೆ ನಾವು ಅದ್ ಬಿಟ್ಟಾದ್ಮೇಲೆ ಆ ಛಲ ಮತ್ತೆ ಯಾಕೆ ಬಂತು
3: ಅದನ್ನ ನನ್ನ ಅಪ್ಪ ಈಗಿಲ್ಲ ಅವ್ರ ಆಸೆ ನಾನು ಓದ್ಬೇಕು ತುಂಬಾ ಅಂತ ಹೇಳಿ ನನ್ ಮಗಳು ತುಂಬಾ ಓದಕ್ ನನ್ ಮಗಳೇನೋ ಹೆಸರು ಮಾಡ್ಕಂದೇಳಿ ನಾ ಎಷ್ಟು ಮಟ್ಟಿಗೆ ಮಾಡಿದ್ನೋ ಅಥವಾ ಅವ್ರ ಹೆಸರು ಉಳಿಸಿದ್ನೋ ಗೊತ್ತಿಲ್ಲ ನಂಗೊಂದು ಇದಿತ್ತು ನಾನು ಎಲ್ಲ ಲಾ ಮಾಡ್ಬೇಕು ನಾನೊಂದು ಏನೋ ಅಚೀವ್ ಮಾಡ್ಬೇಕಂತ ಬಹುಶಃ ಇದೆಲ್ಲ ಒದ್ದಾಟಗಳು ನನ್ನ ತಂದೆಗೋಸ್ಕರ ಅಂತ
2: ತಂದೆಗೋಸ್ಕರ ಬಹುಶಃ ಕೇಳುಗರೆಲ್ಲ ಖುಷಿ ಪಡ್ತಾ ಇರ್ಬೋದು ಯಾಕಂದ್ರೆ ಈಗ ಒಂದು ಕಾಲಮಾನ ಬಂದಿದೆ ಅಂದ್ರೆ ಇಲ್ಲ ಅಂತಲ್ಲ ಮಕ್ಳ ಹಿಂದೆ ತಂದೆ ತಾಯಿಗಳು ಹೋಗುದು ಅವ್ರನ್ನ ಒಂದು ಮೇಲ್ಥರಕ್ಕಾದ್ರೂ ಒಂದು ಒದ್ದಾಟ ಪಡ್ತಾ ಇರ್ತಾರೆ ಪ್ರತಿಯೊಂದಕ್ಕೂ ಕೂಡ ಅವರಿಗೊಂದು ಪೂರಕ ಹಂತ ಹಾಕಿ ಕೊಡ್ತಾರೆ ಒಂದೊಂದ್ ಮೆಟ್ಲು ಏರ್ಕಾರು ಕೂಡ ಮೆಟ್ಲಿಗೆ ಈ ಅಡಿಕಲ್ಲಾಯ್ಯಾರ ತಂದೆ ತಾಯಿ ನಿಲ್ತಿದ್ರು ಆದ್ರೆ ನಿಮ್ಮ ವಿಷಯದಲ್ಲಿ ಹಾಗಾಗ್ಲಿಲ್ಲ ಅಂದ್ರೆ ನಿಮ್ಮಂತಲ್ಲ ಮುಂದೆ ಹಿಂದಿನ ಜನರೇಷನ್ ಅಲ್ಲಿ ಒಂದ್ ರೀತಿ ಹಾಗೆ ಅವರೇ ಚಲಕಟ್ಟಿ ಏನಾದ್ರು ಮಾಡ್ಬೇಕು ಬಿಟ್ರೆ ತಂದೆ ತಾಯಿಗಳ ಆಸೆ ಇರ್ಬೋದು ಅದನ್ನ ಪೂರ ಪೂರೈಸು ಕೂಡ ಅವರಿಗೂ ಕಷ್ಟ ಆಗಿರುತ್ತೆ ಅದನ್ನ ನಾವು ಪೂರೈಸಕ್ ಹೊರಟಾಗ ಒಂದಿಷ್ಟು ಅಡೆತಡೆಗಳು ಬತ್ತು ಏನೋ ಆತ ಅದನ್ನೆಲ್ಲ ಮೆಟ್ಟಿ ನಿಂತು ಮುಂದೆ ಹೋಯ್ಕಂತ ಬಂತು ಈಗ ಎಲ್ಎಲ್ ಬಿ ಮುಗಿಸಿದೆ
3: ಕಳೆದ ವರ್ಷ ಅಷ್ಟೇ ಮುಗಿತ್ತು
2: ಕಳೆದ ವರ್ಷ ಎಲ್ಲಿ ಮಾಡಿದ್ರಿ ಅದನ್ನ
3: ಸಾಗರ ಗಂಗೋತ್ರಿ ಕಾನೂನು ವಿದ್ಯಾಲಯ ಸಾಗರ
2: ಅಲ್ಲಿ ಎಲ್ಎಲ್ ಬಿ ಮುಗಿಸಿದ್ರಿ
3: ಹುಬ್ಳಿ ಯೂನಿವರ್ಸಿಟಿ
2: ಎಲ್ಎಲ್ ಬಿ ಮುಗಿಸುವಾಗ ಮನ್ಸಿಗೆ ಎಷ್ಟು ಖುಷಿ ಇದ್ದೈತೆ ಯಾಕಂದ್ರೆ ಒಂದ್ ಏಜ್ ಮೀರಿ ಆದ್ಮೇಲೆ ಓದಕ್ಕೆ ಸಾಧ್ಯತೆ ಇದೆ ಅಂತ ತೋರಿಸಿಕೊಳ್ಳುತ್ತೆ
3: ಒಂದೇದಾಗಿ ಬರೆಯುವುದು ಅಂದ್ರೆ ಅಷ್ಟು ಬರೆಯುವಾಗ ಆತಿಲ್ಲ ಇತ್ತು ನಮ್ ಕೈಲಿ ಅಂದ್ರೆ ಎಷ್ಟು 17 ವರ್ಷ ಗ್ಯಾಪ್ ಅಲ್ಲ ಅಷ್ಟು ಲಾಂಗ್ ಬರೆಯುವುದು ಕೂತ್ಕೊಂಡು ಎಕ್ಸಾಮ್ ಬರುವುದು ಅಥವಾ ಬೇರೆ ಬರೆಯುವುದು ತುಂಬಾ ಕಷ್ಟ ಆತಿತ್ತು ಮತ್ತೆ ಓದುದು ನೆನಪೇ ಇರುವುದಿಲ್ಲ
2: ಅದೇ ಆ ಏಜ್ ಅನ್ನೋದು ಹಾಗೆ ಈಗ ಬದುಕಿನ ಒಂದಿಷ್ಟು ಕೆಲಸ ನಮ್ಮದೇ ಒಂದಿಷ್ಟು ಜವಾಬ್ದಾರಿಗಳು ಇದ್ದಾಗ ಅದೆಲ್ಲ ತಲೆಯಲ್ಲಿ ಉಳಿಯುವುದು ಕಷ್ಟವೇ ಅದು ಅಂದ್ರೆ ಟಾಸ್ಕ್ ಅಂತಾನೆ ಹೇಳಕ್ ಅದನ್ನೆಲ್ಲ ಮುಂದುವರಿಸ್ಕೊಂಡು
3: ಇದರಲ್ಲಿ ಕೆಲವರನ್ನ ನೆನಪಿಸ್ಕೊಳ್ಬೇಕು ನನ್ನ ಫ್ಯಾಮಿಲಿ ನನ್ನ ಅಮ್ಮ ಆಗ್ಲಿ ತಮ್ಮನ ಹೆಂಡತಿ ಯಾಕಂದ್ರೆ ಮಕ್ಕಳ ಜವಾಬ್ದಾರಿ ಅವ್ರು ವಹಿಸ್ಕೊಂಡ್ರು ಅವ್ರ ಮಕ್ಕಳಂತ ಜವಾಬ್ದಾರಿ ವಹಿಸ್ಕೊಂಡ್ಕೋಸ್ಕರ ನಂಗೆ ಓದಕ್ ಸುಲಭ ಆಯ್ತು ಅಂತ ಹೇಳ್ಕಂತೆ ಅವ್ರಿಗೆ ನಾ ಕೃತಜ್ಞತೆ ಹೇಳಲೇಬೇಕು
2: ಮಕ್ಕಳು ಎಂತ ಮಾಡ್ತಾ ಇದ್ರು
3: ಮಕ್ಕಳು ಒಬ್ಬ 9ನೇ ಕ್ಲಾಸ್ ಒಬ್ಳು 6ನೇ ಕ್ಲಾಸ್
2: ಅದೇ ಬಿಟ್ಟು ಹೋಗುವ ಸಮಯದಲ್ಲಿ
3: ಫ್ಯಾಮಿಲಿ ಸಪೋರ್ಟ್ ತುಂಬಾ ಇದ್ದಿದೆ ಯಾಕಂದ್ರೆ ಇದ್ರ ಸಾಧ್ಯನೇ ಇಲ್ಲ ಯಾಕಂದ್ರೆ ನಾನು 5 ವರ್ಷ ಅಲ್ಲಿ ಓದಕ್ ಸಾಧ್ಯ ಇರ್ಲಿ
2: ಅಲ್ಲಿದ್ದೆ ಆ ಕಾಲೇಜಿಗೆ
3: ಇಲ್ಲ ಹೌದು
2: ಅಲ್ಲೇ ಇದ್ದು ಓದಿರುವಂತದ್ದು ಹೌದು
3: ಮಧ್ಯ ಊರಿಗೆ ಬರ್ತಾ ಇತ್ತು ಆಚೆ ಈಚೆ
2: ಆದ್ರೂ ರೆಗ್ಯುಲರ್ ಸ್ಟೂಡೆಂಟ್ ಈಗ ಕರೆಸ್ಪಾಂಡೆನ್ಸ್ ಹಾಗೆ
3: ಎಲ್ಲೆಲ್ಲಿ ಕರೆಸ್ಪಾಂಡೆನ್ಸ್ ಇಲ್ಲ ಫಸ್ಟ್ ಆಫ್ ಆಲ್
2: ಅದಕ್ಕೆ ಅದು ಅಲ್ಲಿ ಮುಗಿಸಿದ್ರಿ ನೀವು ಆಮೇಲೆ ಮತ್ತೆ ಈಗ ಎಲ್ಎಲ್ ಬಿ ಮುಗಿಸಿದ್ರಿ ಈಗ ಮತ್ತೆ ಪ್ರಾಕ್ಟೀಸ್ ಅದ್ರ ಬಗ್ಗೆ ಏನಾದ್ರೂ ಮಾಡ್ತಾ ಇದ್ದೀರಿ
3: ನಂಗೆ ಬೇರೆ ಕೆಲವು ಸಮಸ್ಯೆಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಜನವರಿಯಿಂದ ಮಾಡ್ಬೇಕು ಅಂತ
2: ಅದಕ್ಕೆ ಒಳ್ಳೇದಾಯ್ಲಿ ಶುಭ ಆಯ್ಲಿ ಅಂತ ಹೇಳ್ತಾ ಮತ್ತೆ ಹೇಳಿದ್ರಿ ಈಗ ನಾಟಕ ರಚನೆ ನಾನು ಮಾಡಕ್ ಹೊರಟೆ ಅವಾಗ್ಲೇ ನಂಗೊಂದಿತ್ತು ಗುರಿ ಇತ್ತು ಅಥವಾ ಛಲ ಇತ್ತು ನಾನು ನಾಟಕ ರಚನೆ ಮಾಡ್ಕೆ ಅಂತ ಹೇಳಿ ಅಂದಾಗ ಎಷ್ಟು ನಾಟಕಗಳು ನಿಮ್ಮಿಂದ ರಚಿತವಾದು ಹಾಗೆ ಆ ನಾಟಕ ರಚನೆಗೆ ಸ್ಫೂರ್ತಿಯಾದ ಎಲ್ಲಿ ಅಲ್ಲಿ ಒಂದು ನಿಮಗೆ
3: ನಾಟಕ
2: ಬರಿಬೇಕಂತಿತ್ತು, ಬಟ್ ಬರಿಬೇಕಂತಿದ್ರು ಕೂಡ ಅದಕ್ಕೊಂದು ಪೂರಕ ವಾತಾವರಣ ಸಿಕ್ಕಕ್ಕಾತ್ತಲ್ಲ, ಆ ವಾತಾವರಣ ಎಲ್ಲಿ ಸಿಕ್ತು?
3: ನಾನಂದ್ರೆ ನಾಟಕ ಕಡೆಗೆ ಬರೀಲಿಕ್ಕೆ ಫಸ್ಟ್ ನನ್ನಲ್ಲಿ ಹಠ ಇತ್ತು, ಬರೀಲೇಬೇಕು ನಾನು ನಾಟಕ. ನಮ್ಮಲ್ಲಿ ನಾ ಹೇಳ್ದಂಗೆ ಯುವಶಕ್ತಿ ಮಿತ್ರ ಮಂಡಳಿ ತಲೆ ರಂಜಿತ್ ಕುಮಾರ್ ಶೆಟ್ಟಿ, ಈಗ ಹಟ್ಟಿ ಅಂಗಡಿ ಮೇಳದ ಯಜಮಾನರು, ರಂಜಿತ್ ಅವರು ಪ್ರತಿ ವರ್ಷ ಒಂದು ವಾರ್ಷಿಕೋತ್ಸವಕ್ಕೆ ನಾಟಕ ಬರಿತಿದ್ರು. ಆ ಟೈಮಿಗೆ ನಾವೆಲ್ಲ ಒಂದು ಸಹಪಾಠಿಗಳು ಅಂದ್ರೆ ಒಂದು ಇದ್ರಲ್ಲಿ ಕೆಲಸ ಮಾಡ್ತಿತ್ತು. ನಂದು ನಾ ಡಾನ್ಸ್ ಕಲ್ಸಿದ್ದೆ, ಅವ್ರು ನಾಟಕ ಎಲ್ಲ ಬರೀದ್ರು. ಆ ಟೈಮಿಗೆ ನಮ್ದು ಒಂದು ಸ್ತ್ರೀಶಕ್ತಿ ಮತ್ತೆ ಯುವತಿ ಮಂಡಲದ ಒಟ್ಟಿಗೆ ಸೇರಿ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಒಂದು ಹಮ್ಕಂತ. ಅವಾಗ ಎಂತ ಮಾಡುದು, ನಾಟಕ ಬರೀ ನಾಟಕ ಬರೀ. ನಮ್ಮ ಟೀಚರ್ ಭವಾನಿ ಎಸ್ ಆಚಾರ್ಯ ಅಂತ, ಮತ್ತೆ ಅವ್ರ ಗಂಡ ಶ್ರೀನಿವಾಸ ಆಚಾರ್ಯ ಅಂತೇಳಿ, ಅವರೆಲ್ಲ ತುಂಬಾ ಜನ, ರಂಜಿತ್ ಅವರೆಲ್ಲ ಸೇರಿ, ನೀನ್ ಬರೀ ನಾಟಕ ಬರೀ, ನಿನ್ ಕೈಲಿ ಆಗತ್ತೆ ಅಂತ ಹೇಳಿ. ಅವಾಗ ಕೂತ್ಕೊಂಡು ಬಂದು ಫಸ್ಟ್ ನಾಟಕವೇ ಎಣಿಸಿದ್ದೊಂದು ಆದ್ದೊಂದು ಅಂತ ಹೇಳಿ.
2: ಹೌದು,
3: ಒಂದ್ 4 ಗಂಟೆಯ ನಾಟಕ ಅದು. ಫಸ್ಟ್ ಈ ನಾಟಕ ಎಂತ ಅಂತ ಗೊತ್ತಿಲ್ಲ ಆ ಟೈಮ್, ಅಂದ್ರೆ ನಾಟಕ ನೋಡ್ತೇವೆ ಎಲ್ಲ, ನಾವು ಬರೋದೇ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ಅದ್ರಲ್ಲಿ ನಾನೇ ರಚನೆ ಮಾಡಿ ನಾನೇ ಫಸ್ಟ್ ನಿರ್ದೇಶನ ಮಾಡಿದೆ, ಮತ್ತೆ ನಾಯಕಿಯಾಗಿ ನಾನು ಅಭಿನಯಿಸಿದೆ. ಅದೇ ನಾಟಕ ಕಳೆದ ವರ್ಷ ನಾನು ಹಟ್ಟಿ ಅಂಗಡಿ ಮಾಡಕ್ಕೆ ಪ್ರೇಮಾಕ್ಷಿ ಅಂತೇಳಿ ಪ್ರಸಂಗ ಮಾಡಿಕೊಟ್ಟಿದೆ ಅದೇ ನಾಟಕ. ಅದೇ ಕತೆ ಬಹಳಷ್ಟು ಆಯ್ತು ಆ ಪ್ರಸಂಗ ಕೂಡ. ಆ ನಾಟಕ ಕೂಡ ಆ ಟೈಮಿಗೆ ತುಂಬಾ ಒಳ್ಳೆಯದಲ್ಲ. ಅದಂತರ ಎರಡು ಪ್ರಯೋಗದ ಪಡುಕೆರೆ ಬೇರೆ ಒಂದು ಯುವಕ ಮಂಡಲ ಬಿಜೆಡಿ ಹತ್ರ ಯಾವ್ದೋ ಒಂದು ಯುವಕ ಮಂಡಲದವ್ರು, ನಂಗೆ ನೆನಪಿಲ್ಲ ಸರಿಯಾಗಿ, ಮಾಡಿದ್ರ ಆ ನಾಟಕ
2: ನೋಡಿ ಮಾಡಿದ್ರ. ಅದು ಫಸ್ಟ್ ನಾಟಕ ಯಶಸ್ವಿ ಆಯ್ತು. ಅದ್ರ ಮೇಲೆ
3: ಅದೇ ಮಹಿಳೆಯರನ್ನೇ ಹಾಕೊಂಡು,
2: ಹೌದು,
3: ಜೆಂಟ್ಸ್ ಕ್ಯಾರೆಕ್ಟರ್ ಕೂಡ ಮಹಿಳೆಯರ ಹತ್ರ ಮಾಡಿಸಿ ಒಂದು ನಾಟಕ ಮಾಡಿದ್ರು.
2: ಅದು ಒಂದ್ ಸಾಹಸವೆ ಅಂತ
3: ಹೇಳಿ,
2: ಯಾಕಂದ್ರೆ ಈಗ ಮಹಿಳೆಯರು ಎಷ್ಟು ಹೊರಗೆ ಬರ್ತಾ
3: ಇದ್ರೆ, ಒಂದು ಕಾರ್ಯಕ್ರಮ ಮಾಡುದು ಒಂದು ಸುಲಭದ ವಿಷಯ ಇರ್ಲಿಲ್ಲ ಆ ಟೈಮ್ ಅಲ್ಲಿ. ಕಾರ್ಯಕ್ರಮ ಮಾಡುದು
2: ಆಮೇಲೆ ಅದು ಹಾಗೆ ಬರೆಯುದು ಮುಂದೆ.
3: ಆಮೇಲೆ ವರದಕ್ಷಿಣೆ ಅಂತ ಒಂದು ಬರ್ದೆ, ಯಾರು ಕೆಟ್ಟವರು ಅಂತ ಬರ್ದೆ, ಯಾರ ಹೂ ಯಾವ ಮುಡಿಗು ಯಾರ ಮುಡಿಗು ಅಂತೇಳಿ ಹಾಗೆ ಬರಿತಾ ಹೋದೆ. ನಮ್ಗೆ ನಾನು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ, ಆ ಸಂಸ್ಥೆಯಲ್ಲೂ ಸಣ್ಣ ಪುಟ್ಟ ನಾಟಕಗಳು ಪ್ರಹಸನಗಳು ಅಂತದೆಲ್ಲ ಸಿಕ್ಕಾಪಟ್ಟೆ ಬರ್ದಿದ್ದೇನೆ. ಆಮೇಲೆ ಈಗಿತ್ತಲೆಗೆ ಅಂತ ಹೇಳಿದ್ರೆ, ಈಗ 3 ವರ್ಷದಿಂದ ಕಂಟಿನ್ಯೂ ನಮ್ಮಲ್ಲಿ ಶಾಲಾ ಶತಮಾನೋತ್ಸವ ಆಯ್ತು, ಅಲ್ಲಿ ಮಾತೃವತ್ಸಲ್ಯ ಅಂತ ಕೊಟ್ಟೆ ಒಂದು ನಾಟಕ. ಅದು ಕೂಡ ನಾವು 10 ಜನ ಶಾಲೆಯ ಶತಮಾನೋತ್ಸವ ಒಕ್ಕಡಿ ಶಾಲೆ ಶತಮಾನೋತ್ಸವದಲ್ಲಿ ಮಾತೃವತ್ಸಲ್ಯ ಅಂತ ಮಾಡಿದೆ. ಅದು ಒಳ್ಳೆ ಇತ್ತು ನಾಟಕ. ಒಂದು 10 ಜನ ನಾವು ಮಹಿಳೆಯರ ಸೇರಿ ಮಾಡಿದ ನಾಟಕ. ಅದು ನಾಟಕ ನೋಡಿ ನಂಗೆ ನಮ್ಮ ಚೌತಿಯಲ್ಲಿ ಕಳೆದ ವರ್ಷ ನಾಟಕ ಕರೆದ್ರು. ಅಲ್ಲಿ ಹೆತ್ತವರ ಕೂಗು ಅಂತೇಳಿ ನಾವು ಜೆಂಟ್ಸ್ ಲೇಡೀಸ್ ಎಲ್ಲ ಒಟ್ಟು ಸೇರಿ ನಾವು 23 ಜನ ಇದ್ದೇವೆ ತಂಡದಲ್ಲಿ. 20 ಜನ ನಾವು ವಿಜಯ ರಾಘವೇಂದ್ರಾಚಾರ್ಯವರ ನಿರ್ದೇಶನದಲ್ಲಿ ಮಾಡಿದೆವು.
2: ಪ್ರಸ್ತುತ ಆ ತಂಡ ಈಗಲೂ ಇದೆಯಾ?
3: ಹೌದು ಹೌದು, ನಮ್ದು ಕಲಾಪ್ರಿಯ ನಾಟಕ ತಂಡ ಒಕ್ವಾಡಿ ಅಂತೇಳಿ. ಮೊನ್ನೆ ಚೌತಿಗೆ ಒಂದು ನಾಟಕ ಮಾಡಿದ್ದೇವೆ
2: ಒಕ್ವಾಡಿಯಲ್ಲಿ.
3: ಹೌದು,
2: ಅಲ್ಲಿ ಗಣೇಶೋತ್ಸವ
3: ಗಣೇಶೋತ್ಸವದಲ್ಲಿ ಪ್ರತಿ ವರ್ಷ ನಾಟಕ ಮಾಡ್ತೇವೆ.
2: ಅಂತೂ ಹೀಗೆ ನಾಟಕಗಳು ಎಷ್ಟು, ಸುಮಾರು
3: 14ನೇ ನಾಟಕ ಇದು ನಂದು.
2: 14ನೇ
3: ನಾಟಕ. ಹೌದು,
2: ನಟನೆ ಜೊತೆಗೆ ನಿರ್ದೇಶನ.
3: ಹೌದು, ಈಗ 2 ವರ್ಷದಿಂದ ಈ ಚೌತಿಯಲ್ಲಿ ನಡೆದ ನಾಟಕವನ್ನ ವಿಜಯ ರಾಘವೇಂದ್ರ ಆಚಾರ್ಯ ಅಂತೇಳಿ ಅವ್ರು ನಿರ್ದೇಶನ ಮಾಡ್ತಾ ಇದ್ರು. ಸೊ ಎಲ್ರಿಗೂ ಒಟ್ಟಿಗೆ ನಾವೊಂದು
2: ಮೂಲ ಬರವಣಿಗೆ
3: ಕತೆ ನನ್ನ.
2: ಅದು ಆ ರೀತಿ ನಾಟಕ ಆಯ್ತು, ನೃತ್ಯ ಆಯ್ತು, ಹಾಗೆ ಪ್ರಸಂಗ ಯಕ್ಷಗಾನ ಪ್ರಸಂಗ ಕರ್ತೆ ಕೂಡ. ಹೌದು, ಅಂಬಿಕಾ ಪೂಜಾರಿ ಒಕ್ವಾಡಿ ಅಂತ ತುಂಬಾನೇ ಫೇಸ್ಬುಕ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗತ್ತೆ ಪ್ರಸಂಗಗಳನ್ನ, ಪ್ರಸಂಗ ಕರ್ತೆ ಅಂತ ಹೇಳಿ ಗುರುತಿಸಿಕೊಂಡವರು ಕೂಡ. ಹೌದು, ಹಲವಾರು ಮೇಳಗಳಿಗೆ ನೀವು ಪ್ರತಿ ವರ್ಷ, ಈ ವರ್ಷ ಕೂಡ ಒಂದೆರಡು ಪ್ರಸಂಗಗಳನ್ನ ಕೊಟ್ಟಿದ್ರಿ, ಪ್ರತಿ ವರ್ಷ ಕೊಡ್ತಾ ಇದ್ರಿ. ಈ ಪ್ರಸಂಗ ಬರಿಬೇಕು ಅನ್ನುವಂತ ಒಂದು ಆಲೋಚನೆ ಹೇಗುಟ್ಕಂತ ವಿಶೇಷ ಕಾಣತ್ತ ನಂಗಿದು ಬರೀಕೆ, ಯಾಕಂದ್ರೆ ಎಲ್ಲರೂ ಈ ಕುಣಿತ ಕಾಂಬಾಗ ಹಾ ನಾನೊಂದು ಕುಣಿಕ್ ಅಂತೇಳಿ ಅನ್ಸುತ್ತೆ. ಇಲ್ಲ ಭಾಗವತಿಗೆ ಯಾರು ಮಾಡ್ತೀನಿ, ನಾನೊಂದು ಭಾಗವತರ ಐಕಂದೇಳಿ ಒಂದು ಆಸೆ
3: ನಮ್ಮಲ್ಲಿ ಕಳಿಸುವಂತ
2: ಬರೆಯುವುದು ಯಾರಿಗೆ ಕಣ್ಣು ತೋರುದಿಲ್ಲ. ಆ ರೀತಿ ಕುಣಿತವೋ ಭಾಗವತಿಗೆಯೋ ಚಂಡಿಯೋ ಮೊದ್ಲು ಎಲ್ಲ ಎದುರು ತೋರುತ್ತ, ಅದಿಷ್ಟು ನಾ ಆಯ್ಕಂದ್ ಯಾವ ಮಕ್ಳು ಅವರು ಕೇಂದ್ರ ಹೇಳ್ತಾರೆ ಬರೀಕ್ ಅಂತೇಳಿ ಯಾರು
3: ಸಣ್ಣದಿಂದ ನಂಗೆ ಬರವಣಿಗೆನೆ ಇಂಟ್ರೆಸ್ಟ್. ಸೊ ಇದು ನೋಡುವ ಇದು ಕತೆ ಹೀಗೆ ಬಂದ್ ಸಣ್ಣದಿಂದನೇ ಕಲ್ಪನೆ ಮಾಡ್ಕೊಳ್ತಿದ್ದೆ, ಇದು ಹೀಗೆ ಬಂದ್ರೆ ಹೀಗಾಗ್ತಿತ್ತೇನೋ, ನಾನು ಬರ್ದಿಲ್ಲ ಕೊಡ್ಬೋದಿತ್ತೇನೋ ಅಂತ ಹೇಳ್ಕೊಂಡು.
2: ಬಹುಶಃ ಕತೆಗೆ ಕಲ್ಪನಾ ಶಕ್ತಿ ಹೆಚ್ಚು ಅಲ್ದ, ಕತೆ ಅಂದ್ರೆ ಹಾಗೆ ಕಲ್ಪಿಸಿ ಬರೆಯುವಂತ ಕಲ್ಪನಾ ಶಕ್ತಿ ಜಾಸ್ತಿ ಇದ್ರೆ ಅದು ಬರಲಿಲ್ಲ. ಹಂಗೆ ಈಗ ಬರೀಕಂತ ಹೊರಟಾಗಿ ಎಲ್ಲಿ ಅವಕಾಶ ಸಿಗ್ತಿದೆ ಈಗ ಫಸ್ಟ್ ಆಗಿ
3: ಪ್ರಸಂಗ? ನಾನು ಫಸ್ಟ್ ಪ್ರಸಂಗ ಬರೆದದ್ದು ಪ್ರೇಮ ಸಂಘರ್ಷ ಅಂತೇಳಿ ಸೌಕೂರ್ ಮೇಳಕ್ ಕೊಟ್ಟೆ.
2: ಈಗ ನೀವು ಬರೆದು ಕೊಟ್ರೆ ಹೊಸದಾಗಿ ನೀವು ಬರೆಯುದು, ಆಗ ಅವ್ರು ಒಪ್ಪಿದ್ರು ಅದನ್ನ ತಕೊಂಬಾಗ?
3: ಅದು ಹೌದು, ಒಪ್ಪಿದ್ರು ಮೇಳದ ಯಜಮಾನರಂತ ಕಿಶನ್ ಹೆಗಡೆ ಅವರು. ಇವತ್ತಿಗೂ ಕೂಡ ಅವ್ರು ನಂಗೆ ಸಂಪೂರ್ಣ ಸಹಕಾರ ನೀಡಿದ್ರು, ನನ್ನ ಪ್ರಸಂಗಗಳು ಅವ್ರ ಮೇಳದಲ್ಲಿ ಆಗ್ತಾ ಉಂಟು. ಫಸ್ಟ್ ಪ್ರಸಂಗ ನನ್ನ ಕತೆ
2: ಬಹುಶಃ ಸ್ಕ್ರಿಪ್ಟ್ ಓದತ್ತ ಅವರಿಗೆ
3: ಕತೆ ಇದ್ ಮಾಡಿ ದೇವದಾಸ್ ಈಶ್ವರ ಮಂಗಲ್ ಅವರು ಪದ್ಯ ಬರ್ದಿ. ಈಗ ನನ್ನ ಪ್ರಸಂಗಗಳಿಗೆ ನಾನು ಪದ್ಯ ಬರಿತಾ ಇಲ್ಲ, ಬೇರೆಯವ್ರು ನಾವು ಒಂದೆರಡು ಪದ್ಯ ಬರಿತೇನೆ, ಆದ್ರೆ ಸಂಪೂರ್ಣ ಪದ್ಯವನ್ನು ನಾನು ಯಾವುದೇ ಪ್ರಸಂಗಗಳಿಗೆ ಬರೀಲಿಲ್ಲ. ದೇವದಾಸ್ ಈಶ್ವರ ಮಂಗಲ್ ನನ್ನ ಗುರುಗಳಂತೇಳಿ ಹೇಳ್ಬೋದು ಅವರನ್ನ. ಫಸ್ಟ್ ಇಂದ ನಂಗೆ ಇದ್ ಮಾಡ್ಕೊಟ್ರು. ಕತೆ ಬರೆದ್ಮೇಲೆ ನಮ್ ಮಹಾಬಲೇಶ್ವರ್ ಭಟ್ಕೆಯಾದಿಗೆ ಹಾಸ್ಯಗಾರರು ಸಾಲಿಗ್ರಾಮ್ ಮಂಡ, ಅವರು ಮತ್ತೆ ಅವ್ರ ಹೆಂಡತಿಯ ಸಪೋರ್ಟ್ ನಂಗೆ ಬಹಳಷ್ಟು ಇತ್ತು. ಅಂದ್ರೆ ನಾ ಕತೆ ಬರೆದು ಅವ್ರ ಹತ್ರ ಪುಸ್ತಕೊಂಡೋಗಿ ಅವ್ರು ಅದನ್ನ ಯಕ್ಷಗಾನಕವಾಗಿ ಅದನ್ನ ಸೆಟ್ ಮಾಡಿ ನಂಗೆ ತುಂಬಾ ಸಲಹೆ ಕೊಡುದು
2: ಅವರು.
3: ಲೋಪದೋಷಗಳಿದ್ರೆ ಮತ್ತೆ ಯಕ್ಷಗಾನಕ್ಕೆ ಏನ್ ಬೇಕು, ಯಾವ್ದು ಕೆಲವು ಸಲ ಸನ್ನಿವೇಶಗಳ ಆಚೆ ಈಚೆ ಎಲ್ಲವೂ ಆಗ್ತದೆ, ಇದು ಹೀಗೆ ಇದು ಹೇಗೆ ಅಂತ ಅವ್ರು ನಂಗೆ ತುಂಬಾ
2: ಮಾರ್ಗದರ್ಶನ.
3: ಪ್ರತಿ ಪ್ರಸಂಗ ಅವರ ಮಾರ್ಗದರ್ಶನದಲ್ಲಿ ಆಗ್ತದೆ, ಹಾಗಾಗಿ ಬಹುಶಃ ಬೇಗ ಒಂದ್ ಸ್ವಲ್ಪ ಎಲ್ಲ ಮೇಳಗಳಿಗೆ ರೀಚ್ ಆಗ್ಲಿಕ್ಕೆ ಆಯ್ತು.
2: ಜನರ
3: ಅನುಭವಿ ಕಲಾವಿದರ ಅವ್ರ ಗಂಡ ಹೆಂಡತಿ ಇಬ್ರು ಕೂಡ ನಂಗೆ ಬಹಳ ಪ್ರೋತ್ಸಾಹಕರು. ಖಂಡಿತ ನನ್ನ ಯಶಸ್ಸಿನ ಹಿಂದಿರುದು
2: ಯಾರೇ ಆಗ್ಲಿ ಮುಂದ್ ಹೋಗ್ತಾ ಇದ್ರೆ ಅವರಿಗೊಂದು ಬೆನ್ನು ತಟ್ಟುವವರು ಅಥವಾ ಅವ್ರ ಒಂದು ಗೊತ್ತಿರುವುದಿಲ್ಲ. ಈಗ ಹೊಸ ಒಂದು ನಾವೇನೋ ಒಂದು ಇದಕ್ಕೆ ಹೊರಟಾಗ ಪೂರಾ ಆಲೋಚನೆಗಳು ನಮ್ಮ ಹತ್ರ ಏನೋ ಆಲೋಚನೆ ಸ್ವಲ್ಪ ಮಾಡಿ ಅದಕ್ಕೆ ಹೀಗೆ ಅಥವಾ ಆ ಒಂದು ಚೌಕಟ್ಟಲ್ಲೇ ಹೋಯ್ಕು ಅಥವಾ ಇದೇ ತರ ಹೋಗ್ಬೇಕಂತ ಮಾರ್ಗದರ್ಶನ ಕೊಡೋರು ಒಬ್ಬರಿದ್ರೆ ಹಾಗೆ ಅಲ್ಲ, ಗುರಿ ಮುಂದಿರ್ಬೇಕಂತೆ, ಗುರು ಹಿಂದಿರ್ಬೇಕು, ಹಾಗೆ ಗುರು ಒಬ್ಬ ಬೇಕೇ ಆಗತ್ತೆ. ಅಂತಹ ಗುರುಗಳು ಕೂಡ ನಿಮ್ಗೆ ಸಿಕ್ಕಿದ್ ಒಂಥರ ಅದೃಷ್ಟವೇ ಅಂತ ಹೇಳಿ. ಅಂದ್ರೆ ಯಾವತ್ತೂ ಅಷ್ಟೇ ಕಲಾದೇವಿ ಹಾಗೆ ಅಂಬ್ರಲ್ಲ, ಎಲ್ಲ ಹೋತಿದ್ರೆ ಮಾಡುವ ಮನ್ಸಿದ್ದವರಿಗೆ ಹೆಂಗಾರು ಒಂದು ಸಹಕಾರ ಕೊಡ್ತಲ್ಲ ಅಂಬ್ರ, ಹಾಗೆ ನಿಮ್ಗೂ ಕೂಡ ಈ ತರ ಸಹಕಾರ ಸಿಗ್ತಾ ಹೋಯ್ತು. ಪ್ರಸಂಗ ರಚನೆ ಮಾಡ್ತಾ ಹೋದ್ರಿ, ಅದಕ್ಕೆ ಮಾರ್ಗದರ್ಶನ ಇವರೆಲ್ಲ ಕೊಟ್ರು. ಈಗ ಪ್ರಸಂಗ ಕೂಡ ನೀವ್ ಹೇಳಿದ್ರೆ ಫಸ್ಟ್ ಸೌಕೂರ್ ಮೇಳಕ್ಕೆ,
3: ಸೌಕೂರ್ ಮೇಳಕ್ಕೆ ಎರಡನೇ ವರ್ಷಕ್ಕೂ ಪ್ರಳಯಾಂತಕ್ಕೆ ಅಂತ ಬರ್ದೆ, ಅದು ಸೌಕೂರ್ ಮೇಳದಲ್ಲೂ ಆಯ್ತು. ನನ್ನ ಅದೃಷ್ಟವೇನೋ ಅದು ಆ ವರ್ಷ ಸಾಲಿಗ್ರಾಮ ಮೇಳದಲ್ಲಿ ಎರಡು ಪ್ರಯೋಗ ಆಯ್ತು. ಬಹುಶಃ ನನ್ ಕನಸು ಅದು ಸಾಲಿಗ್ರಾಮ ಮೇಳ ಅಂದ್ರೆ ನಂತರ
2: ಪೆರಡೂರು ಸಾಲಿಗ್ರಾಮ ಅಲ್ಲ ಅಂದ್ರೆ ಒಂಥರ ಒಂದು ಕ್ವಾಲಿಟಿ ಮೇಳೆ
3: ಅದಾಗಿತ್ತು. ಅಂದ್ರೆ ಸಾಲಿಗ್ರಾಮ ಮೇಳಕ್ಕೆ ನಾನು ಪ್ರಸಂಗ ಕೊಡಕು ಆ ದೊಡ್ಡ ಡೇರೆ ಮೇಳ ಸಣ್ಣದಿಂದ ನಮ್ ಕಲ್ಪನೆ ಗೊತ್ತಾಯ್ತಾ. ಯಾಕಂದ್ರೆ ಆ ಟೈಮಿಗೆ ನಾವು ಒಂದು 10 ರೂಪಾಯಿ ಒಟ್ಟು ಮಾಡ್ಕೊಂಡು ಆ ಮೇಳದ ಆಟಕ್ಕೋಸ್ಕರ ಹೋಗುವಂತ ಸಮಯ ಯಾವಾಗೆಲ್ಲ ನಮ್ ಕಲ್ಪನೆ, ನಾವೊಂದ್ ಕತಿ ಬರ್ದು ಈ ಮೇಳಕ್ ಕೊಡಕು ಅಂತೇಳಿ. ಬಹುಶಃ ಅದು ಆ ವರ್ಷ ನನ್ಗೆ ಇವತ್ತಿಗೂ ನನ್ನ ಪ್ರಳಯಾಂತಕ್ಕೆ ಪ್ರಸಂಗ ನಂಗೆ ಬಹಳ ಅದ್ ಹೇಳ್ಕೊಂಬ್ಕು ಆಗ್ತಿಲ್ಲ, ಅಷ್ಟು ಖುಷಿ ಕೊಟ್ಟದೆ. ನನ್ನ ಕನಸನ್ನು ಈಡೇರಿಸೋದು ಪ್ರಸಂಗ ಅಂತೇಳಿ
2: ಅಂದ್ರೆ ನಾವೇನೋ ಒಂದ್ ಕನ್ಸು ಕಂಡಿರೋ ದೊಡ್ಡ ಮಟ್ಟದ ಕನ್ಸು ಅದು ಈಡೇರಿದಾಗ ಬಾಯಿಗೆ ಅನುಭವಿಸಿ ಖುಷಿ.
3: ಆ ಪ್ರಸಂಗ ನಡೆದಿದ್ವಿ, ಓ ನಾ ಸಾಲಿಗ್ರಾಮ ಮೇಳಕ್ಕೆ ಪ್ರಸಂಗ ಕೊಟ್ಟ ನನ್ನ ಸಣ್ಣದಿಂದ
2: ಪ್ರಸಂಗ ನಾನೇ ಕೊಟ್ಟ ಪ್ರಸಂಗ ಹೆಂಗ ಅನ್ಸುತ್ತ,
3: ಈಗಲೂ ಒಂಥರ
2: ಒಂದು ಖುಷಿ ಇರುತ್ತಲ್ದ. ಆ ಖುಷಿಯನ್ನ ನೀವು ಅನುಭವಿಸಿದ್ರೆ ಆ ಖುಷಿ ಹೇಳು ಬತ್ತಿಲ್ಲ. ಈಗ ಕೆಂಬರಿ ನಾವು ಹೇಳಕ್ ಬಿಟ್ರೆ ಅದ್ರ ನಮ್ಮ ಒಳಗಾದ ಖುಷಿನ ನಾವೇ ಅನುಭವಿಸ್ಕಲ್ಲ, ಅಷ್ಟು ಖುಷಿ ನಿಮಗೆ ಈ ಕಲೆ.
3: ಅದಕ್ಕೆ ಧನ್ಯವಾದ ಮೇಳದ ಯಜಮಾನರಾದಂತ ಕಿಶನ್ ಹೆಗಡೆ ಅವರಿಗೆ ಹೇಳ್ಬೇಕು, ಅವರು ನಂಗೆ ತುಂಬಾ ಸಪೋರ್ಟಿವ್ ಆಗಿ. ಅದ್ರ ಮೇಲೆ ಹಟ್ಟಿ ಅಂಗಡಿ ಮೇಳಕ್ ಕೊಟ್ಟೆ, ಮೆಕ್ಕೆ ಕಟ್ಟು, ಆಮೇಲೆ ಸೌಕೂರು ಮಡಾಮಕ್ಕಿ ಮೇಳಕ್ ಕೊಟ್ಟಿದ್ದೆ. ಸಾಲಿಗ್ರಾಮ ಮೇಳ ಕಳೆದ ವರ್ಷ ಪ್ರೇಮ ಪಂಚಮಿ ಅಂತೇಳಿ ಎರಡನೇ ಪ್ರಸಂಗವಾಗಿ ಸಾಲಿಗ್ರಾಮ ಮೇಳದೆಲ್ಲ ಆಗಿತ್ತು. ಅದು ಕೂಡ ನಂಗೆ ಖುಷಿ.
2: ಒಂದ್ ಕೂಕಂಡಿ ಯೋಚನೆ ಮಾಡುದು, ಇಷ್ಟಪಲ್ಲ ಪ್ರಸಂಗ ಬರಲ್ಲ, ಯೋಚನೆ ಹೆಂಗ್ ಬತ್ತ ಅಂತ ಹೇಳಿ ನಂಗೆ ಈಗ ಯೋಚನೆ ಆದ್ರೆ. ಈಗ ಪ್ರೇಮಾಕ್ಷಿ, ಪ್ರೇಮ ಪಂಚಮಿ,
3: ಪ್ರೇಮ ಪಂಜರ,
2: ಪ್ರೇಮ ಪಂಜರ, ಹಿಂಗೆ ಸುಮಾರು
3: ಪ್ರಳಯ
2: ಅಂತಕಿ ಅಂದ್ರೆ ಇದು ಸಾಮಾಜಿಕ ಕಥೆಯಲ್ಲೇ ಬತ್ತ.
3: ಹೌದು, ಸಾಮಾಜಿಕ ಕತೆ. ನಾನು ಪ್ರತಿ ಪ್ರಸಂಗ ಯಾವುದೇ ಪ್ರಸಂಗ ಒಂದು ಕಥೆಯನ್ನ ಫುಲ್ ತುಂಬಾ ಅದನ್ನ ಕಲ್ಪನೆ ಮಾಡಿ ಮಾಡೋದು, ಎಂಡ ಕತೆ ಎಂಡವರೆಗೆ ಒಂದು ಕಲ್ಪನೆ ಮಾಡಿ ನನ್ನ ಇಡೀ ಪಿಕ್ಚರ್ ಆ ಪ್ರಸಂಗದ ತಲೆಗೆ ಬಂದ ಮೇಲೆ ಬರೀಲಿ ಕೂತ್ಕೊಂಡು ಕೂತ್ಕೊಂಡ ಮೇಲೆ ಬರೆಯುವುದು, ಬರೀಲಿ ಕೂತ್ ಮೇಲೆ ಆಲೋಚನೆ
2: ಆಲೋಚನೆ ಅಲ್ಲ, ಮೊದ್ಲೇ ಹೀಗೆ ಬರ್ಬೇಕು,
3: ಈ ದೃಶ್ಯ ಹಿಂಗ್ ಬರ್ಕ, ಈ ಕತೆ ಹಿಂಗ್ ಬರ್ಕ, ಆ ಕತೆ ಎಂಡ್ ಆದ್ಮೇಲೆ ನಾ ಬರೀಲಿ ಕೂತ್ಕೊಳ್ಳು. ಆ ಬರೀಲಿ ಕೂತ್ ಮೇಲೆ ಸೆಟ್ ಒಂದ್ಸಲ ಸೆಟ್ ಆದ್ಮೇಲೆ ಮತ್ ಪುನಃ ಅದನ್ನ ತೆಗೆದು ಮತ್ತೇನೋ ಬರ್ತದೆ.
2: ಸುಮಾರು ಎಷ್ಟು ದಿನ ಬೇಕಾತ ಇದು ದಿನ ಬೇಕು
3: ಬರೀಲಿ ಕೂತ್ಕೊಂಡ್ರೆ ಅಂದ್ರೆ ಪದ್ಯ ನಾ ಬರುದಲ್ಲ, ಕತೆ ಮಾತ್ರ ಹೇಳ್ಕೊಡೋದು. ಹಾಗಾಗಿ ನಾನು ಸಾಧಾರಣ ಒಂದು ವಾರ ಆರು ತಕೊಳ್ತೇನೆ ಅಂದ್ರೆ ನಂಗೆ ಅದು ಸರಿ ಆತಿಲ್ಲ.
2: ಈಗ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಮಾತೋ ಏನೋ,
3: ಇನ್ನೊಂದು ಮೇಳದ ಕಲಾವಿದರಿಗೆ ಅನುಗುಣವಾಗಿ ವೇಷಗಳನ್ನ ಕೊಡ್ಕ. ಈಗ ಯಾವ ಮೇಳ ಕೊಡುತ್ತ ಅಂತ ಹೇಳಿದ್ಮೇಲೆ ಅಲ್ಲಿ ಯಾರು ಕಲಾವಿದರಿದ್ರು ಅವರ ಇದೆಷ್ಟು, ಎಲ್ಲ ಕಲಾವಿದರಿಗೂ ತೃಪ್ತಿ ಆಯ್ಕೋ, ಎಲ್ಲರಿಗೂ ಕೆಲಸ ಇರ್ಬೇಕು, ವೇಷ ಹಂಚೋದು ಕೂಡ ಇದಿರುತ್ತೆ.
2: ಅದಕ್ಕೆ ಸರಿ ಯಾವ ಮೇಳದಲ್ಲಿ ಕೇಳಿದ್ರು ಅದಕ್ಕೆ ಸರಿಯಾಗಿ
3: ಆ ಮೇಳದ ಕಲಾವಿದ್ರ ಅನುಗುಣ ಕತೆ ಬರೀಕ.
2: ಕೆಲವು ಮೇಳದಲ್ಲಿ ಮೂರ್ನಾಲ್ಕು ಕಲಾವಿದರು ಒಳ್ಳೆ ಕಲಾವಿದರು,
3: ಹೌದು ಅವ್ರಿಗೆ ಪಾತ್ರ
2: ಒಳ್ಳೆ ಪಾತ್ರವೇ ಅಲ್ಲಿ ನಾಲ್ಕು ಪಾತ್ರವನ್ನ ನೀವು.
3: ಈಗ ಒಂದ್ ಮೇಳದಲ್ಲಿ 10-15 ಜನ 20 ಜನ ಕಲಾವಿದರು ಇದ್ರು ಅಂತ ಹೇಳ್ರು, ಎಲ್ರಿಗೂ ಸ್ವಲ್ಪ ಕೆಲಸ ಬರ್ಕಿಲ್ದ್ರೆ ಒಬ್ಬ ಕಲಾವಿದ್ರಿ ಕೆಲಸ ಬಂದು ಒಬ್ರಿಗೆ ಬರ್ಲಿಲ್ಲ ಅಂದ್ರೆ ಬೇಜಾರಾಗ್ತ. ಅವರಿಗೂ
2: ಅಷ್ಟು ಪಾತ್ರಗಳನ್ನ
3: ರಂಗದಲ್ಲಿ ಬಳಕೆ ಮಾಡ್ಕೊಳಕ್
2: ಅದಕ್ಕೆ ಸರಿಯೇ ಕತೆ
3: ಮತ್ತೆ ಇಲ್ದಿರು ಮತ್ತೆ ಕಡೆ ಕಡಿಮೆ ಮತ್ತೊಂಚೂರು ಏನಾದ್ರು
2: ಹೌದು ಹೌದು ಹೌದು ಅಲ್ಲಿ ಅಲ್ಲೇ ಅದೇ ಕಲಾವಿದ್ರು ಹೇಗಿದ್ರು ಕಂಡು ಆ ಕಲಾವಿದ್ರು ಸರಿಯೇ ಬರ್ಕೊಡುವಂತದ್ದು
3: ಈ ವರ್ಷ ಒಂದೆರಡು ಮೂರು ನಾಲ್ಕು ಪದ್ಯವನ್ನ ಬೇಳೂರು ವಿಷ್ಣುಮೂರ್ತಿ ನಾಯ್ಕ ಅವರು ಬರೆದಿದ್ರು ಅವ್ರು ಕೂಡ ನಂಗೆ ತುಂಬಾ ಮಾರ್ಗದರ್ಶನ
2: ಪ್ರಸಂಗಕ್ಕೆ
3: ಹೌದು ಪದ್ಯಗಳನ್ನ ಅವ್ರು
2: ಈ ಪ್ರಸಂಗಕ್ಕೆ ಪದ್ಯ ಈ ಪ್ರಸಂಗ ತುಂಬಾ ಹಿಂಗೆ ಬೇರೆ ಬೇರೆ ಬರ್ದೆ ಅಂತ ಹೇಳಿದ್ರಿ ತುಂಬಾ ಪಾಪ್ಯುಲರ್ ಅಥವಾ ತುಂಬಾ ಹಿಟ್ ಆದ ಪ್ರಸಂಗ ಅಂದ್ರೆ ಯಾವ್ದು ಅಥವಾ ನಿಮಗ್ ಮನ್ಸಿಗೆ ಹಿತ
3: ನನ್ಗೆ ಖುಷಿ ಕೊಟ್ಟದ್ದೇ ನನಗೆ ಹೆಸರು ತಂದು ಕೊಟ್ಟಂತ ಪ್ರಸಂಗ ಇವತ್ತು ಜನ ಗುರುತಿಸೋ ಪ್ರಳಯ ಅಂತಕ್ಕಿ ತುಂಬಾ ಖುಷಿ ಕಳೆದ ವರ್ಷ ಹಟ್ಟಿಂಗಡಿ ಮೇಳದಲ್ಲಿ ಪ್ರೇಮಾಕ್ಷಿ ಕೂಡ ಒಳ್ಳೆ ಆಗಿತ್ತು ತುಂಬಾ ರೆಸ್ಪಾನ್ಸ್ ಇದೆ ಜನರದ್ದು ಆದ್ರೂ ಒಂಥರ ಪ್ರಳಯ ಅಂತಕ್ಕೆ ನಂಗೆ ಇಷ್ಟ ಯಾಕಂದ್ರೆ ನನ್ನ ಕನಸಿನ ಸಾಲಿಗ್ರಾಮ ಹೇಳದಲ್ಲ
2: ಅಲ್ಲಿ ಆಯ್ತು ಅದಕ್ಕೋಸ್ಕರ
3: ಸಣ್ಣ ಕನಸನ್ನ ಈಡೇರಿಸಿದ್ದೇಳಿ
2: ಹಾಗಾಗಿ ಅಲ್ಲಿ ಅಲ್ಲಿ ಆ ವೇದಿಕೆಯಲ್ಲಿ ಸಾಲಿಗ್ರಾಮ ಮೇಳದಲ್ಲಿ ಅದಾಯ್ತು ಅಂದ ಕೂಡ
3: ಖುಷಿ ನಂಗೆ
2: ಅದೇ ಎಲ್ಲಕ್ಕಿಂತ ಬೆಸ್ಟ್ ಅದೇ
3: ನನ್ನ ಕನಸು ಈಡೇರಿತ್ತು ಅಂತ ಹೇಳಿ
2: ಆ ಒಂದು ಖುಷಿ ನಿಮ್ಗೆ ಸಿಕ್ಕಿತ್ತ ಎಷ್ಟು ಇಲ್ಲಿವರೆಗೆ ಎಷ್ಟು ಪ್ರಸಂಗ ಬರ್ತಿದ್ರಿ ಹತ್ತು ಪ್ರಸಂಗ ಆಯ್ತು
3: ಈ ವರ್ಷ ಸೇರಿ ಈ ವರ್ಷ ಸೌಕೂರು ಮೇಳದಲ್ಲಿ ಪಂಜರದ ಗಿಣಿ ಅಂತ ಹೇಳಿ ಪ್ರಸಂಗ ಉಂಟು ಅದೇನು ಬಿಡುಗಡೆ ಆಗ್ಲಿಲ್ಲ ಡಿಸೆಂಬರ್ 31ಕ್ಕೆ ಆಮೇಲೆ
2: ನಾಡಿದ್ಯಾವುದೋ ಒಂದು
3: ಹಾ ಮಡಮಕ್ಕಿ ಮೇಳದಲ್ಲಿ ಆಗ್ತಾ ಉಂಟು ಸ್ವರ್ಣ ಸಿಂಧೂರ್ ಅಂತ
2: ಸ್ವರ್ಣ ಸಿಂಧೂರ್ ಈ ವರ್ಷದ ಪ್ರಸಂಗ
3: ಈ ವರ್ಷದ ಪ್ರಸಂಗ
2: ಮಡಮಕ್ಕಿ
3: ಮೇಳದಲ್ಲಿ ಆಗ್ತಾ ಉಂಟು
2: ಮತ್ತೆ ಹೀಗೆ ಇದು ಪ್ರಸಂಗಕರ್ತೆ ನಾಟಕ ಅದು ಇದೆಲ್ಲ ಜೊತೆಗೆ ಈಗ ಸುಮಾರು ಯುವಕ ಮಂಡಲ ಯುವತಿ ಮಂಡಲ ಹಿಂಗೆ ಹೇಳಿದ್ರಿ ಹಂಗೆ ನೀವು ಸಮಾಜ ಸೇವೆಯಲ್ಲೂ ಕೂಡ ಗುರುತಿಸಿಕೊಂಡಿದ್ರಿ
3: ನಾನು ಈಗ ಒಂದು ವರ್ಷದಿಂದ ಕೆಲವು ಸ್ವಲ್ಪ ಓದು ಅದು ಇದು ಕೆಲವು ಫ್ಯಾಮಿಲಿ ಇದ ಅದರಿಂದ ಸ್ವಲ್ಪ ಹಿಂದೆ ಇದ್ದೆ ಅದಕ್ಕಿಂತ ಮೊದಲು ನಾನು ಉಡುಪಿಯಲ್ಲೇ ಅಲ್ಲೇ ಇದ್ದೆ ನಾನು ಉಡುಪಿಯಲ್ಲಿ ಕೊಡಿ ಮನೆ ಆದ್ರೂ ಉಡುಪಿಯಲ್ಲಿ ಜಾಸ್ತಿ ಇರ್ತಿದ್ದೆ ಅಲ್ಲಿ ಮನೆ ಇತ್ತು ಅಡಿಗೆ ಮನೆಯಲ್ಲಿ ಆ ಟೈಮಲ್ಲಿ ನಾನು ಕೆಲವು ಸಂಸ್ಥೆಗಳಲ್ಲೆಲ್ಲ ನಾನು ಕೆಲಸ ಮಾಡ್ತಿದ್ದೆ ಇವಾಗ್ಲೂ ನಾನಂದ್ರೆ ಸುಮಾರು ವರ್ಷದಿಂದ ಯಾರಿಗೂ ಹುಷಾರಿಲ್ದಿದ್ದವರಿಗೂ ವಿದ್ಯಾಭ್ಯಾಸಕ್ಕೆ ಕಷ್ಟ ಆದವರಿಗೂ ಕೆಲವು ಸಂಸ್ಥೆಗಳಿಂದ ಏನಾದ್ರೂ
2: ಅವರಿಗೆ
3: ಮೊದಲಿಂದವೂ ಇತ್ತು ಸುಮಾರು ವರ್ಷದಿಂದ ಮಾಡ್ತಾ ಇದ್ದೇನೆ ನನ್ನ ಕೈಲಾಗುವಂತ ಸಹಾಯವನ್ನ ನಾನು ಬೇರೆ ಬೇರೆ ಸಂಸ್ಥೆಗಳ ಮುಖಾಂತರ ಮುಟ್ಟಿಸುವ ಕಾರ್ಯ
2: ಮಾಡ್ತ ಅಂತ ಕಾರ್ಯ ನಿರಂತರವಾಗಿ ಮಾಡ್ತಾ ಇದ್ರೆ ಖುಷಿ ಆತ ಈ ಕಡೆ ಕಲೆ ಒಂದಿಷ್ಟು ಮಕ್ಕಳನ್ನ ಹೆಂಗಸರನ್ನ ಅವರಿಗೆಲ್ಲ ಒಟ್ಟಾಕಿ ಅವರಿಗೂ ಒಂದು ವೇದಿಕೆ ಕೊಟ್ಟಂತ ನಾವು ಬೆಳೀತಾ ನಮ್ ಜೊತೆ ಇನ್ನೊಬ್ಬರನ್ನ ಬೆಳೆಸ್ಕಂತ ಹೋಗಂತ ಕೆಲಸ ಅದ್ರ ಜೊತೆ ಸಮಾಜ ಸೇವೆ ಅಂತಂದ್ರೆ ವಿದ್ಯಾಭ್ಯಾಸಕ್ಕಾಗ್ಲಿ ಆರೋಗ್ಯ ಸಮಸ್ಯೆ ಬಂದಾಗ ಖಂಡಿತ ಆ ಹೊತ್ತಿಗೆಲ್ಲ ಒಬ್ರು ಬಂದು ಯಾರಾದ್ರೂ ನಾನಿದ್ದೆ ಅಂತ ಕೈ ಹಿಡಿದ್ರೆ ಬಹುಶಃ ಆ ಖುಷಿ ಅವ್ರಿಗೆ ಆತ್ತಲ್ಲ ಅವ್ರಿಗೆ ಅದಕ್ಕಿಂತ ಬೇರೆ ಸೇವೆ ಮಾಡೋದೇ ಬೇಡ ಅಂತ ಹೇಳಕ್ಕ ವಿದ್ಯೆ ಕಲಿಯುವಾಗ ಎಷ್ಟೋ ಬಡ ಮಕ್ಳು ವಿದ್ಯೆ ಕಲೀಲಿಕ್ಕಾಗದೆ ಯಾರಾದ್ರೂ ನಮ್ಮ ಸಹಕಾರ ಕೊಡೋ ಇನ್ನು ಕೆಲವರಿಗೆ ಏನತ್ತ ಮುಜುಗರ ಇರುತ್ತೆ ಯಾರಾದ್ರೂ ಕೇಳುದಂದ್ರೆ ಮುಜುಗರ ಅಂತ ಸ್ಥಿತಿಯಲ್ಲೆಲ್ಲ ಯಾರಾದ್ರೂ ಹೀಗೆ ನಾವು ಗ್ರಹಿಸಿ
3: ನರ್ಸಿಂಗ್ ಅಲ್ಲಿದ್ರೆ ಈಗಲೂ ನೆನಪು ಮಾಡ್ಕಂತರು
2: ಹೌದು ಈಗ ನೀವು ಈಗ ಕೊಟ್ಟು ಒಂದಿಷ್ಟು ಹೌದು ಬೇರೆ ಬೇರೆ ಕೆಲಸಕ್ಕೆ ಓದಿ ಹೋಗಿರ್ತಾರ ಅವರೆಲ್ಲ ಇವತ್ತು ಕೂಡ
3: ಅಥವಾ
2: ನೀವು ಇಂತ ಕೆಲಸ ಮಾಡೋ ಈಗ ಕೆಲವು ಕಡೆ ನಾನು ಕೇಳಿದ್ದೆ ಈಗ ಯಾರು ಅವರಿಗೆ ಯಾರೋ ಒಂದು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ರು ಅವ್ರು ಓದಿದ್ರು ಓದಿ ಒಂದಿಷ್ಟು ಕೆಲಸಕ್ಕೆ ಸೇರಿದ್ರು ಕೆಲಸಕ್ಕೆ ಸೇರಿದ ಮೇಲೆ ಅವರಿಗೂ ಸಂಬಳ ಬರ್ತದೆ
3: ನಾವು ಹೇಳೋದು ಅಷ್ಟೇನೆ ಅವರನ್ನ ಅದನ್ನ ನಾನು ಮೊದಲಿಂದ ಹೇಳ್ತೇನೆ ಯಾಕಂದ್ರೆ ನಾನು ವೈಯಕ್ತಿಕವಾಗಿ ಕೊಟ್ಟದಕ್ಕಿಂತ ಹೆಚ್ಚು ನಾನು ಬೇರೆಯವರ ಹತ್ರ ತುಂಬಾ ಜನ ಮಕ್ಕಳಿಗೆ ಒಬ್ಬರೊಬ್ಬರಿಗೆ ಒಂದೊಬ್ಬರು ಸ್ಪಾನ್ಸರ್ ಮಾಡಿ ತುಂಬಾ ಮಕ್ಕಳಿಗೆ ಕೊಡ್ತಾ ಇದ್ದಿದೆ ಕೆಲವು ಮಕ್ಕಳು ಅದನ್ನ ಗುರುತಿಸಿಕೊಂಡು ಇವತ್ತಿಗೂ ಬೇರೆ ಮಕ್ಕಳಿಗೆ ಕೊಡ್ತಾರೆ
2: ನಾವು ಕೆರೆಗೆ ಚೆಲ್ಲಿ ಅಂತ ಹೇಳಿ ಸಹಕಾರ
3: ನಮ್ಗೆ ಅಂತ ನೋಡ್ತೀರಿ ಬೇಡ ಇನ್ನೊಂದು ಮಗುವನ್ನ ದತ್ತು ತಕ್ಕಳ್ಳಿ ಅಂತ ಯಾಕಂದ್ರೆ ಒಂದು ತೀರ್ಥಹಳ್ಳಿ ಸೈಡ್ ಒಂದ್ ಎರಡು ಮಕ್ಳು ಇದ್ದಿದ್ರು ಆ ಮಕ್ಳಿಗೆಲ್ಲ ಪಾಪ ತುಂಬಾ ಕಷ್ಟ ಇತ್ತು ಅಂದ್ರೆ ಎಜುಕೇಶನ್ ನಿಲ್ಸಕ್ಕಂತ ಟೈಮಲ್ಲಿ ನಾವು ಒಬ್ಬರನ್ನ ಉಡುಪಿಯರೊಬ್ರು ಸ್ಪಾನ್ಸರ್ ಇದ್ ಮಾಡಿ ಮಾಡಿದ್ವು ಆ ಮಕ್ಕಳೆಲ್ಲ ಮಾಡ್ತಾ ಇದ್ರು ಜಾಬ್ ಅಲ್ಲಿ ಇದ್ರು ಬೆಂಗಳೂರಲ್ಲಿ ಇದ್ ಮಾಡ್ತಾ ಇದ್ರು
2: ಮತ್ತೆ ಈಗ ಈಗ ಅಶಕ್ತರು ಅಂದ್ರೆ ಹುಷಾರಿಲ್ಲ ಅವರಿಗೂ ಎಲ್ಲ ಏನಾದ್ರೂ ಅಂತದ್ದು
3: ಹೌದೌದು ನಾವು ಹೆಚ್ಚಾಗಿ ಮೊದಲು ನಾನು ಹ್ಯುಮಾನಿಟಿ ಟ್ರಸ್ಟ್ ಬೆಳ್ಮಣ್ ಅವ್ರು ಕೂಡ ತುಂಬಾ ಅವರನ್ನು ಕೂಡ ಈ ಸಮಯದಲ್ಲಿ ನೆನೆಸ್ಕೊಳ್ಬೇಕು ಯಾವುದೇ ಅಪ್ಲಿಕೇಶನ್ ತರಲಿ ನಾನು ತಕೊಂಡು ಹೋದ್ರು ಕೂಡ ಅವರು ಪಾಪ ಧನ ಸಹಾಯ ಮಾಡ್ತಿದ್ರು ಕ್ಯಾನ್ಸರ್ ಪೇಷಂಟ್ ಇರ್ಬೋದು ಬೇರೆ ಬೇರೆ ಕಾಯಿಲೆಗಳಿಂದ ಬಂದಂತ ಮಕ್ಕಳನ್ನ ಮನೆ ಕಟ್ಟುವವರಿಗೆ ತುಂಬಾ ಮನೆಯೆಲ್ಲ ಹಾಳಾಗಿದ್ ಮಾಡು ಅವರಿಗೆಲ್ಲ ಹೆಲ್ಪ್ ಮಾಡ್ತಿದ್ರು ಆಮೇಲೆ ದಿನೇಶ್ ಬಾಂಧವ್ಯ ಅಂತ ಅವರು ಕೂಡ ನಮ್ಮೂರಲ್ಲೊಂದು ನಾನೊಂದು ಅಪ್ಲಿಕೇಶನ್ ಕೊಟ್ಟಕ್ಕೆ ನಮ್ಮೂರಲ್ಲೊಂದು ಮನೆ ನಿರ್ಮಾಣ ಮಾಡಿ ಕೊಟ್ಟಿದ್ರು ಅವರ ಟೀಮಿಂದ ಮೀನೋನ್ ಟೀಮಿಂದ ಆ ಟೀಮಲ್ಲೂ ಕೂಡ ನಾನು ಸದಸ್ಯ ಆಗಿದ್ದೇನೆ ಅವ್ರು ತುಂಬಾ ಮನೆಗಳನ್ನ ಹೀಗೆ ಇದ್ ಮಾಡ್ತಾ ಇದ್ರು
2: ಇವತ್ತಿಗೂ ಬಹುಶಃ ಎಂತಾದ್ರೂ ಕಷ್ಟ ಬಂತಂದ್ರೆ ಹತ್ರ ನೆರೆಕೆರೆಯವರು ಹೇಳುದು ನಾನು ಅಂಬಿಕಾ ಇದ್ಲಿ ನಮ್ಗೊಂದ್ ಧೈರ್ಯ ಇತ್ತು ಅಂತೇಳಿ ಹೇಳೋರು ಇದ್ರೆ ಇವತ್ತಿಗೂ ಅಲ್ದ ಖಂಡಿತ ಈಗ ಓದೋದ್ರಲ್ಲಾಗ್ಲಿ ನಾವೇನೋ ಎಡಿತಿಲ್ಲ ಇಲ್ಲ ನಮ್ಮೂರಾಗ ಅಂಬಿಕಾ ಇದ್ಲಿ ಏನಾದ್ರು ಮಾಡಿ ಕೊಡ್ತಾರ ಆ ಒಂದು
3: ಕೆಲವರು ಅಂದ್ರೆ ಅಪ್ಲಿಕೇಶನ್ ಎಲ್ಲ ಇದ್ರು ಫೋನ್ ಮಾಡ್ತರು, ಹಿಂಗಾಯ್ತು ಒಂಚೂರು ಎಂತರು ಮಾಡೋಕ ತುಂಬಾ ಜನ ನೆನಪಿಸ್ಕೊಂಡು ಫೋನ್ ಮಾಡ್ತಾರೆ. ಈಗ
2: ಇವತ್ತಿಗೂ ನಿರಂತರ ನಡೀತಾ ಇತ್ತು.
3: ಎಂತ ಮಾಡುದು ಏನು ಅಂತ ಹೇಳ್ಕೊಂಡು ಕೇಳಲಿಕ್ಕಾದ್ರು ಇದು ಮಾಡ್ತರು.
2: ಖಂಡಿತ ಒಂದಿಷ್ಟು ಮಾತುಕತೆ ಮಾಡ್ತು, ಖುಷಿ ಆಯ್ತು. ಇದನ್ನ ಒಂದಿಷ್ಟು ಸಂಘ ಸಂಸ್ಥೆಗಳು ಅಥವಾ ಎಲ್ಲಾರು ಗುರುತಿಸಿ ಅಥವಾ ಈಗ ಪ್ರಸಂಗಗಳನ್ನ ಬರೆದ್ರು ಇವನ್ನೆಲ್ಲ ಗುರುತಿಸಿ ನಿಮಗೆಲ್ಲಾದ್ರು ಈಗ ಸನ್ಮಾನಗಳು
3: ತುಂಬಾ ಕಡೆ ಆಯ್ತು.
2: ಖಂಡಿತ ಆಗ್ಲೇಬೇಕು, ಆಗಿರತ್ತೆ. ಅದು ಎಲ್ಲೇ
3: ಹೊಸನಗರದಲ್ಲಿ ಮಲೆನಾಡು ಸಾಹಿತ್ಯ ರತ್ನ ಅಂತ ಒಂದು ಪ್ರಶಸ್ತಿ ಕೊಟ್ಟಿದ್ರು, ಯಕ್ಷಗಾನ ಗಂಡು ಕಲೆ ಮಲೆನಾಡು ಮತ್ತು ಕರಾವಳಿಯ ಗಂಡು ಕಲೆ ಯಕ್ಷಗಾನದಲ್ಲಿ ಗುರುತಿಸಿ ಕೊಟ್ಟಿದ್ರು. ಮತ್ತೆ ಮೊನ್ನೆಷ್ಟೇ ಗೆಜ್ಜೆನಾದ ಅವ್ರದ್ದು ಅವ್ರ ಪ್ರಶಸ್ತಿ ಕೊಟ್ಟಿದ್ರು. ತುಂಬಾ ಸನ್ಮಾನಗಳ ಲಕ್ಕ ಇಲ್ಲ, ತುಂಬಾ ಆಗಿದೆ
2: ಸನ್ಮಾನಗಳು ಪ್ರಶಸ್ತಿಗಳು ಅರಿಸಿಕೊಂಡು ಬೊಪ್ಪಕ್ಕೆ ಕಾರಣ ಅಂತ ಮಾಡಿದ ಒಂದಿಷ್ಟು ಕೆಲಸ. ಯಾವತ್ತು ಕೆಲಸ ಮಾಡ್ತಾ ಹೋತಾ ಇರ್ಕಂತೆ.
3: ಯಾಕಂದ್ರೆ ನಾನು ಯಾವತ್ತು ನನ್ನ ಊರು ಒಕ್ಕವಾಡಿ ಅಲ್ಲಿಯ ಜನಗಳ ಒಂದು ಕಲೆಯ ವಾತಾವರಣ ಅಲ್ಲಿನ ಜನಗಳು ಬಹುಶಃ ನಮಗೂ ಬಂತು. ಯಾಕಂದ್ರೆ

ಈಗ ಪ್ರತಿ ವರ್ಷ ಹೊಸ ಹೊಸ ಪ್ರಸಂಗಗಳು ನಿಮ್ಮಿಂದ ಬರಲಿ, ಮತ್ತೊಂದಿಷ್ಟು ನಾಟಕಗಳು ಬರಲಿ, ಹಾಗೆ ಒಂದಿಷ್ಟು ಜನರಿಗೆ ಅದರಿಂದ ಅವರು ಕೂಡ ಒಂದಿಷ್ಟು ವೇದಿಕೆಗಳನ್ನು ಕಾಣಲಿ, ಮತ್ತೆ ಹಲವಾರು ಜನರಿಗೆ ಸಮಾಜ ಸೇವೆ ಅಂತೇಳಿ ಆಸಕ್ತಿ ಇರುತ್ತೆ.

0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಯಾರಿದ್ರು ಅಂತ ಕೇಳಿದ್ರೆ, ಅವರು ನಮ್ಮ ಇಡೀ ಕುಂದಾಪುರಕ್ಕೆ ತುಂಬಾ ಫೇಮಸ್. ಯಾಕಂದ್ರೆ ಹೆಚ್ಚಿನ ಇಲ್ಲಿ ಪ್ರೋಗ್ರಾಮ್ ಆದ್ರೆ ಇವ್ರು ಒಂದಿರ್ತಾರೆ. ಯಾಕಂದ್ರೆ ಇವರ ಮಾತು ಅಷ್ಟು ಲೈಕ್ ಇರುತ್ತೆ, ಆ ಕಾರಣಕ್ಕೆ ಇತ್ತು. ಇವ್ರ ಹೆಸರು ಬಾಲಕೃಷ್ಣ ಶೆಟ್ಟಿ ಅಂತ ಹೇಳ್ಕೊಂಡ ಸರ್. ಅದ್ರ ಮುಂಚೆ ಡಾಕ್ಟರೇಟ್ ಗಿಕ್ಟರೇಟ್ ಇತ್ತ?
3: ಇಲ್ಲ, ಪ್ರೊಫೆಸರ್ ಬಾಲಕೃಷ್ಣ ಶೆಟ್ಟಿ ಅಷ್ಟೇ.
2: ಅಲ್ಲ, ನೀವು ಆ ರಗ್ಳಿಗೆ ಹೋಯಿಲ್ಲ ಬ್ಯಾಡನಳ್ಳಿ ಹೇಳಿ. ಅದಕ್ಕೆ ಅದ್ರ ಬಗ್ಗೆ ಏನಾದ್ರು ಬೇಜಾರು ಇದೆಯಾ? ಅಂದ್ರೆ ಹೆಚ್ಚಿನವರೆಲ್ಲ ಈಗ ನೋಡಿ, ನಿಮ್ಮ ಏಜ್ಗೆ ಅಂದ್ರೆ ಪ್ರಾಂಶುಪಾಲರಾಗಿ ನಿವೃತ್ತರಾದವ್ರು, ನೀವು ಅಷ್ಟು ವರ್ಷ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು ಕನ್ನಡದಲ್ಲಿ, ಆಹಾ, ಕನ್ನಡ ಮಾತು ಅದು ಗ್ರಾಂಥಿಕ ಕನ್ನಡ ಇಪ್ಪಿಗೂ ಸಾಕು, ಇಲ್ಲ ನಮ್ಮ ಕುಂದಾಪುರ ಕನ್ನಡವೇ ಇಪ್ಪಿಗೂ ಸಾಕು. ಸೊ ಅಷ್ಟು ಲೈಕ್ ಮಾತಾಡುವರು ನೀವು. ನೀವು ಮಾತಾಡ್ದಕ್ಕೆ ಗೊತ್ತಾಗುತ್ತೆ ಮೋಸ್ಟ್ಲಿ ಇವ್ರು ಕನ್ನಡ ಪ್ರೊಫೆಸರ ಹಾಗೆ ಅಂತದ್ದು ಇರ್ಕ ಅಂತ. ಆ ಥರದ್ದು ಒಳ್ಳೆ ಕನ್ನಡ ನಿಮ್ದು, ಅಥವಾ ಕತೆಗಳು, ಅಥವಾ ನೀವು ಓದಿಕೊಂಡ ನಿಮ್ಮ ಪಾಂಡಿತ್ಯ, ಅದೆಲ್ಲವೂ ನಿಮ್ಮ ಮಾತಲ್ಲಿ ಒಪ್ಪಂಥದ್ದು. ನಿಮ್ಗೆಲ್ಲಾರು ಬೇಜಾರತ್ತೆ ಅಂದರೆ, ನಾನು ಒಂದು ಡಾಕ್ಟ್ರೇಟ್, ಯಾಕಂದ್ರೆ ನಂಗೆ ಆ ಬೇಜಾರಿತ್ತು. ನಿಮ್ಗೆಲ್ಲಾರು ಇದೆಯಾ ಡಾಕ್ಟ್ರೇಟ್ ಮಾಡ್ಕಿತ್ತು ಅಂತೇಳಿ?
3: ನೀವು ಕೇಳಿದ್ ಬಾರಿ ಲೈಕೆ ಇತ್ತು.
2: ಹಾಂ,
3: ಡಾಕ್ಟ್ರೇಟ್ ನಮ್ಮ ಕಲ್ದಂಗೆ ನಾವೆಲ್ಲ ಕೊಲ್ವತ್ತಿ ಡಾಕ್ಟ್ರೇಟಿಗೆ ಅಂತ ದೊಡ್ಡದೊಂದು ಗೌರವ ಇರಲಿಲ್ಲ. ನಮ್ಗೊಂದು MA ಮಾಡ್ರೆ ಸಾಕು, ಒಂದು ಸೆಕೆಂಡ್ ಕ್ಲಾಸ್ ಇದ್ರೆ ಸಾಕು
2: ಆಗಳಿಕೆ.
3: ಆಗಳಿಕೆ ಆಗಳಿಕೆ ಒಂದು 50% ಮೇಲ್ ಬಂದ್ರೆ ನಮ್ ಕೆಲಸ ಸಿಗ್ತಿತ್ತು.
2: ಅದೇ ಗ್ರೇಟ್ ಆಗಳಿಕೆ.
3: ಆಗಳಿ ಅದೇ ಗ್ರೇಟ್. ಮತ್ತೆ ಡಾಕ್ಟ್ರೇಟ್ ಇಟ್ರೇಟ್ ಮಾಡೋಕೆ ಮತ್ತಲ್ಲ ಆಗಳಿ MA ಮಾಡಿ ಕೆಲ್ಸಕ್ಕೆ ಸೇರಿ ಸಾಕು, ಸೂಪೇ ಸಂಬಳ ಬಂದ್ರ ಕೂಡಲೇ ನಮ್ಗೆ ಅದೊಂಥರ ಹೆಗ್ಗಿ ಸಿಕ್ಕದಂಗೆ. ಯಾಕಂದ್ರೆ ನಾವೇನು ಬಹಳ ಹೇರಾಳ ದುಡ್ಡಿನ ಮನೆ ತಂದಿಂದ ಬಂದರಲ್ಲ, ಹಿಂಗೆ ಸಾಮಾನ್ಯವಾಗಿ ಅಲ್ಲಿ ಅಕ್ಕ ಹೊತ್ಕೊ ಬಾವ ತೊಟ್ಕೊಂಡು ಹೇಳೋ ರೀತಿಯಂಗೆ ಬಂದರು ನಾವು.
2: ಅಕ್ಕ ಹೊತ್ಕೊ
3: ಬಾವ ತೊಟ್ಕೊ, ಒಂದೇ ಒಲ್ಲಿ ಬಾವ ಬಾವ ಅಕ್ಕನಿ ಇಬ್ರಿ ಪೂರೈಸ್ಕದ ಅಕ್ಕ ಹೊತ್ಕೊ ಬಾವ ತೊಟ್ಕೊ ಅಂತ ಹೇಳಿ ಭಾವನಿಗೆ ಒಂದೇ ಒಲ್ಲಿ ಕೊಟ್ಕೊಂಡು ಭಾವನಂಟ ಹೇಳಿ ಕಳ್ಸುದು ಅಕ್ಕನಿಗೆ. ಅಂದ್ರೆ
2: ಎಷ್ಟು ಲೈಕ್ ಇತ್ತು ಅಕ್ಕ ಹೊತ್ಕೊ ಬಾವ ತೊಟ್ಕೊ
3: ಅಂದ್ರೆ, ಅಕ್ಕನಿಗೂ ಆ ಭಾವನಿ ಇಬ್ರಿಗೂ ಚಳಿ ಹಾಕಾಗ ಒಂದೊಲ್ಲಿ ಅಕ್ಕ ಒಂದ್ ಲಾಯ್ಕಡೆ ಹೊತ್ಕೊಂಡ್ಲಿ ಭಾವ ನಿಮ್ಗೆ ಚಳಿಯಾರೆ ಅಕ್ಕನ ತೊಟ್ಕೊಂಡು. ಹಾಗಿನ ವ್ಯವಸ್ಥೆ ಅಂದ್ರೆ ನಮ್ಮಲ್ಲಿ ಚಿಪ್ಪಡ್ ಕಿತ್ತರೆ ಕರ್ಲ್ ಹೇರತ್ತಂದೇಳಿ ಒಂದು ಗಾದಿ ಇತ್ತು.
2: ಹಾಗಂದ್ರೆ
3: ಚಿಪ್ಪಡ್ ಕಿತ್ತರೆ ಕರ್ಲ್ ಹೇರತ್ತಂದ್ರೆ ಕೋಳಿ ಹಂಗೆ ಮಾಸ ಗೀಸೆ ಅಂತ ಇರ್ತಿಲ್ಲ ಮೇಡಮ್, ಅದ್ರಾಗೆ ಒಂದು ಚಿಪ್ಪಡ್ ತೆಗೆದ್ರೆ ಮತ್ತೆ ಕರ್ಲೇಬಾರ್ದು ಮತ್ತೆ ಅಂತ ಇಲ್ಲ. ಈ ಕೋಳಿ ಬಹಳ ಸಣ್ಣ ಕೋಳಿ ಎಲ್ಲ ಇದ್ರೆ,
2: ಒಣಕಟ್ಟಿ
3: ಕೋಳಿ ಇದ್ರೆ ಹಾಗೆ. ಈಗ ನಮ್ಮಲ್ಲಿ ವ್ಯಾಪಾರ ಅಂತ ಕೇಳ್ರೆ ದುಡ್ಡು ನಮ್ಮಲ್ಲಿ ಭಾರಿ ಕಡಿಮೆ. ಒಂದೊಂದು ಇನ್ನೊಂದು ನೂರಿ ನೂರು ಮುಡಿ ಭತ್ತ ಮನೆಗೆ ಬೆಳೀತ್ರೆ, ಅದ್ರಂಗೆ ಎಲ್ಲ ಕೊಳಕೆ ಚೆಂಡಿಯಿಂದ ಹಿಡಿದು ಕೇಳಗದಿಂದ ಎಲ್ಲ ಅದ್ರಂಗೆ ಆಯ್ಕೆ.
2: ಶಾಲೆಗೆ
3: ಮಕ್ಕಳ ಶಾಲೆಗೆ ಹೋಗೋದು, ಅಪ್ಪನಿಗಂಗಿ ಅಮ್ಮನಿಗಂಗಿ ಎಲ್ಲ ಪತ್ತಿಗೆ ಅದು ಆ ದುಡ್ಡು ಎಲ್ಲಿಗೂ ಸಾಕತ್ತಿಲ್ಲ. ಹಾಗೆ ನಮ್ಗೊಂದು BMA ಮಾಡ್ಕೊಂಡು ಬಂದ್ರು ಕೂಡ ಒಂದು ಕೆಲಸ ಸಿಕ್ಕರೆ BBS ಆಗ್ದೇವ್ರೆ ಅಂತ ಹೇಳಿ ಅಲ್ಲಿಗೆ ನಮ್ದು ಓದುದಲ್ಲ ಓದುದು ಓದುದು ನಾವು ಶುರು ಮಾಡ್ತೀವಿ. PhD ಅಲ್ಲಿ ಇನ್ನು ಯಾರು ಮಾಡ್ತಾರೆ, ಮತ್ತೆ ಅದಕ್ಕೆ ಬೇರೆ ಕೋಲಕ್ಕೆ ಹೋಯ್ಕಂದೇಳಿ ಹೇಳಿ ನಾವು ಅದನ್ನು ಕೈದ್ ಮಾಡ್ತೀವಿ. ಆಮೇಲೆ ನಂಗೊಂದು ಹಂಪಿ ಯೂನಿವರ್ಸಿಟಿಲಿ ಆಗಿ ಮುಕ್ಕಾಲಂಶ PhD ಆದ ಮೇಲೆ ಕಡಿ PhD ಆದ ಮೇಲೆ ಕಡಿ ಬ್ಯಾಡ ಅಂತ ಅನಿಸ್ತು. ಮತ್ತೆ ಕಡಿ PhD ಮಾಡ್ಕೊಂಡು ಬಂದ್ರದ ಕಂಡ್ರ ಮೇಲೆ ಇನ್ನು ನಾವು ಬ್ಯಾಡದೆ ಬ್ಯಾಡ ಅಂತ ಅನಿಸ್ತು.
2: ಯಾಕೆ?

0: ಯಾಕಂದ್ರೆ ಪಿ ಎಚ್ ಡಿಗೆ ಅಂದ್ರೆ ಅದಕ್ಕೊಂದು ಗೌರವದ ಸ್ಥಿತಿಯೇ ಹೋಗ್ಬಿಡುತ್ತೆ ಮೇಡಮ್. ಯಾಕಂದ್ರೆ ನೀವು ಅದು ನಾನು ಹೇಳ್ರೆ ತಪ್ಪತ್ತೆ, ನಾ ಪಿ ಎಚ್ ಡಿ ಮಾಡಿದೆ ಇಪ್ಪತ್ತಿ ಮಾಡ್ರೆ ಮಾಡ್ದ್ರ ಬಗ್ಗೆ ಹೇಳ್ರೆ. ಈಗ ಪಿ ಎಚ್ ಡಿ ಮಾಡ್ದನ್ನ ಇಂಟರ್ವ್ಯೂ ಮಾಡಿದಿ ನೀವು, ನಂಬ್ತೀರಿ ಇಲ್ಲಿ ನನ್ನ ಹೆಸರು ಬರಿ ಮಗ ಅಂತ ಹೇಳಿ ಕೂಡ ಬಾಲಕೃಷ್ಣ ಏ ಮರ ನಂಗೆ ಇಷ್ಟರ್ ಯಾರು ಬಾಲ ಮಾಡ್ದಾರಿಲ್ಲ, ನೀನ್ ನನ್ನ ಹೆಸರು ಬಾಲವೂ ಮಾಡಿಬಿಟ್ಟೆ ಅಲ್ಲ ಮಾರೆ. ಅವ ಪಿ ಎಚ್ ಡಿ ಮಾಡಿ ಎಮ್ ಎ ಪಿ ಎಚ್ ಡಿ ಮಾಡಿ ಕನ್ನಡ ಪ್ರೊಫೆಸರ್ ಆಗಿ ಬಂದವನಿಗೆ ಬಾಲಕೃಷ್ಣನ್ಗೆ ಬಾಲ ಬೇಕೋ ಬೇಡ ಅಂತೇಳಿ ಗೊತ್ತಿಲ್ಲದವರಿಗೆಲ್ಲ ಪಿ ಎಚ್ ಡಿ ಮಾಡ್ಕೊಂಡು ಬತ್ತರಿ ಅಂದ್ರೆ ಆ ಪಿ ಎಚ್ ಡಿ ಏನ್ ಗೌರವ ಇದೆ ಹೇಳಿ. ಆದ್ರೆ ಪಿ ಎಚ್ ಡಿ ಗೌರವ ಇಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ. ಒಂದೊಂದು ಪಿ ಎಚ್ ಡಿ ಮಾಡೋದಕ್ಕೆ ನಮ್ಮ ಹಿಂದೆಲ್ಲ ಅದು ನಾವು ವಿವೇಕ ರೈಗಳ ಕೈ ಕೆಳಗಡೆ ಪಿ ಎಚ್ ಡಿ ಮಾಡೋದು, ಶಿವರಂಪಡಿಗಳ ಎದುರುಗಡೆ ಪಿ ಎಚ್ ಡಿ ಮಾಡೋದು, ನಿಜವಾಗಿ ಅವ್ರು ಪಾಠ ಕೇಳೋದು ಒಂದು ಸ್ವರ್ಗ ಸುಖ. ಅಷ್ಟು ಚಂದ ಪಾಠ ಮಾಡ್ತಿದ್ರು. ನೀವು ಕೇಳಂಗೆ ರಿಪೆಂಟ್ ಆಗಿಲ್ಲ ಕೇಳಿ, ರಿಪೆಂಟ್ ಅದು ಎಷ್ಟು ಸರಿ ರಿಪೆಂಟ್ ಆಯ್ತು. ನಾನು ಸುಮ್ಮನೆ ಅವರು ಕೆಲವರು ಡಾಕ್ಟರ್ ಬಾಲ್ಕೊಂಡು ಚಿಟ್ಟಿ ಅಂದಲೇ ಹಾಕು, ನಾನು ಅವ್ರು ಹಾಕ್ಬೇಡಿ ಅಂದ್ರೆ ಇಷ್ಟು ಸರಿ ಹೇಳಿದ್ರು ಸಹಿತ ಅವ್ರು ಕೇಂತಿಲ್ಲ, ಅವ್ರು ಡಾಕ್ಟ್ರೇ ಅಂತ ತಿಳ್ಕೊಂಡಿರು. ಕಡಿಕೆ ನಾನು ಆಯ್ತು ಅವ್ರು ಒಂದು ಡಾಕ್ಟರ್ ಕೊಡೋದ್ರೆ ನಾನು ಯಾಕೆ ತಕಂಕಾಗಲ್ಲ ಹೇಳಿ ನಾನು ಸಹಿತ ಸುಮ್ಮನೆ ಇಕ್ಕಂಡು ಒಂದು ಎರಡು ಕಡೆ. ಆದ್ರಿಂದ ಹಿಂಗೆ ಹಿಂಗೆ ಇತ್ತೇ, ನನಗೆ ಅಂತ ದೊಡ್ಡ ರಿಗ್ರೆಟ್ ಏನಿಲ್ಲ, ರಿಪೆಂಟ್ ಏನಿಲ್ಲ ನಂಗೆ. ಅದರಿಂದ ಯಾವುದು ಸಹಿತ ಆರ್ಥಿಕವಾದಂತ ಲಾಸ್ ಏನು ಆಗಲಿಲ್ಲ ನನಗೆ. ನನಗೆ ಆ ಗೌರವ ಛಂದಸ್ಸು ವ್ಯಾಕರಣ ಇದ್ರಂಗೆಲ್ಲ ನನಗೆ ತುಂಬ ನನ್ನನ್ನು ಕರೀತಾರೆ. ನಾನು ಒಳ್ಳೆ ಪಿ ಎಚ್ ಡಿ ಆದಕ್ಕೆ ಎಲ್ಲರಿಗೂ ಸಹಿತ ಸರಿ ಮಿಗಿಲಾಗಿ ಅಲ್ಲಿದ್ದು ಸಮಸಮ ಇದ್ದೆ ಅಂತ ಹೇಳುವಂತ ಒಂದು ಆತ್ಮವಿಶ್ವಾಸ ಇತ್ತೇನೆ.
1: ಅದಂತೂ ನಂಗೆ ಖಂಡಿತ ಗೊತ್ತಿತ್ತು ಸರ್, ನಿಮ್ಮ ಮಾತಲ್ಲೇ ಅದು ಗೊತ್ತಾಯ್ತು ನಿಮ್ಮ ಪಾಂಡಿತ್ಯ ಎಷ್ಟು ಅಂತ ಹೇಳಿ. ನನಗೀಗ ಜಸ್ಟ್ ಹೆಸರಾಡೋತಿಗೆ ಬಾಲಕೃಷ್ಣ ಶೆಟ್ಟಿ ಎಂಬತ್ತಿಗೆ ಬಾಲಕ ಅವ್ರು ಯಾರೋ ಬಾಲ್ವೇ ಹಾಕಿರಂಬ್ರ, ನಂದು ಅದಲ್ಲ ಡಾ ಏನಾರು ಇತ್ತ ಅದಕ್ಕಿಂತ ಮುಂಚೆ ಅಂತ ಹೇಳ್ಕೊಂಡು
0: ನಿಮ್ಮ ಅನುಮಾನ ಕೇಳಿದ್ರು ಸಮಾನ. ಕೆಲವು ಸರಿ ಕೆಲವು ಇದಕ್ಕೂ ಹಾಕಿದ್ರೆ ಕಡೆ ನೀವು ಹಾಕ್ಬೇಡಿ ಮಾರ್ರೆ ಅಂತ ಹೇಳಿ ಕಡೆ ಬಾಲಕೃಷ್ಣ ಶೆಟ್ಟಿ ಕಟೀಲ್ ಅಂತೇಳಿ ಹಾಕೋ ಶುರು ಮಾಡ್ರೆ, ಬಾಲಕೃಷ್ಣ ಶೆಟ್ಟಿ ಮಳ್ಳೊಳ್ಳಿ ಹಾಕೋ ಶುರು ಮಾಡ್ರೆ. ಹಿಂಗೆ ಒಂಥರ ನನ್ನ ಹೆಸರಿನಲ್ಲಿ ತುಂಬಾ ಆಟ ಎಲ್ಲ ಆತೈತೆ, ಏನು ತೊಂದರೆ ಇಲ್ಲ ನನಗೇನದ್ರಿಂದ, ಏನು ತೊಂದರೆ ಇಲ್ಲ.
1: ನೀವು ಆಕ್ಚುಲಿ ಎಲ್ಲಿ ಇರಿ ಸರ್?
0: ನಾನು ಇಲ್ಲಿಂದ ಒಂದು ಈಗ ಒಂದು 15-16 kilometers ಆಚೆ ಬಿದ್ಕಲ್ಕಟ್ಟೆ ಹುಣಸಿಮಕ್ಕಿ ಮಳ್ಳೊಳ್ಳಿ ಅಂತ ಗೊತ್ತಿತ್ತಲ್ಲ, ನಾನು ಹುಟ್ಟದ ಮಳ್ಳೊಳ್ಳಿಗೆ, ನಾವು ಬೆಳೆದು ಮಳ್ಳೊಳ್ಳಿಗೆ. ನಮ್ದು ನಮ್ಮ ಅಪ್ಪನೂ ಕೃಷಿ, ನಾವು 8 ಮಕ್ಕಳು. ಎಂಟು ಮಂದಿ ಮಕ್ಕಳು ಅಂದ್ರೆ ಆಗಳಿ ಕಾಲ ದೇವರೇ ನೆಲೆಸ್ಕ ಮೇಡಮ್, ಅದು ಮನುಷ್ಯರ ಕೈಯಲ್ಲಿ ಇರ್ಲಿಲ್ಲ ಆಗಳಿಕ್ಕೆ.
1: ಎಂತ ಮಕ್ಕಳ
0: ಮಕ್ಕಳು ಹಾಕುದು ಅದ್ರಲ್ಲಿ ನಾನು 8th ನನಗೆ ನನ್ನ ಅಮ್ಮ ಬಾಲಕೃಷ್ಣ ಅಂತ ಹೇಳಿ ಹೆಸರಿಟ್ರು.
1: ನೀವು ಕಿರಿ ಕೊಯ್ಡ
0: ಕಿರಿ ಕೊಯ್ಡ ನಾನು
1: ಓಕೆ.
0: ಅಮ್ಮ ನಾ ಕಲು ಕಷ್ಟ ಗಟ್ಟಿಗಲ್ಲ ಆಗಳಿಕೆ, ಶಾಲೆಗೆ ಹೋಗ್ದ್ರೆ ಮಕ್ಕಳೊಟ್ಟಿಗೆ ಆಡೋದು, ಹೆಸರಿನಕಾಯಿ ತಿಂದು ಕಾಯಿಕಾಯಿ ತಿಂದ್ರೆ ಇದಂಗೆ ನಮ್ಮ ಕಾಲ ಕಳೆದು ಹೋಯ್ತು. ಅಮ್ಮ ಬೈದು, ನನ್ನ ಅಣದಿಕ್ಕಳಲ್ಲಿ ಇಂಜಿನಿಯರಿಂಗ್ ಡಾಕ್ಟರ್ ಅಲ್ಲ ಒಳ್ಳೊಳ್ಳೆ ಹುದ್ದೆಂಗೆ ಇದ್ದೀರಿ ಆಗಳಿಕೆ, ಏ ಮಗನೇ ನಿನ್ಗೆ ಎಂತ ಮಾಡೋಕಾಯ್ದ್ರು, ಕನಿಗೊಂದು ಮಾಸ್ಟರು ಆಗ ಮರ ಎಂದ ಅಮ್ಮ ಬೈದು ನಂಗೆ. ಅವಳು ದೇಶದಿಂದ ಅವಳು ಬೈಗಳೇ ನನಗೆ ವರ ಆಗಿ ನಾನು ಮಾಸ್ಟರ್ ಆದೆ. ನಮ್ಮೂರಂಗೆ ದೊಡ್ಡ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನ ಸಮ್ಮೇಳನ ಅಧ್ಯಕ್ಷ ಮಾಡ್ರೆ ಎಲ್ಲ ನಾನು ಹೇಳಿದೆ, ನನ್ನ ಅಮ್ಮಿದ್ದೀರಾ ನಾನು ಮಾಸ್ಟರ್ನೇ ಎಲ್ಲ ಮಕ್ಕಳನ್ನ ಮಾಸ್ಟರ್ನೇ ಮಾಡ್ತಿದ್ರೆ ಏನು ಅಂತೇಳಿ ಅಂದ್ರೆ ಮಾಸ್ಟರ್ ಕಡಿಮೆ ಅಲ್ಲ ಅನ್ನೋದಕ್ಕೆ ನಾನು ಹೇಳದು ಈ ಮಾತೆ.
1: ಅಲ್ಲ ನಿಮ್ಗೆ ಕಾಣಿ, ಈಗ 2 ಮಕ್ಕಳಿದ್ದೆ, ಕೆಲವರೆಲ್ಲ ನಂಗೆ ರ್ಯಾಂಕ್ ಸ್ಟೂಡೆಂಟ್ಸ್ ಎಲ್ಲ ಬತ್ರ ಸ್ಟುಡಿಯೋಗೆ, ನಾ ರ್ಯಾಂಕ್ ಸ್ಟೂಡೆಂಟ್ ಕಾಮ್ದಲ್ಲ, ಅವ್ರ ತಮ್ಮ ಎಲ್ಲ ಇರ್ತಾರಲ್ಲ ಅವನ ಕಾಮ್ದ, ಆ ಮಕ್ಕಳಿಗೆ ಎಷ್ಟು ಪ್ರೆಷರ್ ಆಪು ಅಂತ. ಈಗ ಅಣ್ಣ ಇಷ್ಟು 99% ತೆಗ್ದಿದ್ದ, ಇವ ಅಟ್ಲೀಸ್ಟ್ 1% ಅವ್ರು ಜಾಸ್ತಿ ತೆಗಿಕಲ್ಲ, ಅದೊಂದು ಇರುತ್ತಲ್ಲ ಪ್ರೆಷರ್, ಇವಕ್ಕೆಷ್ಟು ಪ್ರೆಷರ್ ಆಪು ಈ ಚೆನ್ನೋಕೆಲ್ಲ ಅಂತ ನಾನು ಅಂದ್ಕೊಂಡು. ನಿಮ್ಗೆ 8-7 ಜನ ನಿಮ್ಗಿಂತ ಮುಂಚೆ ಇದ್ದವ್ರು
0: ಜನ. ನಮ್ಮ ಅಪ್ಪ ಎಷ್ಟೇ ಕಷ್ಟಂಗ ಅವ್ರು ಮಕ್ಕಳು ಶಾಲಿಗೆ ಒಂದು ಕಳ್ಸಿದ್ರು ಅಂದ್ರೆ ನಾವು ಮೇಲೆ ಬಿತ್ತು ಒಂದು ಸ್ವಲ್ಪ, ಅವ್ರವ್ರು ಹೊಟ್ಟೆ ಹೊರ್ಕೊಂಡು ಒಳ್ಳೆ ರೀತಿ ಹೊಟ್ಟೆ ಹೊರ್ಕೊಂಡು ವ್ಯವಸ್ಥೆ ಆಯ್ತು. ನಾನು ಕೊನೆಯೊಬ್ಬ ಮಾಸ್ಟರ್ ಅದೇ.
1: ಅಲ್ಲ ಅದು ನಿಮ್ಗೆ ಕಣೆ, ಆಗಿನ ಮಕ್ಕಳೆಲ್ಲ ಏನ್ ಪ್ರೆಷರ್ ತಕಂತಿಲ್ಲ, ಅವ ಎಂತರ ಇಲ್ಲ ನಂಗಡಿಲ್ಲ ನಂಗೆ ಅಂತ ಆತದೆ ಆ ತರ ಆಟಿಟ್ಯೂಡ್
0: ಇಲ್ಲ ನಮ್ಮಲ್ಲಿ. ಏನು ನನ್ ಕಾಂಪಿಟೇಷನ್ ಇಲ್ಲ, ನಮ್ಗೆ 35 ತೆಗೆದ್ರೆ ಪಾಸ್ ಆದ್ರೆ ಗಟ್ಟಿಗ, ಅದೇ 34-35 ತೆಗೆದ್ರೆ ಹೆಡ್ಡ, ಪಾಸ್ ಆದ್ರೆ ಗಟ್ಟಿಗ, ಫೈಲ್ ಆದ್ರೆ ಹೆಡ್ಡ. ನಮ್ಮಲ್ಲಿ ಎರಡೇ ಪಾಸ್ ಫೈಲ್ ಎರಡೇ ಇದೆ. ಫಸ್ಟ್ ಕ್ಲಾಸ್ 99% ಅಲ್ಲ, ನಾವು ಕೇಳುದು ಇಲ್ಲ, ನಮ್ಗೆ ಅವ್ರು ಕೊಟ್ಟದ್ದು ಇಲ್ಲ, ನಮ್ ಶಾಲೆಗೆ ಯಾರಿಗೂ ಸಿಕ್ಕೋದು ಇಲ್ಲ ಅದೆಲ್ಲ. ಈಗ ಇತ್ತೀಚೆಗೆ ಅದೊಂಥರ ಮಾರ್ಕ್ ಅನ್ನೋದು ಪ್ರಿಸ್ಟೇಜ್ ಆಗಿಬಿಟ್ಟಿತ್ತು, ಅದೇ ದೊಡ್ಡ ಸಮಸ್ಯೆ. ಈಗ ಮಾರ್ಕ್ ಅಷ್ಟು ಪ್ರಿಸ್ಟೇಜ್ ಆಗ ಈ ಸರಸ್ವತಿ ಕ್ಯಾಲೆಂಡರ್ ನೀವು ಕಂಡ್ರೆ ಮೇಡಮ್, ಅವಳಿಗೆ ಆ ದೇವರಿಗೆ 4 4 ಹೆಂಗೆ ನೀವು ಸಮ ಕಂಡ್ರೆ ಗೊತ್ತಾಗ್ತಲ್ಲೇ, 2 ಹೆಂಗೆ ಅವಳು ವೀಣೆ ಬಾರಿಸ್ತಾಳೆ, ಮೇಲೊಂದು ಕೈ ಕೆಳ ಕೈ ವೀಣೆ ಬಾರಿಸ್ತಾಳೆ, ಇನ್ನೊಂದು ಕೈ ಜಪಮಾಲೆ ಹಿಡ್ಕೊಂಡಿದ್ದಾಳೆ, ಮತ್ತೊಂದು ಕೈ ಪುಸ್ತಕ ಹಿಡ್ಕೊಂಡಿದ್ದಾಳೆ. ಅದು ಏನು ಅಪ್ಪ ಬಿ ತಿಳ್ಕೊಂಡ್ಕಂದ್ರೆ 25% ಮಾತ್ರ ಪುಸ್ತಕ ಓದ್ರೆ ಸಾಕು, ಉಳದ್ದೆಲ್ಲ ಈ ಕಣಿ ನಿಮ್ ಕಣಿ ರೇಡಿಯೋ ಆಕಾಶವಾಣಿ ಯಕ್ಷಗಾನ ಇದು ಇದೆಲ್ಲ ಕಲಿಕಂದ ಹೇಳಿ ವೀಡಿಯೋ ಹಿಡ್ಕೊಂಡಿದ್ದಾಳೆ. ಇನ್ನೊಂದು 25 ಎಡದ್ರೆ ಆಧ್ಯಾತ್ಮ ಮತ್ತೊಂದೇನೋ ಪರಲೋಕ ಅದು ಇದು ಇದ್ರೆ ತಿಳ್ಕೊಂಬ್ದು ಅಷ್ಟೇ, ಅದೆಲ್ಲ ದೊಡ್ಡ ಸಂಗತಿ. ಆ ಕ್ಯಾಲೆಂಡರ್ ಹಂಗೆ ದೇವಿ ಚಿತ್ರ ಮಾಡೋರು ಯಾರೋ ರಾಜ ರವಿವರ್ಮ ಮಾಡೋದು ಏನೋ ಯಾರಂದ್ ಗೊತ್ತಿಲ್ಲ, ನಂಗೆ ಯಾರು
1: ರವಿವರ್ಮ
0: ನಾವು ಹೇಳದ್ ಕೇಳದ್ದು ದೇವಿಯ ಚಿತ್ರದಲ್ಲೇ ಇತ್ತದು.
1: ಕಾಣಿ ಎಷ್ಟು ಲೈಕ್ ಎಕ್ಸ್ಪ್ಲೇನ್ ಮಾಡ್ರಿ ಸರ್ ಇದನ್ನ.
0: ನಮ್ಗೆ ಅಂದ್ರೆ ನಮ್ಮ ಮಾರ್ಕ್ ಪ್ರಿಸ್ಟೇಜ್ ಅಂತಂದ್ರೆ, ಈಗ ಕಾಣಿ ನೀವು ನಾನು ಬೇಜಾರು ಮಾಡ್ಕೊಂಡ್ಬಿಡಿ, ನಾ ಹೇಳ ತಪ್ಪು ಅಂತ ತಿಳ್ಕೊಂಡ್ಬೇಡಿ
1: ಹೇಳಿ ಸರ್.
0: ನಾವು ನೆರ್ಮರಿನ ಕಾಮ್ದು ಎರಡೇ ವಿಷಯಕ್ಕೆ, ಒಂದು ನಮ್ಮ ಮನೆ ಕರೆಂಟ್ ಹೊರ್ಕೊಳ್ಳಿ, ಇನ್ನೊಂದು ನಮ್ಮ ಮನೆಗೆ ಮಾರ್ಕ್ಸ್ ಕಾರ್ಡ್ ಮಕ್ಕಳು ತಂದ್ರೆ
1: ಕರೆಕ್ಟ್.
0: ಯಾಕೆ ಹೋಯ್ತಾ, ಕರೆಂಟ್ ಹೊರ್ಕೊಳ್ಳಿ ಆಚೆ ನೀಕು, ಅವ್ರ ಮನೆ ಕರೆಂಟ್ ಇತ್ತು ನಮ್ಮ ಮನೆ ಕರೆಂಟ್ ಇಲ್ಲ ಅಂದ್ರೆ ಇವ್ರಿ ನಮ್ಮ ಮನೆಗೆ ಗಡ್ಬಿಡಿಯ ಲೆಕ್ಕಾಚಾರ ಇಲ್ಲ, ಅವ್ರ ಮನೆಗೆ ಇಲ್ಲ ನಮ್ಮ ಮನೆಗೆ ಇಲ್ಲ, ಎಲ್ಲೂ ಇಲ್ಲ ಅವ್ರ ಮನೆ ಐತೆ ಅಂದೇಳಿ ಗಂಡ ಸುಮ್ಮನೆ ಕುಕ್ಕಳ್ಳಕ್ಕೆ, ಅವ್ರ ಮನೆಗೆ ಇದ್ದಿಲ್ಲಿದ್ರೆ ಆ ಗಂಡ ಎಲ್ಲಿಗಾ ಬಿರ್ಸಿ ಅವಳಿಗೆ ಕಾಣಿ ನನ್ನ ಕಾಣಿ ಅಂತ. ಆತ್ಮನಿಗೆ ಒಂದು ಮಾರ್ಕ್ಸ್ ಕಾರ್ಡ್ ಬಂದ್ರೆ ಎಷ್ಟು ಬಂತು ಅಂಜಲ್ ಜಕ್ಕನ ಮಗನಿಗೆ, ಎಷ್ಟು ಬಂತು ಸಾವಿತ್ರಿ ಮಗನಿಗೆ ಅಂದೇಳಿ ಕೇಂಡ್ ಕಂಪೇರ್ ಮಾಡ್ತೇವಲ್ಲ ಮೇಡಮ್. ಅದು ನನ್ನ ಮಕ್ಕಳನ್ನ ಈಗ ಅರ್ಧಂಶ ಮಕ್ಕಳನ್ನ ನಾವು ಸರಿ, ಈ ಸ್ಪಂಜಿಗೆ ನೀವು ಒಂದು ಕೊಡಪನ ನೀರು ಹಾಕ್ರು ಸ್ಪಂಜ್ ಎಷ್ಟು ಹೀರ್ಕಂಬ್ದು ಅಷ್ಟೇ ಹೀರ್ಕಂಬ್ದು,
1: ಕರೆಕ್ಟ್,
0: ಅದಕ್ಕಿಂತ ಜಾಸ್ತಿ ನೀರು ಹೀರ್ಕಂತಿಲ್ಲ. ಅದನ್ನು ನಮ್ಮ ಮಕ್ಕಳು ಬೆಳೆಸೋ ಕ್ರಮದಲ್ಲೇ ಬೆಳೆಸಲ್ಲ, ನಾವಲ್ಲ ಹಾಂಗಲ್ಲ ಮೇಡಮ್, ನಾವು ಬೆಳೆಸೋದಲ್ಲ, ನಾವು ಬೆಳೆದ ನಮ್ಮನ್ನ ಯಾರು ಬೆಳೆಸ,
1: ನ್ಯಾಚುರಲ್ ಆರ್ಗ್ಯಾನಿಕ್
0: ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಫುಲ್. ಈಗಳು ನಾವು ಇಷ್ಟೆಲ್ಲ ಸಂಬಳ ತಿಂದಿತ್ತು, ಕಾರ್ ಬೋರಂಗೆಲ್ಲ ತಿರುಗತ್ತ ಎಲ್ಲ, ಇವತ್ತು ನೀವು ನನ್ನ ಹೆರಕ್ ಕಳಿಸ್ರೆ, ಈಗ ನೀವು ಕುಂದಾಪುರ ಬಸ್ ಸ್ಟ್ಯಾಂಡ್ ನನ್ನ ಕಳಿಸ್ರೆ, ನಾನು ಏನಾರು ಮಾಡಿ ಹೊಟ್ಟಿ ಹೊರಗತ್ತೆ ಎಂಬ ಧೈರ್ಯ ಇತ್ತು. ಈಗ ನನಗೆ ಎರಡು ಮಕ್ಕಳು, ಅವರು ಡಬಲ್ ಗ್ರಾಜುಯೇಟ್ ಆಗಿರು, ಅವರು ಫಾರಿನರ್ಲಿ ಇದ್ರು, ನನ್ನ ಮಗನ ಹತ್ರ ಹೋಗ್ಕೊಂಡು ಸಮಾವಹಿಕ ಬಿಸಿಲು ನಿಂತ್ಕೊಂಡು ಹೇಳ್ರೆ ಅವನಿಗೆ ಅರ್ಧ ಗಂಟೆ ನಿಂತ್ಕೊಂಡು ಕಾತೆ.
1: ಕರೆಕ್ಟ್.
0: ಈಗ ನಾವು ಮಕ್ಕಳು ನಮ್ಮಪ್ಪ ಅಮ್ಮ ಗನ ಮಕ್ಕಳ ಸಾಕದ್ದ, ನಾವು ಗನ ಮಕ್ಕಳನ್ನು ಸಾಕದ್ದು ಅಂದೇಳಿ ಈಗ ನನ್ನ ಕ್ವಶನ್ ಮಾರ್ಕ್ ಬರ್ತಾ ಇತ್ತೀಗ.
1: ನಿಮ್ದಾದ್ರೂ ಸ್ವಲ್ಪ ಗನ ಇಪ್ಪು, ನಮ್ದಲ್ಲ ಇನ್ನೆಷ್ಟು ಗನ ಅಂತ ಗೊತ್ತಿಲ್ಲ.
0: ಎಲ್ಲ ಈ ಗನ ಮಕ್ಕಳೆಲ್ಲ ಉಟ್ಕಂತಿರೋದು ಏನು ತೊಂದ್ರೆ ಇಲ್ಲ,
1: ಅಲ್ಲ
0: ಕಾಲಕ್ಕೆ ಸರಿಯಾಗಿ ಆತು ಬಿಡಿ.
1: ಆದ್ರೆ ಆ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತಾರಲ್ಲ ಸರ್, ಬದುಕು ಕಲುವುದು ಅಂತ ಹೇಳ್ತಾರೆ, ಅದು ನಂಗೆ ಹೆಗ್ಗಳಿಕೆ ಅನಿಸುದು. ಆ ನಿಮ್ಮ ಜನರೇಷನ್ ಅವರೆಲ್ಲ ಕಲ್ತು ಬಂದದಿತ್ತಲ್ಲ, ನೀವು ಹಾಲಿಗೆ ಹಾಕಿ ನೀರಿಗೆ ಹಾಕಿ ನಾವು ಬದುಕೊಂಡು ಬರ್ತದೆ,
0: ನಾವು ದರಿ ಮೇಲೆ ಹಾಕೋದು ದರಿ ಮಕ್ಕಳು
1: ಕಣಗಿರಂತ ಮಾತ್ ಸರ್. ಹಿಂಗಿದೆಲ್ಲ ಸುಮಾರು ಮಾತುಗಳಿದ್ದಾವಲ್ಲ, ಅದಕ್ಕೆ ಎಂತಂತ್ರ ನಮ್ಮ ಕುಂದಾಪುರ ನೀವು ಒಂದೊಂದಿಗೆ ಹೇಳ್ತಾ ಬಂದ್ರೆ
0: ಮಾತು ನಾವು ಪುಷ್ಟಿ ಕೊಟ್ಕೊಂಡ್ಕೊಂಡು ಮತ್ತೆ ಉದಾಹರಣೆ ಕೊಟ್ಟೇ ಮಾತಾಡೋದು ನಾವು, ನಾವು ನೇರ ಮಾತಾಡೋದಿಲ್ಲ. ಈಗ ಹೆಣ್ಣೆ ಹಂಗಿತ್ತಕ್ಕೆ, ಹೆಣ್ಣಿಗೆ ಒಂದು ಉದಾಹರಣೆ ಕೊಟ್ಟೆ ಮಾಡುದು, ಹೆಣ್ಣೆ ಅಂದ್ರೆ ಮಾರ್ರೆ ಕಪ್ಪು ಒಂದು ಉದಾಹರಣೆ ಕೊಟ್ಟೆ ಮಾತಾಡೋದು.
1: ಮುಸಿತೂರ್
0: ಮುಸಿತೂರ್ ಮಿಂದ್ಕ ಕೈ ತೊಳೆದ ಮೈ ಮುಟ್ಟಿ ಕೈ ತೊಳಿಗೆ ಬರ ಹಿಂಗಂದ್ರೆ ಆ ಹೆಣ್ಣಿನ ಹೇಳಿದ್ರ ಕೂಡಲೇ ಆ ಹೆಣ್ಣು ಇಡೀ ಚಿತ್ರಣವನ್ನು ನಾವು ಒಂಥರ ಈ ರೀತಿ ಕುಂದಾಪುರ ಕನ್ನಡದಲ್ಲಿ ಮಾತ್ರ ಆ ಫೆಸಿಲಿಟೀಸ್ ಇರೋದು ಬಹಳ ಚೆನ್ನಾಗಿದೆ. ಇದ್ರಲ್ಲಿ ನೀವು ಉದಾಹರಣೆ ಕೊಟ್ಟು, ಉದಾಹರಣೆ ಇಲ್ಲದೆ ನಾವು ಮಾತಾಡೋದಿಲ್ಲ.
1: ಅದು ನೀವು ಉಪಮೇಯ ಅಂತ ಉಪಮೇಯ ಅಂತ ನಿಮ್ ಕನ್ನಡ
0: ಉಪಮೇಯ ಉಪಮಾನ ಉಪಮೇಯ ಅದೆಲ್ಲ ಈಗ ಅದೆಲ್ಲ ದೊಡ್ಡ ಉಪಮೇಯ ಎಲ್ಲ ಉಪಮೇಯ ಎಲ್ಲ ಉಪಮೇಯ ಇತ್ತಲ್ಲ ಅದಕ್ಕೊಂದು ಉಪಮಾನ ಬೇಕೇ ಬೇಕು. ಉಪಮಾನ ಇಲ್ದಿದ್ರೆ ಮಾತಾಡೋಕೆ ಆಗ್ತಿಲ್ಲ. ಈಗ ಸೀತೆ ಹೆಂಗಿದ್ದಳು ಕೇಳಿದ್ರೆ ಸೀತೆನ ಕವಿ ಮತ್ತೊಂದು ಯಾರೋ ಹೆಣ್ಣಿಗೆ ಹೋಲಿಸಿ ಮಾತಾಡ್ಕತ್ತಿ. ಈಗ ಆಕಾಶ ಹೆಂಗಿತ್ಕೊಂಡು ಆ ಕಡೆ ಆಯ್ದಿರ ಗಗನಂ ಗಗನಕ್ಕೆ ಪೋಲಿಕ್ಕೆ ಸಾಗರಂ ಸಾಗರಕ್ಕೆ ಪೋಲಿಕ್ಕೆ ಅಂತ ಯಾರು ಅದನ್ನು ಹೇಳಿ ಅಲ್ಲಿ ಮುಗಿಸುವಂಥ ವ್ಯವಸ್ಥೆ ಆದರೂ ಆಗ್ಬೇಕು. ಹೋಲಿಕೆ ಇಲ್ಲದೆ ಮಾತಾಡದೆ ಇರ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಬೆಳೆದದ್ದು ಹಾಗೆ ನಮ್ದು ನಮ್ಮ ಬೆಳೆದ ಕ್ರಮವೇ ನಮಗೆ ಒಂಥರ ನಮ್ಮ ಖುಷಿ ಕೊಡೋದು. ಇವತ್ತು ಕಾಣಿ ನಾವು ಎಂಜಾಯ್ ಮಾಡ್ತಾ ಇತ್ತೀಗ ಆ ಲೈಫನ್ನು. ಈಗ ನಾವು ನಮ್ಮ ಅಮ್ಮ ಸಣ್ಣದಿಪ್ಪತ್ತಿ ನಮ್ಮ ಬಾಯಿಗೆ ಯಾವುದು ರುಚಿ ಕೊಟ್ಟಿದ್ದಾಳೋ ಆ ರುಚಿ ಇವತ್ತು ನಮ್ಗಿತ್ತು. ಅಮ್ಮ ಮಾಡಿದ ಹಾಕದಂಗೆ ಅದೊಂದು ನಮ್ಮ ಪದಾರ್ಥ ಆಗಲಿ, ಅಮ್ಮ ಮಾಡಿದ ಹಾಕದೊಂದು ಪರ್ಮಾನ ಆಗಲಿ, ಒಂಥರ ಗೊಡ್ಡಿಟ್ಟಾಗಲಿ, ಒಂಥರ ಒಂದು ಒಂದು ಬೊಬ್ಬರಿನ ದಾಣಿ ಆಗಲಿ,
1: ಅಥವಾ
0: ಬೊಬ್ಬರಿನ ದಾಣಿ ಅಂದ್ರೆ ಬೊಬ್ಬರಿಗೆ ಒಂದು ದಾಣಿ ಮಾಡಿ ಮಾಡ್ತೇವೆ ಅಂತಾರೆ, ಒಂದು ಕಾಯಿ ಉಂಡಿ ಮಾಡೋದು ಅದು. ಕಾಯಿ ಉಂಡಿ ಬೊಬ್ಬರಿನ ದಾಣಿ ಅಂತ ಕರೋದು ಅದಕ್ಕೆ ಮಣ್ಣಿ ಬೊಬ್ಬರಿನ ದಾಣಿ ಬೊಬ್ಬರಿಗೆ ಒಂದು ಇದು ಮಾಡೋದು ತಿಮ್ಮಕ್ಕೆ ಆಗಳಿಕಲ್ಲ ಅಂತ ಗೊತ್ತಾ ನಮ್ಗೆಲ್ಲ. ಆಗಳಿಕಲ್ಲ ನಾವು ಆಪಲ್ ಹಣ್ಣು ತಿಂದದ್ದೇ ಇಲ್ಲ, ನಾವು ಆಪಲ್ ಹಣ್ಣು ನಮ್ದದು ಯಾಕಂದ್ರೆ ನಮಗೆ ತಿಂದು ಯಾವ್ದು ಕೇಳಿದ್ರೆ ನಾವು ಹೆಲ್ಸಿರಣ್ಣು ಮಾವಿನ ಹಣ್ಣು ಚಿಕ್ಕ ಹಣ್ಣು ನಮ್ಗೆ ಕೈ ಹಾಕಿಕೊಳ್ಳೆ ಸಿಕ್ಕತ್ತೆ. ಅದಿವತ್ತು ತಿಂದಷ್ಟು ರುಚಿ ನಮ್ಗೀಗ ನೀವು ಆರ್ಟಿಫಿಷಿಯಲ್ ಆಗಿ ತಂದು ಆ ಹಣ್ಣು ನಮ್ಗೆ ರುಚಿ ಆಗ್ತಿಲ್ಲ. ಅದಕ್ಕೆ ಕುಂದಾಪುರ ಕನ್ನಡದಲ್ಲಿ ನಾವಲ್ಲಿ ಒಂದು ಹಳ್ಳಿ ಹೆಂಗ್ ಬೆಳೆದವರಿಗೆ ಇದೊಂದು ಲಾಭ. ಇನ್ನೊಂದು ನಷ್ಟ ಏನ್ ಗೊತ್ತಾ, ಈಗ ನಾವು ಬಹಳ ಸಿಕ್ಕ ಬಿದ್ದೀಗ
1: ಯಾಕೆ
0: ಕಣಿ ನಮ್ಗೆ ಅಪ್ಪ ಆಗಳಿಕೆ ಮುಖರಂಗ್ ಬಂದ್ರೆ ಓದ್ ಕಣಿ ಮಕ್ಕಳೇ ಹರಗೋಯ್ನಿ ಒಳಗೋಯ್ನಿ ನೀವು ಅಂದೇಳಿ ಜೋರ್ ಮಾಡಿ ಒಳಗ್ ಕಳಿಸ್ತಿದ್ದೀರಿ. ನಾವು ಆಗಳಿಗೆ ಒಳಗೆ ಕುಕ್ಕೊಂಡು ಯಾರು ಬಂದು ಕೂಡ ಬೈದು ಅಲ್ಲಿ ಯಾಕಂದ್ರೆ ದೊಡ್ಡವರೆಲ್ಲ ಮಾತಾಡ್ತಾರೆ ಅಂತ ಕೇಳಿ ನೀ ಕುಕ್ ಬಂದಕ್ಕೆ ಅಂತ.
1: ಕರೆಕ್ಟ್.
0: ಹಾಗೆ ಈಚೆ ಬಂದ್ಕೊಂಡು ಈಗ ನಮ್ಗೆ ಕಂಪ್ಯೂಟರ್ ನಾಲೆಜ್ ಕಂಪ್ಯೂಟರ್ ಇದೆಲ್ಲ ಈ ಹೊಸ ಈ ಮೊಬೈಲ್ ಗಿಬಲ್ ನಮ್ಗೆಲ್ಲ ಆಪರೇಟ್ ಮಾಡ್ಕೊಂಡು ಕಾತಿಲ್ಲ. ಅದನ್ನು ನಾವು ಮಕ್ಕಳ ಕೈಲೇ ಹೋಗಿ ಕೇಳ್ಕ ಮಕ್ಕಳು ಹೇಳಿ ಕೂಡ ನಿಮ್ಗೆ ಅಂತ ಗೊತ್ತಿಲ್ಲ ಒಳಗೆ ಕುಕ್ಕಣಿ ಅಂತ. ನಾವು ಆಗಳಿಕೂ ಒಳಗೆ ಕುಕ್ಕೊಂಡದ್ದು ಈಗಳು ನಮ್ಮ ಗ್ರಾಚಾರಕ್ಕೆ ಒಳಗೆ ಕುಕ್ಕೊಂಡ ಪರಿಸ್ಥಿತಿ ಆಯ್ತು ಬಿಟ್ರೆ ಈಗ ಮಕ್ಕಳು ಒಳಗೆ ಕೂರಿಸ್ದು ಆಗಳಿ ಅಪ್ಪಯ್ಯ ಒಳಗೆ ಕೂರಿಸ್ರು. ಹಾಗಾಗಿ ನಮ್ಗೆ ಹೆಚ್ಚು ಹೆಚ್ಚು ಹೆಚ್ಚು ಎಕ್ಸ್ಪೋಜರ್ ಅಲ್ಲೇನು ಸಿಕ್ಕಿತ್ತದಲ್ಲಿ ಹೇಳೋಕಾತಿಲ್ಲ. ಆದರೆ ನಾವು ಖುಷಿ ಪಟ್ಟಿತ್ತು ಯಾಕಂದ್ರೆ ನಮ್ಗೆ ಹಳತು ಗೊತ್ತಿತ್ತು ಹೊಸ್ತು ಗೊತ್ತಿತ್ತು. ಈಗ ನಮ್ಮ ಮಕ್ಕಳಿಗೆ ತಾನೆ ಹೋರಿ ಈಗ ಹೋರಿ ಎಷ್ಟು ಜೊತೆ ಇಟ್ಕೊಂಡ್ರೆ ನಮ್ಗೆ ಹೋರಿ ಒಂದು 25 ಜೊತೆ ಹೋರ್ಕೊಂಡು ಹೋರಿ ಒಂದು ನೇಲ್ ನೋಗ್ ಎಷ್ಟು ಹೆಸರಿತ್ತು ಅಂತ ಕೇಳಿ ನಾ ಪೂರ ಹೇಳ್ತೀನಿ.
1: ಹೇಳಿ ಸರ್.
0: 20 ಈಗ ನೊಗ ಜತ್ಕ ಕರ್ಬಳ್ಳಿ ತುಳ್ಕಿ ಹೂಡ್ ನೇಲ್ ನೇಲ್ ಹೀಸ್ ನೇಲ್ ಹೊಡೆ ನೇಲ್ ಕುದುರಿ ನೇಲ್ ಮೇಳಿ ನೀ ಆಚೀಚಿಗೆ ಎಷ್ಟು ಇನ್ನು ಹೇಳ್ತಾ ಹೇಳ್ತಾ ಹೋರ ಸಣ್ಣ 28-30 ಹೆಸರು ಹೇಳಕ್ಕೆ ನಂಗೆ ಗೊತ್ತಿತ್ತು. ಅದು ಒಂದು ಟಿಲ್ಲರ್ ಬಂದು ಪೂರ ನಾಶ ಆಗಿಬಿಡುತ್ತೆ. ಒಂದು ಬೀಸಣಿಗೆಗೆ ಎಷ್ಟು ಬೀಸಣಿಗೆ ಇತ್ತು, ಕಡು ಕಲ್ಲಂಗೆ ಗೋಧಿ ಕಲ್ಲು ಅರು ಕಲ್ಲು ಕುಟಣಿ ಕಲ್ಲು ಇಷ್ಟು ಕಲ್ಲಿತ್ತು ಆ ಕಲ್ಲಿತ್ತು ಅದೆಲ್ಲ ನಮ್ಮ ಮಕ್ಕಳಿಗೆ ಎಲ್ಲಿ ಯಾರಿ ನಾವು ಹೇಳಿಕೊಡುತ್ತೆ.
1: ನೀವು ಹೋರಿದ ಹೇಳ್ರಲ್ಲ, ಹೋರಿದ
0: ಹೋರಿ ಹೋರಿಂಗೆ ಹೋರಿಂಗೆ ಮಂಡಿ ಹೋರಿ ಅಂತ ಹೇಳಿ ಇತ್ತು, ಬಟ್ಲಕೋಡ್ ಹೋರಿ ಅಂತ ಇತ್ತು, ವೈನಿಟ್ ಹೋರಿ ಅಂತ ಹೋರಿಂಗೆ ತುಂಬಾ ಹೋರಿಗಳಿದ್ ಅದನ್ನ ಲಿಸ್ಟ್ ಮಾಡಿ ನಾನು ಕೊಡ್ತೇನೆ. ಈಗ ಪಕ್ಕ ನಂಗೆ ನೆನಪಿಗೆ ಬತ್ತೋ ಇಲ್ಲಿ, ಅಷ್ಟು ನಮ್ನಿ ಹೋರಿ ಇದ್ದು, ಅಷ್ಟು ನಮ್ನಿ ಧ್ಯಾನ ಇದ್ದು, ಧ್ಯಾನ ಎಲ್ಲ ಒಂದೇ ನಮ್ನಿ ಧ್ಯಾನ ಅಲ್ಲ, ಒಂದೊಂದು ದೇನಿಗೆ ಒಂದೊಂದು ಹೆಸರು, ಒಂದೊಂದು ದೇನಿಗೆ ಕೈಲ್ತಿದ್ದೇನ ಬೇರೆ, ಮಂಗಳಿದಾನ ಬೇರೆ, ಯಾವುದು ಶುಕ್ರವಾರ ಹುಟ್ಟರು ಒಂದು ಬದ್ದಾನ ಹೆಸರು. ಅದಕ್ಕೆ ಆ ಮನೆಗೆ ಹೊಟ್ಟಿಂಗೂ ಸಹಿತ ಮನೆ ಹಿಂಗೆ ಪಡ್ಸಲ್ಲ ಹೆಂಗೆ, ನಮ್ಮಲ್ಲಿ ಏನಂದ್ರೆ ನಮ್ಮ ಸೊಸಿ ಮತ್ತು ಮಕ್ಕಳು ನಮ್ಮ ಪಡ್ಸಲ್ಲ ಹೆಂಗೆ ಗುಂಡೇ ಇರ್ಕೆ ನಮ್ಮ ಹೊಟ್ಟೆಗೆ, ನಮ್ಮ ಗೌರಿ ಆಯ್ಲಿ, ನಮ್ಮ ಶಾರದ ಆಯ್ಲಿ, ನಮ್ಮ ಮಂಜಿ ಆಯ್ಲಿ, ಅದೆಲ್ಲ ಹೆಣ್ಣೆ ಇರ್ಕೆ. ನಾವು ಮೊದಲು ಧ್ಯಾನ ಕರೆಯೋ ಕರ್ಕೊಳ್ಳೆ ಬಾಲ ಗೀಕಾಮದ ಗಂಡ ಹೆಣ್ಣು ಅಂದೇಳಿ, ಹೆಣ್ಣು ಅಂದ್ರೆ ಸಂಭ್ರಮವೇ ಸಂಭ್ರಮ. ಅದೇ ಪಡಿಸಲೇ ನಮ್ಮ ಸೊಸೆ ಆಗಲಿ ನಮ್ಮ ಮಗಳಾಗಲಿ ಏನು ಹಿಡ್ಕ
1: ಗಂಡ,
0: ಗಂಡೇ ಹಿಡ್ಕ. ಯಾಕಂದ್ರೆ ಆಗಲಿ ಕಾಲ ಗಂಡು ಹುಟ್ಟರು ಭಾರಿ ಬಿ ಭಾರಿ, ಅದಕ್ಕೆ ಗಂಡು ಹುಟ್ಟಿದರೆ ಊರಿಗೆಲ್ಲ ಊಟ, ಹೆಣ್ಣು ಹುಟ್ಟಿದರೆ ಬಾಣಂತಿಗೂ ಕಾಟ ಅಂತ. ಹೆಣ್ಣು ಹುಟ್ಟಿದ್ರೆ ಬಾಣಂತಿಗೂ ಅಯ್ಯೋ ಅಯ್ಯೋ ಹೆಣ್ಣೆ ಹಡಿತಾಯ್ಕೊ ಮರ್ರ ಅಂತ ಹೇಳುವಂಥದ್ದು ನಮ್ಮಲ್ಲೆಲ್ಲ ಸಾಮಾನ್ಯವಾದಂಥ ಇದು. ನೀವೇನು ಪ್ರಶ್ನೆಗೆ ಅಂತ ನಾನು ಅದಕ್ಕೆ ಹೇಳ್ತೇವೆ, ನೀವೊಂದು ಕೇಮ್ದು ನಾನೊಂದು ಕೇಮ್ದು ಅಪ್ಪಕಾಗಂದು ಹೇಳೋ ಕಾರಣಕ್ಕೆ ನಾನು ಈ ಮಾತನ್ನು ಹೇಳಿದ್ದೆ.
1: ಅಲ್ಲ ತುಂಬಾ ಖುಷಿ ಆಯ್ತು ನಂಗೆ, ಯಾಕಂದ್ರೆ ನಿಮ್ಮ ಅನುಭವ ಅಲ್ಲ, 8 ಜನರಲ್ಲಿ ಕೊನೆಯದು ಕೊಂಗಟದ ಮಗು ನೀವು. ಕೊಂಗಟ
0: ಕೊಂಗಟಲ್ಲ ಆಗಳಿಕೆಲ್ಲ ಕೈದಾಯ್ತು 7-8 ಅಪತಿ ಎಷ್ಟು ಕೊಂಗಟ ಉಳಿತು ಮೇಡಮ್.
1: ಅದು ವಿಷಯ ಹೌದು. ನೀವು ಕೃಷಿ ಎಲ್ಲ ಮಾಡ್ತಿದ್ರೆ ಸರ್, ಗದ್ದಿಗೆಲ್ಲ ಇಳಿತಿದ್ದೀರಾ?
0: ಗದ್ದಿಗೆಲ್ಲ ಇಳುಕಂದ್ರೆ ನಾಳೆಗೆ ಮನೆಗೆಲ್ಲ ಕೆಲಸ ಇರುತ್ತೆ, ನಮ್ ಸ್ವಲ್ಪ ಆಸ್ತಿ ಮನೆಯಲ್ಲ 20 ಮನೆಯಲ್ಲ ಕೆಲಸಕ್ಕೆಲ್ಲ ಇರುತ್ತೆ. ನಾವು ಕೃಷಿಗೆ ಇಳಿತಿ, ಎಲ್ಲಿವರೆಗೆ ಇಳಿತ್ಕೊಂಡ್ರೆ ಕೃಷಿ ಒಟ್ಟಿಗೆ ನಾವು 20. ನಾವು ನಮ್ಗೆ ನಮ್ಮ ಓಡಾಟ ಎಲ್ಲ ನಮ್ಮ ಕೆಲಸದವ್ರ ಒಟ್ಟಿಗೆ, ನಾವು ಅವ್ರ ಒಟ್ಟಿಗೆ, ಅವ್ರು ಏನ್ ತಿಂತಾರೋ ನಾವು ತಿನ್ಬೇಕು. ಕೊನೆಗೆ ಅವ್ರು ಬೀಡಿ ಕಲ್ಸ್ಕವ ಅಂತ, ಬೀಡಿ ಕಲ್ಸ್ಕವ ಬೆಂಕಿ ಬೆಟ್ಟಿಗೆ ಇರ್ತಿಲ್ಲ ನಮ್ಗೆ, ಅದು ಒಲಿಗೆ ಹೋಗಿ ಹಿಂಗೆ ಅದು ಎಳದೇ ಕಲ್ಸ್ಕೋದು, ಒಂದ್ ಸುತ್ತಿ ಎಳಿದಿರ್ ಬೀಡಿ ಹೊತ್ತೋದಿಲ್ಲ. ಅದೆಲ್ಲ ಸಣ್ಣ ಸಣ್ಣದ ಅದ್ರಲ್ಲಿ ಕಂಡು ಇವತ್ತು ನಮ್ಗೆ ನೆನಪಿತ್ತು, ಒಂದ್ ಬೀಡಿ ಒಂದ್ ನಮ್ ಎಳ್ಕಂಡೆ ಬಂದ್ ನಾವು ಕೆಲಸ ತರಿ ಕೊಡುದು. ಯಾಕಂದ್ರೆ ಅದು ಅಲ್ದಿರೆ ಬೆಂಕಿ ಕಡ್ಡಿ ಕೀರಿ, ಬೆಂಕಿ ಕಡ್ಡಿ ನಮ್ಮಲ್ಲಿ ಅಂಗಡಿಯಿಂದ ತಪ್ಪದು ಬಹಳ ದೂರ, ಬೆಂಕಿ ಬಟ್ಕ ತಪ್ಪದು ಭಾರಿ ದೂರ. ನಾವು
1: ಮತ್ತೆ ಕಿಚ್ಚಿಡ್ಸುದು
0: ಕಿಚ್ಚಿಡ್ಸುದಲ್ಲ ಹಾಂಗ ತತ್ತ ಅಪರೂಪಕ್ಕೆ ಡೈಲಿ ಯೂಸಿಗೆ ಎಲ್ಲ ಕೆಲಸದಾರಲ್ಲ ಬೀಡಿಸಿ ಅಂದ್ಕೊಂಡ್ ನಾವು ಒಲಿಗೆ ಹೋಯ್
1: ಹಚ್ಕೋಬಾರ್
0: ಹಚ್ಕ ಹಿಂಗೆ ಒಲಿ ಗೆಂಡದ ಮೇಲೆ ಇಟ್ಟರೆ ಹಚ್ಚೋದಿಲ್ಲ ಮೇಡಮ್, ಅದಕ್ಕೊಂಚೂರು ಒಂದ್ ಡಮ್ ಎಳೆದ್ರೆ ಮಾತ್ರ ಹೊಟ್ಟು ಹಚ್ಚು.
1: ನಮಗೆ ಗೊತ್ತಿರ್ಲಿಲ್ಲ
0: ಅದನ್ನು ಬಿಡಿಸಿ ಅಂದ್ರೆ, ನಾವು ಬಿಡಿಸಿ ಏನಿತ್ತಂದ್ರೆ ಅರ್ಥ ಅಲ್ಲ,
1: ಬಟ್ ಈ ತರದ ಒಂದು ಹೆಲ್ಪ್ ಮಾಡ್ತಿದ್ರಿ ಬಿಡಿಸಿ ಅಂದ್ರೆ.
0: ಮತ್ತೆ ಕೆಲಸದಲ್ಲಿ ನೀರು ತಗೊಂಡೋಗಿ ಕೊಡುದು ಹಾಗೆ, ಮತ್ತೆ ಅಲ್ಲಿ ಹೋಗಿ ನಿತ್ಕೊಂಡು ಅಪ್ಪ ಹೋಗಿ ನಿತ್ಕೊಂಡು ಅಂತ ಕೆಲಸದಲ್ಲಿ ಹೇಳಿ ಮಳಿ ತೆಗಿತರ ಅಂತ ಹೇಳಿ ಹೇಳ್ತಾರೆ. ಹೇಳಿ ಮಳಿ ಅಂದ್ರೆ ಅಲ್ಲಿ ಉದಾಸೀನ ಮಾಡ್ತದೆ, ಏನೋ ಹೇಳಿಕೊಂಡು ನೀರು ಕುಡಿತೇನೆ ನಿತ್ಕೊಂಡು ಸುಮ್ಮನೆ ಕೆಲಸ ಮಾಡೋದಲ್ಲ, ಹೇಳಿ ಮಳಿ ತೆಗೋದಂದ್ರೆ ಹೇಳ ಸುಮ್ಮನೆ ಟೈಮ್ ಪಾಸ್ ಮಾಡುದು, ಟೈಮ್ ಪಾಸ್ ಮಾಡ್ತಾರೆ ಹೋತ ಅಂತ ಹೇಳೋದಕ್ಕೆ ಅಲ್ಲಿ ನಾವು ನಿತ್ಕೊಂಡು ಅಷ್ಟೇ.
1: ಅಲ್ಲ ಸರ್, ನೀವು ಕಟೀಲ್ಗೆ ಎಷ್ಟು ವರ್ಷ ಇದ್ದೀರಿ ಅಲ್ಲಿ ಕಾಲೇಜ್?
0: ನಾನು 88 ಹೋಗಿ 2019 ಕೆಲಸ ಮಾಡಿದ್ವಿ, 2024 ನಾನು ಅಲ್ಲಿ ಪ್ರಿನ್ಸಿಪಾಲ್ ಆದಿ.
1: ಹೆಚ್ಚು ಕಮ್ಮಿ 30
0: 30 ಕಟೀಲಾಗಿದ್ದಿ, ಕಡೆಗೆ 5 ರಾಮಕೃಷ್ಣ ಕಾಲೇಜ್ ಅಲ್ಲಿ ರಿಟೈರ್ಡ್ ಆದ್ಮೇಲೆ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿ.
1: ಮಂಗಳೂರಲ್ಲಿ ಅಂದ್ರೆ ನೀವು ತೆಂಕ್ಲೆ ಇದ್ರಿ ಹೆಚ್ಚು ಕಮ್ಮಿ?
0: ಹೆಚ್ಚು ನಾವು ತುಳಿನಂಗೆ ಇದ್ದು, ನಾವು ಈ ಕುಂದಾಪುರ ಕನ್ನಡದ ನಾನು ಹೆಚ್ಚು ಇರಲಿಲ್ಲ.
1: ಆದ್ರೆ ನಿಮ್ ಭಾಷೆ ಎಲ್ಲ ಬದಲಾಯಿಲ್ಲ ಸರ್?
0: ಭಾಷೆ ಬದಲಾಕಂದ್ ಎಂತ ಗೊತ್ತಾ ಮೇಡಮ್, ಈ ಭಾಷೆ ಬದಲಾಗ್ತ ಹೆಂಗ್ ಕೇಂದ್ರೆ ಅದು ಕತಿ ಅಂತ ಕೇಂದ್ರೆ, ಒಳ್ಳೆ ಕಲ್ತನ ಒಳ್ಳೆ ಇದ್ರಂಗೆ ಅರ್ಧಂಬರ್ಧ ಕಲ್ತು ಹೋದ್ರೆ ಮಾತ್ರ ಭಾಷೆ ಬದಲಾಗ್ತದೆ. ಸಮ ಕಲ್ತ್ಕೊಂಡು ಹೋಯ್ನ ಕಾಣಿ, ಈಗ ನೀವು ಇಲ್ಲಿ ಯಾರನ್ನೇ ಬಪ್ ಕೇಳಿ, ಅವ್ನು ಒಳ್ಳೆ ಪೋಸ್ಟಾಗ ಇದ್ದಾನೆ ಒಳ್ಳೆ ಉದ್ಯೋಗದ ಇದ್ದಾನೆ ಭಾಷೆ ಬದಲಾಗ್ತಿಲ್ಲ. ಅದೇ ಈ ಒಂದು 4 ಬೆಂಗಳೂರಿಗೆ ಹೋಗಿ ಬಂದ ನನಗೆ ಹೂನ್ ರೀ ಕೂರ್ರಿ ಒಂದು ನಿಮ್ಮ ಕತೆ ಹೇಳುದ, ವಾಪತ್ತಿಗೆ ನಮ್ಮ ಮನೆಗೆಲ್ಲ ಮಕ್ಕಳು ಕಾಣಿ ಹಾಸಿಗೆ ಹಿಡ್ಕೋ ಆತ, ಒಲ್ಲಿ ಹಿಡ್ಕೋ ಆತ, ಮತ್ತೆ ಬೇಕಾದಿಗೆ ಎಲ್ಲ ಹಿಡ್ಕೊಂಡು ಬೆಂಗಳೂರಿಗೆ ಆತ. ಬೆಂಗಳೂರಿಗೆ ಹೋಗಿ ಒಂದು 7 ಲಾಯ್ಕಂತ ಎಲ್ಲ ಹಿಡ್ಕೊ ಬತ್ತ, ಯಾವ್ದು ಹಾಸಿಗೆ ಹಿಡ್ಕೊ ಬತ್ತ, ಬ್ರಿಷ್ ನೆಲಕ್ಕೆ ತಾಂಗಿತ್ತು ಅದನ್ನು ಹಿಡ್ಕೊ ಬತ್ತ, ಎಲ್ಲ ಹಿಡ್ಕೊಂಡು ಹಿಡ್ಕೊಂಡು ಬತ್ತ. ಒಂದು ಭಾಷೆ ಒಂದು ಬೆಂಗಳೂರು ಬಿಟ್ಟಿಗೆ ಬತ್ತ, ಇರ್ತದೆ ನಮ್ಮ ಭಾಷೆನೇ ಬಿಟ್ಟಿಗೆ ಬತ್ತ. ಯಾಕೆ ಬರುವ ಕಡೆ ಹೂನ್ರಿ ಹೂನ್ರಿ ಏನ್ರಿ ಕೂರ್ರಿ ಕೂರ್ರಿ ಅಂತ ಹೇಳಿ ಶುರು ಮಾಡ್ತ, ಎಲ್ಲ ಹಿಡ್ಕೊಂಡು ಬಂದನಿಗೆ ಭಾಷೆನ ಹಿಡ್ಕೊಂಡು ಬಪ್ಪ ಗೊತ್ತಾಗ್ತಿಲ್ಲ, ಭಾಷೆನ ಹಿಡ್ಕೊ ಬತ್ತಿಲ್ಲ. ಈಗ ನಮ್ಮ ಭಾಷೆ ಹೆಡ್ ಭಾಷೆ ಅಂತ ಹೇಳಿ ಅದೊಂದು ನೋಷನ್ ಆಗಿಬಿಟ್ಟಿದೆ. ನಂಗೆ ಒಂದೇ ಒಂದು ಬೇಜಾರು, ನಿಮ್ಮ ಹತ್ರ ಹೇಳಬೇಡಿ ಕುಂದಾಪುರ ಕನ್ನಡದ .com ಇದಕ್ಕೆ ನಿಮ್ಮ ರೇಡಿಯೋ ಕುಂದಾಪುರ ಕನ್ನಡ ಹೇಳೋದು, ತುಳಿನರಿಗೆ ಆ ಭಾಷೆ ಬಗ್ಗಿದ್ದು ಪ್ರೀತಿ ಅಭಿಮಾನ, ಅವ್ರು ಎಲ್ಲರೂ ಸಹಿತ ಒಂಥರ ಆಕ್ಸ್ಫರ್ಡ್ ಇಂಗ್ಲೀಷ್ ಮಾತಾಡ್ದಂಗೆ ತುಳು ಮಾತಾಡ್ತಾರೆ. ನಮ್ಮಲ್ಲಿ ಹಂಗಲ್ಲ, ಅದು ಭಾಳ ಕೆಟ್ಟ ಭಾಷೆ, ನಮ್ಮನೇಲೇ ಹತ್ತು ಹಾಗಿಂದೆಲ್ಲ ಮಾತಾಡೋಕ್ಕಾಗ ಆ ಪರಿಸ್ಥಿತಿ ನಮ್ಮಲ್ಲಿ ಇವತ್ತಿತ್ತೀಗ. ಆದ್ದರಿಂದ ಈ ಭಾಷೆ ಬಗ್ಗೆ ಪ್ರೀತಿ ನಾವು ಬಳಸಿದ್ರೆ ಮಾತ್ರ ಬೆಳಿತ್ಬಿಟ್ರೆ ಅದು ನಮ್ಮ ಬದಿಗೊತ್ತರೆ ಅದು ಮೂಲಿಗುಂಪಾಯ.
1: ಆದ್ರೆ ನೀವು ತೆಂಕ್ಲಾಂಗೆ ಹಾಕೊಂಡು ಬಳಸದ್ದು ಹೆಂಗೆ ಅಂತ
0: ಅಲ್ಲಿ ತಾಂಗ್ತೇವೆ. ನಾನು ಫ್ರೀಕ್ವೆಂಟ್ ಆಗಿ ನಾ ಕುಂದಾಪುರ ಬರ್ತಾ ಇರ್ತೀವಿ, ನಾವು ಮನೆಗೆ ಬರ್ತಾ ಇರುತ್ತೆ, ನಮ್ಮ ಮನೆಯಲ್ಲಿ ಎಂತ ಹೊತ್ತು ಒಳ್ಳೇದು ಕೆಟ್ಟದ್ದು ಎಲ್ಲದಕ್ಕೂ ನಾವು ಮನೆಗೆ
1: ಇಸ್ಪಿ.
0: ನನ್ನ ಹೆಂಡತಿಗೆ ತುಳು ಕಲ್ತಾಳಲ್ಲ, ಅವಳು ಒಳ್ಳೆ ಫ್ರೀಕ್ವೆಂಟ್ ಆಗಿ ತುಳು ಮಾತಾಡ್ತಾಳೆ,
1: ಇಲ್ಲಿಯರೇ ನಂಬದಿಯರೇ
0: ನಂಬದೇಳು, ಅವಳು ಇಲ್ಲಿ ಕೊಡ್ತಾಳೆ ಇದು ಮಾಡ್ತಾಳೆ, ಆದ್ರೆ ಅವಳಿಗೆ ಅವಳು ಕಲ್ತದ ಕೆಲ್ತಳು ಒಟ್ಟಿಗೆ ಕಣ್ಣು ಕಲ್ತಳು. ನಾನು ಕಟ್ಟಿಲಂಗೆ ಎಲ್ಲ ಮಾತಾಡೋದು ತುಳು ಮಾತಾಡೋತಿ, ನಾನು ಕುಂದಾಪುರದ ಅಂತೇಳಿ ಅವ್ರು ನಾನು ಕನ್ನಡದಲ್ಲೇ ಮಾತಾಡೋದು ಶುರು ಮಾಡ್ರು. ನಾನು ತುಳು ಮಾತಾಡ್ತೀನಿ ಅಂದ್ರೆ ಪ್ರಯತ್ನ ಮಾಡ್ರು ಅವ್ರು ಕನ್ನಡದಾಗೆ, ಇವ್ರಿಗೆ ತುಳು ಬರ್ತಿಲ್ಲ ಅಂದೇಳಿ. ಹಾಗೆ ನಾನು ಕೆಟ್ಟ ಕೆಟ್ಟ ತುಳು ಮಾತು, ಯಾಕಂದ್ರೆ ಪ್ರಿನ್ಸಿಪಾಲ್ ಆರ್ಕೊಳ್ಳಿ ನಾನು ಭಾಳ ಜಾಗ್ರತೆ ಇಂಗ್ಲೀಷ್ ಮಾತಾಡೋಕೆ ತುಳು ಮಾತಾಡೋಕೆ, ಯಾಕಂದ್ರೆ ಪ್ರಿನ್ಸಿಪಾಲ್ ಆದ್ರೆ ಎಂತ ಕೆಟ್ಟ ಕೆಟ್ಟದಕ್ಕೆ ಇಂಗ್ಲೀಷ್ ಮಾತಾಡ್ತಾರೆ, ಹಾಗೆ ಇಂಗ್ಲೀಷು ಬಿಡ್ಕಾಯ್ತು, ಈಚೆ ಕಡೆ ತುಳು ಬಿಡ್ಕಾಯ್ತು. ಅದೇ ತುಳಿನಂಗೂ ಸಹಿತ ಹೆಚ್ಚು ಕಡಿಮೆ ಆರೇರ್ ಅನ್ಬೋದು ಸ್ವಲ್ಪ ಅಲ್ಲಿ ಹೆಚ್ಚು ಕಡಿಮೆ ಬೇಡ, ರಗಳೇ ಬೇಡ ಅಂತೇಳಿ ಹೇಳಿ ನಾನು ತುಳುವಿನ ಮಾತಾಡೋದೇ ಕೈ ಬರ್ತದೆ. ಹಂಗೆ ಬತ್ತತ್ತು ನಾನು ಮಾತಾಡ್ತಿ, ಹಂಗೆ ಮ್ಯಾನೇಜ್ ಮಾಡೋಷ್ಟು ಹಂಗೆ ಬತ್ತತ್ತು, ಇಂಗ್ಲೀಷು ತುಳು ಎರಡೂ ಬತ್ತತ್ತು. ಆದರೆ ಭಾಳ ಇದಮಿತ್ತಮ್ ಅಂತ ಮಾತಾಡೋಷ್ಟು ನಮ್ಗೆ ಸಾಮರ್ಥ್ಯ ನಮ್ಗೆ ಇನ್ನೂ ಬರಲಿಲ್ಲ.
1: ಓಕೆ, ಅದು ನಿಮ್ಮ ಕುಂದಾಪುರ ಕನ್ನಡ ಉಳಿದಕ್ಕೆ ಸಹಾಯ ಆಯ್ತಂತ್ರೆ?
0: ಖಂಡಿತ, ಕುಂದಾಪುರ ಕನ್ನಡ ಉಳಿಕೆ ಸಾಧ್ಯ. ನಾವು ಮನೆಗೆ ನನ್ನ ಹೆಂಡತಿ ಸ್ವಲ್ಪ ಶುದ್ಧ ಒಚ್ಚಳಿಸ್ತಾಳೆ, ನಂಗೆ ಚೀಟ್ ಹೋಗ್ದೆ ಯಾಕೆ ಒಚ್ಚಳಿಸ್ಕ, ಶುದ್ಧ ಕನ್ನಡದ ಮಾತಾಡು, ಹೋಗ್ಬೇಕು ಹೊಯ್ಕಂದ ಹೇಳಿ ಅಂತ. ಹೋಗ್ಬೇಕಂದ್ರು ಆಪದಷ್ಟೇ, ಹೊಯ್ಕಂದ್ರು ಆಪದಷ್ಟೇ, ಹೋಪರ್ ಹೋತ್ರ ಹಾಯ್ಕೊಂಬರ್ ಹಾಯ್ಕಂತ್ರೆ
1: ಅದ್ರಲ್ಲಿ ಎಂತ ಚೇಂಜ್ ಆಗ್ತಿಲ್ಲ,
0: ಏನ್ ಬದಲಾವಣೆ ಆಗ್ತಿಲ್ಲ. ಯಾಕೆ ಊಟ ಮಾಡಬೇಕು ಯಾಕೆ ಉಣ್ಕೊಂಬತ್ತಿಲ್ಲ, ಅದೆಲ್ಲ ಭಾಷೆನ ಉಳಿಸ್ರೆ ಆ ಮಕ್ಕಳಿಗೆ ಅದನ್ನ ಬಂದ್ರೆ ಅದು ನಮ್ಮ ರಕ್ತಗತವಾಗಿ ಆ ಭಾಷೆ ನಮ್ಮ ಬಾತಿ ಇದ್ರು ಕೂಡ ನಮ್ಮ ಮಾತಿಗೆ ಅದು ಹೊಂದಾಣಿಕೆ ಆಯ್ತದೆ.
1: ಈಗ ನಿಮ್ ಮಕ್ಕಳೆಲ್ಲ ಕುಂದಾಪುರ ಕನ್ನಡ ಮಾತಾಡ್ತಾರ?
0: ಅಯ್ಯೋ, ನನ್ನ ಮಕ್ಕಳು ತುಳು ಮಾತಾಡ್ತಾರೆ, ಅವ್ರು ಶಾಲೆಗೆ ಹೋಗಿ ಇಂಗ್ಲೀಷ್ ಮಾತಾಡೋದು ಶುರು ಮಾಡ್ರೆ ಕುಂದಾಪುರ ಕನ್ನಡ ಮಾತಾಡ್ತಾರೆ. ಯಾಕಂದ್ರೆ ಈ ಅಪ್ಪ ಒಬ್ಬ ಇದ್ಮೇಲೆ ಅವನಿಗೊಂದು ಖುಷಿ ಆಗಲಿ ಅಂತೇಳಿ ಕುಂದಾಪುರ ಒಂಚೂರು ಮಾತಾಡ್ತಾರೆ, ಮಾತಾಡ್ತೀನಿ ಅಂತ ಒಂದಿಲ್ಲ. ನಮ್ಮ ಸ್ವಾತಿ ದಿಕ್ಕಳೆಲ್ಲ ಬಂದವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಅವರೆಲ್ಲ ಸ್ವಲ್ಪ ಮಾತಾಡೋದಿಲ್ಲ, ಮಾತಾಡೋದಿಲ್ಲ, ಮಾತಾಡ್ತಾರೆ ಅಂದ್ರೆ.
1: ಆಯ್ತು, ನಿಮ್ಮ ಮೊಮ್ಮಕ್ಕಳಿಗಾರು ಹೇಳಿಕೊಡ್ಕೀಗ, ನಿಮ್ ಇಷ್ಟು ಗಾನ ಕುಂದಾಪುರ ಕನ್ನಡ, ನಿಮ್ ನೆಕ್ಸ್ಟ್ ಜನರೇಷನ್ ಪಾಸ್ ಆಗ್ಬೇಡ
0: ಅಲ್ಲ. ಕುಂದಾಪುರ ಕನ್ನಡ,
1: ಈಗ ನೀವು ಕನ್ನಡ ಪ್ರಾಧ್ಯಾಪಕರ ಇದ್ದಾರೆ, ಕನ್ನಡ ಪ್ರಾಧ್ಯಾಪಕರ ಇದ್ದಕ್ಕೂ ನಂಗೆ ಎಂತ ಅನ್ಸುತ್ತಂದ್ರೆ, ನಮ್ಮಲ್ಲಿ ಸುಮಾರು ವ್ಯಾಕರಣ ಅಲ್ಲ ಕನ್ನಡದಲ್ಲಿ, ಕನ್ನಡ ವ್ಯಾಕರಣ ಅಂದ್ರೆ ಅಯ್ಯೋ ಸಮೋಸ ಅಲ್ಲಲ್ಲ ಸಮಾಸ, ಆ ಸಮಾಸನೆಲ್ಲ ತರಬೇಡಿ ಮಾರ್, ಆ ಷಟ್ಪದಿ ಅದು ಇದು ಅದನ್ನೆಲ್ಲ, ಆ ಗುರು ಲಘು ಅಯ್ಯಬ್ಬಾ ಅದು ಹ್ಯಾಂಗ ಹಾಕುದು ಅದೆಲ್ಲ ಕಂಡ್ರೆ ತಲೆ ತಿರುಗಿ ಬೀಳ್ತೋ. ಈಗಿನ ಮಕ್ಕಳನ್ನಂತೂ ಕೇಂದ್ರ ಬೇಡ, ಕನ್ನಡ ಅಂದ್ರೆ ಅಯ್ಯೋ ನಂಗೆ ಆತಿಲ್ಲ, ಎಷ್ಟು ಹೊತ್ತು ಅದಕ್ಕೆ ಒತ್ತು ಕೊಡ್ಕು, ಅದಕ್ಕೆ ಬಾಲ ಕೊಡ್ಕು, ಅದಕ್ಕೆ ದೀರ್ಘ ಕೊಡ್ಕು, ಅದೆಲ್ಲ ನಮ್ಗೆ ಆಪದಲ್ಲಪ್ಪ, ಇಂಗ್ಲೀಷ್ ಅವ್ರು ಸೀದೆ ಬರ್ಕೋ ಆಪದಲ್ಲ ಬಿಡಿ.
0: ಎಷ್ಟೇ ಹೇಳಿ ನೀವು ಆಡದನ್ನ ಬರೋಕ್ ಆಪದ ಕನ್ನಡದ ಮಾತ್ರ
1: ಅಲ್ಲ,
0: ನೀವು ಆಡದನ್ನ ಇಂಗ್ಲೀಷಿಗೆ ಆಡದನ್ನ ಇಂಗ್ಲೀಷ್ ಬರೋಕ್ ಆತಿಲ್ಲ, ಯಾವ ಭಾಷೆ ಆಡದನ್ನೆಲ್ಲ ಬರೋಕ್ ಆಪದ ಕನ್ನಡದಲ್ಲಿ ಮಾತ್ರ. ನೀವು ಎಂಥದೇ ಹೇಳಿ, ಎಂಥದೇ ನೀವು ಒಚ್ಚರಿಸಿ ಒಚ್ಚರಿಸಿ ಹೇಳಿ, ನಾನು ಅದನ್ನ ಕನ್ನಡದ ಬರ್ಕೊಡ್ತೀನಿ. ಅದೇ ನೀವು ಇಂಗ್ಲೀಷ್ ಹೇಳಿದ್ರೆ ಸ್ಪೆಲ್ಲಿಂಗ್ ಒಂದಿರುತ್ತೆ, ಅದ್ರ ಒಂದು ಆಕ್ಸೆಂಟ್ ಅಂತ ಇರುತ್ತೆ,
1: ಕರೆಕ್ಟ್.
0: ಆಡದಂಗೆ ಆಡದಂಗೆ ಮಾತಾಡೋದು ಇದ್ರೆ ಕನ್ನಡದ ಮಾತ್ರ,
1: ಕರೆಕ್ಟ್.
0: ಈಗ ವ್ಯಾಕರಣ ಪದ್ಯ ಛಂದಸ್ಸು ಅದೆಲ್ಲ ನೀವೇನು ಪಾಠದಂಗೆ ಓದಿ ಹಾಗೆ ಉರುಹೊಡೆದ ಕಲಿಕಂದೇಳಿ ಏನಿಲ್ಲ. ಈಗ ಬಂದೆ ನಾನು ಕಟೀಲಿನಿಂದ ಕೋಟಪೇಟೆಗೆ, ಪದ್ಯ ಇಲ್ಲದ
1: ಒಳ್ಳೆ
0: ಬಂದೆ ನಾನು ಕಟೀಲಿನಿಂದ ಕೋಟೆಪೇಟೆಗೆ ಅಂತೇಳಿ ಬರ್ ಹೋದನವನು ಮಂಗಳೂರಿನಿಂದ ಬೆಂಗಳೂರಿಗೆ ತಿರುಕನೂರ ನೂರ ಮುಂದೆ ಮರುಕು ಧರ್ಮ ಶಾಲೆಯಲ್ಲಿ ಅದೇ ದಾಟಿ ಎಲ್ಲ ಮಾತಂಗೂ ಛಂದಸ್ಸಿತ್ತು, ವ್ಯಾಕರಣ ಇತ್ತು, ಅದೆಲ್ಲ ಇತ್ತು. ವ್ಯಾಕರಣ ಅಂದ್ರೆ ನಾವು ಮಾಡ್ಕೊ, ಈ ಕಣಿ ವ್ಯಾಕರಣ ದೊಡ್ಡ ಸಂಗತಿ ಅಂತದಿಲ್ಲ, ಅದು ವ್ಯಾಕರಣ ಮಾಡಿ ಆಪದಲ್ಲ. ಈಗ ಕಾಂತ ದೀರ್ಘ ಬಂತ, ಕಾಂತ ಬಂತ ದೀರ್ಘ ಬಂದ್ರೆ ಮುಂದಿನದು ರಸ್ವವೇ ಆಗ್ಬೇಕು, ಕಾಂತ ವರ ಆಗ ಕಾಂತ ಕಾಂತಾವರ ಆಗ್ಬೇಕು, ಕಾಂತಾವಾರ ಮಾಡೋಕ್ ಆತಿಲ್ಲ. ಇದು ದೀರ್ಘ ಆದ್ರೆ
1: ಅದು ಹ್ರಸ್ವ,
0: ಈಗ ಕಾರ ಹ್ರಸ್ವ ಬಂದು ದೀರ್ಘ ಕಾರ ವಾರವೇ ಆಗ್ಬೇಕು, ಅದು ಭಾಷಾ ನಿಯಮ, ಅದು ಭಾಷಾ ನಿಯಮ ಆಗಿದೆ. ಆದ್ರಿಂದ ಭಾಷೆನ ಅದು ಛಂದಸ್ಸು ವ್ಯಾಕರಣ ಅಲ್ಲ, ಭಾಷೆನ ನಾವ್ಯಾರೋ ಪಂಡಿತರು ಮಾಡೋದಲ್ಲ, ಅದು ಆ ಭಾಷೆ ಒಳಗಡೆ ವ್ಯಾಕರಣ ಛಂದಸ್ಸಲ್ಲ, ಅದರೊಟ್ಟಿಗೆ ಐಕ್ಯವಾಗಿರುತ್ತೆ.
1: ಅದ್ರಲ್ಲೇ ನಾನು ನಿಮ್ಗೆ ಕೇಮ್ಕಿದ್ದಿತ್ತ, ಈ ಮಾತಿಗೊಂದು ಗೀತು ಅಂತ ಇರುತ್ತೆ ಉದಾಹರಣೆಗೆ,
0: ಮಾತಿಗೂ ಅದೇನಂತ ಎಲ್ಲ ಶಬ್ದ ಒತ್ತು ಕೊಡ್ಕು, ಮಾತು ಎರಡು ಸರಿ ಹೇಳದಂಗೆ ಒತ್ತು. ಈಗ ಬೇಡ ಬೇಡ ಬೇಡ ಬೇಡ ಅಂತ ಹೇಳಿದಾಗ ಅದಕ್ಕೆ ಒತ್ತು ಕೊಡ್ಕಲ್ಲ. ಇದೆಲ್ಲ ಈ ಕೂಡು ನುಡಿಗಳೆಲ್ಲ ಬಂತು, ಮಾತು ಗೀತು ಹಾಲುಗೀಲು ಹಣ್ಣುಗಿಲ್ಲು, ಅದೆಲ್ಲ ಆ ಶಬ್ದಕ್ಕೆ ಅರ್ಥ ಇಲ್ಲ. ಈ ಶಬ್ದದ ಪುಷ್ಟಿಗಾಗಿ ಆ ಶಬ್ದಗಳನ್ನ ನಾವು ಬಳಸುವಂತ
1: ಅಂತ ನಮ್ ಕುಂದಾಪುರ ಕನ್ನಡದಲ್ಲಿ ಎಂತಲ್ಲ ಇತ್ತ,
0: ಎಂತಲ್ಲ ಎಲ್ಲದಕ್ಕೂ ಇತ್ತಲ್ಲ, ಯಾವ್ದಕ್ಕೆ ಇಲ್ಲ ಹೇಳಿ
1: ಹೇಳಿ.
0: ಹಡಿಗಿಡಿ ಮಾಡ್ಬೇಡ ಗಡೆ ಅಂತದ್ದು, ಹಡಿಗಿಡಿ ಮಾಡ್ಬಿಟ್ಟು ಗಿಡಿ ಅಂತ ಎಂತ ಗೊತ್ತಿತ್ತು,
1: ಇಲ್ಲ ಅದಕ್ಕೆ ಅರ್ಥ ಇಲ್ಲ,
0: ಅರ್ಥ ಇಲ್ಲ. ಓದ್ಕ ಓದು ಗೀದು ಅವ್ ಮರ್ತೇ ಬಿಟ್ಟಿದ್ದ ಮಾರ್ರ, ಹೆಕ್ಕತ್ತಿ ಮನ್ ಓದು ಗೀದುದಲ್ಲ ಆ ಗೀದು ಅಂದ್ರೆ ಎಂತ, ಉಂಬದ ಗಿಂಬದ ಕೇಳ್ಬೇಡಿ, ಸಮಾನ ಬೇಡದಿದ್ದಲ್ಲ ಬರ್ಗರ್ ತಿಂತ, ಉಂಬದ ಗಿಂಬದೆ ಅಂತದ್ದು ಆ ಗಿಂಬದ ಅನ್ನೋದಕ್ಕೆಲ್ಲ ಸಮಾ ಬರ್ಗರ್ ತಿಂತ, ತಿನ್ಬೇಡ ತಿನ್ಬೇಡ ಅಂದ್ರೆ ಮಾಡ್ತಾವ ತಿಂತ, ಹಿಂಗೆಲ್ಲ ಅದಕ್ಕೆಲ್ಲ ಒಂದೊಂದು ಶಬ್ದಕ್ಕೆ ಅದಕ್ಕೊಂದು ಕೂಡು ಶಬ್ದಗಳು ಬರುವಂತದ್ದು ಕುಂದಾಪುರ ಕನ್ನಡದ ಸೊಬಗ.
1: ಈ ಜೋಡು ಪದ ಇರುತ್ತಲ್ಲ ಕನ್ನಡದಲ್ಲಿ, ಅದು ನಮ್ಮ ಕುಂದಾಪುರ ಕನ್ನಡದಲ್ಲಿ ಉದಾಹರಣೆ ಯಾವ್ದು?
0: ಯಾವ ಜೋಡು ಪದ? ಎರಡೆರಡು ಪದಗಳು ಬರುದ. ಈಗ ಹೊಣ್ಣು ಹಂಪಲು, ರೋಗ ರುಜಿನ, ಅವೆಲ್ಲ ಜೋಡು ಜೋಡಿ ಪದಗಳು ಅವೆಲ್ಲ
1: ಆಯ್ತು. ನಮ್ಮ ಕುಂದಾಪುರ ಕನ್ನಡದಲ್ಲ
0: ಕುಂದಾಪುರ ಕನ್ನಡದಂಗೆ ಜೋಡು ಪದ ಅಂದ್ರೆ ಅದು ಯಾವ್ದು ಹುಡುಕುದು ಈಗ ಅಂದ್ರೆ ಅದು ಕುಂದಾಪುರ ಕನ್ನಡದ ಅಂತ ಹೇಳಿ ಏನ್ ಅಂತದ್ದು
1: ಆತರದ ಏನಿಲ್ಲ. ಗ್ರಾಂತಿಕ ಕನ್ನಡದ ನಾವು ಹೊಣ್ಣಂಪಲ
0: ಅಂತಿಕ ಕನ್ನಡವನ್ನೇ ನಿನ್ನೆ ಹೇಳ್ದಂಗೆ ಕನ್ನಡ ನಾವ್ ಬೇರೆ ಅದನ್ನೇ ಬಳಸ್ತೆ. ಈಗ ಕಣಿ ನೀವು ಮದಿಗೋಪತಿಗೆ ಘನ ಸೀರೆ ಉಟ್ಕೊಂಡ್ರೆ ಆ ನೆರಿಗೆ ಎಲ್ಲ ಒಳ್ಳೆ ಗರ್ಗರ್ಗರ್ಗರೇ ಒಳ್ಳೆ ನಿಮ್ಗೆ ಆಗಲ್ಲ ಏನಿಲ್ಲತ್ತೆ. ದಿನ ನೀವು ಉಟ್ಕೊಂಡೆ ಇಪ್ಪ ಸೀರೆ ಏನತ್ತ ನೀವು ಹೇಳ್ದಂಗೆ ಎಂತದ್ದು
1: ಕರೆಕ್ಟ್.
0: ಈಗ ನೀವು ಮದಿಗೂ ಹರ್ಕೊಳ್ಳಿ ಮದಿ ಸೀರೆ ಒಂದು ಬಿಚ್ಚಿ ಹಾಕ್ರೆ ಸಾಕು, ಅಭ್ಯಾಸ ಹಾಕಂದೇಳಿ ನೀವು ಮದಿಗೆ ಬಿಚ್ಚಿ ಹಾಕೋ ಸೀರೆ, ಮತ್ತೆ ನೀವು ನೈಟಿಯೋ ಮತ್ತೊಂದು ನಿತ್ಯ ಉಡು ಸೀರೆ ಉಟ್ಕೊಂಡಾಗ ಅದು ನಮ್ಗೆ ಹೊಂದಾಣಿಕೆ ಆಗ್ತದೆ. ಆ ಸೀರೆ ನಮ್ಗೆ ಹೊಂದಾಣಿಕೆ ಆಗ್ತಿಲ್ಲ. ಈ ಭಾಷೆ ಹಾಗೆ ನಮ್ಗೆ ಮುರುಕ್ ಬಪ್ಕೋಯಿ, ನಾವು ಅದನ್ನೇ ಮುರಿತ ಮುರಿತ ನುರಿತ ನುರಿತ ಅದನ್ನೇ ಬಳಸ್ತಾ ಬಳಸ್ತಾ ಒಪ್ಪದ. ಅದು ಸಣ್ಣದು ಮಾಡ್ಕೋದು ಅನಿವಾರ್ಯ.
1: ಓಕೆ,
0: ಈಗ ನಾನೊಂದು ಪ್ರೊಫೆಸರ್ ಎಂ ಬಾಲಕೃಷ್ಣ ಶೆಟ್ಟಿ ಪ್ರತಿ ಸರಿ ಹಾಂಗೆ ಕರಿತೈಕೊಂಡು ಪೂರೈಸುತ್ತ ಕಡಿ ಒಂದೊಂದೇ ಹೋತು ಪ್ರೊಫೆಸರ್ ಹೋಯ್ ಬಾಲಕೃಷ್ಣ ಶೆಟ್ಟಿ ಹತ್ತು ಕಡಿ ಬಾಲಕೃಷ್ಣ ಹೋಯ್ ಕಡಿ ಅಂತ ಹತ್ತಂದ್ರೆ ಬಾಲಕೃಷ್ಣ ಹತ್ತು ಕಡಿ ಬಾಲ ಹತ್ತು ಕಡಿ ಹೋಯ ಯಾಪದ ಯಾಕಂದ್ರೆ ಅದೇ ಸಣ್ಣದಾಯಿ ಈಗ ಮ್ಯಾಮ್ ಅಂತ ಮೇಡಮ್ ಇದ್ದ ಶಬ್ದ ಮ್ಯಾಮ್ ಆಗಿ ಬಿಡುತ್ತೆ. ಹಾಗೆ ದೊಡ್ಡದು ಮಾಡೋಕೆ ನಾವು ಸೌಲಭ್ಯ ಆಕಾಂಕ್ಷೆ ಅದೆಲ್ಲ ಭಾಷೆಯಲ್ಲಿ.
1: ಸರ್ ಯಾಕೆ ಶಾರ್ಟ್ ಆಯ್ಲ ಸರ್?
0: ಯಾವ್ದು
1: ಸರ್? ಮೇಡಮ್ ಇದ್ದದ್ದು ಮ್ಯಾಮ್ ಆಯ್ತಲ್ಲ, ಸರ್ ಇದ್ದದ್ದು
0: ಸರ್ ಇದ್ ಮೊದಲು ಶಣದಿತ್ತು, ಶಣದಿದ್ರೆ ಶಣದ್ ಮಾಡೋಕೆ ನಾವು ಹತ್ತಿಲ್ಲ. ಸ್ವಲ್ಪ ದೊಡ್ಡದಿದ್ರೆ ಮಾತ್ರ ಅದು ಶಣದ್ ಮಾಡೋದು ನಾವು.
1: ಈಗ ನಮ್ಮ ಕುಂದಾಪುರ ಕನ್ನಡದಲ್ಲಿ ಈಗ ಗಂಡನನ್ನ ಕರೆಯೋದು ಅಡ್ರೆಸ್ ಮಾಡೋದೆ ಹೆಂಗಂದ್ರೆ ಹಾಯ್
0: ಹಾಯ್ ಅಲ್ಲ ನಮ್ಮಲ್ಲಿ ಹೇಳ್ತಿ ಕೇಳಿ. ಈ ಗಂಡನ ಹೆಸರು ಹೇಳಿದ್ರೆ ಆಯುಷ ಕಡಿಮೆ ಅಂತಂದ ಹೇಳಿ ನಮ್ಮಲ್ಲೊಂದು ನಂಬಿಕೆ.
1: ಹೌದು,
0: ಎಲ್ಲಿವರೆಗೆ ಅಂದ್ರೆ ನೀವು ಹೇಳ್ತೀರಿ ನಮ್ಮ ಕುಂದಾಪುರ ಕಂಡು ಇಷ್ಟು ಚಂದ ಎತ್ಕೊಂಡ್ರೆ ಎಂಟ ಅಂತ ಹೇಳಿ ಗಂಡನ ಅಣ್ಣ ಇದ್ರೆ ಅವ್ರು ಎಂಟು ಅಂತ ಇರ್ತಾರೆ. ಏಳು ಹೆಚ್ಚಂಬ್ದು
1: ಹೌದು,
0: ಏಳು ಹೆಚ್ಚಂಬ್ದು
1: ಹೌದು,
0: ಏಳು ಹೆಚ್ಚು ಒಂಬತ್ತು, ಏಳು ಹೆಚ್ಚು ಒಂಬತ್ತು ಅಂದ್ರೆ ಅದು ನನ್ನ ಅಮ್ಮ ನನ್ನ ಅಪ್ಪನ ಅಣ್ಣ ಒಬ್ರು ಮಂಜಯ್ ಅಂತಿದ್ರು, ನನ್ನಮ್ಮ ಗಂಜಿ ಅಂತಿಲ್ಲ, ಮಂಚ ಅಂತಿಲ್ಲ ಅವಳು. ಮಂಚ ಅಂದ್ರೆ ಮಂಜ ಗಂಜ ಗಂಜಿ ಎಲ್ಲ ಸೇರುತ್ತಲ್ಲ. ಈಗ ಬಿಡಿ ಪ್ರಶಾಂತ ಇದ್ರೆ ಪಶು ಅಂತ ಹೇಳಿ ಕರೀತ್ರಿ ಅಂತ ಮಾಡೋಕತ್ತೆ ಗಂಡನ. ಆ ರೀತಿಯಲ್ಲಿ ಶಾರ್ಟ್ ಮಾಡ್ತಾರೆ. ಮೊದಲನೇ ಗಂಡನ ಹೆಸರು ಕ್ರಮವೇ ಇಲ್ಲ. ಗಂಡನ ಹೆಸರಾರು ತಪ್ಪೇ ಹೇಳಕ್ಕ, ಗಂಡನ ಅಣ್ಣ ಬಾವಣ್ಣನ ಹೆಸರು ಹೇಳುಕೇ ಇಲ್ಲ, ನಮ್ಮ ಬಾವಣ್ಣ ಹೆಸರು ಹೇಳುಕೇ ಇಲ್ಲ, ಮುಟ್ಟುಕೂ ಇಲ್ಲ. ಬಾವಣ್ಣನ ಎಂಜಲನ್ನ ತಮ್ಮ ಹೆಂಡತಿ ತೆಗೋಕಿಲ್ಲ.
1: ಯಾಕೆ?
0: ಅದು ಅಷ್ಟು ನಿಷಿದ್ಧ, ಅಷ್ಟು ಪವಿತ್ರ ಗಂಡನ ಅಣ್ಣ.
1: ಎಂಜಲ್ ಕೂಡ ತೆಗೋಕಿಲ್ಲ,
0: ಎಂಜಲ್ ಕೂಡ ತೆಗೋಕಿಲ್ಲ. ಅದು ಮಕ್ಕಳ ಹೆರಪ್ಪನ ಎಂಜಲ್ ತೆಗೀನಿ ಮರ್ರೆ, ಅದೇ ಬಟ್ಲ ತೆಗೀನಿ
1: ಹಿರಿಯಪ್ಪ.
0: ಹಿರಿಯಪ್ಪ ಹಿರಿಯಪ್ಪ ಅದು ಹಿರಿಯಪ್ಪ ಅಂದ್ರೆ ದೊಡ್ಡಪ್ಪ ಅಂದೇಳಿ ಅಂದ್ರೆ ತೆಗೆಯೋದು, ಅದಕ್ಕೆ ಎಂಜಲ್ ತೆಗೆಯೋದು. ಮತ್ತೆ ಕುಂದಾಪುರ ಕನ್ನಡ ಅದೆಲ್ಲ ರೂಢಿ ಮಾಡ್ಕೊಂಡು ಬಂದದ್ದು. ಈಗೆಲ್ಲ ಬಿಡಿ, ಈಗೆಲ್ಲ ಗಂಡನ ಎಂಜಲ್ ಅಲ್ಲ, ಹಿರಿಯಪ್ಪನೇ ನಮ್ಮ ಎಂಜಲ್ ತೆಗೋದು. ಹಿರಿಯಪ್ಪನ ಕತೆ ಹಾಗೆ ಹೋಯ್ತು.
1: ಅದಂಗೊಂದು ನೆನಪಾಯ್ತು, ಅದು ಯಾರೋ ಗಂಡನ ಹೆಸರು ಶಂಕರ್ ಅಂಬ್ರ, ಅವ್ರ ಹೋಟ್ಲಿಗೆ ಹಾರ ಅಂಬ್ರ, ಅಲ್ಲಿ ಶಂಕರ್ಪಳ್ಳಿ ಎಲ್ಲ ಅವ್ರು ಮಾಡ್ತಾರಂತ ಹೋಟ್ಲೆಲ್ಲ. ಶಂಕರ್ಪಳ್ಳಿ ಬೇಕಿತ್ತು ಅವ್ರಿಗೆ ಪರ್ಚೇಸ್ ಮಾಡೋಕೆ, ಅದು ಗಂಡನ ಹೆಸರು ಹೇಳುಕ್ಕಾಗಲ್ಲ, ನಂಗೆ ಅವ್ರ ಪಳಿ ಕೊಡಿ ಅವ್ರ ಪಳಿ ಕೊಡಿ ಅಂತ ಹೇಳ್ತಿದ್ರು. ಅದು ಯಾರು ಪಳಿ ಮಾರಂದ್ರೆ ಅವ್ರ ಪಳಿ ಅವ್ರ ಪಳಿ ಅಂತ. ನಾನು ಇಂಥದ್ದೆಲ್ಲ ನನ್ನ ಅಮ್ಮನಲ್ಲಿ ಕಂಡಿದ್ರೆ, ನನ್ನ ಅಜ್ಜಿಯಲ್ಲಿ ಕಂಡಿದ್ರೆ, ನನ್ನ ಅತ್ತೆ ನನ್ನ ಮಾಯ್ದಿ ಕಾಳು ಅವ್ರದ್ದೆಲ್ಲ ಆ ಭಾಷೆಯಲ್ಲಿ. ನೀವು ಹೇಳ್ದಂಗೆ ಮಾವನ ಹೆಸರು, ಮಾಯಿ ಹೆಸರು, ಭಾವನ ಹೆಸರು, ಗಂಡನ ಹೆಸರು, ಇಷ್ಟು ಹೆಸರುಗಳನ್ನ ಅವ್ರು ಹೇಳುದೇ ಇಲ್ಲ. ನೀವು ಹೇಳ್ದಂಗೆ ಏಳು ಹೆಚ್ಚು
0: ಮತ್ತೆ ಈ ಮೂರು ಗಂಡು ಹುಟ್ಟು ಹೆಣ್ಣು ಹುಟ್ಟರೆ ನಮ್ಮಲ್ಲಿ ಅಷ್ಟೊಂದು ಲಕ್ಷಣ ಅಂತ ಹೇಳಿ ಅಲ್ಲ
1: ಸರ್. ನಾನು ಮೂರು ಗಂಡ ಅಂದ್ಮೇಲೆ ಒಂದ್
0: ಹೆಣ್ಣು ಹೇಳು ಬಂದ್ಕೆ, ಅದಕ್ಕೆ ಅಕ್ಕು ಅಂತ ಹೇಳಿ ಹೆಸರು, ಅಕ್ಕು ಅಕ್ಕಮ್ಮ ಅಂತ ಹೇಳಿ ಹಿಂಗೆ ದೇವ್ರ ಹೆಸರು ಇಟ್ಟು ಅದಿ ಅಂತ ಇಲ್ಲ. ರಾಮಾಯಣ ಬಂದ್ರು ಕೂಡಲೇ ಮೂರು ಗಂಡು ಮಕ್ಕಳು ಹುಟ್ಟರು ಕೂಡಲೇ ಕಳಿಸಿ ನಂಬಿಕೆ ಅಷ್ಟೇ. ಅವಳಿಗೆ ಒಂದು ಅಕ್ಕಮ್ಮ ಅಂತ ಹೇಳಿ ಇಡುದು, ಅಂದ್ರೆ ಅಕ್ಕು ಅಂತ ಹೇಳಿ ಕರೋದು, ಯಾಕಂದ್ರೆ ನಾಲ್ಕನೇ ಮಗು ಆರು ಕೂಡಲೇ ಅಕ್ಕು ಅಂತ ಕರೋದು, ಮತ್ತೆ ಎಂಟು ಒಂಬತ್ತಲ್ಲ ನಮ್ಮ ಕಣಗರ ಹುಟ್ಟರು ಕೂಡಲೇ ಕಡಿಕೊಂದು ಕೊನೆಗೊಂದು ಸಾಕು ಅಂತ ಹೆಸರು.
1: ಸಾಕು ಹೌದು ಹೌದು,
0: ಇನ್ನು ಹುಟ್ಟತಾ ಇಕ್ಕಂಡ್ಬೇಡಿ ಅಂತ ಹೇಳಿ ಸಾಕು ಅಂತ ಹೇಳಿ ಹಿಂಗಿದೆಲ್ಲ ಒಂದು ರೂಢಿಯಲ್ಲಿ ನಾವು ಮಾಡ್ಕೊಂಡು ಬಂದದ್ದು ಇದೆ.
1: ಈಗ ಗಂಡನ ಸಂಬೋಧನೆ ಮಾಡೋದಿದೆಯಲ್ಲ ನಮ್ಮಲ್ಲಿ, ಹೆಂಡತಿನ ಸಂಬೋಧನೆ ಮಾಡುದು, ಗಂಡನ ಸಂಬೋಧನೆ ಕುಂದಾಪುರ ಕನ್ನಡ.
0: ಕುಂದಾಪುರ ಕನ್ನಡದಲ್ಲಿ ಹೆಂಡತಿನ ಸಂಬೋಧನೆ ಹಾಯ್ ಹಾಯ್ ಅಂದ್ ಎಂತದ್ ಆಯ್ಕೆ?
1: ಹೆಂಡತಿ ಗಂಡನನ್ನ
0: ಹೆಂಡತಿನ ಹೇಳ್ತಿ ಹಾಯ್ ಅಂದ್ರೆ ನೀವು ಮಾತಾಡೋ ಕೊಟ್ರೆ ಹಾಯ್ ಬಗ್ಗೆ ನಾ ಅರ್ಧ ಗಂಟೆ ಮಾತಾಡಿ
1: ಒಂಚೂರು ಹೇಳಿ
0: ಕಮ ಹಾಯ್. ಈಗ ಹಾ ಏನ ನಾನಿದ್ದು ನಿಂಗೆ ತೋರುದಿಲ್ಲ ಏನ, ಆ ಹಾ ಬೇರೆ
1: ಅಹಂಕಾರ
0: ಅಹಂಕಾರ ಹಾಯ್ ಹಾಯ್ ಸ್ವಲ್ಪ ಕೈ ಹಾಕಿ ಮರ್ರೆ
1: ರಿಕ್ವೆಸ್ಟ್
0: ಆ ಹಾಯ್ ಬೇರೆ. ಇನ್ನೊಂದು ಹಾ ಅಪ್ಪಿದ್ದಗಡೆ ಒಂದು ಕರೆದು ಕೇಮ್ ಆ ಹಾ ಬೇರೆ.
1: ಕರೆಕ್ಟ್,
0: ಅರ್ಥ ಆಯ್ತು ನಿಮ್ಗೆ ಎಲ್ಲ ಹಾಕು. ಈಗ ಒಂದೊಂದು ಹಾ ಟೋನಿಗೂ ಒಂದೊಂದು ಅರ್ಥ. ಇನ್ನು ಹೆಂಡತಿ ಹಾಯ್ ಅಂತೂ ಕೇಮ್ದೇ ಬೇಡ. ಅವಳು ಮೊದಲನೇ ಇನ್ನು ಹಾಯ್ ನಿಮ್ಗೆ ಸುಖ ನಿಮ್ಗೆ ಕಲ್ಕಂಡು ಇರ್ಬೋದು. ಆ ಫಾರೆಸ್ಟ್ 5 ಗಂಟೆ ಬಂದು ಮನೆಗೆ ಕೂತೀರ ನೀವು ಇಷ್ಟೊತ್ತಿಗೆ ವಾಪಸ್ ಅಂದ್ರೆ ಆ ರಸ್ವ ಹಾಯ್ ಅದು ಸ್ವಲ್ಪ ದೀರ್ಘ ಆತ್ ಕೆಲವು ಸರಿ ಹಾಯ್ ಕಣ್ಕಕ್ಕನ ಮಗಳು ಜಾಲ್ಜನ್ ಮಗಳು ಸುಮಿತ್ರ ವಾದಳು ಬರಲೇ ಇಲ್ಲ ಮಾರ್ರೆ ಆಗ ಹಾಯ್ ದೀರ್ಘ ಕಡಿಗೆ ಇನ್ನೂ ದೀರ್ಘ ಮಾಡ್ದ ಹಾಯ್ ಹೊಲ್ತಾಡೋರು ಮಳಿಗೆ ನೈಟಿ 1 ತಕೊಂಡ್ರು 3 ಎತ್ತಿ ಕೊಡ್ತಾರೆ ಮಾರ್ರೆ ನಾವು ತಕೋಬೋಪ್ಪಿ ಅಂದ್ರೆ 3ನೇ ಹಾಯ್ ಇವನ್ ಕಿಸಿ ಬಿತ್ತು ಅಂತ ಹೇಳಿ ಎರಡನೇ ಹಾಯಲ್ಲ ನೆರ್ಮನೇರ್ ಸುದ್ದಿ ಹೇಳ್ತಾಳೆ 3ನೇ ಹಾಯಲ್ಲಿ ಬೈತಾಳನ್ ಲೆಕ್ಕ ಈ ಹಾಯಲ್ಲೇ ದೀರ್ಘ ಅರಸುವ ಮತ್ತು ದೀರ್ಘ ಮಾಡಿಕೊಳ್ಳಿ ಹಿಂಗೆಲ್ಲ ಬೇರೆ ಬೇರೆ ಆಗ್ತ ನೀವು ಹೆಂಡತಿ ನಿಮ್ಮ ಮಾತಿನ ಅಡ್ ಬಂದು ಈಗ ನೀವು ಗಂಡನ ಹೆಸರಿಗೆ ಗಂಡ ಹೆಂಡತಿನ ಹಾಯ್ ಎಂದೇ ಕರೋದು ಹೆಂಡತಿ ಹೆಸರು ಹೇಳೋಕಿಲ್ಲ ಹೆಂಡತಿ ಹೆಸರು ಹೇಳೋದಿಲ್ಲ ಹೆಂಡತಿ ಹೆಸರು ಗಂಡ ಹೇಳೋದಿಲ್ಲ ನಮ್ಮ ನನ್ನ ಅಪ್ಪ ನನ್ನ ಅಮ್ಮನ ಹೆಸರು ಹೇಳೋದಿಲ್ಲ
1: ನೀವು
0: ನಾವು ಹೇಳೋದು ಎಲ್ಲ ಹೇಳುತ್ತೆ ಇಲ್ವಾ ಅಂತ ನಮ್ಮ ಕಾಲ
1: ಗಂಡ ನನ್ನ ಹೆಸರು ಹೇಳುದಿಲ್ಲ
0: ನಿಮ್ ಗಂಡ ಅದೇ ಹೇಳೋಕೆ ನಿಮ್ ಕಾಲ ಬೇರೆ ಅಲ್ಲ ಈಗಿನ ಹುಡುಗಾಟಿಕೆ ಕಾಲದಾಗೆ
1: ಅಲ್ಲ ನನ್ನ ಗಂಡ ಈಗಲೂ ನನ್ನ ಹೆಸರು ಹೇಳಿ ಕರೆಯುವುದಿಲ್ಲ
0: ಓ ಹಂಗಾರು ಸಂಪ್ರದಾಯ ಇತ್ತಂಗ
1: ನನ್ನ ಹೆಸರು ಹೇಳುದೇ ಇಲ್ಲ
0: ನೀವು ಏನು ಹೇಳಕ್ಕ ಈಗ ನಿಮ್ಮನ್ನ ಈಗ ಅವ್ರು ಹಾಯ್ ಅಂದ್ರ ಮೇಲೆ ನೀವು ಹೋಜ ಅನ್ಕ ಇನ್ನೆಲ್ಲ ಅಪ್ಪನ ಕರಿ ಮಕ್ಕಳೇ ಮಕ್ಕಳ ಕೈಲಿ ಹೇಳುದು ಅಪ್ಪನ ಕರಿ ನಿಮ್ ಮಕ್ಕಳೇ ಅಂತ ಹೇಳಿ ಅಂದ್ರೆ ಹೆಸರು ಹೇಳಕ್ ಆಗ್ತಿಲ್ಲಲ್ಲ ಮತ್ತೆ ಇಲ್ದಿದ್ರೆ ಅವರೇ ಸ್ವಲ್ಪ ಇದ್ರೆ ಗಂಡ ಹೆಂಡತಿ ಅತ್ತ ಇದ್ರೆ ಹೋಜ ಒಂದ್ಸೂರು ಕಾಂಬ ಎಂತದ ಒಂದ್ 4 ಕುಡಿಗೆ ಎದ್ದಿ ಕೊಡ್ತಾರ ಬರ್ಲಿ ತಕಂಬ ಅಂತ ಹೇಳಿ ಆ ಹೋಜ ಒಂಬತ್ತಿಗೆ ಅಂದ್ರೆ ಅವ್ರಿಗೆ
1: ಗೌರವಪೂರ್ವಕ
0: ರಾಜ್ಯದಲ್ಲಿ ಗಂಡಿಗೆ ಬೆಲಿ ಕೊಡುವಂತ ಕ್ರಮ.
1: ಈಗ ನಿಮ್ಮ ಹೆಂಡತಿ ನಿಮ್ಮನ್ನ ಎಂತ ಅಂತ ಕರೀತಾರೆ ಸರ್?
0: ನಮ್ಮನೇ ಹಾಯ್ ಎಂದೇ ಕರೋದು, ಅವಳು ಹೆಸರು ಹೇಳುದಿಲ್ಲ
1: ಅದು
0: ಹಾಯ್ ಇದ್ದದ. ಈಗ ನಿಮ್ಮ ಕಾಲಕ್ಕೆ ಹಾಯ್ ಆಯ್ತದ, ನಮ್ಮ ಕಾಲ ಹಾಯ್ ಇದ್ದದ.
1: ಎಷ್ಟು ಲೈಕ್ ಅಲ್ಲ ಆ ಪದ ಬಳಕೆ, ಅದ್ರಲ್ಲಿ ನಾವು ಬಳಸುವ ಧ್ವನಿ ಅದೇ ಎಷ್ಟೆಷ್ಟು ಅರ್ಥ ಕೊಡುತ್ತೆ.
0: ಚಂದ ಐತೆ ಈ ಕಣಿಗ. ಈಗ ಈಗ ನಮ್ ಗೋಸರ ಅಂತ, ಆ ಗೋಸರಂ ಶಬ್ದಕ್ಕೆ ಇಷ್ಟು ಅರ್ಥ ವ್ಯಾಪ್ತಿ ಇತ್ತು ಕಣಿ.
1: ಎಷ್ಟು
0: ಈಗ ಗೋಸರ ಅಂದ್ರೆ ಕೆಸರಲ್ಲ, ನೀರು ರಾಡಿ ಅಲ್ಲ, ಅದ್ರಲ್ಲಿ ಕಣಿ ಹೊಟ್ಟಿದೆಲ್ಲ ದನದ ನೀರು ಉಚ್ಚಿ ಹೋಯಿ, ದನದ ಗೋಮಯ ಹೋಯಿ, ಎಲ್ಲ ಮಿಕ್ಸ್ ಆದಿತ್ತಲ್ಲ ಒಂದೊಂದು ಫಲವತ್ತಾದಂತ ಮಣ್ಣಿಗೆ ಗೋಸರ ಬಂದವು. ನಾವು ಗೋಸರ ಮೇಲೆ ನೋಡದೆ ಹೊರತು ಕೆಸರ ಮೇಲೆ ನೋಡೋದಲ್ಲ.
1: ಕರೆಕ್ಟ್.
0: ಆ ಗೋಸರ ಎಂಬ ಶಬ್ದಕ್ಕೆ ನೀವಂತರ ಎಷ್ಟೊಂದು ಕಲ್ಪನೆ ಇತ್ಕಣಿ, ಆ ಕೃಷಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಜಾಗ ಅಂತ ಅರ್ಥ. ಅದು ಕೆಸರಿ ಎಲ್ಲೂ ಆಗ್ತದೆ. ಈಗ ನೀವು ರೋಡ್ ನೀರು ನಿಂತರೂ ಕೆಸರು ಆಗ್ತದೆ, ಗೋಸರ ಆಗ್ತಿಲ್ಲ ಅದು. ಈ ಕಡೆ ಹೊಟ್ಟೆ ತಿಪ್ಪುದು, ಹೊಟ್ಟೆ ತಿಪ್ಪದಂದ್ರೆ ಕೂಡ ಕಣಿ ಅವನಿಗೆ ನಮ್ಮನ್ನು ಕಂಡುಕೊಂಡು ಸ್ವಲ್ಪ ಹೊಟ್ಟೆ ತಿಪ್ಪತ್ ಮಾರ್ರೆ. ಇನ್ನು ಇನ್ನು ಇನ್ನು ಅಂಥ ಶಬ್ದಗಳು ಎಷ್ಟು ಬೇಕು ನಿಮಗೆ? ಗಜಮೈಕ ಬಾ ಗಜಮೈ, ನಮ್ಮ ನಿಮ್ದಲ್ಲಿ ಒಂದು ಮೈಕಾರೆ, ನಮ್ಮ 3 ಮೈಕ್ ಇತ್ತು. ಗಜಮೈಕ, ಹರ್ಮೈಕ, ಕಣ್ಮೈಕ, ಮೂರು ಮೈಕ್ ಇತ್ತು ನಮ್ಗೆ. ಒಂದು ಮೈಕ್ ನಿಮ್ದಲ್ಲಿ ಒಂದೊಂದಾರೆ, ನಮ್ದು ಗಜಮೈಕು ಇತ್ತು. ಗಜಮೈಕ ಅಂದ ಹೇಳ್ರೆ ಕಣ್ಣು ಮೈಕ ಮಾಡೋಳು ಅಂದ್ರೆ, ಗಜಮೈಕ ಅಂದ್ರೆ ಮೈಕ ಮಾಡೋರಿತ್ತೆ ಎಲ್ಲ ಸಾಮಾನ್ಯ, ಒಂದು ಚೂರು ಪಡ್ಬೇಕು ತಪ್ಪು ಮಾಡಿ ಮೈಕ ಮಾಡ್ತಾಳೆ ಅಂದೇಳಿ. ಗಜಮೈಕ ಅಂದ್ರೆ ಗಜ ಅಂದ್ರೆ ಶಬ್ದ ಹಾಕೋದೆ ಸ್ವಲ್ಪ ಜಾಸ್ತಿ ಮಾಡ್ತಾಳೆ ಅಂದೇಳಿ. ಹರ್ಮೈಕ ಅಂದ್ರೆ ಎರಡು ಸಮಯ ಯಾಸ ಮಾಡ್ತಾಳೆ. ಕಣ್ಮೈಕ ಅಂದ್ರೆ ಈ ಕಣ್ಣಗಿದ್ದು ಕಾಡಿಗಿನ ಹರ್ಸ್ಕೊ ಹೋಗ್ತಾಳೆ ಕೆಲವು ಸರಿ, ಹಾಗೆ ನೋಡಿ ಕಣ್ಮೈಕ ಮಾಡ್ತದೆ. ಹಾಗೆ 3 ಮೈಕ ಅಂತೇಳಿ
1: ಅದು ಹೆಣ್ಮಕ್ಳಿಗೆ ಎಂತ ಕೇಳುದು? ಈ 3 ಪದಗಳು ಹೆಚ್ಚಾಗಿ ಗಜಮೈಕ ಮಾಡ್ತಾ ಅಂತ ಹೇಳುದಿಲ್ಲ, ಗಜಮೈಕ ಮಾಡ್ತಾಳ, ಕಣ್ಮೈಕ ಮಾಡ್ತಾಳ, ಹರ್ಮೈಕ ಮಾಡ್ತಾಳ. ಹೆಚ್ಚಾಗಿ ಈ ಪದ ಬಳಕೆ ಹೆಣ್ಮಕ್ಳು ಇದ್ರಲ್ಲೇ ಬರ್ತೆ ಅಂತ
0: ಮಾಡುದು ಅವ್ರೆ.
1: ಐ ಆಬ್ಜೆಕ್ಟ್ ಯುವರ್ ಆನರ್.
0: ಅಲ್ಲ ಒಂದ್ ಯಾಕೋಯ್ತಾ, ನೀವು ತಪ್ಪು ತಿಳಿದಿರೆ ಅದಕ್ಕೊಂದು ಕೊಂಗಟಕ್ಕೂ ಹೇಳುದು. ಅದೇ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಖಂಡಿತ ಗಂಡು ಮಕ್ಕಳಿಗೆ ಕೊಂಗಟ. ಅವ್ರ ಹುಟ್ಟುಕೊಳ್ಳೋದವ ಮಡಿಸಿ ಹತ್ತು ಬಿಡಿ ಮದಿ ಮಾಡ್ಕೋದೆ ಅಲ್ಗ ಮಾಡ್ತೇವೆ. ಅವಳಿಗೆ ಗಜಮೇಕ ಮಾಡ್ಬೇಡ ಹೇಳ, ಗಜಮೇಕ ಮಾಡ್ಬೇಡ ಗಂಡು ಮಾಡುದಿಲ್ಲ, ಗಂಡು ಮಾಡುದಿಲ್ಲ. ಯಾಕೆ ಮಾಡುದಿಲ್ಲ ಅಂದ್ರೆ ಅವನಿಗೆ ಮಾಡೋ ಅಗತ್ಯ ಇಲ್ಲ. ನೀವೀಗ ನಂಗೆ ಟ್ರಿಪ್ಪಿಗೆ ಹೋಯ್ಕ ಹೋಯ್ದೆ ನಾನು ಬರ್ತಿಲ್ಲ ಮನೆ ಬರ್ತಿಲ್ಲ ಅಂತ ಅವ, ಇವಳಾದ್ರೆ ಸ್ವಲ್ಪ ಕಣ್ಮೈಕ ಗಜಮೈಕ ಮಾಡ್ಕತ್ತಪ್ಪ. ಇವಳೆಲ್ಲ ಆಚೆ ಈಚಿನವ್ರು ಆತ ನಾವೊಂದು ಹಾಯ್ಕ ಟ್ರಿಪ್ ಕಾಣಕ್ಕೆ ನಾನು ಕಾಣಲಿಲ್ಲ ಅಂತೇಳಿ ಹೇಳಿ ಒಂಥರ ಗಜಮೈಕ ಮಾಡ್ತಾಳಲ್ಲ. ಅದು ಸಾಧಾರಣ ಹೆಣ್ಣಿನ ಒಂದು ಸೌಮ್ಯ ಗುಣವೇ ಈ 3 ಮೈಕ್ ಆಗ್ಲಿಕ್ಕೆ ಕಾರಣ. ಗಂಡಿಗೆ ಆ ಸೌಮ್ಯ ಗುಣ ಇಲ್ಲ ಮೇಡಮ್. ಅಂದ್ರೆ ಹೊಯ್ಕಾರ ಹೊಯ್ಕೆವ ನೀವು ಎಂತ ಹತ್ತೆ ಅಂತ, ನಾವು ಅತ್ತೆ ಯಾವ್ದಾರೆ ಅಂತ ಅಮ್ಮನ ಕೆತ್ಕೊಂಡು ಅಪ್ಪನ ಹತ್ಕೊಂಡು ನಾನಲ್ಲಿ ಈಡಿಗೆ ಎದ್ದು ಒಂದ್ಮುಡಿ ಎಕ್ಕೇರು ಮಾಡಿ ನಾವು ಹೊಮ್ಮಾರಿ ಹೋತೆ ಅಂತ. ನಿಮ್ಗೆ ಆ ಮೈಕ ಮಾಡುವ ಅಗತ್ಯ ಅವನಿಗಿಲ್ಲ, ನಿಮ್ಗೆ ಕೆಲವು ಸರಿ ಹೆಣ್ಮಕ್ಳಿಗೆ ನಿಮ್ಗಂದೇಳಿ ಅಲ್ಲ ನಾ
1: ಹೇಳ್ತೇನೆ.
0: ಸಮುದಾಯಕ್ಕೆ ಒಂದು ಅಗತ್ಯ ಇರೋದ್ರಿಂದ ಗಜಮೈಕ, ಕಣ್ಮೈಕ, ಹರ್ಮೈಕ ಅಂದ್ರೆ ನಾವು ಹಿಂಗೆ ಹೇಳೋ ಕ್ರಮ.
1: ಗಂಡ್ಮಕ್ಳಿಗೆ ಹಂಗಾರ ಈ ತರ ಅವರದೊಂದು ಸ್ವಭಾವ ತೋರಿಸುವಂತ ಯಾವಂತ ಪದಗಳೆಲ್ಲ ನಾವು ಬಳಸ?
0: ಕೊರಜಿ, ಬರೀ ಕೊರಜಿ ಕಣ ಮಾಡ್ತಾ ಮಾರೆ ಅವನ್
1: ಕಣ್ ಕೊರಜಿ,
0: ಹಸಿ ಕೊರಜಿ ಅವನ್
1: ಹಸಿ ಕೊರಜಿ,
0: ಹಸಿ ಕೊರಜಿ ಅಂದ್ರೆ ಅವ್ನು ಕೊರಜಿ ಅವ. ನಮಗ್ ಒಂದ್ ಹೆಜ್ಜೆ ನಮಗೆ ಕೇಳಿ ಅದ್ರ ಹೆಣ್ಣಿಗೆ ನಾವು ಕೊರಜಿ ಅಂತಿಲ್ಲ, ಗಂಡಿ ಮಾತ್ರ ಕೊರಜಿ ಎಂದು ಹೊರತು ಹೆಣ್ಣಿ ಕೊರಜಿ ಅಂತ ಹೇಳಿ ಬೈದಿಲ್ಲ. ಕೊರಜಿ ಕಣ ಮಾಡಬೇಡಿ ಅಂತೇಳಿ ಗಂಡಿ ಮಾತ್ರ ಬೈದ ಕ್ರಮ. ನೀ ಇನ್ನು ಕೇತವ್ರ ನಂಗೊಂದು ಇನ್ನು ಆಳು ಕೇಳಿದ್ ನಾನು ನಿಮ್ಗೆ ಉತ್ತರ ಕೊಡ್ಲಕ್ಕೆ ಇನ್ನು ಸಹಿತ.
1: ಅದೇ ಅದೇ ಈಗ ಒಂದು ಕೊರಜೆ ಆಯ್ತು, ಮತ್ತೆ ಬೇರೆ ಯಾವ ಪದ ಅವನಿಗೆ ಅಂದ್ರೆ ಗಂಡ್ ಮಕ್ಕಳಿಗೆ ಬಳಸುವಂತ
0: ಮಕ್ಕಳಿಗೆ ಬೈಯುದ.
1: ಬೈಯುದು
0: ಇನ್ನೆಲ್ಲ ಈ ಪೋಂಕ್ ಅಂದೇಳಿ ನಾವೊಂದು ರೂಢಿಯಲ್ಲಿ ಹೇಳುದು, ಈ ಪೋಂಕ್ ಬೇರೆ ಪೊಕ್ಕು ಬೇರೆ.
1: ಅದು ಹೆಂಗೆ
0: ಈ ಪೋಂಕ್ ಅಂತ ಹೇಳಿದ್ರೆ, ಪೋಂಕ್ ಅಂದ್ರೆ ಬೈಗುಳ ಶಬ್ದ, ಅದು ಪೊಕ್ಕಿನಿಂದಲೇ ಪೋಂಕ್ ಆದದ್ದು.
1: ಓಕೆ,
0: ಯಾಕಂದ್ರೆ ನಮ್ಮಲ್ಲಿ ಈ ಮರ್ಲರಿಗೆ ಇದ್ದಷ್ಟು ಶಬ್ದ ಕುಂದಾಪುರ ಕನ್ನಡದಾಗೆ ಅಂಡಿ ಅಂತ,
1: ಅಂಡಿ ಪಿರ್ಕಿ
0: ಅಂಡಿ ಅಂತ, ಬರೀ ಅಂಡಿ ಅವ. ಕೆಲವು ಸರಿ ಪಿರ್ಕಿ ಅಂತ, ಅವ ಪಿರ್ಕಿ ಸ್ವಲ್ಪ ಪಿರ್ಕಿ, ಇನ್ನೊಂದು ಸರಿ ಅಂಡಿ ಪಿರ್ಕಿ ಒಟ್ಟಿರುತ್ತೆ, ಬರೀ ಅಂಡಿ ಪಿರ್ಕಿ ಮಾಡ್ರೆ ನೀ ಹ್ಯಾಂಗ ಬಂದಿರ್ಕಂದ್ರೆ ಲೆಕ್ಕ ಹಾಕೋ ನಾನು ಅನತಿ ಮಾಡೋದೆ. ಈ ಕೊಡಿ ಹಂಗೆ ಮೇಲ್ ಕಡಿತಾರೆ, ಅದಕ್ಕೆ ಒಂದು ಪಿರ್ಕಿ ಅಂತ ಹೇಳಿ ಹೇಳ್ತಾರೆ, ಅದಕ್ಕೆ
1: ಎಂಟು
0: ಕಡ್ಡಿ ಸೇರೋ ಜಾಗಕ್ಕೆ ಪಿರ್ಕಿ ಅಂತ. ಆ ಪಿರ್ಕಿ ಸಡ್ಲರ್ ಇಡೀ ಕೊಡಿಯ ಗಳುಬಳಿ ಕಳಿಸಿ ಹೊತ್ತು,
1: ಕರೆಕ್ಟ್,
0: ಇಡೀ ಕೊಡಿಯ ಗಳುಬಳಿ ಕೊಳನೆ ಆ ಪಿರ್ಕಿ ತೆಗೆದ ಕೊಡಿನ ಕಾಣಿ ನೀವು. ಅಂಡಿ ಅಂತ ಹೇಳಿದ್ರೆ ಈ ಮೇಲ್ ಚೂಪಿಲ್ಲಿದ ಕೊಡಿ ಒಂದು ಅಂಡಿ ಸಿಕ್ಸುದಿರ್ತಿ, ಅಂಡಿ ಅಂಡಿ ಇಲ್ಲಿದ ಕೊಡಿ ನೀವು ಕಾಣಿ ಹಾಗಿರುತ್ತೆ ಕಾಣಿ. ಹಾಗೆ ಅಂಡಿ ಪಿರ್ಕಿ ಅಂತ ಹೇಳಿದ್ರೆ ಆ ಕೊಡಿನೇ ಒಂದು ಪರಿಕಲ್ಪನೆ ಮಾಡಿದ್ರೆ ನೀವು ಕರೆಕ್ಟ್ ಆಗಿ ಅಂಡಿ ಪಿರ್ಕಿ ಅಂದ್ರೆ ಕೊಡಿ ಸರಿಯೇ ಇರುತ್ತೆ. ಅದು ಅಂದ್ರೆ ಬಂದದ್ದು ಅಂತ ಅರ್ಥ ಅಲ್ಲ, ಆದ್ರೆ ಪಿರ್ಕಿ ಸಡ್ಲಾಯ್ತು ಅಂತ ಹೇಳಿದ್ರೆ ಅದು ಕೊಡಿಯಿಂದೇ ಬಂದದ್ದು.
1: ಈ ಎಕ್ಸ್ಪ್ಲನೇಷನ್ ಒಳ್ಳೆದು ಸರ್. ಆಕ್ಚುಲಿ
0: ಅದು ಪಿರ್ಕಿ ಸಡ್ಲಾಯ್ತು ಅಂತಲ್ಲ, ಅವನಿಗೆ ಸ್ವಲ್ಪ ಪಿರ್ಕಿ ಸಡ್ಲು ಮಾರ್ರೆ ಪಿರ್ಕಿ ಟೈಟ್ ಇರ್ತದೆ, ಪಿರ್ಕಿ ಸಡ್ಲಾರ ಕೂಡ ಪಿರ್ಕಿ ಅಂತೇಳಿ ಕರೆಯುವ ಕ್ರಮ ನಮ್ಮಲ್ಲಿ.
1: ಓಕೆ, ಮತ್ತೆ ಕೆಲವರೆಲ್ಲ ಇರ್ತಾರಲ್ಲ ದಗಲ್ ಬಾಜಿ,
0: ದಗಲ್ ಬಾಜಿ ಹಂಬಾಕ್ ಅದೆಲ್ಲ ನಮ್ಮಲ್ಲಿ ಬೇಕಾದಷ್ಟಿತ್ತು. ಕೊರಜಿ ಕಂದಡಿಯ ಕಂದಡಿ ಅಂತ ಬೈದಿರುತ್ತ, ಅದೊಡ ಕಂದಡಿ ಅಂತ ಹೇಳಿ ಅಂದ್ರೆ ಕಂದಡಿಯ ತಳಮುಯ್ಡು.
1: ಹಂಗಂದ್ರೆ
0: ತಳಮುಯ್ಡು ಅಂತ ಹೇಳ್ರಿ, ಈ ಮುಯ್ಡ್ ಮೀನ್ ಅಂತಿತ್ತಲ್ಲ,
1: ಮುಯ್ಡ್
0: ಈ ಮೈಟಿ ಕರ್ಸಿ ಅದೆಲ್ಲ ಬೇರೆ ಬೇರೆ ಜಾತಿ ಮೀನೆಲ್ಲ ಇದ್ದವು, ಕಾಣಿ ಕರ್ಸಿ ಕೋಲ್ಕಾಣಿ ಮೈಟಿ ಎಸುಡ ಹಿಂಗೆಲ್ಲ ಇದೆಲ್ಲ ಇದ್ದು. ಮುಯ್ಡ್ ಅಂತ ಹೇಳಿದ್ರೆ ಮೀನಂಗೆ ಸ್ವಲ್ಪ ತೆಗೆದಿಟ್ಟರು ಸಹಿತ ಹದಿನೈದು ದಿನ ಮೇಲೆ ಇರತ್ತೆ,
1: ಅದಕ್ಕೆ
0: ನೀರು ನೀರಿಲ್ದಿರು ಬದುಕತ್ತೆ, ನೀರಿದ್ರಂತೂ ಲಾಯ್ಕ್ ಪಡಿ ಬದುಕತ್ತೆ. ಮುಯ್ಡ ಮೇಲೆ ಬದುಕತ್ತವು,
1: ಕಪ್ಪು ಕಪ್ಪಿದೆ ಬಣ್ಣ,
0: ಕಪ್ಪು ಮೀಸಿ ಇರೋದು ಮೀನು, ಘನ ಮೀನು ಅಂತೇಳಿ ಅಲ್ಲ, ಬಾಳಿ ಬಾಳ ಸುಖಿ ಮೀನು,
1: ಸುಖಿ
0: ಸುಖಿ ಅಂದ್ರೆ ಬಹಳ ಬೆತ್ತಗಿನ ಮೀನು ಅದು. ಅಂದ್ರೆ ಹೆಚ್ಚು ಸ್ವಲ್ಪ ಹೊತ್ತಿನಂಗೆ ನೀರಿನ ಮೇಲೆ ತೆಗೆದುಕೊಳ್ಳೆ ಸಾಯ್ತದ. ಈ ಮುಯ್ಡ ಹಂಗಲ್ಲ, ಈ ಮುಯ್ಡ ತಳಮುಯ್ಡ ಇದ್ರು ಕೂಡ ಕೆಸರು ಮಾಡುದು, ಈ ಇದಕ್ಕೆ ಬಾಮೆ ಮುಯ್ಡ್ ಹಾಕೋದಿಲ್ಲ ಯಾರು, ಮುಯ್ಡ್ ನೀವು ಹತ್ತೋಡುದು ಇತ್ತೋಡುದು ಹತ್ತೋಡು ಇಡೀ ಬಾಮೆ ನೀರು ರಾಡಿ ಮಾಡೋದು ಮುಯ್ಡ್. ಈ ಮನೆ ಕೆಲವರು ತಳು ಮುಯ್ಡ್ ಇರ್ತಾರೆ, ಆ ಮುಯ್ಡ್ ಮೇಲ್ ಬತ್ತಿಲ್ಲ ಒಲ್ಲಿ ಒಡೀ ಐಕಂಡು ಈ ಕೆಲಸ ಮಾಡುದು, ನೀರನ್ನ ಕಳ್ಕೆ ಮಾಡ್ತಾ ಇಕಂಬದು, ಅದರಿಂದ ಅದಕ್ಕೆ ತಳು ಮುಯ್ಡ್ ಅಂದ್ರೆ ತಳು ಮುಯ್ಡ್ ತಳದಂಗೆ ಆ ಮುಯ್ಡಿ ಮುಯ್ಡ್ತಾಯ್ಕಂಬ್ದು ಹತ್ತೋಬ್ದು ಇತ್ತೋಬ್ದು ಒಂದೊಳಗೆ ಸುಮ್ಮನೆ ಕುಕಂತಿಲ್ಲ. ಈ ಬಾಳಿ ಎಲ್ಲ ಐತೆ ಬಾಳಿ, ನೀವು ಬಾಮಿಗೆಲ್ಲ ಐರ್ ಬಿಡ್ತೀರಿ ಕಾಣಿ, ಐರ್ ಮೀನು ಅವೆಲ್ಲ ನೀರನ್ನ ಚೊಕ್ಕ ಮಾಡುತ್ತೆ. ಈ ಮುಯ್ಡ್ ಇತ್ತಲ್ಲ ಅದೊಂದು ಬಂತ ನೀರ್ ಪೂರ ಸಸುತ್ರಿಲ್ಲ ಹಾಳೆ, ಅದಕ್ಕೆ ಬಾಮಿಗೆಲ್ಲ ಮುಯ್ಡನ್ ಬಿಡುವುದಿಲ್ಲ, ಈಗ ಐರ್ ಬಿಡ್ತಾರೆ, ಐರ್ ಅಂದ್ರಲ್ಲೇ ದೊಡ್ಡದತ್ತ ಬಾಳೆ ಮೀನು ಸಹಿತ ಬಾಮಿಗಿದ್ರಿ ಅಂತ ತೊಂದರೆ ಆತಿಲ್ಲ. ಈ ಮುಯ್ಡ್ ಬಂದ್ರು ಹೋಯ್ತು,
1: ತಳಮುಯ್ಡ್
0: ತಳಮುಯ್ಡ್ ಅಂದ್ರೆ ಬುಡದಚ್ಚ ಅವ ಬೇರ್ ಕತ್ತರಿಸದೆ ಗೊತ್ತು, ಮೇಲ್ ಕೈಟದ್ದೇ ಗೊತ್ತಂತ, ಹ್ಯಾಂಗ್ ಕತ್ತರಿಸ ಗೊತ್ತಿಲ್ಲ, ಮೇಲ್ ಕೈಟ್ರ ಮೇಲೆ ಗೊತ್ತಾಗ ಓ ಇದೆ ಹ್ಯಾಂಗ್ ಕೈಟಿ ಹೋಯ್ತು ಅಂದೇಳಿ ಅವ್ ಬುಡದರ್ಚೆ ಕತ್ತರಿಸಿರ್ತ ಮೋಸ ಮಾಡೋದು. ಹಂಜುಮೇರ
1: ಹಂಜುಮೇರ ಅಂದ್ರೆ
0: ಹಂಜುಮೇರ ಅಂದ್ರೆ ಮೋಸ ಮಾಡೋದು, ಅವನು ದೊಡ್ಡ ಹಂಜುಮೇರ ಮಾರ್ರೆ ಅಂತ, ಈಗ ಎದುರುಗಡೆ ಒಳ್ಳೆ ನೈಸ್ ಮಾತಾಡ್ತಾ ಹಿಂದಿನಿಂದ ಅವನ ಕತ್ತೇ ಬೇರೆ.
1: ಇದು ಪೋರ್ಚುಗೀಸ್ ಬಂದ ಪದ,
0: ಹಂಜಮೇರ ಪೋರ್ಚುಗಿನ್ ಬಂದದ್ದಲ್ಲ, ಪೋರ್ಚುಗಿನ್ ಮತ್ತು ಉರ್ದುವಿನಿಂದ ಬೇಕಾದ ಶಬ್ದ ನಮ್ಮಲ್ಲಿ ಬಂದಿತ್ತು.
1: ಹೆಂಗಿಂದಲ್ಲ
0: ಈಗ ಹರ್ಕತ್ ಹರ್ಕತ್ ಅನ್ನೋದು ಈಗ ನಮ್ಗೆ ನಮ್ದು ಅದು ಬಂದದ್ದು ಅದು ಇದರಿಂದ ಸುಮಾರೆಲ್ಲ ಶಬ್ದಗಳ ಹರ್ಕತ್ ಬಂತು.
1: ನಂಗೆ ಹರ್ಕತ್ ಇಲ್ಲ,
0: ಹರ್ಕತ್ ಇಲ್ಲ ಅಂದ್ರೆ ಅದು ಹರ್ಕತ್ ಕನ್ನಡದೇನು ಶಬ್ದ ಅಲ್ಲ, ಬೇರೆ ಬೇರೆ ಸಂಕರಗಳೆಲ್ಲ ಬೇರೆ ಬೇಕಾದಷ್ಟು. ಈಗೆಲ್ಲ ಇಂಗ್ಲೀಷ್ ಈಗೆಲ್ಲ ಕಣ್ಣಿಗೆ ಲಾಂಗ್ ಚೈನ್ ಹಾಕೊಂಡು ನಾವು ಲಾಂಗ್ ಚೈನ್ ಅಂತ ಹೇಳುತ್ತೆ ನಾವು ಕುಂದಾಪುರದಂಗೆ ಲಾಂಗ್ ಚೈನ್, ಯಾಕಂದ್ರೆ ಲಾಂಗ್ ಚೈನ್ ಅದು. ಈ ಮದುವೆ ದಿನಗಳು ನಾವು ಕುಂದಾಪುರದ ಕೇಳಿದ್ರೆ ಲಾಂಗ್ ಚೈನ್ ಅಂತ ಹೇಳಿ ಲಾನ್ ಹಂಗೆ ತಗೊಂಡ್ ಹೆಚ್ಚು ಕಡಿಮೆ
1: ಲೋನ್
0: ಚೈನ್ಗಳೇ. ಹಾಗೆ ಹಾಗೆ ಭಾಷೆ ಬಗ್ಗೆ ನೀವು ಮಾತಾಡ್ತಾ ಹೋರೆ ಕುಂದಾಪುರದಂಗೆ,
1: ನಮ್ ಕುಂದಾಪುರ ಬೈಗುಳ ಶಬ್ದಗಳು,
0: ಬೈಗುಳ ನಿಮ್ಗೆ ನಿರಂತರ ಬೈಗುಳು ಬೇಕಾರೆ ಬೈಗುಳಲ್ಲೇ ಒಂದು ದೊಡ್ಡ ಸಾಹಿತ್ಯ ಬರೆಯುವಷ್ಟು ಬೈಗುಳು. ಆ ಬೈಗುಳಿಗೆ ಬೇನು ವ್ಯಾಪ್ತಿ ಇಲ್ಲ, ನಿಮ್ಮ ಮನೆಗೆ ನಾವು ಬೈದಾರ ನಿಮ್ಗೆ ಕಾಣಿ ಒಂದು ಕೋಳಿ ಕೋಳಿ ಸಾಕು ಮರ್ಯಾದೆ ಬಿಟ್ಟರು, ಕೋಳಿ ಸಾಕ್ತಾರೆ ಕೋಳಿ ಸಾಕು ಗೂಡಂಗ್ ಇಟ್ಕೊಂಡು ಗೊತ್ತಿಲ್ಲ, ಈ ನಮ್ಮ ಮನೆ ಬಂದು ಇಲ್ಲಿ ಬಂದು ಪದ ಕೊಡತ್ತ ಈ ಕೋಳಿಯಲ್ಲಿ ಬಾಚೋದು ಯಾರು ಹಿಕ್ಕ ತಿಂಬೋ ಸತ್ತಾರು ಅರ್ಧ, ಅಥವಾ ಅವ್ರ ಮನೆ ಕೋಳಿ ಹಿಂಡೆ ಅವ್ರ ಮನೆಗೆ ಏನು ಲೆಕ್ಕಚಾರ ಇಲ್ಲ ಕೋಳಿ ಸಾಕೋದು, ಅವು ಪಿಚಿ ಪಿಚಿ ಪಿಚಿ ಪಿಚಿ ಬಂದು ಹೇಳೋದು ಇಲ್ಲಿ ಮಕ್ಕಳ ಕೈ ಕಾಲು ಉಳುಚುದು ಅಯ್ಯೋ ದೇವ್ರೆ ಆ ಕೋಳಿ ದೇಶದಿಂದ ಇರ್ಕೋದಿಲ್ಲ, ಒಂದು ರಾಶಿ ಒಂದೊಂದು ಹೇಳಿ ಮರಿಯಕ್ಕೊಂದು ಮರ ಹಾಕಿಚ್ಚಿಡಿದ್ರೆ ಅಕ್ಕ ಯಾಕೆ ಅಲ್ಲಿ ಹಿಲಿಗಿಟ್ಟರೆ ಮರಿ ಓಡಿಸೋದು ಹೇಳ ಲೆಕ್ಕಾಚಾರ ಇಲ್ಲ. ಅದು ಅವ್ರು ಸತೇ ಆಯ್ಲಿ ಅವ್ರ ಮನೆ ಮಂಟಪ ಆಯ್ಲಿ ಕಡೀಕೆ ಸ್ವಲ್ಪ ತರ್ಬಿಟ್ಟು ಅಕ್ಕ ಯಾಕ ಒಂದು ಏ ಚಿಮ್ಚಿ ಚಾವಡಿದ್ರು ಕೊಡ್ತೀನಿ ಮರಿ ಅಂದರೆ ಆ ಬೈಗಳು ಅಷ್ಟೂ ಬೈಗಳನ್ನು ಬೈದ್ರ ಮೇಲೆ ಕಡೆ ಅರ್ಧ ಗಂಟೆ ಮೇಲೆ ಅಕ್ಕ ಯಾಕೆ ಒಂದು ಸ್ವಲ್ಪ ಚಾ ಕುಡಿದ್ರು ಸ್ವಲ್ಪ ಕೊಟ್ಟರೆ ಚಾ ಒಂದು ಉಳಿಲ್ಲ ಮರ್ರೆ ಅಂದರೆ ಆ ಬೈಗಳಿಗೆ ಯಾವುದೇ ರೀತಿ ಅದೊಂದು ಸೀರಿಯಸ್ ತಗೊಳ್ಳೋ ಬೈಗಳಲ್ಲ, ಅಷ್ಟೂ ವಾಚಾಮಗೋಚರ ಬೈತರಲ್ಲ ಅದನ್ನ ಅದರಲ್ಲ. ಈಗ ಶುದ್ಧ ಕನ್ನಡದಲ್ಲಿ ನೀನು ಮಂಗ ಅಂದ್ರೆ ಸಾಕು, ನಮ್ಮ ಮಂಗ ಅಂದ್ರೆ ನಂಬದಿರಿ ತಾಂಗುದೇ ಇಲ್ಲ ಬೈಗಳನ್ನೇ ಹಿಟ್ಟಿ ಹಿಟ್ಟಿ ಬೈದ.
1: ಮತ್ತೆ ನೀವು ಕೆಲವೊಂದು ಪದಗಳೀಗ ನಾವು ಅದನ್ನು ಹೇಳಿರೋದ್ಯೋ ಎಷ್ಟು ಕೆಟ್ಟ ಪದ ಬೈದ ಅಂತ ಅನ್ಕಂತ, ಅದ್ರ ಅರ್ಥ ಹುಡ್ಕೊಂಡು ಹೋರೆ ಆತರ ಅರ್ಥ ಅಲ್ಲ. ಅದ್ರ
0: ಎಷ್ಟೋ ಪದಗಳಲ್ಲ ಅರ್ಥ ಅಲ್ಲ, ಎಷ್ಟೋ ಹೊಗಳಿಕೆ ಪದಗಳು ನಮ್ಮಲ್ಲಿ ಎಷ್ಟು ಹೊಗಳಿ ನಿಮ್ ಬೈಕ ನಿಮ್ಮ ನಾನು
1: ಹೇಳಿ
0: ಹೊಗಳಿ ಬೈಕ ನೀವು ದೊಡ್ಡ ಗಾಂಧಿ ದೊಡ್ಡ ಹರಿಶ್ಚಂದ್ರ ನೀವು ದೊಡ್ಡ ಶ್ರೀರಾಮಚಂದ್ರ ನೀವು ನಾನು ಒಂದಾರು ಬೈದೇನೆ ಅದ್ರಿಗೆ
1: ಇಲ್ಲ ಹೊಗಳ
0: ಅಲ್ಲ ನಿಮ್ಮನ್ನು ಅಲ್ಲ ನಿಮ್ಮನ್ನು ಹೊಗಳಿ ಬೈದು. ಈಗ ನೀವು ಶ್ರೀರಾಮಚಂದ್ರ, ನೀ ದೊಡ್ಡ ಹರಿಶ್ಚಂದ್ರ, ನೀ ದೊಡ್ಡ ಗಾಂಧಿ ಅಂದ್ ಹೇಳ್ಕೊಂಡು ನಿಮ್ಮನ್ನೆಲ್ಲ ದೊಡ್ಡ ದೊಡ್ಡದೇ ಹೇಳಿ ನೀವು ಪೂರ್ಣ ಸಂಜೆ ಹೇಳುದು. ಇನ್ನು ಬೈದು ಹೊಗಳಕ ಬೈದು ಹೊಗಳಕ್ಕೂ ನಮಗೆ ಗೊತ್ತಿದೆ ಬೈದೀಗ ನಿಮ್ಮ ಬೈದ್ರ ಕೇಳಿ ಕಳ್ಳ ಹೆಕ್ಕ ತಿಮ್ಮನ ಮೊನ್ನೆ ಬತ್ತಿ ಅಂದ್ರೆ ನೀ ಬಪ್ಕಿಲ್ಯನ ನಾನು ಹೇಳ್ಕೊಂಡು ಕಡು ಮಾಡಿ ಇಟ್ಟಿದ್ದಿ ಅಂದ್ ಕಣಿ ಕೇಳಿ ಕಳ್ಳ ಅಂತ ಹೇಳ್ಕೊಂಡು ಬೈಕಂಡೆ ಬೈಕಂಡೆ ನೀನು ಬಪ್ಕಿಲಿಕ್ಕೆಂಡು ಕೊಂಗಟ ಮಾಡುದು ಅದು
1: ಪ್ರೀತಿ
0: ಪ್ರೀತಿ ಅದೇ ಅದನ್ನ ಪಟಿಂಗ ಪಟಿಂಗ ಅಂದ್ರೆ ನಿಜವಾಗಿ ಬೈಗಳು ಶಬ್ದ ಆದ್ರೆ ಅವನ ಪಟಿಂಗ್ ಅನ್ನೋದೇ ಒಂದು ಹೊಗಳಿಕೆ ಶಬ್ದ. ಹಾಗೆ ಬೈದು ಹೊಗಳಕ್ಕೂ ಹತ್ತು ನಮ್ಗೆ ಹೊಗಳಿ ಬೈಕು ಹತ್ತು
1: ಎಲ್ಲ ಹತ್ತಲ್ಲ
0: ಎಲ್ಲ ಎಂತ ಬೇಕಾದ್ರೆ ಮಾಡ್ಲಿಕ್ಕೆ
1: ಎಷ್ಟು ಲೈಕ್ ಇತ್ತು ಸರ್. ನಿಜವಾಗ್ ನಿಮ್ಮ ಹತ್ರ ಮಾತಾಡ್ತಿದ್ದಿರ್ತಲ್ಲ ಮಾತು ಮುಗಿಸೋದೇ ಬೇಡ ಅಂತ ಅನ್ಸುತ್ತೆ ಸರ್. ನೀವು ಇದನ್ನೆಲ್ಲ ಬರ್ದಿಟ್ಟು ನೀವು ಬರೆಯೋ ಪ್ರಯತ್ನ ಎಂತಾರು ಮಾಡಿರಿ?
0: ಪೇಪರಲ್ಲಿ ಬರೋದು ಕಡಿಕಲ್ಲ ಕಡಿ ಎಲ್ಲರೂ ಅದನ್ನ ಬರೀತಾರಲ್ಲ ಎಲ್ಲರೂ ಮಾಡ್ತಾರ ಅಂದೇಳಿ ನಾವು ಅಲ್ಲೇ ಕೈ ಮಾಡ್ಕೊಬೇಕು ಅಲ್ಲ. ನಾ ಅಂತ ಶಬ್ದಗಳಲ್ಲ ಇವತ್ತು ನಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಈ ಮಕ್ಕಳ ಪಾಪ ಇಲ್ಲಿ ಬಂದು ಕೂತಿರಲ್ಲ
1: ಹೌದು
0: ಇವ್ರು ಕೆಮ್ಮಿ ಮೇಲೆ ಬಿದ್ದರೂ ಸಾಕು. ಈಗ ಕೆಪ್ಪಿ ಬಾಯಿಗೆ ನೀರು ಕುಡುದಿಲ್ಲ ಮೇಡಮ್, ಚರ್ಮದಂಗೆ ನೀರು ಕೊಡುದು ಅದೇ ಅದಕ್ಕೆ ನೀರು ಅದ್ರೊಳಗೆ ಹೋಗ್ತದೆ ಬೇಕಾದಷ್ಟು. ಈ ಮಕ್ಕಳಿಗೆ ಅವು ಕೆಮ್ಮಿ ಕೊಟ್ಟು ಕೇಂತ್ರ ಅಂದೇಳಿ ಅಲ್ಲ, ನಾವು ಪದೇ ಪದೇ ಮಕ್ಕಳ ಮಂಡಿ ಮೇಲೆ ಅಥವಾ ಮಕ್ಕಳು ಇದ್ದಲ್ಲಿ ನಾವು ಮಾತಾಡ್ತಾ ಹೋರೆ ಅಟ್ಲೀಸ್ಟ್ ಮಕ್ಕಳಿಗೆ ಒಂಚೂರಾರು ಒಂದು ಸ್ವಲ್ಪ ಅದ್ರೊಳಗೆ ಅಪ್ಪ ಮಾತಾಡ್ತಿದ್ರು ಹಿಂಗೆ ಇತ್ತಂದೇಳಿ ಯಾರು ಗೊತ್ತಾಗ್ತದೆ
1: ಕೆಮ್ಮಿ ಮೇಲೆ ಬಿದ್ದದ್ದು
0: ನೆನಪಾಗ್ತು. ಮತ್ತೆ ಈ ಭಾಷೆ ಯಾರು ಯೂನಿವರ್ಸಿಟಿಯರು ಈ ದೊಡ್ಡ ದೊಡ್ಡ ಸಂತಿಯರೆಲ್ಲ ಉಳಿಸೋದಲ್ಲ ಮೇಡಮ್, ಅದು ಉಳಿಸೋದು ಯಾರಿಗೂ ಐತೆ. ನೀವು ಸಂತೆಗಿದ್ದು ಮಾರ್ಕೆಟಿಗಿದ್ದ ನೀ ಕಾಣಿ ಎಂತೆಂತಾರೆ ಕಾಣಿ, ನೀವು ಮಾರ್ಕೆಟಿಗೆ ಕಾಣಿ ತುಳಿನಾರು ಹೇಳ್ತಾರಲ್ಲ ನೀವು ಸಂತೆ ಮಾರ್ಕೆಟಿಗೆ ಹೋಯಿನಿ ಅಥವಾ ನೀವು ಕುಂದಾ ನೀವು ಮೀನು ಮಾರ್ಕೆಟಿಗೆ ಹೋಗಿರೋ ಇಲ್ಲ ನಂಗೆ ಗೊತ್ತಿಲ್ಲ. ಮೀನು ನಿಮ್ಗೆ ಈ ಭಾಷೆನ ಕಲಿಕಾರ ಅಲ್ಲಿಗೆ ಹೋಗಿ ಕೊರತು. ನೀವು ಈ ಕುಂದಾಪುರ ಮಂಡಕಾರ BMZ ಕಾಲೇಜ್ ಹೋದ್ರೆ ಅದೆಲ್ಲ ಕಲುಕ್ ಆತಿಲ್ಲ, ಅಲ್ಲಿ ಕಲಿಕ ಅಲ್ಲಿ ಇತ್ಕೊಂಡು ಕಲ್ತ್ರೆ ಎಷ್ಟು ಲೈಕ್ ಮಾತು ಮಾಡ್ತಕೊಂಡು ಎಷ್ಟು ಲೈಕ್ ಅವರು ಸೇಲ್ ಮಾಡ್ತಾರೆ. ಇಲ್ಲ ಇಡಬಲ ಅಣ್ಣ ಇಡಬಲ ಜೀವದ ಜೀವದ ಜೀವದ ಅಂತ ಜೀವದ ಯಾವ್ದು ಹಿಡ್ಕೊಂಡದ್ ಮಾತ್ರ ಸತ್ತದೆ. ತುಳಿನಗಂತೂ ಬಲೆಣ್ಣ ಇಡಬಲ ಅಣ್ಣ ಜೀವದ ಅಣ್ಣ ಜೀವದ ಅಣ್ಣ ಭೂತ ಉಂಡು ಜೀವದ ಜೀವದ ಅಂತಾರೆ. ಕಡೆಗೆಲ್ಲ ಹೋಯ್ಕೊಂಡ್ರೆ ಮೂರು ದಿನ ಹಿಂದಿದ್ರು ಆದರೆ ಜೀವದ ಜೀವದ ಅಂತ ಹೇಳ್ಕೊಂಡು ಕರೆದು ನಮ್ಗೆ ವ್ಯಾಪಾರ ಮಾಡುವಂಥ ಕ್ರಮ. ಮತ್ತು ಅವ್ರು ಯಾವ ಕಾಲಕ್ಕೂ ಭಾಷೆ ಅವ್ರು ಚೇಂಜ್ ಮಾಡೋದಿಲ್ಲ. ಇವತ್ತು ಕಾಣಿ ಸಂತೆಂಗೆ ಭಾಷೆ ಇತ್ತು ನಮ್ಮದು, ಇವತ್ತು ಹೂಡು ನೆಟ್ಟಿಗೆದ್ದಂಗೆ ಭಾಷೆ ಇತ್ತು.
1: ನಾ ಇದೇ ಹೇಳ್ಕೊಂಡು ಮಾಡಿದೆ ನೆಟ್ಟಿಗೆದ್ದ ಭಾಷೆ ಅವ್ರು ಮಾತಾಡೋ ಭಾಷೆ ಇತ್ತಲ್ಲ ಸರ್, ಅದು ಹತ್ತು ಕುಂದಾಪುರ ಕನ್ನಡ ಬಾಯಿ ತುಂಬಾ ಒಂದಿಷ್ಟು ಎಲೆ ಎಲ್ಲ ತುಂಬಿಕೊಂಡು
0: ತಿನ್ಕೊಂಡು ಅವ್ರು ಯಾವ ರೀತಿಯಲ್ಲಿ ಕೇಂತ್ರ ನಮ್ಮನೆ ಯಾರು ಕಾಂತರು ಅಂತ ಹೇಳುವ ಏನಿಲ್ಲ. ಅವರಿಗೆ ನಮ್ಮಲ್ಲಿ ನಾವಲ್ಲಿ ಮಾಡಿ ಆಚೆಚ್ಚು ಮಾತಾಡುತ್ತೆ ಜಾಗೃತಿ ಮಾತಾಡೋದು. ಅದಕ್ಕೆ ಸ್ವರಂ ಸೊಟ್ಟಂ ಗೋಡೆ ಮೇಲೆ ಇಟ್ಟಂ ಅಂದೇಳಿ ಒಂದು ಗಾದಿ. ಈ ಈ ಹಳ್ಳಿಯರೆಲ್ಲ ಏನು ಗೊತ್ತಾ, ನಾವಲ್ಲಿ ಒಂದು ಸಿಂಬಳ ಬಂದ್ರೆ ಕೂಡ ಕಿಶಿನ ತೆಗೆದು ಟಾವೆಲ್ ತಗೊಂಡು ಮಾಡಿ ಮತ್ತೊಂದು ಕಿಶಿಗೆ ಹಾಕಿ ಮನೆಗೆ ಹೊತ್ತು ನಾವು.
1: ಕರೆಕ್ಟ್.
0: ಅವ್ರು ಹಂಗಲ್ಲ, ಸುರ್ರ ಬಂತ ಸ್ವರಂ ಸೊಟ್ಟಂ ಗೋಡೆ ಮೇಲೆ ಇಟ್ಟಂ ಅಂತ, ಅದನ್ನಲ್ಲೇ ಸೊರೆದ್ರು ಅಲ್ಲೇ ಗೋಡೆ ಮೇಲೆ ಇಟ್ಟರೆ ಆ ಮಕ್ಕಳಿಗೆಲ್ಲ ಆ ಸಿಂಬಳ ಒರೆಸಿ ಆ ಸೆರ್ಗಂಗೆ ಒರೆಸು ಕ್ರಮದಂಗೆ ಆ ಮಕ್ಕಳಿಗೆ ಅದಕ್ಕಿಂತ ಹೆಚ್ಚು ಪ್ರೀತಿ ಮಾಡೋಕೆ ಅಂತ ಇಲ್ಲ. ಅವ್ರಿಗೆಲ್ಲ ಬಟ್ಟೆ ತಪ್ಪಕಂತ ಇತ್ತ ಮಕ್ಕಳ ಕೈಲಿ, ಆ ಮಕ್ಕಳು ಒತ್ತಿಯಾದ ಸಿಂಬಳ ತೆಗೆದು ಕಡೆ ಅದೇ ಸಿಂಬಳ ಅವ್ರ ಕೈ ತೊಳ್ಕೊಂಡೆ ತಮ್ಮ ಸೀರೆ ಸೆರ್ಗೆ ಒರೆಸ್ಕೊಂಡು ಇರ್ತಾರೆ. ಅವ್ರಿಗೆ ಅದು ಅದೊಂದು ಅದು ಈಗ ನಾವು ಗೊಬ್ಬರ ಹೊರಿಸುತ್ತೆ ಗೊಬ್ಬರ ಹೊರಿತಾರೆ ಅದ್ರ ಗೊಬ್ಬರದ ಅದು ವಾಸನೆ ಬರ್ತದೆ. ಅದು ಅದೇ ಕೈಗೆ ಅವ್ರು ಇಡ್ಲಿ ಕೊಟ್ಟರು ತಿಂತಾರೆ,
1: ಹೌದು
0: ಬಾಳೆಹಣ್ಣು ಕೊಟ್ಟರು ತಿಂತಾರೆ, ಯಾಕಂದ್ರೆ ಅದೊಂದು ಅನಾರೋಗ್ಯ ಅಂತೇಳಿ ಅವ್ರು ತಿಳ್ಕೊಂತೇ ಇಲ್ಲ. ಮತ್ತು ಅವ್ರಿಗೆ ಎಂಥದ್ದು
1: ಅವ್ರು ಆರೋಗ್ಯವಾಗಿ ಇರ್ತಾರೆ,
0: ಆರೋಗ್ಯವಾಗಿ ಇರ್ತಾರೆ.
1: ಹ್ಞೂ, ನಾವು ಇಲ್ಲಿ ಸೋಪಾಗಿ ಕೈ ತೊಳೆದವರಿಗೆ ಕಾಯಿಲೆ ಜಾಸ್ತಿ.
0: ಸೋಪಾಗಿ ಕೈ ತೊಳೆದವ್ರಿಗೆ ಕಾಯಿಲೆ ನಾವು ತಗೊಂಡು ಸೋಪಾಗಿ ಕೆಮಿಕಲ್ ಒಂದಿಟ್ಟು ನಾವು ತಗೊಂಡು ನಾವು ಅದೇ BMZ ಹೇಳ್ದಂಗೆ ಘನ ನೀರನ್ನು ತೆಗೆದು ಕಡಿಕೆ ಮತ್ತು ಡಿಸ್ಟಿಲ್ ಮಾಡಿ ಅದನ್ನು ವಿಷ ಮಾಡಿ ಮತ್ತೆ ನಾವು
1: ಕುಡಿಯುತ್ತೆ. ಕರೆಕ್ಟ್.
0: ಮಕ್ಕಳಿಗೆ ನೀವು ನಾವು ಇನ್ನೂ ಸಹಿತ ಮಕ್ಕಳಿಗೆ ನಾವು ಕುಂದಾಪುರ ಕನ್ನಡದ ಪರಿಜ್ಞಾನವನ್ನು ಮಾಡ್ಕದೆ ಯಾರು ಕೇಳ್ರೆ ಅಬ್ಬಿದಿಕ್ಕಳು ಅಬ್ಬಿದಿಕ್ಕಳು ಈ ಭಾಷೆ ಹೆಡ್ ಭಾಷೆ ಅಂತೇಳಿ ಮಕ್ಕಳಿಗೆ ತುಂಬ್ರೆ ಅದು ಖಂಡಿತ ಮಕ್ಕಳೇ ಅದನ್ನು ಭಾಷೆನ ಕಲೋದಿಲ್ಲ. ಇಂಗ್ಲೀಷ್ ಕಲೀನಿ, ಬದನೇಕಾಯಿಗೆ ನೀವು ಬ್ರಿಂಜಾಲನಿ ಅಥವಾ ನೀವು ಇದಕ್ಕೆ ಲೇಡಿಸ್ ಫಿಂಗರ್ ಅನಿ ಎಂತ ಬೇಕಾದ್ರೆ ಹೇಳಿ, ಅದು ಹೇಳದೇ ದೊಡ್ಡದು ಅಂತೇಳಿ ತಿಳ್ಕೊಂಡ್ಬೇಡಿ. ಇಂಗ್ಲೀಷ್ ಅನ್ನೋದು ಬೇಕೇ ಬೇಕು. ಅರ್ಥ ಆಯ್ತಾ ನಿಮಗೆ? ಭಾಷೆ ಅನ್ನೋದು ಒಂದು ಮಾಧ್ಯಮ ಹೊರತು ಅದು ಅದೇ ಗೋಲ್ ಅಲ್ಲ. ಹಾಪ್ಕೊಂಡ ದಾರಿ ಅಷ್ಟೇ
1: ಅಷ್ಟೇ.
0: ಈಗ ತಪ್ಪು ತಿಳ್ಕೊಂಡಿದ್ದು ಏನು ಕೇಳಿ, ಅದೇ ಗೋಲ್ ಅಂದ್ರೆ ಇಂಗ್ಲೀಷೇ ಗೋಲ್ ಅಂದ್ರೆ ಇಂಗ್ಲೀಷ್ ಗೋಲ್ ಅಲ್ಲ. ಒಂದು ಕನ್ನಡದಂಗೂ ಹೋಯ್ಲಕ್ಕೆ ನೀವು, ಇಂಗ್ಲೀಷಂಗೂ ಹೋಯಲಿ ಮುಟ್ಕೊಳ್ಳಕ್ಕೆ, ಹಿಂದೆಗೆ ಹೋಗಿ ಮುಟ್ಕೊಳ್ಳಕ್ಕೆ ಅದರೂ ಪರಿಜ್ಞಾನ ಇದ್ದರೆ ನಮ್ಮ ಭಾಷೆ ಬಗ್ಗೆ ನಮ್ಗೆ ಒಳ್ಳೆಯ ಅಭಿಮಾನ ಬರ್ತದೆ.
1: ನಿಜ,
0: ನಮ್ಮ ಭಾಷೆ ವ್ಯವಹಾರ ನಮ್ಮ ಕತೆ ಮುಗಿದೇ ಹೋಯ್ತು.
1: ಎಷ್ಟು ಲೈಕ್ ಮಾಡಿ ಅರ್ಥ ಮಾಡ್ಕೊಂಡಿದ್ರು ಸರ್. ಅದಕ್ಕೆ ನೀವು ಭಾಷಾ ಪ್ರಾಧ್ಯಾಪಕರು. ಒಂದ್ ವೇಳೆ ನೀವು ಪ್ರಾಧ್ಯಾಪಕರ ಆಯ್ದಿದ್ರೆ ಎಂತ ಇರ್ತಿದ್ರು ಸರ್?
0: ಪ್ರಾಧ್ಯಾಪಕರ ಆಯ್ದಿದ್ರೆ ನಾ ಸತ್ಯಕ್ಕೆ ಮನೆ ಒಳ್ಳೆ ಹೂಟಿ ಮಾಡಿ ಒಳ್ಳೆ ಬ್ಯಾಸೆ ಮಾಡ್ತಿದ್ದೆ ನಾನು. ಒಳ್ಳೆ ರೀತಿ ಹಂಗೆ ಇದ್ರಕ್ಕಿಂತ ಲೈಕ್ ನಾನು ಕನ್ನಡ ಕುಂದಾಪುರ ಕನ್ನಡ ಮತ್ತೆ ಲೈಕ್ ಮಾತಾಡ್ತಿದ್ದೆ
1: ಅಲ್ದಾ.
0: ಈಗ ಹೊಟ್ಟೆ ಅಪ್ತಿಗೆ ಅಲ್ಲಿ ಹೋಯಿ ಇಷ್ಟು ವರ್ಷ ಆದ್ಮೇಲೆ ಸ್ವಾಭಾವಿಕವಾಗಿ ನನ್ನ ಭಾಷೆ ಸೇರಿ ಹೋಯ ಒತ್ತದೆ. ಯಾಕಂದ್ರೆ ಅನ್ನ ಕೊಟ್ಟ ಜಾಗ ಅದು, ಅಲ್ಲಿದ್ದು ಬಿಟ್ಟು ಪೂರ ಬಪ್ಕಾತಿಲ್ಲ. ನೀವೀಗ ಒಂದು 30 ವರ್ಷ ನಮ್ಮ ಊರಂಗಿದ್ದ, ನೀವು ಈ ಊರಂಗಿದ್ದ ನೀವು ಇಸು ಕುಂದಾಪುರ ಕನ್ನಡ ಮಾತಾಡ್ತೀರಿ. ನೀವು ಎಲ್ಲೆಲ್ಲ ಹೋಗಿ ತಿರುಗಿ ಬಂದಿರಿ, ಈಗ ನೀವು ಕುಂದಾಪುರ ಕನ್ನಡ ಇಲ್ಲಿ ಇದ್ದ ಕೂಡಲೇ ಮಾತಾಡ್ತೀಯ.
1: ಹೌದು ಹೌದು ಹೌದು.
0: ಅದೇ ಈ ಭಾಷೆ ಕಣಿ, ಇದನ್ನ ರುಚಿ ಐಕರೆ ನೀವು, ನೀವು ಇದನ್ನು ಈ ಕುಂದಾಪುರ ಭಾಷೆ ನೀವು ಕಣಿ. ಇಲ್ಲಾದ್ರೂ ನೀವು ದುಬೈ ಗಂಡ, ನಿಮ್ಮ ಗಂಡ ಎಲ್ಲೆಲ್ಲ ಫಾರಿನೇ ಇದೆ, ನೀವೆಲ್ಲ ಹೋಗಿ ಕೇಳಿ ಅಲ್ಲೊಬ್ಬ ಹಾಯ್ ಅಂತ ಹೇಳ್ರಿ ಸರ್. ಇಷ್ಟು ಖುಷಿ ಆಯ್ತು,
1: ತುಂಬ ಖುಷಿ
0: ಆಯ್ತಂದ್ರೆ ಭಾಷೆ ಖುಷಿಯಾಗೋದೇ ನಾವು ಪರದೇಶಕ್ಕೆ
1: ಹೋದಾಗ.
0: ಈಗ ಬೆಂಗಳೂರಿಗೆ ಹೋಯ್ಕೊಂಡು ಯಾರು ಕುಂದಾಪುರ ಏನು ಹುಷಾರಿದ್ರೆ ಕೇಳ್ರೆ ಬೆಂಗಳೂರು ಹಂಗೆ ಅವ ಯಾವನೇ ಅಲ್ಲಿ ಈಗ ಅವ್ರು ಯಾರು ನಮ್ಮ ಜಾತಿಯರು ಅಲ್ಲದೆ ರೊಡ್ಡಿಲ್ಲ, ನಮ್ಮ ಪೈಕೇರಿ ಅಲ್ಲದೆ ರೊಡ್ಡಿಲ್ಲ, ಹಂಗೆ ಕೇಳಿದ್ರು ಕೂಡ ನಾವು ಅವನಿಗೆ
1: ಕನೆಕ್ಟ್ ಆಗಿಬಿಡ್ತೀವಿ,
0: ಕನೆಕ್ಟ್ ಆಗಿಬಿಡ್ತೀವಿ. ಭಾಷೆಗೆ ಆ ರೀತಿ ಒಂದು ಅದ್ಭುತವಾದ ಶಕ್ತಿ ಇತ್ತು ಅದು. ಅದನ್ನೇ ಅದಕ್ಕೆ ಬ್ರಿಟಿಷರು ಬಂದು ಏನು ಮಾಡಿದಾರೆ ಅಂದರೆ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿಕೊಂಡು. ಗಜನಿ ಮಹಮ್ಮದ್ ಬಂದರೆ ಅಂತ ಮಾಡ್ದ, ಇಡೀ ಆ ಸೋಮನಾಥ ಟೆಂಪಲ್ನ ಹೊಡೆದ. ಸೋಮನಾಥ 16 ಸರಿ ಏನು ಒಂಟಿ ತಗೊಂಡು ಎಲ್ಲ ನಮ್ಗೆ ಪಾಠ ಮಾಡಿದ, ನಮ್ಗೆ ಸರಿ ಹೋಗುತ್ತೋ ಗೊತ್ತಿಲ್ಲ. ಚಿನ್ನ ತುಂಬಿಸ್ಕೊಂಡು ಅವನು ಊರಿಗೆ ಹೋದ ಅಂದೇಳಿ ನಾವು 14-17 ಸರಿ ಬರೋ ಅಲ್ಲಿರೋ ಮೂರ್ತಿನಲ್ಲಿ ಹೊಡೆದಾಕ್ದ.
1: ಹೌದು,
0: ಮೂರ್ತಿ ಹೊಡೆದಾಕ್ರೆ ಅಂತ ಸಿಕ್ಕತ್ತೆ ಅಂದ್ರೆ ಇಲ್ಲಿದ್ದು ಸಂಸ್ಕೃತಿ ಹಾಳಾರೆ ಇಡೀ ದೇಶ ಹಾಳಾಗ್ತಂದೇಳಿ ಅವ ತಿಳ್ಕೊಂಡಿದ್ದ. ಅವ ಮುಸ್ಲಿಂ ದಾಳಿಕೋರರು ತಿಳ್ಕೊಂಡಿರು ಇಲ್ಲಿಂದ ಸಂಸ್ಕೃತಿ ನಾಶ ಆದರೆ ನಮ್ಮ ಇಡೀ ಇಂಡಿಯಾವೇ ನಾಶ ಆಗುತ್ತೆ. ಆ ಪ್ರಯತ್ನ ನೋಡಿ ಮೊದಲು ಇಡೀ ವಿದೇಶಿಯರು ಮಾಡೋದು ಅದನ್ನೇ. ಇಲ್ಲಿ ಸಂಸ್ಕೃತಿಯನ್ನು ಹಾಳು ಮಾಡಿದರೆ ಇಂಡಿಯಾ ಹಾಳಾಗ್ತದೆ. ಇಲ್ಲಿ ಎಷ್ಟು ವೈವಿಧ್ಯಮಯವಾದಂಥ ಸಂಸ್ಕೃತಿ ಮೇಡಮ್ ಇದು ನಿಮ್ಮ. ಈಗ ಒಂದೊಂದು ಮದುವೆ ಒಂದೊಂದು ಥರ.
1: ಹೌದು ಸರ್,
0: ಒಂದೊಂದು ಮಗುವಿನ ತೊಟ್ಟಿಗೆ ಹಾಕೋದು ಒಂದೊಂದು ಥರ, ಒಂದೊಂದು ಹೆಣ ಸುಡೋದು ಒಂದೊಂದು ಥರ, ಒಂದೊಂದು ಮನೆ ಒಂದೊಂದು ಥರ. ಅದಷ್ಟು ವೈವಿಧ್ಯಮಯವಾದದ್ದು ಏಕರೂಪಿ ಆದಂಥದ್ದು ಆಗಲೇಬಾರದು. ನಮಗೆ ಬಹುರೂಪಿ ಬಹುತ್ವ ನಮ್ಮಲ್ಲಿ ಇರಲೇಬೇಕು. ಅರ್ಥ ಆಯ್ತಾ? ಅದಕ್ಕೆ ಶೆಟ್ರು ಮಾತಾಡೋ ಕನ್ನಡವೇ ಕುಂದಾಪುರ ಕನ್ನಡವೇ ಬೇರೆ, ಭಟ್ರು ಮಾತಾಡೋ ಮಾಡ್ಕಂತೆ ಮಾಡಿ ಅಂತೇಳಿ ಅಂತ ಅದು ಸಹಿತ ಬೇರೆ.
1: ನಾವು ಹೋಪ ಅಂದ್ರೆ
0: ಹೋಪ ಅಂದ್ರೆ ಇದ್ದೇ ಇತ್ತದ. ಒಂದೊಂದು ಜಾತಿಗೆ ಒಂದೊಂದು ಭಾಷೆ ಇತ್ತದೆ
1: ಅಲ್ದಾ? ಬಟ್ ಎಂತದೇ ಆದ್ರೂ ನಾವು ಕುಂದಾಪುರ ಕನ್ನಡದ ಅಲ್ದಾ.
0: ಕುಂದಾಪುರ ಕನ್ನಡಕ್ಕೆ ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಿ, ರೇಡಿಯೋ ಕುಂದಾಪುರ ಮಾಡ್ರಿ, ಇನ್ನಿನ್ನು ಈ ಎಷ್ಟೋ ಮಕ್ಕಳಿದ ನಾವು ಮಾಡೋದು ಭಾಷೆನೆಲ್ಲ ಕೇಂದ್ರ ಕೆಮ್ಮಿಲ್ ಬೀಳುತ್ತೆ. ಏನು ದೊಡ್ಡ ಲಾಭ ಇದ್ದೀರು, ಒಂದು ಭಾಷೆ ಉಳಿಸೋಕೆ ಒಂದು ಸಣ್ಣ ಪ್ರಯತ್ನ ಆಗಿದ್ದು. ಈಗ ಒಂದು ಈ ಟಿಟ್ಟಿ ಟ್ಯಾಂಟ್ರ್ ಹಾಕಿ ನಿಮಗೆ ಗೊತ್ತಿತ್ತು?
1: ಟ್ಯಾಂಟ್ರಕ್ಕೆ ಗೊತ್ತು.
0: ಟ್ಯಾಂಟ್ರ್ ಹಾಕಿ ಮನ್ಕೊಂಬತ್ತೀನಿ ಬೆನ್ನ ನೆಲಕ್ಕೆ ತಾಂಗಿಸಿ ಹೊಟ್ಟಿನ ಮೇಲೆ ಮಾಡಿ ಯಾವ ಹಕ್ಕಿಯೂ ಸಹಿತ ಹಂಗೆ ಮೇನ್ ಮನ್ಕಂತಿಲ್ಲ ಅವ್ರು ಹಾಗೆ ಅಲ್ಲ. ಅದಕ್ಕೆ ಅವನೊಬ್ಬ ಗಟ್ಟಿಗೆ ಕೇಳಿದವ್ರು ಏ ಹಕ್ಕಿ ಎಲ್ಲ ಪ್ರಪಂಚಗೆಲ್ಲ ಹೊಟ್ಟಿನ ನೆಲಕ್ಕೆ ತಾಂಗಿಸಿ ಮಲ್ಕೊಂಡು ನೀನೊಂದು ಬೆನ್ನನ ಮೇಲೆ ಮಾಡಿ ಮನ್ಕೊಂಡಿದ್ದಿಲ್ಲ. ಯಾಕಂದ್ರೆ ಕುಂದಾಪುರದಂಗೆ ಎಲ್ಲರೂ ಮನ್ಕೊಂಡಿರು ಎಲ್ಲಾದರೂ ಆಕಾಶ ಬಿದ್ದರೆ ನನ್ನ ಕಾಲ್ ಮೇಲೆ ನಿಲ್ಲಿ ಅನ್ನೋ ಕಾರಣಕ್ಕೆ ನಾನು ಮಲ್ಕ. ಹಾಗೆ ನೀವು ರೇಡಿಯೋ ಕುಂದಾಪುರ ಕುಂದಾಪುರ ಕನ್ನಡ ಉಳಿಸ್ತ್ರಿ ಅಂತೇಳಿ ಅಲ್ಲ, ಆ ಟ್ಯಾಂಟ್ರಕ್ಕೆ ಕಣಕ್ಕೆ ಒಂದು ಕಾಲ್ ನೆಗೆ ಇಟ್ಕೊಂಡ್ರೆ ಎಲ್ಲರೂ ಬೈ ಚಾನ್ಸ್ ಆಕಾಶ ಕೆಳಗಡೆ ಬಿದ್ದರೆ ಅದು ನನ್ನ ಕಾಲ್ ಮೇಲೆ ನಿಲ್ಲಿ ಅಂತ ಆತ್ಮವಿಶ್ವಾಸ ಇದೆಯಲ್ಲ, ಅಂತ ಆತ್ಮವಿಶ್ವಾಸ ನಿಮ್ಮ ರೇಡಿಯೋ ಕುಂದಾಪುರದ ಮೂಲಕ ಬಂದರೆ ನಿಜವಾಗಿಯೂ ಸಹಿತ ಒಂದು ಕುಂದಾಪುರ ಕನ್ನಡಕ್ಕೆ ಹೋದ್ರೆ ಅಷ್ಟು ದೊಡ್ಡ ಕೊಡುಗೆ ಏನಿಲ್ಲ. ನೀವು ಇಡೀ ಕುಂದಾಪುರ ಕನ್ನಡ ಉಳಿಸ್ತೀವಿ ಅಂತೇಳಿ ಹೊರೋದು ನಿಮ್ಮ ಭ್ರಮೆ ಹೊರತು ಅದು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
1: ನಿಜ ಸರ್, ಎಷ್ಟು ಲೈಕ್ ಮಾತಾಡಿದ್ರೆ ನಿಮ್ಮ ಕುಂದಾಪುರ ಕನ್ನಡ ಕೇಂತ ಇದ್ರೆ ಇನ್ನೂ ಒಂದು 3 ಗಂಟೆ ಮಾತಾಡಿದ್ರೆ ಕೇಳ್ಕೊಂಬಾಗ ಆತಿತ್ತು. ಬಹುಶಃ ನಮ್ಮ ಕೇಳೋರಿಗೂ ಹಾಗೆ ಆತಿತ್ತೇನೋ, ಬಟ್ ಟೈಮ್ ಆಯ್ತು, ಗಂಟೆ ಆಯ್ತು. ನಿಮ್ ಮಾತನ್ನ ಮುಗಿಸೋ ಮನ್ಸಿಲ್ಲ, ಆದ್ರೆ ನಿಮ್ ಮಾತನ್ನ ಈಗ ಸರ್ ಮುಗಿಸು ಅಂತ ಹೇಳಲೇಬೇಕು.
0: ಅವಕಾಶ ಕೊಟ್ರಿ ನಂಗು ಕುಂದಾಪುರ ಕನ್ನಡ ಮಾತಾಡೋಕೆ ಆಗ್ತಿಲ್ಲ ಅನ್ನೋದು ಪುಕ್ಕಿ ಇದ್ದಿತ್ತು ಒಳಗೆ.
1: ಪುಕ್ಕ
0: ಪುಕ್ಕಲ್ಲ, ಯಾಕೋಯ್ತಾ? ಅಯ್ಯೋ, ನಾವೊಂದು 12 ವರ್ಷ ಹೊರಗೆ ಪರೂರ ಹೊಟ್ಟೆ ಹಾಕ್ತೀನಿ ನಾನು ಕಂಡೆ ಆಯ್ಕೊಂಡನ. ಅದೇದು ತುಳು ಬತ್ತು ಅಥವಾ ಮತ್ತೆ ಇಂಗ್ಲೀಷ್ ಬತ್ತು ಅಥವಾ ಶುದ್ಧ ಕನ್ನಡ ಬತ್ತು ಅಂತ ಹೇಳುವಂಥ ಒಂದು ಆತಂಕ ಇದ್ದಿತ್ತು. ಅದು ಯಾವುದೂ ಬರದಿದ್ದಂಗೆ ನಿಮ್ಮ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಟ್ಟಿದ್ದೆ ಅಂದೇಳಿ. ನಾನು ಉತ್ತರ ಕೊಡದಿದ್ದರೂ ಪ್ರಯತ್ನ ಮಾಡಿದೆ ಅಂತ ಹೇಳ್ತಾ ಕುಂದಾಪುರ ಭಾಷೆನ ಬಿಡಬೇಡಿ. ಯಾಕಂದ್ರೆ ನೀವು ಬೇರೆ ಭಾಷೆನ ಕಲೀನಿ ಕಲೀನಿ. ನಾವು ಹೀಗೆ ನಿತ್ಯ ನೀರಾಪಕಾಗ ನಾವು ನಿರಂತರ ಬದಲಾವಣೆ ಆಗ್ತಾನೇ ಇರಬೇಕು. ಆದರೆ ಬದಲಾವಣೆ ಒಟ್ಟಿಗೆ ಇದ್ದದ್ದೆಲ್ಲ ಗೆರ್ಚ್ಕೊಂಡು ಹಬ್ಬ ಬದಲಾವಣೆ ಅಂತ ದಯವಿಟ್ಟು ನಾವು ಮಾಡೋಕ್ಕಾಗ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೆ.
1: ಎಷ್ಟು ಚಂದದ ಪದ ಬಳಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು,
0: ಥ್ಯಾಂಕ್ ಯು.
1: ತುಂಬಾ ಖುಷಿ ಆಯ್ತು. ಎಂದಕ್ಕಂದ್ರೆ ಈ ಪದ ಎಲ್ಲಿ ನಮ್ಮ ಅಬ್ಬಿ ಮಾತಾಡುದು, ಅಜ್ಜಿ ಮಾತಾಡುದು ಅಂತ ಸನ್ನಿವೇಶ, ಅಥವಾ ಮನೆ ಬದಗಿ ಪದಗಿ ಚಂದಕ್ಕ, ಬಿಂದು ಅಕ್ಕ, ಅಕ್ಕು ಅಕ್ಕ, ಚಣಕು ಅಕ್ಕ, ಇವರ ಬಾಯಲ್ಲೆಲ್ಲ ಕೆಂಬಂತ ಪದಗಳು. ಹಿಂಗ್ ನಾವು ಮಾತಾಡುತ್ತಲ್ಲ ಅದೇನು ಹತ್ತ ಕುಂದಾಪುರ ಕನ್ನಡ ಅಲ್ಲ, ಅದೆಲ್ಲ ಪಾಲಿಶ್ಡ್ ಕುಂದಾಪುರ ಕನ್ನಡ. ಆಯ್ತಾ, ಇಂಥದೆಲ್ಲ ಕೆಂಬು ಸಿಕ್ಕು ತುಂಬಾ ಅಪರೂಪ. ಕೇಂದ್ರ ಕೂಡಲೇ ಅದೆಷ್ಟು ಖುಷಿಯತ್ತು ಗೊತ್ತಾ, ನೀವೀಗ ಗೆರ್ಚ್ಕೊಂಡು ಹಾಪದಂದ್ರಲ್ಲ, ಇದೆಲ್ಲ ಬಳಕೆ ಇಲ್ಲ ಈಗ. ಅಂದ್ರೆ ನಾವು ದಿನದ ಬಳಕೆಯಲ್ಲಿ ಈ ಪದಗಳು ಇಲ್ಲೇ ಇಲ್ಲ.
0: ಗೆರ್ಚುದು ಕಣಿ, ಅದೆಲ್ಲ ಬಿದ್ದಗಳಿಗೆ ಗೆರ್ಚ್ಕೊಂಡು ಹೋಯ್ತು ಅಂತ.
1: ಹೌದು,
0: ಅದನ್ನ ಆ ಗೆರ್ಚುದಮ್ಮದ್ರಲ್ಲೇ ಆ ಶಬ್ದದಲ್ಲೇ ಗೆರ್ಚ್ಕೊಂಡು ಹಾಪದು.
1: ಅದ್ರ ತೀವ್ರತೆ ಗೊತ್ತಾಗ್ತದೆ,
0: ತೀವ್ರತೆ ಗೊತ್ತ. ಶಬ್ದವೇ ಹಾಗೆ. ಈಗ ಮುತ್ತಂದೇಳಿ ಹೇಳಿ, ಹಿಂಗ್ ಮಾಡಿ ಆ ಬೈಕಲ್ಲಿ ಹಿಂಗೆ ಅಗಲ ಮಾಡಿ ಮುತ್ಕೊಡುಕಾತಿಲ್ಲ, ಮುತ್ತಿಗೆ ತುಟಿನ ಅಗಲ ಮಾಡಿ ಮುತ್ಕೊಟ್ಟಂಗೆ ಹೇಳ್ತು.
1: ಕರೆಕ್ಟ್, ಹೌದು. ತುಂಬಾ ಖುಷಿ ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಕೇಳುಗ್ರೆ, ಕುಂದಾಪುರ ಮಾತುಕತೆಯಲ್ಲಿ ಇಷ್ಟೋ ತನಕ ನಮ್ಮ ಕುಂದಾಪುರ ಕನ್ನಡ ಅಷ್ಟು ಲೈಕ್ ಮಾಡಿ ಮಾತಾಡ್ತಾ ಇದ್ದದ್ದು ನಮ್ಮ ಬಾಲಕೃಷ್ಣ ಶೆಟ್ಟಿಯವರು, ಪ್ರಾಂಶುಪಾಲರಾಗಿದ್ದವರು, ಕನ್ನಡ ಪ್ರಾಧ್ಯಾಪಕರು. ಕನ್ನಡ ಪ್ರಾಧ್ಯಾಪಕರು ಕನ್ನಡನ ಅಷ್ಟು ಲೈಕ್ ಅರ್ಧ ಕುಡ್ದಿರ, ಅದರೊಟ್ಟಿಗೆ ಕುಂದಾಪುರ ಕನ್ನಡ ಅವ್ರ ರಕ್ತದಲ್ಲೇ ಇತ್ತು. ಹಾಗಾಗಿ ಇಷ್ಟು ಲೈಕ್ ಆಯ್ತು ಮಾತುಕತೆ. ನಂಗೆ ಗೊತ್ತಿತ್ತು ನಿಮಗೂ ಎಲ್ಲ ಹೊರಡುಕ್ಕೆ ಕೇಂಬಕ್ಕೆ ಅಂದರೆ ರೇಡಿಯೋ ಮುಗೀತಂದು ಹೇಳೋಕೆ ಮನಸ್ಸಿಲ್ಲ ಅಂತ. ನಂಗೂ ಇಲ್ಲ ಟೈಮ್ ಆಯಿಪ್ಪು ಕೊಯ್ಯೆ, ನಾವು ಹೊರಡಲೇಬೇಕು. ಸರಿ, ಮತ್ತೊಮ್ಮೆ ಧನ್ಯವಾದ ಹೇಳ್ತಾ. ಕೇಂತಾಳಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ ನಮ್ಮ ಕುಂದಾಪುರದ ಹೆಮ್ಮೆಯ ಚಿತ್ರ ಸಾಹಿತಿ ಪ್ರಮೋದ್ ಮರವಂತೆಯವರ ಭಾವಗೀತೆ. ಈ ಗೀತೆಗೆ ಸಂಗೀತ ಮತ್ತೆ ಗಾಯನ ರಾಘವೇಂದ್ರ ಬಿಜಾಡಿಯವರಿಂದ. ಕೇಳಿ ಮಾತನಾಡದೆ ಇರಬೇಡ.

ನಮಸ್ಕಾರ, ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇಂದಿನ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಅನುಪುರಾಳ. ಬಡಗುತಿಟ್ಟಿನ ಯಕ್ಷಗಾನದ ಪಾಂಡವರ ವಡ್ಡೋಲಗ ಹಾಗೂ ಕಿರಾತನ ವಡ್ಡೋಲಗದ ಬಗ್ಗೆ ಒಂದೆರಡು ಮಾತನಾಡುವುದಕ್ಕೆ. ಮೊದಲಿಗೆ ಪಾಂಡವರ ವಡ್ಡೋಲಗದ ಕುರಿತಾಗಿ ಮಾತನಾಡುವ. ಪಾಂಡವರ ವಡ್ಡೋಲಗ, ಹೆಸರೇ ಸೂಚಿಸಿದಂತೆ 5-6 ಜನರು ಒಂದಾಗಿ ಮಾಡುವಂತಹ ವಡ್ಡೋಲಗವನ್ನು ಪಾಂಡವರ ವಡ್ಡೋಲಗ ಎಂದು ಕರೀತಾರೆ. ಮೊದಲೆಲ್ಲ ಮೇಳಗಳಲ್ಲಿ ಪ್ರಸಂಗ ಪ್ರಾರಂಭವಾಗುವಾಗ ದೇವೇಂದ್ರ ಅಥವಾ ಮಹಾಭಾರತದ ಕಥೆಯಾದರೆ, ಅದರಲ್ಲೂ ಪಾಂಡವರಿಗೆ ಸಂಬಂಧಿಸಿದಂತಹ ಕಥೆಯಾದರೆ ಪಾಂಡವರನ್ನು ಮೊದಲಿಗೆ ವಡ್ಡೋಲಗ ಮಾಡಿಸುವುದು. ಎಲ್ಲ ರಾಜರ ವಡ್ಡೋಲಗಕ್ಕಿಂತ ವಿಭಿನ್ನವಾದಂತಹ ವಡ್ಡೋಲಗ, ಹಾಗೂ ಈ ವಡ್ಡೋಲಗಕ್ಕೆ ಬೇಕಾದ ಸಾಹಿತ್ಯವು ಬೇರೆಯದ್ದೇ ಇದೆ. ಹೀಗೆ ಹೇಳುವುದಾದರೆ, ಮೊದಲು ಎಲ್ಲಾ ಮೇಳಗಳಲ್ಲಿ ಬಡಗುತಿಟ್ಟಿನ ಟೆಂಟ್ ಮೇಳಗಳು, ಪ್ರಸಿದ್ಧ ಟೆಂಟ್ ಮೇಳಗಳಾದ ಪೆರಡೂರು ಹಾಗೂ ಸಾಲಿಗ್ರಾಮ, ಮೊದಲು ಅಮೃತೇಶ್ವರಿ ಟೆಂಟ್ ಮೇಳಗಳಾಗಿತ್ತು. ಕೇವಲ ಉಡುಪಿ ದಕ್ಷಿಣ ಕನ್ನಡ ಭಾಗದಲ್ಲಿರುವಂತಹ ಮೇಳಗಳು ಮಾತ್ರ ಅಲ್ಲ, ಉತ್ತರ ಕನ್ನಡದಲ್ಲಿರುವಂತಹ ಕೆರಮನೆ ಮೇಳ ಇರಬಹುದು, ಗುಂಡುಬಾಳ ಮೇಳ ಇರಬಹುದು, ಇಂತಹ ಮೇಳಗಳಲ್ಲಿಯೂ ಪಾಂಡವರ ವಡ್ಡೋಲಗ ಪ್ರಸಂಗ ಪ್ರಾರಂಭವಾಗುವುದಕ್ಕೆ ಮುನ್ನ ಪ್ರಸಂಗದ ಆರಂಭದಲ್ಲಿಯೇ ಈ ಪಾಂಡವರ ವಡ್ಡೋಲಗವನ್ನು ಮೊದಲು ಮಾಡಿಕೊಂಡು ಬರ್ತಾ ಇದ್ರು. ಈ ಎಲ್ಲ ಮೇಳಗಳಲ್ಲಿಯೂ ಹಾಗೂ ಬಡಗುತಿಟ್ಟಿನ ಹೆಚ್ಚಿನ ಎಲ್ಲ ಮೇಳಗಳಲ್ಲಿ ಪಾಂಡವರ ವಡ್ಡೋಲಗ ಎನ್ನುವುದು ಖಾಯಂ ಆಗಿತ್ತು. ಆದರೆ ಕ್ರಮೇಣ ಬರುತ್ತಾ ಬರುತ್ತಾ ಕಾಲಮಿತಿಯ ಪ್ರಭಾವಕ್ಕೊಳಗಾಗಿಯೂ ಅಥವಾ ಮೇಳಗಳ ಅನುಕೂಲಕ್ಕೆ ತಕ್ಕಂತೆಯೂ ಈಗ ಪಾಂಡವರ ವಡ್ಡೋಲಗವನ್ನು ಕೆಲವೇ ಮೇಳಗಳು ಮಾಡುತ್ತವೆ. ಉದಾಹರಣೆಗೆ ಮಂದಾರ್ತಿ, ಕಮಲಶಿಲೆ, ಅಮೃತೇಶ್ವರಿ ಹೀಗೆ. ಇನ್ನು ಕಥೆಗೆ ಹೊಂದಿಕೊಂಡು ಈ ಪಾಂಡವರ ವಡ್ಡೋಲಗದ

ಹೇಳಿದಾಗೆ 5 ಅಥವಾ 6 ಜನವಿದ್ದು ಗುಂಪು ನೃತ್ಯವಿರುವುದರಿಂದ ಎಲ್ಲರೂ ಒಂದೇ ರೀತಿಯಲ್ಲಿ ನಾಟ್ಯ ಮಾಡಿದರೆ ನೋಡಲು ತುಂಬಾ ಚಂದವಾಗಿರುತ್ತದೆ. ಅನುದಿನವೂ ಯಕ್ಷಗಾನ ಪ್ರಾರಂಭವಾಗುವಂತೆ ಗಣಪತಿ ಸ್ತುತಿಯನ್ನು ಮಾಡಿ ಬಾಲಗೋಪಾಲ, ಪೀಠಿಕಾ ಸ್ತ್ರೀವೇಷ ಇವೆಲ್ಲ ಆದ ನಂತರ ಪ್ರಸಂಗದ ಪ್ರಾರಂಭದಲ್ಲಿ ಬರುವಂತಹ ವಡ್ಡೋಲಗವೇ ಪಾಂಡವರ ವಡ್ಡೋಲಗ. ಪಾಂಡವರ ವಡ್ಡೋಲಗದ ಬಗ್ಗೆ ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೆ ಕಾತುರತೆ ಆಗಿರಬಹುದು. ಈ ಪಾಂಡವರ ವಡ್ಡೋಲಗವನ್ನು ಹೇಗೆ ಮಾಡ್ತಾರೆ, ಮೇಳಗಳಲ್ಲಿ ಇದನ್ನು ಹೇಗೆ ಮಾಡ್ತಾರೆ, ಅಥವಾ ಹವ್ಯಾಸಿ ತಂಡಗಳಲ್ಲಿ ಹೇಗೆ ಮಾಡ್ತಾರೆ? ಈಗ ಪ್ರಸ್ತುತ ಹೆಚ್ಚಿನ ಹವ್ಯಾಸಿ ಯಕ್ಷಗಾನ ತಂಡದಲ್ಲಿ ಪಾಂಡವರ ವಡ್ಡೋಲಗವನ್ನು ಮಾಡ್ತಾರೆ. ಉದಾಹರಣೆ ಕಲಾಪೀಠ ಕೋಟ ಇರಬಹುದು, ಅಜಪುರ ಯಕ್ಷಗಾನ ಸಂಘ ಇರಬಹುದು, ಹೀಗೆ ಹೆಚ್ಚಿನ ಹವ್ಯಾಸಿ ಯಕ್ಷಗಾನ ತಂಡದಲ್ಲಿ ಅಥವಾ ಮಕ್ಕಳ ಯಕ್ಷಗಾನ ತಂಡದಲ್ಲಿ ಇದನ್ನೆಲ್ಲ ಮಾಡ್ತಾರೆ. ಹಾಗೆಯೇ ಈ ಪಾಂಡವರ ವಡ್ಡೋಲಗ ಹೇಗೆ ಮಾಡ್ತಾರೆ ಎನ್ನುವುದನ್ನು ತಿಳಿಯುವುದಕ್ಕೆ ಇದೀಗ ನಿಮಗೆ ಪಾಂಡವರ ವಡ್ಡೋಲಗದ ಯಕ್ಷಗಾನದ ತುಣುಕನ್ನು ಪ್ರಸಾರ ಮಾಡ್ತೇವೆ. ಆಡಿಯೋ ಕೃಪೆ ಹಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರಗೊಂಡಂತಹ ಕಲಾಪೀಠ ಕೋಟ, ಇಲ್ಲಿನ ವಿದ್ಯಾರ್ಥಿಗಳು ಮಾಡಿರುವಂತಹ ಪಾಂಡವರ ವಡ್ಡೋಲಗ.

0: ಇನ್ನು ಕಿರಾತನ ವಡ್ಡೋಲಗ. ಕಿರಾತನ ವಡ್ಡೋಲಗವನ್ನು ಆಗಿನ ಕಾಲದಲ್ಲಿ ನೋಡುವುದಕ್ಕೆ ಬಹಳ ಮಜವಾಗಿರ್ತಿತ್ತು, ಬಹಳ ಚಂದವಾಗಿರ್ತಿತ್ತು. ಏಕೆಂದರೆ ಆಗಿನ ಕಾಲದಲ್ಲಿ ಕಿರಾತ ಅಂದರೆ ಒಂದೇ ಕೋರೆ ಮುಂಡಾಸು, ಇಲ್ಲ ಅಂದರೆ ಜೋಡ್ ಕೋರೆ, ಎರಡು ಕೆಂಪು ಕೆದ್ಗೆ ಮುಂದಲನ್ನು ಅಭಿಮುಖವಾಗಿ ಕಟ್ಟಿ ಅದನ್ನು ಕೂರಿಸಿಕೊಂಡು ಅಷ್ಟು ರಂಗಸ್ಥಳದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಅದಕ್ಕೆ ತಕ್ಕಂತೆಯೇ ನೋಡುಗರಿಗೆ ಖುಷಿಯನ್ನು ಕೊಡುವುದಕ್ಕಾಗಿ ಕಿರಾತರ ಪಡೆ, ಆ ಪಡೆಯವರು ಮಾಡುತ್ತಿರುವಂತಹ ಚೇಷ್ಟೆ, ಅವರು ಮಾಡುತ್ತಿರುವಂತಹ ಸರ್ಕಸ್, ಇವೆಲ್ಲವನ್ನು ನೋಡುವುದಕ್ಕೆ ಬಹಳ ಚಂದವಾಗಿರ್ತಾ ಇತ್ತು. ಹಾಗೆಯೇ ಪ್ರಸಂಗಗಳಲ್ಲಿ ಬರುವಂತಹ ಕಿರಾತನಿಗೋಸ್ಕರವೇ ಕಿರಾತನ ವಡ್ಡೋಲಗ ಎಂದು ಮೊದಲಿನವರು ಮಾಡಿಕೊಂಡು ಬರ್ತಾ ಇದ್ರು. ಉದಾಹರಣೆಗೆ ಭೀಷ್ಮ ವಿಜಯದಲ್ಲಿ ಬರುವಂತಹ ಏಕಲವ್ಯ ಎನ್ನುವಂತಹ ಕಿರಾತನಿಗೂ ಕಿರಾತನ ವಡ್ಡೋಲಗ ಮಾಡ್ತಾ ಇದ್ರು. ಶಶಿಪ್ರಭಾಪರಿಣಯದಲ್ಲಿ ಬರುವಂತಹ ಕಿರಾತನಿಗೂ ಕಿರಾತನ ವಡ್ಡೋಲಗ ಮಾಡ್ತಾ ಇದ್ರು. ಹೀಗೆ ಹೆಚ್ಚಿನ ಪ್ರಸಂಗದಲ್ಲಿ ಬರುವಂತಹ ಎಲ್ಲಾ ಕಿರಾತರಿಗೂ ಕಿರಾತನ ನಾಯಕ ಕೋರೆ ಮುಂಡಾಸು ಅಥವಾ ಜೋಡ್ ಕೋರೆಯನ್ನು ಕಟ್ಟಿಕೊಂಡು ಬರ್ತಾ ಇದ್ದ. ಹಾಗೆ ಅವರ ಪಡೆಯವರೆಲ್ಲರೂ ಸಾಮಾನ್ಯ ಕಿರಾತರಂತೆ ಬರುತ್ತಾ ಇದ್ರು. ಕಿರಾತನ ಪಡೆಯವರಿಗೆ ದಿಗಣ ಅಂತ ಎತ್ತ ಅಂತ ಕೊಟ್ಟು ತೆರೆಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೋಡುವುದು, ಹಾರುವುದು, ಬೀಳುವುದು ಇವೆಲ್ಲವನ್ನು ಮಾಡ್ತಾ ಇದ್ರು. ಇದಾದ ನಂತರ ಕಿರಾತ ನಾಯಕನಿಗೆ ರಾಜವೇಷದ ಒಡ್ಡೊಲಗದಂತೆ ಒಂದು ತೆರೆ ಒಡ್ಡೊಲಗವನ್ನು ಕೊಡ್ತಾ ಇದ್ರು. ಇದಿಷ್ಟು ತೆರೆ ಒಡ್ಡೊಲಗ ಆದ ನಂತರ ಕಿರಾತ ಹೋಗಿ ಸಿಂಹಾಸನ ಅಥವಾ ರಥದ ಮೇಲೆ ಹೋಗಿ ನಿಲ್ಲುವುದು, ಅದರ ಮುಂದೆ ಹುಲ್ಲರಾಶಿ ಬೆಂಕಿ ಹಾಕುವುದು, ಆ ಬೆಂಕಿಯ ಸುತ್ತಲೂ ಕಿರಾತರ ಪಡೆ ಲಯಬದ್ಧವಾಗಿ ಓಡುವುದು, ಇವೆಲ್ಲವನ್ನು ನೋಡುವುದಕ್ಕೆ ಬಹಳ ಚಂದವಾಗಿ ಕಾಣ್ತಾ ಇತ್ತು. ಇವೆಲ್ಲ ಆದ ನಂತರ ಕಿರಾತರ ಪಡೆಗಳು ಮಾಡುತ್ತಿರುವಂತಹ ಸರ್ಕಸ್, ಇದನ್ನು ನೋಡುವುದಕ್ಕಂತೂ ಬಹಳ ಮಜವಾಗ್ತಾ ಇತ್ತು. ಈ ಕಿರಾತರ ವಡ್ಡೊಲಗದ ಸುದ್ದಿ ಕೇಳಿದ್ಮೇಲೆ ನಿಮಗೂ ಅನಿಸ್ತಿರ್ಬೋದು, ಈ ಕಿರಾತರ ವಡ್ಡೊಲಗ ಹೇಗೆ ಮಾಡ್ತಾರೆ, ಇದರಲ್ಲಿ ಬರುವಂತಹ ಸಾಹಿತ್ಯ ಹೇಗಿರಬಹುದು, ಇವೆಲ್ಲ ನಿಮಗೆ ಮಂಡಿಯೊಳಗೆ ಕೊರೆಯುತ್ತಾ ಇರಬಹುದು. ಹಾಗಾಗಿ ಈ ಕಿರಾತರ ವಡ್ಡೊಲಗ ಹೇಗೆ ಮಾಡ್ತಾರೆ ಎನ್ನುವುದನ್ನು ನಿಮಗೆ ಈಗ ಆಡಿಯೋ ಮುಖೇನ ಕೇಳಿಸ್ತೇವೆ.
1: ಆಡಿಯೋ ಕೃಪೆ ಕಲಾಪೀಠ ಕೋಟ ಯಕ್ಷಗಾನ ಯೂಟ್ಯೂಬ್ ಚಾನಲ್.

ಇಷ್ಟು ಹೊತ್ತು ಬಡಗುತಿಟ್ಟಿನ ಯಕ್ಷಗಾನದ ಪಾಂಡವರ ಒಡ್ಡೋಲಗ ಹಾಗೂ ಕಿರಾತನ ಒಡ್ಡೋಲಗದ ಕುರಿತಾಗಿ ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ತಿಳಿಸಿದ್ದೇನೆ. ಇನ್ನೊಮ್ಮೆ ಇನ್ನೊಂದು ವಿಷಯದೊಂದಿಗೆ ಇದೇ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಕೇಂದ್ರ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅನೂಪ್ ಉರಾಳ.

0: ಈಗ ದಿನೇಶ್ ಉಪ್ಪೂರ್ ಇವರ ಯಕ್ಷಗಾನ ಸಂಗ್ರಹದಿಂದ ಆಯ್ದ ಬಬ್ರುವಾಹನ ಕಾಳಗ ಭಾಗ 2 ಪ್ರಸಾರವಾಗುತ್ತದೆ.
1: ಈಗ ಯೋಚಿಸಬೇಕಾದಂತಹ ಸಂದರ್ಭ ಪುನಃ ಒದಗಿ ಬಂತು. ಅಶ್ವವನ್ನ ಕಟ್ಟಿ ಯುದ್ಧವನ್ನ ಸಾರಿಯಾಗಿತ್ತು. ಆದ್ರೆ ತಾಯಿಯ ಮಾತಿನ ಮೇರೆಗೆ ಪುನಃ ಮಂತ್ರಿಗಳನ್ನೆಲ್ಲ ಕರೆದು ವಿಷಯವನ್ನ ತಿಳಿಯಪಡಿಸಿದಾಗ ಪಾರ್ಥನಲ್ಲಿಯೇ ಹೋಗಿ ಕಪ್ಪಗಾಣಿಕೆಯನ್ನು ಕೊಟ್ಟು ತಪ್ಪನ್ನ ಒಪ್ಪಿಕೊಳ್ಳಬೇಕು ಎಂಬುದಾಗಿ ಮಂತ್ರಿಗಳು ಸೂಚಿಸಿದ್ದಾರೆ. ಅದೇ ಪ್ರಕಾರವಾಗಿ ಪಾರ್ಥನಿಗೆ ಒಪ್ಪಿಸುವುದಕ್ಕಾಗಿ ವಿಶೇಷವಾಗಿರುವಂತಹ ಕಪ್ಪಗಾಣಿಕೆಯನ್ನೆಲ್ಲ ತೆಗೆಸಿದ್ದೇನೆ. ನಾಗಲೋಕದ ಕನ್ಯೆಯರನ್ನ ತರಿಸಿದ್ದೇನೆ. ಆರ್ತಿಯನ್ನ ಹಿಡಿದು ಕಳಶ ಗನ್ನಡಿಗಳೊಂದಿಗೆ ಆ ಕಡೆಯಲ್ಲಿ ವಿಜೃಂಭಣೆಗೆ ನಡೆದು ಬಿಡಲಿ.

0: ಹಂಸಕೇತನ, ವೃಷಕೇತು, ಪ್ರದ್ಯುಮ್ನ ಮೊದಲಾದವರು ನಮ್ಮ ಅಶ್ವವನ್ನ ಈ ಮಣಿಪುರದ ದೊರೆ ಕಟ್ಟಿಕೊಂಡಿದ್ದಾನೆ ಎಂಬಂತಹ ಸಂಗತಿಯನ್ನು ನಾವು ಕೇಳಿದ್ದೇವೆ.
1: ಸರಿ,
0: ಅವನಿಂದ ಬರಬಹುದಾದಂತಹ ಪ್ರತಿಕ್ರಿಯೆಯನ್ನ ಎದುರಿಸುವುದಕ್ಕೆ ಸನ್ನದ್ಧರಾಗಿ ಆ ಸಮಯವನ್ನ ನಿರೀಕ್ಷಿಸುತ್ತಿರೋಣ.

0: ಅರಸಕೇತನ
1: ಅರ್ಜುನಯ್ಯ
0: ಸಾವಿರ ಕಾಲ ಬದುಕಿದರೆ ಸಾವಿರ ಚೋದ್ಯಗಳನ್ನು ಕಾಣಬಹುದಂತೆ. ಮುತ್ತು ರತ್ನ ಇತ್ಯಾದಿಗಳನ್ನೆಲ್ಲ ತಂದೊಪ್ಪಿಸಿ ನನ್ನ ಪಾದ ಮೂಲದಲ್ಲಿ ತಲೆ ಚಾಚಿ ನಿಂತ ಈ ಮಣಿನಗರದ ಮಹಾನಾಯಕರಾದಂತಹ ಬಬ್ರುಹಾನ್ನ ಸ್ಥಿತಿಯನ್ನು ನೋಡಿದ್ದೀರಿ. ಸಕಲ ಮಂತ್ರಿ ಮಹರ್ಬಲಗಳ ಅನುಕೂಲತೆ ಇದ್ದರು ನಮ್ಮ ಯಜ್ಞಾಶ್ವವನ್ನು ಕಟ್ಟಿದಂತಹ ಈತ ಹೇಡಿಯಂತೆ ಬಂದು ತಲೆಬಾಗುತ್ತಿದ್ದಾನೆ. ನಿಜಕ್ಕೂ ಇಂಥ ಈ ವ್ಯಕ್ತಿ ಯಾವ ಅರಸನ ಮಗನು, ಇವನ ಹುಟ್ಟಿಗೆ ಕಾರಣ ಏನು ಎಂಬುದೇ ಅರ್ಥವಾಗದೆ ಒಂದು ವಿಚಿತ್ರವಾದಂತಹ ಅನುಭವವನ್ನು ಅನುಭವಿಸ್ತಾ ಇದ್ದೇನೆ.

ಇವನ ವೇಷವನ್ನ ಆಯಾ ಆಕಾರವನ್ನ ಕಂಡಾಗ ವೀರ ಕ್ಷತ್ರಿಯನ ಹಾಗೆ ಕಾಣಿಸಿದ್ದೇನೋ ಸತ್ಯ. ಆದರೆ ಇವನ ಕೃತಿಯನ್ನ ಅವಲೋಕಿಸಿದಾಗ ನಿಜಕ್ಕೂ ಕ್ಷಾತ್ರಿಯತ್ವಕ್ಕೆ ಸಂಬಂಧಿಸಿದ ಯಾವ ಯೋಗ್ಯತೆಯೂ ಇವನಲ್ಲಿ ಇಲ್ಲ ಎಂಬುದು

ಜನಕ, ನನ್ನ ಈ ವ್ಯವಹಾರ ನಿನಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ. ಹಾಗಾದ್ರೆ ಆಶ್ಚರ್ಯ ಅಲ್ಲ, ಏನು ಮಾಡುವ, ನಮ್ಮ ಪರಿಸ್ಥಿತಿಯನ್ನು ನಾವೇ ಹೇಳಿಕೊಳ್ಳಬೇಕಾದ ಸಂದರ್ಭ ಬಂತು. ತಂದೆಯಾದಂತಹ ನಿಮ್ಮಲ್ಲಿ ನಾನೇ ನಿಮ್ಮ ಮಗ ಎಂಬುದಾಗಿ ಹೇಳಿಕೊಳ್ಳುವ ಸಂದರ್ಭ ನನ್ನ ಪಾಲಿಗೆ ಬಂತು. ಜನಕ, ನಾನು ಮಾಡಿರುವಂತಹ ಅಪರಾಧ ಏನು ಬಲ್ಲಿರಾ?

0: ಒಂದು ರಾಷ್ಟ್ರದ ಮಹಾರಾಜನಾಗಿ ಈ ಅಶ್ವದ ಹಣೆಯಲ್ಲಿರುವಂತಹ ಲಿಖಿತವನ್ನು ಓದಿದಾಗ ರೊಚ್ಚಿಗೆದ್ದು ಈ ಅಶ್ವವನ್ನ ಕಟ್ಟಿದೆ. ಆದರೆ ನಮ್ಮ ತಾಯಿಯ ಆಮೇಲೆ ಹೇಳಿದ್ಲು, ಬಂದಿರುವಂತಹ ವ್ಯಕ್ತಿ ನಿನ್ನ ತಂದೆಯ ಮಗನೇ ಎಂಬುದಾಗಿ ತಾಯಿಯಾಗಿರುವಂತಹ ಚಿತ್ರಾಂಗದಾ ದೇವಿ ಹೇಳಿದ್ರ ಕಾರಣದಿಂದಲಾಗಿ ನಾನು ಮಾಡಿದ್ದು ಅಪರಾಧ ಎಂಬುದು ತಿಳಿಯಿತು. ಏನು ಮಾಡುವ ಕಾರ್ಯ ಆದ ಮೇಲೆ ಮಾಡಿದ್ದು ತಪ್ಪು ಎಂದು ಗೊತ್ತಾಯಿತು. ಆದ್ದರಿಂದ ತಪ್ಪನ್ನು ಒಪ್ಪಿಕೊಳ್ಳಬೇಕಾದ್ದೇ ಸಂಭಾವ್ಯತೆ ಎಂಬುದಾಗಿ ತಿಳಿದು ಇದು ತಪ್ಪನ್ನು ಒಪ್ಪಿಕೊಂಡು ಪಾದ ಮೇಲೆ ಕಪ್ಪಗಾಣಿಕೆಯನ್ನು ಒಪ್ಪಿಸ್ತಾ ಇದ್ದೇನೆ. ಸ್ವೀಕರಿಸಬೇಕು ಜನಕ.
1: ದೇವೇಂದ್ರ ಜಾತ, ಒಬ್ರು ವಾಹನನ ರೀತಿ ನೀತಿಗಳನ್ನೆಲ್ಲ ಕಂಡಾಗ ಒಂದೇ ಸವನೆ ಮೊಗವನ್ನು ತಿರುಗುತ್ತಾ ಇದ್ದಿ. ಆದ್ರೆ ಅವನ ಆಡಿರುವಂತಹ ಮಾತುಗಳನ್ನೆಲ್ಲ ಎಣಿಸಿದಾಗ ಅವನ ವರ್ಚಸ್ಸು, ತೇಜಸ್ಸು, ಓಜಸ್ಸು, ಅವನಲ್ಲಿರುವಂತಹ ಟಿವಿ ಪರಾಕ್ರಮ ಇವುಗಳನ್ನೆಲ್ಲ ಕಂಡಾಗ ನಿಮ್ಮ ಮಗನೋ ಎನ್ನುವಂತಹ ಸಂದೇಹವೂ ನಮಗುಂಟಾಗ್ತಾ ಇದೆ. ಆದ್ದರಿಂದ ಮಗನೆನ್ನುವಂತಹ ವ್ಯಾಮೋಹದಿಂದ ಅವನನ್ನು ಒಡಗೂಡಿಕೊಳ್ಳುವುದೇ ಯೋಗ್ಯ ಅಂತ ನಮ್ಮ ಮನಸ್ಸು ಭಾವಿಸ್ತಾ ಇದೆಯಲ್ಲ.
2: ಓಹೋ, ನಿಮ್ಮೆಲ್ಲರ ಅನಿಸಿಕೆ ಈಗ
1: ಹೌದು.
2: ಹಂಸಕೇತನಾದಿಗಳೇ,
1: ಸ್ವಾಮಿ
2: ಬೊಬ್ರುವಾಹನ ಹೇಳಿದ ಮಾತುಗಳಿಂದ ಈತ ನನ್ನ ಮಗ ಎನ್ನುವಂತ ಭ್ರಮೆಗೆ ನೀವು ಒಳಗಾಗಿದ್ದೀರಿ.
1: ಸರಿ,
2: ನಿಜಕ್ಕೂ ಇವನ ರೀತಿ ನೀತಿಗಳನ್ನೆಲ್ಲ ಪರಿಶೀಲಿಸಿದಾಗ ಇವನು ಯಾರು ಏನು ಎನ್ನುವುದನ್ನ ತಿಳಿದುಕೊಳ್ಳುವುದಕ್ಕೆ ಅವಕಾಶ ಇದೆ. ಶ್ರೇಷ್ಠವಾದಂತ ಈ ಚಂದ್ರವಂಶದ ಭವ್ಯವಾದಂತಹ ಕೀರ್ತಿಗೆ, ಅದರ ಶುಚಿಗೆ ಕಲಂಕಪ್ರಾಯವಾದಂತಹ ಮಾತುಗಳನ್ನಾಡುತ್ತಿರುವಂತಹ ಈ ಬಬ್ರುವಾಹನ ನಿಜಕ್ಕೂ ನಮ್ಮ ವಂಶಕ್ಕೆ ಒಂದು ಅಪರಾಧವನ್ನೇ ಎಸಗುತ್ತಿದ್ದಾನೆ. ಅಂತ ಈ ಬಬ್ರುವಾಹನ ನನ್ನ ಮಗ ಎಂಬ ಅನುಮಾನ ನಿಮಗೆ ಹುಟ್ಟಿತ್ತು ಅಂತ ಆದರೆ ಆಶ್ಚರ್ಯ ಅಲ್ಲವೇ? ಈತ ಹೇಳಿದ ಪ್ರಕಾರವಾಗಿ ಈತ ನನ್ನ ಮಗನೇ ಆಗಿದ್ದರೆ ಈ ವಿಧವಾದತ್ತ ಈ ಕೃತಿ ಇವನಿಂದ ನಡೆಯಲಿಕ್ಕೆ ಸಾಧ್ಯವಿರಲಿಲ್ಲ. ಪೌರುಷವಂತರು ಕಟ್ಟಬೇಕು, ಅದು ಇಲ್ಲದೇ ಇದ್ದವರು ಕಪ್ಪಗಾಣಿಕೆಗಳನ್ನು ಕೊಟ್ಟು ಶರಣಾಗತರಾಗಬೇಕೆಂದು ನಮ್ಮ ಅಶ್ವದ ಹಣೆಯ ಮೇಲೆ ಬರೆಸಿದ ಬರಹವನ್ನು ಓದಿಯೂ ಅಶ್ವವನ್ನು ಕಟ್ಟಿ ಆಮೇಲೆ ಕಪ್ಪಗಾಣಿಕೆಗಳನ್ನೆಲ್ಲ ತಂದು ಪಾದಮೂಲದಲ್ಲಿ ತಲೆಯಿಟ್ಟು ಅಪರಾಧ ಮಾಡಿದ್ದೇನೆಂದು ತನ್ನ ಅಪರಾಧ ಪ್ರಜ್ಞೆಯನ್ನು ಇಲ್ಲಿ ತೋಡಿಕೊಳ್ಳುತ್ತಿದ್ದಾನೆ. ನಿಜಕ್ಕೂ ನನ್ನಂಥವನ ಮಗನಾದಂತಹ ಒಬ್ಬ ವ್ಯಕ್ತಿಯಿಂದ ಇಷ್ಟು ಹೀನವಾದಂತಹ ಹೇಳಿತನದ ಕೃತಿಗಳನ್ನ ಕಾರ್ಯವನ್ನ ನಿರೀಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈತ ಏನು ನಿಮ್ಮಂತವರ ಮನಸ್ಸಿನಲ್ಲಿ ಭ್ರಮೆಯನ್ನು ಹುಟ್ಟಿಸಬಹುದಾದ ಮಾತುಗಳನ್ನಾಡುತ್ತಿದ್ದಾನೆ? ಇವನ ಎಲ್ಲ ಚಟುವಟಿಕೆಗಳಿಂದ ಈತ ಹೇಳಿದನಲ್ಲ ಚಿತ್ರಾಂಗದೆಯ ಮಗ ಅಂತ, ಅಂತೂ ಇವನ ಹುಟ್ಟಿನ ಗುಟ್ಟು ಅಲ್ಲಿಯೇ ಇದೆ ಎಂದು ಅರ್ಥ ಮಾಡಿ

ಅರ್ಥ ಮಾಡಿಕೊಳ್ಳಬಹುದು, ಅರ್ಥ ಮಾಡಿಕೊಳ್ಳಬಹುದು. ತನ್ನ ತಾಯಿ ತಾಯಿ ಎಂದು ಹೇಳಿಕೊಳ್ಳುತ್ತಾನೆ ಚಿತ್ರಾಂಗದೆ ಎನ್ನುವಳ ಹೆಸರನ್ನ. ಯಾವುದೋ ಅನಾಮಧೇಯಳಾದಂತಹ ಈ ಚಿತ್ರಾಂಗದೆ ತನ್ನ ಪ್ರಾಯದ ಸೊಕ್ಕನ್ನ ನಿಯಂತ್ರಿಸಲಿಕ್ಕಾಗದೆ, ಯಾವುದೋ ರಸಿಕ ಮಹಾಶಯನಾದಂತ ಗಂಧರ್ವರ ಒಡನಾಟಕ್ಕೆ ಸ್ನೇಹಕ್ಕೆ ಒಳಗಾಗಿ ಆ ವಿಚಿತ್ರವಾದ ಅಕ್ರಮ ಸಂಬಂಧದಿಂದ ಹುಟ್ಟಿದ ಕೆಟ್ಟ ಪಿಂಡ ಇದಾಗಿರಬೇಕು. ಅಲ್ಲದೆ ಇದ್ರೆ ಒಬ್ಬ ಅಚ್ಚ ಕ್ಷತ್ರಿಯನ ವೀರ್ಯಕ್ಕೆ ಹುಟ್ಟಿದಂತಹ ವ್ಯಕ್ತಿಯೇ ಈತನಾಗಿದ್ರೆ ಇವನಿಂದ ಇಂಥ ಹೀನವಾದಂತಹ ಕಾರ್ಯವನ್ನು ನಿರೀಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ಅಶ್ವವನ್ನ ಕಟ್ಟಿದ ಪಂಥಕ್ಕಾಗಿ ತನ್ನ ಪ್ರಾಣವನ್ನ ದೃಢವಾಗಿ ಭಾವಿಸಿ ಆ ಪಂಥವನ್ನೇ ಮುಂದುವರಿಸಿಕೊಂಡು ಹೋಗಬೇಕಾದದ್ದು ಕ್ಷತ್ರಿಯ ವೀರನ ಸಹಜ ಕರ್ತವ್ಯ. ಹಾಗಿರುವಾಗ ಈತನ ಹುಟ್ಟಿನ ಹುಟ್ಟು ಇಂತಹ ಹೇಯವಾದ ಹಿನ್ನೆಲೆಯಲ್ಲಿ ಕೂಡಿದ್ದರಿಂದ ಇವನ ಕೆಲಸವೂ ಇಷ್ಟು ಹೇಸಿಗೆಯಿಂದ ಕೂಡಿದ್ದು ಎನ್ನುವುದನ್ನು ಒಪ್ಪಿಕೊಳ್ಳಲೇಬೇಕು. ಮತ್ತೆ ಮತ್ತೆ ಈತ ಇದೋ ನಿನ್ನ ಮಗ ನಿನ್ನ ಮಗ ಎಂದು ಕೇಳುವವರ ಕಿವಿಗೆ ಅಸಹ್ಯಕಾರಕವಾದಂತಹ ಪರಿಣಾಮವನ್ನುಂಟು ಮಾಡುವ ರೀತಿಯಲ್ಲಿ ಹೇಳಿಕೊಳ್ಳುತ್ತಿದ್ದಾನೆ. ಆದರೆ ಏನು ಹೇಳಲಿ ನನ್ನ ಮಗ?

ಪಾರ್ಥನಿಗೆ ಮಗನಾಗಿ ಹುಟ್ಟಿ ಪಾರ್ಥನ ಘನತೆ ಗೌರವಕ್ಕೆ ತಕ್ಕುದಾದ ವಿಧಾನದಲ್ಲಿ ಕ್ಷಣಕಾಲ ಮಿಂಚಿದಂತಹ ಒಬ್ಬ ಮಗ ನನ್ನ ಬದುಕಿನಲ್ಲಿ ಹಾದು ಹೋಗಿದ್ದಾನೆ. ಮಗನಿಗೆ ತಂದೆಯಾಗಿ ಬದುಕುವ ಭಾಗ್ಯವನ್ನ ಕಳೆದುಕೊಂಡ ಒಬ್ಬ ನತದೃಷ್ಟ ನಾನು. ಹವಸಕೇತನಾದಿಗಳೇ, ನನ್ನ ಮೋಹದ ಮಡದಿಯಾದಂತಹ ಸುಭದ್ರೆಯ ಹಾಗೂ ನನ್ನ ಪವಿತ್ರವಾದಂತಹ ದಾಂಪತ್ಯ ಜೀವನದ ಸಾರ ಸರ್ವಸ್ವನಾಗಿ ಅಭಿಮನ್ಯು ಎಂಬಂತಹ ಒಬ್ಬ ಕುಲರತ್ನವನ್ನು ನಾನು ಒಂದು ಕಾಲದಲ್ಲಿ ಪಡೆದಿದ್ದೆ. ಆದರೆ ಕೇವಲ ಕನಸಿನ ಅನಿಸಿಕೆಗಳಾಗಿ ಅಂಥ ಯಶಸ್ಸಿನ ಉಂಡೆಯಾಗಿ ಪೌರುಷದ ಪ್ರತೀಕವಾಗಿ ಇಡೀ ಚಂದ್ರವಂಶದ ಕುಲ ತಿಲಕನಾಗಿ ಕಾಣಿಸಿಕೊಂಡ ಅಭಿಮನ್ಯುವನ ಬಹುಕಾಲ ಉಳಿಸಿಕೊಂಡು ಅವನಿಗೆ ತಂದೆ ಅಂತ ಅನಿಸಿಕೊಂಡು ಬದುಕುವ ಭಾಗ್ಯವನ್ನ ಅದೋ ಒಂದು ಕೂಡಿದ ಹೋಯಿತಲ್ಲ ಕೌರವ ಪಾಂಡವರ ಕದನ ಕೋಲಾಹಲದ ಮಧ್ಯದಲ್ಲಿ ಆ ಮಾನವೀಯ ಸಹಜವಾದ ಭಾವನೆಗಳನ್ನೆಲ್ಲ ಸುಟ್ಟು ಕೇವಲ ಪೈಶಾಚಿಕ ವೃತ್ತಿಯಿಂದ ಮುಂದುವರಿಯುತ್ತಿರುವಂತಹ ಆ ರಣರಂಗದಲ್ಲಿ ನನ್ನ ಅಮೂಲ್ಯವಾದಂತಹ ರತ್ನ ಕಳೆದು ಹೋಯಿತು. ನಿಜಕ್ಕೂ ಮೂರು ಲೋಕದ ಗಂಡು ಎಂದು ಅನ್ನಿಸಿಕೊಂಡಂತಹ ಪಾರ್ಥನಿಗೆ ಒಬ್ಬ ಮಗ ಎಂದು ಹೇಳಿಸಿಕೊಳ್ಳುವ ಯೋಗ್ಯತೆ ಇದ್ದರೆ ಸುಭದ್ರೆಯ ಮೋಹದ ಕಂದ, ಅರ್ಜುನನ ನಿಜವಾದಂತಹ ಕಂದ ಅಭಿಮನ್ಯುವಿಗೆ ಮಾತ್ರ ಯೋಗ್ಯತೆ ಇತ್ತು. ಅಂಥವನ ನಿಜಕ್ಕೂ ನನ್ನ ಮಗ ಎಂದು ಹೇಳಿಸಿಕೊಳ್ಳುವುದಕ್ಕೊಂದು ತೃಪ್ತಿ, ಸಮಾಧಾನ, ಅಭಿಮಾನ. ಹೊರತು ಈ ಹೇಳಿಯನ್ನ ಈ

ಎಲ್ಲ ಬಸವನಲ್ಲಿ ಬಂದವನೇ ತೊಲಗಲ ಕೂಡ ಈ ಪಿಶುಣನ ಪ್ರತಿಯೊಂದು ವ್ಯವಹಾರವೇ ಅರ್ಥ ಮಾಡಿಕೊಳ್ಳುತ್ತಾ ಇದೆ. ಸಿಂಹದ ಹೊಟ್ಟೆಯಲ್ಲಿ ಖಂಡಿತಕ್ಕೂ ನರಿಯ ಮರಿ ಹುಟ್ಟಲಾರದು. ಕೇವಲ ವೇಷದಿಂದ ಪೌರುಷವಂತ ಅಂತ ಕಾಣಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ ಚಂದ ತೊಲಗು ಜನರಿಗಿಕ್ಕಿನ ಬಲಗೆ ಸೈರಿಸಿದೆ ನೊಮ್ಮೆ ನಿರ್ಣಯ ತಲೆಯ ಕೊಂಬೆನು ತೃಣಕ್ಕೆ ಬಲ ಸೈ

ನನ್ನನ್ನ ನಿಂದಿಸಿದೆಯಾ, ಹೇಳಿ ಎಂಬುದಾಗಿ ದೂರೀಕರಿಸಿದೆಯಾ? ಬೇಸರ ಇರಲಿಲ್ಲ. ನನ್ನನ್ನು ಎಷ್ಟೇ ನಿಂದಿಸಿದ್ರು ನೀನು ಅಪ್ಪ ಎನ್ನುವ ಕಾರಣಕ್ಕಾಗಿ ಸಹಿಸಿಕೊಳ್ತಾ ಇದ್ದಿ. ಆದ್ರೆ ನೀನು ಆಡಿರುವ ಮಾತೇನು? ನನ್ನನ್ನು ಹೆತ್ತಿರುವಂತಹ ತಾಯಿ ಚಿತ್ರಾಂಗದೆಯನ್ನ ನಿಂದಿಸಿದೆಯೋ, ಅವಳಿಗೆ ಅಪಮಾನವನ್ನು ಮಾಡಿದೆಯೋ? ಈ ತಾಯಿಗೆ ಆಡಿರುವಂತಹ ಅಪಮಾನದ ಮಾತುಗಳನ್ನು ಸಹಿಸಲಾರೆ ಸಹಿಸಲಾರೆ. ಇದಕ್ಕೋಸ್ಕರವಾಗಿ ಪರಿವರ್ತನೆಯನ್ನು ಮಾಡುತ್ತೇನೆ.

ಅರ್ಜುನ, ಇಂದು ಮಲಗಿರುವಂತಹ ಸರ್ಪದ ಭಾವವನ್ನ ತುಳಿದಿದ್ದೀರಿ, ಅದರ ಪರಿಣಾಮ ಏನು ಎಂಬುದನ್ನ ಈ ಕ್ಷಣದಲ್ಲಿಯೇ ಕಾಣಲಿಕ್ಕಿದ್ದೀರಿ. ನಡೆಯುವಂತಹ ಯುದ್ಧದಲ್ಲಿ ನೀನು ತಲೆಯನ್ನು ಕಂಡಾಡದೇ ಇದ್ರೆ ಚಿತ್ರಾಂಗದೆಯ ಮಗ ನಾನು.

0: ಮಗು ವೃಷಕೇತ
1: ಜನಕ
0: ಕಣ್ಣ ಮುಂದೆ ನಡೆದು ಹೋದಂತ ಕದನ ಕೋಲಾಹಲದಲ್ಲಿ ನಮ್ಮೆಲ್ಲರೂ ಧರೆಗೆ ಒರಗಿದ್ದಾರೆ. ಉನ್ಮತ್ತವಾದಂತಹ ಆನೆ ಬಾಳೆಯ ವನವನ್ನ ಪ್ರವೇಶಿಸಿ ಮುರಿದು ಮುಕ್ಕುವ ಹಾಗೆ ನಮ್ಮ ಸೇನಾ ಸಮುದಾಯವನ್ನೆಲ್ಲ ನೆಲಕ್ಕೊರಗಿಸಿದ್ದಾನೆ. ಈ ಭೀಕರ ಭಯಾನಕವಾದಂತಹ ಪರಿಸ್ಥಿತಿಯಲ್ಲಿ ಮಾನವೀಯ ಸಹಜವಾದ ನನ್ನ ಅಂತರಂಗದ ಅನಿಸಿಕೆಯನ್ನ ನಿನ್ನಲ್ಲಿ ಹೇಳಿಕೊಳ್ತಾ ಇದ್ದೇನೆ ಮಗನೇ.

0: ಮಗು.
1: ಜನಕ,
0: ಕ್ಷಣಕಾಲವೂ ತಡ ಮಾಡದೆ ನೀನು ಹೋಗು ಹಸ್ತಿನಾವತಿಗೆ.
1: ಓಹೋ,
0: ಪ್ರತಿವೀರನಾದಂಥ ಈ ಬಬ್ರುಹಾನ ಸಮ್ಮುಖದಲ್ಲಿ ಯುದ್ಧವನ್ನು ನಾವು ಮುಂದುವರಿಸಿದರೆ ಪರಿಣಾಮ ಏನಾಯಿತು? ನಮ್ಮ ಸೇನೆಗಳೆಲ್ಲ ನಷ್ಟವಾದವು. ಸುತ್ತಮುತ್ತಲ ಪರಿಸ್ಥಿತಿಯನ್ನ ಅರ್ಥೈಸಿಕೊಂಡರೆ ಸಹಜವಾಗಿಯೇ ತಿಳಿಯುತ್ತದೆ, ಈ ಯುದ್ಧದಲ್ಲಿ ನಾವು ಜಯವನ್ನ ಸಂಪಾದಿಸಿಕೊಳ್ಳುವ ಸಾಧ್ಯತೆ ಇಲ್ಲ. ಆದರೆ ಈ ಎಲ್ಲ ಸಂಗತಿಗಳನ್ನು ಹಿರಿಯನಾದಂತಹ ಧರ್ಮರಾಯನಲ್ಲಿ ಹೇಳು, ಒಡೆಯನಾದಂತಹ ಶ್ರೀಕೃಷ್ಣನ ನಮಗೆ ಬಂದಂತ ಈ ಪರಿಭವದ ವಿವರವನ್ನೆಲ್ಲ ತಿಳಿಸು. ನಿನ್ನನ್ನು ಆದಷ್ಟು ಬೇಗ ಇಲ್ಲಿಂದ ಕಳುಹಿಸಿಕೊಡುವುದಕ್ಕೆ ಕಾರಣ ಇದೆ ಮಗನೇ.

0: ಮಗು ಋಷಕೇತು
1: ಜನಕ,
0: ಕೇವಲ ನನ್ನ ಮಾನಸಿಕವಾದಂತಹ ಹೊಯ್ದಾಟವನ್ನ ಅನಿಸಿಕೆಯನ್ನ ತೋಡಿಕೊಳ್ತಾ ಇದ್ದೇನೆ ನಿನ್ನಲ್ಲಿ. ಮಗನೇ, ಈ ಪಾಂಡವರು ಅನೇಕ ಮಕ್ಕಳನ್ನ ಪಡೆದ ಭಾಗ್ಯವಂತರಾಗಿ ಬದುಕಿದ್ದರು. ಸತ್ತ ಮೇಲೆ ತಿರೋಧಕವನ್ನ ಬಿಡುವುದಕ್ಕೆ ಒಬ್ಬರನ್ನೂ ಉಳಿಸಿಕೊಳ್ಳುವ ಯೋಗ್ಯತೆ ಇಲ್ಲದೆ ಹೋಯಿತು. ಅದಕ್ಕಾಗಿ ಇಂದು ಈ ಚಂದ್ರವಂಶದ ವ್ಯಕ್ತಿಗಳಾದಂತಹ ನಾವೆಲ್ಲ ಇಹಲೋಕದ ಯಾತ್ರೆಯನ್ನ ಪೂರೈಸಿ ಪರಲೋಕಕ್ಕೆ ಸೇರುವಾಗ ಅಲ್ಲಿಯ ಸದ್ಗತಿಗೋಸ್ಕರವಾಗಿ ಎಳ್ಳು ನೀರು ಬಿಡುವುದಕ್ಕೆ ನಮಗೆಲ್ಲವರಿಗೂ ಇದ್ದಂಥ ಒಬ್ಬ ಮಗ ಎಂದರೆ ನೀನು. ಅಂತ ನಿನ್ನನ್ನ ಕಳೆದುಕೊಳ್ಳುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. ಬಬ್ರುವಹನ್ನ ಸಮ್ಮುಖದಲ್ಲಿ ನಡೆದು ಹೋಗುತ್ತಿರುವಂತಹ ಯುದ್ಧದಲ್ಲಿ ನನ್ನೊಟ್ಟಿಗೆ ನೀನು ಉಳಿದೆ ಅಂತಾದ್ರೆ ಮಗನೇ, ನಿನಗೆ ಬದುಕುವ ಅವಕಾಶ ಖಂಡಿತಕ್ಕೂ ಇಲ್ಲ. ಅದಕ್ಕಾಗಿ ಇಡೀ ವಂಶಕ್ಕೆ ತಿರೋಧಕವನ್ನು ಕೊಡಬೇಕಾದಂತಹ ಕುಲ ತಿಲಕ ನಿನ್ನನ್ನು ಉಳಿಸಿಕೊಳ್ಳಬೇಕು ಎಂಬಂತಹ ಅಪೇಕ್ಷೆಯಿಂದ ಆದಷ್ಟು ಬೇಗ ಹಸ್ತಿನಾವತಿಯತ್ತ ನಿನ್ನನ್ನು ಕಳುಹಿಸಿಕೊಡುವುದಕ್ಕೆ ಮನಸ್ಸು ಮಾಡ್ತಾ ಇದ್ದೇನೆ. ಇಲ್ಲಿಂದ ಆದಷ್ಟು ಬೇಗ ಹೋಗು ಮಗನೇ.
1: ಜನಕ, ನನ್ನ ಜೀವದ ರಕ್ಷಣೆಗಾಗಿ ನಾನು ಹಸ್ತಿನಾವತಿಗೆ ಹೋಗಬೇಕೆ?
0: ನಿಜ ಬಪ್ಪಾಯಿ.

ಅರ್ಜುನ, ನೀನು ನನ್ನ ತಂದೆ ಎಂಬುದಾಗಿ ತಾಯಿ ಹೇಳಿದ ಕಾರಣದಿಂದ ಬಂದು ಗೌರವವನ್ನು ಕೊಟ್ಟರೆ ನನ್ನ ಹುಟ್ಟನ್ನೇ ಶಂಕಿಸಿ ಮಾತನಾಡಿದೆಯಾ? ಪವಿತ್ರ ಮಾತೆ ಆಗಿರುವಂತಹ ಚಿತ್ರಾಂಗದ ಶೀಲವನ್ನ ಶಂಕಿಸಿದೆಯಾ? ಅದರ ಪರಿಣಾಮ ಅನುಭವಿಸು. ಈಗ ನಿನ್ನನ್ನು ಕಾಯುವವರು ಯಾರು?

0: ಮಗನೇ,
1: ಅಮ್ಮ,
0: ನಾನು ಹೇಳಿದ್ದೇನು ನೀನು ಮಾಡಿದ್ದೇನು. ಈ ಪತಿಯನ್ನು ಕಳೆದುಕೊಂಡು ಪ್ರಪಂಚದಲ್ಲಿ ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು. ಕಾರಣ ಹಿಡಿದಿರುವಂತಹ ಕಟ್ಟಿಗದಿಂದ ನನ್ನ ಶಿರವನ್ನ ಹಿಡಿದುಬಿಡು.
1: ಅಮ್ಮ,
0: ಏನು ಕೈಗುಡುಕಿ ಅನಿವಾರ್ಯವಾಗಿ ಈ ಕಾರ್ಯವನ್ನು ನಾನು ಮಾಡಬೇಕಾಗಿ ಬಂತು. ಆದರೆ ಈ ಕಾಲದಲ್ಲಿ ಹೆತ್ತ ತಾಯಿಯ ತಲೆಯನ್ನ ಕಡಿಯುವಂತಹ ವ್ಯವಹಾರಕ್ಕೆ ನಾನು ಮುಂದಾಗಲಾರೆ. ಅದು ನಮ್ಮ ಅಮ್ಮ ಲೂಪೀಸ್ ಸಲಹೆಯನ್ನು ಕೊಡ್ತಾ ಇದ್ದಾಳೆ. ಏನಿದ್ರು ನಮ್ಮ ತಂದೆ ಶ್ರೀಕೃಷ್ಣನ ಸದ್ಭಕ್ತ, ಅವನ ಬದುಕನ್ನ ನಿಯಂತ್ರಿಸಬಲ್ಲಂತಹ ವ್ಯಕ್ತಿಯ ಶ್ರೀಮನ್ನಾರಾಯಣ. ಆ ಕಾರಣ ಅವನನ್ನೇ ಭಕ್ತಿಯಿಂದ ಭಜಿಸೋಣ. ಅವನೇ ನಮಗೆ ಮಾತೃವನ್ನು ಕೋರಿಕೆ. ನಮೋ ನಮಃ.
2: ಚಿತ್ತದಿಂದ ನನ್ನನ್ನೇ ಧ್ಯಾನಿಸುತ್ತಾ ಇದ್ದೀರಲ್ಲ, ಪರಿಣಾಮವೇನಾಗಿದೆ?
0: ಇದು ಪರಿಣಾಮ. ನಡೆದಿರುವಂತಹ ಯುದ್ಧದಲ್ಲಿ ನಿನ್ನ ಶ್ರೇಷ್ಠ ಸದ್ಭಕ್ತನ ತಲೆ ಕಾಣದಾಗಿದೆ.
2: ಓಹೋ, ಈ ವಿಷಯಕ್ಕಾಗಿ ವೆಚ್ಚಬೇಕಾದಂತಹ ಅವಶ್ಯಕತೆ ಇಲ್ಲ. ಅವನ ಶಿರವನ್ನು ನನ್ನ ಚಕ್ರಮುಖೇನವಾಗಿ ತರಿಸಿ ಅವನನ್ನು ಪುನಃ ಜೀವಿಸುತ್ತೇನೆ. ಇದೋ ಪರೀಕ್ಷೆ.
3: ಅರ್ಜುನ,
4: ನಮಸ್ಕರಿಸಿಕೊಳ್ತಾ ಇದ್ದೇನೆ.
3: ಏನಯ್ಯ ಏನು?
4: ಜೀವನದಲ್ಲಿ ಇಂತಹ ಹೀನವಾದಂತಹ ಸೋಲು ಈ ಹಿಂದೆ ಎಲ್ಲಿಯೂ ಕಂಡದ್ದಿಲ್ಲ. ಅದಕ್ಕೆಲ್ಲ ಏನು ಹಿನ್ನೆಲೆ ಅಂತ ಕೇಳಬಹುದೇ?
3: ಅರ್ಜುನ, ಪರಿಸ್ಥಿತಿ ಹೀಗಾಗುವುದಕ್ಕೆ ಕಾರಣವಾದರೂ ಮತ್ತಾವುದಲ್ಲ, ಆ ಗಂಗಾದೇವಿಯ ಶಾಪದಿಂದಾಗಿ ನಿನ್ನ ಪರಿಸ್ಥಿತಿ ಹೀಗಾಗುವಂತಹ ಕಾರಣ ಬಂದೊದಗಿದೆ. ಈ ಹಿಂದೆ ನಿಮ್ಮ ಅಜ್ಜನಾಗಿರುವಂತಹ ಭೀಷ್ಮನನ್ನು ವಧಿಸಿದ್ರಿಂದಾಗಿ ತನ್ನ ಮಗನ ಮರಣಕ್ಕೆ ಕಾರಣೀಭೂತನಾಗಿರುವಂತಹ ಪಾರ್ಥನ ಶಿರವನ್ನು ಅವನ ಮಗನೇ ಕಡಿಯಲಿ ಎನ್ನುವ ಹಾಗೆ ಜ್ವಾಲೆಯ ಪ್ರೇರಣೆಯ ಪ್ರಕಾರವಾಗಿ ನಿನ್ನ ಪಾಲಿಗೆ ಬಂದಿರುವಂತಹ ಶಾಪ, ಹಿಂದಿನ ಸುರನದಿಯ ಶಾಪದಿಂದಾಗಿ ನಿನ್ನ ಪರಿಸ್ಥಿತಿ ಹೀಗಾದದ್ದೇ ವಿನಃ ನಿನ್ನ ಸ್ವಸಾಮರ್ಥ್ಯ ಕಳೆದದ್ದೇನೂ ಇಲ್ಲ. ಈ ವಿಷಯದ ಬಗ್ಗೆ ಅಲ್ಲಿ ಯೋಚಿಸಬೇಡಿ. ಈ ಅಶ್ವವನ್ನು ನಡುಗೂಡಿ, ಈ ಬಬ್ರು ವಾಹನ ನಡುಗೂಡಿಕೊಂಡು ಮುಂದೆ ನೀವು ಪ್ರಯಾಣ ಬೆಳೆಸಿ ನಾನು ಹಸ್ತಿನಾವತಿಯನ್ನು ಸೇರುವವನಿದ್ದೆ.
0: ನನ್ನ ತಪ್ಪನ್ನ ಮನ್ನಿಸಬೇಕು.
5: ಪ್ರಿಯ ಚಿತ್ರರಂಗಾರೇ,
6: ಸ್ವಾಮಿ
5: ಬಾ, ಹೀಗೆ ಬಾ.

0: ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಲಕ್ಷ್ಮಣ, ಎಂತ ಗಡ ಮರ್ತಿದ್ಯಾ? ಎಂತೈತ್ ಗಡ ಅಬ್ಬಿ ಎಂಬ ಕೂಳ ಹಾಕ್ಲಿಲ್ಲ, ಅಪ್ಪ ಕರ್ಚಿ ದುಡ್ಕೊಡ್ಲಿ.
2: ಅದಲ್ಲ ಮಗ, ನನ್ನ ಹೆಣ್ಣ ಬಿಟಿಕೆ ಹೋಯ್ತು ಮಗ.
3: ಈಗಂತ ಹೆಣ್ಣು ಬಿಟ್ಟಿಗೆ ಹೋಯ್ತಾ? ಈಗಳಿನ ಹೆಣ್ಗಳೇ ಎಷ್ಟಿಯಾ, ಅವಳಿಗೆ ಬೇಕ ತೈಸಿ ಕೊಡ್ತಿರಿ ಬಿಟ್ಟಿಗೆ ಹೋದಾಳ. ಅವಳಂತೂ ಕೇಂದ್ರ ಹೇಳ, ನೀನ್ ಅದನ್ನ ತೈಸಿ ಕೊಡ್ಲ, ಅದಕ್ಕೆ ಹೆಣ್ಣು ಬಿಟ್ಟಿಗೆ ಹೋಯ್ತು.
2: ಮಗ, ಅವಳಿಗೋಸ್ಕರ ನಾ ಎಂತಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೋಯಿ ಕ್ಯಾಪಿಚಿನ ತೈಸಿ ಕೊಡಂದಾಳ, ನಾನು ಗಾಯ ಹೆಣ್ಣು ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ತ್ಯಾಕ್ಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಹೆಂಡಾಳ, ನಾನು 8 ಕಚ್ಚೆ ಮ್ಯಾಂಗೋ ತ್ಯಾಕ್ಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯು ಅವಳು ನನ್ನ ಬಿಟ್ಟಿಗೆ ಒಬ್ಬ ಸರಿಯ ಮಗ.
3: ಏ ಲಕ್ಷ್ಮಣ, ನಿಂಗೊಂದು ಮಾತು ಹೇಳ್ತಿ ಕೇಳ. ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರೇ, ತಪ್ಪು ಮಳಿದಲ್ಲ ಮಗ, ಆ ಬಿಸಿಲನ್ನ ನಂಬಿ ಚಡ್ಡಿ ಒಣಸ್ದನದ.
4: ಏ ಬೊಬ್ಬರ್ಯಾ,

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಶ್ರೋತೃಗಳೇ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಸ್ವರ ಸಂಯೋಜನೆಯಲ್ಲಿ ಈ ಒಂದು ಗೀತೆ ಇದೀಗ ಮೂಡಿ ಬರಲಿದೆ. ಇದು ಕನಕದಾಸರ ಒಂದು

ಪ್ರೀತಿಯ ಕೇಳುಗರೆ, ರೇಡಿಯೋ ಕುಂದಾಪುರ 89.6 ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಈ ಒಂದು ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಜೀವನ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಅದು ಭಾಮ ಭಾಮ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು ನಾಗೇಂದ್ರ ಹಾಗೂ ಎಲ್ಲರೀಶ್ವರಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಈ ಒಂದು ಗೀತೆ ಇದೀಗ ಪ್ರಸಾರವಾಗಲಿದೆ. ಈ ಒಂದು ಚಿತ್ರ ತೆರೆ ಕಂಡಂತ ವರ್ಷ 1964 ತೆರೆ ಕಂಡಿರುವಂತ ಒಂದು ವರ್ಷ. ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ನಾನರಿಯ ಮನದ ಮರ್ಮ ಬೆಗುಮಾನ ಬಿಡುತ್ತಿನ್ನ ನೀ ನಗುತ್ತಿರ ಬಲು ಚೆನ್ನ ಭಾಮ ಭಾಮ ನಾನರಿಯ ಮನದ ಮರ್ಮ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ಕೂಲ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಾಮೆಯ ನೋಡಲು ತಾಬಂದ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಸುಲಮಂಗಳಂ ರಾಜಲಕ್ಷ್ಮಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ, ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಬಿ ಆರ್ ಪಂತುಲು, ಎಂ ವಿ ರಾಜಮ್ಮ, ಬಾಲಕೃಷ್ಣ, ಉದಯ್ ಕುಮಾರ್, ಸಾವುಕಾರ್ ಜಾನಕಿ, ಹಾಗೆ ನಮ್ಮ ನರಸಿಂಹರಾಜು ಅವರ ಒಂದು ಅದ್ಭುತವಾದಂತ ನಟನೆಯ ಒಂದು ಅದ್ಭುತವಾದಂತಹ ಗೀತೆ, ಹಾಗೆ ಇಂತಹ ಒಂದು ಅದ್ಭುತವಾದಂತಹ ಹಾಡುಗಳು ಮರೆಯುವುದು ಉಂಟೆ, ಅದೇ ನಮ್ಮ ಕನ್ನಡ ಅಲ್ಲವೇ ಎಂದು ಹೀಗೆ ಹೇಳುತ್ತಾ, ಹಾಗೆ ಶ್ರೋತೃಗಳೇ, ವಧು ಪರೀಕ್ಷೆಯಲ್ಲಿ ಒಂದು ಸಾಂಪ್ರದಾಯಿಕವಾದ ಚೌಕಟ್ಟಿನ ಹಾಡು, ಅದರಲ್ಲಿಯೂ ತಿಳಿ ಹಾಸ್ಯವಾದ ಅದ್ಭುತ ನಟನೆಯ ಒಂದು ಸಮಾಗಮದ ಅದ್ಭುತವಾದಂತಹ ಗೀತೆ.

0: ಸ್ವರ ಒಲಿ ಸ್ವರ ಪ್ಲೀಸ್ ಒಲಿ ಸ್ವರ.
1: ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಅಣ್ಣ ತಂಗಿ ಎನ್ನುವಂತ ಒಂದು ಚಿತ್ರದ ಅದ್ಭುತವಾದಂತಹ ಗೀತೆಯನ್ನ ಪಿ ನಾಗೇಶ್ವರ ರಾವ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದು ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1958 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಜಯಮ್ಮ ಹಾಗೂ ಬಿ ಸರೋಜಾ ದೇವಿ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಜೀವನದ ಪಾಠ ಹೇಳುವ ಸುಂದರವಾದಂತಹ ಈ ದಿನ ಇಂತಹ ಅಪರೂಪದ ಅರ್ಥವಿಲ್ಲದ ಹಾಡುಗಳನ್ನ ಈಗಲಿನ ಕಾಲದಲ್ಲಿ ಬರುವುದಿಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ಶ್ರೋತೃಗಳೇ, ದೇಶಿ ಮಣ್ಣಿನ ಸೊಗಸು ಅಂದರೆ ಏನು ಎಂದು ಈ ಹಾಡಿನ ಮೂಲಕ ನಾವು ನೋಡಿ ಅರಿಯಬಹುದು ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯಂತ ಸಾಗೋಣ.

ಮುಂದೆ ಕಲಿತಾನೋ, ಓದು ಬಾರದ ಹಳ್ಳಿ ಐದ ಬೀರ ಹಿಂದೆ ಉಳಿದಾನೋ, ಕಲಿತ ಹಳ್ಳಿ ಐದ

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಇದೀಗ ಒಂದು ಅದ್ಭುತವಾದಂತಹ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಅದುವೇ ಕೃಷ್ಣ ಗಾರುಡಿ ಎನ್ನುವಂತ ಒಂದು ಚಿತ್ರದ ಗೀತೆ, ಅದರಲ್ಲಿ ಬೊಂಬೆಯ ಆಟವಯ್ಯ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನ ಕೇಳೋಣ. ಪೆಂಡಾಲ ನಾಗೇಶ್ವರರಾವ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1958 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ನರಸಿಂಹರಾಜು, ರೇವತಿ ಹಾಗೂ ರಮಾ ದೇವಿ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತಹ ಗೀತೆ. ಎಷ್ಟು ಸಲ ಕೇಳಿದರು ಮತ್ತೆ ಮತ್ತೆ ಕೇಳಬೇಕೆನಿಸುವಂತಹ ಮಾಧುರ್ಯವಾದಂತಹ ಹಾಡು. ಹಾಗೆ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸರಿ ಸಾಟಿ ಯಾರು ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಎಂತ ಒಂದು ಸಾಂತ್ವನ ನೀಡುವಂತ ಅದ್ಭುತವಾದಂತಹ ಈ ಒಂದು ಗೀತೆಯತ್ತ ಸಾಗೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಇದರಲ್ಲಿ ಅಮರ ಶಿಲ್ಪಿ ಜಕಣಾಚಾರಿ ಎನ್ನುವಂತ ಒಂದು ಚಿತ್ರದ ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಶ್ರೋತೃಗಳೇ, ಚೆಲುವಾಂತ ಚೆನ್ನಿಗನೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ನಮ್ಮ ಪಿ ಸುಶೀಲಮ್ಮ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಚಿ ಸದಾಶಿವಯ್ಯ ಅವರ ಒಂದು ರಚನೆಯನ್ನ ಕೇಳೋಣ. ರಾಜೇಶ್ವರ ರಾವ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಂತಹ ಒಂದು ವರ್ಷ. ಇದು ಕಲ್ಯಾಣ್ ಕುಮಾರ್ ಹಾಗೂ ಬಿ ಸರೋಜಾ ದೇವಿ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಒಂದು ಉತ್ತಮವಾದಂತಹ ಇದು ಗೀತೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ನಮ್ಮ ಪಿ ಸುಶೀಲಮ್ಮ ಅವರಿಗೆ ನಮ್ಮ ಒಂದು ವಾಹಿನಿಯ ಕಡೆಯಿಂದ ಒಂದು ಹೃದಯ ಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸಲೇಬೇಕು. ಎಂತಹ ಒಂದು ಅದ್ಭುತವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಹಾಡಿರುತ್ತಾರೆ ನಮ್ಮ ಸುಶೀಲಮ್ಮ ಅವರು.

ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರ 89.6 ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಈ ಒಂದು ರೇಡಿಯೋ ವಾಹಿನಿಯಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಹಾಕವಿ ಕಾಳಿದಾಸ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಹೊನ್ನಪ್ಪ ಭಾಗವತರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚೆಲುವಯ್ಯ ಚೆಲುವೋ ತಾನಿ ತಂದನ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದು 1955 ತೆರೆ ಕಂಡಂತ ಒಂದು ವರ್ಷ. ಹಾಗೆ ಈ ಒಂದು ಹಿಂದಿನ ಕಾಲದ ಜನಪ್ರಿಯವಾದಂತಹ ಚಿತ್ರ ಕೂಡ ಇದು. ಹಾಗೆ ತುಂಬಾ ಮುದ್ದಾದಂತ ಒಂದು ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಶ್ರೋತೃಗಳೇ, ಹಾಗೆ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ.

ಇಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳು. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನು ಕೇಳೋಣ. ವೆಂಕಟರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ ಚಿನ್ನದಂತೆ ಚಿನ್ನ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು 1962 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಎಂತಹ ಒಂದು ಅದ್ಭುತವಾದಂತಹ ಗೀತೆ! ಈಗಿನ ಕಾಲದಲ್ಲಿ ಇಂತಹ ಹಾಡುಗಳು ಮಾಯಾ ಲೋಕದಲ್ಲಿ ಇದೆ ಅಂತ ಹೇಳ್ತಾ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಇದು ಈ ಹಾಡು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರವಾಗ್ತಾ ಇದೆ. ಶ್ರೋತೃಗಳೇ, ತಾವೆಲ್ಲ ಕೇಳಿ ಆನಂದಿಸಿ ಇಂದು ಇಂತಹ ಒಂದು ಅಪರೂಪದ ಗೀತೆಯನ್ನ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ದೇವ ದರ್ಶನ ಮತೋರಯ ಎಂಥ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಘಂಟಸಾಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನವು ಈ ಒಂದು ಗೀತೆಯಲ್ಲಿ ಅಡಗಿದೆ. ಹಾಗೆ ಇದು 1956 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ರಾಜ ರಾಜೇಶ್ವರಿಯ ವರ ಪುತ್ರ ಕನ್ನಡಿಗರ ಆರಾಧ್ಯ ದೈವ ರಾಗಲು ಈ ರೀತಿಯ ಚಿತ್ರಗಳೇ ಈ ಕಾರಣ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅದು ನಮ್ಮ ಅಣ್ಣವರಿಗೆ ಎಂತಹ ಒಂದು ನಟನೆಯನ್ನು ಕೂಡ ನಮ್ಮ ಡಾಕ್ಟರ್ ಕಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಲು ಸಿದ್ಧ. ಹಾಗೆ ಮನುಷ್ಯನ ಭಾವನೆಗಳನ್ನ ಈ ಒಂದು ಸಂಗೀತದ ಮೂಲಕ ವ್ಯಕ್ತಪಡಿಸುವುದು ಒಂದು ಸುಂದರವಾದಂತಹ ಮನಸ್ಸುಳ್ಳ ಆತ್ಮಗಳಿಗೆ ಮಾತ್ರ ಸಾಧ್ಯ ಅಂತ ಹೇಳಲು ನಾನು ಇಷ್ಟಪಡುತ್ತೇನೆ ಶ್ರೋತೃಗಳೇ. ಹಾಗೆ ಈ ಒಂದು ಸುಂದರ ಗೀತೆಯತ್ತ ಸಾಗೋಣ. ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಶ್ರೋತೃಗಳೇ, ಭೂ ಕೈಲಾಸ ಎನ್ನುವಂತ ಒಂದು ಚಿತ್ರದ ಗೀತೆ, ದೇವ ದೇವ ಧವಳಾಚಲ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ ಇದು. ಆರ್ ಸುದರ್ಶನಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಈ ಒಂದು ಚಿತ್ರ 1958 ತೆರೆಕಂಡಂತಹ ಒಂದು ವರ್ಷದ ಅದ್ಭುತವಾದ

దానవ దైవ పురాణవ చంద్ర జన్మ భరణి దానవ దైవ పురాణవ చంద్ర

ಪಾರ್ವತಿ ಮುಖ ಪಂಕಜವನು ಬರದಿ ಪಾರ್ವತಿ ಬೆಗೆ ನಮೋ ನಮೋ ಬರದಿ ಪಾರ್ವತಿ

ಕರುಣಾ ಸಾಗರ ಚಂದ್ರ ಕಲಾಧರ ಚಿನ್ಮಯರು.

ಸಾರಿದ ಮೂಲ ಮೂಲಾರದ ಹೃದಯರಿಗಾ

ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6 ಸುಮಧುರವಾದಂತಹ ಹಳೆಯ ಚಿತ್ರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಇದೀಗ ಕೇಳೋಣ ಓಹಿಲೇಶ್ವರ ಎನ್ನುವಂತಹ ಒಂದು ಚಿತ್ರದ ಗೀತೆ, ಅದುವೇ ಒಂದು ಅದ್ಭುತವಾದಂತಹ ಗೀತೆ. ಈ ಒಂದು ಗೀತೆ ಯಾವುದೆಂದರೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಪಿ ಘಂಟಸಾಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಹಾಗೆ ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು 1956 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಕೇಳಿ ಆನಂದಿಸಿ.

ಮರಳಿತಾರಯ್ಯ, ಮರಳಿತಾರಯ್ಯ.

ಕುಂದಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ. ಎರಡು ರಂಬೆಯ ನಡುವೆ ಬೆಳೆದ ಬಿಳಿ ಗುಲಾಬಿ ಹೂವಿದು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ರಘುನಾಥ್ ಪಾಣಿಗ್ರಾಣಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಆಹಾ ಎಂಥ ಒಂದು ಅರ್ಥಪೂರ್ಣವಾದಂತಹ ಭಾವನಾತ್ಮಕವಾದಂತಹ ಸುಶ್ರಾವ್ಯವಾದಂತಹ ಗಾಯನದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರ 89.6 ಇದರಲ್ಲಿ ಕೇಳಿ ಆನಂದಿಸೋಣ.

ಆನಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಈತನೀಗ ವಾಸುದೇವನು ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ಎಂ ವೆಂಕಟರಾಜು ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನವೂ ಕೂಡ ಈ ಒಂದು ಚಿತ್ರದಲ್ಲಿ ಮೂಡಿ ಬಂದಿದೆ. ಹಾಗೆ ಇದು 1962 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃಗಳೇ, ಸಾಟಿ ಇಲ್ಲದ ನಟ, ಮರೆಯಲಾಗದ ಅತಿ ಮಧುರವಾದಂತ ಗಾಯಕ, ಎಂತಹ ಅಪೂರ್ವ ಸಂಗಮ, ಬಣ್ಣಿಸಲು ಪದಗಳೇ ಸಾಲದು. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಇಂತಹ ಒಂದು ವೈಭವ ಬಂದಿತೇ ಬರಲಿ ಎಂದು ಕನ್ನಡಿಗರಾದ ನಾವೆಲ್ಲ ಆ ದೇವರ ಪಾದದಲ್ಲಿ ಪ್ರಾರ್ಥಿಸೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಇದು ಗಾಳಿ ಬಂದಾಗ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆ. ಇದು 1956 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಶ್ರೋತೃಗಳೇ, ಕುಂಕು ಸೃಷ್ಟಿಯಲ್ಲಿ ಇಲ್ಲ, ನೋಡುವವರ ಒಂದು ದೃಷ್ಟಿಯಲ್ಲಿ ಇದೆ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯತ್ತ ಸಾಗೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಇದೀಗ ಕೇಳೋಣ. ಚಂದ್ರಕುಮಾರ ಎನ್ನುವಂತ ಒಂದು ಚಿತ್ರದ ಗೀತೆ, ಬಣ್ಣದಿಂದ ಬಂಗಾರದ ತಂದ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ನಮ್ಮ ಎಸ್ ಜಾನಕಿಯವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಪ್ರಸಾರ ಮಾಡ್ತಾ ಇದೀವಿ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಚಂದ್ರಕುಮಾರ ಚಿತ್ರದ ಸಂಗೀತ ಗೀತೆಗಳು ಸುಮಧುರವಾದಂತಹ ಹಳೆಯ ಗೀತೆಗಳು ಎಂದಿಗೂ ಅಜರಾಮರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇಂಥ ಒಂದು ಸುಂದರವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳ್ರೆ ಹೆಂಗಿರುತ್ತೆ ಕಾಂಬೋ?

0: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ. ಮಹಿಳಾ ದಿನದ ಈ ವಿಶೇಷ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರಿಗೂ ಹಾರ್ದಿಕ ಅಭಿನಂದನೆಗಳು. ಜೀವನದ ಪ್ರತಿಯೊಂದು ಹಂತದಲ್ಲೂ ಮಹಿಳೆಯರು ತಮ್ಮ ಧೈರ್ಯ, ಪ್ರೀತಿ, ಆತ್ಮವಿಶ್ವಾಸದಿಂದ ಜಗತ್ತನ್ನು ಪ್ರೇರೇಪಿಸುತ್ತಾರೆ. ಅವರ ಕನಸುಗಳಿಗೆ ನಾವು ರೆಕ್ಕೆಗಳ ಹಂತದಲ್ಲೂ ಮಹಿಳೆಯರು ತಮ್ಮ ಧೈರ್ಯ, ಪ್ರೀತಿ, ಆತ್ಮವಿಶ್ವಾಸದಿಂದ ಜಗತ್ತನ್ನು ಪ್ರೇರೇಪಿಸುತ್ತಾರೆ. ಅವರ ಕನಸುಗಳಿಗೆ ನಾವು ರೆಕ್ಕೆಗಳನ್ನು ನೀಡೋಣ, ಅವರ ಗೌರವವನ್ನ ಕಾಪಾಡೋಣ. ಮಹಿಳೆಯರು ಸಬಲರಾದಾಗ ಸಮಾಜವು ಸಬಲವಾಗುತ್ತದೆ. ಮಹಿಳಾ ದಿನದ ಶುಭಾಶಯಗಳು.
1: ರೇಡಿಯೋ ಕೇಂದ್ರ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಪ್ರಿಯ ಕೇಳುಗರೆ, ಕುಂದಾಪುರ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಈಗ ಕುಂದಾಪುರ ಕೃಷಿ ಇಲಾಖೆಯಿಂದ ವರದರಾಜ ಶೆಟ್ಟಿ ಸರ್ಕಾರಿ ಕಾಲೇಜು ಕಾಗೇರಿ ಇದರ ಹತ್ತಿರ ಸ್ಥಳಾಂತರಗೊಂಡಿದೆ. ಈ ಮಾಹಿತಿ ನಿಮ್ಮೆಲ್ಲರ ಗಮನಕ್ಕಾಗಿ. ಇಲ್ಲಿ ಬಿತ್ತನೆ ಬೀಜ, ಟಾರ್ಪಲ್, ಪೈಪ್ ಇತ್ಯಾದಿ ಸೌಲಭ್ಯಗಳು ಕಾಗೇರಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ದೊರೆಯುತ್ತದೆ. ಇದರ ವ್ಯಾಪ್ತಿಯಲ್ಲಿ ಬರುವ ಪಂಚಾಯತ್ಗಳು ಮೊಳಹಳ್ಳಿ, ಅಮ್ಮಸ್ವೈಲು, ಹಾಲಾಡಿ, ಆರ್ದಳ್ಳಿ ಮಂಡಳಿ ಬಿತ್ತಲ್ಗಟ್ಟೆ, ಕುಂಬಡ್ ಮಂಡಳಿ ಹುಣಸ್ಮಕ್ಕಿ, ಬೇಳೂರು, ಕುಂಬಾಶಿ, ಆನಗಳ್ಳಿ, ಬಳಕೂರು, ಬಸರೂರು, ತೆಕ್ಕಟ್ಟೆ, ಬಂಗ್ಳೂರು, ಕೋಣೆ, ಕಂದಾವರ, ಕೋಟೇಶ್ವರ, ಬೀಜಾಡಿ, ಗೋಪಾಡಿ, ತೆಕ್ಕಟ್ಟೆ, ಕೆದೂರು, ಕುರ್ಗಿ, ಬೆಳುವೆ, ಮಡಮಕ್ಕಿ, ಕುಂದಾಪುರ ಪುರಸಭೆ. ರೈತರಿಗೆ ಸಂಬಂಧಿಸಿದ ಕಚೇರಿ

0: ಕೆಲಸಕ್ಕಾಗಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಕುಂದಾಪುರ ಇಲ್ಲಿಗೆ ಬರಬೇಕಾಗುತ್ತದೆ.
1: ನಿಮ್ಮ ಹೆಸರು?
2: ಸುಶ್ರೀಯಾ ಶೆಟ್ಟಿ. ಹ್ಯಾಪಿ ವಿಮೆನ್ಸ್ ಡೇ. ಥ್ಯಾಂಕ್ ಯು. ಸೇಮ್ ಟು ಯು. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರಕಾರ ಮಹಿಳೆ ಅಂದ್ರೆ ಯಾರು? ಈ ಮಹಿಳಾ ದಿನಾಚರಣೆ ವಿಶೇಷತೆ ಎಂತ, ಇದ್ರ ಮಹತ್ವ ಎಂತ ಅಂತ ಹೇಳ್ತೀಯಾ?
3: ಖಂಡಿತ. ನನ್ನ ಪ್ರಕಾರ ಮಹಿಳೆ ಅಂದ್ರೆ ಶಕ್ತಿ. ಮಹಿಳೆ ಕೇವಲ ನಾಲ್ಕು ಕೊಡಕ್ ಸೀಮಿತ ಅಲ್ಲ. ಮಹಿಳೆ ಹಕ್ಕಿಯಂತೆ ರೆಕ್ಕೆ ಬಿಚ್ಚಿ ದಾನೆತ್ತರಕ್ಕೆ ಸಹ ಹಾರಾಡ್ತಿದ್ದಾಳೆ ಈ ಕಾಲದಲ್ಲಿ. ಮತ್ತೆ ಮಹಿಳೆಗೆ ನೀವು ಯಾವುದೇ ಕೆಲಸ ಕೊಟ್ಟು ನೋಡ್ಬೋದು, ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ಅದು ಆಫೀಸ್ ಕೆಲಸ ಆಗ್ಲಿ ಅಥವಾ ಮನೆ ಕೆಲಸ ಆಗ್ಲಿ, ಮಕ್ಕಳು ನೋಡ್ಕೊಳ್ಳೋದಾಗ್ಲಿ, ಗಂಡ ನೋಡ್ಕೊಳ್ಳೋದ್ರಲ್ಲಿ, ಎಲ್ಲದನ್ನು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾಳೆ ನನ್ನ ಪ್ರಕಾರ ಹೇಳೋದಾದ್ರೆ. ಮತ್ತೆ ಮಹಿಳಾ ದಿನಾಚರಣೆ ಕೇವಲ ಒಂದೇ ದಿವಸಕ್ಕೆ ಸೀಮಿತ ಆಗಬಾರ್ದು. ಮಹಿಳೆಯರಿಗೆ ಗೌರವ ಕೊಡಬೇಕು, ಎಲ್ಲ ಕಡೆಗಳು ಉತ್ತಮ ಸ್ಥಾನಮಾನಗಳು ಕೊಡಬೇಕು. ಮತ್ತೆ ಮಹಿಳೆಯರ ಬಗ್ಗೆ ಖಾಲಿ ಸ್ಟೇಟಸ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹ್ಯಾಪಿ ವುಮೆನ್ಸ್ ಡೇ ಅಥವಾ ಮಹಿಳಾ ದಿನಾಚರಣೆ ಅಂತ ಹಾಕೊಳ್ಳೋದಲ್ಲ. ಪ್ರತಿಯೊಂದು ದಿವಸ ನಮ್ಮ ಮನಸ್ಸಲ್ಲಿ ಮಹಿಳೆ ಅಂದ್ರೆ ತುಂಬಾ ಗೌರವ ಇರಬೇಕು ನಾನು ಹೇಳೋದಾದ್ರೆ. ಮತ್ತೆ ಲಾಸ್ಟ್ ಮಾತಂತ ಹೇಳಿದರೆ, ಮಹಿಳೆ ಯಾವುದಕ್ಕೂ ಅಂಜಬಾರ್ದು, ಯಾವುದಕ್ಕೂ ಒಳಗಬಾರ್ದು. ಈಗ ಇನ್ನೂ ಉತ್ತಮ ಸಾಧನೆ ಮಾಡ್ತಾ ಮಾಡ್ತಾ ಒಂದು ವಿಶ್ವದ ಪ್ರತಿ ಒಂದು ಮೂಲೆ ಮೂಲೆಗೂ ಹೋಗ್ಬೇಕು. ಮೂಲೆ ಮೂಲೆಗೂ, ಈಗ ಹಳ್ಳಿ ಹಳ್ಳಿಗಳಲ್ಲೂ ವುಮೆನ್ ಎಂಪವರ್ಮೆಂಟ್ ಆಗುವ, ಮಹಿಳಾ ಸಬಲೀಕರಣ ಆಗ್ಬೇಕು ನಾನು ಹೇಳೋದಾದ್ರೆ. ಎಲ್ಲಾ ಮಹಿಳೆಯರಿಗೂ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು.
4: ರೇಡಿಯೋ ಕೇಂತಿಪ್ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

ಆಯಾದ ಬಾಳೆ ಅನುರಾಗ ಶಾಲೆ, ಆಯಾದ ಬಾಳೆ ಅನುರಾಗ ಶಾಲೆ, ಸಂಸಾರ ಸೌಭಾಗ್ಯ ಸಂಬಂಧ ಮಾಲೆ. ಕಲ್ಯಾಣ ಈ ಕಲ್ಯಾಣ ನಮ್ಮ ಕಲ್ಯಾಣ

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಉಡುಪಿ ಜಿಲ್ಲೆಯ ತಾಲೂಕು ಹಾಗೂ ಹೋಬಳಿಯ ರೈತರು FID ನೋಂದಣಿ ಮಾಡಬೇಕಾಗಿ ವಿನಂತಿ. ಉಡುಪಿ, ಕಾಪು, ಬ್ರಹ್ಮಾವರ, ಕೋಟ, ಕುಂದಾಪುರ, ಬೈಂದೂರು, ಒಂಚೆ, ಕಾರ್ಕಳ, ಅಜೆಕಾರು ರೈತರು ಇಲಾಖೆಯಲ್ಲಿಯ ಸವಲತ್ತು ಹಾಗೂ ಸಹಾಯಧನ ಪಡೆಯಬೇಕಾದರೆ FID ಬೇಕಾಗುತ್ತದೆ. ಹಾಗಾಗಿ ರೈತ ಬಾಂಧವರು ತಮ್ಮ ಆಧಾರ್ ಕಾರ್ಡ್ ಮತ್ತು RTC ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಲ್ಲಿಸಲು ಕೋರಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿಗಳಾಗಿರುವ ಎಲ್ಲ ರೈತರು ಇದಕ್ಕೆ ಅರ್ಹರು. ಅಗತ್ಯವಿದ್ದಲ್ಲಿ ನಿಮ್ಮೂರಿನ ಕೃಷಿ ಸಖಿಯರ ಸಹಾಯವನ್ನು ಪಡೆದುಕೊಳ್ಳಿ.
1: ಹಲೋ ಎವ್ರಿವನ್, ಐ ಆಮ್ ಸ್ಫೂರ್ತಿ, ಹ್ಯಾಪಿ ವುಮೆನ್ಸ್ ಡೇ ಟು ಆಲ್. ಟುಡೇ ವಿ ಸೆಲೆಬ್ರೇಟ್ ದ ಸ್ಟ್ರೆಂತ್, ಕರೇಜ್ ಅಂಡ್ ಅಚೀವ್ಮೆಂಟ್ಸ್ ಆಫ್ ವುಮೆನ್ ಎವ್ರಿವೇರ್. ವುಮೆನ್ ಪ್ಲೇಸ್ ಮೆನಿ ರೋಲ್ಸ್ ಇನ್ ಅವರ್ ಲೈಫ್ ಆಸ್ ಮದರ್ಸ್, ಡಾಟರ್ಸ್, ಸಿಸ್ಟರ್ಸ್, ಫ್ರೆಂಡ್ಸ್ ಅಂಡ್ ಲೀಡರ್ಸ್. ಡೆಡಿಕೇಶನ್, ರಿಲಯನ್ಸ್ ಅಂಡ್ ಕೈಂಡ್ನೆಸ್ ಇನ್ಸ್ಪೈರ್ ಅಸ್ ಎವ್ರಿ ಸಿಂಗಲ್ ಡೇ. ಬಿಹೈಂಡ್ ಎವ್ರಿ ಸ್ಟ್ರಾಂಗ್ ಕಮ್ಯುನಿಟಿ ದೇರ್ ಆರ್ ಅನ್ ಇನ್ಸ್ಪೈರಿಂಗ್ ವುಮೆನ್ ಮೇಕಿಂಗ್ ಎ ಡಿಫ್ರೆನ್ಸ್ ಅಂಡ್ ಶಾರ್ಪನಿಂಗ್ ಎ ಬ್ರೈಟರ್ ಫ್ಯೂಚರ್. ಲೆಟ್ ಅಸ್ ರೆಸ್ಪೆಕ್ಟ್, appreciate and support every woman today and every day. Happy Women's Day.
2: Radio Kentip ellarigu antarrashtriya mahila dinacharaneya shubhashayagalu. Kentairi Radio Kundapura 89.6 FM. idu kundakantagala prakrutiya swara.

0: ರೇಡಿಯೋ ಕುಂದಾಪುರ ಕ್ಯಾಮ್ರಾಗೆಲ್ಲ ನಮಸ್ಕಾರ. ನಾನು ಪ್ರವೀಣ್ ಹೆಬ್ಗೋಳಿ. ಬೀಜದ ಅಡಿಕೆ ಸೆಲೆಕ್ಟ್ ಮಾಡುವಾಗ ನಾವು ಮಧ್ಯಮ ವಯಸ್ಸಿನ ಮರದ ಅಡಿಕೆಯನ್ನು ಸೆಲೆಕ್ಟ್ ಮಾಡಬೇಕು. ಇದರಿಂದ ಇಳುವರಿ ಜಾಸ್ತಿ ತೆಗೀಬೋದು. ಮತ್ತು ಬೀಜ ಸೆಲೆಕ್ಟ್ ಮಾಡುವ ಅಡಿಕೆ ಕೊನೆಯಲ್ಲಿ ಅಡಿಕೆ ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು. ಒಂದು 150-200 ಅಡಿಕೆ ಇದ್ದರೆ ಒಳ್ಳೆಯದು. ಮತ್ತು ಒಂದು ಮರದಲ್ಲಿ ಹೆಚ್ಚು ಕಮ್ಮಿ ಅಂದರೆ ಒಂದು 4-5 ಕೊನೆ ಇರುವ ಮರದಿಂದ ಅಡಿಕೆ ಸೆಲೆಕ್ಟ್ ಮಾಡಿರಿ. ನಿಮ್ಮ ಮುಂದಿನ ದಿನಗಳಲ್ಲಿ ನಾಟಿ ಮಾಡಿದ ಗಿಡದಿಂದ ಒಳ್ಳೆಯ ಇಳುವರಿ ಪಡೀಲಿಕ್ಕೆ ಸಾಧ್ಯ. ಈ ಕೆಲವರು ಒಂದೇ ಮರದಿಂದ ಅಡಿಕೆಯನ್ನು ತೆಗೆದು ಗಿಡ ಮಾಡ್ತಾರೆ, ಬಟ್ ಅದೇ ಅಡಿಕೆ ಬರಲ್ಲ. ಅಲ್ಲಿ ಪರಾಗಪರ್ಶ ಎಲ್ಲ ಚೇಂಜ್ ಆಗಿರೋದ್ರಿಂದ ನೀವು ಒಂದೇ ಮರದ ಅಡಿಕೆ ನಾಟಿ ಮಾಡಿದರು, ಒಂದು 100 ಗಿಡ ನಾಟಿ ಮಾಡಿದರು, ಅದರಲ್ಲಿ ಹೆಚ್ಚು ಕಮ್ಮಿ ಒಂದು 60-70 ವೆರೈಟಿ ಅಡಿಕೆಗಳು ಬರುತ್ತೆ. ಸಣ್ಣ ಅಡಿಕೆ, ದಪ್ಪ ಅಡಿಕೆ, ಅದರ ಉದ್ದ ಅಡಿಕೆ ಅದರೆಲ್ಲ ಬರುತ್ತೆ. ಅಂದರೆ ಪರಾಗಪರ್ಶದಲ್ಲಿ ಚೇಂಜ್ ಆಗಿರೋದ್ರಿಂದ ನೀವು ಇದೇ ಮರದ ಅಡಿಕೆ ಸಿಗುತ್ತಂತೆ, ಬೀಜದಲ್ಲಿ ಅಡಿಕೆ ಮಾಡಿದ್ರೆ ಸಿಗೋದಿಲ್ಲ. ನೀವು ಒಂದೇ ಥರ ಬೇಕಂದರೆ ಕಸಿ ಮಾಡಿಕೊ, ಬಟ್ ಅಡಿಕೆ ಮರದಲ್ಲಿ ಕಸಿ ಮಾಡಲಿಕ್ಕೆ ಆಗಲ್ಲ, ಬೀಜದಿಂದ ಮಾಡಬೇಕು. ಅಡಿಕೆಯನ್ನು ಸೆಲೆಕ್ಟ್ ಮಾಡಿದ ನಂತರ ಅದು ಪ್ಯಾಕೆಟ್ ಮಾಡೋದು ಹೆಂಗಂತ, ನಾವು ಮಣ್ಣು ಮತ್ತು ಗೊಬ್ಬರವನ್ನು ಮಿಕ್ಸ್ ಮಾಡಿದ್ದು 6x9 ಪ್ಯಾಕೆಟು ಪ್ಲಾಸ್ಟಿಕ್ ಪ್ಯಾಕೆಟ್ ಸಿಗುತ್ತೆ. ಅದು ನೀರು ಮೇಲೆ ಹಾಕಿದ ನೀರು ಹಿಂಗೆ ಹೋಗಲಿಕ್ಕೆ ಕೆಳಗಡೆ ಹೋಲೆಲ್ಲ ಮಾಡಿರ್ತಾರೆ, ಆಲ್ರೆಡಿ ಹೋಲ್ ಇರುತ್ತೆ. ಹೋಲ್ ಇಲ್ಲ ಅಂದರೆ ನಾವು ಮಾಡ್ಕೋಬೇಕು. ಈಗ ಮೆಷಿನರಿ ಇರುತ್ತೆ, ಅದು ಹೋಲ್ ಆಲ್ರೆಡಿ ರೆಡಿ ಇರುವ ಪ್ಯಾಕೆಟೇ ಸಿಗುತ್ತೆ, 6x9 ಪ್ಯಾಕೆಟು. ಮತ್ತು ಅದಕ್ಕಿಂತ ದೊಡ್ಡ ಪ್ಯಾಕೆಟ್ ಇದ್ದರೆ ಒಳ್ಳೆಯದು. ಕೆಲವರು 12x12 ಪ್ಯಾಕೆಟಲ್ಲಿ ಖಾಲಿ ಸೆಗಣಿ ಹಾಕಿ ಗಿಡವನ್ನು ಮಾಡ್ತಾರೆ. 1 ವರ್ಷದ ಗಿಡ ಅದು ತುಂಬ ಗ್ರೋತ್ ತೊಗೊಳುತ್ತೆ, ಗಿಡ ಜಾಸ್ತಿ ರೇಟಿಗೂ ಮಾರಲಿಕ್ಕಾಗುತ್ತೆ ನರ್ಸರಿ ಮಾಡೋರು. ಇನ್ನು ಕೆಲವರು ಹೇಳ್ತಾರೆ 1 ವರ್ಷ ಸಾಕಿದ ಗಿಡನ ನಾಟಿ ಮಾಡೋದ್ರಿಂದ 1 ವರ್ಷದ ಬೆಳವಣಿಗೆ ಖರ್ಚು, ಅದನ್ನು ತೋಟ ರೆಡಿ ಮಾಡಿ 1 ವರ್ಷದ ಖರ್ಚು ನಾವು ಸೇವ್ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ನನ್ನ ಪ್ರಕಾರ ಹೇಳೋದಂದ್ರೆ ಸಣ್ಣ ಗಿಡ ನಾಟಿ ಮಾಡೋದೆ ಒಳ್ಳೆಯದು. ಅಂದರೆ ನಿಮಗೆ ಮರಿ ಮಾಡಲಿಕ್ಕೆ ಬೇಸಿಗೆಲ್ಲ ಸ್ವಲ್ಪ ನೆರಳು ಮಾಡಲೇಬೇಕು. ನೆರಳಿಗೆ ಬಾಳೆ ನೆಡೋದು, ಕೋಲ್ಗೆಣಸು ನೆಡೋದು, ಅಥವಾ ಬೇರೆ ಅಂತರ ಬೆಳೆಯಾಗಿ ಕೋಕ್ ನಡೆಯೋದು, ಕೋಕ್ ಗಿಡ ನೆಡೋದು, ಅದನ್ನೆಲ್ಲ ಮಾಡ್ತಾರೆ. ಕೆಲವರು ಕಾಫಿನೆಲ್ಲ ಕೊಡ್ತಾರೆ. ಇದು ಏನು ಬೇಕಾದ್ರೆ ಮಾಡ್ಬೋದು. ಇನ್ನು ಕೆಲವರು ತರಕಾರಿ ನೆಡ್ತಾರೆ. ಟೋಟಲಿ ಅವಕ್ಕೆ 2-3 ವರ್ಷದ ತನಕ ಅಂತ ನೆರಳು ಬೇಕು ಗಿಡಕ್ಕೆ. ಹಾಗೆ ಕೇಂತೇರಿ ರೇಡಿಯೋ ಕುಂದಪ್ಪ.
1: ಸುಶೀಲಾ, ಏ ಸುಶೀಲಾ, ಅಯ್ಯಯ್ಯ, ಎಂತ ಹೆಂಗ್ಸೆ ಗಂಟಿಗಲಿತೆ? ಒಂದ್ ಗಳಿಗೆ ಒಳ್ಳೆದಿರತ್, ಒಂದ್ ಗಳಿಗೆ ಕಟ್ಟದಿರತ್, ಇಡೀ ಹೊತ್ತು ಒರ್ಲದೆ ಕಂದಂಗಾರೆ. ಇಲ್ಕಾಣ್ ಇಲ್ಕಾಣ್, ನೀನ್ ಮಾತ್ ತಪ್ಸ್ಬೇಡ. ಅಲ್ಲ, ನಮ್ಮನೆ ಗಂಡಿಗೆ ಹೊಡೆದ ಎಂತಕ್ಕೆ? ಆ ಗಂಡಿ ಇಪ್ಪಳು ಕಟ್ಕೊ ಮರ್ಕತ್ ಕಾಣಲ್. ಅಲ್ಲ, ಎಂತಕ್ಕೆ ನಮ್ಮನೆ ಗಂಡಿಗೆ ಹೊಡೆದ?
2: ನಾನೆಂತ ಸುಮ್ ಸುಮ್ನೆ ಹೊಡಿಲ್ಲ. ಇಲ್ದಿರೆ ನಿನ್ನೆ ಬೈ ಅಪ್ಪತಿಗೆ ದರಿ ಬದೆಗೆ 4 ದಾಸನ್ ಗುತ್ತಿ ನೆಟ್ಟಿದೆ. ಇವತ್ ಬೆಳಮುಂಚ್ ಬಂದ್ ಕಾಂತೆ ಒಂದ್ ಎಲಿ ಇಲ್ಲ ಗಿಡ್ದಂಗೆ, ಬರೀ ಕಡ್ಡಿ ಮಾತ್ರ ಇತ್ತು ನಿನ್ ಗಂಡನ್ ಕಂಡಗೆ. ಅದಕ್ಕೆ ಅದೇ ಕಡ್ಡಿಗೆ ಸಮಾ ಕೊಟ್ಟೆ. ಮಾತ್ ಮಾತಿಗೂ ನನ್ ಗಂಡನ್ ಸುದ್ದಿಗೆ ಅಂತ ಒಬ್ಬನ ಗಿಡ್ದಂಗೆ ಎಲಿ ಇಲ್ದಿರೆ ನಾಳೆ ಚಿಗುರು ಕುಸಾಕ್ ಅದೇ ನನ್ ಗಂಡಿಗೆ ಅಂತಾರು ವೈರೆ ಎಂತ ಕತಿ.
3: ಇರ್ಲಿ ಬಿಡ, ನಂಗೇನ್ ಹೊಡೆದಕ್ ಬೇಜಾರ್.

0: ಇಲ್ಲ. ಮೊನ್ನೆ ನಿನ್ ಹರ್ಗಿ ಗುತ್ತಿ ಮೇ ತಂದಿಕೆ ನಮ್ಮನಿ ಕರೀನ್ ಮುಂಗಲ್ ಗಂಟಿ ತಮ್ಮಿಕೊಲ್ ತಕ ಸಮ ಕೊಟ್ಟಿಯಲ್ಲ.
1: ಗಂಟಿಯು ಮನ್ಸರು ಒಂದೇ ಮರತಿ ಹಂಗಾರೆ?
0: ಗಂಟಿ ಅನ್ಬೇಡ, ಅದನ್ ಮನಿ ಮನ್ಸರ್ಕಿಂತ ಹೆಚ್ಚಾಗಿ ಕಂಡ್ಕೊಂಡಿದ್ದೆ ನಾನು.
1: ಅಯ್ಯ ಅಬ್ಬ, ಲೋಕದಂಗೆಲ್ಲೂ ಈ ನಮ್ಮನಿ ಕಾಣ್ಲ ಮರತಿ ನಾನ. ನೆಸಿಕೊಟ್ ನಾಯಿ ನೆಸ್ಲು ನೆಕ್ಕತ್ತಮ್ರ ಹಳತೆಲ್ಲ ನೆನ್ಬಿಡ್ಬೇಡ ಸುಶೀಲ ನೀನ. ಆಗಳಿಕ್ ನಿನ್ ಮಾಯಿ ಮೀನ್ ಗಸಿ ಕಾಯ್ಕಡಿ ಇಲ್ಲ ಅಂದಳಿ, ಎರಡ್ ಪೌಂಡಿಂಗ್ ನಮ್ಮನಿ ಕಾಯ್ ತಕೋ ಹತ್ತಿದ್ದಾಳ.
0: ನೀನ್ ಬರೀ ಕಾಯ್ಕಡಿ ಸುದ್ದಿ ಮಾತಾಡ್ತೆ, ನೀನ್ ಅದೇ ಗಂಡಿನ ಹೆತ್ತಳಿಕೆ ನಿನ್ ಬಾಣಂತನ ಮಾಡದ್ ಆ ಮಗಿನ ಮಿಸದ್ ಯಾರ? ಅದೇ ನನ್ ಮಾಯಿ. ಆ ಮಾಯಿ ಬಗ್ಗೆ ಮಾತಾಡ್ತಾನ ನೀನ?
1: ಹ್ಮ್ ಮಾಯಿಗೆ ಎರಡ್ ಮುಷ್ಟಿ ಕೂಳ್ ಹಾಕಿದ್ದಕ್ಕಾಯ್ತ್. ನೀನ ನಿಮ್ ಮನೆಯರ್ ಎಲ್ಲ ಬರೀ ಅನ್ಯಾಯ ಮಾಡುದೇ.
0: ಎಂತ ಎಂತ ನಮ್ಮ ಮನೆಯರ? ನಿನ್ ಗಂಡ ಬೈಯಾರ ಮೇಲೆ ಎಲ್ಲರ ಎದ್ರ ಬಾಮಿ ಕಟ್ಟೆ ಮೀತ. ಹಿಂಗ್ಸ್ರ ಮಕ್ಳಿದ್ದು ಅಂದಳಿಯು ಇಲ್ಲ.
1: ನನ್ ಗಂಡ ನಮ್ಮನಿ ಬಾಮಿ ಕಟ್ಟೆ ಮೀಂದ್ರ ನಿಂಗೇನ್?
0: ನಿನ್ ಗಂಡ ಬಾಮಿ ಕಟ್ಟಂಗಾರು ಮೀಲಿ ಹಂಗರ್ ಕಟ್ಟಂಗಾರು ಮೀಲಿ, ನಂಗೇನ? ಆ ಮಿಂದದ್ ನೀರ ನಮ್ಮನಿ ಕಣಕ್ ಬತ್ ಅದ್ ಸರಿ ಹಂಗರ?
1: ಅಲ್ಲ ಹಂಗ್ ಹೇಳುದಾರ್ ನಿಂದು ಸುಮಾರಿತ್ತ.
0: ಏನ ಹೇಳುದ?
2: ಅಲ್ಲ ಎಂತ ಹೆಂಗ್ಸ್ರ ನಿಮ್ ಗಂಡಿ ಅಂದ್ರೆ ಕೂಗುದ ಎಲ್ಲಿವರಿಕೆ ಅಂತ ಗೊತ್ತಿತ್ತ? ನೆರ್ಮನೆಯರ್ ಅಂದ್ರೆ ಒಬ್ರಿಗೊಬ್ರು ಆಪಂಗಿರ್ಕ, ಇಡೀ ದಿನ ಕಚ್ಕಂದಲ್ಲ. ನಾಳೆಗ್ ಅವಳಿಗೆ ಅಂತರೋ ನೀನ್ ಬರ್ಕ, ನಿನ್ಗೆ ಅಂತರೋ ಅವಳು ಬರ್ಕ. ಅದನ್ ಬಿಟ್ಟು ನಿಮ್ ಮಾನ ಮರ್ಯಾದೆ ನೀವೇ ತೆಕ್ಕಂದಲ್ಲ.
0: ಅಲ್ಲ ಬಾಬಣ್ಣ, ಮಾನ ಮರ್ಯಾದೆ ಬಗ್ಗೆ ನೀನ್ ಮಾತಾಡ್ಬೇಡ. ನಾವಾರು ನಮ್ಮನಿ ಕಣ್ದಂಗ್ ಹೂಡ್ಕಂತಿತ್ತ. ನಿನ್ ಹೆಂಡ್ತಿ ಅಲ್ ಸೊಸೈಟಿಂಗ್ ಅಕ್ಕಿ ಕೊಡು ಉಮೇಶ್ ನ ಗಂಡಿನೊಟ್ಟಿಗೆ ಜಗಳ ಮಾಡ್ಕಂತಿದ್ದಳ್ ಕಾಣ್. ಹೋಯ್ ತಪ್ಸ ಹೋಗ.
2: ಏ ಬಬ್ಬರ್ಯಾ.
3: ಪ್ರಿಯ ಕೇಳುಗ್ರೆ, ಶ್ರೀ ಗುರು ಮಾರುತಿ ಹೌಂದೇರಾಯನ ಜನಪದ ನೃತ್ಯ ತಂಡ ರಿಜಿಸ್ಟರ್ಡ್ ಪಾರಂಪಳ್ಳಿ ಸಾಲಿಗ್ರಾಮ ಈ ತಂಡದಿಂದ ಈಗ ಕೋಡಂಗಿ ಸಂಧಿ.
4: ಶ್ರೀರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ ಗೋವಿಂದ.
4: ಆದಿ ಲಕ್ಷ್ಮೀ ರಮಣ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ ಗೋವಿಂದ.
4: ತಿರುಪತಿ ರಾಜ್ಯದಲ್ಲಿ 108 ತೇರು ತೇರಿ ಉತ್ತರ ಕೊಡುವ ನಮಕೋಟಿ ನಾರಾಯಣ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ ಗೋವಿಂದ.
4: ದಶರಥನಿಗೆ ಪುತ್ರನಾಗಿ ಸೀತೆಗೆ ರಮಣನಾಗಿ ಲಕ್ಷ್ಮಣಿಗೆ ಸೋದರನಾಗಿ ರಾವಣನಿಗೆ ಶತ್ರುವಿರ ಶ್ರೀರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ ಗೋವಿಂದ.
4: ಶ್ರೀರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ.

0: ಕೊಡಂಗೆ
1: ಏನು ಯೋಚನೆ ಇದ್ದೀಯೋ
0: ಹೌದರಾಯ್ನು ಕೊಡಂಗೆ
1: ನಿನ್ನ ಯೋಚನೆ ಬಿಟ್ಟೀಗ
0: ಹೌದರಾಯ್ನು ಕೊಡಂಗೆ
1: ಈ ಕೆಳಗಿನ ರಾಜ್ಯಕ್ಕೆ ಬರಬೇಕು
0: ಹೌದರಾಯ್ನು ಕೊಡಂಗೆ
1: ಈ ಗುಂಡು ಪೂಜರ ಮನೆಯಲ್ಲಿ
0: ಹೌದರಾಯ್ನು ಕೊಡಂಗೆ
1: ಈ ಸ್ವಾಮಿಗೆ ಹಬ್ಬ.

0: ಕದ್ದು ತಿಂದಲ ಕೊಡಂಗೆ
1: ಹೌದಾರಾಯನು ಕೊಡಂಗೆ,
0: ನೀನು ಮೋಸ ಕೊಡಂಗೆ
1: ಹೌದಾರಾಯನು ಕೊಡಂಗೆ,
0: ಈ ಸೊಪ್ಪು ತಿಂಬ ಕೊಡಂಗೆ
1: ಹೌದಾರಾಯನು ಕೊಡಂಗೆ,
0: ಈ ಸೊಪ್ಪು ತಿಂಬ ಕೊಡಂಗೆ
1: ಹೌದಾರಾಯನು ಕೊಡಂಗೆ,
0: ಈ ಕೊಡಂಗಿರೋ

0: ಕೊಡಂಗೆ
1: ನಿನ್ನ ವಿಲು ನಾಟ್ಯ ಒಡಬೇಕು
0: ಹೌದರಾಯ್ನು ಕೊಡಂಗೆ
1: ಈ ಕೊಡಂಗಿರೋ ಎಂಬವನೆ
0: ಹೌದರಾಯ್ನು ಕೊಡಂಗೆ
1: ನಿನ್ನ ಕುಳಿತ ನೋಡ್ಕೊಂಡು
0: ಹೌದರಾಯ್ನು ಕೊಡಂಗೆ
1: ಈ ಮನವಿ

0: ಭಗವತಿ ಲಕ್ಷ್ಮೀ ರಮಣ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದೋ ಗೋವಿಂದಗಳನ್ನು ಉದ್ಧರಿಸಿ ಭೂತಾಳಿಗೆ ಬೆನ್ನಟ್ಟಿ ನೇಜನೆಯಾಳದ ಹರಿಗಳಿಗೆ ಗೋವಿಂದ ಎನ್ನಿ ಗೋವಿಂದೋ
1: ಗೋವಿಂದ
0: ಶ್ರೀ ರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದೋ
1: ಗೋವಿಂದ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ರುಪಿಯಿರದವನೇ ಕಪಿ. ಪ್ರತ್ಯಕ್ಷ ದೈವವೇ ದುಡ್ಡು, ಪ್ರತ್ಯಕ್ಷ ದೈವವೇ ದುಡ್ಡು, ಮಗವಾಗೆ ಕೃತ್ಯಕ್ಕೆ ಸಾಧನ ದುಡ್ಡು.

ಪ್ರತ್ಯಕ್ಷ ದೈವವೇ ದುಡ್ಡು. ಜಗದೇಕ ತಾಣ.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತ? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೋಯ್ರ್ಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನಿ ಪ್ರಕಾಶ್ ನಗರ್ ನಿನ್ ತಂಗಿ ಮದ್ರಿಗೆಲ್ಲ ಮರ ನಿನ್ನೆ ಅಲ್ಲಿಗೆ ಹೋದ್.
0: ಹೋ, ಹಾಗ ನಿನ್ನೆ ನಿಮ್ಮ ಮನಿ ಒಳಗೆ ಕಿಚ್ಚೋಟ್ಲೇಕ ಅಂತಲ್ಲ?
1: ಸಾಕ್ ಸುಮ್ನೆ, ಏನ್ ಮನಿ ಮಂದಿ ಎಲ್ಲ ಹೋಗ್ ನಮ್ಮ ಮನೆ ಊಟ ಅನ್ನೋದು?
0: ಯಾರಲ್ಲ ಹೋರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಣ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾಸ್ತಿ ಸೇರತ್. ನಾನು ಬಬ್ದ ಹಾಕೇನೆ ಹಂಗರ್ಬಾ ಅಂದಿ. ಮಗಳ ಅಪ್ಪಯ್ಯ ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿರ್. ಅದ್ರಲ್ಲಿ ಅವಳು ಬಂದಳ. ಮಗ ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಗಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡು ಹೋಗಿ ಬಂದ.
0: ಹಂಗಾರ ಮನೆ ಯಾರಲ್ಲ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದು ನಮ್ಮನಿ ನಾಯ.
0: ಅದನ್ನು ಒಂದು ಯಂತ್ರ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ?
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುವುದಿಲ್ಲ, ಇಲ್ದಿರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
0: ಗೌಜ್ ಅಂಬಕು ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗ್ ಹೋಗಿ ಎಂತ ಡಿಜೆ ಹಾಕದ್ ಮಾರ್ರೆ. ರಾತ್ರಿ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳು ಕುಂಚಟ ಹಾರ್ತು. ಇವುಗಳು ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಮಾಡ್ತಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡುಕಾಗ. ಈ ಮನ್ಸ್ರಿ ಹೇಗಳಿ ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನ ಇಲ್ದೆ ಫಂಕ್ಷನ್ ಮಾಡುಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮರ್ರೆ, ಅವಳು ಮದಿ ಇವತ್ತೆ, ಅಲ್ಲಿಗೆ ಹೊರಟೆ.
0: ಒಬ್ರೆಯ?
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
0: ಏ ಬೊಬ್ಬರ್ಯಾ.
2: ಹೇಳ್ತಾ

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಓಯ್ ಶಂಕರಣ್ಣ, ಕುಡಿ ಹಬ್ಬದೆ ಅಂತ ಹಿಡ್ಕ ಬರ್ಲೆ ಮರ?
2: ಅಲ್ಲೆಂತ ಹುಲಿ ಬಂದಿತ್ತಮ್ಮರ ಹಿಡ್ಕ ಒಪ್ಪಿಗೆ?
1: ಹಂಗಲ್ದೆ ಕಬ್ಬಿನ ಕೊಡಿ, ತಿಂಡಿ, ಆಟ ಸಾಮಾನ್ ಎಂತದು ತರ್ಲಿ ಹಂಗಾರೆ?
2: ಆಟ ಸಾಮಾನ್ ಹಿಡ್ಕಪ್ಪ, ನಾನೆಂತ ಮಗುವ?
1: ಈ ಗಂಡಸಿನ ಮಾತಾಡ್ಸದ ನಾಯಿ ಬಾಯಿಗೆ ಕೋಲ್ ಹಾಕ್ದಂಗಾಯ್ತು.
2: ಎಂತಂದ್ರೆ?
1: ಎಂತ ಇಲ್ಲ ಶಂಕರಣ್ಣ, ಕಬ್ಬಿನ ಕೊಡಿ ಯಾರು ಹಿಡ್ಕ ಬರ್ಲಕ್ಕಿತ್ತ ನಿಮ್ಗೆ?
2: ಕಬ್ಬಿನ ಕೊಡಿ ಹಿಡ್ಕೊಪ್ಪಕ್ಕೆ ನಮ್ದೆಂತ ಹೊಸ ಜೋಡಿಯ?
1: ಹಂಗಲ್ದೆ ಹಳೆಯರು ಒಂದು ರೀತಿ ರಿವಾಜ್ ನಳಿ ಮಾಡ್ರ ಮೇಲೆ ನಾವೆಲ್ಲ ಅದನ್ನ ಅನುಸರಿಸ್ಕೊಂಡು ಹೊಯ್ಕ ಬೇಡ್ದ.
2: ಮೊನ್ನೆ ಮದ್ಯಾದ್ರೆ ಹಬ್ಬದ ಗುಡಂಗಿಲ್ಲ, ನಾವು ಹಳಿಯರ್ ಕೊಡಿ ಹಬ್ಬಕ್ಕೆ ಹೋಯ್ ಕೊಡಿ ಹಿಡ್ಕೊಬಹುದ?
1: ಯಾರ ಬಗ್ಗೆ ಮಾತಾಡ್ತಿದ್ರಿ ಶಂಕರಣ್ಣ ನೀವು?
2: ಗೊತ್ತಿಲ್ಲ ಹೆಂಗ್ಸೆ ನಿಮ್ಗೆ, ಆ ಕೆರೆಮನಿ ಬಾಬಿ ಮಗ ಇಲ್ಲ, ಮೊನ್ನೆ ಸಂಕ್ರಾಂತಿ ಮಾರನೇ ದಿನ ಮದಿ ಅನ್ನಲ್ಲ.
1: ಯಾವ ಬಾಬಿ?
2: ಅದೇ ಮಾರೆ, ಆ ಅಸೋಡ ಕುಷ್ಣಣ್ಣನ್ ಮದಿ ಐದಾಳಲ್ಲ, ಆ ಸಾಕು ಒಕ್ಕನ್ ಮೂರನೇ ಹೆಣ್ಣ ಕೆರೆಮನಿ ಬಾಬಿ. ಗೊತ್ತಿಲ್ಲ ನಿಮ್ಗೆ?
1: ನಮ್ಮ ಉಗ್ರಾನಿ ಕುಷ್ಟನಿ ಹೆಂಡತಿ ಬಾಬಿ ಅಕ್ಕಲ್ದ? ಅಲ್ಲ, ಅವಳ ಮಗನಿಗೆ ಮದಿ ಮಾಡ್ದಳ ಮಾರೆ?
2: ಮದಿ ಮಾಡ್ಸದಲ್ಲ, ಗಂಡ ಮದಿ ಆದ್.
1: ಎಂತ ಹೇಳ್ತ್ರಿ ಗಂಡ್ಸ?
2: ಆ ಗಂಡ ಬೆಂಗಳೂರಿನ ಕೆಲಸ ಮಾತ್ರ ಮಾಡೋಕ್ ಹೋದಲ್ದೆ ಅಲ್ಲೇ ಲವ್ ಮಾಡಿ ಹೆಣ್ಣಿನ ಸೀದಾ ಮನೆ ಕರ್ಕ ಬಂದಿದ್ದ. ಕಣ್ಣಂಗ್ ನಿತ್ಕಂಡ ಇವಳನ್ನೇ ಮದಿ ಆತಿ ಅಂದಲ್ಲಿ ಗಲಾಟಿ ಅಲ್ಲ. ಅಡಿಕೆ ಎಂತ ಮಾಡುದ, ಮನೆಯರೆಲ್ಲ ಒಪ್ಕಂಡ ಅಂತೂ ಮದಿ ಮಾಡ್ಸ್ರ.
1: ಹೌದಾ? ಹೆಣ್ಣಿನ ಮನೆಯರು ಯಾರು ಎಂತ ಅನ್ಲಿ ಅದಕ್ಕೆ?
2: ಹೆಣ್ಣಿಗೆ ಅಪ್ಪ ಅಬ್ಬಿ ಯಾರು ಇಲ್ಲಮ್ರ, ಬೀಜಂಗ್ ಇಪ್ಪುದಮ್ರ ಹೆಣ್ಣ. ಆ ಗುಂಡಿಗಿಂತ ಜಾಸ್ತಿ ಸಂಬಳಮ್ರ ಹೆಣ್ಣಿಗೆ, ಅದಕ್ಕೆ ಸೀದಾ ಮನೆ ಕರ್ಕ ಬಂದಿದಾವ.
1: ಅಲ್ಲ, ಆ ಬಾಬಿಯರು ಸುಮ್ಮನಾಯ್ಕೊಂಡ ಸಾಕು ಮಾರ.
2: ಸುಮ್ಮನಾಯ್ಕೊಂಡದೆ ಸಂಬಳ ಒಳ್ಳೇದಿತ್ತಲ್ಲ ಹೆಣ್ಣಿಗೆ, ಅದಕ್ಕೆ?
1: ಅದಕ್ಕೆ ಮತ್ತೆ ಇಲ್ಲ ಅಂದ್ರೆ ಅವಳು ಸಾಧಾರಣ ಒಪ್ಪೋಳ. ಮೊನ್ನೆ ಗುಲಾಬಿ ಹೆಣ್ಣಿನ ಮಗಳ ಕಾಲೇಜ್ ಇಂದ ಪಪ್ಪು ತಡ ಆಯ್ತಂದಳಿ ಹೇಳಿ ಕ್ಲಾಸ್ ಯಾವ್ದೋ ಗಂಡಿನ ಒಟ್ಟಿಗೆ ಬೈಕ್ ಹಂಗ್ ಬಂದಿದ್ದಳಂಬ್ರ. ಅದನ್ನೋಳು ಇಡೀ ಬೆಟ್ಟಿಗೆ ಡೊಂಗೂರ ಸಾರುದ. ಗುಲಾಬಿಯೇ ಅಂತ ಹೇಳ, ಇವಳು ಕೂಗುದೇನ, ಗುಲಾಬಿ ಕೆಮಿ ಚುಚ್ಚುದೇನ, ಮಗ್ಳಿಗ್ ಜಾಸ್ತಿ ಕೊಂಗಾಟ ಮಾಡ್ಬೇಡ, ನಾಳೆಗ್ ಯಾವನೋ ಒಟ್ಟಿಗೆ ಓಡಿ ಹೋತಳ, ಒಂದಾಗ ಎರಡ ಹೇಳದ್ದವಳ. ಈಗ ಕಣ, ಊರಿಗ್ ಬುದ್ಧಿ ಹೇಳಿ ಓಲೆಗ್ ಉಚ್ಚಿ ಹೋಯ್ದು ಅಂದ್ರೆ ಇದೇ. ಅದಿರ್ಲಿ, ಅವಳ ಸುದ್ದಿ ಅಂತ ಬಂತೀಗ?
2: ಹಬ್ಬದ ಕಬ್ಬಿನ ಕೋಡಿ ಸುದ್ದಿ ಗುಲಾಬಿ ಮಗಳ ಬೈಕಂಗ್ ಬಂದಲ್ಲೋರಿ ಬಂತ. ನಾನ್ ಹೇಳುದ್ ಮತ್ತೆಂತ ಅಲ್ದೆ, ಲವ್ವೇ ಮಾಡ್ಲಿ ಎಂತದೇ ಮಾಡ್ಲಿ, ಯಾರ್ ಮಾಡ್ದಿದ್ದೇನ್ ಮಾಡ್ಲಿಲ್ಲ, ಅವ್ರು ಒಳ್ಳೆ ರೀತಿಯಂಗ್ ಇದ್ರಾಯ್ತಷ್ಟೇ. ಮದಿಯಾದನಿಗೆ ಹೆಣ್ತಿನ್ ಕರ್ಕೊಂಡು ಹಬ್ಬಕ್ ಹೋಯ್ ದೇವ್ರಿಗೊಂದ್ ಹಣ್ಕೈ ಮಾಡಿಸ್ಕೊಂಡ ಕೊಡಿ ಹಿಡ್ಕ ಬರ್ಲಕ್ಕಿತ್ ಹೊಸ ಜೋಡಿ ಅಲ್ದೆ. ಅದೆಂತ ಕೇಳ್ಬೇಡ, ಮೊನ್ನೆ ಬೈಯ ಪತಿಗೆ ಬೆಂಗಳೂರು ಬಸ್ ಹತ್ತಿ ಐತೆ ಹೆಣ್ತಿನ ಕರ್ಕೊಂಡು.
1: ಅಲ್ಲ, ಅವ್ರು ಬೆಂಗಳೂರಿಗೆ ಹೋದ ಆಯ್ತಲ್ಲ, ಅವ್ರ ಕತ್ತಿ ಬಿಡಿ. ನೀವು ಹೋಪತಿಗೆ ಹೆಂಡತಿ ಮಕ್ಕಳು ಒಟ್ಟಿಗೆ ಹೋದರ ಬಪ್ಪತಿಗೆ ಒಬ್ರೆ ಬತ್ತಿದ್ರಲ್ಲ.
2: ಅದು ಮತ್ತೆಂತ ಅಲ್ದೆ, ಅವಳು ಮಾರ ನನ್ನ ಹೆಂಡತಿ ಬಾಳಿ ಅಂಗಡಿ ನಿತ್ತಳ ಸ್ವಲ್ಪ ಹೊತ್ತವರಿಗಲ್ಲ, ಅಲ್ಲೇ ನಿತ್ಕೊಂಡು ನಾನು ಕಾದಿ ಕಾದಿ ಕಾದಿ ಅವಳ ಬಪ್ಪು ಇದೇ ಇಲ್ಲ, ನಾನು ಅದಕ್ಕೆ ಹೈಯಂಗ್ ಹಿಂದಿನ ಹಿಂದೆ ಬತ್ತ ಕಂಡಿ.
1: ಅಯ್ಯಯ್ಯ ಗಂಡ್ಸ, ನೀವ್ ಹಿಂಗ್ ಮಾಡುದೆ?
2: ಅಲ್ಲ, ನಂದಿರ್ಲಿ, ನಿಮ್ ಗಂಡ ಅಲ್ಲಿ ಕರೆಂಟ್ ತೊಟ್ಲಂಗ ಯಾವ್ದು ಹೆಣ್ಣಿನ ಒಟ್ಟಿ ಕೂಗಣಿತ್ ನನ್ ಕಂಡ್ರು ಕೂಡಲೇ ಹೆಣ್ಣಿಗೆ ಏನ್ ಮುಸ್ಕಾಲ ಮುಚ್ಚುತ್ತ ಏನ್ ಬೇಡ.
1: ಏ ಬೊಬ್ಬರ್ ಯಾ.
3: ಹಲೋ, ಐ ಎಮ್ ಚೈತ್ರ ಫ್ರಮ್ ಬ್ರೇಕಿಂಗ್ ಬ್ಯಾರಿಯರ್ಸ್ ಟು ಇನ್ಸ್ಪೈರಿಂಗ್ ಜನರೇಷನ್ಸ್. ವುಮೆನ್ ಎವ್ರಿವೇರ್ ಕಂಟಿನ್ಯೂ ಟು ಶೇಪ್ ದ ಫ್ಯೂಚರ್ ವಿತ್ ದೇರ್ ಸ್ಟ್ರೆಂತ್, ಇಂಟೆಲಿಜೆನ್ಸ್ ಅಂಡ್ ಕಂಪ್ಯಾಷನ್. ಟುಡೇ ವಿ ಸೆಲೆಬ್ರೇಟ್ ದೇರ್ ಅಚೀವ್ಮೆಂಟ್ಸ್, ದೇರ್ ಸ್ಟ್ರಗಲ್ಸ್ ಅಂಡ್ ದೇರ್ ವಿಕ್ಟರೀಸ್. ಲೆಟ್ಸ್ ರೇಸ್ ಅವರ್ ವಾಯ್ಸಸ್ ಇನ್ ಅಪ್ರಿಸಿಯೇಷನ್ ಅಂಡ್ ಸಪೋರ್ಟ್.
1: ರೇಡಿಯೋ ಕೇಂತಿಪ್ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
4: ರೇಡಿಯೋ ಕುಂದಾಪುರ ಕೇಂಬರಿಗೆಲ್ಲ ನಮಸ್ಕಾರ, ನಾನು ಪ್ರವೀಣ್ ಹೆಬ್ಬಗಳಿ. ಅಡಿಕೆ ಕೃಷಿಯಲ್ಲಿ ಅಂತರ ಬೆಳೆ ಏನು ಮಾಡಬಹುದು ಅಂತಾಗಿ, ಅಡಿಕೆ ಕೃಷಿಯಲ್ಲಿ ಸಾಮಾನ್ಯವಾಗಿ ಕಾಳುಮೆಣಸು ಬೆಳೀತಾರೆ, ವೀಳ್ಯದೆಲೆ ಬೆಳೀತಾರೆ ಹಳೆಯ ಸಂಪ್ರದಾಯದಲ್ಲಿ. ಮಧ್ಯದಲ್ಲಿ ಬಾಳೆಎಲೆ ಬೆಳಕತ್ತೆ, ಕೋಕ್ ಬೆಳೀತಾರೆ, ಆಮೇಲೆ ಲೆಮನ್ ಬೆಳೀತಾರೆ, ಇನ್ನು ಕೆಲವರು ಏಲಕ್ಕಿ ಬೆಳೀತಾರೆ. ಈ ಅಂತರ ಬೆಳೆ ಬೆಳೆಯುವಾಗ ಹೆಚ್ಚಿನವರು ಅಡಿಕೆ ಮರಕ್ಕೆ ಸಣ್ಣ ಗಿಡ ಇಡುವಾಗ ಕಾಳುಮೆಣಸನ್ನು ಕೊಡಬಾರ್ದು. ಅದು ಕಾಳುಮೆಣಸು ಗ್ರೋತ್ ಸ್ವಲ್ಪ ಫಾಸ್ಟ್ ಇರುತ್ತೆ. ಹಳೆಯ ಮರ ಇದ್ದರೆ ಅದರ ಇಳುವರಿ ಸ್ವಲ್ಪ ಕಮ್ಮಿ ಆದರೆ ಕಾಳುಮೆಣಸು ಕೊಡಲಿಕ್ಕೆ ಅದು ಬೆಟ್ರ್. ಹೊಸ ಗಿಡ ಒಂದು 10-15 ರಿಂದ 20 ಅಡಿ ಹೈಟ್ ಮರ ಇದ್ರೆ ವೀಳ್ಯದಲ್ಲೇ ಬೆಳ್ಕೊಳ್ಳಿ. ವೀಳ್ಯದಲ್ಲಿ ಅಷ್ಟೊಂದು ಸಮಸ್ಯೆ ಕೊಡಲ್ಲ, ಅದಕ್ಕೆ ಅಂತರ ಬೆಳೆಯಾಗಿ ಆರಾಮಾಗಿ ಬೆಳೀತದೆ. ವೀಳ್ಯದಲ್ಲಿ ಒಳ್ಳೆ ರೇಟ್ ಇದೆ. ಒಂದು 100 ವೀಳ್ಯದೆಲೆ ಗಿಡ ಇದ್ರೆ ಒಂದು ಫ್ಯಾಮಿಲಿ ಮೇಂಟೈನ್ ಮಾಡೋದು ಅಂತ ಎಲೆ ಕೊಯ್ಯೋರು ಹೇಳ್ತಾರೆ. ಅಂದರೆ ಎಲೆ ವ್ಯಾಪಾರ ಮಾಡೋರು ಅಂದರೆ ನೀಟಾಗಿ 3 ತಿಂಗಳಿಗೆ ಒಂದ್ಸಲ ಬುಡ ಮಾಡಬೇಕು, 3 ತಿಂಗಳಿಗೆ ಒಂದ್ಸಲ ಕಟ್ಟಿಂಗ್ ಬರುತ್ತೆ. ಅದಾಗಿ ಒಂದು 100 ಗಿಡ ಇದ್ರೆ ಒಂದು ಫ್ಯಾಮಿಲಿ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗೆ ಇದು ಅಡಿಕೆ ಮರಕ್ಕೆ ಜಾಸ್ತಿ ಅಂತ ತೊಂದರೆ ಕೊಡೋದಿಲ್ಲ, ಕಾಳುಮೆಣಸಿಗಿಂತ ವೀಳ್ಯದೆಲೆ ಬೆಟ್ರ್ ನನ್ನ ಪ್ರಕಾರ. ಆಮೇಲೆ ಅಡಿಕೆ ಮತ್ತು ಅಡಿಕೆ ಅಂತರದಲ್ಲಿ ಗ್ಯಾಪಲ್ಲಿ 9-9 ಅಡಿ ಗ್ಯಾಪಲ್ಲಿ ಮಧ್ಯದಲ್ಲಿ ಯಾಲಕ್ಕಿ ಗಿಡನ ಚೆನ್ನಾಗಿ ಬೆಳೀತಿದ್ದಾರೆ. ಅಲ್ಲಿ ಸಿದ್ದಾಪುರದಲ್ಲಿ ಶಾರದಾ ನರಸಿಂಹರು ಬೆಳೀತಾ ಇದ್ದಾರೆ. ಚೆನ್ನಾಗಿ ಬಂದಿದೆ ಗಿಡ, ತುಂಬ ಹೈಟಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಯಾಲಕ್ಕಿಗೂ ನೆರಳು ಬೇಕು. ಇನ್ನು ಕೆಲವರು ಲೆಮನ್ ಬೆಳೀತಾರೆ ಮಧ್ಯದಲ್ಲಿ, ಸ್ವಲ್ಪ ಓಡಾಡಲಿಕ್ಕೆಲ್ಲ ಸ್ವಲ್ಪ ಸಮಸ್ಯೆ ಆಗುತ್ತೆ, ಬುಡ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಲೆಮನ್ ಇಳುವರಿ ಚೆನ್ನಾಗಿ ಬರುತ್ತೆ. ಇನ್ನು ಕೆಲವರು ಕೋಕ್ ಬೆಳೆಯೋದು, ಕಾಫಿ ಬೆಳೆಯೋದು ಎಲ್ಲ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾಯಿದ್ದಾರೆ. ತೊಂದರೆ ಇಲ್ಲ, ಅದು ಏನು ಬೇಕಾದ್ರೂ ಮಾಡ್ಬೋದು. ಅಂತರ ಬೆಳೆಗೆ ನಿಮ್ಗೆ ಇಷ್ಟ ಇದ್ದೇ ಬೆಳಿಬೋದು. ಇನ್ನು ಮತ್ತು ತರಕಾರಿನೂ ಬೆಳೀತಾರೆ. ಗೆಲ್ಲವರು ಸಣ್ಣ ಗಿಡ ಇವಾಗ ಬಳ್ಳಿಗಳನ್ನ ಬೆಳೆಸೋದು, ಬೆಂಡೆ ಗಿಡ, ಬದನೆ ಗಿಡ ಇವೆಲ್ಲ ಬೆಳೆಸೋದ್ರಿಂದ ಸಣ್ಣ ಗಿಡಕ್ಕೆ ಸ್ವಲ್ಪ ನೆರಳು ಆಗುತ್ತೆ. ಇನ್ನು ಕೆಲವರು ಮೆಕ್ಕೆಜೋಳ, ಸ್ವೀಟ್ ಪಾಪ್ಕಾರ್ನ್ ಅದೆಲ್ಲ ಬೆಳೆಸ್ತಾರೆ. ಇನ್ನು ಕೆಲವರು ಕೋಲ್ಗೆಣ ಬೆಳೆಸ್ತಾರೆ. ಕೆಲವರು ಹಂದಿ ಸಮಸ್ಯೆ ಆಗುತ್ತೆ ಅಂತ ಕೋಲ್ಗೆಣಸು ಬೆಳೆಯೋದಿಲ್ಲ. ಕೆಲವು ಕಡೆ ಕಾಡು ಪ್ರಾಣಿ ಸಮಸ್ಯೆ ಅಂದರೆ ಅಡಿಕೆ ಗಿಡ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗಿರೋ ಗಿಡನ್ನು ಹಂದಿಗಳು ಮುರಿದಾಕೋದು ತಿಂದೋದು ಅಲ್ಲಿ ತುಂಬ ಸಮಸ್ಯೆ ಇದೆ. ಹಂದಿ ಕಾಟ ಸ್ವಲ್ಪ ಕೆಲವು ಕಡೆ ತುಂಬ ಇದೆ, ಅಂದರೆ ಹೂ ಬಿಟ್ಟ ಗಿಡನ್ನೆಲ್ಲ ಮುರಿದಾಕ್ತವೆ. ಮತ್ತು ಕೋಲ್ಗೆಣಸು ಬೆಳೆಯೋದ್ರಿಂದ ಹಂದಿ ಸ್ವಲ್ಪ ಬರೋದು ಜಾಸ್ತಿ. ಕರೆಕ್ಟು, ನಾವು ಬೇಲಿಗಿಲಿ ವ್ಯವಸ್ಥೆಯಲ್ಲಿ ಇದ್ರೆ ಮಾತ್ರ ಕೋಲ್ಗೆಣಸು ಸ್ವಲ್ಪ ನಾಟಿ ಮಾಡ್ಬೋದು. ಕೋಲ್ಗೆಣಸು ಒಂದು ಒಳ್ಳೆ ಇಳುವರಿ ಸಿಗುತ್ತೆ, ಒಂದು ಕೆಜಿಗೆ 30-40 ರೂಪಾಯಿ ಸಿಗುತ್ತೆ. ಒಂದು ಗಿಡದಲ್ಲಿ 30-40 ಕೆಜಿ ಗೆಣಸು ಬರುತ್ತೆ. ಅದಕ್ಕೆ ಗೊಬ್ಬರ ಎಂತ ಬೇಕಂತಿಲ್ಲ. ಕೇಂತ ಇರಿ ರೇಡಿಯೋ ಕುಂದಾಪುರ.

0: ಪ್ರಿಯ ಕೇಳುಗರೇ, ಶ್ರೀ ಗುರುಮಾರುತಿ ಹೌಂದೇರಾಯನ ಜನಪದ ನೃತ್ಯ ತಂಡ ರಿಜಿಸ್ಟರ್ಡ್ ಪಾರಂಪಳ್ಳಿ ಸಾಲಿಗ್ರಾಮ, ಈ ತಂಡದಿಂದ ಶಿವರಾಮ ಸಂಧಿ.
1: ಶ್ರೀರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
2: ಗೋವಿಂದ ಗೋವಿಂದ,
1: ಶ್ರೀಲಕ್ಷ್ಮೀರಾಮ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
2: ಗೋವಿಂದ ಗೋವಿಂದ,
1: ಉಕ್ಕಿನ ಕಂಬವನ್ನೇ ಒಡೆದು ಮುಡಿ ಬಂದ ಉಗ್ರ ಸಿಂಹ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
2: ಗೋವಿಂದ
1: ಗೋವಿಂದ, ಎಡದಲ್ಲಿ ನೋಡಿದರೆ ಯಾಲಕ್ಕಿ ಕಣಜ, ಬಲದಲ್ಲಿ ನೋಡಿದರೆ ಬೆಲ್ಲ ಬಾಳೆಹಣ್ಣಿನ ಕಣಜ, ಮುಂದೆ ಕಾಣುತ್ತಿರ ಶ್ರೀನಿವಾಸನ ಮುತ್ತಿನ ಕಣಜಕ್ಕೆ ಗೋವಿಂದ ಎನ್ನಿ ಗೋವಿಂದ
2: ಗೋವಿಂದ ಗೋವಿಂದ,
1: ಶ್ರೀರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
2: ಗೋವಿಂದ ಗೋವಿಂದ.

ರೇಡಿಯೋ ಕುಂದಾಪುರ ಕೇಂಬ್ರಿಗೆಲ್ಲ ನಮಸ್ಕಾರ, ನಾನು ಪ್ರವೀಣ್ ಹೆಬ್ಗೋಳಿ. ಅಡಿಕೆ ಕೃಷಿಯಲ್ಲಿ ಈ ಸುಳಿ ಕೊಳೆ ರೋಗ ಮೇನ್ ಸಮಸ್ಯೆ ಇರೋದು. ಅದು ಆ್ಯಕ್ಚುಲಿ ಬೇರೆಗೆ ಸಮಸ್ಯೆಯಾಗಿ ನೀರು ಮೇಲೆ ತಗೊಂಡು ಸುಳಿಗೆ ಹೋಗುತ್ತೆ. ಆವಾಗ ಸುಳಿ ಕೊಳೆ ಶುರು ಮಾಡುತ್ತೆ. ಸುಳಿ ಕೊಳೆ ನಾವು ಗಿಡವನ್ನು ಅಬ್ಸರ್ವ್ ಮಾಡ್ತಾ ಇದ್ದಾಗ ಸ್ಟಾರ್ಟಿಂಗ್ ಸಣ್ಣ ಮೊದಲಿದೆ, ಸಣ್ಣ ಸುಳಿ ಇತ್ತಲ್ಲ, ಚಿಗುರು ಸುಳಿ, ಅದು ಫಸ್ಟ್ ಕೊಳೆಯಲಿಕ್ಕೆ ಆರಂಭ ಆಗುತ್ತೆ. ಅದು ಕೊಳೆಯಲಿಕ್ಕೆ ಆರಂಭ ಆದ ಕೂಡಲೇ ನಮಗೆ ಗೊತ್ತಾಗುತ್ತೆ, ಅಬ್ಸರ್ವ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ. ಅದನ್ನು ಬೇಗ ಕಟ್ ಮಾಡಿ ತೆಗೆಯೋದ್ರಿಂದ ಅಡಿಕೆ ಮರನ ಬದುಕಿಸಿಕೊಳ್ಳಲಿಕ್ಕೆ ಆಗುತ್ತೆ. ಇಲ್ಲಾಂದ್ರೆ ಎಂತ ಗೊತ್ತಾ, ಸುತ್ತಲೇ ಹಿಡಿಯೋದ್ರಿಂದ ಸುಳಿ ಕೊಳೆದು ಹೋದಾಗ ಆ ಕೊಳೆ ನೀರು ಇತ್ತಲ್ಲ ಅದು ಕೆಳಗೆ ಬಿಡೋದ್ರ ತನಕ, ಸುಳಿ ಈ ಚಿಗುರ ತನಕ ಬರುತ್ತೆ, 8 ಗಂಟೆ ಇರೋ ತನಕ. ಅಲ್ಲಿಯವರೆಗೆ ಬಂದರೆ ಗಿಡ ಉಳಿಸ್ಕೊಳ್ಲಿಕ್ಕೆ ಆಗಲ್ಲ. ಎಕ್ಸಾಂಪಲ್ ಆ ಕೊಳೆ ನೀರು ಇತ್ತಲ್ಲ ಅದಿನ್ನು ಕೊಳಕಂತ ಹೋಗುತ್ತೆ, ಬಿಟ್ಟರೆ ಗಿಡ ಚಿಗುರು ಬಿಡೋದಿಲ್ಲ. ಆದಷ್ಟು ಕೊಳೆ ರೋಗ ಬಂದು ನೋಡಿದ ಕೂಡಲೇ ನಾವು ತಲೆ ಸ್ವಲ್ಪ ಹೆಡೆಯನ್ನೆಲ್ಲ ಕಟ್ ಮಾಡಿ ಆ ನೀರನ್ನು ಕೆಳಗೆ ಬಿಡೋ ಬರೋ ತನಕ ಮಾಡಬೇಕಾಗಿ. ಆ ಗಲೀಜ್ ನೀರು ಇತ್ತಲ್ಲ ಕೊಳೆತ ನೀರನ್ನು, ಅದು ತುಂಬ ಸ್ಮೆಲ್ ಇರುತ್ತೆ, ಆ ಕ್ರಾಸ ಕಟ್ ಮಾಡಿ ನೀರು ಕೆಳಗಡೆ ಬಂದಾಗ ಗಿಡವನ್ನು ಸೇವ್ ಮಾಡಲಿಕ್ಕೆ ಆಗುತ್ತೆ. ಈ ಕೊನೆ ಬಿಟ್ಟು ಮರ ಇದ್ದರೆ 1 ವರ್ಷ ಅದು ಇಳುವರಿ ಬರಲ್ಲ, ಅದು ಗ್ರೋತ್ ತಗೊಳ್ಳಿಕ್ಕೆ 1 ವರ್ಷ ಬೇಕಾಗುತ್ತೆ. ನಾವಲ್ಲಿ ಹೆಡೆ ಎಲ್ಲ ಕಟ್ ಮಾಡಿರ್ತೇವಲ್ಲ, ಫುಲ್ ಸಣ್ಣ ಆಗಿ ಮತ್ತು ಪುನಃ ಗಿಡ ಒಂದು ಸಣ್ಣ ಗಿಡ ಬಂದಾಗಿ ಅರ್ಧ ಮರದಿಂದ ಸ್ಟಾರ್ಟ್ ಆಗಿ ಒಂದು 2 ವರ್ಷ ಆದಮೇಲೆ ಮತ್ತೆ ಇಳುವರಿ ಸ್ಟಾರ್ಟ್ ಆಗುತ್ತೆ. ಅದು ಮರವನ್ನು ಸೇವ್ ಮಾಡಲಿಕ್ಕೆ ಆಗುತ್ತೆ. ಹಾಗೆ ಮತ್ತು ಸಣ್ಣ ಗಿಡದಲ್ಲಿ ನಾವು ಗಂಟು ಬಿಡ್ಲಿಕ್ಕೆ ಶುರುವಾದಾಗ ಒಂದು 3-4 ಗಂಟೆ ಬಿದ್ದಾಗ ಗಂಟು ಬಿಡ್ಲಿಕ್ಕೆ ಶುರುವಾದಾಗ ನಾವು ಅಡಿಕೆ ಎಡೆಯನ್ನು ಕಟ್ಟೋದ್ರಿಂದ, ಬಿಸಿಲು ಬರುವ ಜಾಗಕ್ಕೆ ಅಡಿಕೆ ಎಡೆಯನ್ನು ಕಟ್ಟೋದ್ರಿಂದ ಆ ಸ್ಮೂತ್ ಮರಕ್ಕೆ ಸುಟ್ಟೋಗೋದನ್ನು ಕಂಟ್ರೋಲ್ ಮಾಡಲಿಕ್ಕಾಗತ್ತೆ. ಇನ್ನು ಕೆಲವರು ಸುಣ್ಣ ಎಲ್ಲ ಹೊಡಿತಾರೆ. ನಮ್ಮಲ್ಲೆಲ್ಲ ಅಡಿಕೆ ಹೆಡೆ ಕಟ್ಟೋದು, ಮೊದಲೇ ಹೆಡೆ ಕಟ್ಟೋದು, ಅದು ಒಡ್ರು ಕಟ್ಟೋದು ಇದೆಲ್ಲ ಮಾಡಿದ್ರೆ ಬೆಟ್ರ್. ಹಾಗೆ ಕೇಂತೇರಿ ರೇಡಿಯೋ ಕುಂದಾಪುರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಪ್ರಚಂಡನೋ, ಕುಂತಲ್ಲೇ ಕಾಯಿಸದೆ ಬಂದೋನೆ ಮನ್ಮಥ, ಕುಂತಲ್ಲೇ ಕಾಯಿಸದೆ ಬಂದೋನೆ ಮನ್ಮಥ. ಬಾರೆ ಬಾರೆ ಬಾ ಬಾರೆ ಬಾರೆ ನನ್ನ ಹಿಂದೆ ಹಿಂದೆ, ಹೆಣ್ಣೆ ಮೆಚ್ಚಿ ಬಂದ ಪುರುಷರ

ಕರೆದಲ್ಲದೆ ಮಂಕು ಬೂದಿ ಊದಿ ಬಂದೆ, ಬಿಗ್ಗವಾಗಿ ಕರೆದಲ್ಲದೆ ಮಂಕು ಬೂದಿ ಊದಿ ಬಂದೆ, ಶಂಖವಾದ್ಯ ಮಾಡಿ

ಗುಡಿ ಗುಡಿ ನೋಟ, ಹುಡುಗಾಟ, ಕುಲ್ತ ಪಲ್ತ, ಬಾ ಜನಕ್ಕೆ ಜನಕ್ಕೆ ಗುಣಿಯುದ ಬಾ, ಜಮ್ ಜಮ್ ಜಮ್ ಜಮ್ ಜಿಗಿಯುದ ಬಾ, ನಟ್ಟೆಗಬ ಸೊಟ್ಟೆಗಬ ಮದ್ದಾನೆ ಮರಿಯಾನೆ ಕಿರ್ರ ಬರ್ರ ಕುಯ್ಯೋ ಮರ್ರೋ ಚಿನ್ನಾರನ್ನ ಸೀಮೆ ಸುಣ್ಣ ಗುಡು ಗುಡು ಗುಡು ಗುಡು ಗುರುತಗ ಜನುತ ನಿಮಿತ ಗುಂ ಗುಂ ಗುಂ ತಡೀರ್ ಪಡಿ ಪೊಂತ ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ಎಣ್ಣೆ ಮೆಟ್ಟಿ ಬಂದ ಪುರುಷರೆಲ್ಲ ಒಂದೇ ಒಂದೇ ಬೇರೆ ದಾರಿ ನಿನ್ಗೆ ತೋರ್ತೀನಿ ಮುಂದೆ ನೀ ಬೆಚ್ಚಿ ಬಿದ್ದು ನೋಡಬೇಡ ಹಿಂದೆ ಮುಂದೆ

ಒಬ್ಬರಿಗೂ ಕೈಕೊಟ್ಟ ಮತ್ತೊಬ್ಬ ಅಣ್ಣ ಈ ಇಬ್ಬರಿಗೂ ಕೈಕೊಟ್ಟ ಮತ್ತೊಬ್ಬ ಅಣ್ಣ

ಹಣಗಾರರ ಸುಲಿಗೆ ಮಾಡ್ಯಾನೋ ಅರಸ, ಈ ಹಣಗಾರರ ಸುಲಿಗೆ ಮಾಡ್ಯಾನೋ ಅರಸ, ಈ ಸುಲಿಗೆಯ ಕಸ

0: ಸುಶೀಲ, ಏ ಸುಶೀಲ, ಅಯ್ಯಯ್ಯ, ಎಂತ ಹೆಂಗ್ಸ ಗಂಟಿ ಗಲಿತೆ? ಒಂದ್ ಗಳಿಗೆ ಒಳ್ಳೆದಿರತ್, ಒಂದ್ ಗಳಿಗೆ ಕಟ್ಟದಿರತ್, ಇಡೀ ಹೊತ್ತು ಒರ್ಲದೇಕಂದಂಗಾರೆ. ಇಲ್ಕಣ್ ಇಲ್ಕಣ್, ನೀನ್ ಮಾತ್ ತಪ್ಸ್ಬೇಡ. ಅಲ್ಲ, ನಮ್ಮನಿ ಗಂಟಿಗೆ ಹೊಡೆದ ಎಂತಕ್ಕೆ? ಆ ಗಂಡ ಇಪ್ಪಳು ಕಟ್ಕೊಂಡ್ ಮರ್ಕತ್ ಕಾಣಲ್. ಅಲ್ಲ, ಎಂತಕ್ಕೆ ನಮ್ಮನಿ ಗಂಟಿಗೆ ಹೊಡೆದ?
1: ನಾನೆಂತ ಸುಮ್ ಸುಮ್ನೆ ಹೊಡಿಲ್ಲ. ಇಲ್ದಿರೆ ನಿನ್ನೆ ಬೈಯಪ್ಪತಿಗೆ ದರಿ ಬದೆಗೆ ನಾಲ್ಕು ದಾಸನ್ ಗುತ್ತಿ ನೆಟ್ಟಿದೆ. ಇವತ್ ಬೆಳಮುಂಚ್ ಬಂದ್ ಕಾಂತೆ ಒಂದ್ ಎಲಿ ಇಲ್ಲ ಗಿಡ್ದಂಗೆ, ಬರೀ ಕಡ್ಡಿ ಮಾತ್ರ ಇತ್ತು ನಿನ್ ಗಂಡನ್ ಕಂಡಗೆ. ಅದಕ್ಕೆ ಅದೇ ಕಡ್ಡಿ ಸಮಾ ಕೊಟ್ಟೆ.
0: ಮಾತ್ ಮಾತಿಗೂ ನನ್ ಗಂಡನ್ ಸುದ್ದಿಗೆ ಅಂತ ಒಬ್ಬದಿನ ಗಿಡ್ದಂಗ್ ಎಲಿ ಇಲ್ದಿರೆ ನಾಳೆ ಚಿಗುರುಕು ಸಾಕ. ಅದೇ ನನ್ ಗಂಡಿಗೆ ಅಂತಾರೋ ಐರೆ, ಎಂತ ಕತಿ?
1: ಇರ್ಲಿ ಬಿಡ, ನಂಗೇನ್ ಹೊಡೆದಕ್ ಬೇಜಾರಾಯಿಲ್ಲ. ಮೊನ್ನೆ ನಿನ್ ಹರ್ಗಿ ಗುತ್ತಿ ಮೇಯ್ ತಂದಿಕೆ ನಮ್ಮನಿ ಕರಿನ್ ಮುಂಗಲ್ ಗಂಟಿ ತಮ್ಮಿಕೊಳ್ ತಕ ಸಮಾ ಕೊಟ್ಟಿಯಲ್ಲ.
0: ಗಂಟಿಯೂ ಮನ್ಸರು ಒಂದೇ ಮರತಿ ಹಂಗಾರೆ.
1: ಗಂಟಿ ಅನ್ಬೇಡ, ಅದನ್ ಮನಿ ಮನ್ಸಕ್ಕಿಂತ ಹೆಚ್ಚಾಗಿ ಕಂಡ್ಕೊಂಡಿದ್ದೆ ನಾನು.
0: ಅಯ್ಯ ಅಬ್ಬ, ಲೋಕದಂಗ್ ಎಲ್ಲೂ ಈ ನಮ್ಮನಿ ಕಾಣಲ ಮರತಿ ನಾನ. ನೆಸಿಕೊಟ್ ನಾಯಿ ನೆಸ್ಲು ನೆಕ್ಕ ತಮ್ರ ಹಳತೆಲ್ಲ ನೆನ್ಬಿಡ್ಬೇಡ ಸುಶೀಲ. ನೀನ ಆಗಳಿಕ್ ನಿನ್ ಮಾಯಿ ಮೀನ್ ಗಸಿ ಕಾಯ್ಕಡಿ ಇಲ್ಲ ಅಂದಳಿ, ಎರಡ್ ಪೌಂಡಿಂಗ್ ನಮ್ಮನಿ ಕಾಯ್ ತಕೋ ಹತ್ತಿದ್ದಾಳ.
1: ನೀನ್ ಬರೀ ಕಾಯ್ಕಡಿ ಸುದ್ದಿ ಮಾತಾಡ್ತೆ. ನೀನ್ ಅದೇ ಗಂಡಿನ ಹೆತ್ತಳಿಕೆ ನಿನ್ ಬಾಣಂತನ ಮಾಡದ್ ಆ ಮಗಿನ್ ಮಿಸದ್ ಯಾರ? ಅದೇ ನನ್ ಮಾಯ್. ಆ ಮಾಯ್ ಬಗ್ಗೆ ಮಾತಾಡ್ತೇನೆ ನೀನ.
0: ಮಾಯಿಗೆ ಎರಡ್ ಮುಷ್ಟಿ ಕೂಳ್ ಹಾಕಿದ್ದಕ್ಕಾಯ್. ನೀನ ನಿಮ್ ಮನೆಯರ ಎಲ್ಲ ಬರೀ ಅನ್ಯಾಯ ಮಾಡುದೇ.
1: ಎಂತ ಎಂತ ನಮ್ಮ ಮನೆಯರ? ನಿನ್ ಗಂಡ ಬೈಯಾರ ಮೇಲೆ ಎಲ್ಲರ ಎದ್ರ ಬಾಮಿ ಕಟ್ಟೆ ಮೀತ. ಹಿಂಸ್ರ ಮಕ್ಳಿದ್ದು ಅಂದಳಿ.
0: ನನ್ ಗಂಡ ನಮ್ಮನಿ ಬಾಮಿ ಕಟ್ಟೆ ಮೀಂದ್ರ ನಿಂಗೇನ್?
1: ನಿನ್ ಗಂಡ ಬಾಮಿ ಕಟ್ಟೆಂಗಾರು ಮೀಲಿ ಹಂಗರ್ ಕಟ್ಟೆಂಗಾರು ಮೀಲಿ, ನಂಗೇನ? ಆ ಮಿಂದದ್ ನೀರ ನಮ್ಮನಿ ಕಣಕ್ ಬತ್. ಅದ್ ಸರಿ ಹಂಗಾರ.
0: ಅಲ್ಲ ಹಂಗ್ ಹೇಳುದಾರ್ ನಿಂದು ಸುಮಾರಿತ್ತ.
1: ಏನ ಹೇಳುದ?
2: ಎಂತ ಹೆಂಗ್ಸ್ರ ನಿಮ್ ಗಂಡಿ ಅಂದ್ರ ಕೂಗುದ್ ಎಲ್ಲಿವ್ರಿಕೆ ಅಂತ ಗೊತ್ತಿತ್ತಾ? ನರ್ಮನಿಯರ್ ಅಂದ್ರೆ ಒಬ್ರಿಗೊಬ್ರು ಆಪಂಗಿರ್ಕ. ಇಡೀ ದಿನ ಕಚ್ಕಂದಲ್ಲ, ನಾಳೆಗ್ ಅವಳಿಗೆ ಅಂತಾರೋ ಅವ್ರ ನೀನ್ ಬರ್ಕ, ನಿನ್ಗೆ ಅಂತಾರೋರ್ ಅವಳು ಬರ್ಕ. ಅದನ್ ಬಿಟ್ಟು ನಿಮ್ ಮಾನ ಮರ್ಯಾದೆ ನೀವೇ ತೆಕ್ಕಂದಲ್ಲ.
1: ಅಲ್ಲ ಬಾಬಣ್ಣ, ಮಾನ ಮರ್ಯಾದೆ ಬಗ್ಗೆ ನೀನ್ ಮಾತಾಡ್ಬೇಡ. ನಾವಾರು ನಮ್ಮನಿ ಕಣ್ದಂಗ್ ಹೂಡ್ಕಂತಿತ್ತ. ನಿನ್ ಹೆಂಡ್ತಿ ಅಲ್ ಸೊಸೈಟಿಗೆ ಅಕ್ಕಿ ಕೊಡು ಉಮೇಶ್ ನ ಗಂಡಿನೊಟ್ಟಿಗೆ ಜಗಳ ಮಾಡ್ಕಂತಿದ್ದಳ್ ಕಾಣ್. ಹೋಯ್ ತಪ್ಸ ಹೋಗ.
2: ಏ ಬಬ್ಬರ್ಯಾ.
3: ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಪ್ರವೀಣ್ ಹೆಬ್ಗೋಳಿ, ಪ್ರಗತಿಪರ ನಿಸರ್ಗ ಕೃಷಿಕರು, ಮೊಳಳಿ ಪಂಚಾಯತ್, ಕುಂದಾಪುರ ತಾಲೂಕು. ಎಲ್ಲರೂ ಕೇಳ್ತಾರೆ ಬೋಡೋ ದ್ರಾವಣವನ್ನು ಯಾವಾಗ ಸಿಂಪಡಣೆ ಮಾಡಬೇಕಂತ. ಬೋಡೋ ದ್ರಾವಣ ಸಿಂಪಡಣೆ ಮಾಡುವ ಸಮಯ ಮಳೆ ಸಂಪೂರ್ಣವಾಗಿ ಆರಂಭವಾಗಿ ವಾರ ಅಥವಾ 15 ದಿನದ ಒಳಗಡೆ ಸಿಂಪಡಣೆ ಮಾಡುವುದು ಸೂಕ್ತ. ಈಗಾಗಲೇ ತುಂಬ ಜನ ರೈತರು

ಆರಂಭದ ಮೊದಲೇ ಒಂದು ಹಂತದ ಸಿಂಪಡಣೆಯನ್ನು ಮುಗಿಸಿರುತ್ತಾರೆ. ಬೇರೆ ರೈತರು ಅದನ್ನು ನೋಡಿ ಗೊಂದಲಕ್ಕೀಡಾಗುವುದು ಬೇಡ. ಮಳೆ ಪೂರ್ಣ ಆರಂಭವಾದ ಒಂದು ವಾರದ ನಂತರ ಬೋಡದ್ರವಣ ಸಿಂಪಡಣೆ ಮಾಡಿ ಕೊಳೆ ರೋಗವನ್ನು ನಿಯಂತ್ರಣ ಮಾಡಬಹುದು. ಈ ಸಣ್ಣ ಗಿಡ ನಾಟಿ ಮಾಡಿದವರು ಅಂದರೆ ಹೊಸ ತೋಟದವರು ಗಿಡಕ್ಕೆ ಸ್ಪ್ರೇ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂತಾರೆ. ಅವರು ಸಣ್ಣ ಗಿಡ ಇರೋದ್ರಿಂದ ಮನೆಯವರೇ ಸ್ಪ್ರೇ ಮಾಡಬಹುದು ಅಥವಾ ತೋಟದ ಕೆಲಸ ಮಾಡೋರಿಂದ ಕೂಡ ಸ್ಪ್ರೇಯನ್ನು ಮಾಡಿಸಿಕೊಳ್ಳಬಹುದು. 200 ಲೀಟರ್ ನೀರಿನ ಡ್ರಮ್ಮಿಗೆ 2 ಕೆಜಿ ಮೈಲ್ತುತ್ತ, 2 ಕೆಜಿ ಸುಣ್ಣ, ಫಾಸ್ಟ್ ಗಮ್ ಆದರೆ 60-100 ml, ಆರ್ಡಿನರಿ ಗಮ್ ಆದರೆ 300 ml ಇಂದ 400 ml ಮಿಶ್ರಣ ಮಾಡಿ ಪ್ರತಿ ಗಿಡಕ್ಕೆ ಅಡಿಕೆ ಕಾಯಿಯಿಂದ ಸುಳಿಯ ತನಕ ಸಿಂಪಡಣೆ ಕೊಡಬೇಕು. ಮಿನಿಮಮ್ ಒಂದು ಗಿಡಕ್ಕೆ ಅಂದರೆ ತುಂಬ ಅಡಿಕೆ ಇರೋ ಗಿಡಕ್ಕೆ ಮತ್ತು ಸಣ್ಣ ಗಿಡದಲ್ಲಿ ಕೊನೆ ಸ್ವಲ್ಪ ದೂರ ದೂರ ಇರೋದ್ರಿಂದ ಒಂದು ಗಿಡಕ್ಕೆ ಮಿನಿಮಮ್ 7 ಲೀಟರ್ ಬೋಡ ದ್ರವಣ ಬೇಕಾಗುತ್ತದೆ. ಇದನ್ನು ಜಟರ್ ಪಂಪ್ ಮತ್ತು ಪೆಟ್ರೋಲ್ ಪಂಪಿಂದ ಸ್ಪ್ರೇ ಮಾಡ್ತಾರೆ. ಮಾಮೂಲಿಯಾಗಿ ಪೆಟ್ರೋಲ್ ಪಂಪ್ ಬಳಸಿ ಸ್ಪ್ರೇ ಮಾಡುವವರು ಪ್ರೆಜರನ್ನು ಮೀಡಿಯಮಲ್ಲಿ ಇಟ್ಕೊಂಡ್ರೆ ಸ್ಪ್ರೇ ಚೆನ್ನಾಗಾಗುತ್ತದೆ. ಈ ಮಳೆಗಾಲ ಸಮಯದಲ್ಲಿ ಕೊಳೆ ರೋಗ ಬಂದಾಗ ಅದು ಒಂದು ಗಿಡದಿಂದ ಇನ್ನೊಂದು ಕಡೆಗೆ ಹರಡೋದ್ರಿಂದ ರೋಗ ಲಕ್ಷಣ ಕಂಡ ತಕ್ಷಣ ಬೋಡ ದ್ರವಣ ಸಿಂಪಡಣೆ ಮಾಡುವುದು ಸೂಕ್ತ. ಅಡಿಕೆ ಮರದಲ್ಲಿ ಹರಳು ಉದುರುವುದು ಇದು ಕೊಳೆ ರೋಗದ ಸಮಸ್ಯೆ ಅಲ್ಲ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ರಸ ಇರುವ ಕೀಟದಿಂದ ಮಿಡಿ ಉದುರುತ್ತದೆ. ಅಡಿಕೆ ಮರಕ್ಕೆ ಬೋಡ ದ್ರವಣ 2ನೇ ಸಿಂಪಡಣೆ ಯಾವಾಗ ಮಾಡಬೇಕು? ಒಂದು ಹಂತದ ಸಿಂಪಡಣೆ ಆದಮೇಲೆ 30-35 ದಿನದ ಒಳಗೆ ಮಾಡಬೇಕು. 30-35 ದಿನದ ಗ್ಯಾಪ್ ಎಂತಕ್ಕಂದರೆ ಮಳೆ ತುಂಬ ಬರ್ತದೆ, ಮೆಡಿಸಿನ್ ಸ್ಪ್ರೇ ಮಾಡೋರು ಸಿಗುವುದಿಲ್ಲ ಮತ್ತು ನಮಗೆ ಬರ್ಸೋದಿರಲಿಲ್ಲ. ಆದ್ದರಿಂದ 5 ದಿನ ಗ್ಯಾಪ್ ಇಟ್ಕೊಂತೇವೆ. 30-35 ದಿನದಲ್ಲಿ ಹೊಡೆದ್ರೆ ಸೂಕ್ತ. ಮಳೆ ಬರುವಾಗ ಸ್ಪ್ರೇ ಕೊಡಬಹುದಾ? ಮಳೆ ಬರುವಾಗ ಸ್ಪ್ರೇ ಕೊಡಬಹುದು. ಸಮಸ್ಯೆ ಏನಂದರೆ ಒಂದು ಮರಕ್ಕೆ ಸ್ಪ್ರೇ ಮಾಡಿದ್ದು ಇನ್ನೊಂದು ಮರಕ್ಕೆ ಸ್ಪ್ರೇ ಮಾಡುವಾಗ ನೆನಪು ಹೋಗುತ್ತೆ ಹೊಡೆಯವರಿಗೆ, ಮರ ಕಾಣ ಸ್ಪ್ರೇ ಆಗಿದೆ ಇಲ್ಲ ಅಂತ ಗೊತ್ತಾಗೋದಿಲ್ಲ ಮತ್ತು ಮರ ಜಾರುತ್ತೆ. ಆ ರೀಸನಿಂದ ಮಳೆ ಬರುವಾಗ ಹೊಡೆಯಲ್ಲ ಬಿಟ್ಟರೆ ಮಳೆ ಬರುವಾಗ ಸ್ಪ್ರೇ ಕೊಡ್ಬೋದು. ಸ್ಪ್ರೇ ಪ್ರತಿಯೊಂದು ಅಡಿಕೆಯು ಒದ್ದೆ ಆಗೋ ಥರ ಸ್ಪ್ರೇ ಕೊಟ್ಟಾಗ ಅಡಿಕೆ ಉದುರುವುದಿಲ್ಲ. ನಾನು ಮಳೆ ಬರುವಾಗ 2 ವರ್ಷದಿಂದ ಟ್ರಯಲ್ ನೋಡಿದ್ದೆ, ಒಂದು ಅಡಿಕೆನೂ ಉದುರಿಲ್ಲ. ಮತ್ತು ಕೆಲವರು ಸುಣ್ಣ ಜಾಸ್ತಿ ಹಾಕೋ ರೀಸನ್ ಏನಂದರೆ ಅಡಿಕೆ ಮರಕ್ಕೆ ಸ್ಪ್ರೇ ಕೊಡುವಾಗ ಕಾಣಿಸೋದಿಲ್ಲ ಅಂತ ಸುಣ್ಣ ಜಾಸ್ತಿ ಹಾಕ್ತಾರೆ. ಸುಣ್ಣ ಹೆಚ್ಚುವಲೆ ಜಾಸ್ತಿ ಬೇಕಿಲ್ಲ, 1 ಕೆಜಿನೂ ಜಾಸ್ತಿ 900 ಗ್ರಾಮ್ ಕೊಟ್ಟರು ಸಾಕು. 100 ಲೀಟ್ರಿಗೆ 200 ಲೀಟ್ರಿಗೆ ಹೆಚ್ಚು ಅಂದರೆ 1-800 ಗ್ರಾಮ್ ಅಥವಾ 2 ಕೆಜಿ ಕೊಟ್ಟರೆ ನಡೀತದಾಗಿ. ಅಡಿಕೆ ಮರಕ್ಕೆ ಸ್ಪ್ರೇ ಕೊಡುವಾಗ ಒಂದೇ ಕಡೆಯಿಂದ ಕೊಟ್ಟರೆ ಕವರಾತಿಲ್ಲ, ಅಂದರೆ ಕೊನೆ ಜಾಸ್ತಿ ಇರೋ ಮನಕ್ಕೆ ಕನಿಷ್ಠ 3 ಕಡೆಯಿಂದ ಸ್ಪ್ರೇ ಕೊಟ್ಟಾಗ ಮಾತ್ರ ಪ್ರತಿಯೊಂದು ಅಡಿಕೆ ಒದ್ದೆ ಆಗುತ್ತದೆ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ನಮಸ್ತೆ, ನಿಮ್ ಹೆಸರು?
3: ನನ್ನ ಹೆಸರು ನಮ್ರಿತಾ.
2: ಹ್ಯಾಪಿ ವಿಮೆನ್ಸ್ ಡೇ.
3: ಥ್ಯಾಂಕ್ ಯು, ವಿಶ್ ಯು ದ ಸೇಮ್.
2: ಸೊ ಈ ವರ್ಷ ಮಹಿಳಾ ದಿನಾಚರಣೆಯ ಥೀಮ್ ಏನಂದ್ರೆ ಗಿವ್ ಟು ಗೇನ್. ಸೊ ನಿಮ್ ಪ್ರಕಾರ ಗಿವ್ ಟು ಗೇನ್ ಅಂದ್ರೆ ಏನು, ನಿಮ್ಮ ಅಭಿಪ್ರಾಯನ ಹೇಳ್ತೀರಾ?
3: ದಿಸ್ ಇಯರ್ ಲೆಟ್ಸ್ ಎಂಬ್ರೇಸ್ ಗಿವ್ ಟು ಗೇನ್. ನಿಮ್ಮ ಬೆಂಬಲ, ನಿಮ್ಮ ಸಮಯ, ನಿಮ್ಮ ಅವಕಾಶಗಳು ಮಹಿಳೆಯ ಶಕ್ತಿಯನ್ನು ಬೆಳಗಿಸುತ್ತದೆ ಮತ್ತು ಅದು ನಮ್ಮೆಲ್ಲರ ಉತ್ತಮ ಭವಿಷ್ಯಕ್ಕೆ ಕಾರಣವಾಗುತ್ತದೆ. ಗಿವ್ ರೆಸ್ಪೆಕ್ಟ್, ಗಿವ್ ಎನ್ಕರೇಜ್ಮೆಂಟ್, ಗಿವ್ ಹೋಪ್. ಮಹಿಳೆಯರು ತಮ್ಮ ಕನಸುಗಳನ್ನು ಸಾಧಿಸಲು ತಮ್ಮ ಶಕ್ತಿಯನ್ನು ತೋರಿಸಲು, ಬಿಕಾಸ್ ಸ್ಟ್ರಾಂಗ್ ವುಮೆನ್ ಮೀನ್ಸ್ ಸ್ಟ್ರಾಂಗ್ ಸೊಸೈಟಿ. ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳು.
1: ರೇಡಿಯೋ ಕೆಂತಿಪ್ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

ಎಲ್ಲರಿಗೂ ನಮಸ್ಕಾರ. ನಾನು ಜಯಪ್ರಕಾಶ್ ಹೆಗ್ಡೆ. ನಿಮ್ಗೆಲ್ಲ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಕೊಡ್ತಾ ನಮ್ಮ ಸ್ನೇಹಿತರೆಲ್ಲ ಸೇರಿ ಭಂಡಾರ್ಕರ್ಸ್ ಕಾಲೇಜಿಗೆ ರೇಡಿಯೋ ಕುಂದಾಪುರ ಮಾಡಿರಲ್ಲ, ಇದನ್ನು ಹೇಗಲಿಕ್ಕೂ ಕೇಳ್ತಾ ಇದ್ವಿ. ನಾವೆಲ್ಲ ಸೇರಿ ಅವ್ರಿಗೆ ಉತ್ತೇಜನ ಕೊಟ್ಟು, ಯಾಕಂದ್ರೆ ನಾವು ಅಧ್ಯಯನ ಕೇಂದ್ರ ಮಾಡಿ ಆಯ್ತು ವಿಶ್ವವಿದ್ಯಾನಿಲಯ ಇದ್ದಂಗೆ, ಅದ್ರ ಕಚೇರಿನ ಇನ್ನೊಂದು ಈ ಕಟ್ಟಡದಂಗೆ ಮಾಡ್ತಾ ಇತ್ತು. ಈ ಕಟ್ಟಡ ಅಂತ ಹೇಳಿದ್ರೆ ಭಂಡಾರ್ಕರ್ಸ್ ಕಾಲೇಜಿನ ಕಟ್ಟಡದಂಗೆ ನಮ್ದು ಅಧ್ಯಯನ ಕೇಂದ್ರದ ಕಚೇರಿ ಇರ್ತದೆ. ಅದರಿಂದ ಇದಕ್ಕೆ ಆಗಾಗ ನಾವು ಬತ್ತು ನಮ್ಮ ಮನ್ಸಂಗಿದ್ದ ಅಭಿಪ್ರಾಯಗಳನ್ನೇ ಹೇಳಕ್ ಶುರು ಮಾಡ್ತು. ನಿಮ್ಗೆಲ್ಲ ನಮಸ್ಕಾರ.

ಅರಮನೆ ಸೊಂಪು ನನಗೆ ನನಗೆ, ಪಾಕಂ ಪಪ್ಪು ನಿನಗೆ ನಿನಗೆ, ಕಾಡಿನ ಸೊಪ್ಪು ನಮ್ಮ ಭಾವನಿಗೆ. ಪಾಪ ಅಯ್ಯೋ ಪಾಪ, ಪಾಪ ತುಂಬ ಪಾಪ, ಪಾಪ ಪುಟ್ಟ ಪಾಪ, ಪಾಪ ಪುಟ್ಟ ಪಾಪ ಮುದ್ದು ಪಾಪ. ಪಪ್ಪ ಪಪ್ಪ ಪಪ್ಪ ಪಟ್ಟಾಭಿಷೇಕ.

0: ಎಡಬಲ ಎಡಬಲ ಎಡಬಲ ಧನ ಬಣ ದಡ್ಡ ಬಂತೋ ದಡ್ಡ ಬಂತೋ ದಡ ಬಡ ದಡ ಬಡ ದಡ ಬಡ ದಡ ಬಡ ದಡ ಬಡ ಬಂತು ಪಟ್ಟಾಭಿಷೇಕ
1: ಸುದ್ದಿ ಶಂಕರ್ ಸುದ್ದಿ.

0: ಹಾಯ್, ನಿಮ್ ಹೆಸರು?
1: ಹಲೋ, ನನ್ ಪನ್ನಗ.
0: ಹ್ಯಾಪಿ ವಿಮೆನ್ಸ್ ಡೇ.
1: ಥ್ಯಾಂಕ್ ಯು, ವಿಶ್ ಯು ದ ಸೇಮ್.
0: ನಿಮ್ಮ ಜೀವನದಲ್ಲಿ ಸ್ಫೂರ್ತಿದಾಯಕ ಮಹಿಳೆ ಅನ್ನುವಂತ ಸ್ಥಾನನ ಯಾರಿಗೆ ಕೊಡಕ್ಕೆ ಇಷ್ಟಪಡ್ತೀರಾ?
1: ಸೊ ನನ್ನ ಜೀವನದಲ್ಲಿ ಸ್ಫೂರ್ತಿದಾಯಕ ಮಹಿಳೆ ಅಂತಂದ್ರೆ ನನ್ನಮ್ಮ. ಯಾಕಂದ್ರೆ ನನ್ನಮ್ಮ ನಮಗೋಸ್ಕರ ತುಂಬಾನೇ ತ್ಯಾಗ ಮಾಡ್ತಾರೆ, ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಚಿಕ್ಕ ವಯಸ್ಸಿಂದ ಹಿಡಿದು ಇಲ್ಲಿವರೆಗೂ ನಮ್ಮನ್ನ ಕಣ್ರೆಪ್ಪ ತರ ಕಾಪಾಡ್ಕೊ ಬಂದಿದ್ದಾರೆ, ಪ್ರೀತಿಯಿಂದ ಬೆಳೆಸಿದ್ದಾರೆ. ಸೊ ಅಮ್ಮನ ಬಗ್ಗೆ ಹೇಳೋದಾದ್ರೆ ಪದನೇ ಸಾಕಾಗಲ್ಲ. ಎಲ್ಲರ ಲೈಫ್ ಅಲ್ಲೂ ತಾಯಿನೇ ರೋಲ್ ಮಾಡೆಲ್ ಆಗಿರ್ತಾರೆ. ಸೊ ಎಲ್ಲಾ ಮಹಿಳೆಯರಿಗೂ ತಾಯಂದಿರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು.
2: ರೇಡಿಯೋ ಕೆಂತಿಪ್ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕೇಂತೈರಿ ರೇಡಿಯೋ ಕುಂದಾಪ್ರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ರೇಡಿಯೋ ಕುಂದಾಪುರ ಕೇಂಬರಿಗೆಲ್ಲ ನಮಸ್ಕಾರ. ನಾನು ಪ್ರವೀಣ್ ಹೆಬ್ಗೋಳಿ. ಇವತ್ತು ತೆಂಗು ಕೃಷಿಯ ಮುಂದಿನ ಭಾಗವನ್ನು ಸ್ವಲ್ಪ ಮಾತಾಡ್ತೀನಿ. ತೆಂಗು ಕೃಷಿಯಲ್ಲಿ ಅಂತರ ಸ್ವಲ್ಪ 30 ಅಡಿ 30 ಅಡಿ ಇದ್ರೂ ಒಳ್ಳೆಯದು. ಸಿಂಗಲ್ ಲೈನ್ ನಡೋದಾದರೆ 10 ಇದ್ರೂ ನಡೀತು. ಒಂದು 20 ಫೀಟಿಗೆಲ್ಲ ನಮ್ಮ ವಯಸ್ಸಾದರೆಲ್ಲ ಹಾಕಿದ್ರೆ ಅಂದರೆ ಸಿಂಗಲ್ ಲೈನ್, ಅದು ಗದ್ದೆ ಬದೇ ನಡೋದು, ಬಾರ್ಡರ್ ಲೈನ್ ನಡಿಬಿಡೋದು. ಸಿಂಗಲ್ ಲೈನ್ ಇದ್ದರೆ ಆಚೆಚೆಗೆ ಹೋಗಿ ಬ್ಯಾಲೆನ್ಸ್ ಆಗುತ್ತೆ. ಅದೇ ತೋಟ ಮಾಡಿದರೆ 30 ಅಡಿ 30 ಅಡಿ ಗ್ಯಾಪ್ ಬೇಕೇ ಬೇಕು. ಮತ್ತು ತೆಂಗಿಯಲ್ಲ, ತೆಂಗಿನಲ್ಲಿ ಮೇನ್ ಸಮಸ್ಯೆ ಅಂದರೆ ಮಂಗನ ಸಮಸ್ಯೆ. ಅದರಿಂದ ಹೆಚ್ಚಿನವರ ತೆಂಗಿನಕಾಯಿ ತೆಗೀತಿಲ್ಲ, ಗಿಡ ನೋಡೋದಿಲ್ಲ, ತೆಂಗಿನ ಬೆಳೆನ ಒಂದು ನಿಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ತೆಂಗು ಬೆಳೆಯಲ್ಲಿ ಮೇನ್ ಸಮಸ್ಯೆ ಇರೋದು ಮಂಗನ ಸಮಸ್ಯೆ. ಮಂಗನ ಸಮಸ್ಯೆಯನ್ನು ಕ್ಲಿಯರ್ ಮಾಡಲಿಕ್ಕೆ ನೀವು ನೈಟು ಮಂಗ ಎಲ್ಲ ಕೂತ್ಕೊಂತೇವೋ ನೋಡ್ಕೊಂಡು ಅಲ್ಲಿಗೆ ರಾಕೆಟು ಅಥವಾ ಗನ್ನಲ್ಲಿ ಹೊಡೆಯೋದು ಅಥವಾ ಗನ್ನಲ್ಲಿ ಶೂಟ್ ಮಾಡೋದು, ನೈಟ್ ಟೈಮಲ್ಲಿ ಸ್ವಲ್ಪ ಹೆದರ್ಸ್ಬೇಕು ಅವನು. ಸಂಜೆ ಟೈಮಲ್ಲಿ ಎಲ್ಲ ಕೂತ್ಕೊಂತ ನೋಡ್ಕೊಂಡು ನೈಟ್ ಹೋಗಿ ಸ್ವಲ್ಪ ಹೆದರ್ಸ್ರೆ, 8-9 ಅಥವಾ 12-1 ಗಂಟೆ ಹಾಗೆ ಹೆದರ್ಸ್ರೆ, ಒಂದು ಸಿಗ್ನಲ್ ಕೊಟ್ಟರೆ ಬೆಳಿಗ್ಗೆ ಅದೇ ಟೈಮಿಗೆ ಹೋಗಿ ಅದೇ ಸಿಗ್ನಲ್ ಕೊಟ್ಟರೆ ಓಡಾತ ಹೋಗಿ. ಮತ್ತು ಮಂಗನ ಬೆರೆಸುವಾಗ ನೀವು ಸ್ವಲ್ಪ ಸಾಮಾನ್ಯ ಸಮಸ್ಯೆ ರೈತರದಿಂದ ನಮ್ಮ ತೋಟದ ಪಕ್ಕ ತೋಟ ಬೆರೆಸಿಬಿಡೋದು, ಅದು ಆ್ಯಕ್ಚುಲಿ ತಪ್ಪು. ನಮ್ಮ ತೋಟ ಪಕ್ಕ ತೋಟ ಓಕೆನ ಮಂಗ ಗೊತ್ತಾಗಲ್ಲ. ನಾವು ಸ್ವಲ್ಪ ದೂರ ಬೆರೆಸ್ಬೇಕು, 1.5-2 ಕಿಲೋಮೀಟರ್ ದೂರ ಬೆರೆಸ್ರೆ ಅವು ಈಚೆ ಸದ್ಯಕ್ಕೆ ಬರಲ್ಲ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಓಯ್ ಶಂಕರಣ್ಣ, ಕುಡಿ ಹಬ್ಬದೆ ಅಂತ ಹಿಡ್ಕ ಬರ್ಲೆ ಮರ್ರ?
1: ಅಲ್ಲೆಂತ ಹುಲಿ ಬಂದಿತ್ತಂಬ್ರ ಹಿಡ್ಕ ಒಪ್ಗೆ?
0: ಹಂಗಲ್ದೆ ಕಬ್ಬಿನ್ ಕೊಡಿ, ತಿಂಡಿ, ಆಟ ಸಾಮಾನ್ ಎಂತದು ತರ್ಲಿ ಹಂಗ್ರ?
1: ಆಟ ಸಾಮಾನ್ ಹಿಡ್ಕಪ್ಪ, ನಾನೆಂತ ಮಗುವ?
0: ಈ ಗಂಡಸಿನ್ ಮಾತಾಡ್ಸದ್ ನಾಯಿ ಬಾಯಿಗೆ ಕೋಲ್ ಹಾಕ್ದಂಗಾಯ್ತು.
1: ಎಂತಂದ್ರೆ?
0: ಎಂತ ಇಲ್ಲ ಶಂಕರಣ್ಣ, ಕಬ್ಬಿನ್ ಕೊಡಿ ಯಾರು ಹಿಡ್ಕ ಬರ್ಲಕ್ಕಿತ್ತ ನಿಮ್ಗೆ?
1: ಕಬ್ಬಿನ ಕೊಡಿ ಹಿಡ್ಕೊಪ್ಪಕ್ಕೆ ನಮ್ದೆಂತ ಹೊಸ ಜೋಡಿಯ?
0: ಹಂಗಲ್ದೆ ಹಳಿಯರು ಒಂದು ರೀತಿ ರಿವಾಜನಲ್ಲಿ ಮಾಡ್ರ ಮೇಲೆ ನಾವೆಲ್ಲ ಅದನ್ನ ಅನುಸರಿಸ್ಕೊಂಡು ಹೊಯ್ಕಾ ಬ್ಯಾಡ್ದ.
1: ಮೊನ್ನೆ ಮದಿಯಾದ್ರೆ ಹಬ್ಬದ್ ಗುಡಂಗಿಲ್ಲ. ನಾವು ಹಳಿಯರ್ ಕೊಡಿ ಹಬ್ಬಕ್ಕೆ ಹೋಗಿ ಕೊಡಿ ಹಿಡ್ಕೊಬಹುದ?
0: ಯಾರ ಬಗ್ಗೆ ಮಾತಾಡ್ತಿದ್ರಿ ಶಂಕರಣ್ಣ ನೀವು?
1: ಗೊತ್ತಿಲ್ಲ ಹೆಂಗ್ಸಿ ನಿಮ್ಗೆ, ಆ ಕೆರೆಮನಿ ಬಾಬಿ ಮಗ ಇಲ್ಲ, ಮೊನ್ನೆ ಸಂಕ್ರಾಂತಿ ಮಾರನೇ ದಿನ ಮದಿ ಅನ್ನಲ್ಲ.
0: ಯಾವ ಬಾಬಿ?
1: ಅದೇ ಮಾರೆ, ಆ ಅಸೋಡ ಕುಷ್ಣಣ್ಣನ್ ಮದಿ ಇದ್ದಾಳಲ್ಲ, ಆ ಸಾಕು ಒಕ್ಕನ್ ಮೂರನೇ ಹೆಣ್ಣ, ಕೆರೆಮನಿ ಬಾಬಿ. ಗೊತ್ತಿಲ್ಲ ನಿಮ್ಗೆ?
0: ನಮ್ಮ ಉಗ್ರಾಣಿ ಕುಷ್ಟಿನಿ ಹೆಂಡತಿ ಬಾಬಿ ಅಕ್ಕಲ್ದ? ಅಲ್ಲ, ಅವಳ ಮಗನಿಗೆ ಮದಿ ಮಾಡ್ದಳ ಮಾರೆ?
1: ಮದಿ ಮಾಡ್ಸದಲ್ಲ, ಗಂಡ ಮದಿ ಆದ್.
0: ಎಂತ ಹೇಳ್ತ್ರಿ ಗಂಡ್ಸ?
1: ಆ ಗಂಡ ಬೆಂಗಳೂರಿನ ಕೆಲ್ಸ ಮಾತ್ರ ಮಾಡೋಕ್ ಹೋದಲ್ದೆ ಅಲ್ಲೇ ಲವ್ ಮಾಡಿ ಹೆಣ್ಣಿನ ಸೀದಾ ಮನೆ ಕರ್ಕ ಬಂದಿದ್ದ. ಕಣ್ಣಂಗ್ ನಿತ್ಕಂಡ ಇವಳನ್ನೇ ಮದಿ ಆತಿ ಅಂದಲ್ಲಿ ಗಲಾಟಿ ಅಲ್ಲ. ಅಡಿಕೆ ಎಂತ ಮಾಡುದ, ಮನೆಯರೆಲ್ಲ ಒಪ್ಕಂಡ ಅಂತೂ ಮದಿ ಮಾಡ್ಸ್ರ.
0: ಹೌದಾ? ಹೆಣ್ಣಿನ ಮನೆಯರ್ ಯಾರು ಎಂತ ಅನ್ಲಿ ಅದಕ್ಕೆ?
1: ಹೆಣ್ಣಿಗೆ ಅಪ್ಪ ಅಬ್ಬಿ ಯಾರು ಇಲ್ಲಮ್ರ, ಬೀಜಂಗ್ ಇಪ್ಪುದಮ್ರ ಹೆಣ್ಣ, ಆ ಗುಂಡಿಗಿಂತ ಜಾಸ್ತಿ ಸಂಬಳಮ್ರ ಹೆಣ್ಣಿಗೆ, ಅದಕ್ಕೆ ಸೀದಾ ಮನೆ ಕರ್ಕ ಬಂದಿದಾವ.
0: ಅಲ್ಲ, ಆ ಬಾಬಿಯರು ಸುಮ್ನಾಯ್ಕಂಡ ಸಾಕು ಮಾರ.
1: ಸುಮ್ನಾಯ್ಕಣದೆ ಸಂಬಳ ಒಳ್ಳೇದಿತ್ತಲ್ಲ ಹೆಣ್ಣಿಗೆ, ಅದಕ್ಕೆ
0: ಅದಕ್ಕೆ ಮತ್ ಇಲ್ಲ ಅಂದ್ರೆ ಅವಳು ಸಾಧಾರಣ ಒಪ್ಪೋಳ. ಮೊನ್ನೆ ಗುಲಾಬಿ ಹೆಣ್ಣಿನ ಮಗಳ ಕಾಲೇಜಿಂದ ಪಪ್ಪು ತಡ ಆಯ್ತಂದಳಿ ಹೇಳಿ ಕ್ಲಾಸ್ ಯಾವ್ದೋ ಗಂಡಿನ ಒಟ್ಟಿಗೆ ಬೈಕ್ ಹಂಗ್ ಬಂದಿದ್ದಳಂಬ್ರ, ಅದನ್ನೋಳು ಇಡೀ ಬೆಟ್ಟಿಗ್ ಡೊಂಗೂರ ಸಾರುದ. ಗುಲಾಬಿಯೇ ಅಂತ ಹೇಳ, ಇವಳು ಕೂಗುದೇನ, ಗುಲಾಬಿ ಕೆಮಿ ಚುಚ್ಚುದೇನ, ಮಗ್ಳಿಗ್ ಜಾಸ್ತಿ ಕೊಂಗಾಟ ಮಾಡ್ಬೇಡ, ನಾಳೆ ಯಾವನೋ ಒಟ್ಟಿಗೆ ಓಡಿ ಹೋತಳ, ಒಂದಾಗ ಎರಡ ಹೇಳದ್ದವಳ. ಈಗ ಕಣ ಊರಿಗ್ ಬುದ್ಧಿ ಹೇಳಿ ವಾಲಿಗ್ ಉಚ್ಚಿ ಹೋಯ್ದು ಅಂದ್ರೆ ಇದೇ ಅದಿರ್ಲಿ, ಅವಳ ಸುದ್ದಿ ಅಂತ ಬಂತೀಗ?
1: ಹಬ್ಬದ ಕಬ್ಬಿನ ಕೋಡಿ ಸುದ್ದಿ ಗುಲಾಬಿ ಮಗಳ ಬೈಕಂಗ್ ಬಂದಲ್ಲೋರಿ ಬಂತು. ನಾನು ಹೇಳುದ್ ಮತ್ತೆಂತ ಅಲ್ದೆ, ಲವ್ವೇ ಮಾಡ್ಲಿ ಎಂತದೇ ಮಾಡ್ಲಿ, ಯಾರು ಮಾಡ್ದಿದ್ದೇನ್ ಮಾಡ್ಲಿಲ್ಲ, ಅವ್ರು ಒಳ್ಳೆ ರೀತಿಯಂಗಿದ್ರಾಯ್ತಷ್ಟೇ. ಮದಿ ಆದನಿಗೆ ಹೆಂಡತಿನ ಕರ್ಕೊಂಡು ಹಬ್ಬಕ್ಕೆ ಹೋಗಿ ದೇವ್ರಿಗೊಂದು ಹಣ್ಕೈ ಮಾಡಿಸ್ಕೊಂಡ ಕೊಡಿ ಹಿಡ್ಕ ಬರ್ಲಕ್ಕಿತ್ತ. ಹೊಸ ಜೋಡಿ ಅಲ್ದೆ ಅದೆಂತ ಕೇಳ್ಬೇಡ, ಮೊನ್ನೆ ಬೈಯ ಪತಿಗೆ ಬೆಂಗಳೂರು ಬಸ್ ಹತ್ತಿ ಐತೆ ಹೆಂಡತಿನ ಕರ್ಕೊಂಡು.
0: ಅಲ್ಲ, ಅವ್ರು ಬೆಂಗಳೂರಿಗೆ ಹೋದಾಯ್ತಲ್ಲ, ಅವ್ರ ಕತ್ತಿ ಬಿಡಿ. ನೀವು ಹೋಪತಿಗೆ ಹೆಂಡತಿ ಮಕ್ಕಳು ಒಟ್ಟಿಗೆ ಹೋದರ ಬಪ್ಪತಿಗೆ ಒಬ್ರೆ ಬತ್ತಿದ್ರಲ್ಲ.
1: ಅದು ಮತ್ತೆಂತ ಅಲ್ದೆ, ಅವಳು ಮಾರ ನನ್ನ ಹೆಂಡತಿ ಬಳಿ ಅಂಗಡಿ ನಿತ್ತಳ ಸ್ವಲ್ಪ ಹೊತ್ತವರಿಗಲ್ಲ, ಅಲ್ಲೇ ನಿತ್ಕೊಂಡು ನಾನು ಕಾದಿ ಕಾದಿ ಕಾದಿ ಅವಳು ಬಪ್ಪು ಇದೇ ಇಲ್ಲ, ನಾನು ಅದಕ್ಕೆ ಹೈಯಂಗ್ ಹಿಂದಿನ ಹಿಂದೆ ಬತ್ತಕಂಡಿ.
0: ಅಯ್ಯಯ್ಯ ಗಂಡ್ಸ, ನೀವು ಹಿಂಗ್ ಮಾಡುದೆ?
1: ಅಲ್ಲ, ನಂದಿರ್ಲಿ, ನಿಮ್ ಗಂಡ ಅಲ್ಲಿ ಕರೆಂಟ್ ತೊಟ್ಲಂಗ್ ಯಾವ್ದು ಹೆಣ್ಣಿನ ಒಟ್ಟಿ ಕೂಗಣಿತ್ತು, ನನ್ ಕಂಡ್ರು ಕೂಡಲೇ ಹೆಣ್ಣಿಗೆ ಏನ್ ಮುಸ್ಕಾಲ ಮುಚ್ಚುತ್ತಾ ಏನ್ ಬೇಡ.
0: ಏ ಬೊಬ್ಬರ್ಯಾ.

ವರನೇ ಸಾಗಿಸಲಗುವೆ ಎಂತಪ್ಪ, ಏಕಚಿತ್ತದಿ ನಂಬಿದ ವರನೇ ಸಾಗಿಸಲಗುವೆ ಎಂತಪ್ಪ, ಶೋಕವ ಹರಿಸುವ ದೇವನಿನಾದರ ಬೇಟೆಯ ತೋರೋ ಎನ್ನಪ್ಪ, ಶೋಕವ ಹರಿಸುವ ದೇವನಿನಾದರ ಬೇಟೆಯ ತೋರೋ ಎನ್ನಪ್ಪ, ಶೋಕವನಾಡುವ ನೀನಪ್ಪ ಬೇಟೆಯ ತೋರೋ ಎನ್ನಪ್ಪ, ಶೋಕವನಾಡ

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಪ್ರಿಯ ಕೇಳುಗರೆ, ಶ್ರೀ ಗುರುಮಾರುತಿ ಹೌಂದೇರಾಯನ ಜನಪದ ನೃತ್ಯ ತಂಡ ರಿಜಿಸ್ಟರ್ಡ್ ಪಾರಂಪಳ್ಳಿ ಸಾಲಿಗ್ರಾಮ, ಈ ತಂಡದಿಂದ ಶಿವರಾಮ ಸಂಧಿ.
2: ಶ್ರೀರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
3: ಗೋವಿಂದ ಗೋವಿಂದ.
2: ಶ್ರೀಲಕ್ಷ್ಮೀ ರಮಣ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
3: ಗೋವಿಂದ ಗೋವಿಂದ.
2: ಉಕ್ಕಿನ ಕಂಬವನ್ನೇ ಒಡೆದು ಮುಡಿ ಬಂದ ಉಗ್ರ ಸಿಂಹ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
3: ಗೋವಿಂದ
2: ಗೋವಿಂದ. ಇಲ್ಲಿ ನೋಡಿದರೆ ಯಾಲಕ್ಕಿ ಕಣಜ, ಬಲದಲ್ಲಿ ನೋಡಿದರೆ ಬೆಲ್ಲ ಬಾಳೆಹಣ್ಣಿನ ಕಣಜ, ಮುಂದೆ ಕಾಣುತ್ತಿರುವ ಶ್ರೀನಿವಾಸರ ಮುತ್ತಿನ ಕಣಜಕ್ಕೆ ಗೋವಿಂದ ಎನ್ನಿ ಗೋವಿಂದ
3: ಗೋವಿಂದ.
2: ಶ್ರೀರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
3: ಗೋವಿಂದ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ವಾರಪಾಲರ ಮರಳಿ ಬಳಿಗೈ ಕೃಪೆಯೋ ಜಾರತನ ಸದೆ ಬಡಿವ ಸಂಭ್ರ

ತ್ರಿಭುವನ ಪಾಲಗೆ ನೆಪ ಮಾತ್ರ ಬರಗುರು ವಿಶ್ವಾಮಿತ್ರ ಅಭಯ ಅಹಲ್ಯಗೆ ನೀಡುವ ಪಾತ್ರ ಅಭಯ ಅಹಲ್ಯಗೆ ನೀಡುವ ಪಾತ್ರ ಕರಿಸುವ ಹರಿಶುಭಗ

ಜನಕನ ಮಮತೆಯ ಕುಡಿಯೋ, ಸೀತೆಯ ಕನ್ಯಾ ಶಂಕರೆಯೋ, ಧನುಜರ ಕನಸಿನ ಸುಖ ಗೋಪುರವೋ, ಧನುಜರ ಕನಸಿನ ಸುಖ

ಪವಿತಾರ ಪರಶತಿ ಬಯಕೆಯ ಸಂಸಾರ ರಾಮನ ಅವತಾರ

ನನ್ನದಯ ನಂಜುಂಡ ವೃಷಪಾನ ಲೋಲ ನನ್ನದಯ ನಂಜುಂಡ ಶಿವನಿಂದ ನಂಬಿ ನಿರ್ಮಲತೆ ಪುಂದಿ ತಣಿದೆ ಶಿವನಿಂದ ನಂಬಿ ನಿರ್ಮಲತೆ ಪುಂದಿ

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ಕುಂದಾಪುರ. ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಹೆಬ್ರಿಯ ನಿತೇಶ್ ಭಂಡಾರಿ ಅವರಿದ್ರ. ನಮಸ್ಕಾರ.
3: ನಮಸ್ತೆ.
2: ಹೆಂಗಿದ್ರೆ?
3: ಹುಷಾರಿದೆ.
2: ಇವರು ಆಕ್ಚುಲಿ ರೆಕಾರ್ಡಿಂಗ್ ಬಂದಿದ್ದೆ ಮಂಗಳವಾರ. ಎಂತ ಕೇಂದ್ರ ಮಂಗಳವಾರ ರಜೆ ಅಲ್ಲ, ಅದಕ್ಕೆ ಅಲ್ಲ. ಹಂಗೆ ನೋಡಿ, ಎಲ್ಲರೂ ಒಂದೊಂದು ಕೆಲ್ಸಕ್ಕೆ ಬೇಕೇ ಬೇಕಾಗ್ತದಿದ್ರೆ ಮಾತ್ರ ಸಮಾಜ ಬ್ಯಾಲೆನ್ಸ್ ಆಗಿ ಹೋಗ್ತದ. ಹಾಗೆಯೇ ಇವರು ಬಾರಿ ಮುಖ್ಯ ಆತರ ನಮ್ಗೆ, ನಮ್ಮಂತವ್ರು. ಅದ್ರಲ್ಲೂ ಗಂಡಸ್ರೆ, ಮೊದ್ಲೆಲ್ಲ ಹೆಣ್ಮಕ್ಕಳೇನು ಹೇರ್ ಕಟ್ ಮಾಡೋದ ಹಿಂಗೆಲ್ಲ ಮಾಡೋದೆಲ್ಲ ಇರ್ಲಿಲ್ಲ ಬಿಡಿ. ಒಂದು ಕಾಲದಲ್ಲಿ ಗಂಡಸ್ರಿಗೆ ಮಾತ್ರ ಅವ್ರ ತಲೆ ಕೂದಲು ಕಟ್ ಮಾಡ್ಕ, ಮೀಸೆ ಟ್ರಿಮ್ ಮಾಡ್ಕ, ಗಡ್ಡ ಮಾಡ್ಕಣ್ಕ, ಹಿಂಗಿದೆಲ್ಲ ಗಂಡಸ್ರು ಎಲ್ಲಿಗೆ ಹೋಯ್ಕೊಂಡು ಚೌರದಂಗಡಿಗೆ ಹೋಯ್ಕ, ಮತ್ತೆಲ್ಲಿಲ್ಲ. ಹಾ, ಅಂತ ಕಾಲದಲ್ಲಿ ಇವ್ರಿಲ್ಲ ಅಂದ್ರೆ ಬದುಕೆ ನಡೆದಿಲ್ಲ. ಅದರಲ್ಲೂ ಮದುವೆ ಮದ್ಮಗ ರೆಡಿ ಆಯ್ಕಂದ್ರೆ ಇವ್ರು ಹೋಯ್ ಒಂದ್ಸಲ ಚಂದ ಮಾಡಿ ಟ್ರಿಮ್ ಇವ್ರಿಗೆ ಕಾಯುದ. ಇವ್ರು ಬಂದ್ರ ಮೇಲೆ ಅವ್ ಮೀವು ಕಪ್ಪಕ್ ಸಾಧ್ಯ. ಹಾಂಗಾಗಿ ಇವ್ರು ಎಲ್ಲ ಬದಿಗೂ ಭಾರಿ ಮುಖ್ಯವಾಗಿರ್ತಿದ್ರೆ ಈಗಳು ಅಷ್ಟೇ ಮುಖ್ಯ. ಈಗ ಬರೀ ಗಂಡುಗಳು ಮಾತ್ರ ಅಲ್ಲ, ಹೆಣ್ಗಳು ಮಾತ್ರ. ಹಂಗ್ ಕಾಲ ಬದಲಾಯ್ತು ಈಗ. ಸೊ ನಿತೇಶ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಹೆಂಗಿದ್ರೆ ನಿತೇಶ್?
3: ಹುಷಾರಿದೆ.
2: ಇವ್ರು ನಮ್ದು ಇವತ್ತಿನ ಪರಿಚಯ ಅಲ್ಲದೆ ನಾವು ರೇಡಿಯೋ ಮಿರ್ಚಾಗ ಇಪ್ಪು ದಿನದಿಂದ ನಮ್ಗೆ ರೇಡಿಯೋ ಪ್ರೇಮಿ ಇವರು ಅಂತಾರ. ದಿನ ಕಾಲ್ ಮಾಡ್ತಾ ಇದ್ರು, ಮಾತಾಡ್ತಾ ಇದ್ರು. ಆ ಪರಿಚಯ ನಮ್ ಕುಂದಾಪುರದವ್ರು, ಕುಂದಾಪುರ ಕನ್ನಡದವ್ರು ಅಂತ ಇನ್ನೊಂದು ಆತ್ಮೀಯತೆ. ಅದು ಕುಂದಾಪುರ ಕನ್ನಡ, ನೀವು ಹೆಬ್ರಿಯರ, ತುಳು ಮಾತಾಡ್ತೀರಿ, ಮನೆ ಭಾಷೆ ತುಳು, ಆದ್ರೂ ಕುಂದಾಪುರ ಕನ್ನಡ ಬರ್ತೇ ಹೆಂಗದ?
3: ಅಪ್ಪಯ್ಯ ಕೊಡ್ಲಡಿ ಅವರು, ಹಂಗೆ ಅವರೊಟ್ಟಿಗೆ, ಅಜ್ಜಿಯೊಟ್ಟಿಗೆ ಎಲ್ಲ ಕೊಡ್ಲಡಿ ಬಂದು ಆಯ್ಕಂತಿದ್ದೆ ಗಳಿಗೆ. ಹಂಗೆ ಅವರೊಟ್ಟಿಗೆ ಇದ್ದು ಈ ಫುಲ್ ಕುಂದಾಪುರ ಕನ್ನಡ ಮಾತಾಡೋಷ್ಟು
2: ಅಲ್ಲ ಹೇಗಳಿಗೂ. ಈಗ ಅಂದ್ರೆ ಮನೆಗೆ ಅಪ್ಪನೊಟ್ಟಿಗೆ ಅಜ್ಜೊಟ್ಟಿಗೆಲ್ಲ ಕುಂದಾಪುರ ಕನ್ನಡವೇ ಮಾತಾಡು,
3: ಕುಂದಾಪುರ ಕನ್ನಡ ಮಾತಾಡೋದು.
2: ಮತ್ ಲಾಯ್ಕ ಕುಂದಾಪುರ ಕನ್ನಡ ಮಾತಾಡತ್ರ. ಹಾಂಗಾಗಿ ಬಾರಿ ಖುಷಿ ಆಯ್ತು ಇವ್ರು ಕುಂದಾಪುರ ಕನ್ನಡ ಕೇಂಬಕ್ಕೆ. ಅದೇ ನಾನು ಹೇಳಿದೆ, ಇವರು ಕ್ಷೌರ, ಕ್ಷೌರಿಕ ವೃತ್ತಿ, ಇವರ ಬಿಸ್ನೆಸ್ ಉದ್ಯೋಗ ಅದೇ ಅಲ್ದ? ನೀವು ನಿಮ್ಮ ಅಪ್ಪಯ್ಯ ಮಾಡ್ತಿದ್ ಬಿಸ್ನೆಸ್ ನೀವು ಮುಂದುವರ್ಸೋದು ಅಲ್ದ? ಹೌದು. ಆದ್ರೆ ಈಗ ನಿಮ್ಮ ಅಪ್ಪಯ್ಯನ ಕಾಲದಲ್ಲಿ ಹೆಂಗಿದ್ ತಮ್ರು, ಈಗಳ ಹೆಂಗಿತ್ ತಮ್ರು, ಇದೆಲ್ಲ ಒಂಚೂರು ಹೇಳಕತ್ತ ನಮ್ಗೆ. ನಮ್ ಕುಂದಾಪುರ ಬದಿಯರಿಗೆ ಇದು ಭಾರಿ ಮುಖ್ಯ. ನಮ್ಗೆ ಮೊದ್ಲು ಒಂದ್ ಊರಲ್ಲಿ ಎಷ್ಟು ಚೌರದ ಅಂಗಡಿ ಕೇಂದ್ರ? ಒಂದ್, ಅದಕ್ಕಿಂತ ಜಾಸ್ತಿ ಇಲ್ಲ. ಈಗ ಒಂದೊಂದ್ ಮೆಟ್ಟಿಗೆ ಒಂದೊಂದಿತ್ತ. ಮೊದ್ಲು ಒಂದೇ, ನಮ್ಗ ಅದು ಕರೆಕ್ಟ್ ನೆನಪಿರುತ್ತ. ಅಪ್ಪ ಎಲ್ಲಿದ್ರು ಕೇಂದ್ರ, ಅಪ್ಪ ಎಲ್ಲಿ ಚೌರದ ಅಂಗಡಿ, ಚೌರದ ಅಂಗಡಿ ಬೇರೆ.

0: ನಾನ್ ಬಪ್ಪದಿ ಬ್ಲೇಡ್ ಬಂದಿತ್ತು ಆಲ್ರೆಡಿ, ಅದು ಬ್ಲೇಡ್ ಬಂದಿತ್ತು, ನಾನು ಬ್ಲೇಡ್ ಹಂಗೆ ಯೂಸ್ ಮಾಡದ್ದು. ಅದು ಸಾಧಾರಣ 70 ನಿಮಿಷ ಹಂಗೆ ಕೈದಾಯ್ತೇನೋ ಅದ್ ಗೊತ್ತಿಲ್ಲ ನಂಗೆ, ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ.
1: ಇಲ್ಲ ನಾನು ಕಂಡಿದ್ದೀನಿ, ನಾನು ಅಷ್ಟು ಹಾಳು ಹೇಳಲ್ಲ. ಆದ್ರೆ ನಿತೇಶ್ ಭಂಡಾರಿ ಅವ್ರ ಅಪ್ಪ ಕೂಡ ಇದ್ರ, ಅವ್ರ ಹೆಸರೆಂತ?
2: ನಾಗರಾಜ್ ಭಂಡಾರಿ. ನಾಗರಾಜ್ ಭಂಡಾರಿ ಕೊಡ್ಲಾಡಿ.
1: ನಾಗರಾಜ್ ಭಂಡಾರಿ ಕೊಡ್ಲಾಡಿ ಅವರಿದ್ರ
2: ಹೆಬ್ರಿ ಹೋಗಿದ್ದಾರೆ
1: ಈಗ. ಹೆಬ್ರಿ ಹಂಗ ಇಪ್ಪದ ಕುಂದಾಪುರ ಕನ್ನಡ ಮಾತಾಡ್ತಾರೆ ಈಗ. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು. ಹಂಗಾಗಿ ಅದಕ್ಕೆಂತಂದ್ರ ನಮ್ಮ ಅಪ್ಪ ಹೆಂಗಲ್ಲ ತರ ಕುರುಪ್ ಹಾಕುದ್ ಕಂಡಿದ್ದೆ. ಅದಕ್ಕೆಂತಂದ್ರೆ
2: ಹಿಂದೆ ಬಾಳ ಬಾಳ
1: ಬಾಳ
2: ನಮ್ಮ ಕಾಲದಲ್ಲಿ ಬಾಳ ಬಾಳಿತ್ತು. 85 ಇರ್ಬೋದು. ಅದಕ್ಕೆ ತುಂಬಾ ಕೆಲಸ ಇತ್ತು ಅವಾಗ. ಆ ಬಾಳ ಮಸಿಯುವುದು, ಅದಕ್ಕೆ ಸಾಣೆ ಹಿಡಿಯುವುದು, ಅದನ್ನ ಕೆಲಸ ಮಾಡುವಾಗ ಕಾಲ್ಗಂಟೆ ಒಂದು ಶೇವಿಂಗ್ ಮಾಡಬೇಕು, ಕಾಲು ಗಂಟೆ ಬೇಕಿತ್ತು, 20 ನಿಮಿಷ ಬೇಕಿತ್ತು. ಒಂದು ಕಟಿಂಗಿಗೆ 30-35 ನಿಮಿಷ ಬೇಕಿತ್ತು ಆವಾಗ. ಈಗ ಈಗ ಪುನಃ ಬ್ಲೇಡ್ ಬಂತು. ಈಗ ಅದು ಬ್ಲೇಡ್ ಹಾಕುದು ಕೂಡ ಕೆಲಸ ಆಗ್ತದೆ, ಕೂಡ ಕೆಲಸ ಆಗ್ತದೆ. ಮುಂಚೆ ಹಾಗಲ್ಲ, ಮುಂಚೆ ನಾಜಿಕಿನ ಕೆಲಸ ಮತ್ತಷ್ಟೇ ಭಂಗ ಇತ್ತು. ಈಗ ಎಲ್ಲವೂ ಸುಲಭ ಆಗ್ತಾ ಉಂಟು, ಆದಷ್ಟು ಕೆಲಸ ಸುಲಭ ಆಗಿದೆ.
1: ಆದ್ರೆ ನೀವು ಆ ಬಾಳೆಲ್ಲ ಒಂದನ್ನೇ ಎಲ್ಲರಿಗೂ ಬಳಸ್ತಾ
2: ಇಲ್ಲ. ಅದಕ್ಕೆ ಬರೀ ಅದು ಬಾಳನ್ನು ಮಸಿಲಿಕ್ಕಿತ್ತು, ಕಲ್ಲು ಅಂತಿತ್ತು, ಒಂದು ಕಪ್ಪು ಕಲ್ಲು ಬರ್ತಿತ್ತು. ಆ ಕಲ್ಲಿಗೆ 5 ನಿಮಿಷ ಬೇಕು ಮಸಿಲಿಕ್ಕೆ. ಮಸಿದು ಅದಕ್ಕೊಂದು ಬೆಲ್ಟ್ ಇತ್ತು ಚರ್ಮದ್ದು. ಆ ಚರ್ಮದ ಬೆಲ್ಟ್ ಅಲ್ಲಿ ಮೆಸ್ತು ಪುನಃ ಬಾಳು ಉಪಯೋಗ ಮಾಡುದು. ಈಗ ಬ್ಲೇಡ್ ತೆಗೆದು ಸಾಕುದು ಆಗ, ಈಗ ಮುಂಚೆ ಆಗಲ್ಲ. ಅದ್ರ ಪುನಃ ಮತ್ತೊಬ್ಬರು ಮಾಡಿದ ನಂತರ ಅದು ಪುನಃ ಮಸ್ತು ಮತ್ತೆ ಅದು ಮತ್ತೆ ಉಪಯೋಗ ಮಾಡು ಹಾಗಿತ್ತು. ತೆಂಗಿನ ಎಣ್ಣೆ ಹಾಕಿ ಅದು ಮಸಿಯುವುದು ತೆಂಗಿನ ಎಣ್ಣೆಯಲ್ಲಿ. ಈಗ ಅದಿಲ್ಲ, ಈಗ ಹೊಸ
1: ಈಗೆಲ್ಲ ಯೂಸ್ ಅಂಡ್ ಥ್ರೋ ಅಲ್ಲ. ಒಬ್ರಿಗೆ ಯೂಸ್ ಮಾಡಿದ ಬ್ಲೇಡ್ ಅನ್ನ ಮತ್ತೊಬ್ರಿಗೆ ಯೂಸ್ ಮಾಡೋಕಿಲ್ಲ.
2: ಹಾಗಿತ್ತು ಅಂದ್ರೆ ಅದಕ್ಕೆ ಅದನ್ನ ಕಲ್ಲಲ್ಲಿ ಮಸ್ತು ಮತ್ತೆ ಬೆಲ್ಟಿಗೆ ಹಾಕಿ ಮತ್ತೆ ಹೆರಿಬೇಕು, ತೆಗಿಬೇಕಿತ್ತು.
1: ನಿಮ್ಗೆ ಎಷ್ಟೊತ್ ಬೇಕಾತಿತ್ತು ಮರ್ರೆ? ಒಬ್ರು ಬಂದು ಕೂಕೊಂಡು ಇನ್ನೊಬ್ರು ಕಾಯ್ತಾ ಇದ್ರೆ ಅವ್ರ ಚೌರ ಮುಗಿಸಿ ಮತ್ತೆ ನೀವು ಮಸ್ದು ಮತ್ತೊಪ್ಪಸ ಅವ್ರಿಗೆ ಚೌರ ಮಾಡಿ.
2: 10 ನಿಮಿಷ ಬೇಕಿತ್ತು
1: ಬೇಕಿತ್ತು.
2: ಅದೇ ಒಂದು ಕಟಿಂಗ್ ಶೇವಿಂಗ್ ಆಗುವಾಗ 40 ನಿಮಿಷ ಬೇಕಿತ್ತು ಮುಂಚೆ.
1: ಟೋಟಲ್ 40 ನಿಮಿಷದಲ್ಲಿ ಕಟಿಂಗ್ ಶೇವಿಂಗ್. ನಿತೇಶ್ ಅವ್ರು ಈಗ ಎಷ್ಟೊತ್ ಬೇಕಾ?
0: ಈಗ ಕಸ್ಟಮರ್ ಮೇಲೆ ಡಿಪೆಂಡ್.
1: ಅವ್ರೆಂತ
0: ಸ್ಟೈಲ್ ಸ್ಟೈಲ್ ಕೆಲವು ಸ್ಟೈಲ್ಗಳಿಗೆ ಟೈಮ್ ತಕ್ಕಂತ. ಸಿಂಪಲ್ ಕಟಿಂಗ್ ಗೆ ಹೆಚ್ಚಂದ್ರೆ ಒಂದು 20-25 ನಿಮಿಷದ ಮುಗಿಸುತ್ತೆ.
1: ಮುಗಿಸ್ತ್ರೆ ಅಂಡ್ ಶೇವಿಂಗ್
0: ಫಾಸ್ಟ್ ಆಗಿ ಮುಗಿಸಿದ್ರು.
2: ಮುಂಚೆ 40 ನಿಮಿಷ ಬೇಕಿತ್ತು.
1: ಆದ್ರೆ ನೀವು ಆಗ ಎಷ್ಟು ತಕ್ಕಂತಿದ್ರಿ? 40 ನಿಮಿಷ.
2: ಆವಾಗ ನನ್ನ ಕಾಲದಲ್ಲಿ 5 ರೂಪಾಯಿ ಕಟಿಂಗ್, 50 ಪೈಸೆ ಶೇವಿಂಗ್ ಇತ್ತು.
1: 50 ಪೈಸೆ
2: 50 ಪೈಸೆ
1: ಶೇವಿಂಗ್
2: ಸ್ಟಾರ್ಟಿಂಗ್ ಅಲ್ಲಿ. ಅದಾದ್ಮೇಲೆ 2 ರೂಪಾಯಿ ಆಯ್ತು ಕಟಿಂಗ್, 8 ರೂಪಾಯಿ ಆಯ್ತು. ನಂದು ಹೋಗ್ತಾ ಹೋಗ್ತಾ ನಾನು ಕೆಲಸ ಪ್ರಾಯ ಬರುವಾಗ 10 ರೂಪಾಯಿ, 5 ರೂಪಾಯಿ ಶೇವಿಂಗ್, 10 ರೂಪಾಯಿ ಕಟಿಂಗ್, ಹಾಗೆ 10 ರಿಂದ 10.
1: ಯಾವ ಇಸ್ವಿಯಲ್ಲಿ ಸರ್?
2: ನಂದು ಇದಾರಣ 75-78 ನಮ್ಮ ಇಸ್ವಿಯಲ್ಲಿ. ಆ ನಂತರ ಹೀಗೆ ಮುಂದೆ ಬಂದು ಹೋಗ್ತಾ 10-10, 20-20 ಬಂತು. ನಾನು ಕೈ ನಾನು 60-65 ಆಗುವಾಗ ಒಂದು 60-65 ಕಟಿಂಗ್, 25 ರೂಪಾಯಿ ಶೇವಿಂಗ್ ಇತ್ತು, 75 ರೂಪಾಯಿ ಇತ್ತು. ಈಗ ಮುಂದೆ ಹೋಯ್ತು. ಈಗ 82 ಆಗಿತ್ತು, ಈಗ ಜಾಸ್ತಿ ಆಗ್ತಾ ಬಂದ್ಬಿಡಿ. ಈಗ
1: ಎಷ್ಟು ನಿತೇಶ್ ಅವರ?
0: ಈಗ ಮೊನ್ನೆ ಇತ್ತೀಚಿವರೆಗೂ 170 ರೂಪಾಯಿ ಇತ್ತು ಶೇವಿಂಗ್, 70 ಕಟಿಂಗ್, 100 ರೂಪೀಸ್ ರೇಟ್. ಏರ್ಸು ಬಗ್ಗೆ ಚರ್ಚೆ ಆತಿತ್ತು. ಏರ್ಸರ್ ಕೂಡಲೇ ಸ್ವಲ್ಪ ಜನರು ವಿರೋಧ ಮಾಡ್ತಾರೆ, ಯಾಕಂತೇಳಿ ಗೊತ್ತಾಗ್ತಿಲ್ಲ. ನಾವು ಅದರಿಂದನೇ ಬದುಕು ಕಾಯಿರೋದ್ರಿಂದ ಅದೇ ನಮ್ಗೆ ಜೀವನಕ್ಕೆ ಮೂಲ ದಾರಿ ಆಯಿಪುದಿಂದ ಆರ್ಥಿಕತೆ ಅನ್ನೋದು ನಮ್ಗೆ ಅದರಿಂದನೇ ಆಗ್ಬೇಕಾಗಿರೋದ್ರಿಂದ ಪ್ರತಿಯೊಂದು ಜೀವನ ಸಾಗಿಸಿ ಏನಿರುತ್ತೆ ಅದ್ರದ್ದು ಎಲ್ಲ ರೇಟು ಈಗ ಗೊತ್ತಿತ್ತು. ನಿಮ್ಗೆ ಗೊತ್ತಿದ್ದಂಗೆ ಎಲ್ಲ ರೇಟ್ ಏರಿತ್ತು. ನಾವು ಕಟಿಂಗ್ ರೇಟ್ ಏರ್ಸ್ ಮಾಡ್ಕೊಳ್ಳೆ ಪೇಪರ್ ಹಂಗ ಹಾಕೋಲ್ಲರಿಗೂ ಜನ ವಿರೋಧಿಸಿದ್ದು ನಾ ಕಂಡಿದೆ ಲಾಸ್ಟ್ ಟೈಮ್ ಅದನ್ನ ಕಂಡಿದೆ.
1: ಯಾಕೆ ಗೊತ್ತಾ? ನೀವು ಭಾರಿ ಮುಖ್ಯ ಅವ್ರ ಬದುಕಿಗೆ. ನೀವ್ ಇಲ್ದಿರ ಅವ್ರ ಬದುಕು ಆತಿಲ್ಲ. ಈಗ ಕಾಣಿ, ಫಸ್ಟ್ ಮೋದಿ ಹಾಪ್ಕಿತ್ತನ್ ಫಸ್ಟ್ ಅಂತೇಳಿ ಅಂಗಿ ಹೊಲಿಸ್ಕೊಂಡು ಅದೆಲ್ಲ ಆಯ್ತಲ್ಲ. ನಾನ್ ಗಡ್ಡ ಮಾಡಕ್ ತಲೆ ಕುದ್ಲ ಫಸ್ಟ್ ಹೆಂಡ್ತಿ ಹೇಳಿದ್ರ ಈ ಗಡ್ಡ ಗಿಡ್ಡ ತಕ ಬಂದ್ರ ಸಹಿ ಅಂದ್ರೆ ಹೇಳಿ ವಾರ್ನ ಆಗಿರ.
2: ನೀವ್ ಹೇಳದ ಹಾಗೆ ಹಿಂದಿನ ಪ್ರಕೃತಿ ಪ್ರಕಾರವಾಗಿ ಭಂಡಾರಿ ಮನೆ ಒಬ್ಬರೇ
1: ಊರಿಗೊಬ್ಬರೇ ಭಂಡಾರಿ
2: ಅಜಿಲ್ ಭಂಡಾರಿ ಅಂತ ಒಬ್ಬರು ಇರ್ತಿದ್ರು. ಆ ಊರಲ್ಲಿ ಅವರೇ ಅದನ್ನ ಪ್ರಾಮಾಣಿಕತೆವಾಗಿ ಮಾಡ್ಕೊಂಡು ಹೋಗ್ಬೇಕಿತ್ತು. ಅವರಿಗೆ ಒಳ್ಳೇದಕ್ಕೂ ಬರಬೇಕಿತ್ತು, ಕೆಟ್ಟದಕ್ಕೂ ಬರಬೇಕಿತ್ತು, ಎಲ್ಲವೂ ಭಂಡಾರಿ ಬೇಕಿತ್ತು. ಈಗ ಕಾಲ ಬದಲಾವಣೆ ಆಗ್ತಾ ಉಂಟು, ಎಲ್ಲವರು ಆ ವಿಷಯ ಬೇರೆ. ಆದ ಹಿಂದೆ ಹೌದು, ಆ ಕಾಲದಲ್ಲಿ ಒಬ್ಬರೇ ಭಂಡಾರಿ ಊರಿಗೆ. ಒಂದು ಅಂಗಡಿ ಇದೆ ಕುಂದಾಪುರದಲ್ಲಿ, ಸಾಧಾರಣ ಒಂದು ನೀವು ಹೇಳಿದ 2-3 ಹೆಚ್ಚಂದ್ರೆ 5 ಅಂಗಡಿ ಇದ್ದಿರ್ಬೋದು ಕುಂದಾಪುರದಲ್ಲಿ, ಅದು ಹಳಬರದ್ದು. ಈಗ 100 ಇರ್ಬೋದು ಆ ಕಾಲ. ಅದರಿಂದ ಆವಾಗ ಆಗಿತ್ತು, ಈಗ ಈಗ ಪ್ರಕೃತಿ ಬದಲಾಗಿದೆ. ಈಗ ಎಲ್ಲರೂ ಸಹ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಹುಡುಗಿಯವರಿಗೂ ಬಾಬ್ ಕಟಿಂಗ್ ಆಗ್ತಾ ಉಂಟು, ಬೇರೆ ಬೇರೆಯವರು
0: ಅದೇ ಅದೇ ಅದ್ರ ಬಗ್ಗೆ ಬರ್ತೆ ನಾನೀಗ. ಅದೇ ಒಂದು ಹುಡುಗಿಯರ್ ಕಟಿಂಗ್ ಅವ್ರಗಳೇ ನನ್ ಗೊತ್ತಿರಲ್ಲ ಮೊನ್ನೆವರೆಗೂ. ಮೊನ್ನೆ ಒಬ್ರು ಯಾರು ಹೇಳಿದ್ರು ಸ್ಟೆಪ್ ಕಟಿಂಗ್ ಹೆಣ್ಗಳಿಗೆ ಮಾಡ್ರೆ 650 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ಕಟಿಂಗ್ ಮಾಡು 100 ರೂಪಾಯಿ

0: ಕೊಡುಕೆ ಜನ ವಿರೋಧ ಮಾಡ್ತಾರೆ. ಈಗ ಸದ್ಯ 120 ಅಂತ ಹೇಳಿ ಇನ್ನೀಗ 120 ಮಾಡಿದಾಗೂ ಅದಕ್ಕೆ ವಿರೋಧ ಬಂದೇ ಬತ್ತೆ. ಆದ್ರೆ ಯಾವುದೇ ವರ್ಕ್ ಆಗಿರಲಿ, ಅವ್ರ ಕೆಲಸಕ್ಕೆ ಅವ್ರದ್ದು ಏನ್ ಕೆಲಸ ಮಾಡೋದು ಅದಕ್ಕೊಂದು ನಿಯತ್ತಿನೊಂದು ಬೆಲೆ ಅಂತ ಇರ್ತದೆ. ಅದರಿಂದ ಜಾಸ್ತಿ ಅಂತೂ ನಾವು ಅಂದ್ರೆ ನಾವು ಎಷ್ಟಂದ್ರೆ ಎಷ್ಟು ಜನರಿಗೆ ಎಷ್ಟು ನೀವು ಹೇಳ್ದಂಗೆ ಎಷ್ಟು ಪ್ರಾಮುಖ್ಯತೆ ಕೊಡೋದು, ನಾವು ಅಷ್ಟೇ ಪ್ರಾಮುಖ್ಯತೆಯನ್ನು ಯಾವುದೇ ಕೀಳರಿಮೆ ಇಲ್ಲದೆ ಯಾರೇ ಬಂದರೂ ಅವ್ರಿಗೆ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟು ಅವರಿಗೆ ಏನು ಬೇಕು ಅದನ್ನ ಚಂದ ಮಾಡಿ, ಅವರು ಪಾಪದವರು ದೊಡ್ಡ ಶ್ರೀಮಂತರನ್ನು ಯಾವುದೇ ಭೇದ ಮಾಡದೆ ಅವ್ರಿಗೆ ಒಂದೇ ಲೆಕ್ಕ ನಾವು ಯಾರಿಗೂ ಯಾರು ಅವರಾಗಿ ಜಾಸ್ತಿ ಕೊಟ್ಟಲ್ಲಿ ತಗೊಂಡಿದ್ಬಿಟ್ರೆ ನಾವಾಗಿ ಅವ್ರ ಹತ್ರ ಜಾಸ್ತಿ ತಗೊಂಡಂತ ಇದಿಲ್ಲ, ಯಾವ ಬಂಡಾರು ಇಲ್ಲ. ಈಗ ಬಿಡಿ, ಈಗ ಹಿಂದಿಯವರು ಒಪ್ಪುದು ಅವರು ಇವರು ತುಂಬ ಜನ ಬರ್ತಾರೆ, ಅವ್ರು ಎಲ್ಲರೂ ಕಲಿತರಿಗೆ ಎಲ್ಲರೂ ಮಾಡ್ತಾರೆ, ಅದು ನಮ್ದು ವಿರೋಧ ಇಲ್ಲ. ಅವರು ಅವ್ರ ಹೊಟ್ಟೆ ಪಾಡಿಗೋಸ್ಕರ ಅವ್ರು ಮಾಡ್ತಿದ್ರು, ನಾವೇನು ಅದಕ್ಕೆ ವಿರೋಧ ಮಾಡ್ತಿಲ್ಲ. ಆದ್ರೆ ಅವರಿಂದಾಗಿ ಕೆಲವು ಸಲ ಸಮಸ್ಯೆಗಳಾಗ್ತಿತ್ತು, ಅದು ಸ್ವಲ್ಪ ಸಮಸ್ಯೆ, ಅದು ಎಲ್ರಿಗೂ ಬತ್ತ ಆ ಸಮಸ್ಯೆ ಆದ್ಗಳ ಅಂತೇಳಿ. ಅದು ಬಿಟ್ಟರೆ ನಾವು ಈಗ ಲಾಸ್ಟ್ ಟೈಮು ಕೊರೋನಾ ಬಂದಲ್ಲಿ ನಾವೀಗ ಆರ್ಥಿಕತೆಯಲ್ಲಿ ಸ್ವಲ್ಪ ಬಲ ಇಪ್ಪುಕೊಯ್ ನಮಗೆ ಕೊರೋನಾ ಟೈಮಂಗೆ ಏನು ಅಂಥದ್ದೇನು ಯಾರು ಸಾವು ಮಟ್ಟಕ್ಕೆ ಹೋಗಿರಲೇ ಇರ್ಬೋದು. ಆದರೆ ಇಲ್ಲಿ ಯಾರು ವಿರೋಧ ಮಾಡ್ತಿದ್ದ ರೇಟಿಗೆ ನಮ್ಗೆ ಇಷ್ಟು, ನಾವು ಅಷ್ಟು ತುಂಬ ಜನಕ್ಕೆ ಇದು ಮಾಡಿತ್ತು, ಯಾರು ನಮ್ಮ ಜೀವನಕ್ಕೆ ನಿಮ್ಗೆ ಬೇಕಾ ಅಂತೇಳಿ ಕೇಂದ್ರವರ್ಸ ಇಲ್ಲ.
1: ಕೋವಿಡ್ ಟೈಮ್ಗೆ
0: ಯಾರು ನಿಮ್ಗೆ ಏನಾದ್ರು ಬೇಕಾ? ನಿಮ್ಗೆ ಕಷ್ಟ
1: ಕೋವಿಡ್ ಟೈಮಲ್ಲಿ ಬಾರಿ ಕಷ್ಟ ಐತೆ, ಯಾಕಂದ್ರೆ ಯಾರು ಎಲ್ಲಿಗೂ ಹಾಪ್ಕು ಇಲ್ಲ, ಯಾರು ಚೌರಕ್ಕೆ ಹಾಪ್ಕು ಇಲ್ಲ, ಎಲ್ಲರೂ ಮನೆ ಮನೆಗೆ ಅವ್ರವ್ರೇ ಚೌರ ಮಾಡ್ಕೊಂಡ್, ನಾನೇ ನನ್ನ ಗಂಡನಿಗೆಲ್ಲ ಹೇರ್ ಕಟಿಂಗ್ ನಾನೇ ಮಾಡಿದ್ದೆ.
2: ಆ ಒಂದು ಪ್ರಶ್ನೆಯಲ್ಲಿ ಹಾಗಾಗಿದೆ ಈಗ ಆ ಕಥೆಯಲ್ಲಿ ಆವಾಗ ಬಂದ ಮಿಷೇನು ಕೈಗಿದ್ದ ಕಥೆಯಿಂದ ಇವತ್ತು ಕೆಲವರು ಉಪಯೋಗ ಮಾಡ್ತಾ ಇದ್ದಾರೆ ಈಗ ಮನೆಯಲ್ಲಿ ಕೋವಿಡ್ ಬಂದ.
0: ಅದು ಹೇಳ್ತೀನಿ, ಕೋವಿಡ್ ಬರ್ಕರ್ ಮುಂಚೆ ನಂಗೆ ತುಂಬಾ ಪ್ರಾಯದವ್ರು ಇದ್ರು, ಪ್ರಾಯದವ್ರು ನಮ್ಮ ಮನೆಗೆ ಅವ್ರು ಕಟಿಂಗ್ ಮಾಡ್ತಿದ್ದೆ, ಮನೆ ಹೋಯ್ ಅಂದ್ರೆ ಅವ್ರಿಗೆ ಅಂಗಡಿ ಒಪ್ಪಗಾತಿಲ್ಲ, ನಾನು ಮನೆಗೆ ನನ್ನ ಬಗ್ಗೆ ಹೇಳೋದು, ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನಾನು ಯಾವ ನಾ ಪ್ರಾಯದವರು ಯಾರ ಮನೆಗೆ ಹೋದ್ರು ಇಂತಿಷ್ಟು ಕೊಡಿ ಇಷ್ಟೇ ಬೇಕು ಅಂತೇಳಿ ನಾನು ಕೇಳವಲ್ಲ, ಅವ್ರು ಎಷ್ಟು ಕೊಟ್ಟಿರು ಅದು ಪಾಪದವ್ರು ಇರಲಿ ಯಾರು ಇರಲಿ ಅವ್ರು ಎಷ್ಟು ಕೊಡ್ತಾರೋ ಅದನ್ನೇ ತಗೊಂಬಂದವ. ಯಾಕಂದ್ರೆ ನನ್ನ ಸೇವೆ ಅಂತೇಳಿ, ನಾನು ಅಂಗಡಿ ಹೆಂಗಾರು ಅಷ್ಟೇ, ಸ್ವಲ್ಪ ಪ್ರಾಯದವ್ರು ಬಂದರೆ ನಾನು ಅವ್ರ ಹತ್ರ ನಮ್ಮ ರೇಟ್ ಇಷ್ಟು ಕೊಡಿ ಅವ್ರು ಹೇಳೋದಿಲ್ಲ, ಅವ್ರು ಕೊಟ್ಟು ಕೆಲಸ ಕೊಡ್ತಾರೆ ನಾನು ತೆಗೆ ಸುಮ್ಮನೆ. ಯಾಕಂತೆ ಅಪ್ಪ ಹೆಂಗು ಗೊತ್ತ, ಅಪ್ಪ ಯಾರು ನಾನು ಕೇಳ್ತಿಲ್ಲ.
2: ಅದು ಮುಂಚಿಂದ ಅಂದ್ರೆ ನಮ್ಮ ಅಂಗಡಿಯಲ್ಲಿ ಪ್ರಾಯದ ಬರ್ತಿದ್ರು ಮುಂಚೆ ಹೆಚ್ಚಿನ, ಅವರು ಎಲ್ಲರಿಗೂ ಎಷ್ಟು ಕೊಟ್ಟರೆ ತಗೊಳ್ಳೋದು, ಐದು ರೂಪಾಯಿ ಕಮ್ಮಿ ತಗೊಳ್ಳೋದು, ಯಾಕಂದ್ರೆ ಇರಲಿ ಪ್ರಾಯದವ್ರು ಅಂತ. ಈಗ ಕೆಲವರು ಇಲ್ಲ, ಈಗ ಕೆಲವರು ಇವಲ್ಲಿ ಬರ್ತಾ ಇದ್ದೇವೆ, ಬರ್ತಾ ಇದ್ದವರಿಗೂ ಇವ ಅವ್ರಿಗೆ ಮಾಡಿ ಬಿಡ್ತಾ ಇದ್ದೇವೆ,
0: ಅವ್ರು ದುಡ್ಡು ನಾನು ಇದು ಮಾಡೋದಿಲ್ಲ. ಆ ಕೋವಿಡ್ ಟೈಮಲ್ಲಿ ಏನಾಯ್ತಂದ್ರೆ ಶೇವಿಂಗ್ ಮಾಡದೇ ಇರುವವರು, ಮನೆಯಲ್ಲಿ ಶೇವಿಂಗ್ ಮಾಡಿ ಗೊತ್ತೇ ಇಲ್ದಿದ್ದವರು ಶೇವಿಂಗ್ ಕಲ್ತ್ಕೊಂಡ್ರು. ಇವತ್ತು ಆ ಕೋವಿಡ್ ನಂತರ ಏನಾಯ್ತಂದ್ರೆ ಶೇವಿಂಗ್ ಮಾಡ್ಕೊಂಬರು ಒಬ್ರು ಅಂಗಡಿ ಗೊತ್ತಿಲ್ಲ, ಶೇವಿಂಗ್ ಅನ್ನೋದು ಕೈದೇ ಆಯ್ತು.
1: ಓ, ನಿಮ್ಗೆ ಈಗ ಇಲ್ವೇ ಇಲ್ಲ
0: ಶೇವಿಂಗ್? ಕಟಿಂಗ್ ಶೇವಿಂಗ್ ಮಾಡ್ಕೊಂಡ್ರೆ ಖಾಲಿ ಶೇವಿಂಗ್ ಅಂತ ಬರೋದಿಲ್ಲ. ಈಗ ಬಿಯರ್ಡ್ ಸೆಟ್ಟಿಂಗ್, ಗಡ್ಡೆ ಸೆಟ್ಟಿಂಗ್ ಅದೆಲ್ಲ ಬಪ್ಪೇ ಸ್ವಲ್ಪ ಅದ್ರಂಗಿತ್ತು, ಅದ್ರಂಗು ತುಂಬಾ ಸ್ಟೈಲ್ ಬಂತು, ಬುಲೆಟ್ ಕಟಿಂಗ್, ಬುದ್ ಕಟಿಂಗ್, ಫೇಡ್ ಕಟಿಂಗ್ ಅಂತೇಳಿ ತುಂಬಾ ಸ್ಟೈಲ್ ಬಂದಿತ್ತು, ತುಂಬಾ ಕಷ್ಟ. ಮತ್ತೇನೋ ಈ ರೇಟ್ ನಿಷೇಧಂಗ್ ಬಂದೆ ಅಂತಂದ್ರೆ ಇನ್ನೂ ಹೇಳ್ತೇವೆ, ಯಾಕಂದ್ರೆ 50 ನಂತರ ಕೆಲಸ ಮಾಡೋಕಾತಿಲ್ಲ, ಯಾಕಂದ್ರೆ ನಿತ್ಕಂಡೇ ಕೆಲಸ ಮಾಡ್ಕಾದ್ರಿಂದ ಈಗಂತೂ ವೆರಿಕೋಸ್ ಸಮಸ್ಯೆ ತುಂಬಾ ಜನಕಾತಿತ್ತು. ವೆರಿಕೋಸ್ ಈಗ 30 ಸ್ಟಾರ್ಟ್ ಆತಿತ್ತು, ವೆರಿಕ್ 30 ಸ್ಟಾರ್ಟ್ ಆಗಿ ಅವ್ರಿಗೆ ತುಂಬಾ ಸಮಸ್ಯೆ. ಅವರಿಗೆ
2: ನನಗೆ ಉಂಟು,
0: ಅವ್ರಿಗೆ ಕೆಲಸ
2: 55 ವರ್ಷ ನನ್ನ ಕಾಲು ಗಂಟೆಗೆ, ನಾನು ಅರ್ಧ ಗಂಟೆ ಇತ್ತು ಕಾಲು ಇಳ್ಕೋದು, ಅರ್ಧ ಗಂಟೆ ಮಾತ್ರ ಅರ್ಧ ಗಂಟೆ ಇತ್ತು ಮತ್ತೆ ಕೂಡ ಕಾಲು ಎಳಸು ಆಗ್ತದೆ.
0: ಮತ್ತೆಂತ
2: ಮಾಡ್ತೇ ಇಲ್ಲ, ನಾನು ಮಾಡ್ತಾ ಇಲ್ಲ, ಎಷ್ಟೇ ನಾನು ಮಾಡ್ತಾ ಇಲ್ಲ ಈಗ.
0: ಮತ್ತೆಂತ ಅಂದ್ರೆ ಸ್ವಲ್ಪ ನಮ್ ಪ್ರಾಯ ಆಯ್ತು, ನಮ್ಗೆ ಏನೋ ಒಂದು ಪ್ರಾಯ ಆಯ್ತು ಅಂತೇಳಿ ಜನರು ಭಾವನೆ ಬಂತಂದ ಕೂಡಲೇ ಅವರು ಬಪ್ಪನ್ನ ಕೈದು ಮಾಡ್ತದೆ, ಅಂದ್ರೆ
1: ಇವ್ರು ಹಳೆಯ,
0: ಇವ್ರಿಗೆ ಆಸ್ಟೇಲ್ ಮಾಡೋಕಾತಿಲ್ಲ, ಇವ್ರ ಹತ್ರ ಹಾರ್ ಪೇಜರ್ ಇಲ್ಲ, ಸ್ವಲ್ಪ ಹಳೆಯವ್ರು ಬತ್ತರು, ಅದು ಬಿಟ್ಕೊಂಡ್ರೆ ಮತ್ತೆ ಯಾರು ಬತ್ತಿಲ್ಲ. ಅದಕ್ಕೆ ನಾವು ಈಗಲೇ ನಮ್ಮ ಆರ್ಥಿಕತೆಯನ್ನು ನಾವು ಗಟ್ಟಿ ಮಾಡ್ಕೊಂಡಿದ್ರೆ ಮುಂದೆ ಜೀವನ ಮಾಡ್ಲಕ್ಕೆ, ಇಲ್ಲ ಅಂದ್ರೆ
1: ಹುಡುಗರು ಮಕ್ಕಳು ಯಾರು ಕಡಿ ಬರ್ತಿಲ್ಲ,
0: ಇಲ್ಲಾಂದ್ರೆ ಜೀವನ ಕಷ್ಟ ಆಗ್ತದೆ. ಅದೆಲ್ಲ ನಮ್ಮ ನಮ್ಮ ಸಮಸ್ಯೆ. ಮತ್ತೆ ಸ್ಟೈಲ್ ಈಗ ತುಂಬಾ ಸ್ಟೈಲ್ ಚೇಂಜ್ ಆಯ್ತು,
1: ಅದು ನೀವು ಅಪ್ಗ್ರೇಡ್ ಆತಲ್ಲ ಮಾರ,
0: ಇಮಿಡಿಯೇಟ್ ಅಪ್ಗ್ರೇಡ್ ಆಯ್ತು. ಇವ ಒಬ್ಬ ಬಂದೆ ಬತ್ತ ಮೊಬೈಲ್ ಹಿಡ್ಕೊಂಡ್ ಹಿಂಗೆ ಮಾಡ್ಕ ನಂಗಂತ, ಮೊಬೈಲ್ ಒಂದ್ ಫೋಟೋ ತೋರಿಸ್ತ,
1: ದಳಪತಿ ವಿಜಯ್ ಫೋಟೋ ಸ್ಟೈಲ್ ಆಯ್ಕೆ
0: ಸ್ಟೈಲ್ ಆಯ್ಕೆ, ಅದನ್ನ ಕಂಡುಕೊಳ್ಳೆ ಅಲ್ಲಿ ಎಲ್ಲಿವರೆಗೆ ಸಮಸ್ಯೆ ಅಂದ್ರೆ ಆ ವಿಜಯ್ ಇದೆ ಫೋಟೋ ಹಿಡ್ಕೊ ಬಂದ ಹಿಂಗೆ ಮಾಡಿ ಅಂತಾರೆ, ಅವನ್ ಸಿಲ್ಕ್ ಕೂದ್ಲ ಇರುತ್ತೆ, ಇವ್ರದ್ದು ಕರ್ಲಿ ಕೂದ್ಲ ಇರುತ್ತೆ, ಹಂಗೆ ಮಾಡಿ ಅಂದ್ರೆ ಎಂತ ಮಾಡಕಂತೇಳಿ ನಮ್ಗೆ ಅಂದಾಜಿಲ್ಲ. ನಾವು ಮಾಡ್ಲಕ್ಕ ನಮ್ಮದು ಸ್ಪ್ರೇ ಇರುತ್ತೆ, ಸ್ಪ್ರೇ ತೆಗ್ದು ಹಾಕೋದು ಹಂಗೆ ಮಾಡಿ ಬಾಚಿ ಬಿಡುದು ಮನೆಗೆ ಹೊರ್ಕೊಳೆ ಬದ್ಲಾತ್ ಎಂತ ಕಟಿಂಗ್ ಮಾಡಿದ ಮಾರ ಅಂತ ಆ ಪರಿಸ್ಥಿತಿ. ಆದ್ರೂ ನಾವು ಆ ಮೊಬೈಲ್ ಹಂಗ ಫೋಟೋನ ಕಂಡು ನಮಗೆ ಎಷ್ಟು ಅಪ್ಡೇಟ್ ಆತ್ ನಾವು ಅದ ಆ ಕಂಡುಗಳು ಅವು ಇದು ಜಸ್ಟ್ ಹಿಂಗ್ ಕಂಡುಕೊಳ್ಳೆ ಅದೊಂದು ಕೆಲಸದ ನಾಜಿಕ್ ಅಂತ ಹೇಳ್ತಿರಲ್ಲ ಹಂಗೆ ಅದನ್ನ ಕಂಡುಕೊಳ್ಳೆ ನಮ್ಗೆ ಅರ್ಥ ಆತ್ ಹಿಂಗೆ ಮಾಡ್ಕಿದ್ನ ಹಿಂಗ್ ಮಾಡ್ರಿ ಹಿಂಗ್ ಫಿನಿಶಿಂಗ್ ಬತ್ತು ಅಂತೇಳಿ ಹಂಗೆ ಮಾಡಿ ಬಿಡತ್. ಇಲ್ಲಿವರೆಗಂದ್ರೆ ಈ ಸುದೀಪಿದ ಹೆಬ್ಬುಲಿ ಸ್ಟೈಲ್ ಬಂತಲ್ಲ ಅದು ಇವತ್ತಿಗೂ ರನ್ನಿಂಗ್ ಹಂಗಿತ್ತು. ಈ ಮಕ್ಕಳೇ ಸಣ್ಣ ತುಂಬಾ ಸಣ್ಣ ಮಕ್ಕಳು ಈಗಳು ಹೆಬ್ಬುಲಿ ಕಟಿಂಗ್ ಮಾಡಿ ಅಂತ ಹೇಳಿ ಬತ್ತು ಇಲ್ಲಿ ಲೈನ್ ಹಾಕಿ ಇಲ್ಲಿ ಲೈನ್ ಹಾಕಿ ಅಂತ ಬತ್ತು. ಅದು ಸಹ ದೊಡ್ಡ ಸಮಸ್ಯೆ ಅಂತಂದ್ರೆ ಶಾಲೆ ಮಾಸ್ ಬೈದು ಈಚಿಂದ ಮನೆಯವ್ರು ಬೈದು ಬೇಡ ಬೇಡ ಬೇಡ ಅಂತೇಳಿ
1: ಮಧ್ಯದಲ್ಲಿ ನೀವು
0: ಅಡಕತ್ತರಿ ಅಡಿಕೆ ಸಿಕ್ಕದಂಗೆ ಈಗ ಮಾಡ್ಲೆ ಅಂತ ಹೇಳ್ರೆ ಮಕ್ಕಳು ಹೇಳ್ದಂಗ ನಾ ಮಾಡ್ಲೆ ಅಂತ ಹೇಳ್ರೆ ನೆಕ್ಸ್ಟ್ ಆ ಮಕ್ಕಳು ನಮ್ಮ ಅಂಗಡಿ ಗೊತ್ತಿಲ್ಲ ಅಂಗಡಿಗಳ ಸಂಖ್ಯೆ ಜಾಸ್ತಿ ಇತ್ತು ಅವರು ಅಪಾಯ ಹೇಳ್ದಂಗ ಮಾಡುದು ಅಮ್ಮ ಹೇಳ್ದಂಗ ಮಾಡುದು ಅವ್ರ ಅಂಗಡಿ ಬೇಡ ನಾವು ಬೇರೆ ಅಂಗಡಿ ವಾಪಸ್ ಬೇರೆ ಅಂಗಡಿ ಹೋಗ್ತಾರೆ
1: ಬಟ್ ಶಾಲೆಂಗೂ
0: ನಮ್ಗೆ ಅವಂಗ ಅಷ್ಟು ಗೊತ್ತಾತಿಲ್ಲ ಶಾಲೆಗೆ ಒಬ್ಬ ಗಂಡಲ್ದ ಮಾಡೋಕಾಗಲ್ದ ಅಂತೇಳಿ ಅವಂಗ ಅಷ್ಟು ಗೊತ್ತಾತಿಲ್ಲ ಅಂತೇಳಿ ಬೈಗಳೇ ನಮ್ಗೆ
1: ಎಷ್ಟು ಕಷ್ಟ ಕಾಣಿ ಕತೆ
2: ಅದೇ ಹಿಂದೆ ಇರ್ಲಿಲ್ಲ ಹಿಂದೆ ಆ ಕಟ್ಟಿಂಗ್ ಇರ್ಲಿಲ್ಲ
1: ನಿಮ್ಗೆ ಆ ಸಮಸ್ಯೆ ಇರ್ಲ
2: ಇಲ್ಲ ಅನ್ನ ಲೆಕ್ಕ
1: ಎಲ್ಲದು ಒಂದೇ ಕೂರಪ್ಪ ಅದೊಂದು ಅಡ್ಡ
2: ದಡ್ಡವರಿಗೆ ಒಂದೇ
1: ಕರೆಕ್ಟ್
2: ಮಕ್ಕಳು ಹೆಣ್ಣು ಮಕ್ಕಳು ಸಹ ನಾವೇ ಕಟ್ಟಿಗೆ ಬಾಬು ಕಟ್ ಮಾಡ್ತಿತ್ತು
1: ನಾನು
2: ಅಲ್ಲ ಬಾಬು ಕಟ್ ನಾನು ಒಳ್ಳೆ ಬಾಬು ಕಟ್ ಮಾಡ್ತಿದ್ದೆ ನನಗೆ ಒಳ್ಳೆ ಹೆಸರು ಇತ್ತು ನನಗೆ ಭಾರಿ ಹೆಸರು ಬಾಬು ಕಟ್ ಮಗ ಭಾರಿ ಹೆಸರು ಇತ್ತು ನನಗೆ
1: ನಿಮ್ಮ ಹತ್ರನೇ ಬರ್ಲಕ್ಕೆ
0: ಹೌದು ಬಾಬು ಕಟ್ಟಿಂಗ್ ಇವತ್ತುವರೆಗೂ ನನ್ನ ಹತ್ರ ಮಾಡೋಕೆ ಇಲ್ಲ
1: ಹೌದಾ
0: ಫಿನಿಶ್ ಮಾಡ್ತಿದ್ದೀರಿ ಈಗಲೂ ಕಸ್ಟಮರ್ ಬಂದ್ರೆ ಇವ್ರಿದ್ರೆ ಬಾಬು ಕಟ್ಟಿಂಗ್ ಮಕ್ಕಳಿಗೆ ನೀವು ಬಂದ್ರೆ ಪಾಪ ಒಂಚೂರು ಮಾಡಿ ಅವರಿಗೆ ಅಂತೇಳಿ ನಾನು ಈಗಲೂ ಹೇಳ್ತೆ ಯಾಕಂದ್ರೆ ಆ ಫಿನಿಶಿಂಗ್ ನನ್ನ ಕಲ್ಕ ಆಯ್ದೇ ಹೋಯ್ತು ಅದೆಂತ ಕಮ್ಮಿ ಗೊತ್ತಿಲ್ಲ
1: ಅವ್ರದೇ ಸ್ಕಿಲ್
0: ಆಯ್ಲ ನಂಗೆ ಅವರು ಅಷ್ಟು ಚಂದ ಮಾಡಿ ನಾನು ಕಂಡಿದ್ದೆ
2: ಇವತ್ತು ಮಿಷಲ್ ಮಾಡುವಂತ ಕಟ್ಟಿಂಗ್ ನಾವು ಕಚೇರಿ ಮುಂಚೆ ಮಾಡ್ತಿತ್ತು ಅವ್ ಕಚೇರಿ ಜಾಯಿಂಟ್ ಮಾಡ್ತಿತ್ತು ಆ ಮಿಷನ್ ಅಲ್ಲಿ ಮಾಡ್ತಿದ್ರು ಇವರು
1: ಹೌದು
2: ನಾವು ಮಾಡುವ ಕಚೇರಿ ಜಾಯಿಂಟ್ ಮಾಡಿಬಿಡ್ತಿದ್ದು ಆ ಕಚೇರಿ ಆ ಕಟ್ಟಿಂಗ್ ಅನ್ನು ಇವಾಗ ಇವರು ಮಿಷನ್ ಅಲ್ಲಿ ಮಾಡ್ತಾ ಇದ್ರು ಈಗ ಅಷ್ಟು ಬಿಟ್ಟರೆ ಬೇರೆ ಏನು ಇಲ್ಲ ಅದರಲ್ಲಿ ಆವಾಗ ಆ ನಮೂನಿ ಇತ್ತು ಇವಾಗ ಅದಕ್ಕೆ ಟೈಮ್ ಆವಾಗ ಜಾಸ್ತಿ ಹೋಗ್ತಿತ್ತು ಈಗ ಮಿಷನ್ ಅಲ್ಲಿ ಕೂಡ ರಪ್ಪ ಆಗ್ತಿತ್ತು ಆಯ್ತು ಕೆಲಸ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಇಷ್ಟು ಮಾಡಿಕೊಂಡು ಜನರು ಹೇಳ್ತಾರೆ ನಿಮಗೇನು ಖರ್ಚುಂಟು ನಿಮಗೇನು ಖರ್ಚುಂಟು ನಿಮಗೇನು ಖರ್ಚುಂಟು ಅದು ಪ್ರಶ್ನೆ ಈಗ ನೀವು ಒಂದು ಪಾನ್ಸ್ ಹೇಳಿದ್ರೆ ಎಷ್ಟು ಜಾಸ್ತಿ ಕ್ರಾಟ್ ಮಾಡ್ತಾರೆ ಚರ್ಚೆ ನಿಮಗೇನು ಅದೇ ತಲೆ ಕೊಡು ಅದೆಲ್ಲ ಒಂದು ಅಂಗಡಿ ಮಾಡಲಿಕ್ಕೆ ಇವಾಗ ಈ ಕಾಲದಲ್ಲಿ 10 ಲಕ್ಷ ಬಿಟ್ಟು ಓದಬೇಕು ಒಂದು ಅಂಗಡಿ ಒಳ್ಳೆ ಅಂಗಡಿ ಮಾಡುವಂತಾದ್ರೆ ಅದೇ ಮತ್ತೆ ದಿನಕ್ಕೆ ಅವನಿಗೆ ಬ್ಲೇಡ್ಗೆ ಎಷ್ಟು ಬೇಕು ಬಾಡಿಗೆ 8,000 ಕಡೆ ಬಾಡಿಗೆ ಅಂಗಡಿ ಬಾಡಿಗೆಗೆ ಅದೆಲ್ಲ ಲೆಕ್ಕ ಹಾಕಿ ನಿಮ್ಗೇನು ಖರ್ಚು ಉಂಟು ಇಷ್ಟೇ ಪ್ರಶ್ನೆ
0: ಅದೇ ಅದು ಹೇಳ್ತಾರೆ ಜನರು ಹೆಂಗಂದ್ರೆ ನಿಮ್ಗೆ ಎಂತ ಖರ್ಚಿತ್ತು 2 ರೂಪಾಯಿ ಬ್ಲೇಡ್ ಖರ್ಚು ಅಷ್ಟೇ ಅಲ್ಲ ಫ್ಯಾನ್ ಅಡಿ ನಿಂತ್ಕೊಂಡು ಕೆಲಸ ಮಾಡೋದು ಆ ಕೆಲಸ ನಿಂತ್ಕೊಂಡು ಮಾಡೋ ಕೆಲಸಕ್ಕೆ ಎಷ್ಟು ಭಂಗ ಇತ್ತು ಅದು ಅವ್ರಿಗೆ ಈಗ ನಾವು ಅದಕ್ಕೆ ಇನ್ನೊಬ್ರಿಗೆ ಹೇಳಕ್ಕೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅವಂಗೆ ಎಂತ ಕೆಲಸ ಇತ್ತು ಅವ ಕಂಪ್ಯೂಟರ್ ಅದು ಕೂಕೊಂಡು ಓದ್ತು ಎ ಸಿ ರೂಮ್ ಓದ್ತದ ಅವಂಗೆ ದಿನಕ್ಕೆ 2,000 ಸಂಬಳ ಅದು ಹೇಳೋಕೆ ಆತ ಅದು ಆಯ್ದಿದ್ದ ವಿಷಯ ಹೌದಲ್ಲ ಅವ್ರು ದುಡಿಬೇಕು ಅವ್ರಿಗೊಂದು ನಿಯತ್ತು ಏನಿತ್ತು ಅದ್ರ ಸಂಬಳ ನಾವು ಅಷ್ಟು ಅವ್ರು ಅಷ್ಟೊಂದು ಕೇಂದ್ರ ನಾವು ಅವ್ರು ಹೇಳೋದನ್ನ ಒಂದೊಂದ್ಸಲ ಬೇಜಾರತ್ತೆ ಅವ್ರು ಹಂಗೆ ಹೇಳೋ ವಿಷಯ ಈ ಕೆಲಸ ಬೇಕಿತ್ತ ನಮಗೆ ಅಂತೇಳಿ ನಾವು ಬೆಳಿಗ್ಗಿಂದ ಸಂಜೆ ನಿತ್ಕೊಂಡು ಕೆಲಸ ಮಾಡಿ ರಾತ್ರಿ ಮನೆಗೆ ಮಿಂದು ಮನ್ಕೊಂಡು ಕೂಡ ರಾತ್ರಿ ನಿದ್ರೆ ಬತ್ತಿಲ್ಲ ಕೈ ಕಲ್ ಜಗು ಕಾಲು ಜಗು ಸುರತ್ ಕಾಲು ಹಿಡ್ಕೊಂಡು ಸುರತ್ ರಾತ್ರಿ ಎಂತ ಮಾಡು ಆಚಿ ಹೊಡ್ಕರು ನಿದ್ರೆ ಬತ್ತಿಲ್ಲ ಈಚಿ ಹೊಡ್ಕರು ಕಾಲು ಜಗಿತ ಜಗಿತ ಜಗಿತ ಇರತ್ತೆ 2 ರೂಪಾಯಿ ಬ್ಲೇಡ್ ಅಂದ್ವಿ ಅದೇ 2 ರೂಪಾಯಿ ಬ್ಲೇಡಿಗೆ ಎಷ್ಟು ಕೆಲಸ ಮಾಡಿದ್ ನಾವು ಅನ್ನೋದು ಅವ್ರಿಗೆ ಗೊತ್ತಿರ್ತಿಲ್ಲ
1: ಮತ್ತೆ ತುಂಬಾ ಕಾನ್ಸಂಟ್ರೇಷನ್ ಬೇಕಲ್ಲ
0: ಒಂಚೂರು ಹೆಚ್ಚು ಕಮ್ಮಿ ಆದ್ರೆ
2: ಕೆಲವೊಮ್ಮೆ ಬೇಜಾರಾಗಿ ಅವ್ನು ಹೇಳಿದ್ನು ನಾನು ಈ ಕೆಲಸ ಬೇಡ ಓದಿ ಓದಿ ಒಳ್ಳೆ ಕೆಲಸ ಹೋಗಿತ್ತು ಬೆಳಿತು ಅಂತ ಅದನ್ನು ಹೇಳ್ತಾ ಇರ್ತದೆ ಯಾಕಂದ್ರೆ ಈ ಕೆಲಸ ಬಗ್ಗೆ ಸ್ವಲ್ಪ ನೋವಾದಾಗ
1: ಜನರೇನಾದ್ರು ಮಾತಾಡಿ
2: ಈ ಕೆಲಸ ಬೆಳಿತು ನಮ್ಗೆ ಅನ್ನೋದು ಆದ್ರೆ ನಮಗೆ ಉದ್ಯೋಗ ಬೇಕು ಉದ್ಯೋಗ ಕಟ್ಟದೆ ಇವತ್ತು ಉದ್ಯೋಗ ಕಲಿಯಲೇಬೇಕು ಕಲಿತು ಬೇರೆ ಉದ್ಯೋಗ ಹೋದ್ರೂ ಒಳ್ಳೇದು ಅನ್ನುವಂತ ಈ ಉದ್ಯೋಗ ಬೇಕೇ ಬೇಕು ಬೇಡ ಅಂತ ಹೇಳುದಿಲ್ಲ ಯಾಕಂದ್ರೆ ನಮ್ಮ ಪೂರ್ವಕರು ಮಾಡುವಂತ ಕೆಲಸ ಇದೆ ಅದೀಗ ಈಗ ಜನರೇಷನ್ ನಮ್ಗೆ ಕೆಲಸ ಮಾಡೋ ಕಮ್ಮಿ ಆಗಿದೆ
0: ಅವರು ಅವರೆಲ್ಲ ಓದ್ತೇ ಇದ್ದಲ್ಲ ನಮ್ದು ನಾನೇ ಓದು ಹುಷಾರಿರ್ಲಿಲ್ಲ ನಾನೇ ಓದ್ಲು ನಾನೇ ಅಂಗಡಿ ಬಂದೆ ನನ್ನ ಅಪ್ಪ ನಾನು ಎಷ್ಟು ಬೇಕಾದ್ರೂ ಓದ್ತಿದ್ದೀರ ನನ್ನ ಅಪ್ಪ ಅಮ್ಮ ಎಷ್ಟು ಓದಿಸಿ ಎಲ್ಲಿಯೂ ಕಳಿಸ್ತಿದ್ದೀರಾ ಅವ್ರು ಏನಿದೆ ನಾನು ಓದಕ್ಕೆ ಇಷ್ಟೇ ನಂಗೆ ಬಂದೆ ನನ್ನ ಬಿಡಿ ಅನ್ನ ಇವತ್ತುವರೆಗೂ ಎಲ್ಲ ಹೇಳಿದ್ರು ಎಲ್ಲರೂ ನನ್ನ ಅಪ್ಪಾಯ ಸಮೇತ ಹೇಳಿದಂಗೆ ನಿಂಗೆ ಈಗ ಗೊತ್ತಿಲ್ಲ ಮಗ ನಾಳೆ ನೀನು ಎಲ್ಲರೂ ಶಾಲೆಗೆ ಒಪ್ಪತ್ತಿಗೆ ನೀನು ಕಾಲೇಜಿಗೆ ಹೋಯ್ಕಿತ್ತಮ್ಮಂಗೆ ನಿಂಗೆ ಮನ್ಸಮ್ಮ ಆದರೆ ಎಲ್ಲರೂ ತುಂಬ ಜನ ಹೇಳಿದ್ರು ಹಾಗೆ ಆಯ್ತು ಅಂತೇಳಿ ನಾನು ಸತ್ಯ ಹೇಳೋದು ಇಲ್ಲಿ ರೇಡಿಯೋ ಸ್ಟೇಷನ್ ಒಳಗೆ ಕೂಕೊಂಡು ಹೇಳ್ತಿದ್ದೆ ನನ್ನ ಕೆಲಸದ ಮೇಲೆ ನಂಗೆ ಇವತ್ತು ಪ್ರೀತಿ ಇತ್ತು ಅಂತ ಭಾವನೆ ಇವತ್ತುವರೆಗೂ ನಂಗೆ ಬರಲಿಲ್ಲ
2: ನನಗೆ ಬರಲಿಲ್ಲ ನಮ್ಮ ಮನಸ್ಸಿಗೆ ಮತ್ತೊಂದು ಅಂತಂದ್ರೆ ಇಪ್ಪ ಬಂಕ ಬಿಡುವಾಗ ಅಯ್ಯೋ ನಮ್ಗೆ ಇವ್ರು ಕಷ್ಟ ಆದ ಮಕ್ಕಳು ಆ ನಮ್ಮನೆ ವಿಷಯ ಬಿಟ್ರೆ ನಮ್ಮ ಉದ್ಯೋಗ ಹಾಳಲ್ಲ ನಮ್ಮ ಉದ್ಯೋಗ ನಿಜವಾಗಿ ಅದು ಅದಕ್ಕೆ ಗ್ರೇಡ್ ಉಂಟು ಹೆಸರು ಉಂಟು ಬೇಕೇ ಬೇಕು ಈ ಜನರೇಷನ್ ಅಲ್ಲಿ ಕಮ್ಮಿ ಆಗ್ತಾ ಹೋಗ್ತು ನಮ್ಮವರು ಅನ್ನುವ ಕೆಲಸ ಮಾಡೋದು ಕಮ್ಮಿ ಆಗಿದೆ ಈಗ ಪುನಃ ಬೇರೆಯವ್ರು ಬರ್ತಾ ಇದ್ದಾರೆ ಈಗ ಅವರೆಲ್ಲ
0: ಅದಕ್ಕೆ ಸಮಸ್ಯೆ ಅಂತ ನಾವು ಅವ್ರನ್ನ ದೂರಿಯೂ ಪ್ರಯೋಜನ ಇಲ್ಲ ಯಾಕಂದ್ರೆ ಈಗ ಪಪ್ಪ ಹೇಳ್ದಂಗೆ ಏನಂದ್ರೆ ನಂಗೆ ಅವನ ಕಳ್ಸಿಗೆ ಇಷ್ಟ ಇರಲಿ ಅವನೇ ಹೋಗ್ತಿದ್ದ ಕೆಲಸ ಮಾಡ್ತಿತ್ತು ಅಂತೇಳಿ ಅವ್ರು ಹೇಳ್ದಂಗೆ ನನ್ನ ಮಕ್ಕಳು ನಾನು ನಾಳೆ ಅದೇ ಎಣಿಸೋದಲ್ಲ ಹಂಗಾಗಿ ನಮ್ಮವರು ಬರ್ತಾ ಇಲ್ಲ ಫೀಲ್ಡಿಗೆ ಯಾವ ಕಟ್ಟಿಂಗ್ ಮಾಡೋಕೆ ಬತ್ತಲ್ದೆ ಇಪ್ಪುಗೋಯಿ ಈಗ ಬೇರೆಯವರ ಎಲ್ಲ ಈ ನಮ್ದು ಕಟ್ಟಿಂಗ್ ಅಂತ ಹೇಳಿ ಅಲ್ಲ ಪ್ರತಿಯೊಂದು ಕೆಲಸಕ್ಕೂ ಹೊರಗಿನವರೇ ಬರ್ತಿದ್ರು
1: ಎಕ್ಸಾಕ್ಟ್ಲಿ ಈಗ ಯಾವ್ದೇ ಒಂದು ಕೆಲಸ ಇವರದ್ದು ಅಂತ ಯಾವ್ದು ಉಳಿಲ್ಲ ಎಲ್ಲದಕ್ಕೂ ಎಲ್ಲದರೂ
2: ಇರಲಿಲ್ಲ
1: ಎಲ್ಲದಕ್ಕೂ ಮೊದಲ ಕಾಲದಲ್ಲಿ
2: 16 ವರ್ಷಕ್ಕೆ ಶಾಲೆ ಮುಗಿಸಿ ಆದ ಕೂಡ ನಾನು ತಪ್ಪ ಅಂತ ಮೇಡಮ್ ಕೆಲಸವನ್ನು ಕೊಟ್ಟೆ ಅವನಿಗೆ ಅದನ್ನ ಉದ್ಯೋಗ ಅಲ್ಲಿಂದ ನಾನು ಅವನ ಮೇಲೆ ಜವಾಬ್ದಾರಿ ಬಿಟ್ಟಿದ್ದೇನೆ ಅವನೇ ಜವಾಬ್ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದೆ
0: 22 ವರ್ಷ ಆಯ್ತು ನಾನು
2: ಜವಾಬ್ದಾರಿ ಅವನೇ ಕೊಟ್ಟೆ ನಾನು ಜವಾಬ್ದಾರಿ ಅವನೇ ಕೊಟ್ಟೆ ನಾನು ಯಾಕಂದ್ರೆ ನೀನು ಮಾಡ್ಕೊಂಡು
0: ಇವತ್ತೇ ನಾನು ಕೆಲಸ ಮಾಡಿದೆ ಬಿಟ್ರೆ ಮತ್ತೆಲ್ಲ ಅವ್ರೆ ಮನೆ ಇವತ್ತು ಅವರೇ ಕಟ್ಕೊಂತಿದ್ರೆ ನಾನೇನು ಅದಕ್ಕೆ ತಲೆ ಹಾಕೋಕೋ ಇಲ್ಲ.
2: ಆದ್ರೆ ನಾನು ಅವನ ಮೇಲೆ ಬಿಟ್ಬಿಟ್ಟೆ, ಯಾಕಂದ್ರೆ ಇದನ್ನ ಒಂದೇ ಇವನು ಅದನ್ನ ಮುಂದೆ ಮತ್ತೆ ಬೇರೆ ಕಡೆ ಹೋಗ್ಬಾರ್ದಲ್ವ, ಆ ಲೈನ್ನಲ್ಲಿ ಹೋಗ್ಬೇಕು ಉದ್ದೇಶದಿಂದ ನಡ್ಕೊಂಡು ಹೋಗ್ತಾ ಇದ್ದಾನೆ.
1: ಈಗ ನಂಗೊಂಚೂರು ನಿಮ್ ಕಾಲದ ಈ ಕಟ್ಟಿಂಗ್ ಅಲ್ಲ ಇತ್ತಲ್ಲ ಅದ್ರ ಬಗ್ಗೆ ನೆನ್ಪ್ ಮಾಡ್ಕೊಣೆ. ಈಗ ನಮ್ಮಲ್ಲಿ ಈಗ ಹೆಂಗೆ ಅಂದ್ರೆ ಸುದೀಪದ್ ಬಂದ್ರೆ ಸುದೀಪ್ ಹೇರ್ ಸ್ಟೈಲ್, ಅದ್ರ ನಂತರ ಉಪೇಂದ್ರ ಬಂದ್ರೆ ಉಪೇಂದ್ರನ ಹೇರ್ ಸ್ಟೈಲ್, ಅದ್ರಲ್ಲೂ ಇನ್ನೊಂದ್ ಬಂತ ನೀವೆಲ್ಲ ಹೇರ್ ಕಟ್ ಮಾಡೋಕೆ ಕಾಡಿಕೆಲ್ಲ ಹೇರ್ ಬಿಡುಕ್ ಶುರು ಮಾಡ್ರಿ. ಶಿವರಾಜ್ ಕುಮಾರ್ ಅದೆಲ್ಲ ಸ್ಟೈಲ್ ಬಂದ್ರೆ, ಧೋನಿ ಸ್ಟೈಲ್ ಅದೆಲ್ಲ ಬಂತ, ಕೂದಲು ಜುಟ್ಟು ಹಾಕೊಂಡೆಲ್ಲ ಓಡಾಡಿ ಶುರು ಮಾಡ್ರಿ ಗಂಡ್ ಮಕ್ಕಳೆಲ್ಲ. ಅಷ್ಟು ನಿಮ್ ಸ್ವಲ್ಪ ಕಷ್ಟ ಆಯ್ತೇನೋ, ಆದ್ರೂ ಟ್ರಿಮ್ ಮಾಡೋಕೆಲ್ಲ ಬರ್ತಿದ್ದೀರೇನೋ.
2: ಹಿಪ್ಪಿ ಕಟ್ಟಿಂಗ್ ಅಂತ ಬಂತ ಅವಾಗ.
1: ಹೌದಾ?
2: ಅದಕ್ಕೆ ಹಿಪ್ಪಿ ಕಟ್ಟಿಂಗ್ ಅಂತೇಳಿ. ಹಿಪ್ಪಿ ಕಟ್ಟಿಂಗ್ ಅಂದ್ರೆ ಕೇವಿ ಮಟ್ಟದ ಕುದ್ದು ಬಿಡು, ಇಲ್ಲಿಂದ ರೋಲ್ ಮಾಡುದು. ಈ ಬಾಬು ಕಟ್ಟಿಂಗ್, ಈಗ ಬಾಬು ಕಟ್ಟರ್ ಮಾಡ್ತಾರೆ ಅದೇ ಟೈಪ್ ಅಲ್ಲಿ ಮುಂಚೆ ಆ ಕಟ್ಟಿಂಗ್ ಹಿಪ್ಪಿ ಕಟ್ಟಿಂಗ್ ಅಂತೇಳಿ.
1: ಆಗ ಸಂಜೆ ಇದತ್ತಲ್ಲ
2: ಆಟ ಕಟಿಂಗ್ ಮಾಡಿ ರೌಂಡ್ ಇಲ್ಲಿ ಸ್ವಲ್ಪ ಕಮ್ಮಿ ಮಾಡುದು. ಇದು ಹಿಪ್ಪಿ ಕಟ್ಟಿದ ಬಾಬು ಕಟ್ ಟೈಪೆ, ಅದನ್ನ ಸ್ವಲ್ಪ ರೌಂಡ್ ಮಾಡುದು. ಅದು ರೌಂಡ್ ಮಾಡಿ ಅದ ನಂತರ ಅದ್ರಲ್ಲಿ ಇದು ಬಂತು, ಯಾವ್ದು ಕಟ್ಟಿಂಗ್ ಬಂತು. ಹಿಪ್ಪಿ ಕಟ್ಟಿಗೆ ಹೋದ್ಮೇಲೆ ಮಿಷನ್ ಕಟ್ಟಿಗೆ ಬಂತು. ಮಿಷನ್ ಕಟ್ಟಿ ಯಾವ್ದು? ಕೈ ಮಿಷನ್. ಒಂದ್ ಕೈ ಹಿಡ್ಕೊಳ್ಳು, ಒಂದ್ ಕೈ ಹೊಡು. ಆ ಮಿಷನ್ ಬಂತು.
1: ಒಂದ್ ಕೈ ಹಿಡ್ಕೊಂಡು ಒಂದ್ ಕೈ
2: ಕರೆಂಟ್ ಇಂದಲ್ಲ ಕೈಯಲ್ಲಿ ಹಿಡ್ಕೊಂಡು ಮಾಡುದು. ಆ ಮಿಷನ್ ಬಂತು. ಆ ಮಿಷನ್ ಅಲ್ಲಿ ಮಾಡಿ ಕತ್ತಿರ ಜಾಯಿಂಟ್ ಮಾಡ್ತಿತ್ತು. ಅದಕ್ಕೆ ಇದು ಕಟ್ಟಿದ್ದೆ ಕಟ್ಟಿಂಗ್ ಹೆಸರಿತ್ತಕ್ಕೊಂದು ಆ ಕಡೆ ಕಟ್ಟಿಂಗ್
1: ಮಿಲಿಟರಿ ಕಟ್ಟಿಂಗ್
2: ಮಿಲಿಟರಿ ಕಟ್ಟಿಂಗ್ ಅಂತ ಇದ್ರೆ ಆ ಮಿಲಿಟರಿ ಕಟ್ಟಿಂಗ್ ಬಂತು. ಮಿಲಿಟರಿ ಕಟ್ಟಿಂಗ್ ಬಂದ ಮೇಲೆ ಮತ್ತೆ ನಿಮ್ಮ ಈ ಪೊಲೀಸ್ನವ್ರಿಗೆ ಅದೇ ಕಟ್ಟಿಂಗ್ ಆಗ್ಬೇಕಿತ್ತು. ಈ ಪೊಲೀಸ್ನವರಿಗೆ ಮುಂಚೆವಾಗಿತ್ತು ಒಂದು ಕೂದಲು ಈ ಕಿವಿ ಸೈಡ್ ಇಂದ ಹಿಂದೆ ಸಹಿಸ್ ಬಿಡ, ಒಂದು ಕೂದಲು ಬಿಡ್ಲಿಕ್ಕಿಲ್ಲ ಅವ್ರಿಗೆ, ಕಂಪ್ಲೀಟ್ ಗಿಡ್ ಆಗಬೇಕಿತ್ತು. ಮತ್ತೆ ಇಲ್ಲಿ ರಾಯ್ತಿದ್ರು ಅವರಿಗೆ ಮುಂಚೆ ಅವರಿಗೆಲ್ಲ ಆ ಟೈಪ್ ಕಟ್ಟಿಗಿತ್ತು ಮುಂಚೆ ಪೊಲೀಸ್ನವರಿಗೆ. ಆ ಮಿಲಿಟರಿ ಕಟ್ಟಿಗೆ ಪೊಲೀಸ್ ಕಟ್ಟಿಂಗ್, ಆ ಕಟ್ಟಿಂಗ್ ಬಂತು. ಆ ಕಟ್ಟಿಗೆ ಬಂದ ಮೇಲೆ ಮತ್ತೆ ಆದಂತರ ಬೆಳೀತಾ ಬೆಳೀತಾ ಬೆಳೀತಾ ಹಿಪ್ಪಿ ಕಟ್ಟಿಂಗ್ ಹೋಯ್ತು. ಹಿಪ್ಪಿ ಕಟ್ಟಿಂಗ್ ಹೋಯ್ತು. ಸಾಧಾರಣ ರಾಜ್ಕುಮಾರ್ ಕಟ್ಟಿಂಗ್ ಬಂತು. ರಾಜ್ಕುಮಾರ್ ಕಟ್ಟಿಂಗ್ ಬಂತು.
1: ಅದೇ ರಾಜ್ಕುಮಾರ್ ಕಟ್ಟಿಂಗ್ ಹೇಗಿದೆ?
2: ಸೈಡ್ ಗಿಡ್ಡನೆ ಆ ಕಟ್ಟಿಂಗ್ ಬಂತ ರಾಜ್ಕುಮಾರ್. ಮತ್ತೆ ಸಪೂರ ಮೀಸೆ, ಕಡ್ಡಿ ಮೀಸೆ ಅಂತ ಬಂತು ಅವಾಗ. ಆ ಕಡ್ಡಿ ಮೀಸೆ ರಾಜಕುಮಾರ್ ಕಡ್ಡಿ ಮೀಸೆ ಆ ಸ್ಟೈಲ್ ಬಂತು. ಈ ಗಡ್ಡೆ ಬಿಡುವಂತ ಗಡ್ಡೆ ಈ ಸ್ಟೈಲ್ ಇರಲಿಲ್ಲ. ಗಡ್ಡೆ ಬಿಡುದು, ಗಡ್ಡೆ ಸೆಟ್ ಮಾಡುದು,
1: ಟ್ರಿಮ್ ಮಾಡುದು,
2: ಇನ್ನೊಂದ್ ಮಾಡುದು ಇರಲಿಲ್ಲ. ಏನಿದ್ರು ಶೇವಿಂಗ್,
1: ಶೇವಿಂಗ್
2: ಶೇವಿಂಗ್ ಮತ್ತೆ ಕೂಡಲು ಗಿಡ್ಡೆ ಮಾಡುದು. ಮತ್ತೆ ಬಾಚ್ಲಿಂಗ್ ಮಾತ್ರ ಹಿಂದ್ ಕ್ರೋಪ್, ಹಿಂದ್ ಬಾಜು ಅಂತಿತ್ತು ಮುಂಚೆ. ಎರಡೇ ಕ್ರೋಪ್ ಒಂದ್ ಹಿಂದೆ ಹಿಂಗಡೆಯಿಂದ ಮಾಡುದು, ಹಿಂದ್ಗಡೆ ಬಾಚುದು ಒಂದ್ ಕ್ರೋಪ್.
1: ಕ್ರಾಪ್ ಅದೇ ಇತ್ತಲ್ಲ ಅದೇ ಕುರಪ್ಪ, ಅದು ಅವ್ರ ಬಪ್ಪದಿಗೆಲ್ಲ ಎಣ್ಣೆ ಹಾಕೊಂಡೆ ಹೋಗ್ದೆ ಅಂತ ಮಂಡಿಗೆ. ನಿಮ್ಗಲ್ಲಾಗ
2: ಎಣ್ಣೆ ಹಾಕಿದ್ರೆ ಎಣ್ಣೆ ಹಾಕಿದ್ರೆ
1: ಅಲ್ಲ, ನೀವಿ ನೀರ್ ಹಾಕುದು. ಹೌದಾ? ಈ ಮೊದ್ಲೆಲ್ಲ ಹೆಂಗೇಂದ್ರೆ ಒಳ್ಳೆ ಅಭ್ಯಾಸ ಅದು. ಬೆಳಿಗ್ಗೆ ಎದ್ದು ಎಲ್ಲಿಗೆ ಕೆಲಸಕ್ಕೆ ಹೊರಡಿದ್ರೆ ಒಂದು ತೆಂಗಿನ ಎಣ್ಣೆನ ನೆತ್ತಿಗೆ ಹಾಕಿ ಒರ್ಸ್ಕೊಂಡೆ ಹಾಪದು, ಅದು ಒಳ್ಳೆ ಅಭ್ಯಾಸ. ಆದ್ರೆ ನಿಮ್ದು ಹೇರ್ ಕಟ್ಟಿಂಗ್ ಆ ಎಣ್ಣೆಲ್ ಹಾಕ ಬಂದ್ರೆ ಅದು ಜಾರತ್ತಲ್ಲ.
2: ಕೆಲವರು ಬರ್ತಿದ್ರು ಪ್ರಾಯದವರು, ಅವ್ರ ಪ್ರಾಯದವರು ಬಂದಿದ್ರು ನಾವು ಅದನ್ನ ಮಾಡಿಬಿಡ್ತಿತ್ತು, ಯಾಕಂದ್ರೆ ಬಂದಾಯ್ತಲ್ಲ ಅಂತೇಳಿ. ಅದು ನಮ್ಗೆ ಕತ್ತಿ ಜಾತಿ ಇತ್ತು ಅವಾಗ. ಇವತ್ತು ಜಾತ್ರೆ ಕತ್ತಿ, ಇವತ್ತು ಕತ್ತಿ ಜಾರತ್ತು ಬಿಸಿಲು ಜಾರತ್ತೆ ಎಣ್ಣೆ ಹಾಕಿದ್ರೆ.
1: ಹೌದು,
2: ಮತ್ತೆ ಜಾಯಿಂಟ್ ಆಗುದಿಲ್ಲ ನಮ್ಗೆ ಈ ಕೆಲಸ ಮಾಡುವಾಗ. ಆ ಜಾಯಿಂಟ್ ಬರುದಿಲ್ಲ. ಮುಂಚೆ ಆ ಸ್ಟೆಪ್ ಅವ್ರು ಎಣ್ಣೆ ಹಾಕದೆ ಬಂದಾವಾಗ ಕೂಡುತ್ತೆ ಕೆಲಸ ಕಟಿಂಗ್. ನಾವು ಎಣ್ಣೆ ಹಾಕಿದ್ರೆ ಕೂಡುದಿಲ್ಲ ಕಟಿಂಗ್. ಹಳೆ ಪ್ಯಾಶನ್ ಆಗಲ್ಲ ಇತ್ತು ಮುಂಚೆ. ಆವಾಗ ಪ್ಯಾಶನ್ ಅಲ್ಲ, ಪ್ಯಾಶನ್ ಅದೇ ಇವತ್ತು. ಆವಾಗಿನ ಪ್ಯಾಶನ್ ಇವತ್ತು ಬದಲಾವಣೆ. ಈ ಗೆರೆ ಹಾಕಿ ಇಲ್ಲ ಸೈಡ್ ಹೊಡಿನಿ ಅನ್ನುವಂತ ಈಗ ಮಾಹಿತಿ.
1: ಹೌದು ಮಾರ್ರೆ, ಅಲ್ಲಿ ಮಕ್ಕಳು ಮಂಡಿ ಕಾಣ್ಕೆ ಅದು ಸಣ್ಣ ಮಕ್ಕಳೆಲ್ಲ ಇದಲ್ಲ, ಇಲ್ಲೊಂದ್ ಏಟ್ ಗೀಟ್ ಕೆಮಿ ಮೇಲೆ
2: ನಾನೇ ಕೂತಿರ್ತೇನೆ. ಈಗ ನನಗೆ ನಾನು ಮಕ್ಕಳಿಗೆ ಕಟ್ಟಿಂಗ್ ಮಾಡುದಿಲ್ಲ ಇವತ್ತು. ಇದ್ರು ಮಾಡುದಿಲ್ಲ
0: ಹೆಣ್ಣು ಮಕ್ಕಳಂದ್ರಲ್ಲ, ಅದು ಮಾತ್ರ ಭಯಂಕರ ಕಷ್ಟದ ಕೆಲಸ. ಅದು ಏನಂದ್ರೆ ಸಣ್ಣ ಮಕ್ಕಳು ಕಟಿಂಗ್ ಮಾಡುವ ಬಿಡುದಿಲ್ಲ. ಎಲ್ಲ ಅದು ಆಚಿಕಾಮ್ ಈಚಿಕಾಮ್ದವ್ರು ನಾವು ಏನಾದ್ರು ಒಂದ್ ಮಾಡುತ್ತ ಮರ್ತು ಬೇಡಿತ್ತು. ಆದ್ರೆ ಅವರೊಟ್ಟಿ ಬಂದ ಅಭ್ಯರ ಅಭ್ಯರಿಗಿತ್ತಲ್ಲ ನನ್ನ ಮಗಂಗ್ ಇಂತ ಈ ಸಣ್ಣ ಮಗಂಡ ಎರಡು ವರ್ಷ ಒಂದು ವರ್ಷ ಹಿಂಗೇ ಕಟಿಂಗ್ ಆಯ್ಕೆ ಅನ್ನೋದು ಭಯಂಕರ ಆಸೆ ಇರುತ್ತೆ
1: ಅಭ್ಯರಿಗೆ.
0: ಅಭ್ಯರಿಗೆ 90% ಅಭ್ಯರಿಗೆ, 10% ಮಾತ್ರ ಅಪ್ಪಂಗೆಲ್ಲ ಇರುತ್ತೇನೋ. ಅದೇ ಜಾಸ್ತಿ ಅವ್ರೆ ಇಂಥದ್ದೇ ಆಯ್ಕೆ ಅಂತೇಳಿ ಆ ಮಕ್ಕಳು ಬಿಡುದಿಲ್ಲ. ಅವ್ರು ಹಂದಡ್ಸ್ತ್ರು, ನಾ ಬ್ಲೇಡ್ ಹಾಕ್ ಬ್ಲೇಡ್ ಹಾಕಿ ಅಂತ ಬ್ಲೇಡ್ ಹಾಕೋದು ಈಗ ಯಾರೇ ಅದ್ ನಾವೇ ಮಾಡದಂತ್ರು. ಅವ್ ಹಂದರ್ಸಿ ಆಯ್ತು ಅನ್ನೋ ಬಗ್ಗೆ ಇದ್ದೇ ತೋರಿಸಿಲ್ಲ ಅಲ್ಲ ನಮ್ಗೆ. ಅವರು ಅದ್ ನಮ್ ನಮ್ಮ ಅಭಿಪ್ರಾಯಗಳು ಎಂತ ಮಾಡೋಕತ್ಲೆ ಬಿಡಿ, ಅದು ಇದ್ದದ್ದೇ ಅದು ಹಂಗಿದೆಲ್ಲ ಸಮಸ್ಯೆಗಳು. ಮತ್ತೆ ಕಟಿಂಗ್ ಅನ್ನೋದು ಈಗದ್ದು ಇದ್ರಂಗೆ ಈ ಮಕ್ಕಳ ಕಟಿಂಗ್ ಇತ್ತಲ್ಲ ಶೇ, ಅವ್ರು ಬಂದ್ರೆ ಇಂಥ ಇಂಥ ತೋರಿಸಿ ಹಿಂಗ್ ಮಾಡಿ ಅಂದ್ರೆ ಅದೇ ಮಾಡಕ್ ನಾವು ಆತಿಲ್ಲ ಅಂದ್ರೆ ಅವ್ರು ಬೇರೆ ಅಂಗಡಿಗೆ ಹೋಗ್ತಾರೆ. ಮುಂಚೆ ಅಪ್ಪ ಅವ್ರ ಕಾಲದಂಗೆ ಖಾಲಿ ಕಟಿಂಗ್ ಶೇವಿಂಗ್ ಅಷ್ಟೇ. ಈಗ ಫೇಶಿಯಲ್ ಅಂತ ಹಿಡ್ದು ಪ್ರತಿ ಸ್ಟ್ರೈಟ್ನಿಂಗ್ ಫೇಶಿಯಲ್ ತುಂಬಾ ಮುಂದ್ ಬಂದಿತ್ತು. ಈಗ
1: ಅಪ್ಗ್ರೇಡ್
0: ಆಯ್ತು. ಈಗ ಜನರು ಮದ್ಮಕ್ಳು ಮುಂಚೆ ನೀವು ಕಟಿಂಗ್ ಮಾಡ್ತಿದ್ರೆ ಮಾತ್ರ ಅಂದ್ರೆ ಈಗ ಮದ್ಮಗಂಗ್ ಫೇಶಿಯಲ್ ಆಯ್ತು. ಈಗ ಫೇಶಿಯಲ್ ಆಯ್ತು ಮನೆಯವ್ರು ಬಿಡುದಿಲ್ಲ, ನಿನ್ನೆ ಮೊನ್ನೆ ಒಂದು ಕಸ್ಟಮರ್ ಬಂದಿರ್ ಕ್ರಿಶ್ಚಿಯನ್ ಒಬ್ರ ಮದಿ ಮಗಂಗ್, ಅವ್ರಿಗೆ ಡೈ ಹಾಕೋಕೆ ಇಷ್ಟ ಇಲ್ಲ ಅವ್ರು, ಬಿಳಿ ಫುಲ್ ಬಿಳಿಕೋದು, ಅವ್ರ ಮನೆಯವರ ನೀ ಹಾಕೊಂಡು ಬರ್ಕೆ ಅಂತೇಳಿ ಮಗನೊಟ್ಟಿ ಕಳಿಸಿದ್ನಿ, ಹಾಕ್ಸ್ಕೊಂಡೆ ಬರ್ಕ ಅಂತೇಳಿ. ಹಾಗೆ ಈಗ ಹೇರ್ ಡೈ ಕಲರ್ ಅದ್ ಕಲರ್ ಕೆಂಪು ಕಲರ್ ನೀಲಿ ಕಲರ್ ಅಂತೇಳಿ ತುಂಬಾ ಕಲರ್ಗಳು ಬಂದಿದ್ದು, ಅದೆಲ್ಲ ಮಾಡ್ಕತ್ತ ಈಗ ಎಲ್ಲದಕ್ಕೂ. ನಾವು ಅದೇ ನಾವು ಜಾಸ್ತಿ ಟಿವಿ ಮ್ಯಾಚ್ ಎಲ್ಲ ಕಾಣ್ತೇವೆ ಕಣಕ್ಕೆ, ಏಗಳು ಯಾರು ಯಾವ ಚೈಲ್ ಚೇಂಜ್ ಮಾಡ್ತಾ ಅಂದೇಳಿ ಅದೇ ಚೇಂಜ್ ನಾವು
1: ಮಾಡ್ಕೊಳ್ತೀವಿ. ಅದ್ರಲ್ಲೂ ಕ್ರಿಕೆಟ್ ಅವರಲ್ಲ ತುಂಬಾ ಇನ್ಫ್ಲುಯೆನ್ಸ್
0: ಅದು. ಐಪಿಎಲ್ ಬಂದು, ಐಪಿಎಲ್ ಬಂದ್ಮೇಲೆ ಎಂತಾಯ್ತು ತುಂಬಾ ಅಂದ್ರೆ ಎಲ್ಲ ಕ್ರಿಕೆಟರ್ಸ್ ಎಲ್ಲ ಈ ಕೊಹ್ಲಿ ಧೋನಿ ರೋಹಿತ್ ಶರ್ಮಾ ಅವರೆಲ್ಲ ಏನು ಹೇರ್ ಸ್ಟೈಲ್ ಚೇಂಜ್ ಮಾಡ್ತಾರೋ ಅದನ್ನ ತುಂಬಾ ಜನ ಫಾಲೋ ಮಾಡಿ ಮಾಡ್ತಾರೆ. ಅದು ಕೊಹ್ಲಿ ಅಂತೂ ತುಂಬಾ ಜನ ಫಾಲೋ ಮಾಡ್ತಾರೆ, ಕೊಹ್ಲಿ ಕಟಿಂಗ್ ಕೊಹ್ಲಿ ಕಟಿಂಗ್ ಮಾಡಿ ಅಂತೇಳಿ. ಅದು ನಾನು ಹೇಳ್ದಲ್ಲ ಕೊಹ್ಲಿ ಇದು ಕರ್ಲಿಗೆ ಒಂದು ಅಷ್ಟು ಹಾರ್ಡ್ ಕೂದಲು ಸೈ ಸಿಲ್ಕಿ ಕೂದಲು ಒಂದು ಹಾಗೆ ಮಾಡಿ ಅದನ್ನ ನಾವು ಎಂತ ಮಾಡೋದು ನಮ್ಗೆ ಗೊತ್ತಿಲ್ಲ.
1: ಕರೆಕ್ಟ್.
2: ಮುಂಚೆ ಹಿಂದೆ ಎಂತ ಆಗ್ತಿದೆ ಅಂದ್ರೆ ಡೈ ಅನ್ನು ಡೈ ಹಾಕೊಂಡು ಡೈ ಇತ್ತು, ಅದನ್ನ ಮೊದಲಂಗಿ ಏನ್ ಮಾಡಿ ಹಚ್ಚಿದ್ರು ಮನೆಯಲ್ಲಿ. ಈಗ ಡೈ ಇತ್ತು, ಡೈ ಹಾಕ ಅಪರೂಪ ಅಷ್ಟೇ ಇರ್ಲಿಲ್ಲ, ಕಡೆ ಕಡೆ ಬಂತು ಡೈ ಬಂತ ನಮ್ ಸ್ಟಾರ್ಟಿಂಗ್ ಬಂತದ್ದು. ಕಡೆ ಡೈ ಕೆಲಸ ಜಾಸ್ತಿ ಇತ್ತು ಅವಾಗ ನಮ್ಗೆ, ಆ ಡೈ ಬರುವಾಗ ನಮ್ಗೆ ಜಾಸ್ತಿ ಕೆಲಸ ಇತ್ತು, ಯಾಕಂದ್ರೆ ಮನೆಯವರಿಗೆ ಗೊತ್ತಿರ್ಲಿಲ್ಲ ಡೈ ಹೇಗೆ ಮನೆ ಮಾಡ್ಕೊಳ್ಳೋದು ಅಂತೇಳಿ. ಈಗ ಅಂತ ಆಗಿದೆ, ಈಗ ನಾವು ಹೇರ್ ಕಟಿಂಗ್ ಮನೆ ಹೋದ ಕೂಡ ಮನೇಲಿ ಮಾಡ್ಕೊಳ್ತೇವೆ ಅಂತಾರೆ ಈಗ. ಈಗ ಅದ್ರ ಒಂದು ಮನೇಲಿ ಸ್ಟಾರ್ಟ್ ಆಗಿದೆ. ಮುಂಚೆ ನಾವು ಬರುವಾಗ ಆಗಿರ್ಲಿಲ್ಲ, ಫುಲ್ ನಮ್ ಕೆಲಸ ಬಗ್ಗೆ ಕೆಲಸ ಇತ್ತು.
0: 5 ಮಿನಿಟ್ ಅಂತೇಳಿ ಯಾಡ್ ಬತ್ತಲ್ಲ ಅದನ್ನ ಕಂಡು ಅದು ಸಹ ನಮ್ ಅದೆಲ್ಲ ನಮ್ ಕೊರೋನಾ ಪೆಟ್ಟುಗಳು. ಕೋವಿಡ್ ಟೈಮ್ ಇದು ಏನು ಪೆಟ್ಟಿತ್ತು ಕಣಿ, ಅದು ನಮ್ಮ ವೃತ್ತಿಯವರಿಗೆ ಬಲವಾದ ಏಟ್ ಕೊಟ್ಟಿದ್ದು. ಅದು ಸಣ್ಣ ಪುಟ್ಟ ಏಟಲ್ಲ, ಅದನ್ನ ಆ ಏಟ್ಗಳು ನಮ್ಗೆ ಯಾವತ್ತು ಗೊತ್ತಂತಂದ್ರೆ ಕರೆಕ್ಟ್ ಮಳೆಗಾಲ ಸ್ಟಾರ್ಟ್ ಆಗ್ಬಿಟ್ಟು ಓದತ್ತೆ. ಕರೆಕ್ಟ್ ಏಗಳು ಮಳೆಗಾಲ ಸ್ಟಾರ್ಟ್ ಆಯ್ತು ಕಣಿ, ಆ 4 ತಿಂಗಳು ತುಂಬಾ ಕಷ್ಟ ಆಯ್ತು. ಈ ಫಂಕ್ಷನ್ಗಳು ಕಮ್ಮಿ ಆಯ್ತು. ಫಂಕ್ಷನ್ ಇದ್ದಲ್ಲಿ ಏನತ್ತಂದ್ರೆ ತುಂಬಾ ಜನ ಈಗ ನಾಳೆ ಯಾವೊಂದು ಫ್ರೆಂಡಿನ ಮದಿ ಇತ್ತು, ದೊಡ್ಡಮ್ಮನ ಮಗಳ ಮದಿ, ಅದಕ್ಕೊಂದು ಸ್ಟೈಲ್ ಒಂದು ಹಿಂಗೆ ಹಾಪ್ಗಾತಿಲ್ಲ, 15 ದಿನಕ್ಕೆ ಒಂದು ಕಟಿಂಗ್ ಮಾಡ್ಕೊಂತಾರೆ. ಇದು ಇದು ಹೇಳ್ತೇ ಎಲ್ಲ ನಿಮ್ಗೆ ಎಂತ ಮಳೆಗಾಲದಂಗ್ ಭಂಗ ಮಾರೆ, ಅಂತ ಕಸ್ಟಮರ್ ಬಂದವರು ನಿಮ್ಗೆಂತ ಭಂಗ ಮಾರೆ ಮಳೆಗಾಲದಂಗ್ ಕೂದಲು ಬಂದೇ ಬತ್ತಲ್ಲ ಅಂತೇಳಿ. ಅದು ಎಂತ ಅಂತಂದ್ರೆ ಈ ಸೀಸನ್ ಫಂಕ್ಷನ್ ಟೈಮಲ್ಲಿ 15 ದಿನ 20 ದಿನ ಕಟಿಂಗ್ ಮಾಡ್ಕೊಂಬರು, ಮಳೆಗಾಲದಂಗೆ 2 ತಿಂಗಳಿಗೂ ಕಟಿಂಗ್ ಮಾಡ್ಕೊಂತಿಲ್ಲ. ಹಾಪಗಿಲ್ಲ ಮನೆ ಹಂಗೆ ಇಪ್ಪದು ಏನ್ ತೊಂದ್ರೆ ಇಲ್ಲ ಅಂತೇಳಿ ಕಟಿಂಗೇ ಮಾಡ್ಕೊಂತಿಲ್ಲ. 2-3 ತಿಂಗಳು ಒಂದ್ಸಲ ಮಾಡ್ಕೊಂತಾರೆ. ಅಲ್ಲಿಗೆ ಹೋಯ್ತಲ್ಲ 4 ಕಟಿಂಗ್, ಅಲ್ಲಿಗೆ ಪೆಟ್ಟು ಬಿತ್ತಲ್ಲ ಕಸ್ಟಮರ್, ಅಲ್ಲಿಗೆ ಡಲ್ ಆಯ್ತಲ್ಲ. ಎಲ್ಲರೂ ಮೈಂಡ್ ಸೆಟ್ ಅಂದ್ರೆ ಪ್ರತಿಯೊಬ್ಬರದು ಹಾಗೆ, ನಿಮ್ಗೆ ನಿಮ್ಗೆ ಎಂತ ಭಂಗ ಮಾರೆ ಮಳೆಗಾಲದಂಗೆ ಕಟಿಂಗ್ ಮಾಡ್ಕೊಂಡ್ ಕೆಲ್ದ ಅಂತೇಳಿ. ಶೇವಿಂಗ್ ಅನ್ನೋದು ಬರುವುದೇ ಇಲ್ಲ ಮಳೆಗಾಲದಂಗೆ, ಬತ್ತೇ ಇಲ್ಲ. ನಾನು ಶೇವಿಂಗ್ ಎಲ್ಲ ಮುಂಚೆ ಎಲ್ಲ ಸಂಡೆ ಎಷ್ಟು ಶೇವಿಂಗ್ ಮಾಡಿ ಬಿಡ್ತಿದ್ದೆ ಅಂತೇಳಿ, ಈಗ ಒಟ್ಟು ಒಂದು 4-5 ಶೇವಿಂಗ್ ಮಾಡೋದಿಲ್ಲ ಇಡೀ ದಿನಕ್ಕೆ.
2: ಈ ಮದುವೆ ಮನೆ ಮದುವೆ ಇದ್ರೆ ದೇವಸ್ಥಾನ ಮದುವೆ ಇದ್ರೆ ದಿನಕ್ಕೆ ಹೆಚ್ಚಿಗೆ ಶೇವಿಂಗೆ, ಅದೇ ಸಂಡೆ 5 ದಿವಸ ಮದುವೆ ಬಂದ್ರೆ ಒಂದು 50 ಶೇವಿಂಗ್ ಬರ್ತಿತ್ತು, ಈಗ 50-10 ಬರೋದು ಕಷ್ಟ ಉಂಟು ಇವತ್ತು.
0: ಈಗ ನಿಜ ಹೇಳಬೇಕಂದ್ರೆ ಅವ್ರ ಪಪ್ಪನ ಕಾಲದಂಗೆ ರೇಟ್ ತುಂಬಾ ಕಮ್ಮಿ, ಮತ್ತು ಕಾಂಪಿಟೇಷನ್ ನೀವು ಅಂದ್ರೆ ಇದ್ದ ಅಂಗಡಿಯವ್ರು ಎಷ್ಟು ಕೊಟ್ಟರು ತಕೊಂಡು ಮಾಡ್ತಿದ್ದೀರಿ. ನಮ್ದು ಸಂಘ ಸವಿತ ಸಮಾಜ ಸಂಘಗಿನಿ ಅಲ್ಲ, ಅದಕ್ಕೊಂದು ಸ್ಥಿರವಾದ ರೇಟ್ ಎಲ್ಲ ಅಂಗಡಿಯವ್ರನ್ನ ಒಟ್ಟು ಸೇರಿಸಿದವರು ಸ್ಥಿರವಾದ ರೇಟ್ ಎಲ್ಲರೂ ಹಿಂಗೆ ತಕೊಂಡು ಅಂತೇಳಿ ಮಾಡಿದ ಮೇಲೆ ಆ ರೇಟ್ ಒಂದು ನಮಗೆ ನಿಜವೇ ರೇಟ್ ಸಿಕ್ಕದು ಸಂಘದಿಂದನೇ.
1: ಓಕೆ.
0: ನಾನು ಸಂಘ ಇಲ್ಲಿ ನಾನು ಈಗ ಹೇಳಿಕೆ ಆಗ್ತದೆ ಸಂಘದಿಂದಲೇ ನಮಗೆ ರೇಟ್ ಅನ್ನೋದು ಸಿಕ್ಕಿದಿತ್ತಲ್ಲ. ಇವತ್ತು 170 ಎಲ್ಲರೂ ತಕೊಂತ ಇತ್ತು ಅಂದರೆ ಇವು ಕುದಾಪುರದಂಗೆಲ್ಲ ಮೊನ್ನೆ ಜಾಸ್ತಿ ಮಾಡಿದ್ರೆ 200 ಚಿಲ್ಲರೆ ಆಯ್ತಮ್ರ. ಅದೇ ಆಯ್ತು ಏನಂದರೆ ಪ್ರತಿಯೊಂದು ಅಂಗಡಿಯವರು ತಗೊಂಬ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲರೂ ತಗೊಂಬ ಎಲ್ಲರೂ ಬರ್ಕೆ ಅತ್ತೆ ಅವ್ ಆ ತಂಗಡಿಗೋರು ಅಷ್ಟೇ ಈ ತಂಗಡಿಗೋರು ಅಷ್ಟೇ ತಗಂತ ಅನ್ನೋ ಕಾರಣಕ್ಕೆ
2: ಸವಿತಾ
0: ಸಮಾಜದವ್ರು ಬಂದು ಮಾಡಿದ.
2: ಸವಿತಾ ಸಮಾಜ ಬಂದ ಮೇಲೆ ಸಂಘ ಸಂಸ್ಥೆ ಆದ ಮೇಲೆ ರೇಟ್ ಜಾಸ್ತಿ ಆಗಿದೆ. ನಮ್ಮ ಕಾಲದಲ್ಲಿ ರೇಟು ಇರಲಿಲ್ಲ, ಅದಕ್ಕೆ ಆ ಗೌರವವೂ ಇರಲಿಲ್ಲ, ಕಾಂಪಿಟೇಷನ್ ಅಂತಂದ್ರೆ ಈಗ ನಾವು ಮುಂಚೆ 5 ರೂಪಾಯಿ ಕೊಟ್ಟರು ತಗೊಳ್ತಿದ್ರು, 10 ರೂಪಾಯಿ ಕೊಟ್ಟರು ತಗೊಳ್ತಿದ್ರು. ಇವತ್ತು ಆಗಲ್ಲ, ಇವತ್ತೀಗ ಅದರ ಬೆಲೆಯನ್ನು ನಮಗೆ ಸವಿತ ಸಮಾಜ ಕೊಟ್ಟಿದೆ.
1: ಆಗಲ್ಲ ನೀವು ಮುದಿ ಮನೆಗೆ
2: ಮನೆಗೆ ಹೋಗ್ಬೇಕಿತ್ತು, ಅದಕ್ಕೆ ಅದು ಇವತ್ತು ಉಂಟು. ಆ ಒಂದು ಗೌರವ ಅವತ್ತು ಇತ್ತು, ಇವತ್ತು ಉಂಟು. ಅವತ್ತು ಆ ಗೌರವ ಬೇರೆ, ಇವತ್ತು
0: ಮದಿಗೆ ಕರೋದು ಕೈದಾಯ್ತು. ಈಗ ಒಂದು ಅಂತ ಇವರು ಭಟ್ರು ಆಚಾರ್ಯರು ಕೊಂಗ್ನರೆಲ್ಲ ಅವ್ರಿಗೆಲ್ಲ ಕೆಲವರು ಕರಿತಿದ್ರು ಅಷ್ಟೇ. ಎಲ್ಲ ಜಾತಿಯವ್ರು ಮುಂಚೆ ಎಲ್ಲ ಜಾತಿಯವ್ರ ಮನೆಗೆ ಹಾಕಿ ತಂದ್ರೆ ಎಲ್ಲರಿಗೂ ಕರುವುದಿಲ್ಲ, ಈಗ ಅದೊಂದು ಕೈದಾಯ್ತು. ಈಗ ಉಪನಯನ ಒಂದು ಸಾಧಾರಣ ಉಪನಯನ ಮತ್ತು ಚೌಲಕ್ಕೆ ಎಲ್ಲರೂ ಕರೀತ್ರ ನಾವು ಹೊತ್ತು ಹೋಯ್ ಮಾಡಿ ಬತ್ತು ಮತ್ತೆ ಮತ್ತೆ ಸಾವು ನೋವು ಇದೆಲ್ಲ ಇರುತ್ತೆ,
1: ಅದಕ್ಕೂ ನೀವು ಬೇಕೇ ಅಲ್ಲ,
0: ಪ್ರತಿಯೊಬ್ಬರಿಗೂ ಬೇಕು. ಈ ಸಾವು ಆದ್ಮೇಲೆ ಪ್ರತಿಯೊಬ್ಬರಿಗೂ ಯಾರೇ ಇದ್ದಲ್ಲಿ ಅವ್ರ ಮನೆಗೆ ನಾವು ಹೋಯ್ ಮಾಡಿ ಬರ್ ಕಟಿಂಗ್ ಮಾಡಿದ ಮೇಲೆ ಅದು ಶುದ್ಧ ಅಂತೇಳಿ ಹಾಕುದು. ಅದು ಈಗಳು ಇತ್ತು
2: ಅದು ಒಂದು ಅವಾಗಿಂದಲೂ ಇತ್ತು, ಆವಾಗ ಒಂದು ಅದಕ್ಕೊಂದು ಗೌರವ ಇತ್ತು. ಇವತ್ತು ಆ ಗೌರವ ಹಾಗೆ ಉಂಟು ಇಲ್ಲಂತಲ್ಲ, ಆ ಒಬ್ಬ ಭಂಡಾರಿ ಬೇಕೇ ಅಲ್ಲಿ ಇವಾಗಿ ಯಾವುದೇ ಊರಿಗೆ ಅಜಿಲ್ ಭಂಡಾರಿ ಅಂತ ಹೇಳೋ ಕಾರಣ ಅದಕ್ಕೆ ಒಂದು ಯಾವುದೇ ಕೆಲಸಕ್ಕಾದ್ರೂ ಈಗ ಕೆಲವು ಕಡೆಯಲ್ಲಿ ದೇವಸ್ಥಾನದಲ್ಲೂ ಸಹ ಭಂಡಾರಿ ಚಾಕರೆ ಉಂಟು, ಕೆಲವು ಕಡೆ ದೇವಸ್ಥಾನ ಹಿಂದೆ ಎಲ್ಲ ಕಡೆ ಇತ್ತಂತೆ, ಈ ಕೆಲವು ದೇವಸ್ಥಾನ ಇವತ್ತು ಉಂಟು ಉಂಟು ಅಲ್ಲಿ ಚಾಕರೆ. ಅದೇ ಪ್ರಕಾರ ಅಜಿಲಿಗೆ ಒಬ್ಬರು ಭಂಡಾರಿ ಇವತ್ತು ಕುಂದಾಪುರದಲ್ಲಿ ಇದ್ದಾರೆ, ಹೆಬ್ರಿಯಲ್ಲಿ ಇದೆ, ಎಲ್ಲ ಪ್ರತಿ ಗ್ರಾಮ ತಾಲೂಕಲ್ಲಿ ಭಂಡಾರಿ ಇದ್ದಾರೆ. ಆ ಭಂಡಾರಿ ಇವತ್ತು ಆ ಭಂಡಾರ ಹಾಗೆ ಉಳ್ಕೊಂಡಿದ್ದಾರೆ. ಅದು ಈಗ ಏನಾಗಿದೆ ಅಂತ ಈಗ ಕಾಲದಲ್ಲಿ ಎಲ್ಲರೂ ಮಾಡ್ತಾರೆ, ಎಲ್ಲರೂ ಹೋಗ್ತಾರೆ, ಅದು ಬೇರೆ. ಆದ್ರೆ ಅಜಿಲಿಗೆ ಒಬ್ಬ ಭಂಡಾರಿ ಇದ್ದಾರೆ ಆ ಊರಿಗೆ. ಇವಾಗ ನಮ್ಮ ಈ ಕುಂದಾಪುರ ಇದ್ದಾರೆ, ಹೆಬ್ರಿಯಲ್ಲೂ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ.
1: ನಿಮ್ದು ಆಗಲಿಕ್ಕೆಲ್ಲ ಕರೆಂಟ್ ಇರ್ಲಿಲ್ಲ
2: ಅಲ್ಲ
1: ಆ ಕಾಲದಲ್ಲಿ? ನೀವು ರಾತ್ರಿ ಕತ್ಲೆಂಗಲ್ಲ ಹೆಂಗೆ ಚೌರ ಮಾಡ್ತಿದ್ರೆ?
2: ಅದಕ್ಕೆ ನಾನು ಹಿಂದೆ ಕತೆ ಹೇಳ್ತೇನೆ ನಿಮ್ಗೆ. ನನಗೂ ಹೆಬ್ಬಲ್ಲಿ ಅಂಬಾರ್ನಲ್ಲಿ ಇದ್ದೆ, ಮೂಡಬೇಕು ಅಂತಲ್ಲಿ ಇದ್ದೆ. ಅಲ್ಲಿ ಸ್ಟಾರ್ಟ್ ಮಾಡಿ ಅದ್ರ ನಂತರ ಸಿದ್ದಾಪುರ ಹೋದೆ. ಆವಾಗ ಕರೆಂಟ್ ಇಲ್ಲದ, ಆವಾಗ ಗ್ಯಾಸ್ ಲೈಟ್ ಮತ್ತೆ ಈ ಮೇಣದ ಬತ್ತಿ ಹಚ್ಚಿ ಕೆಲಸ ಮಾಡಿದ್ದೇವೆ ನಾವು. ನಾನು ಮೇಣದ ಬತ್ತಿ ಹಚ್ಚಿ ಒಂದು ವರ್ಷ ಕೆಲಸ ಮಾಡಿದ್ದೇನೆ. ಅದು ಕುರ್ಚಿ ಮೇಲೆ ಹಚ್ಚಿಡುದು ಮೇಣದ ಬತ್ತಿ, ಅದು ಇದ್ರ ಮೇಲೆ ಮರದ ಕುರ್ಚಿ. ಆವಾಗ ಈ ತಿರುಗಾಣಿ ಕುರ್ಚಿ ನಿಮ್ದು, ಆ ಕುರ್ಚಿ ಯಾವ ಇರಲಿಲ್ಲ, ಸ್ಟೀಲ್ ಕುರ್ಚಿ ಯಾವ್ದು ಇರಲಿಲ್ಲ. ಆವಾಗ ಮರದ ಕುರ್ಚಿ, ಕಡೆ ಮರದ ತಿರುಗಾಣಿ ಕುರ್ಚಿ ಬಂತು ಮರದ್ದು. ಅದ್ರ ಮೇಲೆ ಒಂದು ಇದು ಕ್ಯಾಂಡ್ ಹಚ್ಚಿಟ್ಕೊಂಡು ಅವಾಗ ನಾನು ಮಾಡಿದ್ದೇನೆ ಕ್ಯಾಂಡ್ ಕ್ಯಾಂಡ್ ಮೂಲಕ. ನಂತರ ಕ್ಯಾಂಡ್ ಹೋಗಿ ಗ್ಲಾಸ್ ಲೈಟ್ ಬಂತು, ಗ್ಯಾಸ್ ಲೈಟ್ ಹಚ್ಚಿ ಇಟ್ಟು ಸೀಮೆಣ್ಣೆ ಹಾಕಿ ಅದನ್ನು ಉಪಯೋಗ ಮಾಡಿದ್ದೇನೆ. ಅದ್ರ ನಂತರ ಕರೆಂಟ್ ಬಂತು, ಕರೆಂಟ್ ಉಪಯೋಗ ಮಾಡಿದೆ.
1: ಈಗ ಕಾಣಿ ನಿಮ್ಮ ಅಂಗಡಿಯಲ್ಲಿ ಕನ್ನಡಿ ತುಂಬಾ ಮುಖ್ಯ. ಹಿಂದೂ ಕಾಣಕ ಮುಂದೂ ಕಾಣಕ, ಆಚೆ ತಿರುಗರು ಕಾಣಕ ಈಚೆ ತಿರುಗರು ಕಾಣಕ ಆತರ. ಈಗ ಆಗ ನಿಮ್ ಕಾಲದಲ್ಲಿ ಕನ್ನಡಿ ಕಂಡ್ರೆ ಕನ್ನಡಿ ನಾಲ್ಕು ಬೋದಾಗ ಎಂತ ಹಿಡ್ಕೊಂಡಿರುತ್ತೆ ಅಂದ್ರೆ ಅದು ಯಾವಾಗ್ಲೂ ಯೂಸ್ ಆಗ್ತಾ ಇಪ್ಪುದಲ್ದ?
2: ಮುಂಚಿನ ಕಾಲದಲ್ಲಿ ಎರಡು ಫೀಟ್ ಎತ್ತರ ಒಂದೆರಡು ಫೀಟ್ ಆಗಲ್ಲ, ಒಂದ್ ಎರಡು ಕನ್ನಡಿ ಇಡುದು, ಹಿಂದೆ ಒಂದು ಮುಂದೆ ಒಂದು, ಮತ್ತೆ ಮನೆ ಸುತ್ತ ಕನ್ನಡಿ ಇರಲಿಲ್ಲ. ಎರಡೇ ಕನ್ನಡಿ, ಅದಕ್ಕೊಂದು ಸ್ಟ್ಯಾಂಡ್, ಮತ್ತೆ ಇದು ನಿಮ್ದು ಅಲ್ಲ ಅದು ಬೇಕು ಇದು ಬೇಕು ಯಾವ್ದು ಮೆಸೇಜ್ ಮಾಡುದು, ಆ ಮಿಷನ್ ಈ ಮಿಷನ್ ಅಲ್ಲ, ಕೈಯಲ್ಲೇ ನಾವು ಕೈಯಲ್ಲೇ ಮೆಸೇಜ್ ಮಾಡುದು. ನಮ್ದು ಕೈಯೇ ಮಿಷನ್, ಆ ಕೈಯಲ್ಲೇ ಮಿಷನ್ ಬಾಡಿ ಎಲ್ಲ ಮಿಷನ್ ಮಾಡಿ ಮಂಡೆ ಎಲ್ಲ ತಟ್ಟಿ ಕಂಪ್ಲೀಟ್ ಮಾಡಿ ಅದಕ್ಕೆ ಮಾಲೀಸ್ ಮಾಡಿ ಕಳಿಸಿ ಕೊಡ್ತಿತ್ತು. ಈಗ ಏನ್ ಮಾಡಿದ್ರೆ ಮಿಷನ್ ಬಂದಿತ್ತು, ಕೈಯಲ್ಲೂ ಮಾಡ್ತಾರೆ ಈಗ ಮಕ್ಕಳು. ಈ ಕಾಲದಲ್ಲಿ ನಮ್ದು ಹಾಗಲ್ಲ, ಕೈಯಲ್ಲೇ ಮಾಲೀಸ್ ಮಾಡಿ. ಒಬ್ರು ನಮ್ಮೊಬ್ರು ಇದ್ರು ಮುಂಚೆ ಎಸ್ ಐ ಅವರು, ಅವರೊಬ್ರು ಇದ್ರು ನನಗೆ ಬೇಕು. ಅವ್ರಿಗೆ ಒಂದು ಗಂಟೆ ನಾವು ಬಾಡಿ ಮೆಸೇಜ್ ಮಾಡಬೇಕಿತ್ತು,
1: ಒಂದು
2: ಗಂಟೆ ಮಂಡೆ ಮಂಡೆ ತಟ್ಟಿ ತಟ್ಟಿ ಅವರಿಗೆ ಮಂಡೆ ಎಣ್ಣೆ ಹಾಕಿ ಮಾಲೀಸ್ ಮಾಡುದು, ಒಂದು ಗಂಟೆ ಕೆಲಸ ಮಾಡಬೇಕಿತ್ತು ಅವ್ರಿಗೆ. ಆವಾಗ ಸಮಯ ಆಗ್ತಿತ್ತು ಅವ್ರಿಗೆ, ಆವಾಗ ಮಿಷನ್ ಇಲ್ಲಲ್ವಾ. ಈಗ ಕೂಡಲೇ ಮಿಷನ್ ಬಂದು ಮಿಷನ್ ಇಟ್ಟು ಸರಿ ಕೂಡಲೇ. ಈಗ
0: ಆಗಲಿಕ್ಕೆ ಸ್ವಲ್ಪ ಬೆಲೆ ಇರಲಿಲ್ಲ ನಮ್ಗೆ, ಸ್ವಲ್ಪ ಜನರು ಸಸರ ಮಾಡ್ತಿದ್ದೀರ ಅವ ಇವ ಅಂತೇಳಿ. ಈಗ ಅದೊಂದಿಲ್ಲ, ಅದು 90% ಕಮ್ಮಿ ಐತೆ. ಎಲ್ಲೋ ಕೆಲವರೆಲ್ಲೋ ಎಂತ ಮಾಡೋಕ್ಕಾಗಲ್ಲ, ಅವ್ರ ಹಿರಿಯರೆಲ್ಲ ಇರ್ತಾರೆ, ಅವ್ರು ಹೇಳ್ತಾರೆ. ಅದು ಬಿಟ್ಟರೆ ಆಗಳಿಗೆ ತುಂಬ ನಾನು ಸಂದಿಪತಿ ಕಂಡಿದೆ, ಅವ ಇವ ಅಂತೇಳಿ ಕರೋದೆಲ್ಲ ಮಾಡ್ತಿದ್ದೀರ. ಈಗ ನಮ್ಗೆ ಹಾಂಗಿದೆ ಅಷ್ಟೊಂದು ನಮ್ಮ ಸಂಘಟನೆಗಳ ಅದರಿಂದ ಆಪುಗೋಯಿ ಆ ಬೆಲೆ ಅನ್ನೋದು ಈಗ ನಮ್ಮ ಕೆಲಸಕ್ಕೆ ಬೆಲೆ ಒಳ್ಳೆ ಒಳ್ಳೆ ಬೆಲೆ ಸಿಕ್ಕಿತ್ತು. ಈಗ ರೇಟಿಂದ ಹಿಡಿದು ಪ್ರತಿಯೊಂದು ನಾವು ಯಾವತ್ತು ಸ್ಟ್ಯಾಂಡರ್ಡ್ ಆತ ಹೋತೋ ಆವತ್ತು ನಮ್ ಬೆಲೆ ಜಾಸ್ತಿ ಆಗ್ತದೆ.
1: ಎಕ್ಸಾಕ್ಟ್ಲಿ, ನಿಮ್ಗೆ ಎಷ್ಟು ಬೆಲೆ ಅಂದ್ರೆ ಬರೀ ಸಲೂನ್ ಅಲ್ಲ, ಯುನಿಸೆಕ್ಸ್
0: ಯುನಿಸೆಕ್ಸ್ ಸಲೂನ್ ಅವ್ರಿಗೆ
2: ಹೋಯ್ತು.
0: ಯುನಿಸೆಕ್ಸ್ ಸಲೂನ್ ಈ ಕಟಿಂಗ್ ಅವರೇ ಹೋದವ್ರು ಅವ್ರು 500 rupees ಅಂದ್ರೆ ಕೊಟ್ಟು ಮಾತ್ರ
1: 500 rupees ಎಂತದಲ್ಲ, ನೀವು ಒಂಚೂರು ಮುಂದವ್ರ ಅದಕ್ಕಿಂತ ಜಾಸ್ತಿ ಇರುತ್ತೆ.
2: ಇನ್ನೊಂದು ಸಣ್ಣ ಕಥೆ ಹೇಳ್ತೀನಿ. ನಾನು ಒಂದು ಬೊಂಬೈ ಹೋಗಿದ್ದೆ, ಬೊಂಬೈಯಲ್ಲಿ ಶಿವರಾಮ್ ಭಂಡಾರಿ ಅಂತ ಒಬ್ಬರು ಇದ್ದಾರೆ. ಅವರದ್ದು ಒಂದು ಎಕರೆ ಪ್ಲೇಸ್ ಅಲ್ಲಿ ಇದು ಸ್ಕೂಲ್, ಈ ನಮ್ಮ ಈ ಸ್ಕೂಲ್ ಹಾಗೆ ಸ್ಕೂಲ್, ಅದು ಆ ಸ್ಕೂಲ್ ಅಲ್ಲಿ ಮಕ್ಕಳಿಗೆ ಕಲಿಸೋದು. ಅದನ್ನ ಕಲಿತು ಇವತ್ತು ಬೊಂಬೈಯಲ್ಲಿ ಡಾಕ್ಟರ್ ಇದ್ದಾಗ ಅವ್ರು ಇವತ್ತು ಕಾರ್ ಅವ್ರಿಗೆ ಒಂದೇ ಗಂಟೆ 10 ಅಂಗಡಿ ಉಂಟು ಅವರದ್ದು, ಒಂದು ಗಂಟೆ ಕೆಲಸ ಒಂದು ಅಂಗಡಿಯಲ್ಲಿ. ಅವರು ಕಾರ್ ಬೆಳಿಗ್ಗೆ ಡ್ರೆಸ್ ಹಾಕೊಂಡು ಬರುದು ಅವ್ರು, ಅದಕ್ಕೆ ಕಿಸೆಯಲ್ಲಿ ಬಾಳ ಕತ್ತಿರ್ತದೆ, ಬಂದ್ರು ಬರೀ ಬಾಬು ಕಟ್ಟು ಮಾತ್ರ ಮಾಡುದು ಅವ್ರು. ಅದು ದೊಡ್ಡ ಹೈಫೈ
1: ಮಕ್ಕಳಿಗೆ
2: ಮಕ್ಕಳಿಗೆ ದೊಡ್ಡವರಿಗೂ ಮಾಡಿ. ಇವತ್ತು ಅಂತ ಇಲ್ಲಿ ಅವ್ರ ಮನೆ ಕಾರ್ಕಳದಲ್ಲಿ, ಕಾರ್ಕಳ ಇಲ್ಲಿ ಮೂಡುಬಿದ್ರೆ ಹತ್ರ. ಈಗ ಮಂಗಳೂರಿನಲ್ಲಿ ಒಂದು ಸ್ಕೂಲ್ ಮಾಡಿದ್ರು, ಮನೆ ಮಾಡಿದ ಈಗ ದೊಡ್ಡ ಸ್ಕೂಲ್ ಕಲುವರಿಗೆ, ನಮ್ಮವರಿಗೆ ಕಲುವವರಿಗೆ 50% ಫ್ರೀ, ನಮ್ಮವರು ಕಲುವರಿಗೆ 50% ಫ್ರೀ ಮಾಡಿದ್ದಾರೆ. ಈಗ ಅದು ಸ್ಕೂಲ್ ಅವರದ್ದು ಬರ್ತಾರೆ ಅವರು, ಅವರು ಫೇಮಸ್. ಮತ್ತೆ ನಮ್ಮ ಇದರಲ್ಲಿ ಭಂಡಾರಿ ಸಮಯದಲ್ಲಿ ನಮ್ಮ ಕೆಲಸದಲ್ಲಿ ಫೇಮಸ್ ಅವರು.
1: ಅವ್ರ ಹೆಸರು ಎಂತ?
2: ಶಿವರಾಮ್ ಭಂಡಾರಿ, ಡಾಕ್ಟರ್ ಶಿವರಾಮ್ ಭಂಡಾರಿ ಅಂತ ಹೆಸರು.
1: ಡಾಕ್ಟರ್ ಶಿವರಾಮ್ ಭಂಡಾರಿ
0: ಅವ್ರಿಗೆ ಡಾಕ್ಟರೇಟ್ ಸಿಕ್ಕಿದ್ದ. ಅವರು ಇಲ್ಲಿಂದ ಬೊಂಬೈಗೆ ಹೋಗಿ ತುಂಬಾ ಅದ್ರ ಬಗ್ಗೆ ಹೋರಾಟ ಮಾಡಿ ಕಲ್ತು ಈಗ ಅವ್ರ ಹತ್ರ ನೀವು ಕಟಿಂಗ್ ಮಾಡ್ಕೊಂಡ್ರೆ ಅಪಾಯಿಂಟ್ಮೆಂಟ್
2: ತಗೊಂಡ್ರೆ ತಗೊಂಡಾಗೆ ಬರ್ತೇನೆ
0: ಅಷ್ಟೇ.
2: ನಾನು ಅವ್ರ ಕಾರಲ್ಲಿ ಹೋಗಿದ್ದೇನೆ ಅವ್ರ ಅಂಗಡಿಗೆ, ಅವರು ಅವರೊಟ್ಟಿಗೆ ಹೋಗಿ ಅವ್ರು ಮಾಡುವ ಕೆಲಸ ಮಾಡಿದ್ದೇನೆ. ಬರೀ ಬಾಬುಕಟ್ಟೆ ಅವರು ಅಮೆರಿಕದಲ್ಲಿ ಕಲ್ತು ಬಂದಿದ್ದಾರೆ, ಫಾರಿನ್ ಅಲ್ಲಿ ಹೋಗಿ ಬರೀ ಬಾಬುಕಟ್ಟೆ ಮಕ್ಕಳಿಗೆ ಮಾಡ್ತಾರೆ, ದೊಡ್ಡವರಿಗೆ ಮಾಡ್ತಾರೆ, ಲೇಡೀಸ್ ಎಲ್ಲ.
0: ಅವರು ಒಂಥರ ನಾ ಹೇಳದಲ್ಲ ಡಾಕ್ಟರ್ ಒಳ್ಳೆ ಡಾಕ್ಟರ್ ಕಣಂಗೆ
1: ಹೈಫೈ
0: ಡಾಕ್ಟರ್ ಕಣಂಗೆ. ಈಗ ಅಪಾಯಿಂಟ್ಮೆಂಟ್ ಅಂತ ಹೇಳುದು ನಂಗೆ ಕಸ್ಟಮರ್ ಫೋನ್ ಮಾಡಿದಾರೆ, ಏ ನಂಗೆ ಕಟಿಂಗ್ ಆಯ್ಕಾ ಎಷ್ಟತಿ ಬಾಬ ಅಂತ ಹೇಳಿಯಕ್ಕೆ. ಈಗ ಏನ್ ಅವ್ರಿ ನಾನು ಅವ್ರನ್ನೇ ದೂರಿ ಅಂತ ಹೇಳಿದ್ಲು, ಯಾಕಂದ್ರೆ ನಾನು ಒಂದೊಂದ್ಸಲ ಕುಕ್ಕಡ ಆಲೋಚನೆ ಮಾಡ್ತೇನೆ, ನಾನು ಹಾಗೆ ಮಾಡ್ತೇಲ್ಲ ಬೇರೆ ಅಂಗಡಿಗೆ ಅರ್ಜೆಂಟ್ ಮಾಡ್ತೇಲ್ಲ, ನಂಗೆ ಅಷ್ಟು ಅರ್ಜೆಂಟ್ ಇತ್ತ ಅವ್ರು ಮಾಡ್ತಾರ ನಾನು ಟೀಕೆ ಮಾಡೋಕ್ಕಿಂತ ನಂಗೆ ಅಷ್ಟು ಅರ್ಜೆಂಟಾಗಿ ನಾನು ಅವ್ರಿಗೆ ನಾನು ಎಂತಕ್ಕೆ ಅರ್ಜೆಂಟ್ ಮಾಡಿದೆ ಅಲ್ಲಿ ಹೋಯ್ ಅಂದ್ರೆ ನಾನು ಒಂದ್ಸಲ ಕುಕ್ಕೊಂಡು ನಾನು ಸುಮ್ಮನೆ ಪುರುಸೋ ತಂಗಿದ್ರೆ ಆಲೋಚನೆ ಮಾಡೋದಿರತ್ತೆ. ಈಗ ಈ ಒಂದು ಕಸ್ಟಮರ್ ಅರ್ಜೆಂಟ್ ಮಾಡಿ ಹೋತ್ರ ಅಂತ ಹೇಳಿ ನಾವು ಅದು ಏನ್ ಈಗದ್ದು ಎಂತ ಗೊತ್ತಿಲ್ಲ, ಅದು ಹಾಗೆ ಪ್ರೆಷರ್ ಅಷ್ಟಿರುತ್ತೆ ಹಂಗೆ ಪೂಸಾಕ. ಅವರು ಎಲ್ಲರೂ ಹೆಚ್ಚಾಗಿ ಫೋನ್ ಮಾಡಿ ಕೇಂಡೆ ಬಾಪು, ನಾನು ರಾಬಪ್ಪದ ರಾಘು ನನ್ ಬಾಪದ ರಾಘಣ್ಣ ನಂಗೆ ಕಟಿಂಗ್ ಆಯ್ಕೆ ಬಾಪದ ಅಂತೇಳಿ ಅಂದ್ರೆ ನನ್ನ ಕರೋದು ಹೆಬ್ರಿಂಗಲ್ಲ ರಾಘು ಅಂತೇಳಿ ನಿತೇಶ್ ಅಂತ ಹೇಳಿದ್ರೆ ಸಾಧಾರಣ ಯಾರಿಗೂ ಅಷ್ಟು ಪಕ್ಕ ಅಂದಾಜ್ ರಾಘು ಅಂತೇಳಿ ಹೇಳೋದು. ಹಂಗೆ ಎಲ್ಲರೂ ಫೋನ್ ಮಾಡಿಯೇ ಬರ್ತೀವಿ.
2: ಅದು ನನ್ನ ಹೆಸರು, ನಾನು ನಾನೇ ಕರೆದ ಅವನಿಗೆ ರಾಘು ಅಂತ ನಾನು ಇಟ್ಟಿದ್ದೆ, ಅವನಿಗೆ ರಾಘು ಅಂತ ಇಟ್ಟೆ, ಮೊಮ್ಮಗನಿಗೆ ಗುರು ಅಂತ ಇಟ್ಟೆ. ಈಗ ಹಾಗಾಗಿ ನಾನೇ ಕರೆದ ಹೆಸರು ಕರೆಯಿಟ್ಟಿದ್ದು ದಾರಿ ಅದು ಅಂದ್ರೆ ನಾನೊಂದು ಆವಾಗಿಂದ ಒಂದ್ಸಲ ಹೋದೆ ಮತ್ತೆ ರಾಘು ಅಂತ ಹೆಸರಿಟ್ಟೆ, ಮೊಮ್ಮಗನಿಗೆ ಗುರು ಅಂದ್ರೆ ಆಯ್ತಾ ಇದ್ದೆ. ಈಗ
1: ಆಯ್ಲಿ, ಈಗ ನನ್ಗೊಂದು ಕುತೂಹಲ, ನಿಮ್ದು ರಜೆ ವಾರದ ರಜೆ ಮಂಗಳವಾರವೇ ಅಂತಕ್ಕೆ ಅಂತ
2: ಅದು ಇವತ್ತಿನಿಂದ ಇವತ್ತು ಬಂದ ಕತೆ ಅಲ್ಲ, ಪೂರ್ವಜರ ಹಿಂದಿನಿಂದ ಅಂದ್ರೆ ಈ ಒಂದು ಕಥೆಯನ್ನು ಮಂಗಳವಾರವೇ ಇಡಬೇಕು ಅಂತ, ಯಾಕಂದ್ರೆ ಹಿಂದೆ ಒಂದು ಕತೆ ಇತ್ತು ಮಂಗಳವಾರ ಮಾಡಬಾರ್ದು ಅಂತ ಒಂದು ಕತೆ ಇತ್ತು.
0: ಅದೇ ಮಂಗಳವಾರ ಮಂಗ ಸಮೇತ ಕಟಿಂಗ್ ಮಾಡೋದಿಲ್ಲ ಅಂತೇಳಿ, ಅದಕ್ಕೆ ಅದು ಹಾಗೆ ಕಂಟಿನ್ಯೂ ಆಯ್ತೇನೋ.
2: ಅದು ಮಂಗಳವಾರ ಯಾವ ಲೇಸ್ ಕಾರ್ಯ ಇಲ್ಲಲ್ಲ, ಈ ಮಂಗಳವಾರ ದಿವಸ ಒಳ್ಳೆ ಕಾರ್ಯ ಯಾವುದೂ ಆಗುದಿಲ್ಲ, ಒಳ್ಳೆ ಕಾರ್ಯ ಮಾಡುವ ಆ ಬಗ್ಗೆ ಅದನ್ನ ಅವ್ರು ಎಂತ ಮಾಡಿದ್ರು, ಆದ್ರೆ ಮಂಗಳವಾರ ಕಟ್ಟಿಗೆ ಇದ್ರೆ
0: ಈಗ ಎಂತ
2: ಮಾಡ್ರು ಅಷ್ಟೇ.
0: ನಾವೆಲ್ಲ ಮಂಗಳವಾರ ರಜೆ ಮಾಡ್ತಿತ್ತು, ಹಿಂದಿಯವ್ರು ಬಂದಿರು ಮತ್ತೆ ಇನ್ನಿಸೆಕ್ಸ್ಗಳೆಲ್ಲ ಬಂದಿದ್ದು ಅದು ದೊಡ್ಡ ದೊಡ್ಡ ಅಂಗಡಿಗಳಾಯ್ದು ಅವೆಲ್ಲ ಮಂಗಳವಾರನು ಓಪನ್ ಇರುತ್ತೆ, ಅವ್ರಿಗೆ ಮಂಗಳವಾರ ಕೆಲಸ ಇರುತ್ತೆ. ನಾವು ಒಂದ್ ಟೈಮ್ ಕೊರೋನಾ ಟೈಮಲ್ಲಿ ಸಂಡೆ ಕಡ್ಡಾಯ ರಜೆ ಅಂತೇಳಿ ಕೋವಿಡ್ ಟೈಮ್ಗೆ ಗೌರ್ಮೆಂಟ್ ರೂಲ್ಸ್ ಮಾಡಿದ್ದು, ಸಂಡೆ ಯಾವ ಅಂಗಡಿ ಓಪನ್ ಮಾಡೋಕಾಗ ಅಂತೇಳಿ, ಆಗ ನಾವು ಸಹ ಮಂಗಳವಾರ ಓಪನ್ ಮಾಡಿತ್ತು. ನಮಗೂ ಜನ ಬಂದಿರು ಆ ಟೈಮ್ ಬಿಡಿ, ಆ ಟೈಮ್ ಹಂಗೆ ಲಾಸ್ಟ್ ಲಾಸ್ಟಿಗೆ ಒಂದ್ಸಲ ಕಟಿಂಗ್ ಮಾಡ್ಕೊಂಡ್ರೆ ಸಾಕು, ಅಂದ್ರೆ ಹೆಚ್ಚಿನವ್ರು ನೀವು ಹೇಳ್ದಂಗೆ ಮನೆಗೆ ಮಾಡ್ಕೊಂಡಿರ, ಕೆಲವರಿಗೆ ಅದು ಆಯ್ಕೆ ಇದ್ದಿತ್ತು ಅಂತೇಳಿ ಬಂದಿರ, ಅದು ಹಂಗೆ ಅಷ್ಟೇ ಬಿಟ್ರೆ. ಆದ್ರೂ ನಾವು ಮಂಗಳವಾರ ಬೇರೆ ದಿನ ಕಂಪೇರ್ ಮಾಡಿ ಓಪನ್ ಮಾಡೋ ಟೈಮ್ ಹಂಗೆ 10% ಇರಲಿಲ್ಲ.
2: ಇದು ಇನ್ನೊಂದು ಕಥೆ, ಇದು ನಾನು ಹೆಬ್ರಿ ಬಂದಕ್ಕೆ ಹೋಗುವಾಗ ಮಂಗಳವಾರ ಬಂದಿರಲಿಲ್ಲ, ಮಂಡೇ ಬಂದಿರಲಿಲ್ಲ, ನಾವೊಂದು ಬಂಡಾರಿ ಸುಧಾರಣ ಸಂಘ ಅಂತೇಳಿ ಮಾಡಿ ಬಂದ್ ಮಾಡಿದ್ದೆ ಅಷ್ಟು ಬಿಟ್ರೆ ಮಂಗಳವಾರ ಬಂದಿರಲಿಲ್ಲ. ಇವತ್ತು ಮಂಗಳೂರು ಮೂಲ್ಕಿ ಸುರತ್ಕಲ್ ಸಂಘ ಬಂದಿಲ್ಲ, ಇವತ್ತು ಬಂದಿಲ್ಲ, ಎಲ್ಲೂ ಬಂದಿಲ್ಲ. ಇಲ್ಲಿ ನಮ್ಮ ಸಂಘ ಸಮಿತಿ ಜಾಸ್ತಿ ಉಡುಪಿ ಜಿಲ್ಲೆಯಲ್ಲಿ ಉತ್ತಮ ಮಟ್ಟಕ್ಕೆ ಮುಟ್ಟಿತು, ಆದ್ರಿಂದ ಬಂದಂತ ಆಯ್ತು
1: ಅಷ್ಟೇ.
2: ಕುಂದಾಪುರ ಉಡುಪಿ ಜಿಲ್ಲೆ ಒಳ್ಳೆ ಇತ್ತು, ಮಂಗಳೂರಲ್ಲಿ ಹಾಗಿಲ್ಲ. ಈಗ
1: ನಂಗೆ ಇನ್ನೊಂದು ಕುತೂಹಲ, ಈಗ ನೀವು ಬೇರೆಯವ್ರ ಹೇರ್ ಕಟಿಂಗ್ ಮಾಡ್ತೀರಿ, ಬೇರೆಯವ್ರ ಶೇವಿಂಗ್ ಮಾಡ್ತೀರಿ, ಬೇರೆಯವರಿಗೆ ಮಸಾಜ್ ಮಾಡ್ತೀರಿ ಎಲ್ಲ ಸರಿ, ನಿಮ್ಗೆ ಈಗ ಹೇರ್ ಕಟಿಂಗ್ ಎಲ್ಲ ಬೇಕಾದ್ರೆ ಯಾರು ಮಾಡುದು?
2: ನನ್ನ ಕಟಿಂಗ್ ಮಗನೇ ಮಾಡುದು, ನನಗೆ ನಿಮಗೆ ನಮ್ಮೂರೇ ಮಾಡುದು, ಬೇರೆಯವರಲ್ಲ. ನಾನು ಈಗ ಮಗ ಮಾಡ್ತಾರೆ, ಮುಂಚೆ ಬೇರೆ ಹತ್ರ ಮಾಡ್ಕೊಳ್ತಿದ್ದೆ ಅಷ್ಟೇ.
1: ಓಕೆ, ನೀವು ಇನ್ನೊಂದು ಅಂಗಡಿಗೆ ಹಾಪುದಾ?
0: ನಮ್ಮ ಅಂಗಡಿ ಹೆಂಗ್ ಕೆಲ್ಸಕ್ಕೆ ಮುಂಚೆ ಎಲ್ಲ
2: ಮತ್ತೆ ನನ್ನ ಶಿಷ್ಯರು, ನನ್ನ ಶಿಷ್ಯರು 5 ಜನ ಇದ್ದಾರೆ.
1: ಹೌದಾ?
2: ಹೌದು, ನನ್ನ ಶಿಷ್ಯ ಒಬ್ಬ ಅಲ್ಲಿ ಇಬ್ಬರೇ 3 ಜನ ಇದ್ದಾರೆ, ಮತ್ತೆ ಇಬ್ಬರು ಹೊರಗೆ ಇದ್ದಾರೆ. 5 ಜನ ಶಿಷ್ಯರು ನಾನು
1: ಅವರೇ ಹೇರ್ ಕಟ್ ಮಾಡ್ತಿದ್ದೆ ನಿತೇಶ್ಗೆ.
0: ನಂಗೆ ಸತ್ಯ ಅದೊಂದು ದೊಡ್ಡ ಸಮಸ್ಯೆ, ನೀವು ಈಗ ಹೇಳ್ರಲ್ಲ, ನಮ್ಗೆ ಬೇರೆ ಅಂಗಡಿ ಹೋಗಿ ಮಾಡ್ಕೊಂಡ್ಕತ್ತ, ನಾನು ಹಂಗೆ ಸಿಂಪಲ್ ಒಂದು ಮಾಡ್ಕೊಂಡ್ಕತ್ಲೆ ಬೇರೆ ಅಂಗಡಿ ಹಂಗೆ ಒಟ್ಟು ಮಾಡ್ಕೊಂಡ್ಕತ್ ಅವ್ರಿಗೆ, ನಾನಲ್ಲಿ ಹೋಗಿ ಕುಕ್ಕೊಂಡಲ್ಲಿ ಅವ್ರಿಗೆ ಯಾರು ಕಸ್ಟಮರ್ ಬಂದು ಹೋದ್ರೆ ನಮಗೂ ಬೇಜಾರತ್ತೆ, ನನ್ನಿಂದ ಒಂದು ಕಸ್ಟಮರ್ ಅವರಿಗೂ ನನ್ನ ಹತ್ರ ದುಡ್ಡು ತೆಕ್ಕಂಬಾತ್ರ ನಂಗೆ ಅವ್ರಿಗೆ ನಾನು ಮಾಡೋ ದುಡ್ಡು ತೆಕ್ಕಂಬಾತಿಲ್ಲ. ಹಾಗೆ ಅಂದ್ರೆ ನಮಗೆ ನಾವು ಕಟಿಂಗ್ ಮಾಡ್ಕೊಂಡು ದೊಡ್ಡ ಸಮಸ್ಯೆಗೆ ಅದು, ನಾವು ಹೆಣ್ಸದ ಸುಲಭದಂಗೆ ಆದಿಲ್ಲ. ಆದಷ್ಟು ನಾವು ಬೇರೆ ಅಂಗಡಿಗೆ ಹೋಗಿ ಮಾಡ್ಕೊಂತೋ, ನಮಗೆ ನಮ್ದು ಯಾರಿಗೂ ಕಟಿಂಗಿನ ಒಂದು ವಿಷಯ ಇದಂಗೆ ಹೇಳ್ತಿರ್ ಕೆಲವ್ರು ನಾನೇ ಮಾಡ್ಕಂತೆ ಅಂತೇಳಿ, ಅದೊಂದು ಸುಳ್ಳು, ಆತೇ ಇಲ್ಲ,
1: ಸಾಧ್ಯ ಇಲ್ಲ.
0: ಎಷ್ಟೇ ಕಲ್ತಾವ ಇಲ್ಲಿ ಅವನಿಗೆ ಅವನಿಗೆ ಕಟಿಂಗ್ ಮಾಡ್ಕೊಂಡ್ ಆದಿಲ್ಲ,
2: ಅದ್ರ ಬಗ್ಗೆ ನಾನು ಆಗುದಿಲ್ಲ, ನಾನು ಹೇಳುದು ಇಲ್ಲ, ಆಗುದು ಇಲ್ಲ.
1: ಇದು ಸಾರ್ವಕಾಲಿಕ ಸತ್ಯ, ಹ್ಯಾಂಗ ಅತ್ತ ಹಿಂದೆ ಅಂತ ಐತಿ, ಹ್ಯಾಂಗ ಇದನ್ನು ಕಟ್ ಮಾಡುದು ಎದ್ರಲ್ಲ
2: ಮಾಡ್ಕೊಳ್ಳಿದ್ದು ಅವ್ರ ಮನೆಯವ್ರು ಯಾರು ಮಿಷನ್ ಹಾಕಿರ್ಬೋದು, ಅವ್ರ ಹತ್ರ ಆಗ್ಲಿಕ್ಕಿಲ್ಲ,
1: ಅವ್ರವ್ರೆ ಆತಿಲ್ಲ, ಕಷ್ಟ ಅದು.
2: ಅದೊಂದು ಆಗುದೇ ಇಲ್ಲ,
1: ಈಗಿನ ಟ್ರಿಮ್ಮರ್ ಹಿಡ್ಕೊಂಡ್ರು ಕಷ್ಟವೇ ಅಲ್ಲ.
0: ಟ್ರಿಮ್ಮರ್ ಅಂದ್ರೆ ಜೀರೋ ಹಾಕೊಂಡ್ಲ, ಈಗ ನೀವು ಸಿಂಪಲ್ ಈಗ ಒಂದು ಟಿಮ್ಮರ್ ಇಟ್ಕೊಂಡು ಒಂದ್ ನಂಬರ್ ಒಂದ್ ಜೀರೋ ಒಂದ್ ನಂಬರ್ ಇಟ್ಕೊಂಡು ಫುಲ್ ಹಾಕೊಂಡ್ ಬಿಡ್ಲಾಕ್, ಅಷ್ಟೇ ಬಿಟ್ರೆ ಅವನಿಗೆ ಈ ಸ್ಟೈಲ್. ಈಗಂದಂತೂ ಸಾಧಾರಣ ಕೆಲವರು 50-60 ವರ್ಷದವರು ಬಂದ್ ಸ್ಟೈಲ್ ಮಾಡಿ ಅಂತ ಹೇಳುದು, ಖಂಡಿತ ನಾನು ಮಾಡಿದೆ ಕೆಲವರಿಗೆ, ಅವ್ರು ಬಂದು ಹೆಬ್ಬುಲಿ ಕಟಿಂಗ್ ಮಾಡಿ ಅವರು ಆ ಕಟಿಂಗ್ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಜನ ಅಷ್ಟೊಂದು ಸ್ವಲ್ಪ ಫಾರ್ವರ್ಡ್ ಹೋಗಿ ಅದು ಕೆಲವರು ಪ್ರಾಯ ಬರ್ತಿಲ್ಲ ಅಲ್ಲಿ ಅವರ ಅವ್ರಿಗೆ
1: ಒಳಗಿನ ಎನರ್ಜಿ
0: ಎನರ್ಜಿ ನಮ್ಗೆ ಒಬ್ರು ನನ್ನ ಕಸ್ಟಮರ್ ಒಬ್ರು ಇದ್ದ ಅವ್ರು ಹೇಗಳು ಹೇಳುದು ಇಲ್ಲ ನಂಗೆ ಪ್ರಾಯ ಇಲ್ಲ ನಾನು ಈಗ ಹುಡುಗ ಆತಿದ್ದೆ ಅಂತ ಹೇಳಿ ಹೇಗಳು ಹೇಳ್ತಿರ್ತಾರೆ ಅವ್ರು ಹೇಗಳು ನಂಗೆ ಹೇಳ್ತೇಪು ದೀನಿ ನನ್ನ ಕಣ್ಣು ಬಿಳಿ ಕೂದಲು ಆಯ್ತು ನಂಗೆ ಪ್ರಾಯ ಆಯ್ತು ಅಂತೀಯ ನೀನು ನಾನು ಪ್ರಾಯ ಇಲ್ಲ ನಾನು ಈಗ ಹುಡುಗ ಆತಿದ್ದೆ ಅಂತ ಹೇಳ್ತಾರೆ ಅಂದ್ರೆ ಸ್ವಲ್ಪ ಜನ ಅದ್ರಂಗ ತುಂಬಾ ಮುಂದುವರಿತಾ ಇದ್ರು ಹಂಗೆ ಅಷ್ಟು ನಮ್ಗೆ ಪ್ರಾಯ ಆಯ್ತು ಯಾವ್ದನ್ನು ಒಪ್ಕೊಂಬ ಯಾರು ರೆಡಿ ಇಲ್ಲ
1: ಪ್ರಾಯ
2: ಮುಂಚೆ ಕಷ್ಟ ಇತ್ತು ಎರಡು ತಿಂಗಳು ಮೂರು ತಿಂಗಳು ಒಮ್ಮೆ ಕಟಿಂಗ್ ಗಡ್ಡ ಮಾಡ್ತಿದ್ರು ಈಗ ಹಾಗಲ್ಲ ಹೆಚ್ಚಿಗೆ ಇಪ್ಪತ್ತು ಇಪ್ಪತ್ತೈದು ದಿವಸಕ್ಕೆ ಕಟ್ಟಿಗೆ ಬಟ್ಟೆ ಮಾಡ್ಕೊಡ್ತಾರೆ
1: ಈಗ ಬ್ಯೂಟಿ ತುಂಬಾ ಇಂಪಾರ್ಟೆಂಟ್
2: ಮುಂಚೆ ನಮ್ಮ ಕಾಲದಲ್ಲಿ ಉಂಟಲ್ಲ ಎರಡು ತಿಂಗಳು ಮೂರು ತಿಂಗಳವರೆಗೆ ಹಳ್ಳಿ ಕೆಲಸ ಅಲ್ವಾ ಅವಾಗ ಕಷ್ಟ ಇತ್ತು ಅವ ನಮ್ದು ಉದ್ಯೋಗ ಸ್ವಲ್ಪ ಕಷ್ಟ ಇತ್ತು ಅಂಗಡಿ ಕಮ್ಮಿ ಕಷ್ಟ ಇತ್ತು ಈಗ ಹಾಗಲ್ಲ ಅಂಗಡಿ ಜಾಸ್ತಿ ಆಗಿದೆ ಉದ್ಯೋಗ ಜಾಸ್ತಿ ಆಗಿದೆ
1: ಮತ್ತೆ ಕೆಲವರೆಲ್ಲ ಆಗಲಿನ ಕಾಲದಲ್ಲ ಈ ಕೂದು ಉದ್ದ ಬಿಟ್ಕೊಂಡು ಅಂಬಡಿ ಹಾಕಂಬರಿದ್ದೀರಿ ಗಂಡಸರೆಲ್ಲ
0: ಅಲ್ಲ
1: ಹೆಚ್ಚಿನವರಲ್ಲ ನನ್ನ ಅಜ್ಜ ಕೂಡ ಅಂಬಡಿ ಹಾಕಂತಿದ್ದೀರ
0: ಅದಂದ್ರೆ ಹೆಚ್ಚಿನವರು ಆಗಳಿಗೆಲ್ಲ ಸಂಖ್ಯೆ ಜಾಸ್ತಿ ಈ ನಮ್ಮ ಹಿರಿಯಡ್ಕ ಗಣ ಈ ಮಾರಣಕಟ್ಟಿ ದೇವಸ್ಥಾನ ದರ್ಶನ ಪಾತ್ರಿ ಅಂತ ತುಂಬಾ ಜನ ಬಿಡ್ತಿದ್ದೀರಿ ಅವರೆಲ್ಲ ಅಂಬಡಿ ಹಾಕೊಂಡೇ ಇರ್ತಿದ್ರು ಅವ್ರು ಮಾಡ್ತಿರ್ಲ ಹೆಚ್ಚಿನವ್ರು ಅದು ಹಂಗೈ ಈಗ ಸ್ವಲ್ಪ ಕಮ್ಮಿ ಆಯ್ತು ಅನ್ಸುತ್ತೆ ನಂಗೆ
2: ಮತ್ತೆ ಹಿಂದಿನ ತಾಯಿ ತಂದೆಯವರಿಗೆಲ್ಲ ಮಕ್ಕಳಿಗೆ ಗುಟ್ಟು ಜುಟ್ಟೆ ಬಿಡು ಹೌದು ಮಗ ಅದು ಇರ್ತಿತ್ತು ಇಲ್ಲೆಲ್ಲ ಪಾತ್ರೆಗಳು ಅಂತ ಜಾಸ್ತಿ ಇಲ್ಲಿ ನಮ್ಮ ಕುಂದಾಪುರ ಸಾಧಾರಣ ಮಟ್ಟಿಗೆ ಪಾತ್ರೆಗಳು ಜಾಸ್ತಿ ದರ್ಶನ ಪಾತ್ರೆಗಳು ಈಗ ಆ ಪಾತ್ರೆಗಳು ಈ ಪಾತ್ರೆಗಳು ಮನೆ ಮನೆಗೆಲ್ಲ ಪಾತ್ರೆಗಳು ಇರ್ತಿದ್ರೆ ಅವ್ರು ಕೂದಲು ಬಿಟ್ಕೊಂಡು ಅದನ್ನ ಅದು ಒಂದು ಕೆಲಸ ಸೈಡ್ ಮಾತ್ರ ಬಿಡಿಸ್ತಿದ್ರೆ ಮುಂಚೆ ಅದು ಒಂದು ಕೆಲಸ ಇತ್ತು ಸ್ವಲ್ಪ ಸೈಡ್ ಮಾತ್ರ ತೆಗೆದು ಮತ್ತೆ ಮಧ್ಯೆ ಜುಟ್ಟು ಬಿಟ್ಕೊಂಡು ಇರ್ತಿದ್ರೆ ಎಷ್ಟು ಹೆಚ್ಚಿನ ಪಾತ್ರೆಗಳು ಇವತ್ತು ಇತ್ತು ಪಾತ್ರೆ ಹೆಚ್ಚಿನ ಕಾಲ ಬಿಡ್ತಿದ್ರೆ ಕೆಲವರು ತೆಗಿತಾರೆ ಈಗ ಈಗ ಅದು ಆ ಕಾಲ ಬಂತು ಮುಂಚೆ ಅಷ್ಟು ಈಗ ಆನಮನೆ ಇಲ್ಲ ಈಗ ಮುಂಚಿನ
0: ಈಗ ಎಲ್ಲ ಜಾತಿಯಂಗೂ ಹೆಣ್ಣು ಸಿಕ್ಕೋದಿಲ್ಲ ಅದನ್ನು ಆ ಜಾತಿ ಈ ಜಾತಿ ಅಂತಿಲ್ಲ ಸಾಫ್ಟ್ವೇರ್ನವರಿಗೂ ಸಿಕ್ಕೋದಿಲ್ಲ ಆದ್ರೂ ನಮ್ಮಲ್ಲಂತೂ ಅದು ಭಯಂಕರ ದೊಡ್ಡ ಸಮಸ್ಯೆ
1: ಹೌದಾ
0: ಅಂದ್ರೆ ಕೆಲಸದಾಗಿದ್ದಾರಿಗೆ ಕೊಡ್ತಾರೆ ಹೆಣ್ಗಳು ಕಟಿಂಗ್ ಶಾಪಿನ ಒಂದ್ಕೊಳಗೆ ಹೆಣ್ಗಳು
1: ಕೊಡುದಿಲ್ಲ
0: ಅವಂಗ್ ಕಟಿಂಗ್ ಶಾಪ್ ಅವಾಗ ಹೆಣ್ಣು ಕೊಟ್ರ ಕಡೆಗೆ ಅವಳು ಅವ್ರ ರಾತ್ರಿ 10 ಗಂಟೆ ಅವರಿಗೆ ಹತ್ತ
1: ಅದಕ್ಕೆ
2: ನಿಜವಾಗಿ ಇವತ್ತು ನಿಜವಾಗಿ ಕಟಿಂಗ್ ಸೋಪಿನವರಿಗೆ ಕೊಡುದು ಉತ್ತಮ ಯಾಕಂದ್ರೆ ಅವ್ನು ಎಲ್ಲೂ ಇರುದಿಲ್ಲ ಅವ್ರು ಮನೆಗೆ ಮನೆ ಊರಾಗೆ ಇರ್ತಾರೆ ಮನೆಗೆ ಇರ್ತಾರೆ ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರೆ ಇವ್ರು ಎಲ್ಲೋ ಇರ್ತಾರೆ ಇವ್ರು ಎಲ್ಲೋ ಕಡೆಗೆ ಎಲ್ಲೇನೋ ಇದಾಗಲ್ಲ ಕಟಿಂಗ್ ಸೋಪಿ ಅದಕ್ಕೆ ಹೆಣ್ಣು ಕೊಟ್ರೆ ಖಂಡಿತ ಅವ್ರ ಜೀವನಕ್ಕೂ ತೊಂದರೆ ಇಲ್ಲ ಈಗ ಅವ್ರು ಆರಾಮಾಗಿರ್ಬೋದು ಇದು ನಮ್ಮ ಪ್ರಕೃತಿ ಗೊತ್ತಿಲ್ಲ ಅಷ್ಟೇ ನಮ್ಮವರಿಗೆ ಗೊತ್ತಾಗ್ತಾ ಇಲ್ಲ ಇದು ಅವ ಬೇಡ ಇದು ಕಟ್ಟಕಂಡು ಬಟ್ಟರು ಹಾಗೆ ಉಂಟು ಈಗ ಇದು ನಮ್ಮವರಂತೂ ಜಾಸ್ತಿ ಆಗಿದೆ ಅವನೇ ಕೊಟ್ಟರೆ ಇವರು ಮಗಳು ಉತ್ತಮವಾಗಿರ್ತಾಳೆ ನಿಜವಾಗಿ ಹೇಳುವ ಮಾತು ಇಲ್ದಿರ ಅವ ಎಲ್ಲೋ ಬೆಂಗಳೂರು ಹೋಗುದು ಎಲ್ಲೋ ಮಂಗಳೂರು ಹೋಗುದು ಕಡೆಗೆ ಅವರೊಂದು ಕಡೆ ಇವರೊಂದು ಕಡೆ ಆ ನಮ್ಮ ಪರಿಸ್ಥಿತಿ ಇಂಜಿನಿಯರ್ ಕಲ್ತಾರೆ ಈ ಭಂಡಾರಿ ಕೊಟ್ಟರೆ ಇವತ್ತು ಅವ್ರಿಗೆ ಅವ್ರ ಉದ್ಯೋಗದಲ್ಲಿ ಅವ್ರ ಹೆಣ್ಣಿಗೆ ಕೊಟ್ಟರೆ ಅವ್ರು ಖಂಡಿತ ಅವ್ರ ಮಕ್ಕಳಿಗೆ ಆರಾಮ ಅದೇ ಎಲ್ಲ ಮಕ್ಕಳಂತಲ್ಲ ಒಳ್ಳೆ ಮಕ್ಕಳಿಗೆ ಅದು ಖಂಡಿತ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಕಲಿಸಿದ್ರೆ ಆ ಉದ್ಯೋಗ ಕೊಟ್ಟರೆ ಅವ್ರು ಎಂದವಾಗಿರ್ತಾರೆ ಎಂಬ ನಾನೇ ಸಾಕ್ಷಿ ಏ ನಾನೇ ಸಾಕ್ಷಿ ಯಾರು ಬೇಡ ನನ್ನ ಮಗನಿಗೆ ನಾನು ಕೆಲಸ ಕೊಟ್ಟೆ ಈಗ ಮದುವೆ ಆಯ್ತು ಎರಡು ಮಕ್ಕಳಿದ್ದಾರೆ ಆರಾಮಾಗಿದ್ದಾರೆ ಅವರು ನಂದು ಯಾರು ಬೇರೆಯವರು ಗೊತ್ತಿಲ್ಲ ನಂದು ವಿಷಯ ಹೇಳ್ತೇನೆ ಯಾವ ದುರಂಬೇಸ ಮಾತ್ರ ಇಲ್ಲ ಅವ್ರು ಚಂದವ ಕಂಡು ಹೇಳ್ತಿದ್ದಾರೆ ಅದು ಬಿಡಿ ಎಲ್ಲರೂ ಅಂತಾರೆ ಎಲ್ಲ ಒಳ್ಳೆ ಮಕ್ಕಳು ನೋಡಿ ಕೊಟ್ಟರೆ ಖಂಡಿತ ಅವರಿಗೊಂದು ಅದರಿಂದ ಫಲಿತಾಂಶ ಉಂಟು
0: ಈಗ ದುರಭ್ಯಾಸ ಅಂತ ಹೇಳಿ ಬಂದ್ರೆ ನಮ್ಮ ಊರು ತುಂಬಾ ಕಮ್ಮಿ ಈಗದ ಫೀಲ್ಡ್ ಅಲ್ಲಿ ಈಗ ಯಾರು ಕಟಿಂಗ್ ಮಾಡ್ತಾ ಇದ್ರು ಅವರು ದುರಭ್ಯಾಸದಂಗೆ ಬೀಳೋದು ಅಂಗಡಿಗೆ ಸರ ಕೊಟ್ಕೊಂಬಂದು ಕಟಿಂಗ್ ಮಾಡೋದು ಅದು ತುಂಬಾ ನನ್ನ ಕಣ್ಣು ಮಟ್ಟಿಗೆ ತುಂಬಾ ಕಮ್ಮಿ ರಾತ್ರಿ ಎಲ್ಲ ಕುಡುಕ್ ಸಾಕು ಪಾರ್ಟಿ ಮಾಡೋಕ್ಕೂ ಸಾಕು ಅದು
1: ಡ್ಯೂಟಿ ಟೈಮ್ ಅಲ್ಲಿ ಇಲ್ಲ
0: ಡ್ಯೂಟಿ ಟೈಮ್ ಹಂಗ ಅದನ್ನ ಮಾಡೋದು ಮತ್ತೆ ಕುಡ್ಕೊಂಡು ಈ ಬೀಳುವಂತ ಪರಿಸ್ಥಿತಿಯಲ್ಲಿ ನಮ್ಮ ಕುಲ ಕಷ್ಟ ಮಾಡ್ತಿದ್ವರು ತುಂಬಾ ಅಂದ್ರೆ ಎಲ್ಲೋ ಒಂದು 5-10% ಇರ್ಬೋದು ಇಲ್ಲ ಅಂತೇಳಿ ನಾನು ಹೇಳೋದಿಲ್ಲ ಇಪ್ಪಗೂ ಸಾಕು ಅದು ತುಂಬಾ ಕಮ್ಮಿ ಹುಡುಗರು ಮಕ್ಕಳು ತುಂಬಾ ಸುಧಾರಿದ್ರು ಈಗ ಹಾಗೆ ಒಟ್ಟು ಕುಸಿ ಬಂದಂಗೆ ಹೋಗಿ ಕುಡ್ಕೊಂಡು ಬಪ್ಪದು ಅದೆಲ್ಲ ಮಾಡೋರು ಯಾರು ಇಲ್ಲ ಅದು ಆದರೂ ಈಗದ್ದು ರೇಟ್ ಹಂಗೆ ರೇಟ್ ಒಂದು ಒಳ್ಳೇದು ಇಪ್ಪಕ್ಕೆ ಹೋಗಿ ಆರಾಮಂಗೆ ತೊಂದರೆ ಇಲ್ಲ ಒಂದು ಜೀವನ ಮಾಡೋಕೇನು ಅಂಥದ್ದೇನು ಸಮಸ್ಯೆ ಯಾವ ಎಲ್ಲಿ ಕಟಿಂಗ್ ಶಾಪ್ ಇಟ್ಟವನಿಗೂ ಬಾಳ ನನ್ನ ಪ್ರಕಾರ ಅವ್ನು ಒಳ್ಳೆ ಕೆಲಸ ಮಾಡ್ತಿದ್ರೆ ಮತ್ತೆ ತಿರುಗತಾ ಕಂಡ್ರೆ ಅಂತ ಮಾಡೋಕಾಗ್ಲಿಲ್ಲ ಬಿಡಿ
1: ಇಲ್ಲ ಅಂಗಡಿ ಬಿಟ್ಕೊಂಡ ಅಲ್ಲೆಲ್ಲ ಊರ್ ಬದಲು ತಿರುಗತಾ ಕಂಡ್ರೆ
2: ಅವರು ನಿಯಮ ಬಿಟ್ಟಂತೆ ಅವ್ರು ಕರೆಕ್ಟ್ ಆಗಿ ಕೆಲಸ ಬೆಳೆಸ್ಕೊಂಡು ಹೋದ್ರೆ ಖಂಡಿತ ಅವರಿಗೆ ಫಲ ಉಂಟು ಅದರಲ್ಲಿ
1: ಹೌದು
2: ಮತ್ತೆ ಹೆಣ್ಣು ಕೊಟ್ಟವರಿಗೆ ಫಲ ಉಂಟು ಮತ್ತೆ ಇಂಜಿನಿಯರ್ ಬೇಕಂದ್ರೆ ಇಂಜಿನಿಯರ್ ಸಿಗ್ಲಿಕ್ಕೆ ಸಿಕ್ಕರೆ ಕಷ್ಟ ಅವರಿಗೆ ಒಳ್ಳೇದು
1: ಯಸ್ ನಾಗರಾಜ್ ಭಂಡಾರಿ ಅವರು ಅವರ ಮಗ ನಿತೇಶ್ ಭಂಡಾರಿ ಅವರು ನಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ ಅವರ ಕ್ಷೌರಿಕ ವೃತ್ತಿ ಆಗಳಿಕೆ ಹೆಂಗಿದಿತ್ತು ಈಗ ಹೆಂಗಿತ್ತು ಎಂತೆಲ್ಲ ಚೇಂಜಸ್ ಬದಲಾವಣೆಗಳಾಯ್ತು ಈಗಿನ ಬೇಡಿಕೆಗಳು ಹೆಂಗಿದೆ ಅಂಬುದ್ರ ಬಗ್ಗೆ ಎಲ್ಲ ಮಾತಾಡ್ರ ಹೌದಪ್ಪ ನಾವಂತೂ ಮರುಕಾತಿಲ್ಲ ಯಾಕೆಂದ್ರೆ ಮೊದಲು ಒಂದೇ ಒಂದು ಊರಿಗೆ ಒಂದು ನಾ ಹೇಳ್ನಲ್ಲ ಒಂದು ಚೌರದ ಅಂಗಡಿ ಇರ್ತಿತ್ತು, ಈಗ ತುಂಬಾ ಇತ್ತು. ಅದು ಕಾಲಾಯ ತಸ್ಮಯೇ ನಮಃ. ಆದ್ರೆ ಇವ್ರ ಮಾತುಕತೆ ಮಾಡಿದ ಹೊತ್ತಿಗೆ ಒಂದ್ಸಲ ಎಲ್ಲ ಒಂದು ಹಿಂದಕ್ಕೆ ಹೋಗಿ ರಿವೈಂಡ್ ಮಾಡಿ ಬಂದಾಗ ಆಯ್ತು ನೆನಪುಗಳನ್ನೆಲ್ಲ, ಆಗಡಿಕೆ ಹೆಂಗೆ, ಕೂರುಪ್ ಮಾಡೋದು ಹೆಂಗೆ ಅದೆಲ್ಲ, ಅದರೊಟ್ಟಿಗೆ ಈಗ ಹೆಂಗೆ ಟ್ರಿಮ್ ಮಾಡೋದು ಹೆಂಗೆ ಅದ್ರ ಬಗ್ಗೆ ಮಾತಾಡಿ ಆಯ್ತಾ. ಸೊ ಇವತ್ತಿನ ಕುಂದಾಪುರ ಕನ್ನಡ ಮಾತುಕತೆಯಲ್ಲಿ ಭಾಗವಹಿಸಿದ ನಾಗರಾಜ್ ಭಂಡಾರಿ ಅವ್ರಿಗೂ ಮತ್ತು ನಮ್ಮ ನಿತೇಶ್ ಭಂಡಾರಿ ಅವ್ರಿಗೂ, ಹೆಬ್ರಿಯರ ಆದ್ರೆ ಕೊಡ್ಲಾಡಿ ಅವರು ನಮ್ಮ ನಾಗರಾಜ್ ಭಂಡಾರಿ ಅವರು ಲಾಯಕ ಕುಂದಾಪುರ ಕನ್ನಡ ಮಾತಾಡ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು ನಿಮ್ಮಿಬ್ಬರಿಗೂ.
0: ಧನ್ಯವಾದಗಳು.
1: ಕೇಳಿದ್ರೆ ಇದು ಇವತ್ತಿನ ಕುಂದಾಪುರ ಮಾತುಕತೆ. ನಿಮಗೂ ಈ ಕುಂದಾಪುರ ಮಾತುಕತೆಯಲ್ಲಿ ಭಾಗವಹಿಸಬೇಕು ಅಂತ ಇದ್ರೆ ನಮ್ಮ ರೇಡಿಯೋ ಕುಂದಾಪುರ ಆಪ್ ಅಲ್ಲಿ ವಾಟ್ಸ್ಆಪ್ ಇದೆ, ಅದ್ರ ಮೂಲಕ ನನಗೊಂದು ಮೆಸೇಜ್ ಹಾಕಿದ್ರೆ ಆಯ್ತು, ನಿಮ್ಮ ಮೊಬೈಲ್ ನಂಬರ್ ನ ಕಳಿಸ್ಕೊಡಿ. ಕೇಂತಾಯಿರಿ ಸದ್ಯಕ್ಕೆ ಹೊಯ್ವತ್ತು, ಇದು ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ಎಲ್ರಿಗೂ ನಮಸ್ಕಾರ, ನಾನು ನಿಮ್ ಶ್ರೇಯಸ್ ಬಸ್ರೂರು, ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇವತ್ತು ನಾವು ನಿಮ್ ಮುಂದೆ ಒಂದ್ ಹೇನಿನ ಹಾಡು ಹೇಳತ್ತಾಯ್. ಎಂತ ಹೇನಿನ ಹಾಡ? ನಮ್ ಕುಂದಾಪುರ ಬದಿ ಹೆಂಗ್ಸ್ರ ಮಂಡ ಹೇನೆ ಕೊತ್ತಿಗೆ ಒಂದ್ ಚಂದದ ಹಾಡು ಹೇಳ್ತ್ರ, ಅದಿವತ್ ನಮ್ಮನಿ ಅಮ್ಮ ನಿಮ್ಮ ಎದ್ರಿಗೆ ಹಾಡ್ತಾಳಾಯ್ತಾ.
4: ಹೇನೆ ಹೇನೆ ಮದಿ ಹೋಪು ತೊಟ್ಲು ಬಟ್ಲು ತಕ್ಕಂಡ ಘಟದ ಕೆಳಗೆ ಇಳಿ ಹೇನೆ ಹೆನೆ ಹೆನೆ ಮದಿ ಕಾಪು ಚಿರೆ ಚಿರೆ ದಿಬಣ ಕಾಪು
3: ಕೇಂದ್ರಲ ಹಾಯ್. ನಮ್ ಬದಿ ಕುಂದಾಪುರ ಹೆಂಗ್ಸ್ರ ಮಂಡ ಹೇಂತ ಗೊತ್ತಿಗೆ ಇದೇ ಹಾಡು ಹೇಳ್ಕಂಡ ಒಂದೊಂದೇ ಹೇನ ಒಂದೊಂದೇ ಚೀರನ್ನ ವರಿತ ಈ ಚಂದ ಹಾಡನ್ನ ಹಾಡ್ತಾ ಕೂಕಂತ್ರ.
5: ಹಾಯ್ ನಮಸ್ಕಾರ, ನಾನ್ ಸುಮನ ಅರ್ಗಾಣಿಗ ಕುಂದಾಪುರ ಮಾತುಕತೆಯಲ್ಲಿ ಮತ್ ಬಂದಿದ್ದೆ. ಇವತ್ತು ನಾವು ಸಾಂಪ್ರದಾಯಿಕ ಬೇಸಾಯ ಪದ್ಧತಿಯ ಬಗ್ಗೆ ಒಂದ್ 4 ಮಾತಾಡು ಅಂದೇಳಿ ಬಂದಿದ್ದೆ. ನಮ್ಮೂರಿನಾಗೆ ಜೀವನಾಧಾರಕ್ಕೆ ಜನ ನಂಬುದ ಬೇಸಾಯ. ಹಿಂದಿನ ಕಾಲದಾಗೆ ಸಾಂಪ್ರದಾಯಿಕ ಬೇಸಾಯ ಪದ್ಧತಿ ಇದ್ದಿತ್ತ. ಅಂದ್ರೆ ಬ್ಯಾಸ್ಗಿ ತಿಂಗಳ ಸುರಿನಾಗೆ ಬೈಲಾಗೆ ಒಂದು ಸುಡ್ಮಣ್ಣು ಬಚ್ಚಿ ಆ ಬೂದಿನೆಲ್ಲ ಗೆದ್ದಿಗೆ ಬಿಕ್ತಿದ್ರ, ಜೊತೆಗೆ ದರ್ಲಿ ಮಳೆಗಾಲದಾಗೆ ಗಂಟಿ ಕಾಲಡಿ ಕೊಯ್ದು ಹಾಕದ ಹಾಡಿ ಬದಿ ಸೊಪ್ಪು ಸದಿ ಇವುಗಳೆಲ್ಲ ಹಾಕಿ ಮಾಡದ ಕೊಟ್ಟಿಗೆ ಗೊಬ್ಬರ ಇದನ್ನೆಲ್ಲ ಗೆದ್ದಿಗೆ 14 ಸಾಲ ಹಾಕಿ ಹುಂಟಿ ಮಾಡ್ತಿದ್ರ. ಎತ್ತುಗಳ ಮತ್ತು ಕ್ವಾಣ್ಗಳ ಸಹಾಯದಿಂದೆಲ್ಲ ಹುಂಟಿ ಮಾಡ್ತಿದ್ರು ಮೊದ್ಲೆ, ಈಗ ಇದೆಲ್ಲ ಬದಲಾಯ್ತು. ಈ ರೀತಿ ಮಾಡೋದ್ರಿಂದ ಗೆದ್ದೆ ಹುಟ್ಟಿದ್ದ ಕಳಿಯೆಲ್ಲ ಕೊಳೆದ ಭೂಮಿಗೆ ಒಳ್ಳೆ ಫಲವತ್ತತೆ ಬತ್ತಿತ್ತು. ಆದ್ರೆ ಇವತ್ತ ಒಂದೇ ದಿನದಾಗೆ ಟಿಲ್ಲರಗೆ ಹೂಡಿ ಬೀಜ ಹಾಕುವವರಿಗೆ ಪರಿಸ್ಥಿತಿ ಬಂದಿತ್ತು. ಮುಂಚೆಲ್ಲ ಇವತ್ತು ಬೀಜ ಹಾಕ್ರೆ ನಾಳೆ ಇದೇ ಹೊತ್ತಿಗೆ ಅದನ್ನ ಬೆಟ್ಟ ಹಾಕಿ ಅದ್ರ ಮೇಲೆ ನೀರು ಹೊಯ್ದ ಸಾಯಂಕಾಲದವರೆಗೆ ಹಾಂಗೆ ಬಚ್ಚಿ ನೀರು ಇಳಿದ ಮೇಲೆ ವಜ್ಜಿ ಹೇರಿ ಬೆದಿ ಬರ್ಸಿ ಮಾನ್ಯ ದಿನ ಬೊಯ್ಲಿಗೆಲ್ಲ ಬಿಕ್ತಿದ್ರ. ಇದ ನೀರಾಗಿ ಮಾಡೋ ಪದ್ಧತಿ. ಹಿಂಗ್ ಮಾಡದಾಗಿನ 21 ದಿನಕ್ಕೆಲ್ಲ ಕಿತ್ತ ನಟ್ಟಿ ಮಾಡ್ತಿದ್ರ. ಆದ್ರೆ ಈಗ ಆಧುನಿಕ ಬೇಸಾಯ ಪದ್ಧತಿಯೆಲ್ಲ ಮ್ಯಾಟ್ ಆಗಿ ಮಾಡಿ 15 ದಿನಕ್ಕೆ ನಟ್ಟಿ ಮಾಡ್ತ್ರ. ಇದ್ರಲ್ಲೇ ಕೆಲಸ ಕಮ್ಮಿ ಆತ್ ಬಿಟ್ರೆ ಈಗ ಹಿಂದಿಂದ ಯಾವುದೇ ಪ್ರಯೋಜನ ಸಿಗ್ತಾ ಇಲ್ಲ, ಹೆಚ್ಚಿನ ಉತ್ಪತ್ತಿನೂ ಏನ್ ಬತ್ತಿಲ್ಲ. ಕೃಷಿ ಉಳಿಕ ಕೆಲ್ಸಕ್ಕೆ ಜನ ಸಿಕ್ಕುದಿಲ್ಲ ಎಂಬ ಒಂದ್ ಉದ್ದೇಶಕ್ಕೆ ಮಾತ್ರ ಜನ ಇದಕ್ಕೆ ಒಗ್ಗಿಕೊಂಡಿರ, ಬೇರೆ ಎಂತ ಉದ್ದೇಶ ಕಾಣ್ತಿಲ್ಲ ಇದ್ರ ಬಗ್ಗೆ. ನಟ್ಟಿ ದಿನ ಬೇಸಾಯಗಾರ ಮನೆಗೆ ಒಂದ್ ಹಬ್ಬದ ವಾತಾವರಣ ಇರ್ತಿತ್ತು. ಬೆಳಗ್ಗೆ ಬೇಗೆದ್ದ ಬೈಲಿಗೋಯ್ ಹೊದ್ ಮಾಡುದ ಹೆಟ್ಟಿ ಚಾರ್ಸುದ ಇಡೀ ಬೈಲ್ ತುಂಬಾ ಜನವೇ ಜನ, ಒಂಥರ ಸಂಭ್ರಮದ ವಾತಾವರಣ. ಜೊತೆಗೆ ಹೂಡುವರದ ಹುಂಟಿ ಒಳಲ ಇಡೀ ಬೈಲಿಗೆ ಕೇಂತಿತ್ತು. ಇದ್ರ ಜೊತೆಗೆ ನಟ್ಟಿ ಹೆಂಗ್ಸ್ರ ಪಂಚತ್ಕಿ ಮಳೆಗಾಲದಾಗ ಮರಿ ಇಟ್ಟ ಹುಂಡ್ಕೋಳಿ ತೊಟ್ಲು ತೂಗೋ ಜೋಗುಳ ಕಿವಿಗೆ ಭಾರಿ ಇಂಪು ತತ್ತಿತ್ತು ಕಾಣಿ. ವಿಪರ್ಯಾಸ ಅಂದ್ರೆ ಇವತ್ತು ಇದೆಲ್ಲ ಮರಿ ಆತಿತ್ತು. ಮೊದಲನೇ ದಿನ ಔಡಿ ಬೇಸಿ ಹಲಸಿನ ಹಣ್ಣು ಕುರ್ದು ಗಣಪತಿ ಮಾಡುವುದಂತಿದ್ರು. ನಡು ಬಂದರಿಗೆ ಊಟ ತಿಂಡಿ ಎಲ್ಲ ಸಂಭ್ರಮದಾಗೆ ನಡೀತಿತ್ತು. ಪ್ರತಿ ಹೆಂಗ್ಸರು ಒಂದಾಳಾಗಿ ಒಯ್ದು ನಡ್ತಿದ್ರು. ಒಂದಾಳಾಗಿ ಅಂದ್ರೆ 30 ಹಿಡಿ 60 ಸೂಡಿ ಆತಿತ್ತು. ಅಗೇಡಿ ಖಾಲಿ ಆದ್ಮೇಲೆ ಆ ಗೆದ್ದಿಗೆ ಬಾಣಂತಿ ಗೆದ್ದಿ ಅಂತಿದ್ರು. ಆ ಗೆದ್ದೆಗೆ ಹೊಟ್ಟಿ ಹುಣ್ಣಿರುತ್ತಂದೇಳಿ ಬೂದಿ ಚೆಲ್ತಿದ್ರು. ಜೊತೆಗೆ ಅರ್ಶಿನ ಕುಂಕುಮ ಕಾಡ್ಗಿ ಹಾಕಿ ಹೂಗ ಹಾಕಿ ಪೂಜೆ ಮಾಡಿ ನಡ್ತಿದ್ರ. ಇಷ್ಟೆಲ್ಲ ಸಂಪ್ರದಾಯ ನಮ್ಮ ಸಾಂಪ್ರದಾಯಿಕ ಬೇಸಾಯ ಪದ್ಧತಿಯಲ್ಲಿದ್ದಿತ್ತ. ಅಡಿಕಾಂಗೆ ಕೊನೆ ನಟ್ಟಿ ದಿನ ಅವಲಕ್ಕಿ ಪಂಚಕಜ್ಜಾಯ ಹೆಸರು ಕಾಳು ಹುರಿದು ಹಾಕಿ ಬೆಲ್ಲಕಾಯಿ ಹಾಕಿ ಪಂಚಕಜ್ಜಾಯ ಮಾಡಿ ಅದನ್ನ ಬಂದವರಿಗೆಲ್ಲ ಕೊಡ್ತಿದ್ರ. ಇದಕ್ಕೆ 14 ಅಂತಿದ್ರು. ಕಾರ್ ತಿಂಗಳ ಲಾಸ್ಟಿಗೆ ಎಲ್ಲರ ಮನೆಯಾಗೂ ನಟ್ಟಿ ಮುಗಿತಿತ್ತು. ಆಸಡಿ ತಿಂಗಳ 15 ಹಬ್ಬತ್ತಿಗೆ ಎಲ್ಲರೂ ಕಳಿ ಕೀಳು ಕಿಳಿತಿದ್ರ. ಹಿಂಗೆ ಬೇಸಾಯದ ಪದ್ಧತಿ ನಡೀತಿದ್ದ. ಕಡಿಕಾಂಗೆ ಕನ್ನಿ ತಿಂಗಳ ಸಂಕ್ರಾಂತಿ ಮುಗ್ದ ಮಹಾಲಯ ಅಮಾವಾಸ್ಯ ಆಯಿ ನವರಾತ್ರಿ ಶುರು ಅಪ್ಪತ್ತಿಗೆ ಊರ್ ತುಂಬ ಹೊಸ್ತ ಆಚರಿಸ್ತಿದ್ರ. ಹೊಸ್ತ ಬೆಳೆದ ಬೆಳಿನ ಮನಿ ತಪ್ಪು ಸಂಭ್ರಮದ ಹಬ್ಬ. ಹೊಸ್ತ ಇದು ಕುಂದಾಪುರ ಬದಿಯರಿಗೆ ಒಂದ್ ಗಡ್ಜ ಹಬ್ಬ. ಹೊಸ್ತಿನ ದಿನ ಕದ್ರು ಕೊಯ್ಯಕ್ಕೆ ಹೊಸ ಬುಟ್ಟಿ, ಹೊಸ ಹಸಿ, ರಂಗೋಲಿ ಹಾಕೋಕ್ ಹೊಸ ಸೇಡಿ, ಹಿಂಗೆ ಸುಮಾರು ಶಾಸ್ತ್ರ ಇರುತ್ತ. ಹಿಂದೆ ಒಬ್ಳ ಮಧ್ಯಾಹ್ನ ಹೊತ್ತಿಗೆ ಅನ್ನಕ್ಕೆ ಉಪ್ಪು ಹಾಕದೆ ಉಂಡಿಳಮ್ರ. ಅದಕ್ಕೆ ಬತ್ತು ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಹೋಯ್ತಮ್ರ. ಆಗಳಿಕೆ ಮುಳು ಸೌತೆಕಾಯಿ, ಮಾವು, ಹಲಸಿನ ತುಂಡಿ, ಹೊಸ ಸೇಡಿ ಬರೋದು ಹೊಸ ಬುಟ್ಟಿ ತಕೊಂಡು ಕದ್ರು ಕೊಯ್ದ ತೆಂಗಿನ ಸಾತು ತಕೊಂಡು. ತೆಂಗಿನ ಸಾತು ಅಂದ್ರೆ ಅಂತ ಗೊತ್ತಿತ್ತ? ತೆಂಗಿನ ಗರಿಯ ಎಳೆ ನಾರಿರುತ್ತಲ್ಲ, ಅದಕ್ಕೆ ತೆಂಗಿನ ಸಾತು ಅಂತ್ರ. ಆ ತೆಂಗಿನ ಸಾತುವಾಗೆ ಕಟ್ಟಿ ತಲೆ ಮೇಲೆ ಹೊತ್ಕೊಂಡು ಮನೆಗೆ ತಂದ ಪೂಜೆ ಮಾಡಿರಮ್ರ. ಮಾವು ಹಲ್ಸ ಎಲೆ ಜೊತೆಗೆ ಕದ್ರಿ ಇಟ್ಟು ಈ ತೆಂಗಿನ ಸಾತು ಕಟ್ಟಿ ನಾವು ಉಪಯೋಗಿಸೋ ದಿನಾ ಬಳಕೆ ವಸ್ತು ತೆಂಗಿನ ಮರ, ಮಾಡಿನ ಜಂತಿ, ಬಾಮಿ ಕಟ್ಟಿ, ಹಾರಿ, ಪಿಕಾಸಿ, ಬೈಕ್, ಕಾರ್, ಕೃಷಿ ಉಪಕರಣಗಳ, ಹಿಂಗೆ ಎಲ್ಲ ವಸ್ತುಗಳಿಗೆ ಕದ್ರು ಕಟ್ಟತ್ರ. ಹಾಗೆ ಹೊಸ್ತಿನ ದಿನ ಹೊಸ ಪೈರಿನ ಭತ್ತ ಸುಲ್ದು ಹಾಕಿ ಕಾಯಿ ಹಾಲಿನ ಗಂಜಿ ಮಾಡಿ ಬೆಂಡೆ, ಹಾಗಲ, ಪಡುವಲ, ಹೀರಿಕಾಯಿ, ಮೊಸಿಣ, ಕೆಸು, ಹಿಂಗೆ 11 ಥರದ ಪಲ್ಯ ಮಾಡಿ ಅದ್ರ ಜೊತೆಗೆ ಸಾಂಬಾರಿಟ್ಟು ಪಾಯಸ ಮಾಡಿ ಬಂಧು ಬಳಗ ಎಲ್ಲ ಸೇರಿ ಹೊಸ್ತು ಮಾಡ್ತಿದ್ರು. ಇದಾದ್ಮೇಲೆ ದಿವಾಳಿ ತಿಂಗಳಿಗೆ ಕೊಯ್ಲು ಶುರು ಮಾಡ್ತಿದ್ರು. ಬೇಸಾಯಗಾರರ ಮನೆಯಲ್ಲೇ ಮೇಟಿ ಕಂಬಿಗೆ ಮಹತ್ವದ ಸ್ಥಾನ ಇತ್ತು. ಬ್ಯಾಸ್ಗಿ ತಿಂಗಳ ಶುರುವಾದ ಮಳೆ ದಿವಾಳಿ ತಿಂಗಳ ಅಕೇರಿ ಆತ್ ಬಂದ್ರು ಇನ್ನು ಕೈದಾಯ್ದೆ ಇದ್ರೆ ಇಷ್ಟೊತ್ತಿಗೆ ಬೇಸಾಯ ಒಳಬತ್ತಿದ್ದಿತ್ತು. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಎಂಬುದೊಂದು ಗಾದಿ ಮಾತಿತ್ತು. ಅಂದ್ರೆ ಮನುಷ್ಯ ಏನೇ ಕಲ್ತರೂ ರೈತರು ಬೇಸಾಯ ಮಾಡಿ ಬೆಳೆ ಬೆಳೆಸಿರೆ ಎಲ್ರು ಬದುಕ್ಲಕ್ಕ ಅಂದೇಳಿ. ಇವತ್ ಗೆದ್ದಿ ಕೊಯ್ದ್ರೆ ನಾಳೆಲ್ಲ ನಾಡ್ದಿಗೆ ಹೊರತ್ರ. ಕೊಯ್ಲು ಸುರಿದಾಗ ಸಗಣಿಯಿಂದ ಕಣನ ಸಾರಿಸಿ ಕಣನ್ ಕಡಿಗೆ ಹೊತ್ತಿನ ದಿನ ಅಡ್ಗೆ ಮಾಡೋದು ಅಲ್ಲಿ ಬೂದಿಯಾಗೆ ಗೆರೆ ಎಳಿತಿದ್ರ. ಇದಕ್ಕೆ ಹೊಲಿ ಇಟ್ಟಿಡುವುದು ಅಂದಿಕೆ. ಮೇಟಿ ಕಂಬ ಸುತ್ತಲೂ ಕೂಡ ಇದ್ರಾಗೆ ಗೆರೆ ಎಳಿತಿದ್ರು. ಕೈ ಪೂರ ಹೊತ್ಕ ಬಂದ್ಮೇಲೆ ಕಣನ್ ಕಡು ಕಟ್ಟುವುದಕ್ಕೆ ಒಂದು ಶಾಸ್ತ್ರ ಇತ್ತ. ಅಂದ್ರೆ ಕಣದ ಬಾಗಿಲಿನ ಬಿದ್ದ ಭತ್ತನೆಲ್ಲ ಒಳಗೊಡಗುದು. ಇದಾದ್ಮೇಲೆ ಚರು ಮಾಡಿ ಕೈ ಬಳಿಗೆ ಬೊಳಗಾಕಿ ಗೆದ್ದಿದ್ ಬಂದಾರೆಲ್ಲ ಚಾ ಕುಡ್ಕೊಂಡು ಮೇಟಿ ಕಂಬಕ್ಕೆ ಹಡಿ ಮಂಚ ಕಟ್ಟಿ ಒಂದು ಕಾಯಿ ಬಚ್ಚಿ ಜಪ್ಪಕ್ಕೆ ಶುರು ಮಾಡ್ತಿದ್ರ. ಜಪ್ಪತ್ತಿಗೆ ಗಳಗಳಿಗೆ ಹೊಲಿ ಹೊಡ್ಬಾ ಹೊಲಿ ಹೊಡ್ಬಾ ಅಂದೇಳಿ ಕೂಗ್ತಿದ್ರ. ಮಧ್ಯ ಮಧ್ಯೆ ಭತ್ತದ ಗೂಡೆ ಇರೋ ಕೈಯರಿನ ಅಜ್ಜಿ ಅರಿ ಅಂದೇಳಿ ಕಟ್ಟಿ ಹುಲ್ಕುತ್ರಿಗೆ ಹಾಕ್ತಿದ್ರ. ಇದ್ರ ಉದ್ದೇಶ ಎಂತಂದ್ರೆ ವಡೀರೆಲ್ಲ ಮೊದ್ಲೆಲ್ಲ ಗೇಣಿಗೆ ಮನೆಗೆ ಬತ್ತಿದ್ರ. ಆವಾಗ ಮನೆಗೆ ಭತ್ತ ಪೂರ ತಕೊಂಡು ಹೋದ್ರೆ ನಮ್ಗೆಂತ ಇರುವುದಿಲ್ಲ ಅಂದೇಳಿ ಹೇಳಿ ಅದನ್ನ ಹುಕ್ಸಿಡೋ ಪದ್ಧತಿ ಆಯ್ದಿತ್ತ. ಹಾಗೆ ಹಡಿ ಮಂಚದ ಐದು ಹಲ್ಗಿಗೆ ಭತ್ತ ತಾಗ್ರೆ ಆನಿ ಮುಟ್ಟುದ ಅಂದೇಳಿ ಒಂದ್ ಶಾಸ್ತ್ರ. ಆಗ ಕಾಯಿ ಒಡ್ದ ಪೂಜೆ ಮಾಡಿ ಕಾಯಿ ಚೂರನ್ನೆಲ್ಲ ಎಪ್ಸಿ ಕಣ್ಣಗಿದ್ದರಿಗೆಲ್ಲ ಕೊಡ್ತಿದ್ರು. ಇಷ್ಟು ಗಮ್ಮತ್ತಾಗೆ ಆಚಿ ಮನೆಗೆ ಈಚಿ ಮನೆಯರ, ಈಚಿ ಮನೆಗೆ ಆಚಿ ಮನೆಯರ್ ಒಟ್ಟಾಯಿ ಕೊಯ್ಲು ಮಾಡ್ತಿದ್ರ. ಆದ್ರೆ ಈಗ ಕಾಲ ಬದಲಾಯಿ. ಕೊಯ್ಲು ಬಂದ ಕೂಡ್ಲೆ ಬೇರೆ ರಾಜ್ಯಗಳಿಂದ ಹಾರ್ವೆಸ್ಟರ್ ಬಂದ ಗೆದ್ದಿಗಿಳ್ದ ಬೆಳೆದ ಬೆಳಿ ಮನಿ ಸೇರ್ದೆ ಅತ್ತಿಂದತ್ತೆ ಭತ್ತ ಮಾರಾಟದ ಕೇಂದ್ರ ಸೇರ್ತಿತ್ತ. ಹಾಗೆ ಹಾರ್ವೆಸ್ಟರ್ ಕೊಯ್ದಾಕದ ಹುಲ್ಲು ಕಟ್ಟುದು ಮಿಷನ್. ಮನ್ಸರ ಕೈಯಾಗೆ ನಿರ್ವಹಣೆ ಆದ ಹುಲ್ ತಿಂದ್ರೆ ಗಂಟಿಗೆ ಯಾವುದೇ ಕಾಯಿಲೆ ಬರ್ತಿಲ್ಲ. ಈ ಹುಲ್ಲ ಹಾರ್ವೆಸ್ಟರ್ ಚಕ್ರಕ್ ಸಿಕ್ಕಿ ಕೆಸ್ರಾಯಿ ಮುಗ್ಗಿ ಇರುತ್ತ. ಇತ್ತಿಂದ್ರೆ ಗಂಟಿ ಹುಷಾರ್ ತಪ್ಪತ್ತು. ಇದಾದ ನಂತರ ತಿರಿ ಕಟ್ಟುಕೆ ಹುಲ್ಲನ್ನೆಲ್ಲ ರೆಡಿ ಮಾಡ್ತಿದ್ರ. ಕೊಯ್ಲಾದ್ಮೇಲೆ ಒಂದಿಷ್ಟು ಒಳ್ಳೆ ಹುಲ್ಲನ್ನೆಲ್ಲ ಜಪ್ಪಿ ಅದ್ರಾಗಿರೋ ದುಂಬ ಹುರಿ ಅದನ್ನೆಲ್ಲ ಬೇರೆ ಮಾಡಿ ಮಡಿಬಳ್ಳಿ ಮಾಡಿ ಪ್ರತಿ ಮನೆಯಾಗೂ ತಿರಿ ಕಟ್ತಿದ್ರ. ಈ ತಿರಿಯಾಗೆ ಬೆಳೆದ ಭತ್ತ ಇಡ್ತಿದ್ರ. ಆಗಲ್ಲ ಈಗಿನ ತರ ಯಾವುದೇ ಸಂಸ್ಕರಣಾ ಘಟಕ ಇರ್ಲಿಲ್ಲ. ಹೀಗೆ ಕಟ್ಟದ ತಿರಿನ ಮಳಿಯೆಲ್ಲ ಕೈದಾದ್ಮೇನೆ ಕೊಡಿ ತಿಂಗಳ ಅಕೇರಿಗೆ ಮುರ್ದ ಕಣ್ಣಗೆ ಒಂದು ಒಲಿ ಮಾಡಿ ದೊಡ್ಡ ಹರಿ ಬಚ್ಚಿ ಭತ್ತ ಬೇಸಿ ಒರ್ಲಿಗೆ ಹಾಕಿ ಕುಟ್ಟಿ ಅಕ್ಕಿ ಮಾಡ್ತಿದ್ರ. ಇಷ್ಟೆಲ್ಲ ಕೆಲಸಗಳ ಮನೆಯಲ್ಲೇ ಯಾವುದೇ ಯಂತ್ರಗಳ ಸಹಾಯ ಇಲ್ಲದೆ ಜನ ಮಾಡ್ತಿದ್ರ. ಆಗಿನ ಕಾಲದಾಗ ಈಗಿನ ತರ ಯಾವುದೇ ಕಾಯಿಲೆಗಳು ಮನುಷ್ಯರಿಗೆ ಬತ್ತಿರ್ಲಿಲ್ಲ. ಯಾಕೆಂದ್ರೆ ದೇಹಕ್ಕೆ ಅಗತ್ಯ ಇರೋ ವ್ಯಾಯಾಮಗಳೆಲ್ಲ ಜನರು ಮಾಡೋ ಕೆಲಸದಿಂದನೇ ಆತಿತ್ತು. ಇಷ್ಟೊತ್ತ ನನ್ನ ಮಾತು ಕೇಂಡ ನಿಮಗೂ ನಿಮ್ಮ ಹಿಂದಿನವ್ರ ಬದುಕ ಒಂದ್ಸಲ ನೆನಪಾಯ್ತೇನು. ಹಾಗೆ ನನ್ನ ಮಾತು ನಿಮ್ಮ ಖುಷಿ ಆಯ್ತು ಅನ್ಕಂತೆ ಕುಂದಾಪುರ ಮಾತುಕತೆಯಲ್ಲಿ. ಹಿಂಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
6: ಈಗ ಕೇಳಿ ಗುರು ಕುಂದಾಪುರ ಫಿಲ್ಮ್ಸ್ ರವರ ಕ್ಯಾನಿಮುಡಿ ಚಿತ್ರದ ಯತಿರಾಜ್ ಉಪ್ಪೂರು ಅವರು ಸಂಗೀತ ನೀಡಿ ಹಾಡಿರುವ, ನಾಗರಾಜ್ ವಿಠಲವಾಡಿಯವರು ಸಾಹಿತ್ಯ ನೀಡಿರುವ ಹಾಡು.

ಪ್ರಿಯ ಕೇಳುಗರೆ, ಈಗ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಇನ್ನೊಂದು ಹಾಡು ನಿಮ್ಮ ಮುಂದೆ. ಸುಕ್ರಿತ್ ಶೆಟ್ಟಿ ಅವರು ಸಾಹಿತ್ಯ ರಚಿಸಿರುವ, ಕ್ರಿಸ್ಟೋಫರ್ ಜೈಸನ್ ಅವರು ಸಂಗೀತ ನೀಡಿರುವಂತಹ, ಐಶ್ವರ್ಯ ರಂಗರಾಜನ್ ಮತ್ತು ಬಸವಂತ್ ರಾವ್ ಅವರು ಹಾಡಿರುವ ಈ ಹಾಡು ನಮ್ಮ ಊರಿನ ಪ್ರತಿಭೆ ತೇಜಸ್ವಿ ವಿಘ್ನೇಶ್ ಅವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತದ ಹಾಡು.

0: ನಮಸ್ಕಾರ, ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇವತ್ತಿನ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾ ನಿಮ್ ಅನುಪುರಾಳ. ಬಡಗುತಿಟ್ಟಿನ ಯಕ್ಷಗಾನದ ಪ್ರಸಿದ್ಧ ಸ್ತ್ರೀವೇಷಧಾರಿಗಳಾದ ಪ್ರಸ್ತುತ ಅಮೃತೇಶ್ವರಿ ಮೇಳದಲ್ಲೇ ಪ್ರಧಾನ ಸ್ತ್ರೀವೇಷಾಯಿ ಕೆಲಸ ಮಾಡ್ತಿಪ್ಪು ಅಂತ ಮಾಧವ ನಾಗೂರ್ ಅವರು, ಇವರ ಇಂಟರ್ವ್ಯೂ ನಾ ಇವತ್ತು ಮಾಡ್ಕೊಂಡಿದ್ದೆ. ಅವ್ರು ನಮ್ಮೊಂದಿಗಿದ್ರ, ಅವ್ರನ್ನ ಈಗ ಸ್ವಾಗತಿಸುವ.
1: ನಮಸ್ತೆ
0: ನಾಗೂರ್ರೆ, ನೀವೀಗ ನಮ್ಮೀಗ ರೇಡಿಯೋ ಕುಂದಾಪುರದಂಗ್ ಬಂದಿರಿ. ಈ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನೀಗ ನಿಮ್ ಮೊದ್ಲು ಕೇಳ್ಕೊಂಬಿಪ್ಪು ಪ್ರಶ್ನೆ
1: ಹೇಳಿ.
0: ನಿಮ್ಮ ಬಾಲ್ಯ ಜೀವನ ಅಂದ್ರೆ ನಿಮ್ಮ ತಂದೆಯವರ ಬಗ್ಗೆ, ನಿಮ್ಮ ಕುಟುಂಬದವರು, ನಿಮ್ಮ ಸಹೋದರ ಸಹೋದರಿಯರು, ಇವರ ಬಗ್ಗೆ ಎಲ್ಲ ನೀವು ಹೇಳುವುದಾದ್ರೆ ಹೇಗೆ?
1: ಬಾಲ್ಯ ಜೀವನ ಅಂತ ಹೇಳಿದ್ರೆ, ನನ್ನ ತಂದೆ ಪ್ರಸಿದ್ಧ ಸ್ತ್ರೀವೇಷಧಾರಿಗಳು ದಯಾನಂದ ನಾಗೂರ್ ಅಂತ. ಈ ಹೊಸ ಯುವಕರಿಗೆ ಗೊತ್ತಿಲ್ಲ, ಹೆಚ್ಚಿನ ಹಳೆಯ ಯಕ್ಷಾಭಿಮಾನಿಗಳಿಗೆ ತಂದೆಯ ಪರಿಚಯ ಇದೆ. ಯಾಕಂದ್ರೆ ಸಾಲಿಗ್ರಾಮ ಆಮೇಲೆ ಇಡುಗುಂಜಿ ಮೇಳಗಳಲ್ಲಿ ಹೆಸರು ಮಾಡಿದ ಕಲಾವಿದರವರು. ಅವರಿಗೆ ನಾಲ್ಕು ಮಂದಿ ಮಕ್ಕಳು. ನಾಲ್ಕು ಮಂದಿ ಮಕ್ಕಳಲ್ಲಿ ನಾನು ಮೂರನೇವ, ಇನ್ನೊಬ್ಬಳು ತಂಗಿ. ಎಲ್ಲರಿಗೂ ಯಕ್ಷಗಾನ ಅಭಿರುಚಿ ಇದ್ದಿತ್ತು, ಆದರೆ ಯಾರೂ ವೃತ್ತಿ ಕಲಾವಿದರಾಗಿ ಮುಂದುವರಿಲಿಲ್ಲ. ಅವರೆಲ್ಲ ಸಂಘದಲ್ಲಿ ಎಲ್ಲ ವೇಷ ಮಾಡಿದರು, ವೃತ್ತಿ ಕಲಾವಿದನಾಗಿ ಮಾತ್ರ ನಾನೇ ಮುಂದುವರೆದದ್ದು. ಆಮೇಲೆ ನನ್ನ ತಾಯಿ ಲಲಿತಾ ಅಂತ.
0: ಈಗ ನೀವು ಹೇಳಿದ್ರಿ ಅಣ್ಣ ಯಾರು ಯಕ್ಷಗಾನ ಕ್ಷೇತ್ರಕ್ಕೆ ಬರಲ್ಲ ಅಂದೇಳಿ, ಆದ್ರೆ ನೀವೀಗ ಯಕ್ಷಗಾನ ವೃತ್ತಿ ಐ ತಕೊಂಡಿರಿ ಅಲ್ಲ, ನೀವು ಈ ಯಕ್ಷಗಾನದತ್ತ ಆಕರ್ಷಿತಲಾಗಲು ಕಾರಣ ಯಾವ್ದು ಹೇಳಿ ಕಂಬ?
1: ಕಾರಣ ಅಂತ ಹೇಳಿದ್ರೆ, ಒಟ್ಟಿನಲ್ಲಿ ಮನೆ ವಾತಾವರಣವೂ ಹೌದು. ತಂದೆ ಪ್ರಸಿದ್ಧ ಕಲಾವಿದರಾಗಿದ್ರು,
0: ಹೌದು,
1: ಜೊತೆಯಲ್ಲಿ ನಮ್ಮ ಊರಿನ ವಾತಾವರಣವು ಒಂದು ರೀತಿ ಯಕ್ಷಗಾನದ ವಾತಾವರಣವೇ. ಮಾರುಕಟ್ಟೆ ಮೇಳದ ಆಟ ನಮ್ಮ ಮನೆ ಅಕ್ಕಪಕ್ಕ ಆಗುವುದು. ಒಟ್ಟಿನಲ್ಲಿ ನಮ್ಮ ಊರಿನಲ್ಲಿ ಒಂದು ರೀತಿ ಯಕ್ಷಗಾನದ ವಾತಾವರಣ. ಪ್ರಸಿದ್ಧ ಕಲಾವಿದರಿದ್ದರು, ಗೋಪಾಲ ಗಾಣಿಗರು, ಹೇರಂಜಾಲು ವೆಂಕಟರಮಣ ಗಾಣಿಗರು, ಹೇರಂಜಾಲು ಸುಬ್ಬಣ್ಣ ಗಾಣಿಗರು, ಇಂಥ ಕಲಾವಿದರೆಲ್ಲ ನಮ್ಮ ಮನೆಯ ಆಸುಪಾಸಿದ್ರು. ಆಮೇಲೆ ನನ್ನ ತಂದೆ, ಒಟ್ಟಿನಲ್ಲಿ ಒಂದು ಯಕ್ಷಗಾನದ ಒಂದು

0: ಹೇಳಿದ್ರು, ಇದು ಹೆಜ್ಜೆ ಕ್ಲಾಸ್. ಹಾಗೆ ಹೆಚ್ಚು ಕಡಿಮೆ ಒಂದು 25 ಮಂದಿ ಒಟ್ಟಿಗೆ ನಾನು ಕಲ್ತಿದ್ದಲ್ಲಿ ನನ್ನ ಪ್ರಾಥಮಿಕ ಯಕ್ಷಗಾನ ಹೆಜ್ಜೆಗಾರಿಕೆ ಅಭ್ಯಾಸ ಅಲ್ಲಿ ಆದದ್ದು.
1: ನೀವು ಕಲಿಯುತ್ತಿರುವ ಸಂದರ್ಭದಲ್ಲಿ ನಿಮ್ಮ ಸಹಪಾಠಿಗಳಿದ್ರಲ್ಲ, ಅವ್ರು ಯಾರು ನಿಮ್ಮೊಟ್ಟಿಗೆ ರಂಗಕ್ಕೆ ಬಂದ ನೆನಪಿತ್ತ?
0: ಇಲ್ಲ, ಅವ್ರು ಯಾರೂ ಇಲ್ಲ, ಯಾರೆಲ್ಲ ಸಂಘದಲ್ಲೇ ಕಲಾವಿದರಾಗಿದ್ರು.
1: ನೀವೊಬ್ಬರೇ ಮೇಳಕ್ಕೆ
0: ಬಂದ್ರೆ? ನಾನೊಬ್ಬನೇ.
1: ನೀವು ಯಕ್ಷಗಾನವನ್ನು ವೃತ್ತಿಯೇ ತಗೊಂಡ್ರಲ್ಲ, ಮೇಳಕ್ಕೆ ಬಂದ್ರಲ್ಲ, ಅದಕ್ಕೆ ಕಾರಣ ಎಂತ? ಅನಿವಾರ್ಯತೆ ಅಥವಾ ನೀವು ಇಷ್ಟಪಟ್ಟು ಬಂದದ? ಹೇಗೆ
0: ಇಷ್ಟಪಟ್ಟು ಅಂತ ಹೇಳಿದ್ರೆ, ನಮ್ಮ ಅಪ್ಪಯ್ಯ ನಮಗೆ ಯಕ್ಷಗಾನ ಬರುವುದು ಅವರಿಗೆ ಇಷ್ಟ ಇರಲಿಲ್ಲ. ಹಾಗಂತ ಯಕ್ಷಗಾನ ನಮಗೆ ನಮ್ಮ ಬದುಕಿಗೆ ಏನು ಕೊರತೆ ಮಾಡಲಿಲ್ಲ. ನನಗಾಗಲಿ ನನ್ನ ಅಪ್ಪಯ್ಯನಿಗಾಗಲಿ ಯಾವ ಕೊರತೆಯನ್ನು ಮಾಡಲಿಲ್ಲ. ಎಲ್ಲವೂ ಕೊಟ್ಟಿದೆ ಯಕ್ಷಗಾನ, ಗೌರವ ಕೊಟ್ಟಿದೆ, ಸ್ಥಾನ ಕೊಟ್ಟಿದೆ, ಸ್ವಲ್ಪ ಮಟ್ಟಿಗೆ ಬದುಕಿಗಾಗಿ ಹಣವೂ ಸಹ ಕೊಟ್ಟಿದೆ. ನಾವು ಬಹಳ ದುಂದುವೆಚ್ಚ ಮಾಡಿ ಬದುಕುವುದಕ್ಕಾಗಿ ಯಕ್ಷಗಾನಕ್ಕೆ ಬರುವುದಲ್ಲ. ದುಂದುವೆಚ್ಚ ಅತಿ ಆದರೆ ಯಕ್ಷಗಾನಕ್ಕೆ ಬರುವ ಸಾಧ್ಯವೇ ಇಲ್ಲ. ಒಂದು ಮಿತ ವ್ಯಯದಲ್ಲಿ ಬದುಕುವುದಕ್ಕೆ ಯಕ್ಷಗಾನದಲ್ಲಿ ಸಾಧ್ಯ. ಹಾಗೆ ನಾವು ಬದುಕ್ತಾ ಇದ್ದೇವೆ, ಯಾವುದೇ ಇದಿಲ್ಲ. ಹಾಗೆ ನಮ್ಮ ಅಪ್ಪಯ್ಯ ಮಾನಕಟ್ಟೆ ಮೇಳದಲ್ಲಿದ್ದರು. ಆಗ ನಾನು SLC ಪೂರೈಸಿ ಮನೆಯಲ್ಲಿದ್ದೆ ಒಂದು ವರ್ಷ. ಏನು ಮಾಡೋದು ಏನು ಮಾಡೋದು, ಮುಂದೆ ಉದ್ಯೋಗ ಏನು ಉದ್ಯೋಗ ಏನು? ಮೇಳದ ಬಗ್ಗೆ ಅಭಿರುಚಿ ಇದ್ದಿತ್ತು. ಸಂಘದಲ್ಲೆಲ್ಲ ತುಂಬ ವೇಷ ಮಾಡಿದೆ. ಆಮೇಲೆ ಮತ್ತೆ ಬೇರೆ ಉದ್ಯೋಗ ಅರಿಸಿ ಇನ್ನು ಬೆಂಗಳೂರಿಗೆ ಅಥವಾ ಬೇರೆ ಊರಿಗೆ ಹೋಗಬೇಕು, ಅದಕ್ಕೆ ಆಲೋಚನೆ ಮಾಡಿದೆ. ನನ್ನಲ್ಲಿ ಒಂದಿನ ಕೇಳಿದರು, ಮಾನಕಟ್ಟೆ ಮೇಳದಲ್ಲಿ ಇದ್ದಾಗ, ಮೇಳಕ್ಕೆ ಬರ್ತೀಯಾ ಕೇಳಿದರು. ಅಡ್ಡಿಲ್ಲ ಅಂದೆ. ಆಯ್ತಂದೆ, ಅದೇ ಒಪ್ಪಿಗೆಯಲ್ಲಿ ಮೇಳಕ್ಕೆ ಸೇರಿದ. ಅಪ್ಪನ ಒಂದು ಮಾತಿನ ಮೇಲೆ ಮೇಳಕ್ಕೆ ಸೇರಿದ.
1: ನೀವು ಮೇಳಕ್ಕೆ ಸೇರಿದ್ರಿ, ಆದ್ರೆ ಮೇಳಕ್ಕೆ ಸೇರಿದ ಪ್ರಾರಂಭದ ದಿವಸ ಇರುತ್ತಲ್ಲ, ಹೆಚ್ಚಿನವರಿಗೆಲ್ಲ ಕಷ್ಟವೇ ಆಗಿರುತ್ತೆ. ನಿಮ್ಗೆ ಹೇಗೆ ಅನುಭವ ಆಗಿತ್ತು ಮೇಳದಲ್ಲಿ? ಫಸ್ಟ್ ನೀವು ಹೋಗಿದ್ದು ಮಾನಕಟ್ಟೆ ಮೇಳಕ್ಕೆ?
0: ಹೌದು.
1: ಆಗ ಯಜಮಾನರು ಹೇಗಿದ್ರು? ಹಿಮ್ಮೇಳ, ನೀವು ಯಾವ ಸ್ಥಾನಕ್ಕೆ ಹೋದ್ದು?
0: ನಾನು ಮೇಳಕ್ಕೆ ಬರ್ತೆ ಅಂದಾಗ ಇಲ್ಲೇ ಹತ್ತಿರದಲ್ಲಿ ಕುಂದಾಪುರದಲ್ಲಿ MM ಹೆಗ್ಡೆ ಅವರ ಮೂಲಕ ಅವರ ಮನೆಯಲ್ಲಿ ಅಗ್ರಿಮೆಂಟ್ ಆಗಿ ನಾನು ಮಾನಕಟ್ಟೆ ಮೇಳಕ್ಕೆ ಆಯ್ಕೆ ಆದದ್ದು. ಆಮೇಲೆ ಮತ್ತೊಬ್ರು ಯಜಮಾನರಿದ್ದರು, ಮಂಜಯ್ ಶೆಟ್ಟರು, ಅವ್ರ ಮೂಲಕ ಮಾನಕಟ್ಟೆ ಮೇಳಕ್ಕೆ ಪಾದಾರ್ಪಣೆ. ಮೇಳ ಅಂದರೆ ಸಂಘದಲ್ಲಿ ನಾವು ಎಲ್ಲ ಕಟ್ಟಿ ಬಿಡುವುದು, ಅವರೇ ಬಣ್ಣ ಹಚ್ಚಿ ಬಿಡ್ತಿದ್ರು, ನಾವು ಹೋಗಿ ವೇಷ ಮಾಡ್ತಿತ್ತು. ವೇಷ ಮಾಡುವಲ್ಲಿ ನಮ್ಮದು ಗುರುಗಳ ಅಧ್ಯಯನ, ಅವ್ರು ಏನು ಹೇಳಬೇಕು ಎಷ್ಟು ಕುಣಿಬೇಕು ಅಷ್ಟೇ ಹೇಳಿ ಮಾಡ್ತಾ ಇತ್ತು. ಮೇಳದಲ್ಲಿ ಹಾಗಾಗುವುದಿಲ್ಲ, ನಮ್ಮ ಎಲ್ಲ ನಮ್ಮ ಸ್ವಂತಿಗೆ ಬೇಕು. ಆವಾಗ ನಾನು ಮೇಳಕ್ಕೆ ಹೋಗುವಾಗ ಈ ಥರ್ಮಕೋಲಿನ ಇದಲ್ಲ, ಕ್ಯಾದಿಗೆ ಮುಂದೆ ಅಲ್ಲ, ಅದು ಅಟ್ಟೆ ಕಟ್ಟಬೇಕು, ಅಟ್ಟೆ ಕಟ್ಟಬೇಕು, ಅದಕ್ಕೆ ಹಗ್ಗ ಹಾಕಬೇಕು, ಆಮೇಲೆ ಅದಕ್ಕೆ ಹುಲ್ಲು ಜಾಡಿ ಕಟ್ಟಬೇಕು, ಆಮೇಲೆ ಪೇಟ ಮುಚ್ಚಬೇಕು, ಜರಿಗೋಟು ಹಳದಿ ಕೆಂಪು ಅದನ್ನೆಲ್ಲ ಸುತ್ತಬೇಕು, ನಾವೇ ಕಟ್ಟಿಕೊಳ್ಬೇಕು, ಪುನಃ ಅದನ್ನು ಇಳಿಸುವಾಗ ನಾವೇ ಬಿಚ್ಚಬೇಕು. ಅಷ್ಟು ಕಷ್ಟ, ಅಂದರೆ ತುಂಬ ಟೈಮ್ ಬೇಕಾಗುತ್ತೆ ಅದಕ್ಕೆ. ಈಗ ಎಲ್ಲ ಒಂದು ಭಾರಿ ವೇಗದಲ್ಲಿ ಅದನ್ನು ಕಟ್ಕೊಂಡು ಸೀದಾ ಹೋಗ್ಬೋದು, ಆಗ ಭಾರಿ ಕಷ್ಟ. ಒಂದು ಮೇಳಕ್ಕೆ ಆಯ್ಕೆ ಆದೆ ಪ್ರಥಮ ದಿನ, ಭಾರಿ ಕಷ್ಟ ಆಯಿತು. ಯಾರೋ ನಮ್ಮ ಪಕ್ಕದಲ್ಲಿದ್ದವ್ರು ಕಟ್ಟಿಬಿಟ್ಟಿದ್ರು. ಹಾಗೆ ಹೋದೆ, ವೇಷ ಮಾಡಿದೆ, ಒಂದು 2-3 ದಿನ ಹಾಗೆ ಹೋದೆ ವೇಷ ಮಾಡಿ.
1: ನಿತ್ವೇಷ?
0: ನಿತ್ವೇಷ ಒಡ್ಡೊಲ್ಗ, ಒಡ್ಡೊಲ್ಗಕ್ಕೆ ಹೋದದ್ದು ನಾನು, ಅನಿವಾರ್ಯ ಆದ್ರೆ ಮಾತ್ರ ನಿತ್ವೇಷ ಮಾಡ್ತಾ ಇದ್ದೆ.
1: ಹಾಗೆ
0: ಆಮೇಲೆ 3 ದಿನ ಹೋದೆ. 3 ದಿನ ಹೋದ ಮೇಲೆ ಈ ಯಕ್ಷಗಾನ ನಮಗೆ ಆಗ ಬರುವುದಿಲ್ಲ ಇದು ಅಂದೆ. ಇದು ಕಟ್ಕೊಳ್ಲಿಕ್ಕೆ ಬರುವುದಿಲ್ಲ, ಈಗ ಹುಲ್ಲು ಜಾಡಿ ಹಿಡಿದ್ರೆ ಹಗ್ಗ ಹಾಕಿದ್ರೆ ಕೆಳಗೆ ಜಾರುತ್ತದೆ ಅಂತ ಸ್ಥಿತಿ. ಇದು ನಮ್ಗೆ ಆಗುದಿಲ್ಲ ಅಂತ ಹೇಳಿ 2 ದಿನ ಬಂದು ಮನೇಲಿದ್ದೆ, ನನಗೆಲ್ಲ ನಾ ಮೇಳಕ್ಕೆ ಬರುವುದಿಲ್ಲ ಅಂತ ಅಪ್ಪನ ಕೈಲಿ ಹೇಳಿ. ಆಮೇಲೆ 1-2 ದಿನ ಕಳೆದ ಮೇಲೆ ಯಾಕೆ ಆಗುದಿಲ್ಲ, ಅವರೆಲ್ಲ ಮೇಳದಲ್ಲಿ ಕಟ್ತಾ ಇದ್ರು, ಅವರೆಲ್ಲ ವೇಷ ಮಾಡಿ, ನಮಗೆ ಯಾಕೆ ಆಗುದಿಲ್ಲ? ಪುನಃ ಅದೇ ಅಲ್ಲಿಂದ ಕಂಟಿನ್ಯೂ 3-4 ವರ್ಷ ಮಾನಕಟ್ಟಿ ಮೇಳದಲ್ಲೇ ಇದ್ದೆ.
1: 3-4 ವರ್ಷ ಪೂರ್ತಿ ಮಾನಕಟ್ಟಿ ಮೇಳದಲ್ಲಿ?
0: ಹೌದೌದು, ಕಟ್ವೇಷ, ನಿತ್ವೇಷ, ಒಡ್ಡೊಲಗ, ಪೀಠಿಗೆ ಶ್ರೀವೇಷ, ಹಾಸ್ಯ, ಅನಿವಾರ್ಯವಾದ ಕುಶಲವ, ಹೀಗಿಂದ ಮೂರನೇ ವೇಷ, ಎಲ್ಲ ವೇಷಗಳು ಮಾಡ್ತಾ ಇದ್ದೆ.
1: ಯಾವತ್ತು ಯಾವ ಕಲಾವಿದರ ರಜೆ ಇಲ್ಲ ಅವತ್ತಿಗೆ ನೀವಿದ್ರೆ
0: ಸಣ್ಣ ಸಣ್ಣ ಸಣ್ಣ ಪುಟ್ಟ ವೇಷಗಳಿಗೆಲ್ಲ ಮಾಡ್ತಾ ಇದ್ದೆ.
1: ನೀವು ಯಾವ್ದೆಲ್ಲ ಮೇಳದಲ್ಲಿ ಕೆಲಸ ಮಾಡಿರಿ?
0: ನಾನು ಸ್ಟಾರ್ಟಿಂಗು ಮಾರನಕಟ್ಟೆ ಮೇಳ, ಆಮೇಲೆ ಕಮಲಶಿಲೆ ಮೇಳ, ನಂತರ ಮಂದರ್ತಿ ಮೇಳ, ಈಗ ಪ್ರಸ್ತುತ ಅಮೃತೇಶ್ವರಿ ಮೇಳದಿಂದ ಕಂಟಿನ್ಯೂ ಬರುವ ವರ್ಷ ಒಂದು 15 ವರ್ಷ ಕಂಟಿನ್ಯೂ.
1: ಸತತ 15 ವರ್ಷ ಅಮೃತೇಶ್ವರಿ ಮೇಳದಲ್ಲೇ ಇದ್ರಿ. ನೀವು ಈಗ ಮಾರನಕಟ್ಟೆ ಮೇಳದಲ್ಲಿ ಇದ್ದವರು ಕಮಲಶಿಲೆ ಮೇಳಕ್ಕೆ ಬಂದ್ರಿ ಅಂದ್ರೆ ಹೇಳ್ರಿ, ಅದು ಬಪ್ಪುದಕ್ಕೆ ಹ್ಯಾಂಗ ಕಾರಣ ಅಥವಾ ಎಂತ ಕಾರಣ ಇತ್ತು ಅದಕ್ಕೋಸ್ಕರ?
0: ಕಾರಣ ಇತ್ತು ಅದು, ನಾನು ಮಾನಕಟ್ಟೆ ಮೇಳದಲ್ಲಿದ್ದೆ. ಮಾನಕಟ್ಟೆ ಮೇಳದಲ್ಲಿದ್ದಾಗ

0: ಪೆರಡೂರ್ ಮೇಳಕ್ಕೆ ನನ್ನ ಕರೆ ಆಯ್ತು. ಅವಾಗ ನಾನು ಕಟ್ಟು ವೇಷ ಮಾಡ್ತಾ ಇದ್ದೆ, ಸ್ತ್ರೀ ವೇಷಕ್ಕೆ ನಾನಲ್ಲಿ ಪೆರಡೂರ್ ಮೇಳಕ್ಕೆ ಆಯ್ಕೆ ಆದೆ. ಆಯ್ಕೆ ಆದಾಗ ಒಂದು ಒಳ್ಳೆ ಗೌರವಿತವಾಗಿ ನಮ್ಮ ಅಪ್ಪ ಯಾವ ವರ್ಷ ಮಾನಕಟ್ಟೆ ಬಿಟ್ಟರು ಮನೆಯಲ್ಲೇ ಇದ್ದರೆ ನಾನು ಪೆರಡೂರ್ ಮೇಳಕ್ಕೆ ಆಯ್ಕೆ ಆದೆ. ಪೆರಡೂರ್ ಮೇಳದಲ್ಲಿ ಅಂದರೆ ಇದೆ ಎಲ್ಲ ಹೊಸ ಪ್ರಸಂಗಗಳು, ಆವಾಗ ಸಿಕ್ಕಾಪಟ್ಟೆ ಹೊಸ ಪ್ರಸಂಗಗಳು, ದಾಮಿನಿ ಬಾಮಿನಿ ಶಿವಾನಿ ಭವಾನಿ ಆಕಾರದ. ಆಗ ಮಳೆಗಾಲ ಆಟ, ಬೆಂಗಳೂರು ಬೊಂಬೈ ಎರಡೆರಡು ಟ್ರಿಪ್ ಆವಾಗ ಪೆರಡೂರ್ ಮೇಳ ಹಾಗೆ ಹೋಯ್ತು. ಮಳೆಗಾಲ ಟ್ರಿಪ್ಪಲ್ಲಿ ಸಣ್ಣ ಸಣ್ಣ ಸಣ್ಣ ಸಂಬಳ ಬಿಡಿ, ಅದು ಸಂಬಳ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಈಗ ಆಗ್ಲಿಕ್ಕೆ ಅಷ್ಟೇ ಸಾಕಾಗ್ತಿತ್ತು
1: ಆವಾಗ. ಅದೇ ದೊಡ್ಡ
0: ಅದೇ ದೊಡ್ಡ ಸಂಬಳ. ಹಾಗೆ ಹೋದೆ. ಹೋದಾಗ ಅಲ್ಲಿ ದಿಗ್ಗಜ ಕಲಾವಿದರ ದಂಡು, ಎಂತೆಂಥ ಕಲಾವಿದರು, ಚನ್ನಪ್ಪ ಶೆಟ್ರು, ಆರ್ಗೋಡ್ ಮೋಹನ್ ದಾಸ್ ಶಣಿ ಅವರು, ಎಂತೆಂಥ ಕಣ್ಣಿ ಮನೆಯವರು, ತುಂಬ್ರಿ ಭಾಸ್ಕರಣ್ಣ, ಆಮೇಲೆ ಹುಡುಗೋಡ್ ಚಂದ್ರಾಸಣ್ಣ, ದೊಡ್ಡ ದೊಡ್ಡ ಕಲಾವಿದರು ಸಮಾಗಮ. ರಮೇಶ್ ಭಂಡಾರರು, ಧಾರೇಶ್ವರರು, ಸುರೇಶ್ ಶೆಟ್ರು, ಎಂತ ದೊಡ್ಡ ದೊಡ್ಡ ಕಲಾವಿದರು. ನಮ್ಗೆ ಅವ್ರನ್ನೆಲ್ಲ ಕಂಡು ಅಂತಾರ ದಿಗ್ರಮೆ ಆಗಿಬಿಡ್ತು. ಆಮೇಲೆ ಮಳೆಗಾಲ ಬೆಂಗಳೂರು ಬೊಂಬೈ ತಿರುಗಾಟದಲ್ಲಿ ಸ್ತ್ರೀವೇಷ ಹಿಂಗೆ ಕಟ್ಟುವೇಷ ಹಿಂಗಿಂದ ಅದಿದೆಲ್ಲ ಮಾಡ್ಕೊಂಡಿದ್ದಿದ್ವಿ.
1: ಮಳೆಗಾಲದ ಆಟ ಪೂರ್ತಿ ಪೂರೈಸಿದೆ? ಹಾಂ,
0: ಮಳೆಗಾಲ ಆಟ ಪೂರ್ತಿ ಪೂರೈಸಿದೆ, ಬಹುಶಃ ಸರಿಯಾಗಿ ನೆನಪಿಲ್ಲ, ಪೂರೈಸಿದೆ. ಆಮೇಲೆ ಅಲ್ಲಿಂದ ಕಮಲಶಿಲೆ ಮೇಳಕ್ಕೆ ಬರುವ ಹಾಗೆ ಆಯಿತು ನನಗೆ. ಕಾರಣ ಅಂತ ಹೇಳಿದರೆ, ಬೆಂಗಳೂರಲ್ಲಿ ಒಂದಿನ ನಮ್ಮ ಯಜಮಾನರು, ನೇರವಾಗಿ ಹೇಳ್ತೇನೆ, ಅದೇನು ನನಗೇನು ಭಯ ಇಲ್ಲ, ಕರುಣಾಕರ ಶೆಟ್ರು ಕರೆದು ಸುಧಾ ಲಾಡ್ಜಲ್ಲಿ, ಮಾಧವ ನಿನಗೆ ಸರಿಯಾಗಿ ವೇಷ ಮಾಡ್ಲಿಕ್ಕೆ ಬರುವುದಿಲ್ಲ, ಕುಣಿಲಿಕ್ಕೆ ಬರುವುದಿಲ್ಲ, ಆಮೇಲೆ ನೀನು ಕಟ್ಟುವೇಷ ಸ್ತ್ರೀವೇಷ ಮಾತಾಡ್ಲಿಕ್ಕೆ ಬರುವುದಿಲ್ಲ, ಈಗ ಯಕ್ಷಗಾನದಲ್ಲಿ ಕುಣಿಲಿಕ್ಕೆ ಬರುವುದಿಲ್ಲ, ವೇಷ ಮಾಡ್ಲಿಕ್ಕೆ ಬರುವುದಿಲ್ಲ, ಮಾತಾಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಯಕ್ಷಗಾನಕ್ಕೆ ಯಾಕೆ?
1: ಹೌದು,
0: ಈಗ ಪ್ರಶ್ನೆ ಬರ್ತದೆ. ಆಯ್ತಾ, ಆಯ್ತು, ನೀನು ಕಟ್ಟುವೇಷ ಶ್ರೀವೇಷ ಸಣ್ಣ ಪುಟ್ಟ ವೇಷ ಮಾಡ್ಕೊಂಡಿದ್ದಾರೆ, ಇರುವುದಾದ್ರೆ ಇರು ಮೇಳದಲ್ಲಿ ಅಂದರು. ಆವಾಗ ಭಾರಿ ಬೇಜಾರಾಯ್ತು ನನಗೆ, ಒಬ್ಬ ಪ್ರಸಿದ್ಧ ಯಕ್ಷಗಾನ ಕಲಾವಿದನ ಮಗನಾಗಿ ನನ್ನ ಸ್ಥಿತಿ ಇಂಥ ಪರಿಸ್ಥಿತಿ, ಇಂಥ ಹೇಳಿಸ್ಕೊಂಬುದಾಯ್ತಲ್ಲ ಯಕ್ಷಗಾನಕ್ಕೆ ಬಂದು. ಅದಕ್ಕೆ ಅಂದರೆ ನಮ್ಮದು ಮೂಲ ಬಂಡವಾಳ ಅಂದರೆ ಎಲ್ಲರೂ ಒಟ್ಟಿಗೆ ಕಲ್ತದ್ದೇ, ಅದೇ ಪ್ರಾಬ್ಲಮ್. ನಾವು ಸಪ್ರೇಟ್ ಆಗಿ ಕೇಂದ್ರಕ್ಕೆ ಹೋಗಿ ಕಲ್ತು ಪರ್ಫೆಕ್ಟ್ ಆಗಿದ್ದಿದ್ರೆ ನಮಗೊಂದು ವ್ಯವಸ್ಥೆ ಆಗ್ತಿತ್ತು. ಆಮೇಲೆ ಇದು ಮೇಳ ಬೇಡ ಅಂತ ತೀರ್ಮಾನಕ್ಕೆ ಬಂದೆ. ಆಮೇಲೆ ನಮ್ಮ ಅಲ್ಲಿಗೆ ನಮ್ಮ ಬದುಕಿನ ಯಕ್ಷಗಾನದ ಗುರುಗಳು, ನಮ್ಮ ಬದುಕಿನ ಯಕ್ಷಗಾನ ತಿರುವಿಗೆ ಕಾರಣ ಅವರು, ಮೋಹನ್ ದಾಸ್ ಶಣಿಯರ್ ಆರ್ಗೋಡ್ ಅವರು, ಅವರು ಕಮಲಶಿಲೆ ಮೇಳಕ್ಕೆ ನನ್ನನ್ನು ಆಯ್ಕೆ ಮಾಡಿದರು. ಆ ವರ್ಷ ಕಮಲಶಿಲೆ ಮೇಳಕ್ಕೆ ನೀರ್ಕೋರು ಶಂಕರ ಹೆಗ್ಡೆಯವ್ರು ಹೋಗಬೇಕಾಗಿತ್ತು. ಅವರ ಬದಲಿಗೆ ನಾನು, ಉಳ್ಳೂರು ಶಂಕರಣ್ಣ ಅಥವಾ ವಿಜಯ್ ಬೀಜಮಕ್ಕಿ, ಮೂರು ಜನದಲ್ಲಿ ಒಬ್ಬರು ಹೋಗಬೇಕಾಗಿತ್ತು. ಶಣಿಯರು ನನ್ನನ್ನು ಆಯ್ಕೆ ಮಾಡಿದರು. ಅಲ್ಲಿಂದ ನಾನು ಒಡ್ಡೋಲ್ಗ ಮಾಡ್ತಿದ್ದವನು ನೇರ ಎರಡನೇ ಶ್ರೀವೇಶಕ್ಕೆ, ಸಖಿ ಶ್ರೀವೇಶಕ್ಕೆ
1: ಆಯ್ಕೆ.
0: ಅಲ್ಲಿಗೆ ಅಲ್ಲಿಗೆ ಡೈರೆಕ್ಟ್ ಮೇಲೆ ಹುದ್ದೆ, ಸಣ್ಣ ಪುಟ್ಟ ವೇಷ ಮಾಡಲೇ ಇಲ್ಲ. ಅಲ್ಲಿಂದ
1: ಹೋಗುವಾಗ ಹೇಗಿತ್ತು, ಭಯ ಆಗ್ತಿತ್ತ?
0: ಭಯ ಅಂತ ಹೇಳಿದ್ರೆ, ಹೋಗುವಾಗ ಈ ಒಡ್ಡೋಲ್ಗ ಮಾಡ್ತಿದ್ದೆ, ಶ್ರೀವೇಶವೇ ಭಾರಿ ಕಡಿಮೆ ನಂದು. ಯಾಕಂದ್ರೆ ಸಖಿ ಶ್ರೀವೇಶ ಮಾಡುವವನೊಬ್ಬ ಸಮರ್ಥ ಮುಖ್ಯ ಶ್ರೀವೇಶಧಾರಿಯೇ ಆಗಿರ್ಬೇಕವ, ಎಲ್ಲಾ ವೇಷಗಳು ಮುಖ್ಯ ಶ್ರೀವೇಶ ಮಾಡುವ ಸಾಮರ್ಥ್ಯ ಇರಬೇಕು. ಯಾಕಂತ ಹೇಳಿದ್ರೆ, ಒಬ್ಬ ಮುಖ್ಯ ಶ್ರೀವೇಶಧಾರಿ ಒಂದಿನ ಆರೋಗ್ಯ ಸಮಸ್ಯೆ ರಜೆ ಮಾಡ್ತಾರೆ ಅವರು, ಆ ಸಂದರ್ಭ ಸಖಿ ಶ್ರೀವೇಶ ಆ ದಿನದ ಕೆಲಸವನ್ನು ನಿಭಾಯಿಸಬೇಕು ವೇಷವನ್ನು. ಹಾಗೆ ಹೋದೆ. ಒಂದು ತಿಂಗಳು ಭಾರಿ ಕಷ್ಟ ಆಯ್ತು ನನಗೆ. ಒಂದು ತಿಂಗಳು ಅಂತ ಹೇಳಿದ್ರೆ, ಅಂತ ಅಪ್ಪನಿಗೆ ಇಂಥ ಮಗನ, ಹೀಗೆಲ್ಲ ಒಂದು ಹೇಳುವಂಗು ಬಂತು. ಆಮೇಲೆ ಯಕ್ಷಲೋಕ ವಿಜಯ ಅಂತ ಒಂದು ಪ್ರಸಂಗ ಬಂತು. ಅದರಲ್ಲಿ ನನ್ನದೊಂದು ಆ ಯಕ್ಷಲೋಕದ ಕನ್ಯೆ ಪಾತ್ರ, ಇದು ಹೆಸರು ನೆನಪಾಗುವುದಿಲ್ಲ ಈಗ, ಅದು ಮಾತ್ರ ಆ ಪಾತ್ರ ಯಾವತ್ತು ನಾನು ಮಾಡಿದ್ನು ಅಲ್ಲಿಂದ ಮತ್ತೆ ಕಮಲಶಿಲೆ ಮೇಳದಲ್ಲಿ ಹಿಂತಿರುಗಿ ಕಾಣಲಿಲ್ಲ. ಅಲ್ಲಿಂದ ಶನಿಯರು ಸಿಕ್ಕಿದ್ರು, ದಿವಸ ಅಧ್ಯಯನ, ರಾತ್ರಿ ಹಗಲು ಬರೆದು ಬರೆದು ಬರೆದು ಅಧ್ಯಯನ ಮಾಡಿ ಅಲ್ಲಿಂದ ಒಂದು ಕಮಲಶಿಲೆ ಮೇಳದಲ್ಲಿ ತುಂಬ ಒಂದು ಐದಾರು ವರ್ಷ ಒಳ್ಳೆ ರೀತಿಯಲ್ಲಿ ಕಳೆದ್ಬಿಟ್ಟೆ.
1: ಸತತ ಐದಾರು ವರ್ಷ ಕಮಲಶಿಲೆ ಮೇಳದಲ್ಲೇ ಇದ್ರಿ. ಈಗ ಸದ್ಯಕ್ಕೆ ಬಡಗುತಿಟ್ಟಲ್ಲೇ ನಿಮ್ಮಂತಹ ಸಮರ್ಥವಾಗಿ ಸ್ತ್ರೀವೇಷ ಮಾಡುವರು ಯಾರಿಲ್ಲ. ಅದು ಎಲ್ಲಿಯವರ ಕೇಳಿದ್ರೆ ಸತ್ಯವಾನ ಸಾವಿತ್ರಿ, ಆ ದುಃಖ ಸನ್ನಿವೇಶದ ಸಾವಿತ್ರಿಯಿಂದ ಹಿಡಿದ ಜ್ವಾಲಾ ಪ್ರತಾಪದ ರೋಷ ತುಂಬಿದಂತಹ ಜ್ವಾಲೆ ಮಾಡುವಲ್ಲಿವರೆಗೂ ಬಡಗುತಿಟ್ಟಲ್ಲಿ ಟೆಂಟ್ ಮೇಳದಲ್ಲ ಇಲ್ಲಿ. ಈಗ ನೀವು ಟೆಂಟ್ ಮೇಳದ ಕಲಾವಿದರಿಗೆ ಈಗ ಸಮ ಇದ್ರಿ, ಹೀಗೆ ಆಗುವುದಕ್ಕೆ ಕಾರಣ ಏನಿರ್ಬೋದು?
0: ಕಾರಣ ಅಂತ ಹೇಳಿದ್ರೆ ಅದು ನೋಡಿ ಆದದ್ದು. ನಾನು ವೇಷ ಮಾಡಿ ಹಾಗೆ ಮಲಗುವುದಿಲ್ಲ, ಮತ್ತೊಬ್ಬರು ವೇಷ. ಯಾಕಂದ್ರೆ ಉದಾಹರಣೆಗೆ ನಾವು ಕಮಲಶಿಲೆ ಮಾಡದೆ ಇರುವತ್ತಿಗೆ ನಮ್ಮ ನಾನು ವೇಷ ಮಾಡಿ ಅಂದ್ರೆ ಸಂಜು ಅಣ್ಣ ಏನು ಮಾಡ್ತಾರೆ, ಅವ್ರು ಶಶಿಪ್ರಭೆ ಹೇಗೆ ಮಾಡ್ತಾರೆ, ನಾನು ತುಂಬ ಯಾವ್ದು ಭ್ರಮರ ಕುಂತಲೆ ಮಾಡಿ ನಿಂತಲ್ಲೂ ಅವ್ರು ಹೇಗೆ ಮಾತಾಡ್ತಾರೆ, ಹೇಗೆ ಎಲ್ಲಿ ನಿಲ್ತಾರೆ, ಇದೆಲ್ಲ ಗಮನಿಸ್ತಾ ಇರ್ತೆ. ಆಮೇಲೆ ತುಂಬ ಇದು ಇವರೊಟ್ಟಿಗೆ ತುಂಬ ವೇಷ ಮಾಡಲಿಲ್ಲ, ಎಮ್ಮನೆಯಕರೊಟ್ಟಿಗೆ ಒಂದೆರಡು ವೇಷ ಮಾಡಿದ್ದೆ. ಆದರೆ ಅವ್ರದ್ದು ಬಗ್ಗೆ ಕೇಳಿದೆ ನಾನು ತುಂಬ, ಹೀಗೀಗೆ ಪಾತ್ರಗಳು ಮಾಡ್ತಿದ್ರೆ ಹಿರಿಯರಿಂದ ಎಲ್ಲ ಕೇಳ್ತಾ ಇದ್ದೆ. ಆಮೇಲೆ ನಮ್ಮ ಶಶಿಕಾಂತ್ ಶೆಟ್ಟರು ಅವರು ಎಮ್ಮನೆಯಕರಿಂದ ಭಾರಿ ಪ್ರಭಾವಿತರಾಗಿದ್ದರು. ಅವರನ್ನು ಸ್ವಲ್ಪ ನಾವು ಮಾತಿನ ವಿಷಯದಲ್ಲಿ ದಾರಿ ವಿಷಯದಲ್ಲಿ ಎಲ್ಲ ಅನುಕರಣೆ ಮಾಡಿದ್ದೇವೆ. ಅದು ಒಳ್ಳೆಯದನ್ನು ನಾವು ಯಾವತ್ತೂ ಅನುಸರಣೆ ಮಾಡಬೇಕಂತ. ಹಾಗೆ ತುಂಬ ಹಿರಿಯ ಕಲಾವಿದರದ್ದೆಲ್ಲ. ಆಮೇಲೆ ಅರಾಟೆ ಅವರ ಜೊತೆ 3 ವರ್ಷ ಇದ್ದೆ ಮಳೆಗಾಲದಲ್ಲಿ, ಅದು ನಮಗೆ ಒಳ್ಳೆಯ ಅನುಭವ. ಹೀಗೆ ಹಾರಾಡಿ ರಮೇಶ್ ಕಾಣಿಗರು ಅವರು ಎಮ್ಮನಾಯಕರೊಟ್ಟಿಗಿದ್ದವರು, ಅದು ಅವರೊಟ್ಟಿಗೆ ಇದ್ದೆ, ಅದು ದೊಡ್ಡ ಅನುಭವ ಆಯ್ತು ನಮಗೆ.
1: ನೀವೀಗ ಹೇಳಿದ್ರಿ ನಿಮ್ಗೆ ಆರ್ಗೋಡ್ ಮೋಹನ್ದಾಸ್ ಅಣ್ಣಯ್ಯರು ನಿಮ್ಮ ಯಕ್ಷಗಾನ ಬದುಕು ತಿರುಗುವ ಕಾರಣವೇ ಅವರು ಅಂದ್ರೆ ಹೇಳ್ರಿ, ಅವ್ರ ಕುರಿತ ಹೇಳುದಾರ ನಿಮ್ಗೆ.
0: ಆರ್ಗೋಡ್ ಮೋಹನ್ದಾಸ್ ಅಣ್ಣಯ್ಯವರು ಅಂತ ಹೇಳಿದ್ರೆ ಅದು ನಾವು ಎಂತ ಹೇಳುದು, ನನಗೆ ಎಷ್ಟು ಸಲ ಬೈದಿರೇನು. ನಾನೊಬ್ಬ ಕಲಾವಿದ ಮಗನಾಗಿದ್ರು, ಕಮಲಶಿಲೆ ಮೇಳಕ್ಕೆ ಹೋದಾಗ ಅವರೇ ಬಾಯಿ ಬಿಟ್ಟು ಹೇಳಿದರು, ನಿನಗೆ ಎಂಥದ್ದು ಗೊತ್ತಿಲ್ಲ, ನೀನು ಎಲ್ಲರೂ ಯಕ್ಷಗಾನ ಬಿಡ, ಎಲ್ಲರೂ ಗೊಬ್ಬರ ಹೊರಕ್ಕೆ ಹೋಗಂದಿರು. ಆಮೇಲೆ ತುಂಬ ಬೈದಿರು, ಅದನ್ನೆಲ್ಲ ಎಲ್ಲ ಹೇಳೋಕಾತಿಲ್ಲ, ಯಾಕಂದ್ರೆ ಅದು ಗುರು. ಆಮೇಲೆ ಅವರು ಸಣ್ಣ ಪುಟ್ಟ ದೊಡ್ಡ ಸೇವೆ ಅಲ್ಲ, ಸಣ್ಣ ಪುಟ್ಟ ಅವರು ಸೇವೆ ಮಾಡಿದೆ ನಾನು. ಆ ಸೇವೆ ಮಾಡಿದ ಫಲರೂಪವೇನು, ಒಂದು ದಿನವೂ ನಾನು ಅವರು ಎಷ್ಟೇ ಬೈಲಿ ಅಂತದೇ ಹೇಳಿ, ಒಂದು ದಿನ ಅವ್ರ ಮೇಲೆ ಗುರು ಭಕ್ತಿ ಬಿಟ್ಟರೆ ಮತ್ತು ಅನ್ಯ ಅವ್ರ ಮೇಲೆ ಎಂಥದ್ದು ಹೇಳುವುದು ಆ ದ್ವೇಷ ಅದು ಯಾವುದೂ ಇಲ್ಲ. ಅದು ನನಗೆ ಒಂದು ಒಳ್ಳೆ ಫಲ ಕೊಟ್ಟಿತ್ತು.
1: ನೀವು ಸತತ 5-6 ವರ್ಷ ಇಪ್ಪತ್ತಿಗೂ ಅವ್ರು ನಿಮ್ಮೊಟ್ಟಿಗೆ ಕಮಲಶಿಲೆ ಮೇಳದಲ್ಲಿ ಇದ್ದಾರೆ.
0: ಕಮಲಶಿಲೆ ಮೇಳ, ಆಮೇಲೆ ಅಮೃತೇಶ್ವರಿ ಮೇಳದಲ್ಲಿ 1-2 ವರ್ಷ ಇದ್ರು ಅವರು.
1: ಅಲ್ಲೂ ನಿಮ್ಗೆ ತುಂಬಾ
0: ಖಂಡಿತ ಅಲ್ಲಿ ಅಂದ್ರೆ ರಾಮಾಂಜನೇಯ ಸೀತೆ ನಾನು ಅಲ್ಲೂ ಮಾಡಲಿಲ್ಲ ಕಮಲಶಿಲೆ ಮೇಳದಲ್ಲಿ, ಇಲ್ಲಿ ಬಂದೇ ಮಾಡಿದ್ದೆ ಅಲ್ಲಿ
1: ಅಮೃತೇಶ್ವರಿ
0: ಮೇಳದಲ್ಲಿ.
1: ಆಗ ಅವರದ್ದು ರಾಮ,
0: ಅವರದ್ದು ರಾಮ, ನಂದೇ ಸೀತೆ, ತುಂಬಾ ಆಯ್ತು ಅದು.
1: ನೀವೀಗ ಸತತ 6-7 ವರ್ಷ ಕಮಲಶಿಲೆ ಮೇಳದಲ್ಲಿ ತಿರುಗಾಟ ಮಾಡ್ರಿ, ಅದಾದ್ಮೇಲೆ ಮತ್ತೆ ಯಾವ ಮೇಳಕ್ಕೆ ಹೋದ್ರಿ?
0: ಅದರಿಂದ ಮುಂದರ್ತಿ ಮೇಳಕ್ಕೆ ಹೋದೆ. ಮುಂದರ್ತಿ ಮೇಳಕ್ಕೆ ಹೋಪ್ ಕಾರಣ ಅಂತ ಕೇಳಿದ್ರೆ, ನನಗೆ ಒಂದು ಸ್ವಲ್ಪ ಪದ್ಯ ಎತ್ತುವ ಚಾಟ ಇತ್ತು, ನೇರ ಹೇಳ್ತಿ, ಪದ್ಯ ಎತ್ತುವ ಚಾಟ
1: ಹೆಚ್ಚಾಗಿ ಎಲ್ಲ ಕಲಾವಿದರಿಗೆ ಇರ್ತದೆ. ಪದ್ಯ ಎತ್ತರೆ ಅದೊಂದು ಪದ್ಯ ಖುಷಿ ಆಗ್ತದೆ ಅಂತ ಹೇಳಿ,
0: ಪದ್ಯ ಎತ್ತಬೇಕು, ಶ್ರುತಿಬದ್ಧವಾಗಿ ಮಾತಾಡಬೇಕು, ಇದೆಲ್ಲ ಸ್ವಲ್ಪ ಆಸೆ ಇದ್ದಿತ್ತು. ಆಗ ಆಲೋಚನೆ ಮಾಡಿದ್ರೆ ಪ್ರಸಿದ್ಧ ಭಾಗವತರು ಗೋಪಾಲ್ ಗಾಣಿಗರು ಮುಂದರ್ತಿ ಮೇಳದಲ್ಲಿದ್ದರು. ನಾನು ಅವರಿಗೆ ನನ್ನ ಅಗ್ರಿಮೆಂಟ್ ಆಗುವಾಗ ನಾನು ನೇರ ಹೇಳಿದ್ದು, ನನ್ನ ನೀವು ಸಂಬಳ ಎಷ್ಟು ಕೊಡ್ತೀರೋ ನನಗೆ ಗೊತ್ತಿಲ್ಲ, ಗೋಪಾಲ್ ಗಾಣಿಗರಿದ್ದು ಸಟ್ಟಿ ನನ್ನನ್ನು ಹಾಕಿ ಅಂತ. ಆಮೇಲೆ ಆ ವರ್ಷ ಒಳ್ಳೆ ಸೊಟ್ಟು ಗೋಪಾಲ್ ಗಾಣಿಗರು, ಸುನೀಲ್ ಭಂಡಾರರು, ಮಂದರ್ತಿ ರಘುವಣ್ಣ, ಹಾರಾಡಿ ರಮೇಶಣ್ಣ, ಒಳ್ಳೆ ಪೂವಪ್ಪಣ್ಣ ಹಾಸಿಗಾರರು, ಒಳ್ಳೆ ಹಳೆ ಕಲಾವಿದರು, ಅನುಭವಿ ಕಲಾವಿದರು, ಕಣ್ಣಿಮನೆಯವರು ಅನುಭವಿ ಕಲಾವಿದರೊಟ್ಟಿಗೆ ತಿರುಗಾಟ ಮಾಡಿದ್ದನ್ನು ಒಂದು 3-4 ವರ್ಷ. ಒಂದು ಒಳ್ಳೆ ಅನುಭವ ಅದು, ಭಾರಿ ಹಳೆ ಸಾಂಪ್ರದಾಯಿಕ ಬಗ್ಗೆ ಎಲ್ಲ ತಿಳಿದವರು ಅವರು. ಮತ್ತೆ ನಮ್ಮ ಗೋಪಾಲಣ್ಣು ಹಾಗೆ ಪದ್ಯ ಎತ್ತುವುದಕ್ಕೆ ಇವನಿಗೆ ಒಳ್ಳೆ ಶ್ರುತಿ ಇತ್ತು, ಒಳ್ಳೆ ಸ್ವರ ಇತ್ತು, ಶ್ರುತಿಬದ್ಧವಾಗಿ ಎತ್ತ ಅಂತ ಹೇಳಿದ್ರೆ ಅದನ್ನು ಬಿಡ್ತಾ ಇದ್ರು ಅವರು. ಅದು ನಮ್ಗೆ ಅನುಕೂಲ ಆಯ್ತು.
1: ಮಂದರ್ತಿ ಮೇಳದಲ್ಲಿ ನಿಮ್ಗೆ ತುಂಬಾ ಅನುಭವ ಆಯ್ತಂತ, ಅಲ್ಲೂ ನೀವು ಹೋದ ಸಖಿಸ್ತ್ರೀ ವೇಷಕ್ಕೆ?
0: ಸಖಿಸ್ತ್ರೀ ವೇಷಕ್ಕೆ ನಾನು ಇಲ್ಲಿಯೂ ಸಖಿಸ್ತ್ರೀ ವೇಷ 5-6 ವರ್ಷ ಮಾಡಿ, ಮಂದರ್ತಿ ಮೇಳದಲ್ಲಿ 4 ವರ್ಷ ಸಖಿಸ್ತ್ರೀ ವೇಷ ಮಾಡಿದ್ದೆ,
1: ಅಲ್ಲೂ ತುಂಬಾ ಅನುಭವ ಸಿಕ್ತು ನಿಮಗೆ. ಮಂದರ್ತಿ ಮೇಳದಲ್ಲೂ ನೀವು 2-3 ವರ್ಷ ತಿರುಗಾಟ ಆದ್ಮೇಲೆ ಮತ್ತೆ ಯಾವ ಮೇಳಕ್ಕೆ ಹೋದ?
0: ಅಲ್ಲಿಂದ ನೇರ ತಾಯಿ ಅಮೃತೇಶ್ವರಿ ಮೇಳಕ್ಕೆ,
1: ಈಗ 20 ಮೇಳ. ಆಗ ನೀವು ಬಪ್ಪುವಾಗ ಯಾವ್ದೆಲ್ಲ ಸೆಟ್ ಇದ್ದಿತ್ತು, ಅಥವಾ ಯಾವ್ದೆಲ್ಲ ಕಲಾವಿದ್ರಿದ್ದೀರ, ನೀವು ನಿಮ್ಮೊಟ್ಟಿಗೆ ಯಾವ್ದೆಲ್ಲ ಮತ್ತೆ ಕಲಾವಿದ್ರೆ ಯಾರೆಲ್ಲ ಬಂದಿದ್ರು ಅಂದೇಳಿ?
0: ನಾವು ಬರುವ ಪೂರ್ವದಲ್ಲ ಅವರು ಹೊಸಾಳ್ ಭಾಗವತರಿದ್ದೀರ, ಕಡಿಕೆ, ಆಮೇಲೆ ಆ ವರ್ಷ ದಿವಕರಣ, ಅವರು ತುಂಬ ಜನ ಇದ್ದರು. ನಾವು ಕಮಲಶಿಲೆ ಇದು ನಾನು ಮಂದರ್ತಿ ಮೇಳದಿಂದ, ಆಮೇಲೆ ಇವರು ನಮ್ಮ ಸುರೇಶ್ ಅಣ್ಣ, ಕೊಡ ಸುರೇಶ್ ಅಣ್ಣ ಸೌಕರ್ ಮೇಳದಿಂದ ಎಲ್ಲ ಒಟ್ಟೊಟ್ಟೆ ಮಂದರ್ತಿಯಿಂದ ಒಂದು 5 ಜನ ಬಂದಿತ್ತು. 5 ಜನ ಅಲ್ಲಿಗೆ ಒಟ್ಟೆ ಅಮೃತೇಶ್ವರಿ ಮೇಳಕ್ಕೆ.
1: ಯಾರಲ್ಲ?
0: ಗೋಪಾಲ್ ಗಾಣಿಗರು, ನಾನು, ಕಿರಾಡಿ ವಿಶ್ವನಾಥ, ಬಾರಾಳಿ ಸಂತೋಷ, ಚಂಡೆ ನಮ್ಮ ಹೇರೂರ ಪ್ರಭಾಕರ, ಇಷ್ಟು ಜನ ಒಟ್ಟು ಏಕಕಾಲದಲ್ಲಿ ಬಂದಿದ್ದು ಇಲ್ಲಿಗೆ ಅಮೃತೇಶ್ವರಿ ಮೇಳಕ್ಕೆ. ಅಲ್ಲಿ ತುಂಬಾ ಜನ ಇದ್ದಿದ್ರು. ಒಂದು ವರ್ಷ ಸಖಿ ಶ್ರೀವೇಶ ನಾನು ಮಾಡಿದ್ದೆ, ಎದುರೇ ಕೂತ್ಕೊಂಡಿದ್ದೆ. ಆ ವರ್ಷ ದಿವಕರನ್ ಮುಖ್ಯ ಶ್ರೀವೇಶಧಾರಿ ಆಗಿದ್ರು, ಸಖಿ ಶ್ರೀವೇಶ ಆಗಿದ್ದೆ. ಸಖಿ ಶ್ರೀವೇಶ ಮಾಡಿ ನಾನು ಮುಖ್ಯ ಶ್ರೀವೇಶದ ಹೆಚ್ಚು ಕಡಿಮೆ ಎಲ್ಲ ವೇಷಗಳನ್ನು ಮಾಡ್ತಿದ್ದೆ. ಆ ಸಂದರ್ಭ ಅಲ್ಲಿಂದ ಕಂಟಿನ್ಯೂ ಆಯ್ತು ಅಮೃತೇಶ್ವರಿ ಮೇಳ.
1: ಅಮೃತೇಶ್ವರಿ ಮೇಳದಲ್ಲಿ ನಿಮ್ಗೆ ಅದ ಅನುಭವ ಎಂತಲ್ಲ, ಎಷ್ಟು ಒಳ್ಳೆ ಅನುಭವ ಆಯ್ತು, ಬೆಳವಣಿಗೆಗೆ ಪೂರಕ ಹೆಂಗಾಯ್ತು?
0: ಖಂಡಿತ, ಅಮೃತೇಶ್ವರಿ ಮೇಳಕ್ಕೆ ನಾನು ಪ್ರಾರಂಭದಲ್ಲಿ ಹೋದಾಗ ನಮ್ಮ ಯಜಮಾನರ ಒಂದು ಆಶೀರ್ವಾದ ಅನುಗ್ರಹದೊಂದಿಗೆ ಆಮೇಲೆ ಕ್ವಾಟ ಸುರೇಶನ ಕರೆದ್ರು, ಮತ್ತೆ ಅಲ್ಲಿ ಇದ್ದವರೆಲ್ಲರೂ ಯಾವುದು ಏನು ಕ್ವಾಟಕ್ಕೆ ಸಂಬಂಧಪಟ್ಟ ಏನು ಅಭಿಮಾನಿಗಳು ಎಲ್ಲ ಇದ್ದರು, ಅವರೆಲ್ಲರ ಒಂದು ಕರೆಯೊಂದಿಗೆ ನಾನು ಮೇಳಕ್ಕೆ ಆಯ್ಕೆಯಾದೆ. ಅಲ್ಲಿಂದ ನಮ್ದು ಯಕ್ಷಗಾನ ಜೀವನವೇ ಬದಲು, ಒಂದು ಒಳ್ಳೆಯ ವಾತಾವರಣ. ಈಗ ಮಂದರ್ತಿ ಮೇಳದಲ್ಲಿ ಇದ್ದಾಗ 5 ಮೇಳ ಗುರುತಿಸುವ ಸಂಖ್ಯೆ ಸ್ವಲ್ಪ ಕಡಿಮೆ ಇದ್ದಿತ್ತು. ಮಂದರ್ತಿ ಮೇಳ ದೊಡ್ಡ ಮೇಳ, ಅದೊಂದು ಸಾಮ್ರಾಜ್ಯ ಅದು. ಆದ್ರೆ ಎಂತ ಕೇಳಿದ್ರೆ 5 ಮೇಳ ಇರತ್ತಾ, ಒಬ್ಬೊಬ್ಬನ ಗುರುತಿಸುವ ಕಷ್ಟ.
1: ಕಲಾವಿದರು ತುಂಬಾ ಜನ,
0: ತುಂಬಾ ಜನ ಇರ್ತಾರೆ. ಇದು ಹಾಗಲ್ಲ, ಒಂದೇ ಮೇಳ ಇರುವುದಾ? ಮಾಧವನಾಗೂರ ಅಮೃತೇಶ್ವರಿ ಮೇಳ ಪ್ರಧಾನ ಶ್ರೀ, ಹೀಗೆಲ್ಲ ಒಂದು ಗುರುತಿಸುವ ಸಂಖ್ಯೆ ಇರುತ್ತೆ. ಹಾಗೆ ಆಯ್ಕೆ ಅದೇ ಗೋಪಾಲ್ ಗಾಣಿಗರು ಇದ್ದರು, ಮಯ್ಯ ಭಾಗವತರು ಬಂದರು, ನಂತರ ಪ್ರಸಿದ್ಧ ನಮ್ಮ ನಡುತಿಟ್ಟಿನ ವೇಷಧಾರಿಗಳು ಸುರೇಶ್ ಅಣ್ಣ ಸಿಕ್ಕಿದ್ರು. ನನಗೆ ಒಂದು ರೀತಿ ಒಂದು ಒಳ್ಳೆ ಅನುಕೂಲ ಆಯ್ತು. ಅದು ಒಂದು ವರ್ಷ ನಾಗೇಂದ್ರ ಉಪ್ಪುನಾಗೇಂದ್ರಣ್ಣ, ಆರ್ಗೋಡ್ ಅವರು ಎಲ್ಲ ಇದ್ದಿದ್ರು, ಒಂದು ಒಳ್ಳೆ ಅನುಕೂಲ ಆಯ್ತು ಅದು.
1: ನೀವು ಅಮೃತೇಶ್ವರ ಮೇಳಕ್ಕೆ ಒಂದು ಪ್ರಾರಂಭದಲ್ಲೇ ಹೆಂಗೀತು ಅನುಭವ, ಹೇಗೀತು ಹೊಸ ಮೇಳ?
0: ಹೊಸ ಮೇಳ ಅಂತ ಹೇಳಿದ್ರೆ ನಾನು ಬಂದಾಗ ಅಲ್ಲಿ ನನಗೆ ಅಂಥ ಸಮಸ್ಯೆ ಅಂತ ಆಗಲಿಲ್ಲ. ಸಮಸ್ಯೆ ಅಂತ ಹೇಳಿದ್ರೆ ನಾನೀಗ ಪೌರಾಣಿಕ ವಾತಾವರಣದಲ್ಲಿ ಇದ್ದಾನ, ಮಾನಕಟ್ಟೆ ಕಮಲಶಲೆ ಮಂದಾರ್ತಿ ಎಲ್ಲ ಒಂದು ರೀತಿ ಪೌರಾಣಿಕ ವಾತಾವರಣ. ಆಮೇಲೆ ಅಲ್ಲಿ ನನಗೇನು ಭಾರಿ ಒಂದು ವಿಶೇಷತೆ ಅಂತ ಇರಲಿಲ್ಲ. ನಂತರ ನನಗೆ ಒಂದು ಆಸೆ ಇದ್ದಿತ್ತು, ನಮ್ಮ ಅಪ್ಪಯ್ಯ ಒಂದು ಮುಖ್ಯ ಶ್ರೀವೇಶಧಾರಿ ಆಗಿದ್ದರು ಒಂದು ಮೇಳದಲ್ಲಿ, ನನಗೊಂದು ಆಗಬೇಕಂತ ಮನಸ್ಸಾಗ ಆಸೆ ಇದ್ದಿತ್ತು. ಅದು ಆ ತಾಯಿ ಅಮೃತೇಶ್ವರಿ ಈಡೇರಿಸಿಬಿಟ್ಲು, ಅಲ್ಲಿಯೇ ನಾನು ಪ್ರಧಾನ ಶ್ರೀವೇಶಧಾರಿ.
1: ಒಂದು ವರ್ಷಕ್ಕೆ ಪ್ರಧಾನ ಶ್ರೀವೇಶ.
0: ಹೌದು.
1: ನಿಮ್ಗನ್ಸುವ ಹಂಗೆ ಶ್ರೀವೇಶಧಾರಿ ಆದವರ ಈ ಯಕ್ಷಗಾನ ರಂಗದಲ್ಲೇ ಮಾಡಲೇಬೇಕಾದಂತಹ ಕೆಲಸ ಯಾವ್ದಲ್ಲ ಇರ್ಬೋದು, ಅಂದ್ರೆ ಪಾತ್ರ ನಿರ್ವಹಣೆ ಹ್ಯಾಂಗ್ ಮಾಡಕ ಶ್ರೀವೇಶಧಾರಿಗಳಲ್ಲ?
0: ಶ್ರೀವೇಶ ಅಂತ ಹೇಳಿದ್ರೆ ಬಹಳ ಜಾಗ್ರತೆ ಇರಬೇಕು. ಬಹಳ ಜಾಗ್ರತೆ ಅಂದ್ರೆ ಬಹಳ ಜಾಗ್ರತೆ, ಮೃದು ಧೋರಣೆ ಇರಬೇಕು. ಆಮೇಲೆ ವೀರರಸಕ್ಕೆಲ್ಲ ಬಿಡಿ, ಅದು ಪಾತ್ರಕ್ಕೆ ಅನುಗುಣವಾಗಿ ಬರ್ತದೆ. ವೇಷಗಳನ್ನ ಅಷ್ಟು ಅಚ್ಚುಕಟ್ಟಾಗಿ ನಮ್ಮದು ಅಂತ ಹೇಳಿದ್ರೆ ನಾವು ಈಗಿನ ಇದಕ್ಕೆ ಮಾರು ಹೋಗ್ಲಿಲ್ಲ, ಸಾಂಪ್ರದಾಯಬದ್ಧವಾಗಿ ಏನು ಮಾಡಬೇಕು ಅದನ್ನೇ ಮಾಡ್ತಾ ಇತ್ತು. ಆಮೇಲೆ ರಂಗದ ಹಿಂದೆ ಬೇಗ ವೇಷ ಮಾಡಿಕೊಂಡು, ನಮ್ಮ ಈಗೆಲ್ಲ ಸ್ವಲ್ಪ ತಡ ಆಗ್ತಿತ್ತು, ಮೊದಲೆಲ್ಲ ಹಾಗೆ ವೇಷ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ನಿಂತುಕೊಂಡು ರಂಗದಲ್ಲಿ ಏನು ಮಾಡಬೇಕು ಏನು ಹೇಳಬೇಕು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಆಲೋಚನೆ ಮಾಡಬೇಕು, ರಂಗದ ಶಿಸ್ತನ್ನು ಯಾವತ್ತೂ ಕಾಪಾಡಬೇಕಂತ.
1: ನೀವೀಗ ಅಮೃತೇಶ್ವರಿ ಮೇಳಕ್ಕೆ ಬಂದದ್ದು ಪ್ರಧಾನ ಸ್ತ್ರೀವೇಷ, ಈಗ ಬಂದ 2 ವರ್ಷದಿಂದ ಇವತ್ತಿನವರೆಗೂ ಪ್ರಧಾನ ಸ್ತ್ರೀವೇಷವೇ.
0: ಹೌದು.
1: ನಾ ಕೇಳ್ಪಟ್ಟಾಗಿ ಅಮೃತೇಶ್ವರಿ ಮೇಳದಲ್ಲಿ ಅಮೃತಕ್ಕಿಂತ ಬಡಗು ತಿಟ್ಟಿನ ಬಯಲಾಟ ಮೇಳಗಳಲ್ಲಿ ಎಲ್ಲದರಲ್ಲೂ ದೇವಿ ಪಾತ್ರಕ್ಕೆ ನೀವು ಹೆಚ್ಚಾಗಿ ಫೇಮಸ್ ಆದವರು, ಅದ್ರ ಕುರಿತ ಹೇಳುದಾರಂತ.
0: ದೇವಿ ಪಾತ್ರ ಅಂತ ಹೇಳಿದ್ರೆ ಅದೇ ದೇವರದ್ದೇ ಅನುಗ್ರಹ, ಅದು ನಾನೆಂತ ಹೇಳೋಕಾತಿಲ್ಲ. ನಾನು ಕಮಲಶಿಲೆ ಮೇಳ ಮಂದರ್ತಿ ಮೇಳ ಇದ್ರೆಲ್ಲ ಮಾಲಿನಿ ಮಾಡ್ತಾ ಇದ್ದೆ. ದೇವಿ ಪಾತ್ರ ಮುಂದೊಂದು ದಿನ ನನಗೆ ಬದತ್ತು ಅಂದ್ರೆ ನಾವು ಆಲೋಚನೆ ಇಲ್ಲ, ಅದು ನೋಡ್ತಾ ಇದ್ದೆ ಹೀಗೆ ಹೀಗೆ ಮಾಡ್ತಾ ಇದ್ರು ಅವರನ್ನ. ನಂದು ಗಮನ ಇತ್ತು, ನಮ್ಗೆ ಬರ್ತದಾ ಇಲ್ಲಿಯಾ, ನಾನು ಮುಖ್ಯ ಶ್ರೀವೇಶ ಆಗ್ತೇನೋ ಇಲ್ವೋ ಅಂದ್ರೆ ಆ ರೀತಿ ಒಂದು ನಿಟ್ಟಿನಲ್ಲಿ. ಅಮೃತೇಶ್ವರಿ ಮೇಳಕ್ಕೆ ಬಂದ ಮೇಲೆ ಅದು ಎಲ್ಲ ವಾತಾವರಣ ಚಿತ್ರಣವೇ ಬದಲಾಯಿತು. ದೇವಿ ಒಲುಮೆ ಏನು ಒಂದು, ಮತ್ತೆ ನಮಗೆ ಪೂರಕನಾಗಿ ಒಂದು ಒಳ್ಳೆ ಮಹಿಷಾಸುರ ಸಿಕ್ಕದ ರಾಘವೇಂದ್ರ ಪೇತ್ರಿ, ಅದೆಲ್ಲವೂ ಅನುಕೂಲ ಆಯ್ತು. ನಾನು ಹೆಚ್ಚು ಕಡಿಮೆ ರಾಘವೇಂದ್ರ ಪೇತ್ರಿಯಿಂದ ಹಿಡಿದು ಬಡಗಿನ ಎಲ್ಲ ಮಹಿಷಾಸುರ ಮಾಡುವರು ಯಾರ್ಯಾರಿದ್ರು, ಕೋಡಿಯರ್, ಆಮೇಲೆ ಆಜರಿ ಗೋಪಾಲ ಗಾಣಿಗರು ಹಳೆ ಕಲಾವಿದರು, ಅವ್ರು ಎಲ್ಲ ಮಹಿಷಾಸುರನಿಗೂ ನಾನು ದೇವಿ ಮಾಡಿದ್ದೆ.
1: ಈಗ ಯಕ್ಷಗಾನ ಅಂದ್ರೆ ಈಗ 6 ಆಗುದು ಮಳೆಗಾಲದವರೆಗೆ, ಮತ್ತೆ ಮಳೆಗಾಲದಿಂದ ಮತ್ತೆ 6 ಈಗ ಯಕ್ಷಗಾನ ಮೇಳ ವೃತ್ತಿಪರ ಮೇಳಗಳಿಗೆಲ್ಲ ರಜೆ ಇರುತ್ತೆ, ಕಲಾವಿದರಿಗೂ ಎಂತ ಇಪ್ಪುದಿಲ್ಲ. ನೀವು ಈಗ ಮಳೆಗಾಲದಲ್ಲಿ ನೀವು ಹ್ಯಾಂಗ ಈಗ ತಿರುಗಾಟ ಆತಿತ್ತು, ಬೇರೆ ಎಂತ ಕೆಲಸ ಮಾಡ್ತಿದ್ರ, ಅಥವಾ ಈಗ ನೀವು ಒಂದು ಸ್ಥಾನಕ್ಕೆ ಬಪ್ಪುದ್ರಕ್ಕಿಂತ ಮುಂಚೆ ಮಂದಾರ್ತಿ ಕಮಲಶಿಲೆ ಮಾನಕಟ್ಟೆ ಮೇಳದಲ್ಲಿ ಆಗ ಹ್ಯಾಂಗೀತು, ಈಗ ಮತ್ ನೀವು ಹ್ಯಾಂಗಿತ್ತು? ಈಗ
0: ಮಾನಕಟ್ಟೆ ಮೇಳದಲ್ಲಿ ಇದ್ದಲ್ಲ ನಾನು ಮಳೆಗಾಲ ತಿರುಗಾಟದಲ್ಲಿ ಎಂಥದ್ದು ಇಲ್ಲ, ಉದ್ಯೋಗ ಮನೆಯಲ್ಲೇ ಇರ್ಕು, ಕೃಷಿ ಅಂತವ್ರು ಎಂತವ್ರು ಮಾಡ್ಕೊಂಡಿರ್ಕಲ್ಲ. ಕಡೆಗೆ ನಮ್ಮ ಮಾವ ಒಬ್ಬರು ಬೆಂಗಳೂರಿಗೆ ಅಡುಗೆ ಕೆಲಸ ಮಾಡ್ತಾರೆ ಅವರು, ಕಾಂಟ್ರಾಕ್ಟ್ ವಹಿಸ್ಕೊಂತಾರೆ. ಈಗ ನಮ್ಮ ಮೊದಲು ಮದುವೆ ಇಲ್ಲ, ಹೆಂಡತಿ ಅಪ್ಪಯ್ಯ ಅವರು, ಅವರೊಟ್ಟಿಗೆ ಅಡುಗೆ ಕೆಲಸಕ್ಕೆ ಹೋಗ್ತಿದ್ದೆ. ಮಳೆಗಾಲ ಅಂದ್ರೆ ಅಡುಗೆ ಕೆಲಸ, ಅಡುಗೆ ಕೆಲಸಕ್ಕೆ ಅಲ್ಲೊಂದು 4 ತಿಂಗಳು ಇತ್ತಿದ್ದೆ, ಒಂದು 2 ತಿಂಗಳು ರೆಸ್ಟ್ ಮನೆಯಲ್ಲಿ. ಆಮೇಲೆ ನಂತರ ಹೋಟ್ಲಲ್ಲಿ ಕ್ಯಾಶರ್, ಹೋಟ್ಲಲ್ಲಿ ಕೆಲಸ ಮಾಡಿದೆ. ಹೋಟ್ಲಲ್ಲಿ ಮಾನಕಟ್ಟೆಗಿದ್ದಲ್ಲೇ, ಕಮಲಶಾಲೆಗಿದ್ದಲ್ಲೇ, ಹೋಟ್ಲಲ್ಲಿ ಮಳೆಗಾಲದಿಡ್ಡಿ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ. ಅಡುಗೆ ಕೆಲಸಕ್ಕೂ ಇದೆ, ಊರಲ್ಲಿ ಅಡುಗೆ ಕೆಲಸಕ್ಕೂ ಇದೆ, ಬೇರೆ ಬೇರೆ ಈಗ ಮನೇಲಿ ಯಾವುದು ಮಳೆಗಾಲದಲ್ಲಿ ಬಂದು
1: ಸುಮ್ಮನೆ
0: ಇಲ್ಲ ಇಲ್ಲ ಎಂತಾದ್ರು ಕೆಲಸ ಮಾಡ್ತಾನೆ ಇರ್ತೇನೆ. ಹೌದು, ಇಲ್ಲಿರುವ ವ್ಯವಸಾಯ
1: ಈಗ ಹೆಂಗಿತ್ತು?
0: ಆಮೇಲೆ ಒಂದು ಹಂತಕ್ಕೆ ಒಂದು ಕಮಲಶಾಲೆ ಮೇಳದಿಂದ ಒಂದು ಹಂತಕ್ಕೆ ಹಗೂರ ಮುಂದೆ ಬಂದ ಮೇಲೆ ಮಳೆಗಾಲ ಸಟ್ಟಿನ ಆಟ ಸಿಕ್ತು, ಆರಾಟಿ ಅವರದ್ದು. ಆಮೇಲೆ ಮಹಮ್ಮದ್ ಗೌಸಂದು ಅವರದ್ದು, ಮಹಮ್ಮದ್ ಗೌಸರು ತುಂಬಾ ಆಟ ಮಾಡ್ತಿದ್ರು ಅವಾಗ. ನಂತರ ನಮ್ಮ ಮೈಯರು ಕೋಡಿಯರು ಸೇರಿದ ಸಟ್ಟು, ಆ ಸಟ್ಟಲ್ಲಿ ಕಂಟಿನ್ಯೂ ಮಳೆಗಾಲ ಆಟ ಸಿಕ್ತಿತ್ತು.
1: ನಾಗೋರ್ರೆ, ನಾನ್ ಕಂಡಂಗೆ ನೀವೀಗ ಸಂಪ್ರದಾಯ ಸ್ತ್ರೀ ವೇಷಕ್ಕೆ ಅಥವಾ ಸಂಪ್ರದಾಯ ಬದ್ಧ ಎಲ್ಲ ವೇಷಗಳಿಗೂ ನೀವು ಹೆಸರುವಾಸಿ ಆದರು. ಮೊದಲು ನಡುದಿಟ್ಟಿನ ವೇಷ ಮಾಡ್ತಿದ್ದೀರಿ, ಕಟ್ಟುವೇಷ ಎಲ್ಲ ಮಾಡ್ತಿದ್ದೀರಿ, ಈಗ ನೀವು ಸ್ತ್ರೀ ವೇಷಕ್ಕೆ ಬಂದ ಮೇಲೂ ಈಗ ಬೇಡಿಕೆ ಮೇರೆಗೆ ನೀವೀಗ ಎಲ್ಲ ವೇಷ ಮಾಡ್ತೀರಿ, ಕಟ್ಟುವೇಷ ಇರ್ಬಹುದು, ಕೃಷ್ಣನಂತ ವೇಷ ಇರ್ಬಹುದು, ಆದ್ರೆ ಅದೆಲ್ಲ ಸಂಪ್ರದಾಯವೇ ನಾನ್ ಕಂಡಾಗ ಹೆಚ್ಚಾಗಿ ನೀವು ಸಂಪ್ರದಾಯ ಬದ್ಧ ವೇಷವೇ ಮಾಡಿದ್ರಿ, ಅದ್ರ ಬಗ್ಗೆ ನೀವು ಹೇಳುದಾರೆ, ಈ ಸಂಪ್ರದಾಯದ ಬಗ್ಗೆ ಹೇಳುದಾದ್ರೆ.
0: ಸಂಪ್ರದಾಯ ಅಂತ ಹೇಳಿದ್ರೆ ಅದು ಹೊಸ ಪ್ರಸಂಗಕ್ಕೆ ಬಹಳ ಸಲ್ಲುವುದಿಲ್ಲ. ನಮ್ಮ ನಡುತಿಟ್ಟಲ್ಲಿ ಒಂದು ಪ್ರಮಾಣ ಇತ್ತು, ಹೀಗೆ ಇರಬೇಕು, ಹೀಗೆ ಕುಣಿಬೇಕು, ಇಷ್ಟೇ ಕುಣಿಬೇಕು, ಇಲ್ಲಿಯೇ ನಿಲ್ಲಬೇಕು, ಇದೇ ಗೊತ್ತಿರಬೇಕು, ಹೀಗೆಲ್ಲ ಇತ್ತು, ಆ ಪ್ರಮಾಣದಲ್ಲೇ ಇತ್ತು. ಒಂದು ಹಂತದಲ್ಲಿ ಅದು ಚಂದ, ಅದು ನಡುತಿಟ್ಟಿನಿತ್ತಲ್ಲ, ಒಂದು ಆಕಾರ ಇದ್ದಲ್ಲ ಚಂದ. ನಾವು ನಡುತಿಟ್ಟಲ್ಲಿರುವುದರಿಂದ, ಯಾಕಂದ್ರೆ ವೀರಭದ್ರ ನಾಯಕರಲ್ಲಿ ಕಲಿತವರು ಹೇರಂಜಾಲು ವೆಂಕಟರಮಣ ಗಾಣಿಗರು, ಹೇರಂಜಾಲು ವೆಂಕಟರಮಣ ಗಾಣಿಗರಲ್ಲಿ ಅಭ್ಯಾಸ ಮಾಡಿದವರು ನಮ್ಮ ಪಯ ದಯಾನಂದ ನಾಗೂರು. ಈಗ ನಾವು ಅವ್ರ ಕೆಲಸ ಕಲ್ತಿದ್ದು, ವೆಂಕಟರಮಣ ಗಾಣಿಗರು ನಮಗೆ ಪರಮ ಗುರುಗಳು. ಹೌದು, ಆ ನೆಲೆಯಲ್ಲಿ ನಮ್ದು ಒಂದು ರೀತಿ ಯಾವುದು ಮಠಪಾಡಿ ಮನತನ, ಮಠಪಾಡಿ ಹೆಜ್ಜೆಗಾರಿಕೆ ಬರ್ತದೆ. ಈಗ ಆ ಮಠಪಾಡಿ ಹೆಜ್ಜೆಗಾರಿಕೆ ಅಂದ್ರೆ ಕಿರು ಹೆಜ್ಜೆ ಅದು. ಅದೆಂತಾಯ್ತು, ನಾನೆಂತ ಮಾಡಿದೆ, ಅದನ್ನು ಸ್ವಲ್ಪ ತಕ್ಕಂಡೆ. ತಕ್ಕಂಡದಂದ್ರೆ ಯಾವ್ದು ಕುಣದ ಅಭ್ಯಾಸ ಮಾಡಿದ ನೋಡಿಯೇ ಕಲ್ತದ್ದು ಅದು
1: ಶೈಲಿ ಅಲ್ಲ.
0: ಹಾ, ಶೈಲಿ ಮಠಪಾಡಿ ಕಿರು ಹೆಜ್ಜೆ ತಕ್ಕಂಡದ್ದು. ಆಮೇಲೆ ಭುಜ ಹಾರಿಸುವುದು, ಗತ್ತಲ್ಲಿ ನಿಲ್ಲುವುದು, ಅದೆಲ್ಲ ಇತ್ತಲ್ಲ ಹಾರಾಡಿ ಮನೆತನದ್ದು. ಅದು ಒಂದು ಹಾರಾಡಿ ಅವರ ಕರುಣನು ಅದೆಲ್ಲ ನಾವು ನೋಡ್ಲಿಲ್ಲ, ಕೇಳಿತ್ತು ಅಪ್ಪಯ್ಯ ಹೇಳ ಹೀಗೆ ಹೀಗೆ ಇತ್ತು ಹೀಗೆ ಇತ್ತಲ್ಲ ಹೇಳಿ, ಅದನ್ನು ಒಂದ್ ಸ್ವಲ್ಪ ತಕ್ಕಂಡೆ. ಯಾಕಂದ್ರೆ ನಡುತಿಟ್ಟು ಎಲ್ಲ ನಡುತಿಟ್ಟಾಗಿರುತ್ತಲ್ಲ, ಹೆಚ್ಚು ಕಡಿಮೆ ನಮ್ದು ಈಗ ನಾಗೂರ್ ಅಂತ ಹೇಳಿದ್ರೆ ಸಿರೂರು ವಾತಾವರಣದಿಂದ ಈ ನಮ್ದು ಇದಕ್ಕೆ ಬಂತು, ಉಡುಪಿ ವಲಯಕ್ಕೆ ಬಂತು ನಡುತಿಟ್ಟು. ಅದನ್ನ ಒಂದ್ ಸ್ವಲ್ಪ ಮೈಗೂಡಿಸಿಕೊಂಡೆ. ಕಡೆಗೆ ಮತ್ತೆ ಅದಕ್ಕೆ ಪೂರಕವಾಗಿ ಈ ಉಡುಪಿಯಿಂದ ಕೆಲವು ಮಂದಿ ನನಗೆ ಹೇಳಿದ್ರು, ಅಪ್ಪಯ್ಯನ ಪರಂಪರೆ ನಡುತಿಟ್ಟು ಪರಂಪರೆ ಅದನ್ನ ಬಿಡಬೇಡ ಬಿಡಬೇಡ ಬಿಡಬೇಡ ಅಂತ ನಮಗೆ ಒಂದು ಮನಸ್ಸು ತುಂಬಿ ಹೋಯ್ತದ. ಹಾಗಾಗಿ ಈ ನಡುತಿನ ಪರಂಪರೆಯಲ್ಲಿ ಒಂದು ರೀತಿ ಒಂದು ಚೌಕಟ್ಟಲ್ಲೇ ವೇಷ ಮಾಡು, ಇದು ಯಕ್ಷಗಾನದಲ್ಲಿ ಇದ್ದಷ್ಟು ವರ್ಷ ಮಾಡ್ಬೇಕಂತ ಒಂದು ಆಸೆ ಅಷ್ಟೇ.
1: ನೀವು ಸ್ತ್ರೀ ವೇಷ ಬಿಟ್ಟು ಪುರುಷ ವೇಷ ಸುಮಾರು ಮಾಡಿದ್ರಲ್ಲ, ಆ ವೇಷಗಳ ಬಗ್ಗೆ ಅದ್ರ ತಯಾರಿ ಮಾಡೋದು ಹೆಂಗೆ?
0: ಅದ್ರ ಬಗ್ಗೆ ಮನೆ ಕನ್ನಡಿಯಲ್ಲಿ ಕುಳಿತ ಕನ್ನಡಿಯಲ್ಲಿ ನಿಂತ ಅಭಿನಯ ಹೀಗಂಟು ಹೀಗುಂಟು ಅದೆಲ್ಲ ಅಭಿನಯ ಮಾಡಿ ಮಾಡಿದ್ದದ್ದು.
1: ಯಾವ್ದೆಲ್ಲ ಪುರುಷ ವೇಷಗಳನ್ನೆಲ್ಲ ಮಾಡಿರಿ ನೀವು?
0: ಗದಾಯುದ್ಧದಲ್ಲಿ ಕೌರವ ಒಂದು 2 ಸಲ ಮಾಡಿದೆ, ಇಲ್ಲೇ ಕುಂದಾಪುರದಲ್ಲಿ ಶಶಿಕಾಂತ್ ಶೆಟ್ಟರ್ ಭೀಮ, ನನ್ನೊಂದು ಕೌರವ, ಉಳ್ಳು ಶಂಕರನೊಂದು ಒಂದು ಕೃಷ್ಣ ಆಯ್ತು. ಆಮೇಲೆ ಕ್ವಾಟದಲ್ಲಿ ಮೇಳದಲ್ಲಿ ಒಂದು ಕಡೆಗೆ ನಮ್ಮ ಹರೀಸುರಾಳ್ರು ಅವರದ್ದು ಇದರಲ್ಲೂ ಒಂದು ಗದ ಇದ್ದದ್ದು ಕೌರವ ಮಾಡಿದೆ. ಒಟ್ಟು ಒಂದು 3 ಕೌರವ ಆಯ್ತು ಅವ್ರ ಆ ಕಾರ್ಯಕ್ರಮದಲ್ಲಿ ಒಂದು ಕೌರವ ಮಾಡಿದೆ.
1: ಮತ್ತೆ ಕೃಷ್ಣ ವೇಷ ಎಲ್ಲ ನೀವು ಜಾಸ್ತಿ ಮಾಡ್ತಾ ಇರ್ತೀರಿ?
0: ಕೃಷ್ಣ ವೇಷ ಎಲ್ಲ ಪ್ರಸಂಗದಲ್ಲೂ ಮಾಡಿದೆ. ಎಲ್ಲಿವರೆಗೆ ಕಂಸವದೇ ಕೃಷ್ಣ, ತಾಮ್ರಧ್ವಜದ ಕೃಷ್ಣ, ಕರುಣಾರ್ಜುನ ಕೃಷ್ಣ, ಕೃಷ್ಣಾರ್ಜುನದ ಕೃಷ್ಣ, ಅಷ್ಟು ಕೃಷ್ಣಗಳು. ಬಾಲಕೃಷ್ಣದಿಂದ ಸ್ಟಾರ್ಟ್ ನನ್ನ ಯಕ್ಷಗಾನ ಜೀವನ ಪ್ರಾರಂಭ ಆದದ್ದು ಬಾಲಕೃಷ್ಣ. ನಿಂತು ಮಾತಾಡುವುದು, ವಸುದೇವ ದೇವಕೇರಿ ನೀವು ಹೆದರಬೇಡಿ ಅಂದ್ರೆ ಅಲ್ಲಿ ಅಲ್ಲಿಂದ ನನ್ನ ಸ್ಟಾರ್ಟ್ ಯಕ್ಷಗಾನ ಜೀವನ.
1: ಯಕ್ಷಗಾನ ಫಸ್ಟ್ ವೇಷ ಮಾಡೋದು
0: ಅದೇ ಅದೇ ಬಾಲಕೃಷ್ಣ.
1: ಬಾಲಕೃಷ್ಣ
0: ಅವಾಗ ನನಗೊಂದು 7-8 ವರ್ಷ ಆಗಿರ್ಬೋದು ಅಷ್ಟೇ.
1: ಈಗ ನಾವು ಕೇಳುದಾರೆ, ನೀವೀಗ ಒಬ್ಬ ಗಂಡು, ನೀವು ಗಂಡಾಗಿ ಸ್ತ್ರೀ ವೇಷ ಮಾಡುವಾಗ ಎದುರಿಸಿದಂತ ಸವಾಲುಗಳು, ಈಗ ಸಮಾಜದಲ್ಲಿ ಸವಾಲುಗಳಿರುತ್ತೆ ಅಥವಾ ಮೇಳದಲ್ಲೇ ಎಲ್ಲ ಕೆಲವರೆಲ್ಲ ಟೀಕಿಸುವವರು ಎಲ್ಲ ಇರ್ತರು, ಅದು ನಿಮ್ಗೆ ಹೇಗೆ? ಪರಿಣಾಮ ಬೀರುತ್ತೆ.
0: ಅದು ಎಂತಕ್ಕೆಂದ್ರೆ ನಾನು ಕಟುವೇಷ ಮಾಡ್ತಾ ಇದ್ದ, ಕಟುವೇಷ ಮಾಡ್ತಾ ಇರುವತ್ತಿಗೆ ನಮ್ಮ ಮಾನಕಟ್ಟೆ ಮಂಜೇ ಶೆಟ್ಟರು ಮಾನಕಟ್ಟೆ ಮಾಡದಲ್ಲಿದ್ದಲ್ಲಿ ಒಂದಿನ ಅವನು ಶ್ರೀವೇಶ ನೋಡಬೇಕು ಮಾಡು, ಒಂದು ಅಪ್ಪಯ್ಯ ಶ್ರೀವೇಶಧಾರಿಗಳೆಲ್ಲ ಒಂದು ಶ್ರೀವೇಶ ಮಾಡಲಿ ಅಂದ. ಆಮೇಲೆ ನಮ್ಮ ಮೊಳಳಿ ಕೃಷ್ಣಣ್ಣ ಅಂತ, ನಾವು ಪ್ರೀತಿಯಿಂದ ಮೊಳಳಿ ತಮ್ಮಣ್ಣ ಅಂತ ಕರೆಯೋದು, ಅವರದ್ದೇ ವೇಷ ಸಾಮಾನೆಲ್ಲ ಹಾಕಿ ನನಗೊಂದು ವೇಷ ಮಾಡಿ ಕಳಿಸ್ರು. ಮಾನಕಟ್ಟೆ ಕ್ಷೇತ್ರ ಮಾತ್ಮೇಲೆ ಕೊಲ್ಲಾಂಬಿಕೆ ಅಂತ ಪಾತ್ರ ಮಾಡ್ತಾರೆ, ಅದನ್ನ ಹಾಕಿ ಕಳಿಸ್ರು. ಅದು ಆ ದಿನ ಒಂದು ಒಳ್ಳೇದಂದ ಅಲ್ಲ, ಒಂದು ಸಾಧಾರಣ ಮಟ್ಟಿ ಮಾಡಿದೆ ಅದನ್ನ. ಆಮೇಲೆ ಮಾನಕಟ್ಟಿ ಮಾಡೋದೆಲ್ಲ ಆದಿಮಾಯೆ ಬಂದಿದ್ದು ಅವರಿಗೆ, ಅವರು ಒಂದು ವೇಷ ಅಲ್ಲ, ಅದು ನನಗೂ ಅನುಕೂಲ ಆಯ್ತು. ಅದು ನಮ್ಮ ತಮ್ಮಣ್ಣ ನನಗೆ ಹೇಳ್ರೆ, ನಾನು ಅದನ್ನು ಅದೇ ದಿನ ಪಾಸ್ ಮಾಡಿದೆ ಆದಿಮಾಯೆ. ಆಮೇಲೆ ಮಾನಕಟ್ಟೆ ಕ್ಷೇತ್ರ ಮತ್ತು ಒಂದು ತ್ರಿಶಕ್ತಿಗಳು ಬರ್ತಾ ಅದರಲ್ಲಿ ಒಂದು ವೇಷ ಮಾಡಿದೆ. ಹೀಗೆ ಕಂಟಿನ್ಯೂ ಶ್ರೀವೇಷಗಳು ಮಾಡ್ತಾನೆ ಇದ್ದ, ಅದು ನಮ್ಗೆ ಅನುಕೂಲ ಆಯ್ತಂತ. ಒಂದು ಸಾವಲಂತಿಲ್ಲ ಕಡೆಗೆ, ಕಡುಗೆ ನನಗೂ ಹೌದು ಅನಿಸ್ತು. ಈ ಕಟ್ಟುವೇಷ ಮಾಡಿ ಅವಾಗ ಕಷ್ಟ ಅಲ್ಲ ಇದು, ಈ ಅಟ್ಟಿ
1: ಕಟ್ಟುಕೊಂಡು
0: ಇದು ಎರಡು ಮುಂಗುಳ್ಳ ಹಾಕೊಂಡು ಹೋಗುದು ಭಾರಿ ಅನುಕೂಲ. ಹಾಗೆ ಮತ್ತೆ ಅಪ್ಪಯ್ಯನ ಶ್ರೀವೇಷ ಅಲ್ಲ, ಹಾಗೆ ಅನುಕೂಲ ಮುಂದುವರಿತದೆ.
1: ಇನ್ನು ಯಕ್ಷಗಾನ ಕ್ಷೇತ್ರದಲ್ಲೇ ನೀವು ಇಷ್ಟು ವರ್ಷ ಯಕ್ಷಗಾನದಲ್ಲೇ ವೃತ್ತಿ ಆಯ್ತಾ ಕಂಡು ದುಡ್ದಿದ್ರಿ ಅಲ್ಲ, ಇದ್ರಲ್ಲಿ ನಿಮ್ಮೊಂದು ಸಾರ್ಥಕ ಕ್ಷಣ ಮರು ಕಾಯ್ದೆಪ್ಪು ಅಂತದ್ದು ಅತ್ಯಂತ ಖುಷಿಯಾದ ಕ್ಷಣ ಅಲ್ಲ ಯಾವ್ದಾರು ಇದ್ರೆ ಹೇಳಿ.
0: ಖುಷಿಯಾದ ಕ್ಷಣ ಅಂತ ಹೇಳಿದ್ರೆ ನೇರ ಹೇಳು ಒಂದೇ ಹೇಳೋದಾದ್ರೆ ನನ್ನ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮ. ನಾನು ನಿರೀಕ್ಷೆ ಮಾಡಲಿಲ್ಲ, ಅಷ್ಟು ಒಳ್ಳೆ ಆತ ನಿರೀಕ್ಷೆ ಮಾಡಲಿಲ್ಲ. ನಮ್ಮ ಯಜಮಾನರು ನಮ್ಮ ಪಾಲನೆ ದೇವರು ಆನಂದ್ ಕುಂದರಲ್ಲಿ ಹೇಳಿದೆ, 25 ವರ್ಷ ಆಯ್ತು ಯಕ್ಷಗಾನಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕಿತ್ತು ಮನಸ್ಸಿತ್ತು ಅಂತೇಳಿ ಹೇಳಿದೆ. ನಾನು ನೇರ ಹೇಳಿದೆ ನನಗೆ 25 ವರ್ಷ ಆಯ್ತು ಅಂದ್ ಅವ್ರಿಗೆ ಗೊತ್ತಿತ್ತಾ?
1: ಹೌದು,
0: ನಾವು ಹೇಳ್ಕಲ್ಲ,
1: ನೀವೇ ಹೇಳಕ
0: ಆಯ್ತಾ? ಕಡೆಗೆ ಹೇಳಿದೆ, ಆಯ್ತು ಮರೆ ಒಳ್ಳೆ ಕಾರ್ಯಕ್ರಮ ಮಾಡುವ, ಎಲ್ಲಿ ಮಾಡ್ತೇಕಂಡು ನಾಗೂರ ಮಾಡ್ತೇಕಂಡ್ರೆ ನಾಗೂರಲ್ಲಿ ನಾನು ಇದ್ದದ್ದು ಬಿಟ್ಟರೆ ಅಭಿಮಾನಿಗಳು ನಮ್ಮ ಪೂರ ಹೊರಗೆ ನಾಗೂರಲ್ಲಿ ಇಲ್ಲ ಅಂತಲ್ಲ. ಈಗ ನಾಡ್ದೊಂದು ವೇಷ ಇತ್ತು ಅಲ್ಲಿಗೆ ನಂದ ಚಂದ್ರವಳ್ಳಿ ಕೃಷ್ಣ
1: ಊರಲ್ಲಿ
0: ಇಲ್ಲ ಅಂತಲ್ಲ, ಆದ್ರೆ ಅಭಿಮಾನಿಗಳು ನಮ್ಮನ್ನು ಗುರುತಿಸುವ ಸಂಖ್ಯೆ ಹೊರಗೆ ಅಂತ.
1: ಹೌದು, ಯಾಕಂದ್ರೆ ಉಡುಪಿ ಕುಂದಾಪುರ ಎಲ್ಲ ಕಡೆಯಲ್ಲೂ ಆಟ ಆಗ್ತಿರುತ್ತೆ,
0: ಹಂಗೆ ಕ್ವಾಟದಲ್ಲಿ ಮಾಡುವಂತ ಆಯ್ತು. ಅದಕ್ಕೆ ಭಾರಿ ಬೆಂಬಲ ಅಂದ್ರೆ ಎಲ್ಲರೂ ಭಾರಿ ಸಪೋರ್ಟ್ ಕೊಟ್ಟಿರು. ಕಿರು ಅವಧಿಯಲ್ಲಿ ಎಲ್ಲರೂ, ನಮ್ಮ ಅಮೃತೇಶ್ವರಿ ದೇವಸ್ಥಾನದ ಕಮಿಟಿಯವರು, ನಮ್ಮ ಯಜಮಾನರು, ನಮ್ಮ ಮೇಳದವರು, ಆಮೇಲೆ ರಾಘವೇಂದ್ರ ಬಾರವಾಳಿ ಅಂತ, ಅಂದ್ರೆ ರಾಘವ್ ಬಾರವಾಳಿ ಅಂತ ಅವ್ರ ಮನೆಯವರು, ತುಂಬಾ ಮಂದಿ ಅಂದ್ರೆ ತುಂಬಾ ಮಂದಿ. ಅದು ಕೆಲವರ ಹೆಸರು ಹೇಳಲಿಕ್ಕೆ ನೆನಪಾಗುದಿಲ್ಲ. ಜಿ ಶಂಕರ್ ಅವರು, ನಮ್ಮ ಮಾನಕಟ್ಟೆ ಮಂಜರು, ಅವರು ಎಲ್ಲರೂ ಒಟ್ಟಿನಲ್ಲಿ ಒಟ್ಟಂದದಲ್ಲಿ ಕಾರ್ಯಕ್ರಮ ವಿಜೃಂಭಣೆಯಿಂದ ಮಾಡಿದರು. ಮತ್ತು ಅದ್ರ ಜೊತೆಯಲ್ಲಿ ಇನ್ನೂ ನೆನಪಿಸಬೇಕಾದಂಥ ಒಂದು ಅಂಶ ಅಂತ ಹೇಳಿದರೆ, ಆ ಸಂದರ್ಭ ಕಾರ್ಯಕ್ರಮ ಮಾಡುವಾಗ ನನ್ನ ಜೊತೆಗಿದ್ದು ಮುನ್ನಡೆಸಿದವರು ನಮ್ಮ ಪಡುಕೆರೆ ಮಾಸ್ಟರ್ ಸಂತೋಷ್ ಮಾಸ್ಟರ್ ಅಂತ, ಪ್ರಭಣ್ಣ ಅಂತ. ಕಡೆಗೆ ನಿಲ್ಲಿಬಿಟ್ಟು ಗಣೇಶ್ ಅವರು, ಹಾಗೆ ಅವರೇ ನನ್ನನ್ನು ಕರ್ಕ ತಿರುಗಿದ್ರು. ನಮ್ಮ ಚಂದ್ರಾಚಾರ್ಯರು, ತುಂಬಾ ಮಂದಿ ಎಲ್ಲ ಹೆಲ್ಪ್ ಮಾಡಿದರು.
1: 25ನೇ ವರ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ನಿಮ್ಮ ಜೀವನದಲ್ಲಿ ಅತ್ಯಂತ ಮರೆಯಬೇಕಾದ ಕ್ಷಣ.
0: ಇದ್ರ ಮೂಲಕವೂ ಹೇಳುತ್ತೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಆ ಕಾರ್ಯಕ್ರಮಕ್ಕೆ ಒಂದು ಸಹಕಾರ ಕೊಟ್ಟಂತ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು.
1: ಆಗ್ಲಿ, ಈಗ ಯಕ್ಷಗಾನವನ್ನು ಬಿಟ್ಟು ನಿಮ್ಮ ವೈಯಕ್ತಿಕ ಜೀವನದ ಕುರಿತು ಹೇಳಿದ್ದಾರೆ.
0: ವೈಯಕ್ತಿಕ ಜೀವನ ಅಂತ ಹೇಳಿದ್ರೆ ಹೆಂಡತಿ ಶಬರಿ, ಆಮೇಲೆ ಏಕಮಾತ್ರ ಸುಪುತ್ರ ಅಶ್ವಿನ್ ಅಂತ, ಅವ 8ನೇ ಕ್ಲಾಸ್ ಶಾಲೆಗೆ ಹೋಗ್ತಾ ಇದ್ದ. ಇದು ನಮ್ದು ವೈಯಕ್ತಿಕ. ಆಮೇಲೆ ಅಪ್ಪಯ್ಯ ಅಮ್ಮಯ್ಯ ನಮ್ಮೊಟ್ಟಿಗೆ ಇದ್ರು. ನಂತರ ಇಬ್ಬರು ಅಣ್ಣಂದಿರು, ಒಬ್ಬ ಅಣ್ಣ ತೀರ್ಕೊಂಡು, ಮತ್ತೊಂದು ಒಬ್ಳ ಮುದ್ದಿನ ತಂಗಿ.
1: ಮಗನ ವೇಷ ಮಾಡ್ತಾನ ಈಗ?
0: ಮಗ ಅಪರೂಪಕ್ಕೆ ಹೆಜ್ಜೆ ಕಲಿಸ್ಲಿಲ್ಲ, ಹೆಜ್ಜೆ ಕಲಸಿ ನಾವು ಊರಿಡುವುದಿಲ್ಲ.
1: ಮೇಳಕ್ ಬತ್ತ
0: ಅದು ಹೆದರಿಕೆ. ಅದು ಸಮಸ್ಯೆ ಅಂದ್ರೆ ಮೇಳ ನಮ್ಗೇನು ಹಾಳು ಮಾಡ್ಲಿಲ್ಲ, ಆದ್ರೆ ಈಗ ಎಜುಕೇಶನ್ ಬೇಕು, ಈಗಿನ ಕಾಲಕ್ಕೆ ಎಜುಕೇಶನ್ ಬೇಕು. ಅದಕ್ಕೆ ಅವನಿಗೆ ಒಂದು ಒಳ್ಳೆ ಒಂದು ಎಜುಕೇಶನ್ ಕೊಡುವಂತ ಒಂದು ಆಸೆ, ಏನೋ ದೇವ್ರ ಇಚ್ಛೆ, ನಾವು ಎಂತ ಹೇಳಲಿಕ್ಕಾಗ್ತಿಲ್ಲ.
1: ನಿಮ್ಮ ಈ ಸುದೀರ್ಘ ಈಗ ಯಕ್ಷಗಾನದ ಬದುಕಲ್ಲೇ ವಿದೇಶದಕ್ಕೆ ಯಾವ್ದಕ್ಕಾದ್ರೂ ಹೋಗಿ ನೀವು ಯಕ್ಷಗಾನ ಮಾಡಿದ್ಯಾ? ಪ್ರಯಾಣದ ಬಗ್ಗೆ ಹೇಳಿದ್ದಾರೆ.
0: ಅದೊಂದು ನನಗೆ ಬಹಳ ಒಂದು ಮನಸ್ಸಿ ನೋವಿದ್ದಿತ್ತು. ಅಪ್ಪಯ್ಯ ಎಲ್ಲರೂ ಸಿಟ್ಟು ಮಾಡ್ಕೊಂಡು ಹೇಳುದಿರತ್ತೆ, ನಾನು ಅವ್ರ ಅಲ್ಲ ಹೋಗಿದ್ರು, ಅವರು ಆ ಕಾಲುವೆ ಆಗಿತ್ತು ಅದು, ಯಾಕಂದ್ರೆ ಅವ್ರು ಕಾರಂತ ರೊಟ್ಟಿಗೆ, ಆಮೇಲೆ ಬಿ ವಿ ಆಚಾರ ರೊಟ್ಟಿಗೆ ಮಾರ್ತಾ ಅಷ್ಟೇನ ಅಂತ ಹೇಳಿ ಅವರೊಟ್ಟಿಗೆ ಜಪಾನ್, ಹಾಂಗ್ಕಾಂಗ್, ಇಟಲಿ, ರಷ್ಯಾ, ಇಂಗ್ಲೆಂಡ್, ತುಂಬ ದೇಶಕ್ಕೆ ಹೋಗಿರೋರು. ನನಗೊಂದು ಯಕ್ಷಗಾನಕ್ಕೆ ಬಂದಾಯ್ತು, ಒಂದು ಹಂತಕ್ಕೆ ಬಂದಾಯ್ತು, ಒಂದು ವಿದೇಶದ ಪ್ರಯಾಣ ಇದ್ದಿದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತಿತ್ತು ಅಂದಲ್ಲಿ ಒಂದು ಒಂದು ಮನ್ಸಾಗಂತದ್ದು. ಈಗ ಅವ್ರು ಹೇಳ್ತಿದ್ರಲ್ಲ ಇವ ಎಲ್ಲಿಗೂ ಹೈಲಂ ಭಾವನೆ ಇತ್ತು ಅಂದಲ್ಲಿ ಹೇಳಿ
1: ಅವರಿಗೂ ತೋರಿಸ್ಲಕ್ಕೆ ನಾ ಇಲ್ಲಿಗೆ ಹೋಯ್ದೆ ಹೇಳಲಕ್ಕ. ಆ
0: ದೇವ್ರು ತಾನಾಗಿ ಒಂದು ಒಂದು ಕೊಟ್ಟ ಆ ವರ. ಮೈಯರ್ ಸಟ್ ಮೈಯರ್, ನಾನು ಮೈಯರ್ ಟೀಮಲ್ಲೇ ಇದ್ದೆ ಆ ಟೈಮ್. ಇವರ ಪಟ್ಲ ಫೌಂಡೇಶನ್ ಇಂದ ಒಂದು ಓಮನ್ ಪ್ರವೇಶಕ್ಕೆ ಬಂತು ಕುವೈಟ್. ಓಮನ್ ಪ್ರವೇಶ ಬಂದಲ್ಲಿ ಬಡಗುತಿಟ್ಟಿನಲ್ಲಿ ತುಂಬ ಒಳ್ಳೊಳ್ಳೆ ಕಲಾವಿದರೆಲ್ಲ ಇದ್ರು. ಆ ಪುಣ್ಯಾತ್ಮ ನನ್ನನ್ನೇ ಆಯ್ಕೆ ಮಾಡಿದರು, ನನ್ನನ್ನೇ ಆಯ್ಕೆ ಮಾಡಿದ್ರು. ಹಾಗೆ ಒಂದು ಓಮನ್ ವಿದೇಶ ಪ್ರವೇಶ ಅದು ಒಂದಾಯ್ತು ನನ್ನ ಜೀವನದಲ್ಲಿ. ಮತ್ತೆ ಈ ದೇಶದಲ್ಲಿ ಅಂತ ಹೇಳಿದ್ರೆ ಎಲ್ಲ ಮಧ್ಯಪ್ರದೇಶ, ಕೇರಳ, ತಮಿಳ್ನಾಡು, ಹೈದರಾಬಾದ್, ಜೈಪುರ, ಜೈಪುರ ಅಂತ ಹೇಳಿದ್ರೆ ಯಾವ್ದು ಬಂತದ್ದು,
1: ರಾಜಸ್ಥಾನ,
0: ಮುಂಬೈ, ಎಲ್ಲ ಕಡೆ, ಕೋಲ್ಕತ್ತಾ, ಎಲ್ಲ ಕಡೆ ಒಂದು ದೇಶದ ಉದ್ದಗಲಕ್ಕೂ ತಿರುಗಾಟ ಮಾಡಿದ್ದು ಯಕ್ಷಗಾನದಲ್ಲಿ. ನಾವು ಹಿಂಗೆ ಯಾವ್ದು ದುಡ್ಡು ಕೊಟ್ಟು ಹೋಯ್ತು ಅಂದ್ರೆ ಎಲ್ಲಿಗೂ ಒಪ್ಕಾತಿಲ್ಲ. ಯಕ್ಷಗಾನದಿಂದ ಎಲ್ಲ
1: ಹೊರ ರಾಜ್ಯಕ್ಕೆಲ್ಲ ಹೋಯ್ತು ಯಕ್ಷಗಾನದಿಂದ.
0: ಖಂಡಿತ.
1: ಈಗ ನೀವು ಒಂದು ಮಟ್ಟಕ್ಕೆ ಯಕ್ಷಗಾನದಲ್ಲಿ ಬಂದು ನಿಂತವರು, ಹಿರಿಯರೇ ಅಂತೇಳಿ ಹೇಳಕ್ ಯಾಕಂದ್ರೆ ನೀವು ತುಂಬಾ ವರ್ಷ ಆಯ್ತು ಯಕ್ಷಗಾನಕ್ಕೆ ಬಂದ. ಯುವ ಕಲಾವಿದರಿಗೆ ಈಗ ಯಕ್ಷಗಾನಕ್ಕೆ ಬಪ್ಪುವರ ಮತ್ತೆ ಈಗ ಬಂದವರೆಲ್ಲ ಹೇಳಿದ್ರಿ ಈಗ ಹೊಸಬರ ಹೆಚ್ಚಿನವರೆಲ್ಲ, ಅವರಿಗೆ ನೀವು ಯಕ್ಷಗಾನದ ಬಗ್ಗೆ ಹೇಳುದಾರಂತ ಹೇಳ್ತ್ರಿ?
0: ಯಕ್ಷಗಾನಕ್ಕೆ ಬರುವವರು ಯಕ್ಷಗಾನಕ್ಕೆ ಬರಬೇಕು. ಯಾಕಂತ ಹೇಳಿದ್ರೆ ಈಗ ಯಕ್ಷಗಾನದ ಬಗ್ಗೆ ಮತ್ತು ಅಭಿರುಚಿ ಹೆಚ್ಚಾಗ್ತಾ ಇದೆ ಯುವ ಜನಾಂಗದಲ್ಲಿ. ಹಾಗಾಗಿ ಯಕ್ಷಗಾನ ಯಾವತ್ತೂ ನಾಶ ಹೊಂದುವುದಿಲ್ಲ, ಅದು ಇನ್ನೂ ಉನ್ನತಿಯನ್ನೇ ಇರ್ತದೆ. ಹಾಗಾಗಿ ಯಕ್ಷಗಾನಕ್ಕೆ ಬನ್ನಿ, ವೇಷಗಳನ್ನು ಮಾಡಿ. ವೇಷಗಳನ್ನ ಮಾಡುವ ಪೂರ್ವದಲ್ಲಿ ಯಕ್ಷಗಾನ ಹೇಗುಂಟು ಒಂದು ಒಂದೊಂದೇ ಹಂತ ಕಲಿತ ಬನ್ನಿ. ನೇರವಾಗಿ ಬಂದು ನನಗೆ ಭೀಮ ಬೇಕು, ಕೌರವ ಬೇಕು, ನನಗೆ ದಾಕ್ಷಾಯಿಣಿ ಬೇಕಂತ ಹೇಳಬೇಡಿ. ಸಣ್ಣ ಪುಟ್ಟ ವೇಷಗಳನ್ನ ಮಾಡಿ, ಆ ವೇಷಗಳಿಂದ ನಿಧಾನ ಅಧ್ಯಯನ ಮಾಡ್ತಾ ದೊಡ್ಡ ದೊಡ್ಡ ವೇಷಗಳನ್ನ ಮಾಡಿ. ನಾವೆಲ್ಲ ಮಾಡಿದ್ದ ಹಾಗೆ ಸಣ್ಣ ಸಣ್ಣ ವೇಷಗಳನ್ನ ಮಾಡಿ. ಯಾಕಂತ ಹೇಳಿದ್ರೆ ದಾಕ್ಷಾಯಿಣಿಯಲ್ಲಿ ಬ್ರಾಹ್ಮಣತಿ ಮಾಡಿ ಆದ್ಮೇಲೆ ನಾನು ದಾಕ್ಷಾಯಿಣಿ ಮಾಡಿದ್ದು. ಈಗ ದಾಕ್ಷಾಯಿಣಿ ಮಾಡಿದ್ದು ಚಂದ್ರಮತಿ ಮಾಡ್ಬೇಕಿದ್ರೆ ಪೂರ್ವದಲ್ಲೇ ಮಾತಂಗ ಕನ್ಯರು ಮಾಡ್ಬೇಕು. ಅದರಲ್ಲಿ ಒಂದು ಬ್ರಾಹ್ಮಣರ ಹೆಂಡತಿ ಬರುತ್ತೆ, ಅದನ್ನು ಮಾಡ್ಬೇಕು. ಆಯ್ತು, ಅದನ್ನೆಲ್ಲ ಮಾಡಿ ಆದ್ಮೇಲೆ ಚಂದ್ರಮತಿ ಮಾಡುವುದು. ಹಾಗೆ ಸಣ್ಣ ಪುಟ್ಟ ವೇಷಗಳನ್ನ ಮಾಡ್ತಾ ಹೀಗೆ ಮೇಲೆ ಇರ್ತಾ ಬನ್ನಿ. ಹಿರಿಯರಿಂದ ಅಭಿಪ್ರಾಯವನ್ನು ಕೇಳಿ ನೇರ ವೇಷ ಅಂತ ಹೇಳಿದ್ರೆ ಯೂಟ್ಯೂಬ್ ಅದನ್ನೆಲ್ಲ ಹುಡುಕ್ಬೇಡಿ. ಯೂಟ್ಯೂಬಲ್ಲಿ ಎಷ್ಟಿರುತ್ತೋ ಎದುರು ಕಲಾವಿದ್ರೆ ಯೂಟ್ಯೂಬ್ ಕಲಾವಿದ್ರಲ್ಲ, ಹಾಗಾಗಿ
1: ಅನುಭವಿ ಕಲಾವಿದರು
0: ಇರ್ತಾರೆ ಅವ್ರ ಬಗ್ಗೆ ಅಂದ್ರೆ ಅನುಭವಿ ಕಲಾವಿದರಲ್ಲಿ ಕೇಳಿ. ಈಗೆಲ್ಲ ಒಂದು
1: ಇದರ ಬಪ್ಪು ಕಲಾವಿದ್ರ ಹತ್ರ
0: ಕೇಳಲ್ಲ, ನೀವು ಯೂಟ್ಯೂಬ್ ನೋಡಿ ಒಂದು ದಾರಿಗೆ. ಈಗ ಒಂದು ವೇಷ ಬಂತ ಅಂತ ಹೇಳಿದ್ರೆ ಯೂಟ್ಯೂಬ್ ಕಣ್ಣು ನೋಡಿ ಮನೆಗೆ ಅಧ್ಯಯನ ಮಾಡಿ ಮತ್ತೆ ಎದುರು ವೇಷಧಾರಿಗಳು ಕೇಳಿ ನಾವು ಏನ್ ಹೇಳ್ಬೇಕು ಏನ್ ಹೇಳ್ಬೇಕು ಅಂತ. ಯೂಟ್ಯೂಬ್ ನೋಡಿ ಅದು ಸಿದ್ಧಿ ಅಲ್ಲ, ಅದು ಎದುರು ಕಲಾವಿದ್ರು ಬೇರೆ ರೀತಿಯಲ್ಲಿ ಇರ್ತಾರೆ. ಹಾಗಾಗಿ ಅದನ್ನೆಲ್ಲ ಹೊಂದಾಣಿಕೆ ಮಾಡಿ ಯಕ್ಷಗಾನಕ್ಕೆ ಬನ್ನಿ, ಯಕ್ಷಗಾನ ಬೆಳೆಸಿ ಅಂತ, ಉಳಿಸಿ ಅಂತ.
1: ಇದು ನೀವು ಯುವ ಕಲಾವಿದರಿಗೆ ಕೊಡುವಂತಹ ಸಲಹೆ. ಇದೀಗ ಯಕ್ಷಗಾನ ರಂಗ ಅಂದ್ರೆ ಹಿಮ್ಮೇಳ ಮುಮ್ಮೇಳ ಎಲ್ಲ ಒಟ್ಟೆ ಒಂದು ಆಪುದು ಯಕ್ಷಗಾನ. ಹಂಗಾಗಿ ನೀವೀಗ ಮುಮ್ಮೇಳದವರು, ಮುಮ್ಮೇಳದ ಕಲಾವಿದರು ಹಾಗೂ ಹಿಮ್ಮೇಳ ಈ ಚಂಡೆ ಮದ್ದಳೆ ಭಾಗವತರು ಇವರೆಲ್ಲ ರಂಗದಲ್ಲಿ ಹೇಗಿರ್ಕು, ಚೌಕಿಯಲ್ಲೂ ಹೇಗಿರ್ಕು, ಅವರ ಬಾಂಧವ್ಯದ ಬಗ್ಗೆ ಹೇಳುದಾರೆ?
0: ಅದು ಒಂದಕ್ಕೊಂದು ಪೂರಕವಾಗಿರ್ಬೇಕು, ಎಲ್ಲಿಯೂ ಮನಸ್ತಾಪ ಇರಬಾರದು. ಎಲ್ಲಿಯೂ ಮನಸ್ತಾಪ ಸ್ವಲ್ಪ ಮನಸ್ತಾಪ ಇದ್ರು ರಂಗದ ವ್ಯವಸ್ಥೆ ಕೆಟ್ಟೋಗ್ತದೆ, ಚೌಕಿಯಲ್ಲೂ ಹಾಗೆ ಆಮೇಲೆ ರಂಗಸ್ಥಳದಲ್ಲೂ ಹಾಗೆ. ಒಂದಕ್ಕೊಂದು ಭಾಗವತರು ಹೀಗೆ ಹೇಳ್ತಾರೆ, ಕಲಾವಿದರು ಅದಕ್ಕೆ ಸ್ಪಂದಿಸ್ಬೇಕು. ಕಲಾವಿದರು ಎಲ್ಲಾದ್ರೂ ಒಂದು ದಾರಿಯಲ್ಲಿ ಹೋಗ್ತಾ ಇದ್ರೆ ಭಾಗವತರು ಮತ್ತು ಹಿಮ್ಮೇಳದರು ಅದಕ್ಕೊಂದು ಚೂರು ಸ್ಪಂದಿಸ್ಬೇಕು. ಹಾಗಿದ್ರೆ ಆಟ ಒಳ್ಳೇದಾಯ್ತು. ಇಲ್ಲದೇ ಇದ್ರೆ ಕಲಾವಿದರು ಅವ್ರ ದಾರಿಗೆ, ಇವ್ರದ್ದು ಯಾವ್ದು ಭಾಗವತರಾದವರು ನಂದೇ ಸರಿ ಅಂದೇಳಿ ನಂದೇ ದಾರಿಗೆ ಅಂತ ಹೇಳ್ರೆ ಕಲಾವಿದರು ಒಂದು ಮೂಡಲ್ಲಿ ಇರ್ತಾರೆ ಹೀಗೆ ಅಂತದ್ದು, ಅದು ಒಂದು ಆಟ ಹಾಳಾಗತ್ತೆ. ಹಾಗೆ ಕಲಾವಿದರು ಭಾಗವತರಿಗೆ ಪೂರಕರಾಗಿರ್ಬೇಕು. ಹಾಗೆ ಹಿಮ್ಮೇಳ ಚಂಡೆಯವರಾಗಲಿ ಮಧ್ಯೆಯವರಾಗಲಿ ಎಲ್ಲರಿಗೂ ಒಂದು ಕಲಾವಿದರ ಸಂಬಂಧ ಅಂತ ಹೇಳಿದ್ರೆ ಚೌಕಿಯಲ್ಲಿ ಆಗಿರ್ಬೇಕು, ರಂಗಸ್ಥಳದಲ್ಲೂ ಅಷ್ಟು ಪೂರಕ ಆಗಿರ್ಬೇಕು ಅಂತ.
1: ಈಗ ನೀವು ಪ್ರಸ್ತುತ ಈಗ ಅಮೃತೇಶ್ವರ ಮೇಳದಲ್ಲಿ ಇದ್ರಿ, ಸುದೀರ್ಘ ಈ ವರ್ಷ ಬರುವ ವರ್ಷ 15ನೇ ವರ್ಷ ಆಗುತ್ತೆ ಅಂತ ಹೇಳ್ರಿ, ಈ 15 ವರ್ಷದಲ್ಲಿ ನಿಮ್ಗೆ ಸಿಕ್ಕುವಂತ ಹಿಮ್ಮೇಳದ ಕಲಾವಿದ್ರಿ ಯಾರಲ್ಲ, ಅವರಿಂದ ಹೇಗೆಲ್ಲ ಕಲ್ತ್ರಿ?
0: ನಾನು ಸ್ಟಾರ್ಟಿಂಗ್ ಮಾನುಕಟ್ಟೆಯಲ್ಲಿ ಇದ್ದಾವಾಗ ರಾಘವಾಚಾರ್ಯರು ಸಂಗೀತ ಮಾಡಿ ಒತ್ತು ಭಾಗವತ್ ಭಾಗವತರ ಹಂತಕ್ಕೆ ಬರ್ತಾ ಇದ್ರು ಅಷ್ಟೆ ಅವಾಗ. ಆಮೇಲೆ ಸುಬ್ರಹ್ಮಣ್ಯ ನಾವುಡ ಇದ್ರು, ನಾವುಡರು ಇದ್ದಿದ್ರು, ಮರಿಯಪ್ಪಾಚಾರ್ಯ ಇದ್ದಿದ್ರು. ನಂತರ ಕಮಲಶಿಲೆ ಮೇಳದಲ್ಲಿ ಒತ್ತು ಭಾಗವತರಾಗಿ ನಮ್ಮ ಅಣ್ಣಪ್ಪ ಶೆಟ್ಟರು ನಗರ, ಆಮೇಲೆ ಕಿಗ್ಗೆ ಹಿರಣ್ಯ ಆಚಾರ್ಯರು, ನಂತರ ಮಂದಾರತಿ ಮೇಳದಲ್ಲಿ ಗೋಪಾಲ್ ಗಾಣಿಗರು, ನಮ್ಮ ಹಿಲ್ಲೂರು
1: ರಾಮಕೃಷ್ಣ
0: ಭಾಗವತರು, ನಂತರ ಬೆಳ್ವೆ ಗಣೇಶ್ ಶೆಟ್ಟರು, ಆಮೇಲೆ ನಮ್ಮ ಅಮೃತೇಶ್ವರಿ ಮೇಳಕ್ಕೆ ಬಂದಾಗ ನಮ್ಮ ಮೆಚ್ಚಿನ ಭಾಗವತರು ರಾಘವೇಂದ್ರ ಮೈರು, ಆಮೇಲೆ ನೆಲ್ಲಿಕಟ್ಟೆ ಗಣೇಶ ಒಳ್ಳೆ ಭಾಗವತ ಅವರು
1: ಅಮೃತೇಶ್ವರಿ ಮೇಳ.
0: ಹೌದೌದೌದು. ಈಗ ಮತ್ತೆ ಮಳೆಗಾಲದಲ್ಲಿ ತುಂಬಾ ಭಾಗವತರು ಸಿಕ್ಕಿದ್ರು, ಅದು ಹೇಳಲಿಕ್ಕೆ ಆಗುದಿಲ್ಲ. ಒಟ್ಟಿನಲ್ಲಿ ನೇರ ಹೇಳುವುದಾದ್ರೆ ಕಾಳಿಂಗ್ ನೋಡ್ರು, ಆಮೇಲೆ ಅವರದ್ದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ಮೊದಲು ಕೇಳಿದ್ದೆ ಅಪ್ಪನೊಟ್ಟಿಗೆ ಹೋಗಿದ್ದೆ ಅಲ್ಲಿ ಬಿಟ್ಟರೆ ಹೆಚ್ಚು ಕಡಿಮೆ ಧಾರೇಶ್ವರ ಒಬ್ಬರು ತೀರ್ಕೊಂಡಿದ್ರು, ಮತ್ತೆ ಈಗ ಇದ್ದವರು ಯಾರು ಭಾಗವತರಿದ್ರು ಅವರೆಲ್ಲ ಭಾಗವತರ ಪದ್ಯಕ್ಕೂ ನಾನು ಒಳ್ಳೆ ವೇಷ ಮಾಡಿ ಕುಣಿದಿದ್ದೆ, ಅದೊಂದು ಮನಸ್ಸಿಗೆ ನೆಮ್ಮದಿ. ಅದು
1: ನಿಮಗೆ ಹೇಳಿದ್ರಿ ನಾವುಡ್ರೊಟ್ಟಿಗೆ ಅಪ್ಪನೊಟ್ಟಿಗೆ ಹೋಗಿದ್ರೆ ನಲ್ಲಿ ನಾವುಡ್ರ ಕುರಿತ ಏನ್ ನೀವು ಹೇಳುದಾದ್ರೆ?
0: ನಾವುಡ್ರ ಕುರಿತು ನಾವು ಹೇಳೋದಕ್ಕಿಂತ ಎಲ್ಲರೂ ಪ್ರಪಂಚ ತಿಳ್ಕೊಂಡಿದೆ, ಅದು ನಾವು ಒಂದು ಹೇಳ್ಬೋದು. ಯಾಕಂದ್ರೆ ಬಹಳ ಸಣ್ಣ ಇದ್ದೆ ನಾನು, ಹೆಚ್ಚು ಕಡಿಮೆ ಅವ್ರ ಮಗ ನನಗಿಂತ ಸಣ್ಣವ ಆಗ್ನೇಯ ನಾವುಡ್ರ. ನನಗೊಂದು 5-7 ವರ್ಷ ಆಗಿರ್ಬೋದು, ಮುಂಬೈ ತಿರುಗಾಟಕ್ಕೆ ಹೋಗಿದ್ದೆ
1: ಅಪ್ಪನೊಟ್ಟಿಗೆ.
0: ಅಪ್ಪನೊಟ್ಟಿಗೆ ಹೋಗಿದ್ದೆ ಆಗ ಒಂದು 30-40 ದಿನ ಬೊಂಬೈಯಲ್ಲಿ. ಆಗ ಇವ್ರು ನನಗೆ ದಿವಸ ಒಂದೊಂದು ಸ್ಟೀಲ್ ಪೌನಿ 4 ಟೀ ಸ್ಟೀಲ್ ಪೌಲಿ ಇತ್ತು, ಆಗಳು ಒಂದು 20 ಪೈಸಾ, 10 ಪೈಸಾ, 5 ಪೈಸಾ ಎಲ್ಲ ಕಾಲ ಅದು. ಅದು ಅಲ್ಯೂಮಿನಿಯಂದು 5 ಪೈಸಾ, ಆಮೇಲೆ ಅಲ್ಯೂಮಿನಿಯಂದು 20 ಪೈಸಾ ಅದೆಲ್ಲ ಇದ್ದಿತ್ತ. ಸ್ಟೀಲ್ ಪೌಲಿ ಬಂದಿತ್ತ ಆ ಟೈಮ್ ನಾನು ಅದಲ್ಲಿ ದಿನ ಒಂದೊಂದು 4 ಪೌಲಿ, 32 ಪೌಲಿ ಕೊಟ್ಟಿದ್ರು ಅವ್ರು
1: ನೌಡ್ರಿ.
0: ಅದು ಮಾತ್ರ ಭಾರಿ ನೆನಪು ನನಗೆ, ನೌಡ್ರ ಹಿಂಗ್ ಪ್ರತ್ಯಕ್ಷ ಕಂಡದ ಅದು ಭಾರಿ ನೆನಪು, ನೌಡ್ರ ಕಂಡ ನೆನಪು ಅದೇ.
1: ಈಗ ನಾವುಡ್ರನ್ನೇ ಸ್ಫೂರ್ತಿ ಆಯ್ತ ಕಂಡು ಬಂದವರು ಧಾರೇಶ್ವರ, ಅವರೊಟ್ಟಿಗೂ ನೀವು ಕೆಲಸ ಮಾಡಿದ್ರೆ, ಅವ್ರು ನಿಮ್ಗೆ ಹೇಗಿದ್ರು ನಿಮ್ಮೊಟ್ಟಿಗೆ?
0: ಧಾರೇಶ್ವರ ಅಂದ್ರೆ ಪೆರಡೂರು ಮೇಳದಲ್ಲಿ ಇದ್ದಾವಾಗ ನಾನು ಸಣ್ಣ ಪುಟ್ಟ ವೇಷ ಮಾಡ್ತಿದ್ನ, ಅಷ್ಟೇ ನಮ್ಗೆ ಇದಿರಲಿಲ್ಲ ಅವ್ರಿಗೆ. ಆಮೇಲೆ ಅವರು ಮೇಳ ಬಿಟ್ಟ ಮೇಲೆ ತುಂಬಾ ವೇಷಕ್ಕೆ ನನ್ನನ್ನು ಕರ್ಕೊಂಡು ಹೋದ್ರು. ಒಂದು ಗೋಕರ್ಣದಲ್ಲಿ ಒಂದು ಭ್ರಮರ ಕುಂತಲೆ ವೇಷಕ್ಕೆ ನನ್ನನ್ನು ಕರ್ಕೊಂಡು, ಶಶಿಪ್ರಭೆ ಮಗ್ಗು ಗಣೇಶ್ ನಾಯಕರದ್ದು ನಂದದ್ದು ಇದು ಭ್ರಮರ ಕುಂತಲೆ. ನಡುತಿಟ್ಟಿನ ಪರಂಪರೆ ಕುಣಿಯೋರೇ ಇಲ್ಲ ಈಗ, ಎಲ್ಲ ಮರೆ ಆಯ್ತು ಅಂದ್ರೆ ಅನ್ಸ್ಕೊಂಡಿರು. ನಾನು ಆ ದಿನ ಒಂದು ಒಳ್ಳೆ ಜಲ್ ಕೋಲ್ ಹಿಡ್ಕೊಂಡ ನಡುತಿಟ್ಟಿನ ಪರಂಪರೆ ಅದನ್ನೆಲ್ಲ ಕೊಂಡದ್ನ, ಭಾರಿ ಖುಷಿ ಆಯ್ತು. ಖುಷಿ ಆಯ್ತು ಅಂತ ಹೇಳಿದ್ರೆ ಸಂಬಳ ಕಡಿ ಕೊಡ್ತೆ ಮಾಧವ, ಹಿಂದ್ ನನ್ನ ವೇಷ ಮಾಡಿದಲ್ಲಿ ಹಿಂದ್ ಕರದ್ ಕಡಿ ಕೊಡ್ತೆ ಮಾಧವ, ಕಿಸಿನ್ ತೆಗೆದು 500 ರೂಪಾಯಿ, ಇದ ನಿನ್ನ ಕುಣಿತಕ್ಕೆ ನಾನು ಕೊಡುವ ಬಹುಮಾನ, ಇದ ನಂಗೆ ಖುಷಿ ಆಯ್ತು, ಹಿಂದಿನ ನೆನಪಾಯ್ತು ಮಾರೆ ಅಂತ.
1: ಅವ್ರಿಗೆ ಅಷ್ಟು ಖುಷಿ ಆಯ್ತು ನೀವು ಆ ವೇಷ ಸಂಪ್ರದಾಯದಲ್ಲಿ ಕುಣದ
0: ಅವ್ರು ಹೇಳ್ರಲ್ಲ, ನಾವು ಅದನ್ನೇ ಅನುಸರಿಸುವಂದ್ರೆ ಒಂದು ಉತ್ತೇಜನ, ಅದು ಅದನ್ನೇ ಮಾಡುವ, ಅದನ್ನ ಮತ್ತೆ ಯಾರು ಮಾಡುದಿಲ್ಲ, ನಾವು ಅದನ್ನೇ ಮಾಡುವ, ಅದನ್ನೇ ತೋರಿಸುವ ಯಕ್ಷಗಾನದಲ್ಲಿ ಇದ್ದಷ್ಟು ಕಾಲ ಅಂತ.
1: ಈಗ ಹೆಚ್ಚಿನ ಭಾಗವತರ ಬಗ್ಗೆ ಎಲ್ಲ ಹೇಳಿದ್ರಿ, ಈ ಮೊದ್ಲೇ ಚಂಡೆ ಅವರಾದ್ರೂ ಸ್ತ್ರೀ ವೇಷದವರಿಗೆ ಅಷ್ಟು ಇದಾಗುವುದಿಲ್ಲ, ಮೊದ್ಲೇ ಅವರು ಸ್ತ್ರೀ ವೇಷದವರಿಗೆ ಅತಿ ಮುಖ್ಯ.
0: ನಾನು ಸ್ಟಾರ್ಟಿಂಗ್ ಸ್ತ್ರೀ ವೇಷಕ್ಕೆ ಸರಿಯಾಗಿ ಒಗ್ಗುವಾಗ ನನಗೆ ಮೊದ್ಲೇಗಾರರಾಗಿ ಸಿಕ್ಕಿದ್ದು ಮೊದಲು ಎನ್ ಜಿ ಹೆಗಡೆ ಅವರು ಕಮಲಶಿಲೆ ಮೇಳದಲ್ಲಿ ಇದ್ದಿದ್ರು. ಅಲ್ಲೇ ಅವರು ಸ್ಟಾರ್ಟಿಂಗ್ ಬಂದಲ್ಲಿ ಅವರೇ ಅವರದ್ದೇ ಹೆಜ್ಜೆಗಾರಿಕೆ. ನನ್ನ ಸ್ತ್ರೀವೇಷಕ್ಕೆ ಗಟ್ಟಿ ಒಂದು ಸಿವೇಷ ಗಟ್ಟಿ ಕೊಣುವತಿಗೆ ಎನ್ ಜಿ ಹೆಗ್ಡೆ ಅವ್ರು ಇದ್ದಿದ್ರು. ಎನ್ ಜಿ ಹೆಗ್ಡೆ ಅವ್ರ ನಂತರ ಮಂದರ್ತಿಗೆ ಹೋದೆ, ನನಗೆ ಸಿಕ್ಕದ ಮೊದ್ಲಿಗಾರ ನೋಡಿ ಹೇಳ್ತೇನೆ ನೋಡಿ, ಮಂದರ್ತಿಗೆ ಹೋದೆ. ಮಂದರ್ತಿಯಲ್ಲಿ ಸುನೀಲ್ ಭಂಡಾರ್
1: ಕಡತೋಕ,
0: ಇಲ್ಲಿ ಎನ್ ಜಿ ಹೆಗ್ಡೆ ಅವರು, ಮಂದರ್ತಿಯಲ್ಲಿ ಸುನೀಲ್ ಭಂಡಾರ್. ಅಮೃತೇಶ್ವರಿ ಬಂದೆ, ಅಮೃತೇಶ್ವರಿಯಲ್ಲಿ ನಮ್ಮ ಪ್ರೀತಿಯ ಮೊದ್ಲೇಗಾರರು ರಾಘವೇಂದ್ರ ಹೆಗ್ಡೆ ಯಲ್ಲಾಪುರ, ಎಂತೆಂತ ಮೊದ್ಲೇಗಾರ ನಮ್ಗೆ ಅದು ಅದು ಇಂದು ಯೋಗ ಅದು. ಭಾಗವತರು ಹೇಗೆ ಒಬ್ರು ಕಲಾವಿದರಿಗೆ ಸಿಗ್ತಾರೋ ಮತ್ತೆ ಮೊದ್ಲೇಗಾರರು ಹಾಗೆ ಸಿಗಬೇಕು. ಒಬ್ಬ ಕಲಾವಿದನಿಂದ ಎಂಥದ್ದು ಯಕ್ಷಗಾನದಲ್ಲಿ ತೋರಿಸ್ಲಿಕ್ಕೆ ಆಗುದಿಲ್ಲ,
1: ಸಮಷ್ಟಿಯಿಂದಲೇ
0: ಅದಕ್ಕೆಲ್ಲ ಎಲ್ಲ ಪೂರಕರಾಗಿದ್ರು ಮಾತ್ರ. ಇದುವರೆಗೆ ರಾಘವೇಂದ್ರ ಹೆಗಡೆ ಅವರು ನಾವು ದಿವಸಕ್ಕೆ ಒಂದೊಂದು ಕುಣಿತು ಅದು ಎಂತ ಕುಣಿದ್ರು ಅವ್ರು ಬಾರಿಸ್ತ ನಾವೆಂತ ಕುಣಿತು ನಮ್ಗೆ ಗೊತ್ತಿರೋದಿಲ್ಲ. ಕೆಲವು ದಿನ ಅವರು ಹೊಂದಾಣಿಕೆ ಮಾಡ್ಕೊಂಡು ಬಾರಿಸ್ಕೊಂಡು ಹೋಗ್ತಾರೆ ಅವರು.
1: ಇದಿಷ್ಟು ಈಗ ಹಿಮ್ಮೇಳದವರಾಯ್ತಲ್ಲ. ಈಗ ಆಧುನಿಕತೆ ಎಲ್ಲ ಬದೀಗ ಮೊಬೈಲ್ ಎಲ್ಲ ಹೆಚ್ಚಾಯ್ತ, ಯಕ್ಷಗಾನದ ಈಗ ಎಲ್ಲ ಹೆಚ್ಚು ಯಕ್ಷಗಾನದ ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿ ಯೂಟ್ಯೂಬಿಗೆಲ್ಲ ಹಾಕ್ತಾರೆ. ಈಗ ಅದರ ಕುರಿತ ನೀವು ಹೇಳುದಾದ್ರೆ ಈಗ ಒಬ್ಬ ಕಲಾವಿದನ ವಿಡಿಯೋ ಯೂಟ್ಯೂಬ್ನಲ್ಲಿ ಹಾಕಿರ್ತಾರೆ, ಆಗ ಅದು ಕಲಾವಿದನಿಗೆ ಹೇಗೆ ಪೂರಕ ಅಥವಾ ಅದಕ್ಕೆ ಹೆಂಗ ಮಾರಕ, ಅವೆರಡರಲ್ಲಿ ನಿಮ್ಮ ಅಭಿಪ್ರಾಯ ಅಂತ.
0: ಅದು ನಿಜವಾಗಿ ಈಗ ಎಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ
1: ನಿಮ್ಮ ಅನಿಸಿಕೆ
0: ಕಲಾವಿದರಿಗೆ ಒಂದ್ ರೀತಿ ಮಾರಕ್ಕೆ ಈ ಹೊಸ ಪ್ರಸಂಗಗಳಿಗೆ ಡೇರೆ ಮೇಳಕ್ಕೆ ಅದು ಭಾರಿ ಪೆಟ್ಟು. ಅದು ಒಂದೆರಡು ಪ್ರದರ್ಶನ ಆಗಿರುತ್ತಾ, ಅದನ್ನ ಏನ್ ಮಾಡ್ತಾರೆ ಇವರು, ಅದು ಟಿಕೆಟ್ ಪ್ರದರ್ಶನ ಅದು, ಅದನ್ನೆಲ್ಲ ಹಾಕಿ ಬಿಡ್ತಾರೆ ಮನೆಯಲ್ಲೇ ಬದತ್ತೆ ಮತ್ತೆಂತ ಕಾಟು ಕಾಬೋದು ಅಂತೇಳಿ ಹೇಳಿ ಮನೆಯಲ್ಲೇ ಕಾಣ್ತಾರೆ. ಅದು ಅದು ದೊಡ್ಡ ಡೇರೆ ಮೇಳಕ್ಕೆ ಭಾರಿ ಪ್ರಾಬ್ಲಮ್. ನಮ್ದು ಈಗ ಬಯಲಾಟ ಮೇಳಕ್ಕೆ ಹರಕೆ ಮೇಳಕ್ಕೆ ಅಂತ ಸಮಸ್ಯೆಗಳೆಂತ ಇಲ್ಲ. ಈಗ ಹಿಂಗೆ ವಿಡಿಯೋ ಮಾಡಿ ಎಲ್ಲ ಹಾಕ್ರೆ ಅವ್ನು ಪ್ರಚಾರ ಬರುವ ಅತ್ತ, ಅದು ಒಳ್ಳೇದದು. ಈಗ ಉದಾಹರಣೆಗೆ ಈಗ ನಾನು ಒಂದು ಪಾತ್ರ ಮಾಡಿ ಒಂದು ಒಳ್ಳೆ ಕೊಂಡದ ಅಂತೇಳಿ ಉದಾಹರಣೆ ನೀವೇ ಅದನ್ನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ರಿ, ಅದರಿಂದ ನನಗೆ ಹೆಸರು ಬತ್ತಂತ ಜನರಲ್ಲಿ ಅದನ್ನು ಗುರುತಿಸ್ತಾರಂತೆ. ಹಾಗೆ
1: ಕಲಾವಿದನಿಗೆ ಈಗ ನೀವು ವೃತ್ತಿಯಲ್ಲಿರುವಾಗ ಹೌದು ಹೆಸರು ಬರ್ತದೆ, ಅದು ನಿಮ್ಗೆ ನಿವೃತ್ತಿ ಆದ್ಮೇಲೂ ಅದು ನಿಮ್ಗೆ ಉಪಯೋಗ
0: ಆಗುವೇ ಆಗ್ತದೆ. ನಿಜವಾಗಿ ನಾವು ನಿವೃತ್ತಿ ಆದ್ಮೇಲೆ ಯಕ್ಷಗಾನದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಸಂಪಾದನೆ ಮಾಡಿದವರು ಅವರೆಲ್ಲ ಬೇಕಾದಷ್ಟು ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಒಂದು ಹಂತದ ಸಂಪಾದನೆ ಮಾಡ್ಕೊಂಡು ಮನೆಯಲ್ಲಿದ್ದಾಗ ಯಕ್ಷಗಾನದಲ್ಲಿ ಹಣ ಸಂಪಾದನೆ ಮಾಡೋದಕ್ಕೆ ಆಗದಿದ್ರು ಮೊಬೈಲ್ ಇಟ್ಕೊಂಡು ಹೀಗಿನೊಂದು ವೇಷ ಮಾಡಿದೆ ಮೊದಲು ಅದನ್ನು ನೋಡಿ ಖುಷಿ ಪಡ್ಬೇಕಂತ.
1: ಎಂತದು ಎಡಿದೇಪ ಕಾಲದ ಕುಂಡು ನಾವು ಆಗಳಿಕೆ ಇಷ್ಟೆಲ್ಲ ಮಾಡ್ತಿತ್ತ ಹಿಂಗೆಲ್ಲ ಅಂಕಮ್ಕು ಅತ್ತ. ನಾಗೋರ್ರೆ ನೀವೀಗ ಪ್ರಧಾನ ಸ್ತ್ರೀವೇಷದಲ್ಲಿ ಇದ್ದಾರೆ, ನಿಮ್ಗೆ ಇಷ್ಟವಾದ ಪಾತ್ರ ಯಾವುದಿಲ್ಲ ಸ್ತ್ರೀವೇಷದಲ್ಲಿ ಅಥವಾ ಪುರುಷವೇಷದಲ್ಲಿ ಎಲ್ಲದು?
0: ನನಗೆ ಇಷ್ಟವಾದ ಅಂತ ಹೇಳಿದ್ರೆ ಕಟ್ಟುವೇಷದಲ್ಲಿ ಎಲ್ಲಾ ಪ್ರಸಂಗದ ಕೃಷ್ಣ, ಆಮೇಲೆ ಶ್ರೀವೇಷ ದಾಕ್ಷಾಯಿಣಿ ಅಂಬೆ ಶಶಿಪ್ರಭೆ ಮದನಾಕ್ಷಿ ಭ್ರಮರಕುಂತಳೆ ಹೀಗೆಲ್ಲ ಪಾತ್ರಗಳು ಚಂದ್ರಮತಿ ಹೀಗೆಲ್ಲ ಪಾತ್ರಗಳು ಇಷ್ಟ. ಮೀನಾಕ್ಷಿ
1: ನೀವೀಗ ಚಂದ್ರಮತಿ ಸತ್ಯವಾನ್ ಸಾವಿತ್ರಿ ಎಲ್ಲ ಮಾಡ್ತಿದ್ರಿ, ಅದು ಮಾಡುವುದಕ್ಕೆ ನೀವು ಹೇಗೆ ತಯಾರಿ ಮಾಡಿದ್ರಿ? ನೀವು ಪ್ರಾರಂಭದಲ್ಲಿ ಮಾಡುದಾದ್ರೆ ಈಗ ಆದ್ರೂ ಕೇಳಿ ಅಭ್ಯಾಸ ಆಗುತ್ತೆ, ಪ್ರಾರಂಭದಲ್ಲಿ ಮಾಡುದು ಬಹಳ ಕಷ್ಟ. ನೀವು ಪ್ರಧಾನ ಸ್ತ್ರೀವೇಷ ಬಂದಾಗ ನಿಮ್ಗೆ ಅದೆಲ್ಲ ಹೇಗೆ ಸಿದ್ಧಿ ಆಯ್ತು?
0: ಅದನ್ನ ನೇರವಾಗಿ ಹೇಳುದಾದ್ರೆ ಅದಕ್ಕೆ ಕಾರಣ ಕೊಂಡದ್ಕೊಳ್ಳಿ ಅವರೇ. ಅವರು ಮುಂಬೈ ತಿರುಗಾಟದಲ್ಲಿ ಒಂದು ಕಾರ್ಯಕ್ರಮ ಇದ್ದಿತ್ತು, ಅನಿವಾರ್ಯವಾಗಿ ನಾನು ಚಂದ್ರಮತಿ ಮಾಡಬೇಕಾಯ್ತು. ನಾನು ಚಂದ್ರಮತಿ ಮಾಡುವುದಿಲ್ಲ, ಕೊಂಡದ್ಕೊಳ್ಳಿಯರಿದ್ರೆ ನಾನು ಚಂದ್ರಮತಿ, ನಾನು ಸಣ್ಣ ಪುಟ್ಟ ವೇಷ ಮಾಡ್ಕೊಂಡಿದ್ದೆ ಚಂದ್ರಮತಿ ಮಾಡ್ಬೇಕಂತ. ನಾ ಮಾಡುದಿಲ್ಲ ಅಂದೆ ಗುಟ್ಟಾಗ ರಾತ್ರಿಗೆ, ಇದು ಈಗ ನಾಳೆಗೆ ಆಟ ಅದು, ಈ ಫಸ್ಟಿನ ದಿನ ವೇಷ ಮುಗಿಸ್ಕೊಂಡು ಹೋಗಿ ರೈಲು ಟಿಕೆಟ್ ಮಾಡ್ಕೊಂಡು ಎಲ್ಲ ಪಟ್ಲಿ ಕಟ್ಟಿಟ್ಟಿದ್ದೆ ಬೆಳಿಗ್ಗೆ ಹಾಪದೊಂದು ಲೆಕ್ಕ ನಮ್ಮ
1: ಅವ್ರಿಗೆ ಹೆದರ್ಕೊಂಡು ಅಂದ್ರೆ ಅವ್ರ ಎದುರು ವೇಷ
0: ಮಾಡೋಕ್ಕಿಲ್ಲ ಅದು. ಅದು ಯಾಕಂದು ಅವ್ರದ್ದು ಸರೀಶ್ಚಂದ್ರ ಅಂತ ಹೇಳಿದ್ರೆ ಅದು
1: ಮೇರು ಕಲಾವಿದರು.
0: ಹೌದೌದು. ಆಮೇಲೆ ಇವರು ಹೀ ಕಾಣ್ತಾ ಇದ್ರು ನಾನು ಇದು ಬ್ಯಾಗ್ ಎಲ್ಲ ರೆಡಿ ಮಾಡಿದ್ದು ಮೊಹಮ್ಮದ್ ಗೌಸರ್ಕಲ್ಲ ಅವನ್ ಇಲ್ಲಿ ಕರೆಸಿ ಇಲ್ಲಿ ಬಂದು ಬಪ್ ಕೇಳಿ ಅಂದ್ರೆ ಎಲ್ಲಿಗೆ ಹೋಗ್ತೀಯ? ನಮ್ಮ ಮನೆಗೆ ಹೋಗ್ತೇನೆ, ನಾ ಮಾಡುದಿಲ್ಲ ಅಂದ್ರೆ ಮರೆ ಅಪ್ಪ ಎಷ್ಟು ದಾರ ಕಲಾವಿದ ನೀ ಮಾಡುದಿಲ್ಲ ಅಂತೀಯ, ಕೂತಿಲ್ಲ ನಾ ಹೇಳ್ತೀಯ ಅಂದ್ರೆ ಎಲ್ಲ ಹೇಳಿಕೊಟ್ರು. ಅದು ಹೇಳಿಕೊಟ್ಟದಂದ್ರೆ ಅಷ್ಟು ಹೊಚ್ಚ ಹಾಗೆ ಈಗಲೂ ನಮ್ಮ ತಲೆಯಲ್ಲಿ ಇತ್ತು ಅದೇ ಶಬ್ದ. ಅವ್ರು ಏನು ಹೇಳ್ತಾರೋ ಅದೇ ಶಬ್ದಗಳು ನಂಗೆ ಸ್ಥಳದಾಗ ಅಷ್ಟು ಕರೆಕ್ಟ್ ಅದು, ಅಷ್ಟು ಪರ್ಫೆಕ್ಟ್. ಅಲ್ಲಿಂದ ಕಂಟಿನ್ಯೂ ಕೊಂಡದ್ಕೊಳ್ಳೋ ರೊಟ್ಟಿಗೆ ಒಂದು 5-6 ಚಂದ್ರಮತಿಯ ಮಾಡಿದೆ. ಆಮೇಲೆ ಒಂದಿನ ಸಾವಿತ್ರಿ ಮಾಡುವ ನೀವರ ಎತ್ತು ಹಂಗೆ ಸಾವಿತ್ರಿ ಮಾಡಿದೆ
1: ಬೆಂಗಳೂರು ಪ್ರದೇಶಗಳಲ್ಲಿ
0: ಬೊಂಬೈಯಲ್ಲಿ. ಹೌದು. ಕಡೆ ದಾಕ್ಷಾಯಿಣಿ ಎಲ್ಲ ಅವರೊಟ್ಟಿಗೆ ಮಾಡಿದ್ ಸ್ಟಾರ್ಟಿಂಗ್ ಮಾಡಿದ್ ಪೂರ ಅವರೊಟ್ಟಿಗೆ.
1: ಈ ಹೆಚ್ಚಿನ ಹಿರಿಯ ಪ್ರಧಾನ ವೇಷ ಮಾಡಿದ್ದು ಕೊಂಡದ್ಕೊಳ್ಳಿಯವರ ಹತ್ರವೇ.
0: ಮತ್ತೆ ಅಂಬೆ ಶಶಣ್ಣ ಅನುಪಸ್ಥಿತಿಯಲ್ಲಿ ನಮ್ಮ ಯಾಜರ್ ಒಟ್ಟಿಗೂ ತುಂಬಾ ಮಾಡಿದೆ. ಸಾಮೂಗ್ ರೊಟ್ಟಿಗೆ ಮಾಡಿದೆ ಅಂಬೆ, ಎರಡು ಅಂಬೆ ಮಾಡಿದೆ.
1: ಅಬ್ಬಾ, ಯಕ್ಷಗಾನದ ಒಂದು ದಂತಕಥೆ ಅಂತ ಹೇಳಲಕ್ಕ
0: ಸಾಮೂಗ್ ರೊಟ್ಟಿ.
1: ಪದ್ಮಶ್ರೀ ಚಿಟ್ಟಾಣಿ ಅವರನ್ನು ಬಿಟ್ಟರೆ ಇನ್ನೊಂದು ದಂತಕಥೆ ಸಾಮಗ್ರಿನಲ್ಲಿ ಹೇಳಲಕ್ಕ ಯಕ್ಷಗಾನಕ್ಕೆ ತುಂಬಾ ಹೊಸ್ತಲ ತಂದು ಕೊಟ್ಟಿದ್ರು.
0: ಹೌದೌದು,
1: ಅವರೊಟ್ಟಿಗೂ ನೀವು ವೇಷವನ್ನು ಮಾಡಿದ್ರಿ.
0: ತುಂಬಾ ವೇಷ ಮಾಡಿದ್ರಿ, ಸಾಮೂಗ್ ರೊಟ್ಟಿ ತುಂಬಾ ವೇಷ.
1: ಅವರೊಟ್ಟಿಗೆ ಅನುಭವ, ಅವ್ರು ಹೆಂಗ್ ಹೇಳಿಕೊಡ್ತಿದ್ದೀರ?
0: ಅವ್ರು ಚಂದ ಹೇಳಿಕೊಡ್ತಾರೆ. ಚಂದ ಅವ್ರು ಅವ್ರು ಸೋತ್ರು ಓಡಿಲ್ಲ ರಂಗಸ್ಥಳದ, ನಮ್ಮನ್ ಮೇಲೆ ಹಾಕ್ತಿದ್ರು. ಆ ರೀತಿ ಅದು.
1: ಈಗ ಭಾವನಾತ್ಮಕ ಪಾತ್ರಗಳಂತ ಇರ್ತದೆ, ಸಾವಿತ್ರಿ, ಅಂಬೆ, ರೋಷ ಹಾಗೂ ಭಾವನೆ ಎರಡು ಒಟ್ಟಾಗಿರುವಂತಹ ಪಾತ್ರ. ಆ ಪಾತ್ರವನ್ನೆಲ್ಲ ಮಾಡುವಾಗ ನಿಮ್ಮ ತಯಾರಿ ಹೇಗಿರುತ್ತ?
0: ದಮಯಂತಿ, ಚಂದ್ರಮತಿ, ದಾಕ್ಷಾಯಿಣಿ ಆದ್ರೂ ಆ ಟೈಪ್ ಅಲ್ಲ, ಒಂದು ಹಂತ ಅಲ್ಲ. ದಮಯಂತಿ ಮತ್ತೆ ಈಗಿನ ಸಾವಿತ್ರಿ ಇಂಥ ವೇಷಗಳು ಮಾಡುವಾಗ ಚೌಕಿಯಿಂದಲೇ ನಾವು ಒಂದು ರೀತಿ ಆ ವೇಷಗಳಿಗೆ ಒಪ್ಪಿಕೊಳ್ತಾ ಇರ್ಬೇಕು, ಇಲ್ದ್ರೆ ಕಷ್ಟ. ನಾವು ದಮಯಂತಿ ಮಾಡಿಕೊಂಡು ಅಥವಾ ಚಂದ್ರಮತಿ ಮಾಡ್ಕೊಂಡು ಸಾವಿತ್ರಿ ಮಾಡಿಕೊಂಡು ಚೌಕಿಯಿಂದಲೇ ಅವರು ಮಾತಾಡ್ತೀನಿ, ಗಮ್ಮತ್ ಮಾಡ್ತಾ ಹಡಿ ಮಾಡ್ತಾ ಇತ್ತಾ ಇದ್ರೆ ನಾವು ಚೌಕಿ ಅಂತ ಹೇಳಿದ್ರೆ ಒಂದು ವಾತಾವರಣ ಎಂತಾದ್ರು ಮಾತಾಡ್ತಾ ಇರತ್ತೆ,
1: ಮನೆ ವಾತಾವರಣ
0: ಮಾತಾಡ್ತಾ ಇದ್ರೆ ಹಾಳತ್ತು, ವೇಷ ಹಾಳಾಗತ್ತೆ ರಂಗಸ್ಥಳದಲ್ಲಿ. ಚೌಕಿಯಿಂದಲೇ ಆ ವೇಷಕ್ಕೆ ಒಗ್ಗಂತ ಒಗ್ಗಂತ ಹೀಗೆ ಹೇಳಕ್ ಹೀಗೆ ಮಾಡಕ್ ಹೀಗೆ ದಾರಿಯಲ್ಲಿ ಇದೇ ದಾರಿಯಲ್ಲಿ ಹೋಗ್ತಾ ಇದ್ರೆ ಆ ವೇಷಗಳು ಮಾಡೋಕೆ ಸಾಧ್ಯ ರಂಗಸ್ಥಳ
1: ರಂಗದಲ್ಲಿ ಭಾವನೆ.
0: ಇಲ್ಲಿ ವೀರ ವೇಷಗಳಿಗೆ ಏನು ತೊಂದರೆ ಇಲ್ಲ, ಅಲ್ಲಿ ಹೋಗಿಕೊಂಡು ಏನಾದ್ರು ಮಾಡ್ಬೋದು, ಶೃಂಗಾರ ವೇಷಗಳಿಗೆ ಏನೋ ಮಾಡ್ಬೋದು. ಅಂತ ಭಾವನೆ ವೇಷಕ್ಕೆ ಚೌಕಿಯಿಂದಲೇ ನಾವು ಒಗ್ಗಬೇಕು, ಮಾನಸಿಕ ಸ್ಥಿತಿಯು ಹಾಗೆಯೇ ಇರಬೇಕು ಅಂದ್ರೆ ಒಳ್ಳೆ ಪಾತ್ರ ಮಾಡ್ಲಿಕ್ಕೆ.
1: ಚೌಕಿಯಿಂದಲೇ ನಾವು ಆ ವೇಷಕ್ಕೆ ಸಿದ್ಧತೆ ಮಾಡ್ಕೊಂಡು ಮನಸ್ಥಿತಿಯಲ್ಲಿ
0: ಅದೇ ಮನಸ್ಥಿತಿಯಲ್ಲಿ ಇರಬೇಕು. ಒಂದು ಉದಾಹರಣೆಗೆ ಅದು ಅದಲ್ಲ ಯಾವ್ದು ನಮ್ದು ಈ ಹೊಸ ಪ್ರಸಂಗದಲ್ಲಿ ಒಳ್ಳೆ ವೇಷ ಪಾಪಣ್ಣ ಗುಣಸುಂದರಿ,
1: ಗುಣಸುಂದರಿ
0: ಒಳ್ಳೆ ವೇಷ, ಅದಕ್ಕೂ ಹಾಗೆ ಚೌಕಿಯಿಂದಲೇ ಸ್ಟಡಿ ಮಾಡ್ತಾ ಹೋಗ್ಬೇಕದು, ಅದರಲ್ಲಿ ಎಲ್ಲೂ ಇತ್ತದು ಗುಣಸುಂದರಿಯಲ್ಲಿ.
1: ಈಗ ನೀವು ಪೌರಾಣಿಕ ಹಾಗೂ ಸಾಮಾಜಿಕ ಈ ಎಲ್ಲಾ ಪ್ರಸಂಗದಲ್ಲೂ ನೀವು ವೇಷ ಮಾಡಿದ್ರಿ. ಅಮೃತೇಶ್ವರ ಮೇಳದಲ್ಲೂ ಸಾಮಾಜಿಕ ಪ್ರಸಂಗಗಳು ಹಲವು ಆಯ್ತು, ಹೊಸಪ್ರಸರು ಬರೆದು ಕೊಡ್ತಾರೆ, ಅಥವಾ ಸಾಲಿಗ್ರಾಮ ಮೇಳದಿಂದ ಈಗ ತಕೊಂಡು ಆಡಿಸ್ತಾ ಇದ್ರು. ಪೌರಾಣಿಕ ಹಾಗೂ ಸಾಮಾಜಿಕ ಇವೆರಡರ ಬಗ್ಗೆ ಇರುವ ವ್ಯತ್ಯಾಸ ಎಂತ?
0: ಪೌರಾಣಿಕ ಅಂತ ಹೇಳಿದ್ರೆ ಒಂದು ಹಂತದಲ್ಲಿ ಸಾಲಿಗ್ರಾಮ ಮೇಳದಲ್ಲಿ ಇರುವ ಪ್ರಸಂಗ ಯಾವುದು, ಚಿಲುವೆ ಚಿತ್ರಾವತಿ, ಆಮೇಲೆ ಬನಶಂಕರಿ, ಇದೆಲ್ಲ ಎಂತ ಪ್ರಸಂಗಗಳಿದೆ
1: ಆ ಕಾಲದ ಸಾಮಾಜಿಕ.
0: ಅಲ್ಲ, ಸಾಮಾಜಿಕ ಪ್ರಸಂಗ ಆದ್ರೂ ಒಂದ್ ರೀತಿ ಒಂದು ಪೌರಾಣಿಕದ ನೆಲಗಟ್ಟಲ್ಲೇ ಇತ್ತದು, ಅದ್ರಲ್ಲಿ ಪಾತ್ರ ಮಾಡೋಕೆ ಖುಷಿ ಅದು. ಆಮೇಲೆ ಡಾಕ್ಟರ್ ಬರೆದದ್ದ ಧರ್ಮ ಸಂಕ್ರಾಂತಿ ಕಡೆಗೆ ರಂಗನಾಯಕಿ ಇದು ಇದ್ರಕಂಡು ಹೆಚ್ಚು ಕಡಿಮೆ ಎಲ್ಲ ವೇಷ ಎಲ್ಲ ಮಾಡಿದೆ. ಆಮೇಲೆ ಅವರು ಪುರುಷೋತ್ತಮ ಪೂಂಜರು ಬರೆದದ್ದು ಮೇಘಮಯೂರಿ, ನಮ್ಮಪ್ಪಯ್ಯ ಫೇವ್ರೇಟ್ ಮೂವಿ ಆಗಲಿಗೆ, ಅದನ್ನ ನನ್ಗೆ ಮಾಡುವ ಅವಕಾಶ ಬಂತು ಮುಂದೆ. ಹಾಗೆ ಹೊಸ ಪ್ರಸಂಗದ ಅಂತ ಪ್ರಸಂಗಗಳೆಲ್ಲ ಒಂದ್ ರೀತಿ ಪೌರಾಣಿಕ ನೆಲೆಗಟ್ಟಲ್ಲೇ ಇತ್ತದು. ಅದರಲ್ಲಿಯೂ ನಾವು ಇರುವತ್ತಿಗೆ ಯಾವುದೇ ಹಳೆ ಹೊಸ ಪ್ರಸಂಗ ಇರಲಿ, ಅದು ಒಂದು ಆ ವಾತಾವರಣವೇ ಒಂಥರದ ಒಂದು ಸಾಂಪ್ರದಾಯದ ವಾತಾವರಣವೇ ಹಳೆ ಪ್ರಸಂಗದ ವಾತಾವರಣವೇ ಇರತ್ತೆ. ಒಂದು ಬಿಂದ ಬಂದ್ ಬಂತ ಅದು ಸ್ವಲ್ಪ ವಿಭಿನ್ನತೆ, ಈಗಿನ ಜನರು ಬೇಗ ಪಕ್ ಮಾಡ್ರು ಅದು ಭಿನ್ನತೆ ಬರ್ತಾ ಬಂತು.
1: ಸನ್ನಾವಡದ ಪ್ರಸಂಗ ನಾಗಶ್ರೀ,
0: ನಾಗಶ್ರೀ ಎಂತ ಪ್ರಸಂಗ.
1: ನೀವು ಅದರಲ್ಲಿ ಈಗ ದಾರಿಕೆ ಮಾಡುವರ?
0: ದಾರಿಕೆ ನಾಗಶ್ರೀ ಸಖಿ ಎಲ್ಲ ವೇಷಗಳು ಮಾಡಿದೆ, ಶೈಥಿಲ್ಯ ಮಾಡಿದೆ.
1: ಶೈಥಿಲ್ಯ?
0: ಹೌದು.
1: ಮಾಣ್ಕಟ್ಟ ಮೇಳದಲ್ಲಿ ಇರುವಾಗ?
0: ಅಲ್ಲಲ್ಲ, ಬೇರೆ, ಅದಕ್ಕಿಂತ ಮೊದಲು
1: ಹೊರಗಡೆ. ಈ ಯಕ್ಷಗಾನ ವೇಷ ಮಾಡ್ತಾ ಇದ್ರಿ, ಈಗ ಪ್ರಸ್ತುತ ಅಮೃತೇಶ್ವರಿ ಮೇಳದಲ್ಲಿ ಪ್ರಧಾನ ವೇಷಗಳನ್ನು ಮಾಡ್ತಾ ಇದ್ರಿ, ಈಗ ಅಮೃತೇಶ್ವರಿ ಮೇಳದಲ್ಲಿ ಕಲಾವಿದರೆಲ್ಲ ಹೇಗಿದ್ರು ನಿಮ್ಮೊಟ್ಟಿಗೆ, ಅವರೊಟ್ಟಿಗಿರೋ ಬಾಂಧವ್ಯ?
0: ಅಮೃತೇಶ್ವರಿ ಮೇಳದಲ್ಲಿ ಒಂದು ರೀತಿ ಒಳ್ಳೆ ರೀತಿಯ ತಂಡ, ಒಳ್ಳೆಯ ತಂಡ ಅಂತಂದ್ರೆ ಒಳ್ಳೆಯ ತಂಡ, ಮನೆ ವಾತಾವರಣ. ಯಾಕಂದ್ರೆ ಮನೆ ಯಜಮಾನರೊಬ್ರು ಒಂದು ರೀತಿ ಸರಿಯಾಗಿದ್ದರೆ, ಮನೆ ನಡೆಸುವವರಿದ್ದರೆ ಒಂದು ಆ ವಾತಾವರಣ ಮನೆ ವಾತಾವರಣ ಸರಿ ಇರ್ತದೆ, ಮನೆ ಸದಸ್ಯರೆಲ್ಲರೂ ಸರಿ ಇರ್ತದೆ. ನಮ್ಮ ಯಜಮಾನರು ಹಾಗೆ ಇದ್ದಾರೆ, ಅನಂತ್ ಕುಂದಾರ್ ಅವರು, ಅವ್ರದ್ದೊಂದು ನೇತೃತ್ವದಲ್ಲಿ. ಅದು ಮುಜರಾಲಿಗೆ ಸಂಬಂಧಪಟ್ಟದಾದ್ರೂ ನಾವು ಆ ಯಜಮಾನರದ ನೇತೃತ್ವದಲ್ಲೇ ಇರುವುದದು. ಹಾಗೆ ನಮ್ಮ ದೇವಸ್ಥಾನದ ಕಮಿಟಿಯವರು ಒಟ್ಟಿನಲ್ಲಿ ಕಲಾವಿದರು ಹಾಗೆ ಒಬ್ರಿಗೊಬ್ರು ಒಂದು ಒಳ್ಳೆ ಮನಸ್ಥಿತಿಯಿಂದ ಎಲ್ಲ ದುಡಿತಾ ಇದ್ದಾರೆ, ಒಂದು ಪೂರಕರಾಗಿದ್ದಾರೆ, ಒಳ್ಳೆ ತಂಡ, ಖುಷಿ. ಹಾಗಾಗಿ ಮೇಳ ಬಿಡೋಕೆ ಮನ್ಸು ಬರ್ತಿಲ್ಲ.
1: ನಿಮಗೀಗ ಈಗ ಅಮೃತೇಶ್ವರ ಮೇಳದಲ್ಲಿ ಇದ್ರಿ, ನಿಮಗೆ ನೀವು ಮಾಡುವಂತಹ ವೇಷವನ್ನು ನೋಡಿಕೊಂಡು ಬೇರೆ ಮೇಳದಿಂದೆಲ್ಲ ಕರೆ ಬಂದಿತ್ತ?
0: ತುಂಬಾ ಬಂದಿತ್ತು, ಎರಡೂರು ಮೇಳದಿಂದ ಮೂರು ಬಾರಿ ಕರೆ ಬಂದಿತ್ತು ಆವಾಗ. ಆಮೇಲೆ ಇವರು ಸಾಲಿಗ್ರಾಮ ಮೇಳದಿಂದ ಇವರು ಇದ್ದಲ್ಲಿ ಅವರು ನಮ್ಮ ಸೆಷನ್ ಇದ್ದಲ್ಲೂ ಕರೆ ಬಂದಿತ್ತು, ಸೆಷನ್ ಇಲ್ಲಿದ್ದಲ್ಲೂ ಕರೆ ಬಂದಿತ್ತು. ಹೋಗುವ ಮನಸ್ಥಿತಿಯೂ ನನಗಿರ್ಲಿಲ್ಲ, ಅದು ಹೋಗಕ್ಕೆ ಅನುಕೂಲವೂ ಆಗ್ಲಿಲ್ಲ.
1: ಇಲ್ಲಿ
0: ಬಯಲಾಟದಲ್ಲೇ ಇದ್ದೆ,
1: ಬಯಲಾಟದಲ್ಲೇ ಇದ್ರೆ
0: ನಂಗೇನು ಇಲ್ಲಿ ಕೊರತೆ ಆಗ್ಲಿಲ್ಲ. ಹಂಗಾಗಿ
1: ಹೌದು, ಈಗ ಯಾವ್ದಾದ್ರು ಬಿಡ್ಬೇಕಂದ್ರೆ ಯಾವ್ದಾರ ಒಂದು ಕೊರತೆಯೋ ಅಥವಾ ಅನಿವಾರ್ಯತೆಯೋ
0: ಹಂಗಿಂತ ಸಮಸ್ಯೆ ಇಲ್ಲ,
1: ಅನಿವಾರ್ಯತೆಯೂ ಸೃಷ್ಟಿ ಆಗ್ಲಿಲ್ಲ, ಕೊರತೆಯೂ ಆಗ್ಲಿಲ್ಲ,
0: ಎಂತ ಇಲ್ಲ.
1: ಇದಿಷ್ಟು ನಿಮ್ಮ ಸುದೀರ್ಘ ಯಕ್ಷಗಾನ ಜೀವನದ ಬದುಕಾದ್ರೆ, ಇನ್ನು ನೀವು ಈಗ ಯಕ್ಷಗಾನ ಸ್ತ್ರೀವೇಷ ಅಥವಾ ಯಕ್ಷಗಾನ ವೇಷಧಾರಿಗಳೊಂದು ನಿಯಮಿತ ವರ್ಷದವರೆಗೆ ವೇಷ ಮಾಡ್ಲಕ್ಕ, ಅದಾದ್ಮೇಲೆ ದೇಹವು ಸ್ಪಂದಿಸುವುದಿಲ್ಲ, ಹಾಗಾಗುವಂತಹ ಟೈಮಲ್ಲಿ ನೀವು ಭವಿಷ್ಯದ ಆಲೋಚನೆಗಳೇನು?
0: ಭವಿಷ್ಯ ಅಂತ ಹೇಳಿದ್ರೆ ನನಗೀಗ ಒಂದು 45 ವರ್ಷ, 45 ವರ್ಷ. ನೀವು ಈಗ ಏನು ಸಂದರ್ಶನ ಮಾಡ್ತಿದ್ರಿ, ಇವತ್ತಿ ನನಗೆ ನನ್ನ ಹುಟ್ಟಹಬ್ಬ ದಿನ ಇದು,
1: ಜನ್ಮದಿನದ ಶುಭಾಶಯಗಳು.
0: ಧನ್ಯವಾದಗಳು, ಅದೊಂದು ಒಳ್ಳೇದೇ ಆಯ್ತು. ಇನ್ನೊಂದು 5 ವರ್ಷ ನನ್ನ ಯಕ್ಷಗಾನದಲ್ಲಿ ವೇಷ ಅಂದ್ರೆ ವೃತ್ತಿ ಮೇಳದಲ್ಲಿ ತಿರುಗಾಟ ಮಾಡುದು ಅಂತ. ಆಮೇಲೆ ಎಲ್ಲಿ ನಮ್ಮನ್ನ ಕರೀತರು,
1: ಪ್ರವೃತ್ತಿಯಿಂದ
0: ಕರೀತರು, ಪ್ರವೃತ್ತಿಯಾಗಿ ಸ್ವೀಕರಿಸೋದು ಕರೀತರು. ಆಮೇಲೆ ಒಂದು ಎಲ್ಲಾರು ಹೇಳಿಕೊಡುವುದಿದ್ರೆ, 16 ಜನರು ಹೇಳಿಕೊಡುವುದಿದ್ರೆ ಅಲ್ಲಿ ಗುರು ಒಂದ ಗುರುವಾಗಿ ಸೇವೆ ಮಾಡಿದೆ. ಜೊತೆಯಲ್ಲಿ ಒಂದು ಬದುಕಿಗಾಗಿ ಒಂದು ಸಣ್ಣ ಅಂಗಡಿ ಮಾಡ್ಕೊಂಡಿದ್ದೆ, ಒಂದ್ ಸೈಡ್ ಬಳೆ ಅಂಗಡಿ, ಒಂದ್ ಸೈಡ್ ಪಾತ್ರದ ಅಂಗಡಿ, ಅದನ್ನೊಂದು ಮಾಡ್ಕೊಂಡು ಬದುಕಿ ಮುಂದೆ ಹೇಳಲಿಕ್ಕೆ ಆತಿಲ್ಲ. ಹಾಗಾಗಿ ಜೀವನೋಪಾಯಕ್ಕಾಗಿ ಒಂದು ಮುಂದಿನ ಒಂದು ಮಾಡ್ಕೊಂಡಿದ್ದೆ ಭವಿಷ್ಯತ್ತಿಗೆ.
1: ಹೌದು, ಮಾಡ್ಕೊಳ್ಬೇಕು. ಈ ಕೊರೋನಾ ಬಂದ ಸಂದರ್ಭದಲ್ಲಿ ಯಕ್ಷಗಾನ ಇಲ್ಲ.
0: ಹೌದೌದು,
1: ಆ ಸಂದರ್ಭದಲ್ಲ
0: ಅದನ್ನೊಂದು ಮಾಡ್ಕೊಂಡಿದ್ದೆ. ಸಣ್ಣ ಪುಟ್ಟ ಕೃಷಿ ಇತ್ತು, ಅದು ಜೀವನ.
1: ನಿಮಗೆ ಇಷ್ಟು ಈ ಸುದೀರ್ಘವಾದ ಯಕ್ಷಗಾನದ ಬದುಕಲ್ಲೇ ಸಿಕ್ಕದಂತ ಪ್ರಶಸ್ತಿ ಸನ್ಮಾನಗಳು ಅದ್ರ ಬಗ್ಗೆ ಹೇಳಿದ್ದಾರೆ?
0: ಅದು ತುಂಬಾ ಸಿಕ್ಕಿತ್ತು, ಅದು ಕ್ವಾಟದಲ್ಲಿ ತುಂಬಾ ಗೌರವ ಕೊಟ್ಟರು. ಹೋದ ವರ್ಷ ಇದೇ ತಿರುಗಾಟದಲ್ಲಿ, ಹೋದ ವರ್ಷ ತಿರುಗಾಟದಲ್ಲಿ ಒಂದು 2-3 ಸನ್ಮಾನ ಒಳ್ಳೆ ರೀತಿಯಲ್ಲಿ ಗೌರವಯುತವಾಗಿ ಆಯ್ತು. ಆಮೇಲೆ ಮುಂಬೈ ಮಹಾಜನರದೆಲ್ಲ ಸೇರಿ ಅಲ್ಲಿ ಒಂದು ಒಳ್ಳೆ ಸನ್ಮಾನ ಮಾಡಿದ್ರು. ಹೈದರಾಬಾದ್ ಅಲ್ಲಿ ಮಂಜರು ಒಂದು ಒಳ್ಳೆ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ರು. ಜೊತೆಯಲ್ಲಿ ನಮ್ಮ ಊರಿನಲ್ಲಿ
1: ಹುಟ್ಟೂರು
0: ಯಕ್ಷ ಭೈರವಿ ಅಂತ ಹೇಳಿ ಒಂದು ಗೌರವ ಕೊಟ್ಟು, ಒಂದು ಒಳ್ಳೆ ರೀತಿಯ ಗೌರವ ಕೊಟ್ಟರು. ಆಮೇಲೆ ಅಚಲಾಡಿ ತುಂಬಾ ಕಡೆ ಎಲ್ಲ ಕೋಟಾ ಬೌಂಡ್ರಿ ಹೊಳ್ಳದವರು, ಅಚಲಾಡಿ ಮನೆತನದವರು ತುಂಬಾ ಮದಿ, ತುಂಬಾ ಸನ್ಮಾನ ಆಯ್ತು ತುಂಬಾ ಕಡೆ.
1: ನಾಗೂರ್ರೆ, ಇದೀಗ ನೀವು ಈಗ ಯಕ್ಷಗಾನ ವೃತ್ತಿ ಮೇಳದಲ್ಲಿದ್ದೀರಲ್ಲ, ಈಗ ಯಕ್ಷಗಾನ ಕಲಾವಿದನಿಗೆ ಹಿಮ್ಮೇಳ ಮುಮ್ಮೇಳಗಳು ಎಷ್ಟು ಮುಖ್ಯವೋ ಅಷ್ಟೇ ಎದುರಿರುವಂತಹ ಪ್ರೇಕ್ಷಕನು ಅಷ್ಟೇ ಮುಖ್ಯ, ಪ್ರಜ್ಞಾವಂತ ಪ್ರೇಕ್ಷಕನು ಅಷ್ಟೇ ಮುಖ್ಯ.
0: ಹೌದು,
1: ಹಾಗಾಗಿ ಈಗ ನೀವು ಪ್ರೇಕ್ಷಕರ ಕುರಿತಾಗಿ ಹೇಳುವುದಾದ್ರೆ,
0: ನಿಜವಾಗಿ ಪ್ರೇಕ್ಷಕರಿಲ್ಲದೆ ಕಲಾವಿದರಿಲ್ಲ. ಪ್ರೇಕ್ಷಕರು ಬಂದ್ರೆ ಮಾತ್ರ ಕಲಾವಿದರು, ಇಲ್ಲಿದ್ರೆ ಯಾರಿಗಾಗಿ ಯಕ್ಷಗಾನ ಮಾಡುವುದು? ಹಾಗಾಗಿ ಪ್ರೇಕ್ಷಕರ ಅಭಿರುಚಿಗೆ ತಕ್ಕ ಹಾಗೆ ಕಲಾವಿದರು ಇರಬೇಕು. ಇಲ್ಲಿ ಪ್ರೇಕ್ಷಕರ ಸ್ಪಂದನೆ ಇಲ್ದಿದ್ರೆ ಯಕ್ಷಗಾನವೇ ಇಲ್ಲ.
1: ಇಲ್ಲ,
0: ನಾವು ಏನು ಮಾಡ್ತೇವೆ ಅದಕ್ಕೆ ಪ್ರೇಕ್ಷಕ ನಗಾಡಬೇಕು, ಒಂದು ಚಪ್ಪಾಳೆ ತಟ್ಟಬೇಕು, ಒಂದು ಸೀಟಿ ಹಾಕಬೇಕು. ಇಲ್ದಿದ್ರೆ ಪ್ರೇಕ್ಷಕ ಗೊತ್ತಾಗುದಿಲ್ಲ, ಅವರು ನಿರ್ಲಿಪ್ತರಾಗಿ ಹೇಗೆ ನೋಡ್ತಾ ಇರ್ತಾರೆ, ಏನು ನಾವು ಯಾರಿಗೆ ಮಾಡುವುದು ಯಕ್ಷ.
1: ಹೌದು,
0: ಒಳ್ಳೆಯದು, ಗೌರವಯುತವಾಗಿ ಅವರಿಗೆ ಒಂದು ಅಭಿಪ್ರಾಯ, ಚಪ್ಪಾಳೆಯೋ ಸಿಲ್ಲೆ ಹೊಡೆದು
1: ಪ್ರತಿಕ್ರಿಯೆ ಬೇಕು. ಆದ್ರೆ ಅದು
0: ಪ್ರತಿಕ್ರಿಯೆ ಬೇಕು,
1: ಅತಿರೇಕಬಾರದು, ಅತಿರೇಕ. ಮಾಧವ ನಾಗೂರ್ರೆ, ಈಗ ನೋಡಿ ನಿಮ್ಮನ್ನು ಕರೆಯುವಾಗಲೂ ಮಾಧವ ನಾಗೂರ್ ಅಂತಾನೆ ಕರೆಯುದು. ಈ ನಾಗೂರು ಪ್ರದೇಶ ಎಲ್ಲಿ ಬಂತ? ನೀವು ಇರುವುದು ನಾಗೂರಲ್ಲೇ ಹೇಗೆ?
0: ದಯಾನಂದ ನಾಗೂರು, ಮಾಧವ ನಾಗೂರು, ಅದು ಹೇಗೆ ನಾಗೂರು ಎನ್ನುವಂತ ಹೆಸರು ಬಂತು ಬಿಟ್ರೆ ಬಂತು ಅಂತ ಹೇಳಿದ್ರೆ, ಮೊದಲು ದಯಾನಂದ ಬಳಗಾರ್, ನಮ್ಮದು ಜಾತಿಯಲ್ಲಿ ಎರಡು, ಒಂದು ದಯಾನಂದ ಬಳಗಾರ್ ಅಂತುಂಟು, ಆಮೇಲೆ ದಯಾನಂದ ಜೋಗಿ ಅಂತುಂಟು, ಮಾಧವ ಜೋಗಿ, ಮಾಧವ ಬಳಗಾರ್, ಹೀಗೆ ಹೀಗೆ ಹೇಳುದು. ಈ ನಾಗೂರ್ ಎನ್ನುವಂಥ ಶಬ್ದ ಹೇಗೆ ಬಂತು, ನಾಗೂರ್ ನಮ್ಮ ಮನೆಯ, ಹೀಗೆಲ್ಲ ಸ್ವಲ್ಪ ಪ್ರಶ್ನೆ ಬರ್ತದೆ. ಅದಂತ ಹೇಳಿದರೆ ಆ್ಯಕ್ಚುಲಿ ನಮ್ಮ ಮನೆ ಕಂಬದಕೋಣೆ ಗ್ರಾಮದ ಹಳಗೇರಿಯ ಕಡೆ ಮನೆ. ಅದು ನಾಗೂರ್ ಹೇಗೆ ಬಂತು ಕೇಳಿದರೆ, ನಮ್ಮವೆಲ್ಲ ವ್ಯವಹಾರಗಳು ನಾಗೂರಲ್ಲಿ. ನಾವು ಬ್ಯಾಂಕಿನ ವ್ಯವಹಾರ ಆಗಲಿ, ಉಳಿದ ವ್ಯವಹಾರ ಆಗಲಿ, ಬಸ್ ಹತ್ತುವುದಾಗಲಿ, ಎಲ್ಲ ನಾಗೂರಲ್ಲೇ. ನಮ್ಮ ಅಪ್ಪಯ್ಯನ ಮೇಳಕ್ಕೆ ಕರೆದುಕೊಂಡು ಹೋದದ್ದು ಹೇರಂಜಾಲ ವೆಂಕಟರಮಣ ಗಾಣಿಗರು. ಎಡುಗುಂಜೆ ಮೇಳಕ್ಕೆ ಕರ್ಕೊಂಡು ಹೋಗುವಾಗ ಅವಾಗ ಅವರು ಜೋಗಿ ಬಳಗಾರ ಎಂಬ ಶಬ್ದ ಬಿಟ್ಟು ದಯಾನಂದ ನಾಗೂರ್ ಅಂತ ಸೇರಿಸಿದ್ರು ಹೆಸರು. ಅದು ಯಕ್ಷಗಾನದಲ್ಲಿ ಮುಂದೆ ಪ್ರಚಾರ ಆಯ್ತು. ನಾನು ಹೆಸರು ಕೊಡ್ಲಿಕ್ಕೆ ಹೋಗ್ಲಿಲ್ಲ, ಮಾಧವ ಅಂತ ಮಾತ್ರ ಹೆಸರು ಕೊಟ್ಟಿದ್ದೆ ಯಕ್ಷಗಾನಕ್ಕೆ. ಅದೇ ಅಂತಾಯ್ತು, ತಂದೆ ಆ ನಾಗೂರಂ ನೇಮ್ ಇತ್ತಲ್ಲ ಅದೇ ಮುಂದೆ ಹೋಯ್ತು,
1: ಪಿತ್ರಾರ್ಜಿತವಾಗಿ ಬಂದ.
0: ಹೌದೌದು, ದಯಾನಂದ ನಾಗೂರು, ಮಾಧವ ನಾಗೂರು, ಅದೇ ಮುಂದೆ ಹೋಯ್ತು. ಅದಕ್ಕೆ ಯಾರು ಬೇಸರ ಮಾಡಿಕೊಳ್ಳುವ ಹಾಗಿಲ್ಲ, ಯಾಕಂತ ಹೇಳಿದ್ರೆ ನಾಗೂರು ನಮ್ಮದೇ, ಕಂಬದ ಕೋಣೆಯು ನಮ್ಮದೇ, ಅದೆಲ್ಲವೂ ನಮ್ಮದೇ,
1: ಎಲ್ಲ ಕಡೆಯಲ್ಲೂ ನಾವು ವಾಸ ಮಾಡಿದ.
0: ಹೌದೌದು, ಒಟ್ಟಿನಲ್ಲಿ ಒಂದು ಎರಡು ಊರಿನಲ್ಲಿ ಒಂದು ಸೇರಿ ನಮ್ದು ಕಲಾವಿದರಾದದ್ದು.
1: ಈ ರೇಡಿಯೋ ಕುಂದಾಪುರದ ಬಗ್ಗೆ ನೀವು ಹೇಳೋದಾದ್ರೆ, ಯಕ್ಷ ಸಮಾಗಮ ಈ ಕಾರ್ಯಕ್ರಮದ ಬಗ್ಗೆ ನೀವು ಹೇಳೋದಾದ್ರೆ,
0: ರೇಡಿಯೋ ಕುಂದಾಪುರ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಿಜವಾಗಿ ನಾವು ಬಾಲ್ಯದಲ್ಲಿರುವಾಗ ರೇಡಿಯೋನ ಕೇಂದ್ರೇ ಇದ್ದವರು. ಅವಾಗ ದೂರದರ್ಶನ ಇಲ್ಲ, ಕಂಪ್ಯೂಟರ್ ಇಲ್ಲ, ಯಾವುದೂ ಇಲ್ಲ, ಒಂದು ರೇಡಿಯೋ. ರೇಡಿಯೋಲ್ಲಿ ಎಲ್ಲವನ್ನ, ಯಾವುದು ಯಕ್ಷಗಾನ ಆಗಲಿ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಎಲ್ಲವನ್ನ ಅದರಲ್ಲೇ ಕೇಳಿದವರು. ಇದೊಂದು ನೀವು ಕಾರ್ಯಕ್ರಮ ಮಾಡ್ತೀರಿ, ನನಗೊಂದು ಕಾಲ್ ಮಾಡಿದಾಗ ಬಹಳ ಸಂತೋಷ ಆಯ್ತು ನನಗೆ. ಈ ಕಲಾವಿದರನ್ನ ಪರಿಚಯಿಸುವುದು, ಈ ಸಾಂಸ್ಕೃತಿಕವಾಗಿ ಎಲ್ಲ ವಿಚಾರವನ್ನ ಈ ಮುಖೇನವಾಗಿ ನೀವು ಬಿಂಬಿಸುವುದು, ಪ್ರಚಾರ ಮಾಡುವುದು, ಅದು ಬಹಳ ಸಂತೋಷದ ವಿಚಾರ. ಹಾಗೆ ಇದು ಹೀಗೆ ಮುಂದುವರಿಯಲಿ, ನಿಮ್ಮ ಕಾರ್ಯಕ್ರಮ ಎನ್ನುವುದು ಬಾನೆತ್ತರಕ್ಕೆ ಬೆಳೆಯಲಿ, ಇನ್ನೂ ಅನೇಕ ಕಲಾವಿದರನ್ನು ಗುರುತಿಸುವಂತಾಗಲಿ, ಆ ತಾಯಿ ಅಮೃತೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಕೇಳಿಕೊಳ್ತೇನೆ.
1: ಧನ್ಯವಾದಗಳು ಮಾಧವ ನಾಗೂರ್ರೆ, ಇಷ್ಟು ಹೊತ್ತು ನಿಮ್ಮ ಸಮಯನ್ನ ನಮಗೋಸ್ಕರ ಮುಡುಪಾಯಿಟ್ಟ ಇಲ್ಲಿವರೆಗೆ ಬಂದ, ನಾವು ಕೇಳಿದ ಎಲ್ಲ ಪ್ರಶ್ನೆಗೂ ನೀವು ಸರಿಯಾದ ಉತ್ತರ ಕೊಟ್ಟಿದ್ರಿ, ಅಂದ್ರೆ ಜನರಿಗೆ ಅರ್ಥ ಆಗುವಂತಹ ಮನಮುಟ್ಟುವಂತಹ ಉತ್ತರವನ್ನು ಕೊಟ್ಟಿದ್ರಿ. ನಿಮ್ಮ ಜೀವನದಲ್ಲಿ ಎಂತೆಲ್ಲ ಆಯ್ತು, ಯಕ್ಷಗಾನ ಬದುಕಿನಲ್ಲಿ ಎಂತೆಲ್ಲ ಆಯ್ತು, ಅದೆಲ್ಲದನ್ನು ಹೇಳಿರಿ. ಪ್ರಿಯ ಕೇಳುಗರೆ, ಇಷ್ಟು ಹೊತ್ತು ನಾವು ಅಮೃತೇಶ್ವರ ಮೇಳದ ಪ್ರಧಾನ ಸ್ತ್ರೀವೇಷಧಾರಿಗಳು ಮಾಧವ ನಾಗೂರು ಇವರ ಇಂಟರ್ವ್ಯೂ ಮಾಡಿದ್ದೇವೆ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ಯಕ್ಷಗಾನ ಕಾರ್ಯಕ್ರಮದೊಟ್ಟಿಗೆ ನಾನು ನಿಮ್ಮ ಮುಂದೆ ಬರ್ತೆ. ಅಲ್ಲಿವರೆಗೂ ಕೇಂತಾಯರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ನಾನು ನಿಮ್ಮ ಅನುಪುರಾಣ.

ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಸುಮಾತ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.